ನಮಸ್ಕಾರ ಶ್ರೋತೃಗಳೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 31 ದಿನ, ಅಂದರೆ 2026 ಇಸವಿ ಆಗಸ್ಟ್ ತಿಂಗಳ 22 ತಾರೀಕು ಶನಿವಾರ. ಈಗ ಸಮಯ 5:58:45. ಆತ್ಮೀಯ ಶ್ರೋತೃ ಮಿತ್ರರೆಲ್ಲರಿಗೂ ಡಿ ರುಕ್ಮಾಂಗದ ಮಾಡುವ ನಮಸ್ಕಾರಗಳು, ಹಾಗೂ ನಿಲಯದ ಇಂದಿನ ಎಲ್ಲ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

ಇದು ಆಕಾಶವಾಣಿ ಬೆಂಗಳೂರು. ಶ್ರೋತೃಗಳೇ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯವನ್ನು ಇದೀಗ ಮಾಡಿಕೊಳ್ಳೋಣ. ಈ ವೇಳೆಗೆ 6:10 ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳನ್ನು ಕೇಳುವಿರಿ. 6:30 ಚಿಂತನ, ರಾಧಾ ಪ್ರಕಾಶ್ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಎನ್ ಭಾರ್ಗವಿಯವರು ಹಾಡಿರುವ ಭಾವಗೀತೆಗಳನ್ನು ಕೇಳಿವಿರಿ. 7:45 ಚಿತ್ರಗೀತೆಗಳು. 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಇಂದಿನ ವಿಷಯ ಫೈಬ್ರಾಯ್ಡ್, ಗರ್ಭಾಶಯದ ಗಡ್ಡೆಗೆ ಹೋಮಿಯೋಪತಿಯಲ್ಲಿ ಪರಿಣಾಮಕಾರಿ ಚಿಕಿತ್ಸೆ. ಭಾಗವಹಿಸ್ತಾ ಇದ್ದಾರೆ ಬೆಂಗಳೂರಿನ ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆ ಹಾಗೂ ಮಹಾವಿದ್ಯಾಲಯದ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪುಷ್ಪಾ ಸಂಗೊಳಗಿ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:30 ಸುನರೆಪಲ್. 11:00 ಸವಿನೆನಪು. 11:30 ಸ್ಟಂಪ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು 12:05 ವನಿತಾ ವಿಹಾರದಲ್ಲಿ ಹಿರಿಯೂರು ತಾಲೂಕಿನ ಹವ್ಯಾಸಿ ಚಿತ್ರಕಲಾವಿದೆ ಸುಷ್ಮಿತಾ ಎಂ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಸುಷ್ಮಾ ವಿ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಕಿವುಡುತನಕ್ಕೆ ಕಾರಣ ಮತ್ತು ಪರಿಹಾರ, ಈ ಕುರಿತು ರಾಯಚೂರಿನ ರಿಮ್ಸ್ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ENT ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೆಂಕಟೇಶ್ ಯು ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ. ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. 2:40 ಚಿಲ್ಡ್ರನ್ಸ್ ಆರ್ ಇಂಡಿಯಾ ಆಫ್ ಟುಡೇ ರೂಟೆಡ್ ಇನ್ ಕಲ್ಚರ್ ಅಂಡ್ ರೆಡಿ ಫಾರ್ ಟುಮಾರೋ. ಆರಾಧ್ಯ ಆದ್ಯ ಅಕಾಡೆಮಿಯ ಮಕ್ಕಳು ಪ್ರಸ್ತುತಪಡಿಸುವ ಕಾರ್ಯಕ್ರಮ. 3:00 ಗುಲ್ಮೊಹರ್. ಇನ್ನು 5:30 ಗಿರ್ಮಿಟ್ನಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಗಿರೀಶ್ ಲಿಂಗಣ್ಣ ಅವರಿಂದ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. ಹೈನುಗಾರಿಕೆಯಲ್ಲಿ ಹೈನು ತಳಿಗಳ ಮಹತ್ವ ಕುರಿತು ಹೈನುಗಾರಿಕಾ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಮಣಿ ಎ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತ. ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಹಾಗೂ ಸಂಗಡಿಗರಿಂದ ಚಿಕ್ಕಮೇಳವಾದನ. 7:45

ಇದು ಆಕಾಶವಾಣಿ. ಈಗ ಶುಭೋದಯ ಕರ್ನಾಟಕ, ಭಕ್ತಿಗೀತೆಗಳ ಕಾರ್ಯಕ್ರಮ. ಮಾಧುರಿ ಎಂ ಕಲ್ಗೋಣವರು ಹಾಡಿರುವ ದೇವರ ನಾಮಗಳನ್ನು ಕೇಳೋಣ. ಪಕ್ಕವಾದ್ಯದಲ್ಲಿ ತಬಲ ಕಾರ್ತಿಕ್ ಡಿ, ಹಾರ್ಮೋನಿಯಂ ಮಧುಸೂದನ್ ಭಟ್. ಕೇಳಿ ಮೊದಲಿಗೆ ಪುರಂದರದಾಸರ ದೇವರ ನಾಮವೊಂದನ್ನು. ಗರ್ವಯಾತಕೋ ನಿನಗೆ ಪಾಮರ ಮನುಜ.

ಮಾಧುರಿ ಎಂ ಕಲ್ಗೋಡ್ ಅವರು ಹಾಡಿರುವ ದೇವರ ನಾಮಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ ಗೋಪಾಲದಾಸರ ಈ ಒಂದು ಕೃತಿ, ರಾಮನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ.

ಮಾಧುರಿ ಎಂ ಕಲ್ಗೋಡ್ ಅವರು ಹಾಡಿದ ದೇವರ ನಾಮಗಳನ್ನು ಇದುವರೆಗೆ ಕೇಳಿದಿರಿ. ಇವರೊಂದಿಗೆ ತಬಲಾ ಸಾಥ್ ಕಾರ್ತಿಕ್ ಡಿ, ಹಾರ್ಮೋನಿಯಂ ಮಧುಸೂದನ್ ಭಟ್. ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ಎಂ ವೆಂಕಟೇಶ್ ಕುಮಾರ್ ಅವರು ಹಾಡಿರುವ ಕೃಷ್ಣರಾಯರ ಈ ಒಂದು ಕೃತಿಯನ್ನು.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಚಿಂತನ ರಾಧಾ ಪ್ರಕಾಶ್ ಅವರಿಂದ.
1: ನಂಬಿಕೆ ಎಂಬ ಮೂರಕ್ಷರದ ಪದ ಮಹತ್ತರವಾದದ್ದು. ನಂಬಿಕೆ ಎಂಬುದರ ಅರ್ಥ ವಿಶ್ವಾಸ, ನೆಚ್ಚಿಕೆ ಎಂದು. ನಂಬಿಕೆಯೇ ಜೀವನ ಹಾಗೆಂದು ಎಲ್ಲವನ್ನೂ ಎಲ್ಲರನ್ನೂ ಎಲ್ಲಾ ವೇಳೆಯಲ್ಲೂ ನಂಬುವುದು ಎಂದಲ್ಲ. ಭಗವಂತ ನಮಗೆ ಯೋಚಿಸುವ ಅದ್ಭುತ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ. ನಂಬಿಕೆಯ ಕುರಿತಾಗಿ ಎಷ್ಟೋ ಮಾತುಗಳನ್ನು ನಾವು ಕೇಳುತ್ತಿರುತ್ತೇವೆ. ನಂಬಿದರೆ ನಂಬಿ, ಬಿಟ್ರೆ ಬಿಡಿ, ನನ್ನಲ್ಲಿ ಅಷ್ಟೂ ನಂಬಿಕೆ ಇಲ್ಲವೇ, ನಿನ್ನನ್ನು ನಂಬಿ ಮೋಸ ಹೋದೆ, ನಿನ್ನನ್ನು ನಂಬಿದರೆ ಗೋವಿಂದ ಎಂದು. ಇಂದಿನ ಕಾಲಘಟ್ಟದಲ್ಲಿ ಯಾರನ್ನೂ ಏನನ್ನೂ ನಂಬುವುದು ಕಷ್ಟವೇ ನಿಜ. ಆದರೆ ಸತಿಪತಿಯರಲ್ಲಿ ಮುಖ್ಯವಾಗಿ ಪರಸ್ಪರ ನಂಬಿಕೆ ಇದ್ದರೇನೆ ಸಂಸಾರ ರಥ ಸುಗಮವಾಗಿ ಸಾಗುತ್ತದೆ. ಹಾಗೂ ಇಲ್ಲೊಂದು ಉದಾಹರಣೆ ಹೇಳಲು ಇಷ್ಟಪಡುತ್ತೇನೆ. ಒಂದು ಕಾರ್ಯಕ್ರಮಕ್ಕೆ ಹೊರಟಾಗಲೋ, ಊರಿಗೆ ಹೊರಟಾಗಲೋ, ಬಸ್ಸು ರೈಲು ಸಿಗುತ್ತದೋ ಇಲ್ಲವೋ, ಸಿಕ್ಕರೆ ಸೀಟು ಸಿಗುತ್ತೋ ಇಲ್ಲವೋ, ಹಾಗೂ ಶುಭ ಕಾರ್ಯಗೈಯಲು ಮುಂದಾದಾಗ ಎಡರು ತೊಡರುಗಳು ಎದುರಾಗುವುದೋ ಏನೋ ಎಂಬ ನಕಾರಾತ್ಮಕ ಭಾವನೆಗಳನ್ನು ಬಿಟ್ಟು ಸಿಗುತ್ತದೆ, ಹೋಗಿ ಬರುತ್ತೇನೆ, ಭಗವಂತನ ಪ್ರೇರಣೆಯಿಂದ ದಯೆಯಿಂದ ಎಲ್ಲವೂ ಚೆನ್ನಾಗಾಗುತ್ತದೆಂಬ ಸಕಾರಾತ್ಮಕ ಚಿಂತನೆ ಗೈದಲ್ಲಿ ಮಾತ್ರ ಯಶಸ್ಸು ಖಂಡಿತ ಪ್ರಾಪ್ತವಾಗುತ್ತದೆ. ದೇವರು ಕಷ್ಟವನ್ನು ನೀಡುತ್ತಾನೆ, ಅದನ್ನು ಭಕ್ತ ಹೇಗೆ ನಿಭಾಯಿಸುತ್ತಾನೆ ಎಂದು ಪರೀಕ್ಷಿಸುತ್ತಾನೆಯೇ ಹೊರತು ಕೈಬಿಟ್ಟು ಪಾತಾಳಕ್ಕೆ ಖಂಡಿತ ತಳ್ಳುವುದಿಲ್ಲ. ಅದಕ್ಕೆಂದೇ ದಾಸಶ್ರೇಷ್ಠರು, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ಅಂಬಿಗಾ ನಾ ನಿನ್ನ ನಂಬಿದೆ, ಜಗದಂಬಾ ರಮಣ ನಿನ್ನ ನಂಬಿದೆ ಎಂದಿದ್ದಾರೆ. ನಂಬಿಕೆಯ ಕುರಿತಾಗಿ ಒಂದು ಪುಟ್ಟ ಕಥೆಯನ್ನು ಎಲ್ಲೋ ಕೇಳಿದ ನೆನಪು ಹೀಗಿದೆ. ಅಪ್ಪ ಮಗ ಇರುತ್ತಾರೆ. ಅಪ್ಪ ಆಸ್ತಿಕ, ದೇವರಲ್ಲಿ ಅಪಾರ ಭಕ್ತಿ ನಂಬಿಕೆ ಉಳ್ಳವನು. ಆದರೆ ಮಗ ನಾಸ್ತಿಕ, ಔಷಧಿ ವ್ಯಾಪಾರಿಯಾಗಿರುತ್ತಾನೆ. ಒಮ್ಮೆ ಅಪ್ಪ ಮಗನನ್ನು ಕರೆದು, ನಾನೆಷ್ಟೇ ಹೇಳಿದರೂ ನೀನು ಕೇಳುವುದಿಲ್ಲ, ಆದರೊಂದು ಮಾತು ನೆನಪಿಡು, ಈ ಗೋಡೆಯ ಮೇಲೆ ದೇವರ ಪಟವನ್ನು ಹಾಕಿ ನಮಿಸುತ್ತಾ ಬಂದಿದ್ದೇನೆ, ನನ್ನ ನಂತರ ಇದನ್ನು ಕಿತ್ತೊಗೆಯಬೇಡ. ನಿನಗೆಂದಾದರೂ ದೇವರ ಮೇಲೆ ನಂಬಿಕೆ ಬಂದಲ್ಲಿ ಮುಟ್ಟಿ ನಮಸ್ಕರಿಸು ಎಂದು. ನಂತರದಲ್ಲಿ ಒಂದು ದಿನ ರಾತ್ರಿ 8 ಸಮಯ, ಜೋರು ಮಳೆಯಿಂದಾಗಿ ಕರೆಂಟು ಹೋಗಿರುತ್ತದೆ. ಒಬ್ಬ ಪುಟ್ಟ ಬಾಲಕ ಓಡೋಡಿ ಬಂದು, ಅಂಕಲ್ ಅಂಕಲ್, ನಮ್ಮಮ್ಮನಿಗೆ ತುಂಬಾ ಹೊಟ್ಟೆ ನೋವು, ಅತ್ತು ಹೊರಳಾಡುತ್ತಿದ್ದಾಳೆ, ಮನೆಯಲ್ಲಿ ಯಾರೂ ಇಲ್ಲ, ಏನಾದರೂ ಔಷಧ ಕೊಡಿ ಎಂದು ಕೇಳುತ್ತಾನೆ. ಅಂಗಡಿಯ ಮಾಲೀಕ ಅಂಗಡಿಯನ್ನು ಮುಚ್ಚುವ ತರಾತುರಿಯಲ್ಲಿ ಔಷಧ ಕೊಟ್ಟು ಕಳಿಸುತ್ತಾನೆ. ಬಾಲಕ ಹೋದ ಕೆಲ ಸಮಯದಲ್ಲೇ ಕರೆಂಟು ಬರುತ್ತದೆ. ಕಪಾಟಿನಲ್ಲಿ ನೋಡಿದಾಗ ಅವನು ಕೊಟ್ಟ ಔಷಧದ ಬಾಟಲ್ ಗಿಡಗಳಿಗೆ ಹೊಡೆಯುವ ಕ್ರಿಮಿನಾಶಕವಾಗಿರುತ್ತದೆ. ಅಯ್ಯೋ ಎಂಥ ಅನರ್ಥವಾಯಿತು ದೇವರೇ ಎಂದು ಕೂಗುತ್ತಾ ಅಪ್ಪ ಹಾಕಿದ ದೇವರ ಪಟದೆದುರು ನಿಂತು ಮುಟ್ಟಿ ಮುಟ್ಟಿ ನೀನೇ ಕಾಪಾಡು ತಂದೇ ಎಂದು ಮೊರೆ ಇಡುತ್ತಾನೆ. ಕಾಕತಾಳೀಯವೆಂಬಂತೆ ಅದೇ ಬಾಲಕ ಏಸುಸಿರು ಬಿಡುತ್ತಾ ಅಳುತ್ತಾ, ಅಂಕಲ್, ನೀವು ಕೊಟ್ಟ ಔಷಧಿ ಕೆಳಗೆ ಬಿದ್ದು ಹೋಯ್ತು, ಬೇರೆ ಕೊಡ್ತೀರಾ ಎಂದಾಗ ಬಾಲಕನನ್ನು ತಬ್ಬಿ ಸರಿಯಾದ ಔಷಧ ಕೊಟ್ಟು ಕಳಿಸುತ್ತಾನೆ. ತಂದೆಯ ಮುತ್ತಂತ ನುಡಿ ನೆನಪಾಗಿ ಅವನ ಕಂಗಳು ತೇವಗೊಳ್ಳುತ್ತವೆ. ಅದಕ್ಕೆ ಹಿರಿಯರು ಹೇಳಿರುವುದು, ನಂಬಿದರೆ ಭಯವಿಲ್ಲ, ನಂಬದಿರೆ ಬಾಳಿಲ್ಲ ಎಂದು. ನಂಬಿಕೆಯಿಂದ ಜೀವನದಲ್ಲಿ ಅನಿಶ್ಚಿತತೆಯನ್ನು ಎದುರಿಸಲು ಮತ್ತು ಬದುಕನ್ನು ಸಾಗಿಸಲು ಸಹಾಯವಾಗುತ್ತದೆ. ಕಷ್ಟದ ಸಮಯದಲ್ಲಿ ಆಶಾ ಕಿರಣವಾಗಿ ಕಷ್ಟಗಳನ್ನು ಎದುರಿಸುತ್ತಾ ಮುಂದುವರೆಯಲು ಶಕ್ತಿ ಕೊಡುತ್ತಾ ಮಾರ್ಗದರ್ಶನ ನೀಡುತ್ತಾ ಆಸರೆಯನ್ನೂ ನೀಡುತ್ತದೆ. ಇತರರ ಮೇಲೆ ನಂಬಿಕೆ ಇಡುವುದರಿಂದಾಗಿ ಸಂಬಂಧಗಳನ್ನು ಬೆಳೆಸಲು ಸಹಾಯವಾಗುತ್ತದೆ. ಜೊತೆಗೆ ನಾನಿರುವೆ ಎಂಬ ನಂಬಿಕೆಯ ಪುಟ್ಟ ಆಸರೆ ಇದ್ದರೆ ಸಾಕು, ಏನನ್ನಾದರೂ ಸಾಧಿಸಬಹುದು. ಆದರೆ ಯಾರನ್ನಾದರೂ ನಂಬುವುದಕ್ಕೆ ಮೊದಲು 10 ಬಾರಿ ಯೋಚಿಸುವುದು ಒಳಿತು. ಏಕೆಂದರೆ ನಮ್ಮ ಸ್ವಂತ ಹಲ್ಲು ನಮ್ಮ ನಾಲಿಗೆಯನ್ನೇ ಕಚ್ಚಿಬಿಡುತ್ತದೆ. ಮರಗಿಡ

0: ಗಳ ಮೇಲೆ ಕುಳಿತ ಹಕ್ಕಿ ಪಕ್ಷಿಗಳಿಗೆ ರೆಂಬೆ ಮುರಿದು ಬೀಳುವುದೆಂಬ ಭಯವೇ ಇರುವುದಿಲ್ಲ. ಕಾರಣ ಅವು ನಂಬಿರುವುದೇ ತಮ್ಮ ರೆಕ್ಕೆಗಳನ್ನೇ ವಿನಃ ರೆಂಬೆ ಕೊಂಬೆಗಳನ್ನಲ್ಲ.
1: ಇದುವರೆಗೆ ರಾಧಾ ಪ್ರಕಾಶ್ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡ ರಂಗಭೂಮಿಯ ದೊಡ್ಡ ಹೆಸರು ಆರ್ ನಾಗೇಂದ್ರ ರಾಯರು, ಟೈಗರ್ ವರದಾಚಾರ್ಯರು. ಇವರ ಜೊತೆ ಜೊತೆಗೆ ಇದ್ದವರು ಎಂ ಜಿ ಮರಿರಾವ್. ಗಾಯನ ಅಭಿನಯದಲ್ಲಿ ಬಹಳ ಜನಪ್ರಿಯರಾಗಿದ್ದರು. ವರದಾಚಾರ್ಯರ ಕೊನೆಯ ದಿನಗಳವರೆಗೂ ಅವರ ಜೊತೆ ಇದ್ದರು. ಅವರ ಬಗ್ಗೆ ಪುಸ್ತಕವನ್ನು ಬರೆದರು. ಸ್ವತಃ ಕಲಾವಿದರಾದ ಎಂ ಜಿ ಮರಿರಾವ್ ಅವರು ಟೈಗರ್ ವರದಾಚಾರ್ಯರು ಹೇಗಿದ್ದರು ಅಂತ ಬಣ್ಣಿಸಿದ್ದಾರೆ. ಮರಿರಾವ್ ಅವರ ಧ್ವನಿಯನ್ನ ಕೇಳ್ತಾ ಟೈಗರ್ ವರದಾಚಾರ್ಯರನ್ನ ನಾವು ಚಿತ್ರಿಸಿಕೊಳ್ಳಬೇಕು. ಕೇಳೋಣ ರಂಗಭೂಮಿ ಕಲಾವಿದರು ಎಂ ಜಿ ಮರಿರಾವ್ ಅವರ ಧ್ವನಿ.
2: ನಾನು ಕಲಾವಿದನಾದರೂ ಅವರ ವಿಶೇಷ ಗುಣಗಳನ್ನ ವರ್ಣಿಸೋ ಅಷ್ಟು ನನಗೆ ಶಕ್ತಿ ಇಲ್ಲ. ಬೆಲ್ಲಸವಿ ಬಲ್ಲವನೇ ಬಲ್ಲ ಅಂದ ಹಾಗೆ ಅವರ ನಾಟಕಗಳನ್ನ ಅವ್ರನ್ನ ಕಂಡು ಅವರ ಮೆಚ್ಚುಗೆ ಪಡೆದು ಅವ್ರನ್ನ ಹೊಗಳಬಹುದಾದಂಥ ಜನಗಳ ಬಾಯಿಂದ ನಾನು ಎಷ್ಟೋ ವಿಧವಾಗಿ ಕೇಳಿದ್ದೀನಿ. ಜೊತೆಯಲ್ಲಿ ಕೆಲಸ ಮಾಡಿದ್ರಿಂದ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ ತಕ್ಕ ಮಟ್ಟಿಗೆ.
3: ಎಲ್ಲ ಪಾತ್ರದಲ್ಲಿಯೂ ಅವರು ಅದ್ವಿತೀಯರಾಗಿದ್ದರು. ರೂಪ, ಮಾತುಗಾರಿಕೆ, ಅಭಿನಯ, ಹಾಡುಗಾರಿಕೆ ಎಲ್ಲದರಲ್ಲಿಯೂ ಅವರು ಗಟ್ಟಿಗರಾಗಿದ್ದರು. ಎಲ್ಲವೂ ಅವರಲ್ಲಿ ತುಂಬಿತ್ತು. ಆದ್ರಿಂದಲೇ ಅವರು ಇಷ್ಟು ಪ್ರಸಿದ್ಧರಾಗುವುದಕ್ಕೆ ಕಾರಣ. ವಿದ್ಯಾರ್ಥಿಗಳು ಕೂಡ ಅವರ ಅಭಿನಯಕ್ಕೆ ಮೆಚ್ಚಿ ರಾಮ್ ವರ್ಮ, ಶಾಕುಂತಲಾ, ನಿರುಪಮಾ ನಾಟಕಗಳನ್ನ ಪದೇ ಪದೇ ಕೇಳಿ ನೋಡೋದಕ್ಕೆ ಆ ನಾಟಕದ ದಿವಸ ಕಿಕ್ಕಿರಿದು ತುಂಬಿರುತ್ತಿದ್ರು. ಆಂಗ್ಲರು ಕೂಡ ಅವರ ಅಭಿನಯ ನೋಡಿ ಮನಸಾರ ಕೊಂಡಾಡಿದ್ದಾರೆ. ಸಹನಟರಾದ ನಮಗೂ ಅವರ ಅಭಿನಯ ಒಂದೊಂದು ವೇಳೆ ತಬ್ಬಿಬ್ ಮಾಡ್ತಾ ಇತ್ತು. ಅವರು ಕೋಪವಾಗಿದ್ದಾರೋ ಸಂತೋಷವಾಗಿದ್ದಾರೋ ಅನ್ನೋಷ್ಟು ಅನುಮಾನ ಬರುವಂತಹ ನಟನೆ ಅವರಲ್ಲಿತ್ತು. ಹಿರಣ್ಯಕಶಿಪು ಪಾತ್ರ ಮಾಡ್ತಾ ಇದ್ದಾಗ ಅವರು ರೇಗ್ಕೊಂಡು ಕೋಪದಲ್ಲಿ ಪಾರ್ಟ್ ಮಾಡುವಾಗ ನಮಗೆ ಅನುಮಾನ, ಏನು ನಿಜವಾಗ್ಲೂ ಇವರು ಕೋಪಿಸ್ಕೊಂಡೇ ಇದ್ದಾರೆಯೋ, ಎಲ್ಲ ವರದಾಚಾರ ನಮ್ಮ ಜೊತೆಯಲ್ಲಿ ಇದ್ದೇನೆ ಮೊದಲಿದ್ದ ಹಾಗೆ ಇದ್ದಾರೆಯೋ ಅಂತನೋ ಅಷ್ಟು ಅನುಮಾನ ತರ್ತಾ ಇತ್ತು ಅವರ ಅಭಿನಯ. ಅಷ್ಟು ರಸವತ್ತಾಗಿ ಅವರ ಅಭಿನಯ ಇರ್ತಿತ್ತು. ಅವ್ರ ನಾಟಕಗಳು ಅಂದರೆ ಪಂಡಿತ ಪಾಮರ ರಂಜನೆಗೆ ಗುರಿಯಾಗಿತ್ತು. ನಮ್ಮ ಕನ್ನಡ ನಾಟಕಗಳು ಅಂದರೆ ಇತರ ಭಾಷಾ ಜನರಿಗೂ ಪ್ರಿಯವಾಗಿ ಮಾದರಿಯಾಗಿರುವಂತೆ ಬೆಳಕಿಗೆ ತಂದವರೆಂದರೆ ವರದಾಚಾರ್ಯರೇ. ಆ ತಂದೆ ಮಕ್ಕಳ ಯೋಗಕ್ಷೇಮ ಹೇಗೆ ನೋಡ್ತಾನೆಯೋ ಹಾಗೆ ಕಂಪನಿ ನಟರನ್ನ ಮತ್ತು ಇತರ ಜನಗಳನ್ನೂ ಅವ್ರಿಗೆ ಸೇರಿದವರು ಎಲ್ಲರನ್ನೂ ಒಂದು ತಾರತಮ್ಯವೂ ಮಾಡದೆ ನೋಡ್ಕೊಳ್ತಾ ಇದ್ರು. ಅವರು ಅವ್ರ ಕಂಪ್ನಿಯಲ್ಲಿದ್ದ ಜನಗಳಿಗೇನೆ ಮುಂಚೆ ಮದುವೆ ಮಾಡಿಸಿದ್ದು ಅಲ್ಲದೇ ಹೊರಗಿನಿಂದ ಯಾರು ಬಂದು ಅವರ ಸಹಾಯ ಬೇಡಿದರೆ ನಾಸ್ತಿ ಅನ್ನೋ ಶಬ್ದವೇ ಅವರಲ್ಲಿ ಇರ್ತಾ ಇರಲಿಲ್ಲ. ವಿದ್ಯಾರ್ಥಿಗಳು ವ್ಯಾಸಂಗಕ್ಕೆ ಬೇಕಾದ ಸಹಾಯ ಕೊಡ್ತಾ ಇದ್ದರು. ಅನೇಕರಿಗೆ ವರ್ಷಗಟ್ಟಲೆ ಸ್ಕೂಲ್ ಫೀಸ್ಗಳು ಸಹಾಯ ಮಾಡಿರೋದು ಉಂಟು. ಅವರ ಸಂಪಾದನೆಯಲ್ಲಿ ಬಹುಭಾಗ ಈ ಧರ್ಮ ಕಾರ್ಯಕ್ಕೆ ವಿನಿಯೋಗವಾಯಿತೇ ಹೊರತು ಅವರ ಸ್ವಂತಕ್ಕೆ ಅಂತಂದದ್ದೇ ಸ್ವಾಭಿಮಾನದಿಂದ ಯಾವುದನ್ನು ಉಳಿಸಲೇ ಇಲ್ಲ. ಕಡೆಗೆ ಅವರು ಸಾಯೋ ಕಾಲದಲ್ಲಿ ಅವರ ಕೈಯಲ್ಲಿ ಅವರದು ಅಂತಂದಿದ್ದೆ ಒಂದು 10 ರೂಪಾಯಿ ಕೂಡ ಇರಲಿಲ್ಲ ಅಂತಂದರೆ ಅವರು ಎಷ್ಟು ಉದಾರ ಮನಸ್ಸಿನಿಂದ ಎಷ್ಟು ಧರ್ಮ ಕಾರ್ಯಗಳು ವಿನಿಯೋಗಿಸಿದ್ದಾರೆ, ಈ ಕಲೆಗೋಸ್ಕರ ಶ್ರಮಪಟ್ಟು ಖರ್ಚು ಮಾಡಿಸಿದ್ದಾರೆ ಅಂತನ್ನೋದನ್ನು ನೀವೇ ತಿಳ್ಕೋಬಹುದು. ತಮ್ಮಲ್ಲಿ ಹಣವಿಲ್ಲದೆ ಹೋದರೂ ಒಂದೊಂದು ಸಮಯದಲ್ಲಿ ಯಾರಾದರೂ ಬಂದು ನನ್ನ ಸ್ಥಿತಿ ಹೀಗಿದೆ, ನೀವು ಸಹಾಯ ಮಾಡಬೇಕು ಅಂತ ದೇಹಿ ಅಂತ ಕೇಳಿದ್ರೆ ಅಯ್ಯೋ ಅವ್ರಿಗೆ ಹೇಗಪ್ಪ ಇಲ್ಲ ಅಂತ ಹೇಳೋದು ಅಂತ ಹೇಳಿಬಿಟ್ಟು ಬೇರೆ ಕಡೆ ಹೋಗಿ ಸಾಲ ತಂದು ಆ ಸಹಾಯ ಮಾಡಿರೋದು ನಿದರ್ಶನ ಎಷ್ಟೋ ಇದೆ. ಈ ಕಲೆಗೋಸ್ಕರವಾಗಿಯೇ ಅವರ 30ನೇ ವಯಸ್ಸಿನಿಂದ ಅವರ ಸಾಯೋವರೆಗೂ ಏಕ ಪ್ರಕಾರವಾಗಿ ದುಡಿದು ಈ ಕನ್ನಡ ರಂಗಭೂಮಿನೇ ಉದ್ಧಾರ ಮಾಡಿದ್ರು ಅಂತಲೇ ಹೇಳಬಹುದು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದರಾದ ಎಂ ಜಿ ಮರಿರಾವ್ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಇದು ಆಕಾಶವಾಣಿ. ಇನ್ನೀಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ವೃಂದಗಾನದಲ್ಲಿ ಈ ಒಂದು ದೇಶಭಕ್ತಿ ಗೀತೆಯನ್ನು ಇದೀಗ ಕೇಳೋಣ.

0: ಇದುವರೆಗೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ರೈತರಿಗೆ ಸಲಹೆ.
1: ಹಣ್ಣಿನ ಬೆಳೆಗಳು ಮಾವು, ತಳಿಯ ಹೆಸರು ಪಂಚಧಾರ ಕಳಸ. ಇದು ರಸಭರಿತ ತಳಿಯಾಗಿದ್ದು ಪೈರಿ ತಳಿಯ ಬದಲಾಗಿ ಇದನ್ನು ಬೆಳೆಯಬಹುದು. ಇದು ಪೈರಿ ತಳಿಗಿಂತ ಹೆಚ್ಚು ಇಳುವರಿ ಕೊಡ್ತದೆ. ಸಂಕರಣ ತಳಿಗಳು, ತಳಿಯ ಹೆಸರು ಮಲ್ಲಿಕಾ. ಇದು ನೀಲಂ ಮತ್ತು ದಶೇರಿಯ ಸಂಕರಣದಿಂದ ಆಗಿರುತ್ತದೆ. ಇದು ಸಾಧಾರಣದಿಂದ ಉತ್ತಮ ಇಳುವರಿ ಕೊಡುವ 15 ಟನ್ ಪ್ರತಿ ಹೆಕ್ಟೇರ್ಗೆ ಸಂಕರಣ ಹೈಬ್ರಿಡ್ ತಳಿಯಾಗಿದ್ದು ಪ್ರತಿ ವರ್ಷ ನಿಯಮಿತ ಇಳುವರಿ ಕೊಡುವ ಗುಣಧರ್ಮ ಹೊಂದಿರುತ್ತದೆ. ಹಣ್ಣಿನ ಗಾತ್ರ ದೊಡ್ಡದಾಗಿದ್ದು 400 ರಿಂದ 600 ಗ್ರಾಂ ತೂಕ ಇರುತ್ತವೆ. ಇದರ ಸಿಪ್ಪೆ ತೊಗಲಿನಂತಿದ್ದು ಓಟೆ ಚಿಕ್ಕದಾಗಿರುತ್ತದೆ. ತಿರುಳುಗಟ್ಟಿ, ರಸಭರಿತ ಮತ್ತು ಹೆಚ್ಚು ಸಿಹಿ. TSS 25 ಬ್ರಿಕ್ಸ್ ಇದಾಗಿರುತ್ತದೆ. ಈ ಹಣ್ಣನ್ನು ಹೆಚ್ಚು ಕಾಲ ಕೆಡದಂತೆ ಇಡಬಹುದಾಗಿದೆ. ತಳಿಯ ಹೆಸರು ನಿಲ್ಗೋವಾ. ಇದು ನೀಲಂ ಮತ್ತು ಎರ್ ಮಲ್ಗೋವಾ ತಳಿಗಳ ಸಂಕರಣವಾಗಿದೆ. ಇದು ಉತ್ತಮ ಇಳುವರಿ ಕೊಡುವ ಸಂಕರಣ ತಳಿಯಾಗಿದೆ. ಹಣ್ಣು ಮಧ್ಯಮದಿಂದ ದೊಡ್ಡ ಗಾತ್ರ ಹೊಂದಿದ್ದು ತಿರುಳು ನಾರುರಹಿತವಾಗಿ ಗಟ್ಟಿಯಾಗಿದೆ. ಮಧ್ಯ ಗಾತ್ರದ ಓಟೆ ಹೊಂದಿದ್ದು ಹಣ್ಣನ್ನು ಕೆಲ ದಿನಗಳವರೆಗೆ ಕೆಡದಂತೆ ಇಡಬಹುದು. ಇದು ಒಣ ಪ್ರದೇಶಕ್ಕೆ ಸೂಕ್ತವಾದ ತಳಿಯಾಗಿದೆ. ತಳಿಯ ಹೆಸರು ನೀಲೇಶಾನ್. ನೀಲಂ ಮತ್ತು ಬೆನೇಶಾನ್ ಸಂಕರಣದಿಂದ ಇದಾಗಿರುತ್ತದೆ. ಇದು ಹೆಚ್ಚು ಇಳುವರಿ ಕೊಡುವ, ಒಣ ಪ್ರದೇಶಕ್ಕೆ ಸೂಕ್ತವಾದ ಹಾಗೂ ತಡವಾಗಿ ಇಳುವರಿ ಕೊಡುವ ಸಂಕರಣ ತಳಿಯಾಗಿದೆ. ತಳಿಯ ಹೆಸರು ಆಮ್ರಪಾಲಿ. ಇದು ದಶೇರಿ ಮತ್ತು ನೀಲಂ ತಳಿಗಳಿಂದ ಸಂಕರಣವಾಗಿದೆ. ಇದು ಸಾಧಾರಣದಿಂದ ಉತ್ತಮ ಇಳುವರಿ ಕೊಡುವ ಸಂಕರಣ ತಳಿಯಾಗಿದ್ದು ಉತ್ತಮ ಹಣ್ಣು ಪಡೆಯಬಹುದು. ಈ ತಳಿಯು ಹೆಚ್ಚು ಸಾಂದ್ರತೆಯಲ್ಲಿ ನಾಟಿ ಮಾಡಲು ಸೂಕ್ತವಾಗಿದೆ. ಹಣ್ಣುಗಳು ಕಡು ಕಿತ್ತಳೆ ಬಣ್ಣ ಮತ್ತು ಮಧ್ಯಮ ಗಾತ್ರ ಹೊಂದಿರುತ್ತವೆ. ನೀಲಂ ಮತ್ತು ಆಪೂಸ್ನಿಂದ ಸಂಕರಣ ತಳಿಯೇ ರತ್ನ. ಹಣ್ಣಿನ ಗಾತ್ರ ಮಧ್ಯಮವಾಗಿದ್ದು ರುಚಿ ಬಹಳ ಚೆನ್ನಾಗಿರುತ್ತದೆ. ರತ್ನ ತಳಿಯು ಕರಾವಳಿ ಪ್ರದೇಶಕ್ಕೆ ಸೂಕ್ತವೆಂದು ಕಂಡುಬಂದಿರುತ್ತದೆ. ಗುಡ್ಡಗಾಡು ಪ್ರದೇಶಕ್ಕೆ ಲಭ್ಯವಿರುವ ತಳಿಗಳು ಬಾದಾಮಿ, ರಸ್ಪುರಿ ಮತ್ತು ಮಲ್ಗೋವಾ. ನಾಲ್ಕನೇ ತಳಿ ಮುಂಡಪ್ಪ, ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರಿಯ ತಳಿ. ಹಣ್ಣಿನ ಗಾತ್ರ ದೊಡ್ಡದಾಗಿದ್ದು ಚಿಕ್ಕ ಓಟೆ ಮತ್ತು ಉತ್ತಮ ಗುಣ ಹೊಂದಿರುತ್ತದೆ. ಕರಾವಳಿ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳು ಬಾದಾಮಿ, ರಸ್ಪುರಿ, ನೀಲಂ ಮತ್ತು ಮುಂಡಪ್ಪ. ಕರಿ ಈಶಾಡ್ ಬೇಗ ಇಳುವರಿ ಕೊಡುವ ತಳಿಯಾಗಿದ್ದು ಕರಾವಳಿ ಪ್ರದೇಶ ಮತ್ತು ಘಟ್ಟ ಪ್ರದೇಶಗಳಿಗೆ ಸೂಕ್ತವಾಗಿದೆ. ಆದರೆ ಹಣ್ಣುಗಳನ್ನು ಹೆಚ್ಚು ದಿನ ಶೇಖರಿಸಿ ಇಡಲು ಬರುವುದಿಲ್ಲ. ಬೆನೆಟ್ ಮತ್ತು ಅಲ್ಪ್ಯಾನ್ಸೋ. ಇದು ಕರಾವಳಿಯ ಜನಪ್ರಿಯ ತಳಿಯಾಗಿದ್ದು ಹಣ್ಣುಗಳು ಸಿಹಿಯಾಗಿದ್ದು ಮಧ್ಯಮ ಗಾತ್ರ ಹೊಂದಿರುತ್ತವೆ. ಕಲ್ಪಾಡಿ ಗಿಡ್ಡವಾದ ತಳಿ. ಹಣ್ಣುಗಳು ಚಿಕ್ಕದಾಗಿದ್ದು ಮೂತಿ ಎದ್ದು ಕಾಣಿಸುವಂತಿರುತ್ತದೆ. ತಿರುಳು ಹೆಚ್ಚು ಸಿಹಿಯಾಗಿರುತ್ತದೆ. ಉಪ್ಪಿನಕಾಯಿ ತಳಿಗಳು ಅಪ್ಪೆಮಿಡಿ, ಆಮ್ಲೆಟ್, ಕೌಶಿ ಪಟೇಲ್. ಇವು ಉಪ್ಪಿನಕಾಯಿಗಿರುವ ಸೂಕ್ತವಾದ ತಳಿಗಳಾಗಿವೆ. ಮಾವಿನ ಸಸಿಯ ಬೇಸಾಯ ಸಾಮಗ್ರಿಗಳು ಕಸಿ ಸಸಿಗಳು ಅಂತರ ಮಣ್ಣಿನ ಫಲವತ್ತತೆ ಮತ್ತು ತಳಿಗೆ ಅನುಗುಣವಾಗಿ ಪ್ರತಿ ಹೆಕ್ಟೇರ್ಗೆ 5x5 ಮೀಟರ್ ಅಂತರದಿಂದ ಪ್ರತಿ ಹೆಕ್ಟೇರ್ಗೆ 400 ಸಸಿಗಳು ಬೇಕಾಗುತ್ತವೆ. 8x8 ಮೀಟರ್ಗೆ ಪ್ರತಿ ಹೆಕ್ಟೇರ್ಗೆ 156 ಸಸಿಗಳು ಬೇಕಾಗುತ್ತವೆ. 9x9 ಮೀಟರ್ಗೆ 123 ಸಸಿಗಳು ಬೇಕಾಗುತ್ತವೆ. 12x12 ಮೀಟರ್ಗೆ 69 ಸಸಿಗಳನ್ನು ಪ್ರತಿ ಹೆಕ್ಟೇರ್ಗೆ ನೆಡಬೇಕಾಗುತ್ತದೆ. ಮಾವಿನ ಸಸಿಗಳ ನಾಟಿ ಅಂತರದ ಬೇಸಾಯ ಮಳೆಗಾಲದಲ್ಲಿ ಸಾಲುಗಳ ಮಧ್ಯೆ ರಂಟೆ ಹೊಡೆದು ಹರಗಿ ಭೂಮಿಯನ್ನು ಸ್ವಚ್ಛ ಮಾಡಬೇಕು. ಸೆಣಬು, ಅಲಸಂದಿ ಅಥವಾ ಹುರುಳಿ ಮುಂತಾದ ಅಂತರ ಬೆಳೆಗಳನ್ನು ಮಾವಿನ ತೋಟದಲ್ಲಿ ಬೆಳೆಯುವುದರಿಂದ ಭೂಮಿಯ ಫಲವತ್ತತೆ ಹೆಚ್ಚಿ ಗಿಡಗಳ ಬೆಳವಣಿಗೆ ಸುಧಾರಿಸಿ ಇಳುವರಿ ಹೆಚ್ಚುತ್ತದೆ.
0: ರೈತರಿಗೆ ಸಲಹೆ ಕೇಳಿದರೆ

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಇದು ಆಕಾಶವಾಣಿ. ಈಗ ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕ ರಚಾ ಝಾ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉಕ್ತವಾನ್ ಯತ್ ಪರಿಷ್ಕಾರಾಃ ತಸ್ಯ ಪ್ರಶಾಸನಸ್ಯ ಕೃತೆ ಬಾಧ್ಯತಾ ನ ಅಪಿತು ಪ್ರತಿಬದ್ಧತಾ ದೃಢ ವಿಶ್ವಾಸಶ್ಚ. ತೇನೋಕ್ತಂ ಯತ್ ಪ್ರಶಾಸನಸ್ಯ ನೀತಯಃ ಜನಕಲ್ಯಾಣಪರಾಃ ವಿಕಾಸೋನ್ಮುಖಾಃ ಪ್ರಗತಿವರ್ಧಕಾಶ್ಚ ಸಂತಿ. ಹ್ಯಃ ಸಾಯಂಕಾಲೆ ನವದೆಹಲ್ಯಾಂ ಇಕಾನಮಿಕ್ ಟೈಮ್ಸ್ ವರ್ಲ್ಡ್ ಲೀಡರ್ಸ್ ಫೋರಂ ಇತ್ಯೇತತ್ ಮಂಚಂ ಸಂಬೋಧಯನ್ ಶ್ರೀಮೋದಿ ಉಕ್ತವಾನ್ ಯತ್ ತಸ್ಯ ಪ್ರಶಾಸನೇನ ಪರಿಷ್ಕಾರೇಭ್ಯಃ ಸ್ಪಷ್ಟಾ ಯೋಜನಾ ನಿರ್ಮಿತಾ ಅಸ್ತಿ. ಯಸ್ಯಾಂ ಪ್ರಾಥಮಿಕತಾ ಶಾಸನಸ್ತರೀಯ ಪರಿಷ್ಕಾರೇಭ್ಯಃ ಪ್ರದತ್ತಾ ಅಸ್ತಿ. ಸ ಉಕ್ತವಾನ್ ಯತ್ ದೇಶಸ್ಯ ಭವಿಷ್ಯಂ ಸುರಕ್ಷಿತಂ ಕರ್ತುಂ ಭಾರತಂ ನೀತಿ ನಿರ್ಮಾಣ ಸ್ತರೆ ನವ ಪರಿಷ್ಕಾರಾನ್ ಕರೋತಿ.
2: 15 ಆಗಸ್ಟ್ ಕೋ ಮೇನೆ ಲಾಲ್ ಕಿಲೆ ಸೇ ಸಪ್ತ ಧಾರಾ ಕಿ ಸಪ್ತ ಶಕ್ತಿಯೋ ಕಿ ಬಾತ್ ಕಿ ಹೈ ಔರ್ ಇಸ್ಲಿಯೆ ಭಾರತ ಆಜ್ पॉलिसी लेवल पर नेक जनरेशन रिफॉर्म्स कर रहा है ताकि हमारा फ्यूचर सुरक्षित हो. गवर्नेंस पर रिफॉर्म्स कर रहा है. ईज ऑफ लिविंग के लिए रिफॉर्म्स कर रहा है.
1: प्रधानमंत्री उक्तवान यत् तस्य प्रशासनं केवलं नियमेषु परिवर्तनं न करोति अपितु तेषां नियमानां पृष्ठे विद्यमानायाः सम्पूर्ण दृष्टेः परिवर्तनमपि करोति. सः उक्तवान् ಯತ್ ಪೂರ್ವಂ ನಿಯಮ ಸಂಬದ್ಧ ದೃಷ್ಟಿ ಅನುಮತಿ ಪರ್ಯಂತಂ ನಿಷಿದ್ಧಂ ಇತಿ ಆಸೀತ್ ಅಧುನಾ ಚ ಪ್ರಶಾಸನಂ ತಾಮ ದೃಷ್ಟಿಂ ಪರಿವರ್ತ್ಯ ನಿಷೇಧ ಪರ್ಯಂತಂ ಅನುಮತಂ ಇತಿ ದಿಶಿ ಅಗ್ರೆಸರತಿ. ಭಾರತಸ್ಯ ಅಧ್ಯಕ್ಷತಾಯಾಂ ಆಯೋಜಿತಂ ಬ್ರಿಕ್ಸ್ ಪರ್ಯಟನ ಮಂತ್ರಿಣಾಂ ಉಪವೇಶನಂ ಹ್ಯಃ ಜಯಪುರ ಘೋಷಣಾಪತ್ರಂ ಸರ್ವಸಮ್ಮತ್ಯಾ ಸ್ವೀಕರಣೇನ ಸಂಪನ್ನಂ. ಏತದ್ ಘೋಷಣಾಪತ್ರಂ ಬ್ರಿಕ್ಸ್ ಸದಸ್ಯ ದೇಶಾನಾಂ ಮಧ್ಯೆ ಪರ್ಯಟನ ಕ್ಷೇತ್ರೆ ಸಹಯೋಗಂ ಸುದೃಢೀಕರ್ತುಂ ಕಾರ್ಯಯೋಜನಾ ಪ್ರದದಾತಿ. ಘೋಷಣಾಪತ್ರೆ ಸಹಯೋಗಸ್ಯ ಪ್ರಮುಖ ಕ್ಷೇತ್ರಾಣಿ ನಿರ್ದಿಷ್ಟಾನಿ ಸಂತಿ. ಏತೇಷು ಪರ್ಯಟನ ಕ್ಷೇತ್ರೆ ಕೃತ್ರಿಮ ಬುದ್ಧಿಃ ಉಪಯೋಗಃ ಸ್ಥಾಯಿ ಪರ್ಯಟನ ಪದ್ಧತಯಃ ಕೌಶಲ ವಿಕಾಸಃ ಅಬಾಧಿತ ಯಾತ್ರಾಯಾಃ ಸೌವಿಧ್ಯಾನಿ ಚ ಸಮ್ಮಿಲಿತಾನಿ ಸಂತಿ. ಉಪವೇಶನಸ್ಯ ಅಧ್ಯಕ್ಷತಾಂ ಕೇಂದ್ರೀಯ ಸಂಸ್ಕೃತಿ ಪರ್ಯಟನ ಮಂತ್ರಿ ಗಜೇಂದ್ರ ಸಿಂಗ್ ಶೇಖಾವತ ರಾಜಸ್ಥಾನಸ್ಯ ಜಯಪುರೆ ಅಕರೋತ್. ಅನೇನ ಸಹೈವ ಅಸ್ಮಿನ್ ವರ್ಷೆ ಭಾರತಸ್ಯ ಅಧ್ಯಕ್ಷತಾಯಾಂ ಆಯೋಜಿತಸ್ಯ ಬ್ರಿಕ್ಸ್ ಪರ್ಯಟನ ಕಾರ್ಯಸಮೂಹಸ್ಯ ಅಪಿ ಸಮಾಪನಂ ಅಭವತ್. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಪುನರುಕ್ತವಾನ್ ಯತ್ ಅವೈಧ ಪ್ರವಾಸಿನಾಂ ವಿರುದ್ಧಂ ಶೂನ್ಯ ಸಹಿಷ್ಣುತಾ ನೀತಿ ನಿರಂತರಂ ಪ್ರವರ್ತಿಷ್ಯತೆ ತಥಾ ಅವೈಧ ಪ್ರವಾಸಿನಾಂ ಪರಿಚಯ ನಿಷ್ಕಾಸನ ನಿರ್ವಾಸನ ಸಂಬದ್ಧ ಪ್ರಕ್ರಿಯಾ ಕಠೋರತೆಯ ಕ್ರಿಯಾನ್ವಿತ ಭವಿಷ್ಯತಿ. ಅಸೌ ಉಕ್ತವಾನ್ ಯತ್ ದೇಶಾತ್ ಪ್ರತ್ಯೇಕಸ್ಯ ಅವೈಧ ಪ್ರವಾಸಿನಃ ನಿರ್ವಾಸನಂ ಪ್ರತಿ ಪ್ರಶಾಸನಸ್ಯ ಪ್ರತಿಬದ್ಧತಾ ಸರ್ವೋಚ್ಚ ಪ್ರಾಥಮಿಕತಾ ಅಸ್ತಿ. ಅಸೌ ಏತದಪಿ ಉಕ್ತವಾನ್ ಯತ್ ಜನ ಸಾಂಖ್ಯಿಕೀಯ ಪರಿವರ್ತನಂ ಪೂರ್ಣತೆಯ ನಿರೋದ್ಧುಂ ಪ್ರಯತ್ನಃ ಕರಿಷ್ಯತೆ. ಗೃಹಮಂತ್ರಿ ಹ್ಯಃ ಪಶ್ಚಿಮ ಬಂಗಾಲಸ್ಯ ಸಿಲಿಗುಡಿ ನಗರೆ ಕಾವಾಖಾಲಿ ಪ್ರಾಂಗಣೆ ಭಾರತೀಯ ನ್ಯಾಯ ಸಂಹಿತಾಯಾಃ ವಿಷಯೆ ಷಡ್ ದಿವಸೀಯ ಅವಬೋಧನ ಪ್ರದರ್ಶಿನಿ ಉದ್ಘಾಟ್ಯ ಏಕಾಂ ಸಭಾಂ ಸಂಬೋಧಯನ್ ಏತತ್ ಉಕ್ತವಾನ್. ರಾಷ್ಟ್ರಪತಿ ದ್ರೌಪದಿ ಮುರ್ಮುಃ ಆಗಾಮಿ ಮಾಸಸ್ಯ 5 ದಿನಾಂಕೆ ನವದೆಹಲ್ಯಾಂ ಸ್ಥಿತೆ ವಿಜ್ಞಾನ ಭವನೆ 48 ವಿದ್ಯಾಲಯೀಯ ಶಿಕ್ಷಕೇಭ್ಯ ರಾಷ್ಟ್ರೀಯ ಶಿಕ್ಷಕ ಪುರಸ್ಕಾರಾನ್ ಪ್ರದಾಸ್ಯತಿ. ಶಿಕ್ಷಾ ಮಂತ್ರಾಲಯೇನ ಸಂಸೂಚಿತಂ ಯತ್ ವಿದ್ಯಾಲಯೀಯ ಶಿಕ್ಷಕಾಣಾಂ ಚಯನಂ ಜನಪದ ಸ್ತರೆ ರಾಜ್ಯ ಸ್ತರೆ ತಥಾ ರಾಷ್ಟ್ರೀಯ ಸ್ತರೆ ವಿದ್ಯಾಲಯ ಶಿಕ್ಷಾ ಸಾಕ್ಷರತಾ ವಿಭಾಗೇನ ತ್ರಿಚರಣಾತ್ಮಕ ಚಯನ ಪ್ರಕ್ರಿಯೆಯ ಕೃತಂ. ಚಯನಿತಾಃ 48 ಶಿಕ್ಷಕಾಃ 27 ರಾಜ್ಯೇಭ್ಯಃ 7 ಕೇಂದ್ರ ಶಾಸಿತ ಪ್ರದೇಶೇಭ್ಯಃ ಅಥ ಕೇಂದ್ರ ಪ್ರಶಾಸನಸ್ಯ 6 ಸಂಸ್ಥಾಭ್ಯಃ ಚ ಸಂತಿ. ಚಯನಿತೇಷು 48 ಶಿಕ್ಷಕೇಷು 26 ಪುರುಷಾಃ 22 ಚ ಮಹಿಳಾಃ ಸಂತಿ. ಭಾರತ ಋತು ವಿಜ್ಞಾನ ವಿಭಾಗೇನ ಅದ್ಯ ಪೂರ್ವ ಮಧ್ಯಪ್ರದೇಶೆ ಪ್ರಚಂಡಾತ್ ಅತಿ ಪ್ರಚಂಡ ವೃಷ್ಟೇ ಪೂರ್ವಾನುಮಾನಂ ಕೃತಮಸ್ತಿ. ಅಸಮ ಸಿಕ್ಕಿಂ ಮೇಘಾಲಯ ನಾಗಾಲ್ಯಾಂಡ್ ಮಣಿಪುರ ಮಿಜೋರಂ ತ್ರಿಪುರಾ ರಾಜ್ಯೇಷು ಸೋಮವಾಸರ ಪರ್ಯಂತಂ ಪ್ರಚಂಡ ವೃಷ್ಟೇ ಸಂಭಾವನಾ ವರ್ತತೆ.

0: अद्य दिल्ली पंजाब हरियाणा बिहार छत्तीसगढ़ पूर्वोत्तर प्रदेश ओडिशा उत्तराखंड हिमालयीय प्रदेशानां केषुचित् भागेषु अपि समान स्थितिः संभावना वर्तते इति वार्ताः।
1: ಇದು ಆಕಾಶವಾಣಿ, ಸಮಯ 7:05. ಇನ್ನೀಗ ಕೆಲವು ಪ್ರಕಟಣೆಗಳು.
2: ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ತೆಲುಗು ಕಾರ್ಯಕ್ರಮాలు వినాలని ఉందా? మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది.
4: నా స్వరము నీ స్వరము సంగమమై మన స్వరంగా అవతరించి.
5: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
4: എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
1: ರಾಗಂ 24x7 DTH ವಾಹಿನಿ, FM ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
6: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು, ನಿದ್ದೆ, ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದ 500 ಸರ್ಕಾರಿ ಕೆಪಿಎಸ್ ಶಾಲೆಗಳ ಸಮಗ್ರ ಅಭಿವೃದ್ಧಿಗಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆರ್ಥಿಕ ನೆರವು. ಕೃತಕ ಬುದ್ಧಿಮತ್ತೆ ಆಧಾರಿತ ಕಂಪ್ಯೂಟರ್ ಕಿಯೋ ಎಐ ಪಿಸಿ 2026 ಮುಖ್ಯಮಂತ್ರಿಯವರಿಂದ ಲೋಕಾರ್ಪಣೆ. ಭದ್ರಾ ಮೇಲ್ದಂಡೆ ಯೋಜನೆ 4 ಜಿಲ್ಲೆಗಳ 225,000 ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ, ಸಚಿವ ಎನ್ ಚಲುವರಾಯಸ್ವಾಮಿ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, 24ರಂದು ಕರಡು ಮತದಾರರ ಪಟ್ಟಿ ಪ್ರಕಟ. ಈಗ ವಾರ್ತೆಗಳ ವಿವರ. ಕರ್ನಾಟಕ ದೇಶದಲ್ಲೇ ಎರಡನೇ ಅತಿ ಹೆಚ್ಚು ತೆರಿಗೆ ಪಾವತಿಸುತ್ತಿರುವ ರಾಜ್ಯವಾಗಿದೆ. ಭಾರತದ ಸಾಫ್ಟ್ವೇರ್ ರಫ್ತಿನಲ್ಲಿ ಕರ್ನಾಟಕದ ಕೊಡುಗೆ ಶೇಕಡ 42ರಷ್ಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಬೆಂಗಳೂರು ಅರಮನೆ ಮೈದಾನದಲ್ಲಿ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಆಯೋಜಿಸಿದ್ದ ಸಂವಾದ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ತಮ್ಮ ಸರ್ಕಾರ ತೆರೆದ ಪುಸ್ತಕವಾಗಿದ್ದು ಹೊಸ ವಿಚಾರಗಳಿಗೆ ಮುಕ್ತವಾಗಿದೆ ಎಂದರು. ವಿಶ್ವದ ಪ್ರಮುಖ 500 ಕಂಪನಿಗಳು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಐಟಿ ಬಿಟಿ ತಂತ್ರಜ್ಞಾನ, ಏರೋಸ್ಪೇಸ್ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಕರ್ನಾಟಕ ಮುಂದಾಳತ್ವ ವಹಿಸುತ್ತಿದೆ ಎಂದು ತಿಳಿಸಿದರು. ರಾಜ್ಯದ 500 ಕರ್ನಾಟಕ ಪಬ್ಲಿಕ್ ಶಾಲೆಗಳ ಸಮಗ್ರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಹಾಗೂ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಡುವೆ 2500 ಕೋಟಿ ರೂಪಾಯಿ ಮೊತ್ತದ ಮಹತ್ವಾಕಾಂಕ್ಷಿ ಯೋಜನೆಗೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಎಡಿಬಿ 1,750 ಕೋಟಿ ರೂಪಾಯಿ ನೆರವು ನೀಡಲಿದ್ದು ರಾಜ್ಯ ಸರ್ಕಾರ 750 ಕೋಟಿ ರೂಪಾಯಿ ಭರಿಸಲಿದೆ. 2026ರಿಂದ 2030ರ ಅವಧಿಯಲ್ಲಿ ಯೋಜನೆ ಅನುಷ್ಠಾನಗೊಳ್ಳಲಿದ್ದು ಪ್ರತಿ ಕೆಪಿಎಸ್ ಶಾಲೆಯಲ್ಲಿ ಕನಿಷ್ಠ 1,200 ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸುವ ಗುರಿ ಹೊಂದಲಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ತಂತ್ರಜ್ಞಾನದ ಬಳಕೆ ಸಮಾನತೆ, ಅವಕಾಶ ಮತ್ತು ಬೆಳವಣಿಗೆಗೆ ಅಡಿಪಾಯವಾಗಿದ್ದು ಕೃತಕ ಬುದ್ಧಿಮತ್ತೆ ಆಧಾರಿತ ಗಣಕಯಂತ್ರ ಕಿಯೋ ಎಐ ಪಿಸಿ 2026 ಲಕ್ಷಾಂತರ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ಸಬಲಗೊಳಿಸುವ ಸಾಧನವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಬೆಂಗಳೂರಿನಲ್ಲಿ ಕಿಯೋನಿಕ್ಸ್ ಸಂಸ್ಥೆ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕೃತಕ ಬುದ್ಧಿಮತ್ತೆ ಸನ್ನದ್ದ ಕಿಯೋ ಎಐ ಕಂಪ್ಯೂಟರ್ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದಿಂದ ಹಿಡಿದು ನಗರ ಕೇಂದ್ರಗಳವರೆಗೆ ಕರ್ನಾಟಕದ ಪ್ರತಿಯೊಂದು ಮಗುವು ಕಲಿಯಬೇಕು, ಕೃತಕ ಬುದ್ಧಿಮತ್ತೆಯ ಭವಿಷ್ಯ ರೂಪಿಸಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ ಎಂದರು. ಮೊದಲ ಹಂತದಲ್ಲಿ ರಾಜ್ಯದ 1,000 ಸರ್ಕಾರಿ ಶಾಲೆಗಳಿಗೆ ಕೃತಕ ಬುದ್ಧಿಮತ್ತೆ ಆಧಾರಿತ ಕಂಪ್ಯೂಟರ್ ತಲುಪಿಸಲಾಗುತ್ತಿದೆ. ಹೆಡ್ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಯನ್ನು ಡಿಸೆಂಬರ್ ತಿಂಗಳೊಳಗೆ ಪೂರ್ಣಗೊಳಿಸಿ ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು ಹಾಗೂ ದಾವಣಗೆರೆ ಜಿಲ್ಲೆಗಳ 2,25,515 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದರು. ವಿಧಾನಪರಿಷತ್ ಅಧಿವೇಶನದಲ್ಲಿ ಸದಸ್ಯರಾದ ಬಲ್ಕೀಸ್ ಬಾನು ಅವರ ಪ್ರಶ್ನೆಗೆ ಉತ್ತರ ನೀಡಿದ ಸಚಿವರು 21,473 ಕೋಟಿ ರೂಪಾಯಿ ಮೊತ್ತದ ಪುನರ್ ಪರಿಷ್ಕೃತ ಯೋಜನಾ ವರದಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದರು. ಭದ್ರಾ ಮೇಲ್ದಂಡೆ ಯೋಜನೆಯಿಂದ 29.90 ಟಿಎಂಸಿ ನೀರು ಲಭ್ಯವಾಗಲಿದೆ. 367 ಕೆರೆಗಳನ್ನು ಭರ್ತಿ ಮಾಡಲು ಇದು ಸಹಕಾರಿಯಾಗಲಿದೆ ಎಂದರು. ಕೋಲಾರ ಜಿಲ್ಲೆಯಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆಯಡಿ ಕೂಲಿಕಾರರಿಗೆ ಅಕುಶಲ ಕೆಲಸ ಒದಗಿಸಲು ವಿಶೇಷ ಜಾಬ್ ಕಾರ್ಡ್ ಮೇಳವನ್ನು ಆಯೋಜಿಸಲಾಗುವುದು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಈಗಾಗಲೇ 224,000 ಕುಟುಂಬಗಳಿಗೆ ಉದ್ಯೋಗ ಚೀಟಿ ನೀಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಮೊದಲ ಹಂತದ ಬಳಿಕ ಕರಡು ಮತದಾರರ ಪಟ್ಟಿ ನಾಡಿದ್ದು 24ನೇ ತಾರೀಖಿನಂದು ಪ್ರಕಟವಾಗಲಿದೆ. ಬೆಳಗಾವಿ ಜಿಲ್ಲೆಯ ಮತದಾರರ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಪ್ರಕಟವಾಗದಿದ್ದಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ ಹಾಗೂ ಅರ್ಜಿ ನಮೂನೆ 6ರ ಮೂಲಕ ಅಗತ್ಯ ದಾಖಲೆ ಸಲ್ಲಿಸಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಆಯೋಜಿತ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆ ಸಂದರ್ಭ ಜಿಲ್ಲೆಯಲ್ಲಿ ಕೈಗೊಳ್ಳಲಾದ ಕ್ರಮಗಳನ್ನು ಇತರೆ ರಾಜ್ಯಗಳಲ್ಲೂ ಅಳವಡಿಸಿಕೊಳ್ಳುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು.
3: ಪೊಲಿಟಿಕಲ್ ಪಾರ್ಟೀಸ್, ಇಆರ್ಒಸ್, ಎಇಆರ್ಒಸ್, ಬಿಎಲ್ಒಸ್, ಹಿರಿಯ ಪರ್ಸನ್ಸ್, ತಾವೆಲ್ಲರೂ ಹಗಲು ರಾತ್ರಿ ನೋಡದೆ ಎಸ್ಐಆರ್ ಅಲ್ಲಿ ಕೆಲಸ ಮಾಡಿ ತೋರಿಸಿದ್ರ, ಅದರಿಂದ ಬೆಳಗಾವಿ ಜಿಲ್ಲೆ ಪ್ರತಿ ಒಂದು ಸ್ಟೇಜ್ ಅಲ್ಲಿ ಪ್ರತಿ ಒಂದು ಮೀಟಿಂಗ್ ಅಲ್ಲಿ ಚೀಫ್ ಎಲೆಕ್ಟೋರಲ್ ಆಫೀಸರ್ ಅವರು ನಮ್ಮನ್ನು ಹೊಗಳಿದೆ. ಲಾಜಿಕಲ್ ಡಿಸ್ಕ್ರಿಪೆನ್ಸಿಸ್ ಇದಾವಪ್ಪ, ಅನ್ಬಿಲೀವಬಲ್. ಬಟ್ ಯಾಕೆಂದ್ರೆ 20 ಡೇಸ್ ಅಗೋ ಲಾಜಿಕಲ್ ಡಿಸ್ಕ್ರಿಪೆನ್ಸಿಸ್ ನಮ್ಮ ಜಿಲ್ಲೆನಲ್ಲಿ 8 ಲಕ್ಷ, ಇವತ್ತು 47,778. ಈ ಮಾಡೆಲ್ ಏನಿದೆ, ಬೆಳಗಾವಿ ಮಾಡೆಲ್ ಅಂತ ಈಗ ಹೆಸರು ಹೊಂದಿದೆ. ಅದಕ್ಕೆ ಈ ಸ್ಟೇಟ್ ಅಲ್ಲಿ ಫಾಲೋ ಮಾಡ್ಬೇಕಂತ ಹೇಳ್ತಾರೆ.
2: ಚಿತ್ರದುರ್ಗ ಜಿಲ್ಲೆಯಲ್ಲಿ ಮನೆ ಮನೆಗೆ ಜಾತಿ ಪ್ರಮಾಣ ಪತ್ರಗಳನ್ನು ತಲುಪಿಸುವ ಕಾರ್ಯದಲ್ಲಿ 100%ರಷ್ಟು ಪ್ರಗತಿ ಸಾಧಿಸಿರುವ ಜಿಲ್ಲಾಡಳಿತದ ಮಹತ್ವದ ಕಾರ್ಯಕ್ಕೆ ಮುಖ್ಯಮಂತ್ರಿಯವರ ಸಚಿವಾಲಯ ಪ್ರಶಂಸೆ ವ್ಯಕ್ತಪಡಿಸಿದೆ. ಈ ಕುರಿತು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಅವರಿಗೆ ಅಭಿನಂದನಾ ಪತ್ರ ಬರೆದಿರುವ ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಮುನೀಶ್ ಮೌದ್ಗಿಲ್ ಅವರು ಚಿತ್ರದುರ್ಗ ಜಿಲ್ಲೆಯಲ್ಲಿ 20 ಲಕ್ಷಕ್ಕೂ ಅಧಿಕ ಜಾತಿ ಪ್ರಮಾಣ ಪತ್ರಗಳನ್ನು ಸಾರ್ವಜನಿಕರ ಮನೆ ಬಾಗಿಲಿಗೆ ತಲುಪಿಸಿರುವುದು ಶ್ಲಾಘನೀಯ ಹಾಗೂ ಗಮನಾರ್ಹ ಸಾಧನೆಯಾಗಿದೆ ಎಂದು ಬಣ್ಣಿಸಿದ್ದಾರೆ. ರಾಜ್ಯ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲಾಭಿವೃದ್ದಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಖಾತೆ ಸಚಿವರಾದ ಡಾ ಶರಣಪ್ರಕಾಶ್ ಆರ್ ಪಾಟೀಲ್ ಇಂದು ಕಲಬುರಗಿ ಜಿಲ್ಲೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇಂದು ಸೇಡಂ ಮತ್ತು ಕಲಬುರಗಿಯಲ್ಲಿ ಸ್ಥಳೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಅವರು ನಾಳೆ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಲಿದ್ದಾರೆ. ಮೈಸೂರು ಮಾನಸ ಗಂಗೋತ್ರಿಯ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಆವರಣದಲ್ಲಿ ನಾಡಿದ್ದು 24ರಂದು ಬೆಳಗ್ಗೆ 9 ಗಂಟೆಗೆ ರಾಷ್ಟೀಯ ಬುಡಕಟ್ಟು ಭಾಷೆಗಳು ಮತ್ತು ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಕುರಿತ ರಾಷ್ಟೀಯ ಸಮಾವೇಶ ಆಯೋಜಿತವಾಗಿದೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ದುರ್ಗಾದಾಸ್ ಉಯಿಕೆ ಅವರು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಮಡಿಕೇರಿ ದಸರಾಕ್ಕೆ ರಾಜ್ಯ ಸರ್ಕಾರ ಈ ಬಾರಿ 2 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಇದೇ ಮೊದಲ ಬಾರಿಗೆ ಮಡಿಕೇರಿ ದಸರಾಕ್ಕೆ ದೊಡ್ಡ ಮೊತ್ತದ ಅನುದಾನ ದೊರಕಿದೆ. ಕಳೆದ ವರ್ಷದಂತೆ ಈ ವರ್ಷವೂ 11 ದಿನಗಳ ಕಾಲ ದಸರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂಥರ್ಗೌಡ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆ ಕಣ್ಣಂಗಾಲ ಗ್ರಾಮ ಪಂಚಾಯಿತಿಯ ಯಡೂರು ಗ್ರಾಮ ವ್ಯಾಪ್ತಿಯಲ್ಲಿ ಕೃಷಿ ನಾಶಪಡಿಸುತ್ತಿದ್ದ 38 ವರ್ಷ ವಯಸ್ಸಿನ ಗಂಡಾನೆಯನ್ನು ಅರಣ್ಯ ಇಲಾಖೆ ತಂಡ ಸೆರೆ ಹಿಡಿದಿದೆ. ಕಾರ್ಯಾಚರಣೆಯಲ್ಲಿ ದುಬಾರೆ ಆನೆ ಶಿಬಿರದ ಕ್ಯಾಪ್ಟನ್ ಸುಗ್ರೀವ ಒಳಗೊಂಡಂತೆ 5 ಸಾಕಾನೆಗಳು ಭಾಗಿಯಾಗಿದ್ದವು. ಧಾರವಾಡ ಜಿಲ್ಲೆ ಜಿಲ್ಲಾಧಿಕಾರಿಗಳ ಸೌಜನ್ಯ ಭೇಟಿ ಸಂದರ್ಭ ಶಾಲು, ಹಾರ, ನೆನಪಿನ ಕಾಣಿಕೆ ಹಾಗೂ ಹೂಗುಚ್ಛಗಳನ್ನು ನೀಡುವ ಬದಲಿಗೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ನೋಟ್ಬುಕ್, ಪೆನ್ನುಗಳನ್ನು ನೀಡಬೇಕು ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಕೋರಿದ್ದಾರೆ. ತಮ್ಮಲ್ಲಿ ಸಂಗ್ರಹವಾಗುವ ನೋಟ್ ಪುಸ್ತಕಗಳು ಹಾಗೂ ಬರವಣಿಗೆ ಪರಿಕರಗಳನ್ನು ಸರ್ಕಾರಿ ಶಾಲೆಗಳ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿತರಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ನಾಳೆಯಿಂದ 3 ದಿನಗಳ ಕಾಲ ವಿಜಯಪುರ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಅವರು ಜಿಲ್ಲೆಯ ಮಹಿಳೆಯರ ಸಮಸ್ಯೆಗಳನ್ನು ಆಲಿಸಲಿದ್ದಾರೆ. 25ರಂದು ಬೆಳಗ್ಗೆ 11 ಗಂಟೆಗೆ ವಿಜಯಪುರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಹಿಳಾ ಸ್ಪಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ 1000 ಹಾಡಿನ ಸರದಾರ ಹುಕ್ಕೇರಿ ಬಾಳಪ್ಪ ಸ್ಮಾರಕ ದತ್ತಿ ಅಂಗವಾಗಿ

0: ಇಂದು ಸಂಜೆ 6 ಗಂಟೆಗೆ ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ಹುಕ್ಕೇರಿ ಬಾಳಪ್ಪನವರ ಸ್ಮರಣೆ ಕಾರ್ಯಕ್ರಮ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 500 ಸರ್ಕಾರಿ ಕೆಪಿಎಸ್ ಶಾಲೆಗಳ ಸಮಗ್ರ ಅಭಿವೃದ್ಧಿಗಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆರ್ಥಿಕ ನೆರವು. ಕೃತಕ ಬುದ್ದಿಮತ್ತೆ ಆಧಾರಿತ ಕಂಪ್ಯೂಟರ್ ಕಿಯೋ ಎಐಪಿಸಿ 2026 ಮುಖ್ಯಮಂತ್ರಿಯವರಿಂದ ಲೋಕಾರ್ಪಣೆ. ಭದ್ರಾ ಮೇಲ್ದಂಡೆ ಯೋಜನೆ, 4 ಜಿಲ್ಲೆಗಳ 2,25,000 ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ, ಸಚಿವ ಎನ್ ಚಲುವರಾಯಸ್ವಾಮಿ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, 24 ಕರಡು ಮತದಾರರ ಪಟ್ಟಿ ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ. ಈಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಎನ್ ಭಾರ್ಗವಿಯವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಪ್ರಾರಂಭಕ್ಕೆ ಕೇಳಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿಯವರ ಈ ಒಂದು ಕವಿತೆ. ಕನ್ನಡವೇ ನಮ್ಮೊಲವು, ಭಾಷೆಗಳಿದ್ದರೂ ಹಲವು.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಎನ್ ಭಾರ್ಗವಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನೀಗ ಕೇಳಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿಯವರ ಈ ಒಂದು ರಚನೆ, ಎಲ್ಲಿರುವೆಯೋ ಘನಶ್ಯಾಮ ತೊರೆದು ರಾಧೆಯ.

0: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಎನ್ ಭಾರ್ಗವಿಯವರು ಹಾಡಿದ ಭಾವಗೀತೆಗಳನ್ನು ಕೇಳಿದರೆ ಇದು ಆಕಾಶವಾಣಿ. ಈಗ ಕೆಲವು ಪ್ರಕಟಣೆಗಳು.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
2: ಗೊತ್ತಿಲ್ಲ ಶಿವನೇ ಭಕ್ತಿರ.
1: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
3: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
1: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
4: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪನೆ ಬಿಖರ ಕೆ.
1: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
5: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
1: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

0: ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಸಮಯ 7:35 ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು: ವ್ಯವಸ್ಥೆಯ ಸುಧಾರಣೆ ಮತ್ತು ಬಲವರ್ಧನೆಗೆ ಯುವಜನರ ತಾಳ್ಮೆ, ಜವಾಬ್ದಾರಿ ಅಗತ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸರ್ಕಾರದ ನೀತಿಗಳು ಜನಪರ ಹಾಗೂ ಅಭಿವೃದ್ಧಿ ಬೆಳವಣಿಗೆ ಪರ, ಪ್ರಧಾನಿ ನರೇಂದ್ರ ಮೋದಿ. ಸೆಪ್ಟೆಂಬರ್ 5 ರಾಷ್ಟಪತಿ ಅವರಿಂದ ದೆಹಲಿಯಲ್ಲಿ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ. ವಿಶಾಖಪಟ್ಟಣದಲ್ಲಿ ಇಂದು ಬ್ರಿಕ್ಸ್ ಯುವ ಸಚಿವರ ಸಭೆ, ನಾಳೆ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ. ಹಾಗೂ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್, ಭಾರತದ ತ್ರಿಸಾ ಜಾಲಿ ಹಾಗೂ ಗಾಯತ್ರಿ ಗೋಪಿಚಂದ್ ಜೋಡಿ ಸೆಮಿಫೈನಲ್ಸ್ನಲ್ಲಿಂದು ಸೆಣಸು. ವಾರ್ತೆಗಳ ವಿವರ: ಭಾರತದ ಸಾಂಸ್ಕೃತಿಕ ಬೇರುಗಳನ್ನು ಸಂರಕ್ಷಿಸುವ ಮಹತ್ವವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಪಾದಿಸಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ನಡೆದ ಅಂತರ ಹೃದಯ ಬಂಧ ಮಲ್ಹಾರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಂಸ್ಕೃತಿಯು ದೇಶವನ್ನು ಒಂದುಗೂಡಿಸುವ ಬಲವಾದ ಬಂಧವಾಗಿದೆ. ಯುವಕರು ವಿಶೇಷವಾಗಿ ಜೆನ್ಝೆಡ್ ವ್ಯವಸ್ಥೆಯನ್ನು ಸುಧಾರಿಸಲು ಮತ್ತು ಬಲಪಡಿಸಲು ತಾಳ್ಮೆ ಹಾಗೂ ಜವಾಬ್ದಾರಿಯೊಂದಿಗೆ ಕೊಡುಗೆ ನೀಡಬೇಕೆಂದು ಕರೆ ನೀಡಿದರು. ಯುವಜನರನ್ನು ಭಾರತದ ವೈವಿಧ್ಯಮಯ ಸಾಂಸ್ಕೃತಿಕ ಸಂಪ್ರದಾಯಗಳಿಗೆ ಒಡ್ಡಿಕೊಳ್ಳುವ ಹಾಗೂ ಅವರ ರಾಷ್ಟಕ್ಕೆ ಸೇರಿದ ಭಾವನೆಯನ್ನು ಬಲಪಡಿಸುವ ಉಪಕ್ರಮಗಳ ಮಹತ್ವದ ಬಗ್ಗೆ ಪ್ರತಿಪಾದಿಸಿದ ಅವರು, ಭಾರತದ ಶಾಸ್ತ್ರೀಯ ಸಂಗೀತ ಸಂಪ್ರದಾಯಗಳು ಶತಮಾನಗಳಿಂದ ಉಳಿದುಕೊಂಡಿವೆ. ಸಂಗೀತ ಶಾಂತಿಯನ್ನು ತರುತ್ತದೆ ಹಾಗೂ ಪ್ರದೇಶಗಳು, ಭಾಷೆಗಳು ಮತ್ತು ಸಂಸ್ಕೃತಿಗಳಾದ್ಯಂತ ಜನರನ್ನು ಸಂಪರ್ಕಿಸುತ್ತದೆ ಎಂದು ಉಪರಾಷ್ಟಪತಿ ಹೇಳಿದರು. ಸುಧಾರಣೆಗಳು ತಮ್ಮ ಸರ್ಕಾರದ ಬದ್ದತೆ ಹಾಗೂ ದೃಢ ನಿಶ್ಚಯವಾಗಿದ್ದು, ನೀತಿಗಳು ಜನಪರ ಬೆಳವಣಿಗೆ ಮತ್ತು ಅಭಿವೃದ್ಧಿ ಪರವಾಗಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನಿನ್ನೆ ಸಂಜೆ ದೆಹಲಿಯಲ್ಲಿ ನಡೆದ ಎಕನಾಮಿಕ್ ಟೈಮ್ಸ್ ವರ್ಲ್ಡ್ ಲೀಡರ್ಸ್ ಫೋರಂ ಅನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಮ್ಮ ಸರ್ಕಾರ ಸುಧಾರಣೆಗಳಿಗೆ ಸ್ಪಷ್ಟವಾದ ಮಾರ್ಗಸೂಚಿಯನ್ನು ರಚಿಸಿದೆ. ಪ್ರಾಥಮಿಕ ಗಮನವು ಆಡಳಿತ ಮಟ್ಟದಲ್ಲಿ ಸುಧಾರಣೆಗಳ ಕುರಿತಾಗಿದೆ. ದೇಶದ ಭವಿಷ್ಯವನ್ನು ಸುರಕ್ಷಿತಗೊಳಿಸಲು ಭಾರತ ನೀತಿ ಮಟ್ಟದಲ್ಲಿ ಮುಂದಿನ ಪೀಳಿಗೆಯ ಸುಧಾರಣೆಗಳನ್ನು ಕೈಗೊಳ್ಳುತ್ತಿದೆ ಎಂದು ಹೇಳಿದರು. ತಮ್ಮ ಸರ್ಕಾರ ಕೇವಲ ನಿಯಮಗಳನ್ನು ಬದಲಾಯಿಸುತ್ತಿಲ್ಲ, ಆದರೆ ಅವುಗಳ ಹಿಂದಿನ ಸಂಪೂರ್ಣ ತತ್ವಶಾಸ್ತ್ರವನ್ನು ಬದಲಾಯಿಸುತ್ತಿದೆ. ಹಿಂದಿನ ಸರ್ಕಾರಗಳು ಅನುಸರಿಸುತ್ತಿದ್ದ ಉತ್ಪಾದನೆ ಸಂಬಂಧಿತ ಶಿಕ್ಷೆ ಮಾದರಿಯಿಂದ ಭಾರತ ಇದೀಗ ಉತ್ಪಾದನೆ ಸಂಬಂಧಿತ ಪ್ರೋತ್ಸಾಹಕ ಮಾದರಿ ಅನುಸರಿಸುತ್ತಿದೆ. ಹಿಂದಿನ ಸರ್ಕಾರಗಳ ನೀತಿಯಂತೆ ಜನರು ಮೂಲಭೂತ ಅಗತ್ಯಗಳಿಗೂ ಸರ್ಕಾರವನ್ನು ಅವಲಂಬಿಸಬೇಕಾಗಿತ್ತು. ಹಿಂದಿನ ಸರ್ಕಾರಗಳ ಆಡಳಿತದಲ್ಲಿ ಪರವಾನಗಿ ನಿರುದ್ಯೋಗಕ್ಕೆ ಕಾರಣವಾಗಿದೆ. ಸರ್ಕಾರದ ಉತ್ಪಾದನೆಗೆ ಸಂಬಂಧಿಸಿದ ಪ್ರೋತ್ಸಾಹಕ ಮಾದರಿಯು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಪ್ರಧಾನಿ ಹೇಳಿದರು. ಜಾಗತಿಕ ಆರ್ಥಿಕ ಪರಿಸರದ ಕುರಿತಂತೆ ಪ್ರಸ್ತಾಪಿಸಿದ ಅವರು, ಸಂಪನ್ಮೂಲಗಳ ಸಶಸ್ತ್ರೀಕರಣ ಹಾಗೂ ಹೆಚ್ಚುತ್ತಿರುವ ಅಪನಂಬಿಕೆ ಹೊಸ ಸವಾಲುಗಳನ್ನು ಸೃಷ್ಟಿಸುತ್ತಿದೆ. ಇಂತಹ ಸಂದರ್ಭಗಳಲ್ಲಿಯೂ ಜಗತ್ತು ಭಾರತವನ್ನು ಭರವಸೆ ಹಾಗೂ ಬೆಳವಣಿಗೆಯ ಉಜ್ವಲ ತಾಣವಾಗಿ ನೋಡುತ್ತಿದೆ ಎಂದು ಹೇಳಿದರು. ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಮುನ್ಸೂಚನೆ ನೀಡಿದೆ. ಭಾರತ ತನ್ನ ಅಭಿವೃದ್ಧಿಗೆ ವೇಗ ನೀಡುವ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಎಂದು ಅವರು ಹೇಳಿದರು. ಇತ್ತೀಚಿನ ಜಾಗತಿಕ ಬೆಳವಣಿಗೆಗಳು ದೇಶಗಳು ಹಾಗೂ ಆರ್ಥಿಕತೆಗಳ ಪರಸ್ಪರ ಸಂಬಂಧವನ್ನು ಪ್ರದರ್ಶಿಸಿವೆ. ಭಾರತ ಸದಾ ಸಾಮೂಹಿಕ ಪ್ರಗತಿಯ ಮನೋಭಾವದೊಂದಿಗೆ ಮುಂದುವರೆದಿದೆ. ನಾಗರಿಕರ ಅಗತ್ಯತೆಗಳು ಹಾಗೂ ದೇಶದ ಅಭಿವೃದ್ಧಿಯ ಆದ್ಯತೆಗಳನ್ನು ಕೇಂದ್ರದಲ್ಲಿಟ್ಟುಕೊಂಡು ಸರ್ಕಾರ ನೀತಿಗಳನ್ನು ರೂಪಿಸುತ್ತಿದೆ ಎಂದು ಪ್ರಧಾನಿ ಹೇಳಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಮುಂದಿನ ತಿಂಗಳ 5 ದೆಹಲಿಯ ವಿಜ್ಞಾನ ಭವನದಲ್ಲಿ 48 ಶಾಲಾ ಶಿಕ್ಷಕರಿಗೆ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಿಂದ ಜಿಲ್ಲಾ, ರಾಜ್ಯ ಹಾಗೂ ರಾಷ್ಟೀಯ ಮಟ್ಟದಲ್ಲಿ 3 ಹಂತದ ಆಯ್ಕೆ ಪ್ರಕ್ರಿಯೆಯ ಮೂಲಕ ಶಾಲಾ ಶಿಕ್ಷಕರನ್ನು ಆಯ್ಕೆ ಮಾಡಲಾಗಿದೆ ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. 27 ರಾಜ್ಯಗಳು, 7 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಕೇಂದ್ರ ಸರ್ಕಾರದ 6 ಸಂಸ್ಥೆಗಳಿಗೆ ಸೇರಿದ 48 ಶಿಕ್ಷಕರು ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದ 48 ಶಾಲಾ ಶಿಕ್ಷಕರಲ್ಲಿ 26 ಪುರುಷರು ಮತ್ತು 22 ಮಹಿಳೆಯರು ಸೇರಿದ್ದಾರೆ. ಈ ವರ್ಷದ ಜೂನ್ 15 ಜುಲೈ 20 ಶಿಕ್ಷಣ ಸಚಿವಾಲಯದ ಪೋರ್ಟಲ್ ನ್ಯಾಷನಲ್ ಅವಾರ್ಡ್ಸ್ ಟು ಟೀಚರ್ಸ್ .education.gov.in ಮೂಲಕ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗಳನ್ನು 2026 ಅರ್ಹ ಶಿಕ್ಷಕರಿಂದ ಆನ್ಲೈನ್ ಸ್ವಯಂ ನಾಮನಿರ್ದೇಶನಗಳನ್ನು ಆಹ್ವಾನಿಸಲಾಗಿದೆ ಎಂದು ಸಚಿವ

0: ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮವನ್ನು ದೂರದರ್ಶನ ಮತ್ತು ಶಿಕ್ಷಣ ಸಚಿವಾಲಯದ ಸ್ವಯಂ ಪ್ರಭಾ ಚಾನೆಲ್ಗಳಲ್ಲಿ ನೇರ ಪ್ರಸಾರ ಮಾಡಲಾಗುವುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಅಧ್ಯಕ್ಷತೆಯಲ್ಲಿ ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಬ್ರಿಕ್ಸ್ ಯುವ ಸಚಿವರ ಸಭೆ ಮತ್ತು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ನಡೆಯಲಿದೆ. ಬ್ರಿಕ್ಸ್ ಯುವ ಸಚಿವರ ಸಭೆ ಇಂದು ನಡೆಯಲಿದ್ದು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ನಾಳೆ ನಡೆಯಲಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಖಾತೆ ರಾಜ್ಯ ಸಚಿವೆ ರಕ್ಷಾ ಖಡ್ಸೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬ್ರಿಕ್ಸ್ ಯುವ ಸಚಿವರ ಸಭೆಯು ಯುವ ಅಭಿವೃದ್ದಿ ಮತ್ತು ಸಬಲೀಕರಣದಲ್ಲಿ ಸಹಕಾರವನ್ನು ಬಲಪಡಿಸುವತ್ತ ಗಮನಹರಿಸಲಿದ್ದು ಶಿಕ್ಷಣ, ಕೌಶಲ್ಯ, ಉದ್ಯಮಶೀಲತೆ, ಯೋಗಕ್ಷೇಮ ಹಾಗೂ ಸುಸ್ಥಿರ ಅಭಿವೃದ್ದಿಯನ್ನು ಒಳಗೊಂಡ ಚರ್ಚೆಗಳು ನಡೆಯಲಿವೆ. ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಕ್ರೀಡಾ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರನ್ನು ಒಟ್ಟುಗೂಡಿಸಲಿದೆ. ಕ್ರೀಡೆಯಲ್ಲಿ ಸಹಕಾರವನ್ನು ಬಲಪಡಿಸುವ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಬದ್ದತೆಯನ್ನು ಇದು ಪುನರುಚ್ಚರಿಸುತ್ತದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ಜೈಪುರದಲ್ಲಿ ನಿನ್ನೆ ನಡೆದ ಬ್ರಿಕ್ಸ್ ಪ್ರವಾಸೋದ್ಯಮ ಸಚಿವರ ಸಭೆಯು ಜೈಪುರ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸುವುದರೊಂದಿಗೆ ಮುಕ್ತಾಯವಾಯಿತು. ಇದು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವೆ ಪ್ರವಾಸೋದ್ಯಮ ಸಹಕಾರವನ್ನು ಬಲಪಡಿಸುವ ಚೌಕಟ್ಟನ್ನು ಒದಗಿಸುತ್ತದೆ. ಪ್ರವಾಸೋದ್ಯಮದಲ್ಲಿ ಕೃತಕ ಬುದ್ದಿಮತ್ತೆಯ ಬಳಕೆ, ಸುಸ್ಥಿರ ಪ್ರವಾಸೋದ್ಯಮ ವಿಧಾನಗಳು, ಕೌಶಲ್ಯ ಅಭಿವೃದ್ದಿ ಮತ್ತು ಸುಗಮ ಪ್ರಯಾಣ ಸೌಲಭ್ಯ ಸೇರಿದಂತೆ ಸಹಕಾರದ ಪ್ರಮುಖ ಕ್ಷೇತ್ರಗಳನ್ನು ನಿರ್ಣಯ ಒಳಗೊಂಡಿದೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದಡಿಯಲ್ಲಿ ಪ್ರವಾಸೋದ್ಯಮ ಕುರಿತ ಚರ್ಚೆಯನ್ನು ಮುಂದುವರೆಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಗಜೇಂದ್ರ ಸಿಂಗ್ ಶೇಖಾವತ್ 2047ರ ವೇಳೆಗೆ ಭಾರತದ ವಿಕಸಿತ ಭಾರತ ಪ್ರಯಾಣದಲ್ಲಿ ಪ್ರವಾಸೋದ್ಯಮವು ಪ್ರಮುಖ ಪಾತ್ರ ವಹಿಸುತ್ತದೆ ಮತ್ತು ಪ್ರಮುಖ ನಗರ ಕೇಂದ್ರಗಳನ್ನು ಮೀರಿ ಪಟ್ಟಣಗಳು, ಹಳ್ಳಿಗಳು ಹಾಗೂ ದೂರದ ಪ್ರದೇಶಗಳಿಗೆ ಆರ್ಥಿಕ ಬೆಳವಣಿಗೆಯನ್ನು ವಿಸ್ತರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಿದರು. ಸಭೆಯಲ್ಲಿ 9 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಸಚಿವರ ಸಭೆಯ ಹೊರತಾಗಿ ಪ್ರವಾಸೋದ್ಯಮ ಸಹಕಾರವನ್ನು ಮತ್ತಷ್ಟು ಮುನ್ನಡೆಸಲು ಬ್ರೆಜಿಲ್, ಇರಾನ್, ದಕ್ಷಿಣ ಆಫ್ರಿಕಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆ ಭಾರತ ದ್ವಿಪಕ್ಷೀಯ ಚರ್ಚೆಗಳನ್ನು ನಡೆಸಿತು. ಅಂದಾಜಿಗಿಂತ ಕಡಿಮೆ ಉತ್ಪಾದನೆಯ ಹೊರತಾಗಿಯೂ ದೇಶೀಯ ಬೇಡಿಕೆಯನ್ನು ಪೂರೈಸಲು ದೇಶದಲ್ಲಿ ಸಾಕಷ್ಟು ಸಕ್ಕರೆ ದಾಸ್ತಾನು ಲಭ್ಯವಿದೆ ಎಂದು ಸರ್ಕಾರ ತಿಳಿಸಿದೆ. ಇತ್ತೀಚಿನ ಸಕ್ಕರೆ ಬೆಲೆ ಏರಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಸಾಕಷ್ಟು ಸಕ್ಕರೆ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಗ್ರಾಹಕರಿಗೆ ಸ್ಥಿರ ಬೆಲೆಗಳನ್ನು ಕಾಯ್ದುಕೊಳ್ಳಲು ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ. ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವಾಲಯವು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಎಂದು ಸರ್ಕಾರ ತಿಳಿಸಿದೆ. ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಡಬಲ್ಸ್ ಜೋಡಿ ತ್ರೀಸಾ ಜಾಲಿ ಹಾಗೂ ಗಾಯತ್ರಿ ಗೋಪಿಚಂದ್ ಸೆಮಿಫೈನಲ್ನಲ್ಲಿಂದು ಸೆಣಸಲಿದ್ದಾರೆ. ದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುವ ಪಂದ್ಯದಲ್ಲಿ ಚೀನಾದ ಲಿಯು ಶೆಂಗ್ಶು ಮತ್ತು ಟಾನ್ ನಿಂಗ್ ಅವರನ್ನು ಎದುರಿಸಲಿದ್ದಾರೆ. ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತೀಯ ಜೋಡಿ 4ನೇ ಶ್ರೇಯಾಂಕದ ಚೀನಾದ ಜಿಯಾ ಇ ಫ್ಯಾನ್ ಹಾಗೂ ಜಾಂಗ್ಶು ಕ್ಷಿಯಾನ್ ಅವರನ್ನು 16-21, 21-15, 21-13 ಸೆಟ್ಗಳಿಂದ ಪರಾಭವಗೊಳಿಸಿದರು. ಗೆಲುವು ಕುರಿತು ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಸಂತೋಷ ವ್ಯಕ್ತಪಡಿಸಿದ್ದಾರೆ. ತಮ್ಮ ಕಠಿಣ ಹೋರಾಟದಿಂದಾಗಿ ಗೆಲುವು ಸಾಧ್ಯವಾಗಿ ಸೆಮಿಫೈನಲ್ ಪ್ರವೇಶಿಸಿರುವುದಾಗಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವ್ಯವಸ್ಥೆಯ ಸುಧಾರಣೆ ಮತ್ತು ಬಲವರ್ಧನೆಗೆ ಯುವಜನರ ತಾಳ್ಮೆ ಜವಾಬ್ದಾರಿ ಅಗತ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸರ್ಕಾರದ ನೀತಿಗಳು ಜನಪರ ಹಾಗೂ ಅಭಿವೃದ್ದಿ ಬೆಳವಣಿಗೆ ಪರ, ಪ್ರಧಾನಿ ನರೇಂದ್ರ ಮೋದಿ. ಸೆಪ್ಟೆಂಬರ್ 5ರಂದು ರಾಷ್ಟಪತಿ ಅವರಿಂದ ದೆಹಲಿಯಲ್ಲಿ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ. ವಿಶಾಖಪಟ್ಟಣದಲ್ಲಿ ಇಂದು ಬ್ರಿಕ್ಸ್ ಯುವ ಸಚಿವರ ಸಭೆ, ನಾಳೆ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ಹಾಗೂ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್, ಭಾರತದ ತ್ರೀಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಸೆಮಿಫೈನಲ್ನಲ್ಲಿಂದು

ಮೊದಲಿಗೆ ಕೇಳಿ ಜೀವನದಿ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ರಾಜೇಶ್ ಕೃಷ್ಣನ್ ಹಾಗೂ ಮಂಜುಳಾ ಗುರುರಾಜ್ ಅವರುಗಳ ಧ್ವನಿಯಲ್ಲಿ ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು ಸಂಗೀತ ನೀಡಿದ್ದಾರೆ ಕೋಟಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ರಾಬರ್ಟ್ ಚಿತ್ರದ ಗೀತೆಯನ್ನು ಕೇಳಿ ಶಂಕರ್ ಮಹಾದೇವನ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಅರ್ಜುನ್ ಜನ್ಯ ಅವರಿಂದ.
3: ರಾಮಾಯ ರಾಮ ಭದ್ರಾಯ ರಾಮ

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಟಿಪ್ಪು ಅವರುಗಳ ಧ್ವನಿಯಲ್ಲಿ ಕೇಳಿ ಪ್ರೇಮ ಬರಹ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ವಿಜಯನಾರಸಿಂಹ ಹಾಗೂ ಗೋಟೂರಿಯವರ ಸಾಹಿತ್ಯಕ್ಕೆ ಸಂಗೀತ ಜೆಸ್ಸಿ ಗಿಫ್ಟ್ ಅವರಿಂದ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ, ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: नमस्कार, आकाशवाणी से समाचार प्रभात के साथ मैं कनकलता. प्रधानमंत्री नरेंद्र मोदी ने कहा, सुधार कोई मजबूरी नहीं बल्कि सरकार की प्रतिबद्धता और दृढ़ विश्वास.

0: ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ ವಾಣಿ.
1: ನಮಸ್ಕಾರ, ನಾನು ಡಾಕ್ಟರ್ ಪುಷ್ಪಾ ಸಂಗುಳಗಿ, ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯ ಬೆಂಗಳೂರಿನಲ್ಲಿ ಹೋಮಿಯೋಪತಿ ವೈದ್ಯೆಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಹೆಚ್ಚು ಕಾಡುತ್ತಿವೆ. ಅದರಲ್ಲಿ ಮುಖ್ಯವಾಗಿ ಗರ್ಭಕೋಶದ ಗಡ್ಡೆ, ಇದೊಂದು ನಾನ್ ಕ್ಯಾನ್ಸರಸ್ ಬೆನಿನ್ ಟ್ಯೂಮರ್ ಅಂತ ಹೇಳಬಹುದು. ಗರ್ಭಾಶಯದ ಗಡ್ಡೆಗಳು ಉಂಟಾಗಲು ನಿಖರವಾದ ಕಾರಣಗಳು ಇನ್ನೂ ಸ್ಪಷ್ಟವಾಗಿ ತಿಳಿದಿಲ್ಲವಾದರೂ ವೈದ್ಯಕೀಯ ಸಂಶೋಧನೆಗಳ ಪ್ರಕಾರ ಕೆಲವೊಂದು ಅಂಶಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಅದರಲ್ಲಿ ಮುಖ್ಯವಾಗಿ ಶರೀರದಲ್ಲಿ ಹಾರ್ಮೋನ್ಗಳ ಬದಲಾವಣೆ, ಅದರಲ್ಲಿ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಎಂಬ ಹಾರ್ಮೋನ್ಗಳ ಮಟ್ಟ ಹೆಚ್ಚಾದಾಗ ಈ ಗಡ್ಡೆಗಳು ಬೆಳೆಯುವ ಸಾಧ್ಯತೆ ಇರುತ್ತದೆ. ಋತುಬಂಧದ ಅಂದರೆ ಮೆನಾಪಾಸ್ ನಂತರ ಈ ಹಾರ್ಮೋನ್ಗಳ ಮಟ್ಟ ಕಡಿಮೆ ಆದಾಗ ಗಡ್ಡೆಗಳು ತಾವಾಗಿಯೇ ಕುಗ್ಗುತ್ತವೆ. ಸರ್ವೆ ಸಾಮಾನ್ಯವಾಗಿ 30-50 ವಯಸ್ಸಿನ ಮಹಿಳೆಯರಲ್ಲಿ ಅಂದರೆ ಸಂತಾನೋತ್ಪತ್ತಿ ಹಂತದಲ್ಲಿರುವಾಗ ಈ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತದೆ. 30% ಮಹಿಳೆಯರಲ್ಲಿ 30 ವಯಸ್ಸಿನಲ್ಲಿ ಮತ್ತು 70% ಮಹಿಳೆಯರಲ್ಲಿ 50 ವಯಸ್ಸಿನಲ್ಲಿ ಈ ಗರ್ಭಕೋಶದ ಗಡ್ಡೆ ಆಗುವ ಸಾಧ್ಯತೆ ಹೆಚ್ಚು. ಇನ್ನೊಂದು ಕಾರಣವೇನೆಂದರೆ ಅನುವಂಶಿಕತೆ. ಕೆಲವೊಂದು ಕುಟುಂಬಗಳಲ್ಲಿ ತಾಯಿ ಮತ್ತು ಅಜ್ಜಿಗೆ ಗರ್ಭಕೋಶದ ಗಡ್ಡೆ ಸಮಸ್ಯೆ ಇದ್ದರೆ ಅದು ಮುಂದಿನ ಪೀಳಿಗೆಗೆ ಬರುವ ಸಾಧ್ಯತೆ 3 ಹೆಚ್ಚಿರುತ್ತದೆ. ಇನ್ನು ಮತ್ತೆ ಶರೀರದಲ್ಲಿ ಬೊಜ್ಜು ಅಂದರೆ ದೇಹದಲ್ಲಿ ಅಧಿಕ ಕೊಬ್ಬು ಇದ್ದರೆ ಇಸ್ಟ್ರೋಜನ್ ಉತ್ಪಾದನೆ ಹೆಚ್ಚಾಗುತ್ತದೆ. ಇದು ಫೈಬ್ರಾಯ್ಡ್ಗಳ ಬೆಳವಣಿಗೆಗೆ ಪೂರಕವಾಗುತ್ತದೆ. ಮತ್ತೆ ಕೆಲವೊಂದು ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಒಂದು ಕಾರಣವಾಗಿರುತ್ತದೆ. ಅಂದರೆ ಅತಿಯಾದ ಕೆಂಪು ಮಾಂಸ ಸೇವನೆ, ಸಂಸ್ಕರಿತ ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ಗಳ ಸೇವನೆಯು ಫೈಬ್ರಾಯ್ಡ್ ಅಪಾಯವನ್ನು ಹೆಚ್ಚಿಸಬಹುದು. ಇನ್ನು ಕೆಲವೊಂದು ಕಾರಣಗಳು ಕಡಿಮೆ ವಯಸ್ಸಿನಲ್ಲಿ ಮುಟ್ಟಾಗುವುದು ಅಂದರೆ 10 ಮುಂಚೆ ಮುಟ್ಟಾಗುವುದು, ಮತ್ತೆ ವಿಟಮಿನ್ ಡಿ ಕೊರತೆ, ಅಧಿಕ ರಕ್ತದೊತ್ತಡ ಮತ್ತು ಸ್ಟ್ರೆಸ್ ಕೂಡ ಒಂದು ಕಾರಣವಾಗುತ್ತದೆ. ಈ ರೋಗದ ಲಕ್ಷಣಗಳು ಏನೆಂದರೆ ಸುಮಾರು 50% ಮಹಿಳೆಯರಲ್ಲಿ ಗರ್ಭಕೋಶದ ಗಡ್ಡೆ ಇದ್ದರೂ ರೋಗ ಲಕ್ಷಣಗಳು ಕಂಡುಬರುವುದಿಲ್ಲ. ಇನ್ನು 50% ಮಹಿಳೆಯರಲ್ಲಿ ಮುಟ್ಟಿನ ಸಮಯದಲ್ಲಿ ಅತಿಯಾದ ರಕ್ತಸ್ರಾವ, ಕೆಳಹೊಟ್ಟೆ ನೋವು ಮತ್ತು ಬೆನ್ನು ನೋವು, ಆಗಾಗ ಮೂತ್ರ ವಿಸರ್ಜನೆ ಮಾಡಬೇಕೆನಿಸುವುದು, ಮತ್ತೆ ಲೈಂಗಿಕ ಸಂಪರ್ಕದ ಸಮಯದಲ್ಲಿ ನೋವು ಉಂಟಾಗುವುದು, ಇನ್ನು ಕೆಲವೊಂದು ಲಕ್ಷಣಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ. ಮತ್ತೆ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಲ್ಲಿ ರೋಗಿಯ ದೇಹ ಮತ್ತು ಮನಸ್ಸಿನ ಸಂಪೂರ್ಣ ಸ್ಥಿತಿಯನ್ನು ಆಧರಿಸಿ ಚಿಕಿತ್ಸೆ ನೀಡಲಾಗುತ್ತದೆ. ಮತ್ತು ಗಡ್ಡೆಯ ಗಾತ್ರ, ಲಕ್ಷಣಗಳು, ಹಾರ್ಮೋನ್ಗಳ ಅಸಮತೋಲನೆ ಇವೆಲ್ಲವನ್ನು ಪರಿಗಣಿಸಿ ಚಿಕಿತ್ಸೆ ನೀಡಲಾಗುತ್ತದೆ. ನಮ್ಮ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಲ್ಲಿ ಸರ್ವೆ ಸಾಮಾನ್ಯವಾಗಿ ಬಳಸುವ ಕೆಲವು ಔಷಧಿಗಳಲ್ಲಿ ಅಂದರೆ ನಾವು ಕೆಲವೊಂದು ಔಷಧಿಗಳನ್ನು ಕಾನ್ಸ್ಟಿಟ್ಯೂಷನಲ್ ಆಗಿ ಕೊಡುತ್ತೇವೆ ಮತ್ತು ಕೆಲವೊಂದು ಔಷಧಿಗಳನ್ನು ಸ್ಪೆಸಿಫಿಕ್ ಆಗಿ ಕೊಡುತ್ತೇವೆ. ಕಾನ್ಸ್ಟಿಟ್ಯೂಷನಲ್ ಔಷಧಿಗಳಂತೂ ಬಂದಾಗ ಸೇಪಿಯಾ, ಕಲ್ಕೆರೆಕಾರ್, ನ್ಯಾಟ್ರೆಮ್ಯೂರ್, ಲ್ಯಾಕೆಸಿಸ್, ಥೂಜಾ, ಈ ಔಷಧಿಗಳನ್ನು ಕೊಡುತ್ತೇವೆ. ಫಾರ್ ಎಕ್ಸಾಂಪಲ್, ಸೇಪಿಯಾ ಔಷಧಿಯನ್ನು ಮಹಿಳೆಯರಿಗೆ ಮುಟ್ಟಿನ ಸಮಯದಲ್ಲಿ ಅತಿಯಾದ ರಕ್ತಸ್ರಾವ ಜೊತೆ ಕ್ಲಾಟ್ಸ್ ಕಂಡು ಬಂದಲ್ಲಿ ಮತ್ತು ತೀವ್ರವಾದ ನೋವು, ಮಾನಸಿಕ ಕಿರಿಕಿರಿ ಇರುವ ಮಹಿಳೆಯರಿಗೆ ಸೂಕ್ತ ಔಷಧಿ ಆಗಿರುತ್ತದೆ. ಇನ್ನು ಕಲ್ಕೆರೆಕಾರ್, ಈ ಔಷಧವನ್ನು ತಪ್ಪಗಿರುವ ಮಹಿಳೆಯರಲ್ಲಿ ಅತಿಯಾದ ರಕ್ತಸ್ರಾವ ನಿಲ್ಲಿಸಲು ಇದು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಮತ್ತು ಫ್ರಾಗ್ಜನಸ್ ಅಮೆರಿಕಾನ, ಈ ಔಷಧವು ಗರ್ಭಕೋಶದ ಗಡ್ಡೆಗಳಿಗೆ ನೀಡಲಾದ ಪ್ರಮುಖ ಔಷಧಗಳಲ್ಲಿ ಒಂದಾಗಿದೆ. ಇದನ್ನು ಫೈಬ್ರಾಯ್ಡ್ ವಿಥೌಟ್ ಪೇನ್ ಇದ್ದಾಗ ನೀಡಲಾಗುತ್ತದೆ. ಇನ್ನು ಕೆಲವೊಂದು ಔಷಧಗಳು ಥಲಪ್ಸಿ, ಬರ್ಸಪೇಸ್ಟಾರಿಸ್, ಇಸ್ಟುಲಿಗೋ, ಫಾಸ್ಫರಸ್, ಎರಿಜಿರಾನ್, ಮುಟ್ಟಿನ ಸಮಯದಲ್ಲಿ ವಿಪರೀತ ರಕ್ತಸ್ರಾವ ನಿಲ್ಲಿಸಲು ಪರಿಣಾಮಕಾರಿಯಾಗಿರುವ ಔಷಧಗಳಾಗಿವೆ. ಹೀಗೆ ಸುಮಾರು ಹೋಮಿಯೋಪತಿ ಔಷಧಗಳಿಂದ ರೋಗಿಗಳಲ್ಲಿ ರೋಗ ಲಕ್ಷಣ ಕಡಿಮೆ ಮಾಡುವುದಲ್ಲದೇ ಸುಮಾರು ಫೈಬ್ರಾಯ್ಡ್ ಕೇಸಸ್ಗಳಲ್ಲಿ ಫೈಬ್ರಾಯ್ಡ್ ಸೈಜ್ ಕಡಿಮೆಯಾಗಿದ್ದು ನಮ್ಮ ಆಸ್ಪತ್ರೆ ಒಪಿಡಿಯಲ್ಲಿ ಪ್ರೀ ಆ್ಯಂಡ್ ಪೋಸ್ಟ್ ಟ್ರೀಟ್ಮೆಂಟ್ ಅಲ್ಟ್ರಾಸೋನೋಗ್ರಫಿ ರೆಕಾರ್ಡ್ಸ್ ಇದೆ. ಸುಮಾರು 40-60% ಮಹಿಳೆಯರು ಗರ್ಭಕೋಶದ ಗಡ್ಡೆ ಇದೆ ಅಂದರೆ ಭಯಪಟ್ಟು ಶಸ್ತ್ರಚಿಕಿತ್ಸೆಯಿಂದ ಗರ್ಭಕೋಶವನ್ನೇ ತೆಗೆಸಿಕೊಳ್ಳುತ್ತಾರೆ. ಆದರೆ ನಮ್ಮ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಿಂದ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡುವುದಲ್ಲದೇ ಫೈಬ್ರಾಯ್ಡ್ ಸೈಜ್ ಅನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ಔಷಧಿಗಳು ಇವೆ. ಧನ್ಯವಾದಗಳು.
0: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಫೈಬ್ರಾಯ್ಡ್, ಗರ್ಭಕೋಶದ ಗಡ್ಡೆಗೆ ಹೋಮಿಯೋಪತಿ ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಪುಷ್ಪಾ ಸಂಗೊಳಗಿ, ಮುಖ್ಯ ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
3: ಅಲ್ಲೇ

ಇದು ಆಕಾಶವಾಣಿ. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ರಸಿಕಾ ಚಿತ್ರದಿಂದ ಆದ ಒಂದು ಗೀತೆಯನ್ನು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು 9:05 ಗೀತ ಪಲ್ಲವದಲ್ಲಿ, ನಂತರ 9:30 ಗಾನಗಂಗೆ ಕಾರ್ಯಕ್ರಮದಲ್ಲಿ ಆಲಿಸಬಹುದು. ಸಮಯ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕ್ಷಣದಿಂದ ನುಕ್ಷಣಕ್ಕೆ, ದಿನದಿಂದ ಮರುದಿನಕ್ಕೆ, ಅನಿತನಿತರೊಳೆ ಬದುಕು ತಾಯುವನು ಕಳೆವ. ಕ್ಷಣದಿಂದ ನುಕ್ಷಣಕ್ಕೆ, ದಿನದಿಂದ ಮರುದಿನಕ್ಕೆ, ಅನಿತನಿತರೊಳೆ ಬದುಕು ತಾಯುವನು ಕಳೆವ. ಮನದ ಲಘು

ಘನತತ್ವದ ಅನುಸಂಧಾನ ಅಂತನ್ನೋ ಮಾತು ಬಂತು. ಈ ಘನತತ್ವದ ಅನುಸಂಧಾನಕ್ಕೆ ಶರಣಾದವನು ಬದುಕನ್ನು ಹೇಗೆ ನಡೆಸಬೇಕು ಎಂಬುದಕ್ಕೆ ಶುನಕೋಪದೇಶ ಅಂತ ಹೇಳ್ತಾ ಡಿ ವಿ ಜಿಯವರು ನಾಯಿಯೊಂದರ ಬದುಕಿನ ಉದಾಹರಣೆಯನ್ನು ನೀಡ್ತಾ ಇದ್ದಾರೆ. ನಾಯಿ ತನ್ನ ಜೀವನವನ್ನು ಹೇಗೆ ನಡೆಸಬೇಕು ಅಂತ ಯೋಚಿಸಿರೋದಿಲ್ಲ. ಕ್ಷಣದಿಂದ ಮತ್ತೊಂದು ಕ್ಷಣಕ್ಕೆ, ಈ ದಿನದಿಂದ ಇನ್ನೊಂದು ದಿನಕ್ಕೆ ಏನೇನು ಬೇಕು, ಎಷ್ಟು ಸಂಪಾದಿಸಬೇಕು, ಯಾರ ಬಳಿ ಕಸಿಯಬೇಕು ಇತ್ಯಾದಿಗಳನ್ನೆಲ್ಲ ಯೋಚಿಸೋದೇ ಇಲ್ಲ. ಬದಲಾಗಿ ಇವತ್ತು ಈಗ ಎಷ್ಟು ಸಿಕ್ಕಿದೆಯೋ, ಎಷ್ಟು ಇದೆಯೋ ಅದಕ್ಕೆ ಆ ಮಿತಿಯಲ್ಲಿಯೇ ಅದು ಬದುಕತ್ತೆ, ಆಯುಷ್ಯವನ್ನು ಕಳೆಯುತ್ತೆ. ಅದರ ಹಾಗೆ, ಆ ಶುನಕೋಪದೇಶದ ಹಾಗೆ, ಘನತತ್ವವೊಂದರ ಅನುಸಂಧಾನಕ್ಕೆ ಸಿದ್ಧನಾದವನು ತನ್ನ ಜೀವ ಪೋಷಣೆಗೆ ಎಷ್ಟು ಅವಶ್ಯವೋ ಅಷ್ಟರಲ್ಲಿ ತೃಪ್ತಿ ಪಡ್ತಾನೆ. ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕು ಎಂದು ಸಿಕ್ಕದ್ದನ್ನೆಲ್ಲ ಸಂಗ್ರಹಿಸೋದಕ್ಕೆ ಸಿದ್ಧನಾಗೋದಿಲ್ಲ. ಈ ಬೇಕು ಬೇಕು ಅಂತನ್ನುವನನ್ನು ಬೇಕೂಫಾ ಅಂತ ಸ್ವಾಮಿ ಹರ್ಷಾನಂದರು ತಮಾಷೆ ಮಾಡ್ತಾರೆ. ಹಾಗಾಗಿ ಸ್ವಾರ್ಥರಹಿತವಾದಂಥ ಇಂಥ ಮೇರು ಸಂಸ್ಕೃತಿಯ ವ್ಯಕ್ತಿಗೆ ಲೋಕ ಜೀವನ ಭಾರವೆನಿಸುವುದಿಲ್ಲ. ಅದು ಬೇಕು ಇದು ಬೇಕು ಎನ್ನುವುದರಿಂದ ಆತನ ಮನಸ್ಸು ಭಾರವಾಗದೆ ಲಘುವಾಗುತ್ತೆ, ಲಘು ಸಂಚಾರಕ್ಕೆ ಸಿದ್ಧವಾಗುತ್ತೆ. ಇದು ಯೋಗದ ಉಪಾಯವೂ ಹೌದು. ಆ ಕಾರಣ ಅನಿತನಿತರೊಳೆ ಬದುಕುತ ಆಯವನು ಕಳೆಯುವ ಶುನಕ ಉಪದೇಶ. ಇದು ಶುನಕದ ಉಪದೇಶ. ಶುನಕ ಅಂದರೆ ನಾಯಿ. ನಾಯಿ ಎಷ್ಟು ಸಿಗತ್ತೋ ಅಷ್ಟರಲ್ಲೇ ಬದುಕುತ್ತೆ, ಅಷ್ಟರಲ್ಲೇ ತನ್ನ ಆಯಸ್ಸನ್ನು ಕಳೆಯುತ್ತೆ. ಇದರಿಂದ ಸ್ವಾರ್ಥರಹಿತವಾದ ಬದುಕನ್ನು ನಾವು ಕಲಿಯೋಣ ಅಂತ ಇದ್ದಾರೆ ತಿಮ್ಮಗುರು.

ಏನು ಎನಗೆನುತ ಕೇಳುವವರೇ ಎಲ್ಲರೂ, ಹಿತವೆಂತು ಜಗಕ್ಕೆಂದು ಕೇಳುವವರಾರು? ಗತಿಯೇನು ಎನಗೆನುತ ಕೇಳುವವರೇ ಎಲ್ಲರೂ, ಹಿತವೆಂತು ಜಗಕ್ಕೆಂದು ಕೇಳುವವರಾರು? ಮತಿಯ ವಿಶ್ವದಿ ಬೆರೆಸಿ ಜೀವಿತವ ವಿಸ್ತರಿಸೆ ಪಥಮುಕ್ತಿಗಾಗಳೇ ಮಂಕುತಿಮ್ಮ. ಮತಿಯ ವಿಶ್ವದಿ ಬೆರೆಸಿ ಜೀವಿತವ ವಿಸ್ತರಿಸೆ ಪಥಮುಕ್ತಿಗಾಗಳೇ ಮಂಕುತಿಮ್ಮ.

0: ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಹೆಚ್ಚು ಎಂದು ಬದುಕಬೇಕು ಅನ್ನತ್ತೆ ಈ ಕಗ್ಗಭಾಗ. ನನಗೇನು ಗತಿ, ನನಗೆ ಯಾರು ಗತಿ, ನಾಳೆ ನಾನು ಏನು, ಇದೇ ಎಲ್ಲರೂ ಕೇಳುವಂಥ ಪ್ರಶ್ನೆ. ಮಳೆ ಬರ್ತಾ ಇರೋವಾಗಲೇ ನಮ್ಮ ಬಿಂದಿಗೆ ತುಂಬಿಸ್ಕೊಂಡು ಬಿಡಬೇಕು ಅನ್ನೋ ಮನೋಭಾವ ನಮ್ಮದು. ತೆಲುಗು ಭಾಷೆಯಲ್ಲಿ ನನ್ನ ಕುಟುಂಬದ ಹಿರಿಯರೊಬ್ಬರು ನಗೆಚಾಟಿಕೆ ಮಾಡ್ತಿದ್ರು, ಅನಿತ್ಯಾನಿ ಶರೀರಾಣಿ ಅಂದ್ರಸ್ವಮ್ಮು ನಾಕೇ ರಾಣಿ, ಇಚ್ಚಿನ ವಾಡು ಮರ್ಚಿಪೋನಿ ಲೇಕಪೋತೆ ಚಚ್ಚಿಪೋನಿ ಅಂತಂತ ಒಂದು ಮಾತು ಹೇಳ್ತಾ ಇದ್ರು. ಎಂದರೆ ಅನಿತ್ಯವಾದದ್ದು ಈ ಶರೀರ, ಈ ಅನಿತ್ಯವಾದ ಶರೀರದಲ್ಲಿ ಎಲ್ಲರ ಸಂಪತ್ತು ನನಗೆ ಸಿಗಲಿ, ಕೊಟ್ಟವನು ಮರ್ತೋಗ್ಲಿ ಇಲ್ಲ ನೆಗೆದು ಬಿದ್ದು ಹೋಗಲಿ ಅನ್ನೋ ಮಾತದು. ಏನಾದರೂ ಮಾಡಿ ದುಡ್ಡು ಮಾಡಬೇಕೋ, ಸಂಪತ್ತು ಹೊಂದಬೇಕೋ, ಭೂಮಿ ಮಾಡಬೇಕೋ ಅಂತ ಸ್ವಪ್ರಯೋಜನಕ್ಕಾಗಿ ಚಿಂತಿಸೋವರೇ ಸಮಾಜದಲ್ಲಿ ಇವತ್ತು ಹೆಚ್ಚಾಗ್ತಾ ಇದ್ದಾರೆ. ಕೆಲವರ ವೈರಾಗ್ಯ ಎಲ್ಲರಿಗೂ ಭಾಗ್ಯ. ಅಧಿಕಾರ ವಿರಕ್ತರ ಸಂಖ್ಯೆ ಸಮಾಜದಲ್ಲಿ ಎಷ್ಟು ಹೆಚ್ಚಾಗಿರುತ್ತೋ ಸಮಾಜಕ್ಕೆ ಕ್ಷೇಮ ಅಷ್ಟೂ ಹೆಚ್ಚಾಗುತ್ತೆ ಅಂತಾರೆ ಡಿ ವಿ ಸಿಯವರು. ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲದಿಯೆಡೆಗೆ ಸಲೀಲವಾಗಿ ಹರಿಯುವ ಪರಂಪರೆ ನಮ್ಮಲ್ಲಿ ಹೆಚ್ಚಬೇಕು. ಅಂದರೆ ಸ್ವಾರ್ಥವನ್ನು ಕಡಿಮೆ ಮಾಡಿಕೊಳ್ತಾ, ಜೀವ ಸಹಾನುಭೂತಿಯನ್ನು ಹೆಚ್ಚಿಸ್ಕೊಳ್ತಾ, ಮನಸ್ಸನ್ನು ವಿಶ್ವದ ಕಾರ್ಯಗಳಲ್ಲಿ ಬೆರೆಸ್ಕೊಂಡು ಬದುಕನ್ನು ವಿಸ್ತಾರವಾಗಿ ನೋಡಿದಾಗಲೇ ಅದು ಮುಕ್ತಿಯ ಪಥ, ಮುಕ್ತಿಯ ದಾರಿ. ಆಗಲೇ ಸ್ವಾರ್ಥ ಪಥಕ್ಕೆ, ಸ್ವಾರ್ಥದ ವಿರುದ್ಧವಾದಂತಹ ಪಥಕ್ಕೆ ಆ ಮುಕ್ತಿಯ ದಾರಿ ತೆರ್ಕೊಳ್ಳುತ್ತೆ. ಅಂಥ ಮುಕ್ತಿಯ ದಾರಿಯ ಕಡೆಗೆ ನಮ್ಮ ದೃಷ್ಟಿ ಹೊರಳಲಿ ಅಂತಾರೆ ಡಿ ವಿ ಜಿಯವರು.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆವುಗಳಲ್ಲ, ಟ್ರ್ಯಾಕ್ಟರ್. ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
1: ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
0: ಒಂಬತ್ತು ಗಂಟೆ 30 ನಿಮಿಷಕ್ಕೆ ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
3: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
4: ಮೇರಿ ಭೀಗಿ ಭೀಗಿ ಸಿ ಪಲ್ ಕೂತೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
3: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
2: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
3: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
1: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. DRM ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 9:05:15. ಇನ್ನೀಗ ಗೀತ ಪಲ್ಲವ, ಚಿತ್ರಗೀತೆಗಳು.

0: ಪ್ರೇಮವರ ಧ್ವನಿಯಲ್ಲಿ ರಕ್ಕಸ ಪುರದೋಳ್ ಚಿತ್ರದ ಗೀತೆಯನ್ನು ಕೇಳಿದರೆ, ಕ್ರಾಂತಿಕುಮಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಅರ್ಜುನ್ ಜನ್ಯ.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡು. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
0: ಗೀತ ಪಲ್ಲವದ ಮುಂದಿನ ಗೀತೆ ಗಾಳಿಪಟ 2 ಚಿತ್ರದಿಂದ ನಿಹಾಲ್ ತಾವ್ರವರ ಧ್ವನಿಯಲ್ಲಿ ಕೇಳಿ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ಅರ್ಜುನ್ ಜನ್ಯ ಅವರಿಂದ.

ವಿಜಯ್ ಪ್ರಕಾಶ್ ಹಾಗೂ ಹರ್ಷಿಕಾ ದೇವನಾಥ್ ಅವರ ಧ್ವನಿಯಲ್ಲಿ ಗುರು ಶಿಷ್ಯರು ಚಿತ್ರದ ಗೀತೆಯನ್ನು ಕೇಳಿದಿರಿ. ಪುನೀತ್ ಆರ್ಯ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಅಜನೀಶ್ ಲೋಕನಾಥ್. ಗೀತ ಪಲ್ಲವದ ಮುಂದಿನ ಗೀತೆ ಯಕ್ಕಾ ಚಿತ್ರದಿಂದ ಆಂಟೋನಿ ದಾಸನ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಸಂಗೀತ ಎಂ ಆರ್ ಚರಣ್ ರಾಜ್ ಅವರಿಂದ.

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಇನ್ನೀಗ ಕೇಳಿ ಗೀತ ಪಲ್ಲವದಲ್ಲಿ ಬ್ರಾಟ್ ಚಿತ್ರದ ಒಂದು ಗೀತೆಯನ್ನು ಸಿದ್ ಶ್ರೀರಾಮ್ ಹಾಗೂ ಲಹರಿ ಮಹೇಶ್ ಅವರುಗಳ ಧ್ವನಿಯಲ್ಲೇ, ಸಾಹಿತ್ಯ ಶಶಾಂಕ್ ಅವರದು, ಸಂಗೀತ ಅರ್ಜುನ್ ಜನ್ಯ ಅವರಿಂದ.

ಇದುವರೆಗೆ ಗೀತ ಪಲ್ಲವದಲ್ಲಿ ಚಿತ್ರಗೀತೆಗಳನ್ನು ಕೇಳಿದರೆ ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, DRM ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 9:30:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ.

0: ಗಾನಗಂಗೆ. ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ.
1: ನಿಮ್ಗೆ ಕಾಲೇಜ್ನ ದಿನಗಳು ನೆನಪಿದೆಯಾ?
2: ಅರೆ ಕಾಲೇಜಿನ ನೆನಪು ಬಿಡು, ಎಷ್ಟೆಲ್ಲ ವಿಷಯ ಮರ್ತಿದ್ದೇನೆ. ಆವಾಗಿನ ಬ್ಯಾಂಕ್ ಅಕೌಂಟ್ ಕೂಡ ನೆನಪಿಲ್ಲ.
1: ಬ್ಯಾಂಕ್ ಅಕೌಂಟ್ ಹಳೆದು ಕೂಡ ಹುಡುಕಬಹುದು.
3: ಎಲ್ಲಿ ಹುಡುಕೋದು?
1: ಉದ್ಗಮ್ನಲ್ಲಿ. RBI ನ ಉದ್ಗಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡಿ ಮತ್ತು ನಿಮ್ಮ ವಿವರ ಹಾಕಿ 10 ವರ್ಷ ಅಥವಾ ಅದಕ್ಕಿಂತ ಹಳೆಯ ನಿಷ್ಕ್ರಿಯ ಖಾತೆಗಳನ್ನು ಹುಡುಕಬಹುದು.
3: ಓ,
1: ಬ್ಯಾಂಕ್ ಅನ್ನು ಸಂಪರ್ಕಿಸಿ ಖಾತೆಯನ್ನು ಸಕ್ರಿಯಗೊಳಿಸಿ.
2: ಇಂದೇ ಸರ್ಚ್ ಮಾಡ್ತೀನಿ.
1: ಇವತ್ತು ಚಹಾ ನೀನ್ ಕುಡಿಸ್ಬೇಕು.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಆತ್ಮೀಯ ಶ್ರೋತೃಗಳೇ, ಗಾನಗಂಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಶ್ರೋತೃಗಳೇ, ಇವತ್ತು ದಕ್ಷಿಣ ಭಾರತದ ಪ್ರಸಿದ್ಧ ಸಂಗೀತ ನಿರ್ದೇಶಕರಲ್ಲಿ ಒಬ್ಬರಾದ ತಿರುಚಿರಾಪಳ್ಳಿ ಗೋವಿಂದರಾಜುಲು ಲಿಂಗಪ್ಪ, TG ಲಿಂಗಪ್ಪ ಅವರ ಜನ್ಮದಿನ. ಇವರು ಆಗಸ್ಟ್ ತಿಂಗಳ 22ನೇ ತಾರೀಕು 1927 ಜನಿಸಿದರು. ಬನ್ನಿ, TG ಲಿಂಗಪ್ಪ ಅವರ ಬಗ್ಗೆ ಸ್ವಲ್ಪ ಮಾಹಿತಿ, ಹಾಗೆಯೇ ಅವರ ಸಂಗೀತ ನಿರ್ದೇಶನದಲ್ಲಿ 1956 1988 ಮೂಡಿಬಂದಿರುವಂಥ ಸೊಗಸಾದ ಚಿತ್ರಗೀತೆಗಳನ್ನು ಇಂದಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ಕೇಳ್ತಾ ಸಾಗೋಣ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕೇಳಿ, 1957 ಬಿಡುಗಡೆ ಆದಂಥ ರತ್ನಗಿರಿ ರಹಸ್ಯ ಚಿತ್ರದಿಂದ ಆದ ಒಂದು ಗೀತೆಯನ್ನು ಪಿ ಲೀಲಾ ಹಾಗೂ TM ಸೌಂದರರಾಜನ್ ಅವರ ಧ್ವನಿಯಲ್ಲಿ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಸಂಗೀತ TG ಲಿಂಗಪ್ಪ ಅವರಿಂದ.

1958ರಲ್ಲಿ ತೆರೆ ಕಂಡಂಥ ಚಿತ್ರ ಸ್ಕೂಲ್ ಮಾಸ್ಟರ್. ಈ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳಿದಿರಿ. ಸುಮಂಗಲಂ ರಾಜಲಕ್ಷ್ಮಿಯವರ ಧ್ವನಿಯಲ್ಲಿ, ಸಾಹಿತ್ಯ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರದು, ಸಂಗೀತ ನೀಡಿದವರು ಟಿ ಜಿ ಲಿಂಗಪ್ಪ. ಶ್ರೋತೃಗಳೇ, ಟಿ ಜಿ ಲಿಂಗಪ್ಪ ಅವರು ಆಗಸ್ಟ್ ತಿಂಗಳ 22ನೇ ತಾರೀಕು 1927ನೇ ಇಸ್ವಿಯಲ್ಲಿ ತಮಿಳುನಾಡಿನ ತಿರುಚಿರಾಪಳ್ಳಿಯಲ್ಲಿ ಜನಿಸಿದರು. ತಂದೆ ಜಿ ಗೋವಿಂದರಾಜುಲು ನಾಯ್ಡು ಸ್ವತಃ ಸಂಗೀತಗಾರರು ಹಾಗೂ ರಂಗಭೂಮಿ ಹಾರ್ಮೋನಿಯಂ ಕಲಾವಿದರಾಗಿದ್ದರು. ತಾಯಿ ಗೌರಮ್ಮ ಅವರು ಗಾಯಕಿಯಾಗಿದ್ದರು. ಬಾಲ್ಯದಿಂದಲೇ ಮನೆಯಲ್ಲಿ ಸಂಗೀತದ ವಾತಾವರಣ ಇದ್ದು ಸ್ವತಃ ಹಾರ್ಮೋನಿಯಂ ಹಾಗೂ ವಿವಿಧ ವಾದ್ಯಗಳನ್ನು ನುಡಿಸುವುದರಲ್ಲಿ ಟಿ ಜಿ ಲಿಂಗಪ್ಪ ಅವರು ಪರಿಣತಿಯನ್ನು ಪಡೆದಿದ್ದರು. ಬನ್ನಿ, ಮುಂದಿನ ಗೀತೆಯನ್ನು ಕೇಳೋಣ. ಕಿತ್ತೂರು ರಾಣಿ ಚೆನ್ನಮ್ಮ ಚಿತ್ರದಿಂದ 1961ರಲ್ಲಿ ತೆರೆ ಕಂಡಂಥ ಚಿತ್ರ. ಗೀತೆಯನ್ನು ಹಾಡಿದ್ದಾರೆ ಪಿ ಸುಶೀಲ. ಅಕ್ಕಮಹಾದೇವಿ ವಿರಚಿತ ವಚನವನ್ನು ಸಂಗೀತಕ್ಕೆ ಟಿ ಜಿ ಲಿಂಗಪ್ಪ ಅವರು ಈ ಒಂದು ಗೀತೆಯಲ್ಲಿ ಅಳವಡಿಸಿದ್ದಾರೆ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಟಿ ಜಿ ಲಿಂಗಪ್ಪ ಅವರು ಸಂಗೀತದ ವಾತಾವರಣದಲ್ಲೇ ಬೆಳೆದಿದ್ದರಿಂದ ಅವರಿಗೆ ಚಿಕ್ಕ ವಯಸ್ಸಿನಿಂದಲೇ ಸಂಗೀತದ ಬಗ್ಗೆ ಆಸಕ್ತಿಯನ್ನು ಅವರು ಬೆಳೆಸ್ಕೊಂಡಿದ್ದರು. ಹಾಗೆಯೇ ಸಂಗೀತದಲ್ಲಿ ಉತ್ತಮ ತರಬೇತಿಯನ್ನು ಪಡೆದರು. ಸಂಗೀತದ ಮೇಲಿನ ಆಳವಾದ ಆಸಕ್ತಿ ಹಾಗೆ ಪರಿಶ್ರಮದಿಂದ ಅವರು ಚಿತ್ರರಂಗದಲ್ಲೂ ಸಹ ಸಂಗೀತ ನಿರ್ದೇಶಕರಾಗಿ ಗುರುತಿಸಿಕೊಂಡರು. ಬನ್ನಿ ಗಾನಗಂಗೆಯ ಮುಂದಿನ ಗೀತೆ ಕೇಳೋಣ. 1967

0: ಬಿ ಸುಶೀಲ ಅವರ ಧ್ವನಿಯಲ್ಲಿ ಧೂಮಕೇತು ಚಿತ್ರದ ಗೀತೆಯನ್ನು ಕೇಳಿದಿರಿ. 1968 ತೆರೆ ಕಂಡಂಥ ಈ ಚಿತ್ರಕ್ಕೆ ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದ್ದು, ಸಂಗೀತ ನೀಡಿದ್ದವರು ಟಿ ಜಿ ಲಿಂಗಪ್ಪ ಅವರು.
1: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
2: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
1: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
2: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
1: ನಾವು ಸಮಾಜವನ್ನು ಬೆಳೆಸಿದರೆ
2: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಕನ್ನಡ ಚಿತ್ರರಂಗದಲ್ಲಿ ಟಿ ಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನ ವಿಶೇಷವಾದ ಸ್ಥಾನವನ್ನು ಪಡೆದಿದೆ. ಅವರು ಕನ್ನಡದ ಜೊತೆಗೆ ತಮಿಳು ಹಾಗೂ ತೆಲುಗು ಚಿತ್ರರಂಗಗಳಲ್ಲಿಯೂ ಸಹ ಸಂಗೀತವನ್ನು ನೀಡಿದ್ದಾರೆ. ಅವರ ಸಂಗೀತದ ಪ್ರಮುಖ ವಿಶೇಷತೆ ಅಂತಂದರೆ ಹಾಡಿನ ಸಂದರ್ಭ ಮತ್ತು ಕಥೆಯ ಭಾವನೆಗೆ ತಕ್ಕಂತೆ ಸಂಗೀತವನ್ನು ರೂಪಿಸುವ ಅವರ ಸಾಮರ್ಥ್ಯ. ಪ್ರೇಮ, ವಿರಹ, ಭಕ್ತಿ, ಕರುಣೆ, ಸಂತೋಷ, ದೇಶಭಕ್ತಿ ಸೇರಿದಂತೆ ಎಲ್ಲ ಭಾವನೆಗಳನ್ನು ತಮ್ಮ ಸಂಗೀತದಲ್ಲಿ ಸುಂದರವಾಗಿ ಅವರು ಮೂಡಿಸಿದ್ದಾರೆ. ಬನ್ನಿ ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಮಾಲತಿ ಮಾಧವ ಚಿತ್ರದಿಂದ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ 1971 ತೆರೆ ಕಂಡಂಥ ಈ ಚಿತ್ರಕ್ಕೆ ಸಾಹಿತ್ಯ ನೀಡಿದ್ದವರು ಆರ್ ಎನ್ ಜಯಗೋಪಾಲ್ ಅವರದು.

0: 1970ರಲ್ಲಿ ತೆರೆ ಕಂಡಂಥ ಶ್ರೀಕೃಷ್ಣ ದೇವರಾಯ ಚಿತ್ರದಿಂದ ಮೂಡಿಬಂದ ಈ ಒಂದು ಗೀತೆಯನ್ನು ಇದುವರೆಗೆ ನೀವು ಕೇಳ್ತಾ ಇದ್ರೆ, ಎಸ್ ಜಾನಕಿ, ಪಿ ಲೀಲಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿಬಂದಿತ್ತು. ಸಾಹಿತ್ಯ ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರದು. ಶ್ರೋತೃಗಳೇ, ಗಾನಗಂಗೆ ಕಾರ್ಯಕ್ರಮದಲ್ಲಿ ಟಿ ಜಿ ಲಿಂಗಪ್ಪ ಅವರ ಬಗ್ಗೆ ಸ್ವಲ್ಪ ಮಾಹಿತಿ, ಹಾಗೆಯೇ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿರುವಂಥ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀವಿ. ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ, ಈಗ ಒಂದಷ್ಟು ಪ್ರಕಟಣೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
4: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
5: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন.

0: बरसती धारा।
1: अथ मराठी भाषा न्यूज ऑन AIR ऐप मध्ये उपलब्ध आहे।
2: और बिहार के सभी भाषा के कार्यक्रम को सुनो।
3: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
1: राग्रम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
4: ಮಲಗೋ ಕಂದಮ್ಮನಿಗೆ ಜೋಗುಳ ಹಾಡು,
5: ಜೋ ಜೋ ನಾಲಿ ನಾ ಹಾಡುವೆ.
4: ಬೆಳೆಯೋ ಮಕ್ಕಳಿಗೆ ಜ್ಞಾನದ ಗೂಡು,
6: ಕನ್ನಡದ ಅಕ್ಷರ ಮಾಲೆ.
4: ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ,
6: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ.
4: ವಯೋವೃದ್ಧರಿಗೆ ಬದುಕಿನ ಹಿರಿಮೆ,
5: ಮನೆಗೊಂದು ಎಲ್ಲೆ ಎಲ್ಲಿದೆ.
4: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಅದಕ್ಕೀಗ 90ರ ಸಂಭ್ರಮ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ, ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

0: ಬಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

ಆತ್ಮೀಯ ಶ್ರೋತೃಗಳೇ, ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಟಿ ಜಿ ಲಿಂಗಪ್ಪ ಅವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊತಾ ಇದ್ವಿ. ಟಿ ಜಿ ಲಿಂಗಪ್ಪ ಅವರು ಕನ್ನಡ ಚಿತ್ರರಂಗದ ಪ್ರಮುಖ ಹಾಗೂ ಜನಪ್ರಿಯ ಸಂಗೀತ ನಿರ್ದೇಶಕರಲ್ಲೊಬ್ಬರು. ತಮ್ಮ ಸುಮಧುರ ಸಂಗೀತ, ಶಾಸ್ತ್ರೀಯ ಸಂಗೀತದ ಸ್ಪರ್ಶ, ಜನಪದ ಸೊಗಡು ಹಾಗೂ ಮನಸ್ಸಿಗೆ ಹತ್ತುವಂಥ ಮೆಲೋಡಿ ಹಾಡುಗಳ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪನ್ನು ಅವರು ಮೂಡಿಸಿದ್ದಾರೆ. ಟಿ ಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಅನೇಕ ಹಾಡುಗಳು ಕನ್ನಡಿಗರ ಮನಸ್ಸಿನಲ್ಲಿ ಇಂದಿಗೂ ಉಳಿದಿವೆ. ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಹಲವು ಚಿತ್ರಗಳ ಹಾಡುಗಳಿಗೆ ಅವರು ನೀಡಿದ ಸಂಗೀತ ಅಪಾರ ಜನಪ್ರಿಯತೆಯನ್ನು ಗಳಿಸುತ್ತೆ.

ಅವರ ಸಂಗೀತದಲ್ಲಿ ಶಾಸ್ತ್ರೀಯ ರಾಗಗಳ ಸೊಗಡು ಹಾಗೂ ಸರಳವಾದ ಜನಪ್ರಿಯ ಮೆಲೋಡಿಯ ಸುಂದರ ಸಂಯೋಜನೆ ಕಂಡುಬರ್ತಾ ಇತ್ತು. ಇದರಿಂದ ಸಾಮಾನ್ಯ ಸಂಗೀತ ಪ್ರಿಯರಿಗೂ ಅವರ ಹಾಡುಗಳು ಸುಲಭವಾಗಿ ಹತ್ತಿರ ಆಗ್ತಾ ಇತ್ತು. ಬನ್ನಿ ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ರಾಜ ನನ್ನ ರಾಜ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿ ಬಂದಿದೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನ. ಚಿತ್ರ 1976 ತೆರೆ ಕಂಡಿತ್ತು.

ಸಿಕೊಂಡ್ರು. ಪಿ ವಿ ಶ್ರೀನಿವಾಸ್, ಎಸ್ ಜಾನಕಿ, ಪಿ ಸುಶೀಲಾ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಅನೇಕ ಪ್ರಸಿದ್ಧ ಗಾಯಕರ ಧ್ವನಿಗೆ ತಕ್ಕಂತೆ ಹಾಡುಗಳನ್ನು ರೂಪಿಸಿದರು. ಅವರ ಸಂಗೀತ ಸಂಯೋಜನೆಯಲ್ಲಿ ಗಾಯನಕ್ಕೆ ಹೆಚ್ಚಿನ ಮಹತ್ವ ಇದ್ದು ಸಾಹಿತ್ಯದ ಅರ್ಥ ಮತ್ತು ಭಾವನೆ ಸ್ಪಷ್ಟವಾಗಿ ಕೇಳಿಸುವಂತೆ ಸಂಗೀತವನ್ನು ಅವರು ರೂಪಿಸ್ತಾ ಇದ್ದರು. ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ, ಬಬ್ರು ವಾಹನ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರುಗಳ ಧ್ವನಿಯಲ್ಲಿ, ಸಾಹಿತ್ಯ ಚಿ ಉದಯಶಂಕರ್ ಅವರದು. ಈ ಒಂದು ಚಿತ್ರ 1977 ತೆರೆ ಕಂಡಿತ್ತು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

1978ರಲ್ಲಿ ತೆರೆ ಕಂಡಂಥ ಚಿತ್ರ ತಾಯಿಗೆ ತಕ್ಕ ಮಗ. ಈ ಚಿತ್ರದಿಂದ ಇದೊಂದು ಗೀತೆಯನ್ನು ಕೇಳಿದಿರಿ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ ಈ ಗೀತೆಗಿತ್ತು. ಟಿ ಜಿ ಲಿಂಗಪ್ಪ ಅವರು ಕನ್ನಡ ಚಿತ್ರರಂಗದಲ್ಲಿ ಸಂಗೀತ ನಿರ್ದೇಶಕರಾಗಿ ಮಾತ್ರವಲ್ಲದೆ ಕನ್ನಡ ಸಂಗೀತ ಪರಂಪರೆಯನ್ನು ಶ್ರೀಮಂತಗೊಳಿಸಿದ ಕಲಾವಿದರಾಗಿ ನೆನಪಿನಲ್ಲಿ ಉಳಿತಾರೆ. ಅವರ ಕಾಲದಲ್ಲಿ ಸಂಗೀತ ಸಂಯೋಜನೆಗೆ ಇಂದಿನಂತೆ ಆಧುನಿಕ ಡಿಜಿಟಲ್ ತಂತ್ರಜ್ಞಾನಗಳಿರಲಿಲ್ಲ. ಕಡಿಮೆ ತಂತ್ರಜ್ಞಾನ ಹಾಗೂ ಸೀಮಿತ ಸಂಪನ್ಮೂಲಗಳ ನಡುವೆಯೂ ವಾದ್ಯಗಾರರು, ಗಾಯಕರು ಹಾಗೂ ಸಂಗೀತ ನಿರ್ದೇಶಕರ ಪ್ರತಿಭೆಯೇ ಈ ಒಂದು ಹಾಡುಗಳ ಜೀವ ಆಗಿತ್ತು. ಆ ಕಾಲಘಟ್ಟದಲ್ಲಿ ಟಿ ಜಿ ಲಿಂಗಪ್ಪ ಅವರು ನೀಡಿದ ಸಂಗೀತ ಇಂದಿಗೂ ಕೇಳುಗರನ್ನು ಆಕರ್ಷಿಸುತ್ತೆ. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ.

ಟಿ ಜಿ ಲಿಂಗಪ್ಪ ಅವರ ಸಂಗೀತ ಪರಂಪರೆ ಕನ್ನಡ ಚಿತ್ರರಂಗದ ಸುವರ್ಣಯುಗದ ಒಂದು ಪ್ರಮುಖ ಅಧ್ಯಾಯ ಅಂತ ಹೇಳ್ಬೋದು. ಅವರ ಸುಮಧುರ ಸಂಯೋಜನೆಗಳು, ಸಂಗೀತದ ಮೇಲಿನ ಅವರ ಪ್ರೀತಿ ಹಾಗೂ ಕಲಾತ್ಮಕತೆ ಅವರನ್ನು ಕನ್ನಡ ಚಿತ್ರ ಸಂಗೀತದ ಪ್ರಮುಖ ಸಂಗೀತ ನಿರ್ದೇಶಕರ ಸಾಲಿನಲ್ಲಿ ನಿಲ್ಲಿಸಿವೆ.

1987ರಲ್ಲಿ ತೆರೆ ಕಂಡಂಥ ಚಿತ್ರ ಶ್ರುತಿ ಸೇರಿದಾಗ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರುಗಳ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿಬಂದಿದೆ. ಸಾಹಿತ್ಯ ಚಿ ಉದಯಶಂಕರ್ ಅವರದು.

ತಿರುಚಿರಾಪಳ್ಳಿ ಗೋವಿಂದರಾಜುಲು ಲಿಂಗಪ್ಪ ಟಿ ಜಿ ಲಿಂಗಪ್ಪ ಅವರು ಫೆಬ್ರವರಿ ತಿಂಗಳ 5ನೇ ತಾರೀಕು 2000 ಇಸವಿಯಲ್ಲೂ ನಿಧನರಾದರು. ಆದರೆ ಅವರ ಸಂಗೀತ ನಿರ್ದೇಶನದ ಪ್ರತಿಯೊಂದು ಗೀತೆಯೂ ಇಂದಿಗೂ ಜೀವಂತ ಅಮರ. ಇದರೊಂದಿಗೆ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. DRM ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 10:30:30 ಸೆಕೆಂಡ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಸುನೆರೆಪಾಲ್.

ತೇಜಾಬ್ ಚಿತ್ರದ ಗೀತೆಯನ್ನು ಕೇಳಿ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ, ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರಿಂದ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ಮೈನೆ ಪ್ಯಾರ್ಕಿಯ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು. ಅಸದ್ ಭೋಪಾಲಿಯವರ ಸಾಹಿತ್ಯಕ್ಕೆ ಸಂಗೀತ ರಾಮ್ ಲಕ್ಷ್ಮಣ್ ಅವರಿಂದ.

ದಿಲ್ ಹೇ ಕಿ ಮಾನತಾನ ಹೇ ಚಿತ್ರದ ಗೀತೆಯನ್ನು ಕೇಳಿದಿರಿ. ಅನುರಾಧ ಪೌಧ್ವಾಲ್ ಅವರ ಧ್ವನಿಯಲ್ಲಿ ಫಯಾಜ್ ಅನ್ವರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ನದೀಮ್ ಶ್ರವಣ್.

ಜೋಜಿತ ವಹಿ ಸಿಕಂದರ್ ಚಿತ್ರದ ಗೀತೆಯನ್ನು ಕೇಳಿ ಉದಿತ್ ನಾರಾಯಣ್ ಹಾಗೂ ಸಾಧನಾ ಸರ್ಗಮ್ ಅವರ ಧ್ವನಿಯಲ್ಲಿ, ಮಜ್ರೂಹ್ ಅವರ ಸಾಹಿತ್ಯಕ್ಕೆ ಸಂಗೀತ ಜತಿನ್ ಲಲಿತ್.

0: ಸುನೆನಪಲ್ ಇದುವರೆಗೆ ಕೇಳಿದರೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಸವಿ ನೆನಪು. ನಾರದ ವಿಜಯ ಚಿತ್ರದಿಂದ ಆದ ಗೀತೆಯನ್ನು ಕೇಳಿ ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಅಶ್ವಥ್ ವೈದ್ಯ ಅವರಿಂದ.

ಜನ್ಮ ಜನ್ಮದ ಅನುಬಂಧ ಚಿತ್ರದಿಂದ ಇದೊಂದು ಗೀತೆಯನ್ನು ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಪಿ ಶೈಲಜಾ ಅವರುಗಳ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಇಳಯರಾಜ ಅವರಿಂದ.

0: ಎಸ್ ಜಾನಕಿಯವರ ಧ್ವನಿಯಲ್ಲಿ ಯಾವ ಹೂವು ಯಾರ ಮುಡಿಗೋ ಚಿತ್ರದ ಗೀತೆಯನ್ನು ಕೇಳಿದಿರಿ. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಕವಿತೆಯನ್ನು ಸಂಗೀತ ಕಳವಡಿಸಿದ್ದವರು ರಾಜನ್ ನಾಗೇಂದ್ರ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇನ್ನೀಗ ಕೇಳಿ ಪಟ್ಟಣಕ್ಕೆ ಬಂದ ಪತ್ನಿಯರು ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಎಂ ರಂಗರಾವ್ ಅವರಿಂದ

0: ಅತಿ ಆಸೆ ಒಳ್ಳೇದಲ್ಲ.
1: ಯಾವ್ದು ಅತಿ ಆಸೆ? ಪಟ್ಟಣಕ್ಕೆ ಹೋಗ್ಬೇಕೆನ್ನುವುದ? ನೆಮ್ಮದಿಯಿಂದ ಇರಬೇಕು ಅನ್ನೋದ? ನಗು ನಗ್ತಾ ಬಾಳ್ಬೇಕು ಅನ್ನೋದ? ಹೊಸ ಬಾಳ

0: ಸುಖ ಸಂತೋಷ ಅಂಗಡಿಲಿ ಮಾರೋದಿಲ್ಲ.
1: ನಂಗ್ ಗೊತ್ತಿದೆ, ನಿಮ್ ಸುಖ ಸಂತೋಷ ಕೊಟ್ಟಿಗೆ ಗುಡ್ಸೋದ್ರಲ್ಲಿದೆ, ಸಗಣಿ ಎತ್ತೋದ್ರಲ್ಲಿದೆ, ಧರಣಿ ತತ್ತೋದ್ರಲ್ಲಿದೆ, ಹೊಸ ಬಾಳು.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಸಿಂಹದ ಮರಿ ಸೈನ್ಯ ಚಿತ್ರದ ಗೀತೆಯನ್ನು ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರುಗಳ ಧ್ವನಿಯಲ್ಲಿ, ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಸಂಗೀತ ಸತ್ಯಂ ಅವರಿಂದ.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ನೀನನ್ನ ಗೆಲ್ಲಲಾರೆ ಚಿತ್ರದಿಂದ ಒಂದು ಗೀತೆಯನ್ನು ಕೇಳಿ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಇಳೆಯರಾಜ.

0: ಇದು ಆಕಾಶವಾಣಿ. ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇದು ಆಕಾಶವಾಣಿ. ಸಮಯ 11:30 ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. DRM ತರಂಗಾಂತರ 603 ಕಿಲೋಹರ್ಟ್ಸ್. ಈಗ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಕಾಂಚನಗಂಗಾ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು, ಸೋನು ನಿಗಮ್ ಹಾಗೂ ವೈಶಾಲಿ ಅವರುಗಳ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಎಸ್ ಎ ರಾಜ್ಕುಮಾರ್ ಅವರಿಂದ. ಗೀತೆಗೂ ಮುನ್ನ ಒಂದು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಅಮೃತ ವರ್ಷಿಣಿ ಚಿತ್ರದಿಂದ ಇದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಕೆ ಕಲ್ಯಾಣ್ ಅವರ ಸಾಹಿತ್ಯವಿದು, ದೇವ ಅವರ ಸಂಗೀತ. 12 ಗಂಟೆಗೆ ಸರಿಯಾಗಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಕರಾವಳಿ ಮಲೆನಾಡು ಪ್ರವಾಸೋದ್ಯಮ ನೀತಿಯ ಕರಡು ಸೆಪ್ಟೆಂಬರ್ 7ರೊಳಗೆ ಸಿದ್ದಪಡಿಸಲಾಗುವುದು ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗದ ಜನಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಮಾತನಾಡಿದ ಅವರು, ಪ್ರಸ್ತಾವಿತ ನೀತಿಯಲ್ಲಿ ಅಳವಡಿಸಬೇಕಾದ ಪ್ರಮುಖ ಅಂಶಗಳು ಪ್ರವಾಸೋದ್ಯಮ ಹೂಡಿಕೆಗೆ ಇರುವ ಅವಕಾಶಗಳು ಹಾಗೂ ಪ್ರಸ್ತುತ ಎದುರಾಗುತ್ತಿರುವ ನಿಯಂತ್ರಣಾತ್ಮಕ ಸಮಸ್ಯೆಗಳ ಕುರಿತು ಸಮಗ್ರವಾಗಿ ಚರ್ಚಿಸಲಾಯಿತು ಎಂದರು. ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳು ಕಡಲ ತೀರ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ತಾಣಗಳು, ಪ್ರಕೃತಿ ಪ್ರವಾಸೋದ್ಯಮ ಸೇರಿದಂತೆ ವೈವಿಧ್ಯಮಯ ಪ್ರವಾಸೋದ್ಯಮ ಸಂಪನ್ಮೂಲಗಳನ್ನು ಹೊಂದಿವೆ. ಈ ಸಾಮರ್ಥ್ಯವನ್ನು ಬಳಸಿಕೊಂಡು ಸ್ಥಳೀಯ ಆರ್ಥಿಕತೆ, ಹೂಡಿಕೆ ಹಾಗೂ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವ ಸಂಬಂಧ ಸಮಗ್ರ ಪ್ರವಾಸೋದ್ಯಮ ಅಭಿವೃದ್ಧಿಗೆ ನೀತಿ ರೂಪಿಸಲಾಗುವುದು ಎಂದು ಸಚಿವರು ಹೇಳಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ರಾಜ್ಯದ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ 178,600 ಮನೆಗಳು ಮಂಜೂರಾಗಿದ್ದು, ಈ ಪೈಕಿ 79,134 ಮನೆಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದು ವಸತಿ ಖಾತೆ ಸಚಿವ ಜಮೀರ್ ಅಹಮದ್ ಖಾನ್ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಪ್ರಶ್ನೋತ್ತರ ಅವಧಿಯಲ್ಲಿ ಹರೀಶ್ ಪೂಂಜಾ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ರಾಜೀವ ಗಾಂಧಿ ವಸತಿ ನಿಗಮದಲ್ಲಿ 2023-24 ಸಾಲಿನಿಂದ 2025-26 ಸಾಲಿನವರೆಗೆ ವಿವಿಧ ವಸತಿ ಯೋಜನೆಗಳಡಿ 363,002 ಮನೆಗಳು ಮಂಜೂರಾಗಿದ್ದು, ಈ ಪೈಕಿ 23,334 ಮನೆಗಳು ಪೂರ್ಣಗೊಂಡಿವೆ. 63,317 ಮನೆಗಳ ಕಾಮಗಾರಿ ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿದ್ದು, 2,75,869 ಮನೆಗಳ ಕಾಮಗಾರಿ ಆರಂಭವಾಗಬೇಕಾಗಿದೆ ಎಂದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 2023-24 ಸಾಲಿನಿಂದ ಇಲ್ಲಿಯವರೆಗೆ 92,882 ಮನೆಗಳಿಗೆ ಅನುಮೋದನೆ ದೊರೆತಿದ್ದು, 34,437 ಮನೆಗಳು ಪೂರ್ಣಗೊಂಡಿವೆ. 51,621 ಮನೆಗಳು ಪ್ರಗತಿಯಲ್ಲಿದ್ದು, 9,533 ಮನೆಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದು ಹೇಳಿದರು. ರೈತರಿಗೆ ಸೂಕ್ತ ರೀತಿಯಲ್ಲಿ ನೀರಾವರಿ ಒದಗಿಸಲು, ಡೀಸೆಲ್ ಬಳಕೆ ಕಡಿಮೆ ಮಾಡಲು ಮತ್ತು ಸೌರ ವಿದ್ಯುತ್ ಉತ್ಪಾದನೆಯ ಮೂಲಕ ಹೆಚ್ಚುವರಿ ಆದಾಯ ಗಳಿಸಲು ಸಹಾಯ ಮಾಡುವ ಕೇಂದ್ರ ಸರ್ಕಾರದ ಪಿಎಂ ಕುಸುಮ್ ಯೋಜನೆಯ ಮುಂದಿನ ಹಂತದ ಮಾರ್ಗ

ಮಾರ್ಗಸೂಚಿಯನ್ನು ಚರ್ಚಿಸಲು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸಚಿವಾಲಯದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ದೇಶದಲ್ಲಿ ಇಲ್ಲಿಯವರೆಗೆ ಪಿಎಂ ಕುಸುಮ್ ಮೂಲಕ 27 ಲಕ್ಷಕ್ಕೂ ಹೆಚ್ಚು ಪಂಪ್ಗಳನ್ನು ಸೌರೀಕರಣಗೊಳಿಸಿದೆ ಮತ್ತು ಈ ಕಾರ್ಯಕ್ರಮ 15.8 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವನ್ನು ಸೇರಿಸಿದೆ. ಇದು ಪ್ರತಿ ವರ್ಷ ಸುಮಾರು 806 ಮಿಲಿಯನ್ ಲೀಟರ್ ಡೀಸೆಲ್ ಅನ್ನು ಉಳಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಸಭೆಯಲ್ಲಿ ಸಂಯೋಜಿತ ದೇಶೀಯ ಸೌರ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಕ್ರಮಗಳ ಬಗ್ಗೆಯೂ ಈ ಸಂದರ್ಭದಲ್ಲಿ ಚರ್ಚಿಸಲಾಯಿತು ಎಂದು ಮಾಹಿತಿ ನೀಡಿದ್ದಾರೆ. ಯುವ ಜನತೆ ಸ್ವ ಉದ್ಯೋಗ ಕಂಡುಕೊಳ್ಳುವತ್ತ ಆದ್ಯತೆ ನೀಡಬೇಕು ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಆಯೋಜಿತ ಎಂಎಸ್ಎಂಇ ಮತ್ತು ಸ್ಟಾರ್ಟ್ಅಪ್ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಒಟ್ಟು ಜನಸಂಖ್ಯೆಯ 1% ಜನರಿಗೆ ಮಾತ್ರ ಸರ್ಕಾರಿ ಉದ್ಯೋಗ ನೀಡಲು ಸಾಧ್ಯ. ಇಂಥ ಸಂದರ್ಭದಲ್ಲಿ 99% ಜನರು ಖಾಸಗಿ ಅಥವಾ ಸ್ವಂತ ಉದ್ಯೋಗಾವಕಾಶ ಸೃಷ್ಟಿಸಿಕೊಳ್ಳಬೇಕು. ಯುವ ಜನತೆ ಸ್ವ ಉದ್ಯೋಗದತ್ತ ಆಸಕ್ತಿ ವಹಿಸಬೇಕು ಎಂದರು. ಭಾರತ 68 ರಾಷ್ಟಗಳಿಗೆ ಸಾಲ ಕೊಡುವ ಹಂತಕ್ಕೆ ಬೆಳೆದಿದೆ. ವಿದ್ಯುತ್ ಹಾಗೂ ಶೌಚಾಲಯಗಳು ಇಲ್ಲದ ಊರುಗಳಿದ್ದ ಭಾರತದಲ್ಲಿ ಇಂದು ಎಲ್ಲ ಮನೆಗಳಿಗೂ ವಿದ್ಯುತ್ ಹಾಗೂ ಶೌಚಾಲಯ ಕಲ್ಪಿಸಲಾಗಿದೆ ಎಂದರು. ಗದಗ ಜಿಲ್ಲೆಯಲ್ಲಿ ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ಮಳೆಯ ವ್ಯತ್ಯಯ ಹಾಗೂ ಹವಾಮಾನ ವೈಪರೀತ್ಯದಿಂದಾಗಿ ಬೆಳೆಗಳು ಎದುರಿಸುತ್ತಿರುವ ಹಿನ್ನಡೆಯನ್ನು ಗಂಭೀರವಾಗಿ ಪರಿಗಣಿಸಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಮಧ್ಯ ಋತು ಸಂಕಷ್ಟ ನಿಯಮಾವಳಿಗಳನ್ನು ಜಾರಿಗೊಳಿಸುವ ಕುರಿತು ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ ಪರಿಹಾರ ಒದಗಿಸಲು ಉಪಗ್ರಹ ದತ್ತಾಂಶ ಹಾಗೂ ಜಂಟಿ ಕ್ಷೇತ್ರ ಸಮೀಕ್ಷೆಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಗದಗ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜರುಗಿದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಅಂಚೆ ಇಲಾಖೆ ಗ್ರಾಹಕರಿಗೆ ತ್ವರಿತ ಹಾಗೂ ವಿಶ್ವಾಸಾರ್ಹ ಸೇವೆಗಳನ್ನು ಮನೆ ಬಾಗಿಲಿಗೆ ತಲುಪಿಸುವ ಉದ್ದೇಶದಿಂದ ನೂತನ ಅಂಚೆ ಸೇವಾ ಕೇಂದ್ರವನ್ನು ಆರಂಭಿಸಿದೆ. ಈ ಕೇಂದ್ರದ ಮೂಲಕ ಗ್ರಾಹಕರಿಗೆ ಅಗತ್ಯ ಅಂಚೆ ಸೇವೆಗಳು ಮತ್ತಷ್ಟು ಸುಲಭವಾಗಿ ಮತ್ತು ವೇಗವಾಗಿ ದೊರೆಯಲು ಸಹಕಾರಿಯಾಗಿವೆ ಎಂದು ಗದಗ ವಿಭಾಗೀಯ ಅಂಚೆ ಅಧೀಕ್ಷಕ ಎಸ್ಎಸ್ ಶಿರಹಟ್ಟಿ ಹೇಳಿದ್ದಾರೆ. ಗದಗ ನಗರದ ಕುಮಾರವ್ಯಾಸ ವ್ಯಾಪಾರ ಮಳಿಗೆ ಸಂಕೀರ್ಣದಲ್ಲಿ ನೂತನ ಅಂಚೆ ಸೇವಾ ಕೇಂದ್ರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಅಂಚೆ ಇಲಾಖೆ ಇಂದು ಕೇವಲ ಪತ್ರಗಳನ್ನು ತಲುಪಿಸುವ ಸಂಸ್ಥೆಯಾಗಿರದೆ ಜನರ ಅಗತ್ಯಗಳಿಗೆ ಸ್ಪಂದಿಸುವ ಸಮಗ್ರ ಸೇವಾ ಸಂಸ್ಥೆಯಾಗಿ ರೂಪಾಂತರಗೊಂಡಿದೆ ಎಂದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ

0: ಕಾರ್ಯಕ್ರಮ ವನಿತಾ ವಿಹಾರ.
1: ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಹವ್ಯಾಸಿ ಚಿತ್ರಕಲಾವಿದೆಯಾದ ಸುಷ್ಮಿತಾ ಎಂ ಅವರೊಂದಿಗೆ ಸಂದರ್ಶನ.
2: ನಮಸ್ತೆ ಕೇಳಿದ್ರೆ, ಸಾಮಾನ್ಯವಾಗಿ ನಾವೆಲ್ಲರೂ ನಮ್ಮ ವೃತ್ತಿ ಜೀವನದಲ್ಲಿ ಬ್ಯುಸಿಯಾದಾಗ ನಮ್ಮ ಹವ್ಯಾಸಗಳನ್ನು ಮರ್ತುಬಿಡ್ತೀವಿ. ಆದರೆ ಇಲ್ಲೊಬ್ಬರು ವೃತ್ತಿ ಮತ್ತೆ ಹವ್ಯಾಸ ಎರಡನ್ನ ಸಮಾನವಾಗಿ ಬ್ಯಾಲೆನ್ಸ್ ಮಾಡ್ತಾ ಎರಡರಲ್ಲೂ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ವೃತ್ತಿಯಿಂದ ಸಿವಿಲ್ ಇಂಜಿನಿಯರಿಂಗ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಜೊತೆಗೆ ಪ್ರವೃತ್ತಿಯಿಂದ ಒಬ್ಬ ಅದ್ಭುತ ಚಿತ್ರಕಲಾವಿದೆ ಆಗಿರುವ ಸುಷ್ಮಿತಾ ಎಂ ಅವರು ಸ್ಟುಡಿಯೋದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಇವರ ಕಲಾ ಪ್ರಪಂಚದ ಅನುಭವ ಕುರಿತು ಕಾರ್ಯಕ್ರಮದಲ್ಲಿ ಮಾತಾಡೋಣ. ಸುಷ್ಮಿತಾ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
3: ಥ್ಯಾಂಕ್ ಯು.
2: ಸುಷ್ಮಿತಾ, ನಿಮ್ಮ ಬಗ್ಗೆ ಪುಟ್ಟದಾದ ಪರಿಚಯ ಮಾಡಿಕೊಡಿ ನಮ್ಮ ಕೇಳುಗರಿಗೆ.
3: ನನ್ನ ಹೆಸರು ಸುಷ್ಮಿತಾ ಅಂತ. ನಾನು ಹಿರಿಯೂರವಳು, ಹಿರಿಯೂರು ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಟ್. ನಾನು ಸಿವಿಲ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದೀನಿ ಒಂದು MNC ಕಂಪನಿಲಿ, ಬ್ಯಾಂಗ್ಳೂರಲ್ಲಿ. ಅದ್ರ ಜೊತೆಯಲ್ಲಿ ನನ್ನ ಆರ್ಟಿಸ್ಟ್ ಜರ್ನಿನೂ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ.
2: ಮೊದಲೇದಾಗಿ ನಾವು ನಿಮ್ಮ ಕಲೆಯ ಬಗ್ಗೆ ಮಾತಾಡೋಣ. ಎಷ್ಟು ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದೀರಿ ಈ ಚಿತ್ರಕಲೆಯನ್ನ?
3: ಸಿನ್ಸ್ ಫ್ರಮ್ ಚೈಲ್ಡ್ಹುಡ್ ನಾನು ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೀನಿ. ಮೇ ಬಿ ಅರೌಂಡ್ 3-4 ಸ್ಟ್ಯಾಂಡರ್ಡ್ ಅಂತ ಅನ್ಕೊಂಡಿದ್ದೀನಿ. ಅವಾಗಿಂದ ನಾನು ಡ್ರಾಯಿಂಗ್ ಮಾಡ್ತಾನೆ ಇದ್ದೀನಿ. ಇತ್ತೀಚೆಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ನಾನು ಪ್ರಾಕ್ಟೀಸ್ ಮಾಡಿ ಮಾಡಿ ಮಾಡಿ ನನ್ನ ಡ್ರಾಯಿಂಗ್ ಇನ್ನೂ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಕಾಣೋ ತರ ಬರ್ತಾ ಇದೆ.
2: 3ನೇ ಕ್ಲಾಸಿಂದ ಚಿತ್ರಕಲೆನ ಕಲಿತಾ ಇದ್ದೀನಿ ಅಂತ ಹೇಳಿದ್ರೆ, ಇದಕ್ಕೆ ಪ್ರೇರಣೆ ಯಾರು, ಯಾರಿಂದ ಕಲಿತ್ರಿ ಚಿತ್ರಕಲೆನ?
3: ನಾನು ಆಕ್ಚುಲಿ ಎಲ್ಲೂ ಕಲ್ತಿಲ್ಲ, ನನ್ನ ಸ್ವಂತ ಕಲೆ ಇದು. ನಾನು ಸ್ಟಾರ್ಟಿಂಗ್ ಅಲ್ಲಿ ಜಸ್ಟ್ ಒಂದು ಪುಟ್

0: ಪುಟಾಣಿ ಚಿಕ್ಕ ಚಿಕ್ಕದಾಗಿರೋ ಡ್ರಾಯಿಂಗ್ಸ್ ನೆಲ್ಲ ಮಾಡ್ತಾ ಇದ್ದೆ. ಅದನ್ನ ಮನೇಲಿ ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ನೋಡ್ಬಿಟ್ಟು ಗುರುತಿಸಿ, ಇಲ್ಲ ನಿನ್ ಕೈಯಲ್ಲಿ ಮಾಡಕ್ ಆಗುತ್ತೆ, ಏನೋ ಒಂದ್ ಮಾಡ್ತೀಯಾ ಹೇಳಿ ಅವ್ರು ನನಗೆ ಸಖತ್ ಎನ್ಕರೇಜ್ ಮಾಡಿದ್ರು. ನಾನು ಅವಾಗಿಂದ ಒಂದು ಥರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಮಾಡ್ಕೊಂಡೆ ಡ್ರಾಯಿಂಗ್ ಮಾಡೋದಕ್ಕೆ. ಅವಾಗ ಏನೋ ಒಂದು ನಾರ್ಮಲ್ ನೇಚರ್ ತರ ಕೆಲವೊಂದು ಕಲ್ಲಿ, ಅವಾಗ ಕನ್ನಡ ಇಂಗ್ಲಿಷ್ ಅಲ್ಲೆಲ್ಲ ನಮಗೆ ಒಂದು ಪಿಕ್ಚರ್ ಕೊಟ್ಟಿರ್ತಿದ್ರು, ಕನ್ನಡ ಲೆಸನ್ಸ್ ಇಂಗ್ಲಿಷ್ ಲೆಸನ್ಸ್ ಯಾವ್ದಾದ್ರು ಆಗಿರ್ಬೋದು ಸಬ್ಜೆಕ್ಟ್ಸ್ ಅಲ್ಲಿ ಪಿಕ್ಚರ್ಸ್ ಕೊಟ್ಟಿರ್ತಿದ್ರು. ಆ ಪಿಕ್ಚರ್ನ ನಾನು ಬುಕ್ ಇಂದ ತಗೊಂಡ್ಬಿಟ್ಟು ಬರೆದು, ಯಾವ್ದು ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ ಇರುತ್ತೆ ಆ ಇನ್ವಿಟೇಷನ್ ಕಾರ್ಡ್ ಹಿಂದೆ ಬರೆಯೋದು, ಇನ್ ಕೆಲವು ಅಂದ್ರೆ ಈ ನೋಟ್ಬುಕ್ ಹಿಂದೆಗಡೆ ಖಾಲಿ ಇರುತ್ತೆ ಅಲ್ಲಿ ಡ್ರಾಯಿಂಗ್ ಮಾಡೋದು. ಡ್ರಾಯಿಂಗ್ ಮಾಡಿ ನಮ್ಮಲ್ಲಿ ಅದನ್ನ ಅಪ್ರಿಶಿಯೇಟ್ ಮಾಡಿ ಅದನ್ನೆಲ್ಲ ವಾಲ್ ಮೇಲೆಲ್ಲ ಪೇಸ್ಟ್ ಮಾಡ್ತಾ ಇದ್ರು. ಅವಾಗ ನನ್ಗೆ ಇನ್ನೂ ಒಂದ್ ಸ್ವಲ್ಪ ಬರಿಬೇಕು ಬರಿಬೇಕು ಇನ್ನಾದ್ರೂ ಬರಿಬೇಕು ಅಂತ ಅನಿಸ್ತಿತ್ತು.
1: ನೀವು ಹೇಳ್ತಾ ಇದ್ರಿ ಮನೆಯಲ್ಲಿ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ರು ನನಗೆ ಅಂತ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಕಲಾವಿದರು ಇದ್ರ? ಹೇಗೆ ನಿಮಗೆ ಈ ಕಲೆಯ ಮೇಲೆ ಒಲವು ಬಂತು?
0: ನಮ್ಮನೇಲಿ ಆರ್ಟಿಸ್ಟ್ ಅಂತ ಯಾರು ಇಲ್ಲ, ಬಟ್ ನಾನ್ ಕೇಳ್ಪಟ್ಟಿದ್ದ ಹಾಗೆ ನಮ್ಮ ಮಮ್ಮಿ ಚಿಕ್ಕಪುಟ್ಟದಾಗಿ ಡ್ರಾಯಿಂಗ್ಸ್ ಮಾಡ್ತಾ ಇದ್ರಂತೆ ಅವ್ರ ಚೈಲ್ಡ್ಹುಡ್ ಡೇಸ್ ಅಲ್ಲಿ. ಅದನ್ನ ಇವಾಗ್ಲೂ ಅವ್ರ ಒಂದು ರ್ಯಾಕ್ ಅಲ್ಲಿ ಇಟ್ಕೊಂಡಿದ್ದಾರೆ ಚಿಕ್ಕದಾಗಿ ಬರೆದಿರೋದು. ಮೇ ಬಿ ಅದರಿಂದ ಆದ್ರೂ ಬಂದಿರಬಹುದು. ನನ್ನ ತಾತ ಎಲ್ಲ ಏನಂದ್ರೆ ಗೋಲ್ಡ್ ಸ್ಮಿತ್ ಆಗಿರೋದಕ್ಕೆ ಮೇ ಬಿ ಆ ಕಡೆಯಿಂದಲೂ ನನ್ಗೆ ಕಲೆ ಬಂದಿರಬಹುದೇನೋ ಗೊತ್ತಿಲ್ಲ.
1: ಆದ್ರೆ ನೀವು ಅದನ್ನ ಕಲೆಯನ್ನ ಪೋಷಿಸ್ತಾಲ್ಲೇ ಮುಂದುವರಿತಾ
0: ಇದ್ದೀರಿ.
1: ಓಕೆ, ನೀವು ಮೊದಲಿಗೆ ಬಿಡಿಸಿದಂತಹ ಚಿತ್ರ ಯಾವುದು, ಯಾವ್ದಾದ್ರು ನೆನಪಿದೆಯಾ?
0: ಸ್ಟಾರ್ಟಿಂಗ್ ನಾನು ಚಿಕ್ಕಪುಟ್ಟದ್ ಬರ್ದಿನಿ, ಅದರಲ್ಲಿ ಒಂದು ಮಾತ್ರ ನೆನಪಿದೆ, ವಿಜಯಲಕ್ಷ್ಮಿ ಪಾಂಡೆದು ಒಂದು ಪುಟ್ಟದಾಗಿ ರೂಲ್ ಶೀಟ್ ಅಲ್ಲೇ ಬರ್ದಿದೆ ಚಿಕ್ಕದಾಗಿ. ಅದನ್ನ ನಮ್ ಡ್ಯಾಡಿ ಏನ್ ಮಾಡಿದ್ರು, ಒಂದು ನೋಟ್ಬುಕ್ ಹಿಂದಿಂದ ಶೀಟ್ ಬರುತ್ತೆ ಅದ್ರಲ್ಲಿ ಮೇಲೆ ಪೇಸ್ಟ್ ಮಾಡ್ಬಿಟ್ಟು ವಾಲಿಗೆ ಹಾಕಿದ್ರು. ಅದೇ ನನ್ನ ಫಸ್ಟ್ ಪೋರ್ಟ್ರೇಟ್ ನಾನು ಬರ್ದಿದ್ದು, ಪೋರ್ಟ್ರೇಟ್ ಅಂತ, ಪುಟಾಣಿ ಪೋರ್ಟ್ರೇಟ್ ಅಂತ ಬರ್ದಿದ್ದು. ಅದಾದ್ಮೇಲಿಂದ ಅದೇ ತರ ತುಂಬಾ ನನ್ನ ಬೇರೆ ಡ್ರಾಯಿಂಗ್ ಎಲ್ಲ ಬರ್ದಿದ್ದೆ. ಆಮೇಲೆ ಟೆಂತ್ ಅಲ್ಲಿ ನಾನು ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿ ಗೊತ್ತಲ್ಲ, ಅದು ಬರ್ದಿದ್ದೆ. ನನ್ಗೆ ಆಕ್ಚುಲಿ ಟೆಂತ್ ಅಲ್ಲಿ ಟೆಂತ್ ಏತ್ ಟು ಟೆಂತ್ ಒಬ್ರು ಸರ್ ಇದ್ರು, ಅವರು ನನ್ಗೆ ಎನ್ಕರೇಜ್ ಮಾಡ್ತಾ ಇದ್ರು, ಇಲ್ಲ ನಿನ್ ಕೈಲಿ ಆಗುತ್ತೆ ಮಾಡು ಅಂತೇಳಿ. ಕಸದಿಂದ ರಸ ಮಾಡಿದಾಳೆ ಸುಷ್ಮಿತಾ ನೋಡಿ, ಇನ್ವಿಟೇಷನ್ ಕಾರ್ಡ್ ಅಲ್ಲೆಲ್ಲ ಬರ್ದಿದಾಳೆ ಈ ತರ, ನೀವು ಬರೀರಿ.
1: ಅಂದ್ರೆ ನಿಮ್ಗೆ ಶಾಲೆಯಲ್ಲಿ ಕೂಡ ಸಾಕಷ್ಟು ಪ್ರೋತ್ಸಾಹ ಸಿಗ್ತಾ ಇತ್ತು?
0: ಅಪ್ ಟು ಸೆವೆಂತ್ ನನ್ಗೆ ಆತರ ಯಾವ್ದೇ ತರ ಗುರುತಿಸಿಲ್ಲ. ನಾನು ಯಾವಾಗ ಸೆವೆಂತ್ ಕಂಪ್ಲೀಟ್ ಮಾಡಿ ಏತ್ ಗೆ ಜಾಯಿನ್ ಆದೆ, ಅಲ್ಲಿ ಒಬ್ರು ಸರ್ ಗುರುತಿಸ್ಬಿಟ್ಟು ಎಲ್ಲಾ ಸ್ಟೂಡೆಂಟ್ಸ್ ಗೂ ತೋರಿಸ್ತಾ ಇದ್ರು.
1: ಇವಾಗ ಏನ್ ಹೇಳ್ಬೋದು ಅಂದ್ರೆ, ಒಬ್ರು ಶಿಕ್ಷಕರು ಜೀರೋದಿಂದ ಹೀರೋನು ಕೂಡ ಮಾಡ್ತಾರೆ ಒಬ್ಬ ವಿದ್ಯಾರ್ಥಿನಿ ಅನ್ನೋದಕ್ಕೆ ನೀವೇ ಕೂಡ ಸಾಕ್ಷಿ ಅಲ್ವಾ?
0: ಹೌದು, ಅವತ್ತು ಅವ್ರು ಎನ್ಕರೇಜ್ ಮಾಡಿಲ್ಲ ಅಂದಿದ್ರೆ ನಾನ್ ಇವತ್ತದನ್ನ ಪ್ಯಾಶನ್ ಆಗಿ ತಗೋತಾನೆ ಇರಲಿಲ್ಲ.
1: ಇನ್ನು ಚಿತ್ರಕಲೆಯಲ್ಲಿ ಯಾವೆಲ್ಲ ಟೈಪ್ಸ್ ಇದಾವೆ? ನಾವೆಲ್ಲ ಕೇಳ್ಪಟ್ಟಿರುವಂತೆ ನೀವು ಯೂಸ್ ಮಾಡೋ ಶೀಟ್ಸ್ ಏನೇ, ಕ್ಯಾನ್ವಸ್ ಅಂತ ಕರಿತೀರಿ ಅಲ್ವಾ, ಅದನ್ನ ಯೂಸ್ ಮಾಡೋ ಪೆನ್ಸಿಲ್ಸ್, ಎರೇಸರ್ಸ್ ಸಾಕಷ್ಟು ಟೈಪ್ಸ್ ಇದಾವೆ, ಅದ್ರ ಬಗ್ಗೆ ಹೇಳಿ.
0: ಶೀಟ್ಸ್ ಅಂತ ಬಂದ್ರೆ ಶೀಟ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಶೀಟ್ಸ್ ಸಿಗುತ್ತೆ ನಮಗೆ, ಅದು ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. 200 GSM, 150 GSM, 160 GSM ಅಂತೆಲ್ಲ ಇರುತ್ತೆ. ಬಟ್ ನಮ್ಮ ಡ್ರಾಯಿಂಗಿಗೆ ನಾನ್ ಬಂದ್ಬಿಟ್ಟು ಮೇನ್ ಆಗಿ ಚಾರ್ಕೋಲ್ ಡ್ರಾಯಿಂಗ್ಸ್ ನ ಮಾಡ್ತೀನಿ, ಅದು ಬಿಟ್ರೆ ಗ್ರಾಫೈಟ್ ಡ್ರಾಯಿಂಗ್ಸ್ ನ ಮಾಡ್ತೀನಿ. ಇದಕ್ಕೆ ನಮಗೆ 200 GSM ಶೀಟ್ಸ್ ನಮಗೆ ಸ್ಯೂಟ್ ಆಗುತ್ತೆ. ಪೆನ್ಸಿಲ್ಸ್ ಅಂತ ಬಂದ್ರೆ ಚಾರ್ಕೋಲ್ ಡ್ರಾಯಿಂಗ್ಸ್ ಮಾಡಿದ್ರೆ ನಮಗೆ ತುಂಬಾ ಬೇರೆ ಬೇರೆ ತರ ಪೆನ್ಸಿಲ್ಸ್ ಎಲ್ಲ ಅವಶ್ಯಕತೆ ಇಲ್ಲ ಬರೆಯೋದಕ್ಕೆ. ಚಾರ್ಕೋಲ್ ಡ್ರಾಯಿಂಗ್ ಅಲ್ಲಿ ನಮಗೆ ಮೂರ್ ಪೆನ್ಸಿಲ್ ಸಿಗುತ್ತೆ, ಒಂದು ಮೀಡಿಯಂ, ಸಾಫ್ಟ್, ಇನ್ನೊಂದು ಹಾರ್ಡ್ ಪೆನ್ಸಿಲ್. ಈ ಮೂರ್ ಪೆನ್ಸಿಲ್ ಅಲ್ಲೇ ನಾವು ಅಷ್ಟು ಹೈಪರ್ ರಿಯಲಿಸ್ಟಿಕ್ ಆಗಿ ಡ್ರಾಯಿಂಗ್ ನ ತಗೋಬರ್ಬೋದು. ಅದೇ ಗ್ರಾಫೈಟ್ ಅಂತ ಬಂದ್ರೆ ನಮಗೆ HB ಇಂದ ಹಿಡಿದು 10 HB, ಇನ್ನು ಬೇರೆ ಬೇರೆ ವೆರೈಟೀಸ್ ಎಲ್ಲ ಸಿಗುತ್ತೆ ಅಲ್ಲಿ, ಅಷ್ಟು ತರ ಪೆನ್ಸಿಲ್ಸ್ ಇರುತ್ತೆ. ಅದರಲ್ಲಿ ನಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಸ್ ಕೊಡೋದಕ್ಕೂ HB ಪೆನ್ಸಿಲ್ಸ್ ಯೂಸ್ ಆಗುತ್ತೆ. ನಾವು ಗ್ರಾಫೈಟ್ ಪೆನ್ಸಿಲ್ಸ್ ಆದ್ರೂ ಯೂಸ್ ಮಾಡಬಹುದು, ಚಾರ್ಕೋಲ್ ಪೆನ್ಸಿಲ್ಸ್ ಆದ್ರೂ ಯೂಸ್ ಮಾಡಬಹುದು, ಎರಡೂ ಒಂದೇ ತರ ರಿಯಲಿಸಂ ಬಂದೇ ಬರುತ್ತೆ.
2: ಎರೇಸರ್ ಅಂತ ಬಂದ್ರೆ ನಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಎರೇಸರ್ ಸಿಗುತ್ತೆ, ಅದರಲ್ಲಿ ಲೈಕ್ ವೀಡೆಡ್ ಎರೇಸರ್, ಮೆಕ್ಯಾನಿಕಲ್ ಎರೇಸರ್, ಮಾನೋ ಜೀರೋ ಎರೇಸರ್, ಅಂಡ್ ಸಮಟೈಮ್ಸ್ ನಾವು ನಾರ್ಮಲ್ ಎರೇಸರ್ ಕೂಡ ಯೂಸ್ ಮಾಡ್ತೀವಿ. ನಮ್ಗೆ ಯಾವ್ಯಾವ ಎರೇಸರ್ ನ ಯಾವ್ಯಾವ ತರ ಯೂಸ್ ಮಾಡ್ಬೇಕು ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಬ್ಲೆಂಡಿಂಗ್ ಅಂತ ಬಂದ್ರೆ ನಾವು ಬ್ಲೆಂಡಿಂಗ್ ಗೆ ಮೇಕಪ್ ಬ್ರಷರ್, ಬ್ಲೆಂಡಿಂಗ್ ಸ್ಟಂಪ್ಸ್, ಮೇಕಪ್ ಬ್ಲೆಂಡರ್ಸ್, ಕ್ಯೂಟಿಪ್ಸ್, ಟಿಶ್ಯೂಸ್ ಇದೆಲ್ಲ ಯೂಸ್ ಮಾಡ್ತೀವಿ.
1: ಇನ್ನು ಚಿತ್ರಕಲೆ ಅಂದ ತಕ್ಷಣ ನಾವೆಲ್ಲರೂ ಒಂದ್ ಪೇಪರ್ ಮತ್ತೆ ಪೆನ್ಸಿಲ್ ತಗೊಂಡು ಚಿತ್ರ ಬಿಡಿಸಿದಂತ ಅನ್ಕೊಂಡಿರ್ತೀವಿ. ಆದ್ರೆ ಅದ್ರಲ್ಲಿ ಎಷ್ಟೊಂದು ಟೈಪ್ಸ್ ಇದೆ, ಪೆನ್ಸಿಲ್ನ ಲಿಡ್ಗಳಲ್ಲಿ ಎಷ್ಟೊಂದು ವ್ಯತ್ಯಾಸಗಳಿರುತ್ತೆ ಅಲ್ವಾ? ನಾವು ಆರ್ಟ್ ಮಾಡುವಾಗ ಸಣ್ಣ ತಪ್ಪುಗಳನ್ನ ಕಲೆಯ ಸೌಂದರ್ಯ ಹಾಳಾಗದಂತೆ ಅದನ್ನ ತಿದ್ದಲು ಬೇರೆ ಬೇರೆ ರೀತಿಯ ಎರೇಸರ್ಗಳು ಹೆಲ್ಪ್ ಆಗುತ್ತೆ, ಹಾಗೆ ಬ್ಲೆಂಡಿಂಗ್ ಬಗ್ಗೆ ತಿಳಿಸ್ಕೊಟ್ರಿ ನೀವು. ಓಕೆ, ಇನ್ನು ನಿಮಗೆ ಇಷ್ಟವಾದಂತ ಚಿತ್ರ ಕಲಾವಿದ ಯಾರು?
0: ಚಿತ್ರ ಕಲಾವಿದ ಅಂತ ಅಂದ್ರೆ ನಾನ್ ಮುಂಚೆ ಆಕ್ಚುಲಿ ನನ್ನ ಚೈಲ್ಡ್ಹುಡ್ ಡೇಸ್ ನನಗೆ ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ, ಈ ತರ ಚಿತ್ರ ಕಲಾವಿದ ಇದಾರೆ ಡಿಫ್ರೆಂಟ್ ಆರ್ಟಿಸ್ಟ್ ಇದಾರೆ, ಅವ್ರನ್ನ ನಾವು ಇನ್ಸ್ಪೈರ್ ಆಗಿ ತಗೋಬೇಕು, ಈ ತರ ನನ್ಗೆ ಐಡಿಯಾಸ್.

0: ಇರ್ಲಿಲ್ಲ. ಬಟ್ ಇತ್ತೀಚೆಗೆ ನಾನ್ ನೋಡಿರೋದು ಅರುಣ್ ಯೋಗಿರಾಜ್ನ ನೋಡಿ, ನನಗೆ ಯಾವಾಗ ಅವರು ರಾಮ್ಲಲ್ಲಾ ಶಿಲ್ಪೆಯನ್ನ ಕೆತ್ತಿದ್ರು ಅದನ್ನ ನೋಡಿ ಅವ್ರ ಡೆಡಿಕೇಶನ್ ಮತ್ತೆ ಅವರ ತಾಳಿಮೆ ಇದೆಲ್ಲ ನನಗೆ ತುಂಬಾ ಇನ್ಸ್ಪೈರ್ ಮಾಡ್ತು. ಈ ತರ ನಾನು ಕೆಲವೊಂದು ಆರ್ಟಿಸ್ಟ್ ಅನ್ನು ನೋಡಿದೀನಿ, ನನಗಿಂತ ಚೆನ್ನಾಗಿ ಡ್ರಾ ಮಾಡೋರು ಯಾರೆ ಅವ್ರನ್ನೆಲ್ಲ ನೋಡಿ ಎಲ್ಲರೂ ನನಗೆ ಇನ್ಸ್ಪಿರೇಷನ್. ಒಬ್ಬೊಬ್ರು ಒಂದೊಂದರ ಡ್ರಾಯಿಂಗ್ ಮಾಡ್ತಾರೆ, ಒಬ್ಬೊಬ್ರಲ್ಲೂ ಒಂದೊಂದು ಕಲಿಯೋದಿರುತ್ತೆ. ಈಗ ನಾನೇ ಬೆಸ್ಟ್ ಅಂತ ಹೇಳ್ಕೊಳಕ್ಕೆ ಆಗಲ್ಲ.
1: ಅಂದ್ರೆ ಇದು ಸುಶ್ಮಿತ ಹೇಗೆ ಅಂದ್ರೆ ಕಲೆ ಅನ್ನೋದು ನಿರಂತರವಾಗಿರ್ಬೇಕು, ಅದನ್ನ ಎಲ್ಲೂ ಕೂಡ ಸ್ಟಾಪ್ ಮಾಡೋದಕ್ಕೆ ಆಗದೇ ಇಲ್ಲ ಅಲ್ವಾ?
0: ಹೌದು,
1: ನಿರಂತರವಾಗಿ ಹರಿತಾನೆ ಇರಬೇಕು. ಹೇಗೆ ನೀರ್ ಹರಿತಾ ಇರುತ್ತೋ ಹಾಗೆ ಕಲೆ ಅನ್ನೋದು, ಹಾಗೆ ಕಲಿಕೆ ಅನ್ನೋದು ನಿರಂತರವಾಗಿದ್ರೆ ಮಾತ್ರ ಅದ್ರ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ.
0: ಹೌದು, ಈಗ ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಜೀವನದಲ್ಲಿ ಏನು ಮಾಡಕ್ಕಾಗಲ್ಲ. ಈಗ ಡ್ರಾಯಿಂಗ್ ಒಂದು ಸ್ಟೇಜ್ ಅಲ್ಲಿ ನೀವು ಕ್ವಿಟ್ ಮಾಡಿದ್ರೆ ಮತ್ತೆ ಅದೊಂಥರ ಆರ್ಟ್ ಬ್ಲಾಕ್ ಆದಂಗ ಆಗುತ್ತೆ. ಆರ್ಟ್ ಬ್ಲಾಕ್ ಅಂತ ಅಂದ್ರೆ ನಿಮ್ಗೆ ತಲೆನೇ ಓಡಲ್ಲ, ಎಲ್ಲಿಂದ ಶುರು ಮಾಡಬೇಕು ಎಲ್ಲಿಗೆ ಎಂಡ್ ಮಾಡಬೇಕನ್ನೋದೇ ಗೊತ್ತಾಗಲ್ಲ. ಸೊ ನಾನ್ ಏನ್ ಸಜೆಸ್ಟ್ ಮಾಡ್ತೀನಿ ಬೇರೆಯವರಿಗೆ ಅಂದ್ರೆ, ಅಟ್ಲೀಸ್ಟ್ ಡೈಲಿ ಏನಾದ್ರೂ ಒಂದು ಸ್ಕೆಚ್ ಆಗಿರ್ಬೋದು, ಏನೇ ಒಂದಾಗಿರ್ಬೋದು, ಜಸ್ಟ್ ರಫ್ ಸ್ಕೆಚ್ ನ ರಫ್ ಬುಕ್ ಅಲ್ಲಿ ಅಥವಾ ಅವ್ರ ವರ್ಕ್ ಬುಕ್ ಅಲ್ಲಿ ಡ್ರಾ ಮಾಡ್ತಾನೆ ಇದ್ರೆ ನಮ್ ಪ್ರಾಕ್ಟೀಸ್ ನಮ್ ಕೈ ಬಿಟ್ಟು ಹೋಗಲ್ಲ. ಆಕ್ಚುಲಿ
1: ಹಾಬೀಸ್ ಮರಿಬೇಡ್ರಿ, ಪ್ರಾಕ್ಟೀಸ್ ಮಾಡ್ತಾನೆ ಇರಿ ಅಂತ ಹೇಳ್ತಾ ಇದ್ರಿ.
0: ಹಾಬೀಸ್ ಏನಕ್ ಬಿಡಬಾರ್ದು ಅಂತ ಅಂದ್ರೆ, ಈಗ ಪ್ರೊಫೆಷನಲ್ ಆಗಿ ಏನಾದ್ರೂ ನಾವು ಕುಗ್ಗೋದ್ರೆ ಅಟ್ಲೀಸ್ಟ್ ನಮ್ಮ ಹಾಬಿ ಆದ್ರೂ ಕೈ ಎತ್ತತೆ. ಎಲ್ಲಾನು ಕೆಲಸ ಇತ್ತೀಚೆಗೆ ನೀವು ನೋಡ್ತಿರೋ ಪ್ರಕಾರ ಎಲ್ಲಾ ಐಟಿ ಕಂಪನಿಲಿ ಎಲ್ರಿಗೂ ಕೆಲಸ ಇರಲ್ಲ, ಕೆಲವೊಂದ್ ಸರಿ ಅವ್ರ ಕೆಲಸನ ತೆಗಿತಾರೆ. ಅಂತ ಸಮಯದಲ್ಲಿ ನಮ್ಗೇನೂ ಗೊತ್ತಿಲ್ಲ ಅಂತ ಕುಗ್ಗಿ ಹೋಗೋ ಬದಲು ನಮ್ಮ ಪ್ಯಾಷನ್ ನಾವು ತಗೊಂಡೋಗ್ಬೋದು. ಆ ಪ್ಯಾಷನ್ ಇವಾಗಿಂದಲೇ ತಗೊಂಡೋದ್ರೆ ಅಂತ ಸ್ಟೇಜ್ ಅಲ್ಲಿ ಮೇ ಬಿ ಹೆಲ್ಪ್ ಆಗ್ಬಹುದು.
1: ಅಂದ್ರೆ ಪ್ಯಾಷನ್ ನ ಕಂಟಿನ್ಯೂ ಮಾಡೋದ್ರಿಂದ ನಮ್ಮ ಬದುಕನ್ನ ಕಟ್ಟಿಕೊಳ್ಳೋದು
0: ಸುಲಭ ಆಗುತ್ತೆ.
1: ಯಾಕಂದ್ರೆ ನೀವು ಹೇಳ್ತಾ ಇದ್ರೆ ಎಂಎನ್ಸಿ ಕಂಪನಿಗಳಿಂದ ಯಾರನ್ನ ಯಾವಾಗ
0: ತೆಗಿತಾರೆ ಅಂತ ಹೇಳಕ್ ಬರಲ್ಲ. ಏನೇ ಟ್ಯಾಲೆಂಟ್ ಇದ್ರು ಏನೇ ಇದ್ರು ಕೆಲವೊಂದ್ ಸರಿ ಈ ತರ ಸಿಚುಯೇಷನ್ ರೀಸೆಂಟ್ ಆಗೂ ನೋಡಿದೀವಿ. ಈ ತರ ಇದ್ದಾಗ ಏನ್ ಮಾಡೋದು ಅಂತ ಅವ್ರಿಗೆ ದಿಕ್ಕೇ ತೋಚಲ್ಲ. ಆ ಸಂದರ್ಭ ಯಾರಿಗೂ ಮಕ್ಕಳಿಗೂ ಬರಬಾರದು. ಅದಕ್ಕೆ ಇತ್ತೀಚಿನ ಯಾರು ಪೇರೆಂಟ್ಸ್ ಇದ್ದಾರೆ, ಏನಾದ್ರೂ ಒಂದು ಕೋರ್ಸ್ ಅಥವಾ ಏನಾದ್ರೂ ಒಂದು ಆರ್ಟ್ ಕಲೆ ಏನೇ ಒಂದು ಕಲ್ಸಿದ್ರೆ ಆ ಕಲೆಯಿಂದ ಅರ್ನ್ ಮಾಡೋ ತರ ಕಲ್ತ್ಕೋಬೇಕೇ ಹೊರತು ಆ ಕಲೆನ ಸುಮ್ನೆ ಏನೋ ಒಂದ್ ಮಾಡ್ತೀನಿ ಏನಾದಿರಬಾರದು.
1: ಅದರಿಂದ ಬದುಕನ್ನ
0: ರೂಪಿಸ್ಕೊಳ್ಬೇಕು, ಹೌದು, ಕಲ್ತ್ಕೋಬೇಕು. ಹೌದು, ಆ ತರ ಇರೋ ಅಂತ ಒಂದು ಕಲೆನ ನಾವ್ ಯಾವಾಗ್ಲೂ ಪ್ರೊಫೆಷನ್ ಜೊತೆ ಪ್ಯಾಷನ್ ಜೊತೆಲಿ ತಗೊಂಡ್ ಹೋಗ್ಬೇಕು ಅಂತ ನನ್ಗೆ.
1: ನೀವು ಏನ್ ಹೇಳ್ತಾ ಇದ್ದೀರಿ ಅಂತ ಅಂದ್ರೆ ಪೋಷಕರು ಕೂಡ ಇದಕ್ಕೆ ಎನ್ಕರೇಜ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಿ. ಅಂದ್ರೆ ಸಾಕಷ್ಟು ಪೋಷಕರು ಏನ್ ಮಾಡ್ತಾರೆ ಅಂದ್ರೆ, ಸುಶ್ಮಿತಾ ನೀನು ಬರೀ ಓದು ಅಷ್ಟೇ, ಎಜುಕೇಶನ್ ಕಂಟಿನ್ಯೂ ಮಾಡಿ, ಕಲೆ ಬಗ್ಗೆ ಸಾಕಷ್ಟು ಪೋಷಕರು ಅದ್ರ ಬಗ್ಗೆ
0: ಗಮನ ಕೊಡಲ್ಲ. ಹೌದು, ಈ ಇದಕ್ಕೇನ್ ಹೇಳ್ತೀನಿ ಅಂದ್ರೆ, ನಮ್ಮ ಮಮ್ಮಿ ಡ್ಯಾಡಿ ಆಕ್ಚುಲಿ ಅವರು ಸಪೋರ್ಟ್ ಮಾಡ್ತಾ ಇದ್ರು ನನ್ಗೆ, ಪ್ರತಿಯೊಂದರಲ್ಲೂ ಅವ್ರು ಸಪೋರ್ಟ್ ಮಾಡ್ತಿದ್ರು. ಇವಾಗ್ಲೂ ಸಪೋರ್ಟ್ ಮಾಡ್ತಾರೆ, ಯಾವಾಗ್ಲೂ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಏನ್ ಮಾಡ್ತಿದ್ರು ನಮ್ ಡ್ಯಾಡಿ ಅಂದ್ರೆ, ಒಂದು ಕಲರ್ ಆಗಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ತಂದ್ಕೊಡೋದು ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಪೆನ್ಸಿಲ್ಸ್ ಕೊಡೋದು. ಸೊ ನನ್ಗೆ ಏನಾಗ್ತಿತ್ತು ಅವಾಗ, ವಾವ್ ಏನೋ ತಂದ್ಕೊಟ್ಟಿದ್ದಾರೆ, ಇನ್ನೊಂದು ಮಾಡೋಣ, ಈ ಡ್ರಾಯಿಂಗ್ ಟ್ರೈ ಮಾಡೋಣ, ಈ ಪೇಂಟಿಂಗ್ ನ ಟ್ರೈ ಮಾಡೋಣ ಅಂತ ಹೊಸದಾಗಿ ನಾನೇನಾದ್ರು ಟ್ರೈ ಮಾಡಬೇಕು ಅಂತ ನನ್ನಲ್ಲಿ ಮನಸ್ಸಲ್ಲಿ ಛಲ ಅಥವಾ ಏನೋ ಆಸಕ್ತಿ ಅಂತ ಅನ್ಬೋದು ಬರ್ತಾ ಇತ್ತು. ನಮ್ಮ ಮಮ್ಮಿನೂ ಅಷ್ಟೇ, ನಾ ಏನ್ ಮಾಡಿದ್ರು ಏನಾದ್ರೂ ಮಾಡು, ನಾ ಇರ್ತೀನಿ ಜೊತೆಲಿ ಅಂತ ಎನ್ಕರೇಜ್ ಮಾಡ್ತಿದ್ರು,
1: ಬೆಂಬಲ.
0: ಹೌದು, ಅವ್ರು ಕೊಡ್ತಾನೆ. ಆದ್ರೆ ಒಂದ್ ಎಕ್ಸ್ಟೆಂಟ್ ಅಲ್ಲಿ ನಾನೇನ್ ಮಾಡಿದೆ, ನಾನು ಡ್ರಾಯಿಂಗ್ ಡಿಪ್ಲೊಮಾ ಮಾಡ್ತೀನಿ ಅಥವಾ ಫೈನ್ ಆರ್ಟ್ ಕೋರ್ಸಿಗೆ ಸೇರ್ಕೋತೀನಿ ಅಂತಂದೆ. ಅವಾಗ ಏನಂದ್ರೆ, ಅವಾಗಿನ ಸಿಚುಯೇಷನ್ ಅಲ್ಲಿ ಅವ್ರಿಗೆ ಏನಾಗ್ಬಿಡ್ತು, ಓಕೆ ಕಲೆಗೆ ಬೆಲೆ ಇಲ್ಲ ಈ ಜಗತ್ತಲ್ಲಿ ಅನ್ನೋ ಒಂದು ಫೀಲ್ ಅಲ್ಲಿ, ಇಲ್ಲ ನೀನು ಒಂದೇನಾದ್ರು ಡಿಗ್ರಿ ಮಾಡ್ಕೋ, ಆಮೇಲೆ ಮುಂದೆ ನೀನು ಬೇಕಂದ್ರೆ ನೀನ್ ಹೆಂಗೆ ನಿನ್ ಇಷ್ಟದಂಗೆ ಮಾಡು ಅಂತ. ಅವ್ರು ಹೇಳಿದ ಪ್ರಕಾರ ನಾನು ಇಂಜಿನಿಯರಿಂಗ್ ಮಾಡ್ಕೊಂಡು ಎಂಟೆಕ್ ಮಾಡ್ಕೊಂಡೆ. ಅವ್ರು ಹೇಳಿದ ಪ್ರಕಾರ ನಾನು ಪೇರೆಂಟ್ಸ್ ಆಸೆಯಂತೆ ಇಂಜಿನಿಯರ್ ಆದೆ, ಅದ್ರ ಜೊತೆ ನನ್ನ ಪ್ಯಾಷನ್ ಆಸೆಯಂತೆ ನನ್ನ ಪ್ಯಾಷನ್ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ.
1: ನೀವು ಹೇಳ್ತಾ ಇದ್ರೆ ಚಿತ್ರಕಲೆಯಲ್ಲಿ ಸಾಕಷ್ಟು ಯಾವೆಲ್ಲ ಟೈಪ್ಸ್ ಇದಾವೆ, ಹಾಗೇನೆ ಒಂದು ಪೆನ್ಸಿಲ್ ಇಂದ ಕೂಡ ನೀವು ಎಲ್ಲ ಶೀಟ್ಸ್ ಆಗಿರ್ಬೋದು ಪ್ರತಿಯೊಂದು ಮಾತಿನ ನೀಡಿದ್ರೆ ಒಂದು ಆರ್ಟ್ ನ ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಸಮಯ ತಗೊಳ್ಳುತ್ತೆ, ನೀವು ಎಷ್ಟು ಎಫರ್ಟ್ಸ್ ಹಾಕಬೇಕಾಗುತ್ತೆ ಅದಕ್ಕೆ?
0: ಒಂದ್ ಆರ್ಟ್ ನ ಕಂಪ್ಲೀಟ್ ಮಾಡೋದಕ್ಕೆ ದಟ್ ಡಿಪೆಂಡ್ಸ್ ಆನ್ ದಿ ಸೈಜ್ ಆಫ್ ದಿ ಪೇಪರ್. ಈಗ ನಾವ್ ಯಾವ ಪೇಪರ್ ಸೈಜ್ ತಗೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. A5 ಸೈಜ್ ಇದೆ, A4 ಸೈಜ್ ಇದೆ, A3 ಸೈಜ್ ಇದೆ. ನಾನ್ ಇಷ್ಟು ಸೈಜ್ ಅಪ್ ಟು A3 ಸೈಜ್ ವರ್ಗೂ ಡ್ರಾ ಮಾಡ್ತೀನಿ. ಇನ್ನು ದೊಡ್ಡ ದೊಡ್ಡ ಆರ್ಟ್ ದೊಡ್ಡ ದೊಡ್ಡ ಸೈಜಸ್ ತಗೋತಾರೆ, A0 ಸೈಜ್, A1, A2 ಎಲ್ಲಾ ಸೈಜಸ್ ತಗೋತಾರೆ. ಬಟ್ ನಾವು ಒಂದು ಮಿನಿಮಮ್ ಅಂತ ಅಂದ್ರೆ, ಮಿನಿಮಮ್ ಟೈಮ್ ಅಂದ್ರೆ, ಈಗ A5 ಸೈಜ್ ಅಂದ್ರೆ ಮಿನಿಮಮ್ 4 hours ಬೇಕಾಗುತ್ತೆ ನಾವು ಅಷ್ಟು ರಿಯಲಿಸ್ಟಿಕ್ ಆಗ್ತಾರೆ. ಅದಕ್ಕೆ ನಾವು ಚೂಸ್ ಮಾಡೋ ಪಿಕ್ಚರ್ ಕೂಡ ಮ್ಯಾಟರ್ ಆಗುತ್ತೆ. ಯಾವ ತರ ಪಿಕ್ಚರ್ ನ ಚೂಸ್ ಮಾಡ್ತೀವಿ, ಎಷ್ಟು ರಿಯಲಿಸಂ ನಾವು ಅದರಲ್ಲಿ ತರ್ತಿ ಅನ್ನೋದು ಮ್ಯಾಟರ್ ಆಗುತ್ತೆ.
1: ಓಕೆ, ನೀವಿನ್ನು ಯಾವ ಕಂಟೆಂಟ್ ಮೇಲೆ ಹೆಚ್ಚಾಗಿ ಚಿತ್ರ ಬಿಡಿಸೋದಕ್ಕೆ ಇಷ್ಟಪಡ್ತೀರಾ?
0: ನಾನು ಜಾಸ್ತಿ ಟ್ರೈ ಮಾಡೋದು ದೇವರುಗಳು, ಲೈಕ್ ಆಮೇಲೆ

0: ತುಂಬಾ ಝೂಮ್ಡ್ ವ್ಯೂ ಇರೋ ತರ ಫೇಸ್ ಆಗಿರ್ಬೋದು, ಪೋರ್ಟ್ರೇಟ್ಸ್ ಆಗಿರ್ಬೋದು. ಈ ಇತ್ತೀಚೆಗೆ ಕಮರ್ಷಿಯಲ್ ಪೋರ್ಟ್ರೇಟ್ಸ್ ಬಂದ್ಬಿಟ್ಟು ಮಾಡ್ತಾ ಇದ್ದೀನಿ.
1: ಇನ್ನು ಈ ಆಫೀಸ್ ವರ್ಕ್ ಆಗಿರ್ಬೋದು, ಸಿವಿಲ್ ಇಂಜಿನಿಯರ್ ಅಂತ ಹೇಳಿದ್ರೆ ಎಂಎನ್ಸಿ ಕಂಪನಿಯಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೀರಿ, ಆಫೀಸ್ ವರ್ಕ್ ಆರ್ಟ್ ವರ್ಕ್ ಹಾಗೆ ಮನೆ ಜವಾಬ್ದಾರಿ ಹೇಗೆ ನಿಭಾಯಿಸ್ತಾ ಇದ್ದೀರಿ?
0: ಇದು ಆಕ್ಚುಲಿ ನಾನು ನಮ್ಮ ಮಮ್ಮಿಗೆ ಥ್ಯಾಂಕ್ಸ್ ಹೇಳಬೇಕು. ಏನಂದ್ರೆ ನಾನು ವರ್ಕ್ ಮಾಡುವಾಗ ನಮ್ಮ ಮಮ್ಮಿ ನನ್ನ ಪಾಪನ ನೋಡ್ಕೋತಾರೆ. ನನ್ಗೆ ಆಕ್ಚುಲಿ 6 ಮಂತ್ಸ್ ಬೇಬಿ ಇದೆ. ಆ ಟೈಮಲ್ಲಿ ನಮ್ಮ ಮಮ್ಮಿ ಬೇಬಿ ನೋಡ್ಕೋತಾರೆ, ನಾನು ಮಿಡಲ್ ಅಲ್ಲಿ ಬಂದ್ಬಿಟ್ಟು ಫೀಡ್ ಮಾಡಿ ಮಗುಗೆ ವರ್ಕ್ ಮಾಡ್ತೀನಿ. ಸಾಟರ್ಡೆ ಸಂಡೇಸ್ ಯಾವಾಗ ನನಗೆ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ನಾನು ನನ್ನ ಡ್ರಾಯಿಂಗ್ಸ್ನ ಮಾಡ್ತೀನಿ. ಅವಾಗ್ಲೂ ನಮ್ಮ ಮಮ್ಮಿ ನೋಡ್ಕೋತಾರೆ, ಈ ತಲೆ ಕಟ್ಸ್ಕೊಬೇಡ, ನೀನು ವರ್ಕ್ ಮಾಡು, ನಿಂದೇನಿದೆ ನೋಡ್ಕೋತೀನಿ ಪಾಪುನ ಅಂತ ಹೇಳ್ತಾರೆ. ನಿನ್ನ ಏನಿದೆ ನಿನ್ನ ಡ್ರೀಮ್ ಅದಕ್ಕೆ ನಾನು ಬೆನ್ನಾಗಿ ನಿಂತಿರ್ತೀನಿ ಅಂತ ಹೇಳ್ತಾರೆ. ಅವ್ರೊಬ್ರೆ ಅಂತಲ್ಲ, ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾರೆ ನನಗೆ. ಏನೇ ಒಂದಾಗಿರ್ಬೋದು, ನನಗೆ ಈ ತರದ್ ಬೇಕು ಪೆನ್ಸಿಲ್ಸು, ನಮ್ ಡ್ಯಾಡಿನೂ ಅಷ್ಟೇ, ನನ್ನ ಹಸ್ಬೆಂಡು ಅಷ್ಟೇ, ಅವರಿಬ್ರು ನನಗೆ ಎಲ್ಲಾದ್ರಲ್ಲೂ ಎನ್ಕರೇಜ್ ಮಾಡ್ತಾರೆ. ನನ್ನ ತಂಗಿನೂ ಅಷ್ಟೇ, ಅವಳು ಅಷ್ಟೇ ಸಪೋರ್ಟ್ ಮಾಡ್ತಾಳೆ. ಏನೇ ಒಂದು ನಾನು ಕುಗ್ಗೋದ್ರೆ ಯಾವತ್ತಾದ್ರೂ ಅವಳು ನನಗೆ ಧೈರ್ಯ ಹೇಳಿ ಇಲ್ಲ ನಿನ್ ಕೈಲಿ ಆಗುತ್ತೆ ಮಾಡು ಅಂತ ಹೇಳೋದೇ ನನ್ನ ತಂಗಿ.
1: ನಾವು ಸಾಕಷ್ಟು ಮಹಿಳೆಯರನ್ನ ನೋಡಿರ್ತೀವಿ ಸುಶ್ಮಿತಾ, ಮಗು ಆದ್ಮೇಲೆ ಅವರೆಲ್ಲ ಕೆರಿಯರ್ ಇಂದ ಬ್ರೇಕ್ ತಗೋತಾರೆ. ಹಾಗೇನೆ ಎಲ್ಲಾ ಮನೆಗಳಲ್ಲಿ ಕೂಡ ಸಪೋರ್ಟ್ ಸಿಗೋದಿಲ್ಲ ಸಾಧನೆ ಮಾಡೋದಕ್ಕೆ. ಮಗು ಆದ್ಮೇಲೆ ಎಲ್ಲಾ ಟೈಮ್ ಅನ್ನ ಮಗುವಿಗಾಗಿ ಮೀಸಲಿಡಬೇಕು ಅಂತಾನೆ ಹೇಳ್ತಾರೆ. ಆದ್ರೆ ನಿಮ್ಮ ವಿಷಯದಲ್ಲಿ ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ನಿಮಗೆ ಸದಾ ಬೆಂಬಲಕ್ಕೆ ನಿಂತಿದ್ದಾರೆ, ನಿಮ್ಮ ಕನಸನ್ನ ಸಾಕಾರಗೊಳಿಸಿದ್ದಕ್ಕೆ ಯಾವಾಗ್ಲೂ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಲ್ವಾ?
0: ಫ್ಯಾಮಿಲಿ ಸಪೋರ್ಟ್ ಇದೆಲ್ಲ ಸಾಧ್ಯ ಆಗುತ್ತೆ. ಅದರ ಜೊತೆಲಿ ನಮ್ಗೆ ಛಲ ಇರ್ಬೇಕು, ಇಲ್ಲ ನಾವೇನಾದ್ರೂ ಒಂದ್ ಮಾಡೇ ಮಾಡ್ತೀವಿ ಅಂತ ಛಲ ಇದ್ರೆ ಯಾವ್ದು ನಮಗೆ ಕಷ್ಟ ಅಂತ ಅನ್ಸಲ್ಲ. ನನ್ಗೂ ಕೆಲವೊಂದ್ಸರಿ ಅನ್ಸುತ್ತೆ ನಾನು ನಮ್ ಬೇಬಿಗೆ ಟೈಮ್ ಕೊಡ್ತಾ ಇಲ್ವೇನೋ ಅಂತ, ಬಟ್ ಇಲ್ಲ ಆ ಟೈಮ್ ಕೊಡಬೇಕು ಅಂತೇಳಿ ಕೆಲವೊಂದ್ಸರಿ ಫ್ರೀ ಮಾಡ್ಕೊಂಡು ಬೇಬಿಗೂ ಟೈಮ್ ಕೊಟ್ಕೊಂಡು ನನ್ನ ಡ್ರಾಯಿಂಗಿಗೂ ಟೈಮ್ ಕೊಟ್ಕೊಂಡು ವರ್ಕ್ ಮಾಡ್ತೀನಿ. ಇದೆಲ್ಲ ಮನೆಯಲ್ಲಿ ಅವ್ರ ಸಪೋರ್ಟ್ ಇರೋದಕ್ಕೆ ನಾನು ಇಷ್ಟೆಲ್ಲ ಮಾಡೋದಕ್ ಸಾಧ್ಯ. ಯಾವ ಸಪೋರ್ಟ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗಬಹುದು.
1: ಅಂದ್ರೆ ಬೆಂಬಲನೇ ನೀಡದೇ ಇದ್ರೆ ನಮ್ಮ ಕಲೆಗೆ ಪ್ರೋತ್ಸಾಹನೆ ನೀಡದಲೇ ಇದೆ ಅದು ಖಂಡಿತ, ಅದಲ್ಲೇ ಚಿಗುರು
0: ಕುಡಿನ ಅಷ್ಟೇ. ಹೌದು.
1: ಓಕೆ, ಇನ್ನು ಹವ್ಯಾಸಕ್ಕಾಗಿ ಚಿತ್ರ ಬಿಡಿಸೋದನ್ನ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳ್ತಾ ಇದ್ರಿ, ಬಟ್ ಮುಂದಿನ ದಿನಗಳಲ್ಲಿ ಇದನ್ನೇ ವೃತ್ತಿಯಾಗಿ ಮಾಡ್ಬೇಕಂತ ಏನಾದ್ರೂ ಯೋಜನೆಗಳನ್ನ ಹಾಕೊಂಡಿದ್ದೀರಾ?
0: ಈಗ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದೀನಿ. ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನನ್ನ ಡ್ರಾಯಿಂಗ್ಸ್ ನ ಪೋಸ್ಟ್ ಮಾಡ್ತಾ ಇದ್ದೀನಿ, ಅಲ್ಲಿಂದ ಕೆಲವು ಆರ್ಡರ್ಸ್ ಬರ್ತಾ ಇದೆ. ಸೊ ಆಲ್ರೆಡಿ ಪ್ರೊಫೆಷನ್ ಆಗಿ ಒಂದ್ ಕಡೆಯಿಂದ ತಗೊಂಡು ಹೋಗ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಚೆನ್ನಾಗಿ ಬೆಳಿಬೇಕು, ಇನ್ನೂ ಒಳ್ಳೆ ಒಳ್ಳೆ ಡ್ರಾಯಿಂಗ್ಸ್ ಮಾಡಬೇಕು, ಕ್ಲಾಸಸ್ ಮಾಡಬೇಕು, ಈ ತರ ಎಲ್ಲ ಐಡಿಯಾಸ್ ಇದೆ, ಸ್ಟಾರ್ಟ್ ಮಾಡಬೇಕು.
1: ಸಾಮಾನ್ಯವಾಗಿ ಈ ಚಿತ್ರ ಕಲಾವಿದರು ಆರ್ಟ್ ಗ್ಯಾಲರಿಗಳಲ್ಲಿ ಚಿತ್ರಗಳನ್ನ ಪ್ರದರ್ಶನ ಮಾಡ್ತಾರಲ್ವಾ, ನೀವು ಸಹ ನಿಮ್ಮ ಚಿತ್ರಕಲೆಗಳನ್ನ ಎಲ್ಲಾದರೂ ಪ್ರದರ್ಶನ ಮಾಡಿದ್ದೀರಾ?
0: ನಾನು ಆಕ್ಚುಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೆ ರೀಸೆಂಟ್ ಆಗಿ, ಬಟ್ ನನಗೆ ಬೇಬಿ ಇರೋದ್ರಿಂದ ನನ್ಗೆ ಅದ್ ಮಾಡೋದಕ್ಕಾಗ್ಲಿಲ್ಲ. ಬಟ್ ನಮ್ಮ ಮುಂದಿನ ದಿನಗಳಲ್ಲಿ ಅದನ್ನ ಮಾಡ್ತೀನಿ. ಅದಕ್ಕೆ ಕೆಲವೊಂದು ಸೈಟ್ಸ್ ಇದೆ ಪ್ರೊಫೆಷನಲ್ ಅಂದ್ರೆ, ಕೆಲವೊಂದು ಸೈಟ್ಸ್ ಇದೆ ಆನ್ಲೈನ್ ಸೈಟ್ಸ್ ಎಲ್ಲ, ಅಲ್ಲಿ ನಾವು ನಮ್ಮ ಡ್ರಾಯಿಂಗ್ಸ್ ನ ಅಪ್ಲೋಡ್ ಮಾಡಬಹುದು. ಕೆಲವರು ಅಲ್ಲಿಂದಲೂ ಬೈ ಮಾಡೋರು ಇರ್ತಾರೆ. ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಂತ ಬಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಂತ ಎಲ್ಲ ಇದೆ, ಇಲ್ಲಿ ನಮ್ಮ ಕಲೆನ ನಾವು ಪ್ರದರ್ಶನ ಮಾಡಬಹುದು.
1: ಅಂದ್ರೆ ಸಾಮಾಜಿಕ ಜಾಲತಾಣಗಳ ಮೂಲಕ ನಿಮ್ಮ ಕಲೆನ ಜನರಿಗೆ
0: ತಲುಪಿಸಬಹುದು. ಹೌದು ಹೌದು. ಪಬ್ಲಿಕ್ ಅಂತ ಬಂದ್ಬಿಟ್ರೆ ನಾವು ಆರ್ಟ್ ಗ್ಯಾಲರಿನೇ ಚೂಸ್ ಮಾಡ್ಕೋಬೇಕು. ಕೆಲವೊಂದು ಮೇಳಗಳಲ್ಲೆಲ್ಲ ನಮಗೆ ಪರ್ಮಿಷನ್ ಕೊಡ್ತಾರೆ, ಅಂತ ಕಡೆ ಹೋಗ್ಬಿಟ್ಟು ನಮ್ಮ ಚಿತ್ರಕಲೆನ ಪ್ರದರ್ಶನ ಮಾಡಬಹುದು, ಬೋತ್ ಆನ್ಲೈನ್, ಕಮರ್ಷಿಯಲ್, ಪಬ್ಲಿಕ್ ಅಂತ. ಸೊ ನಾವೆಲ್ಲ ಕಡೆನೂ ನಮ್ಮ ಕಲೆನ ಪ್ರದರ್ಶನ ಮಾಡಬಹುದು.
1: ಓಕೆ, ಇನ್ನು ಈ ಸಾಮಾಜಿಕ ಜಾಲತಾಣಗಳ ಮೂಲಕ ನೀವು ಹೆಚ್ಚು ಜನರನ್ನ ನಿಮ್ಮ ಕಲೆಯ ಮೂಲಕ ಕನೆಕ್ಟ್ ಆಗಬಹುದು ಅಂತ ಅನಿಸ್ತಾ ಇದೆಯಾ ನಿಮಗೆ?
0: ಹೌದು, ಇತ್ತೀಚಿನ ದಿನಗಳಲ್ಲಿ ನಾನು ನನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋಕೋಸ್ಕರ ಡೈಲಿ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ, ನನ್ನ ಡ್ರಾಯಿಂಗ್ ವಿಡಿಯೋಸ್, ಡ್ರಾಯಿಂಗ್ ಪ್ರೋಸೆಸ್ ವಿಡಿಯೋಸ್ ಎಲ್ಲ ಹಾಕ್ತಿದ್ದೀನಿ. ಜನರಿಗೂ ಇಷ್ಟ ಆಗ್ತಿದೆ, ಅಲ್ಲಿಂದ ನನಗೆ ತುಂಬಾ ಕಮಿಷನ್ ಆರ್ಡರ್ಸ್ ಬರ್ತಾ ಇದೆ. ಸೊ ನಾನು ಬೆಳಿತಿದ್ದೀನಿ, ಜೊತೆಲಿ ಅವರಿಗೂ ಹೆಲ್ಪ್ ಆಗೋ ತರ ನನ್ ಅವ್ರ ಬಜೆಟ್ಗೆ ಎಷ್ಟು ನಾನು ಯಾವ ತರ ಡ್ರಾಯಿಂಗ್ ಮಾಡಬಹುದು, ಒಳ್ಳೆ ಡ್ರಾಯಿಂಗ್ ಅವ್ರ ಬಜೆಟ್ಗೆ ನಾನು ಒಳ್ಳೆ ಡ್ರಾಯಿಂಗ್ಸ್ ನ ಕೊಡಬಹುದಲ್ವಾ, ಆ ತರ ನಾನು ಮಾಡ್ತಾ ಇದ್ದೀನಿ. ಪಬ್ಲಿಕ್ಗೆಲ್ಲ ಈಸಿಯಾಗಿ ಕನೆಕ್ಟ್ ಆಗೋ ತರ ನನ್ನ ಆರ್ಟ್ ವರ್ಕ್ಸ್ ಎಲ್ಲ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದೀನಿ,
1: ಅಪ್ಲೋಡ್ ಮಾಡ್ತಾ ಇದ್ದೀರಿ. ಹಾಗೆ ಸಾಕಷ್ಟು ಕಮಿಷನ್ ಆರ್ಡರ್ಸ್ ಕೂಡ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಇನ್ನು ಸಾಕಷ್ಟು ಜನ ನೀವು ಚಿತ್ರ ಬಿಡಿಸೋದನ್ನ, ಹಾಗೇನೆ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಅವೈಲಬಲ್ ಇರೋದಕ್ಕೆ ಆ ಕಲೆಯನ್ನ ಎಲ್ಲರೂ ನೋಡಿರ್ತಾರೆ. ನಿಮ್ಮ ಹತ್ರ ಕಲಿಬೇಕು ಅಂತ ಆಸಕ್ತಿ ಇರೋರಿಗೆ ಕ್ಲಾಸಸ್ ಏನಾದ್ರೂ ಮಾಡ್ತಾ ಇದ್ದೀರಾ?
0: ಅಕ್ಕಪಕ್ಕದ ಮನೆಯಿಂದ ಕೆಲವು ಮಕ್ಕಳುಗಳು ಬರ್ತಾರೆ, ಜಸ್ಟ್ ಅವರಿಗೆ ಏನ್ ಗೊತ್ತೋ ಅದನ್ನ ಚಿಕ್ಕ ಪುಟ್ಟದಾಗಿ ಹೇಳ್ಕೊಡ್ತಾ ಇದ್ದೀನಿ. ಬಟ್ ಮುಂದಿನ ದಿನಗಳಲ್ಲಿ ನಾನು ಒಂದು ಕ್ಲಾಸಸ್ ತರ ಮಾಡಬೇಕು ಅಂತ ಐಡಿಯಾ ಇದೆ ನನಗೆ. ಆನ್ಲೈನ್ ಕ್ಲಾಸಸ್ ಆಗ್ಬಹುದು, ಆಫ್ಲೈನ್ ಕ್ಲಾಸಸ್ ಆಗಿರ್ಬೋದು, ಮಕ್ಳಿಗೆ ರೀಚ್ ಆಗುತ್ತೆ ಅವಾಗ. ಮಕ್ಳು ಕಲಿಯೋದಕ್ಕೆ ಎಲ್ಲೆಲ್ಲ ಹುಡ್ಕೊಂಡು ಹೋಗ್ತಾರೆ, ದೂರ ದೂರ ಆನ್ಲೈನ್ ಅಲ್ಲ ಸರ್ಚ್ ಮಾಡ್ತಾರೆ, ಒಳ್ಳೆ ಟೀಚರ್ಸ್ ಸಿಗಲ್ಲ.

0: ಸೊ ಮೇ ಬಿ ಕಡೆಯಿಂದ ನಾನು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಬಹುದು ಅಂತ ನನಗೆ ಆಸೆ ಇದೆ ಮಾಡಬೇಕು ಅಂದಲ್ಲ.
1: ಇನ್ನು ನೀವು ಮುಂದಿನ ದಿನಗಳಲ್ಲಿ ಆರಂಭಿಸಲಿರುವ ಚಿತ್ರಕಲಾ ತರಗತಿಗಳು ನೂರಾರು ಹೊಸ ಪ್ರತಿಭೆಗಳನ್ನು ಬೆಳೆಸಲಿ. ಇಂದಿನ ಡಿಜಿಟಲ್ ಜಗತ್ನಲ್ಲಿ ಮಕ್ಕಳಿಗಿಂತಹ ನೈಜ ಕಲೆಯ ತರಬೇತಿ ಅತ್ಯಂತ ಅಗತ್ಯ ಅಂತ ಅನಿಸುತ್ತೆ. ನಿಮ್ಮ ಹೊಸ ಹಾದಿಯ ಪಯಣ ಆದಷ್ಟು ಬೇಗ ಶುರುವಾಗಲಿ. ಹಾಗೆ ನೀವು ಹೇಳಿ, ಇತ್ತೀಚೆಗೆ ಡ್ರಾಯಿಂಗ್ ಕ್ಲಾಸ್ನ ಸೇರಿದ್ದೀನಿ ಅಂತ, ಅದ್ರ ಬಗ್ಗೆ ಹೇಳಿ.
0: ನಾನು ಹಿಂಗೆ ಇನ್ಸ್ಟಾ ಸ್ಕ್ರೋಲ್ ಮಾಡುವಾಗ ಒಂದು ಕ್ಲಾಸ್ ಬಗ್ಗೆ ನೋಡಿದೆ. ನನ್ನ ಬೇಬಿಗೆ 3 ಮಂತ್ಸ್ ಇತ್ತು. ಸೊ ನಾನು ಈ ಮೆಟರ್ನಿಟಿ ಲೀವ್ನ ಏನು ವೇಸ್ಟ್ ಯಾಕೆ ಮಾಡೋದು, ಪಾಪು ಮಲಗಿರೋ ಟೈಮಲ್ಲಿ ಯಾಕೆ ಸುಮ್ಮನೆ ಟೈಮ್ ಎಲ್ಲ ವೇಸ್ಟ್ ಮಾಡೋದು ಅಂತೇಳಿ ಏನಾದರೂ ಕಲಿಬೇಕು ಅನಿಸ್ತಿತ್ತು. ಸೊ ಹೀಗೆ ಇನ್ಸ್ಟಾ ಸ್ಕ್ರೋಲ್ ಮಾಡುವಾಗ ನಾನು ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ನ ನೋಡಿದೆ. ಅಲ್ಲಿ ಮೆನ್ಷನ್ ಮಾಡಿದ್ರು 2 ಮಂತ್ಸಲ್ಲಿ ಹೈಪರ್ ರಿಯಲಿಸಂ ಕೋರ್ಸ್ನ ಹೇಳ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಅವ್ರದ್ದು ಡೆಮೋ ಕ್ಲಾಸ್ನ ಅಟೆಂಡ್ ಮಾಡಿದೆ. ಮ್ಯಾಮ್ ತುಂಬಾ ಚೆನ್ನಾಗಿ ಡೆಮೋ ಕೊಟ್ಟಿದ್ರು. ಮ್ಯಾಮ್ ಹೆಸರು ಬಂದ್ಬಿಟ್ಟು ಸುಪ್ರಿಯಾ ರಾಜ್ ಅಂತ ಹೇಳ್ಬಿಟ್ಟು. ಅವ್ರದ್ದು 2 ಮಂತ್ಸ್ ಕೋರ್ಸ್ನ ಜಾಯಿನ್ ಆದೆ, ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅಲ್ಲಿ ನನಗೆ ಮೇನ್ ನಾನೇನ್ ಕಲಿತೆ ಅಂದ್ರೆ, ನನ್ನ ಮ್ಯಾಮ್ನ ಯಾವಾಗ್ಲೂ ಕೇಳ್ತಾ ಇದ್ದೆ, ಮ್ಯಾಮ್ ನನ್ನ ಡ್ರಾಯಿಂಗ್ ಹೆಂಗಿದೆ ಅಂತ ನಾನು ಕೇಳಲಿಲ್ಲ. ಯಾವಾಗ್ಲೂ ಮಿಸ್ಟೇಕ್ಸ್ನ ಹೇಳಿ ಮ್ಯಾಮ್, ನನ್ನ ಮಿಸ್ಟೇಕ್ಸ್ ಏನ್ ಹೇಳಿ ಅಂತ. ನಮ್ಮ ಮ್ಯಾಮ್ ಯಾವಾಗ್ಲೂ ಮಿಸ್ಟೇಕ್ ಹೇಳ್ತಿದ್ರು. ಅದರಿಂದ ನಾನು ಇನ್ನೂ ತುಂಬಾ ಚೆನ್ನಾಗಿ ನನ್ನ ಆರ್ಟ್ನ ಇನ್ನೂ ರಿಯಲಿಸ್ಟಿಕ್ ಆಗಿ ತಗೋಬರೋದಕ್ಕೆ ಹೆಲ್ಪ್ ಆಯ್ತು. ನಮ್ಮ ಮ್ಯಾಮ್ ಎಲ್ಲ ಮಿಸ್ಟೇಕ್ಸ್ನೆಲ್ಲ ಫೈಂಡ್ ಔಟ್ ಮಾಡಿ ಹೇಳ್ತಾ ಇದ್ರು, ಓಕೆ ಇದನ್ನ ಸರಿ ಮಾಡ್ಕೊ, ಇದನ್ನ ಸರಿ ಮಾಡ್ಕೊ. ಇವತ್ತು ಇಷ್ಟು ಚೆನ್ನಾಗಿದ್ದೀನಿ ಅಂದ್ರೆ ನನ್ನ ಫಸ್ಟ್ ಮೆಂಟರ್ ಅಂದ್ರೆ ಡ್ರಾಯಿಂಗ್ ಮೆಂಟರ್ ಮೇ ಬಿ ನನ್ನ ಮ್ಯಾಮ್ ಹೆಸರು ಹೇಳ್ಬಹುದು. ಚೆನ್ನಾಗಿತ್ತು. ಬಟ್ 2 ಮಂತ್ಸ್ ಅಷ್ಟೇ ಆ ಕೋರ್ಸ್ ನಾನು ಜಾಯಿನ್ ಆಗಿದ್ದು. ಮುಂದೆ ಕಂಟಿನ್ಯೂ ಮಾಡಬೇಕು, ಬೇರೆ ಬೇರೆ ಮೀಡಿಯಮ್ಸ್ ನ ಕಲಿಬೇಕು ಅಂತ ಆಸೆ ಇದೆ. ಆಸ್ ಆಫ್ ನೌ ನಾನು ಬರೀ ಚಾರ್ಕೋಲ್ ಮೀಡಿಯಂ ಮತ್ತೆ ಗ್ರಾಫೈಟ್ ಮೀಡಿಯಂನ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ. ಬೇರೆ ಕಲರ್ ಮೀಡಿಯಮ್ಸ್ ಅಲ್ಲಿ ಪೇಸ್ಟಲ್ ವಾಟರ್ ಕಲರ್ಸ್ ಅಂತ ಎಲ್ಲ ತುಂಬಾ ಕಲರ್ ಮೀಡಿಯಮ್ಸ್ ಬರುತ್ತೆ, ಅದನ್ನು ಕಲಿಬೇಕು, ಕಲರ್ ಪೆನ್ಸಿಲ್ ಮೀಡಿಯಂ ಎಲ್ಲ. ಬಟ್ ನನ್ಗೆ ಈಗ ಇತ್ತೀಚೆಗೆ ಜಾಸ್ತಿ ಇದ್ರ ಮೇಲೆ ಫೋಕಸ್ ಇರೋದ್ರಿಂದ ಅದಕ್ಕೆ ಟೈಮ್ ಕೊಡಕ್ ಆಗ್ತಿಲ್ಲ. ವೆನ್ ಐ ಗೆಟ್ ಟೈಮ್ ನಾನು ಅದನ್ನ ಆ ಕಡೆನು ಅದನ್ನು ಕಲಿತೀನಿ. ಈಗ ನನ್ನ ಆನ್ಲೈನ್ ಕ್ಲಾಸಸ್ ಅಲ್ಲಿ ಅವರು ನನಗೆ ಆರ್ಟ್ ಸ್ಟ್ರಿಕ್ ಚಾಲೆಂಜ್ ಕೊಟ್ಟಿದ್ರು. 10 ಡೇಸ್ ನಾವು 10 ಡ್ರಾಯಿಂಗ್ಸ್ ನ ಮಾಡಬೇಕಿತ್ತು, ಹೈಪರ್ ರಿಯಲಿಸ್ಟಿಕ್ ಡ್ರಾಯಿಂಗ್ಸ್ ನ ಬೇಕಿತ್ತು. ಈ 10 ಡೇಸ್ ನಾನು ಮಾಡಿ ಡ್ರಾಯಿಂಗ್ ನ ನಮ್ಮ ಮ್ಯಾಮ್ ಅಪ್ರಿಶಿಯೇಟ್ ಮಾಡಿದ್ರು. ಆಮೇಲೆ ನಾನು ಆ ಚಾಲೆಂಜ್ ಅಲ್ಲಿ ವಿನ್ ಆಗಿ ಟ್ರೋಫಿನೂ ಬಂತು.
1: ಓಕೆ, ಕಂಗ್ರಾಚುಲೇಷನ್ಸ್, ಟ್ರೋಫಿ ಕೂಡ ಗೆದ್ದಿದ್ದೀರಿ ನೀವು. ನಿಮ್ಮ ಕೆಲಸದ ಒತ್ತುಗಳ ನಡುವೆನೂ ಕೂಡ ನಿಮ್ಮ ಕಲೆಯನ್ನ ಬಿಡದೆ ಅದನ್ನು ಮುಂದುವರಿಸ್ತಾ ಇದ್ದೀರಾ. ನಿಮ್ಮ ಎಲ್ಲ ಪ್ರಾಜೆಕ್ಟ್ಗಳಿಗೂ ಒಳ್ಳೇದಾಗ್ಲಿ. ನಿಮ್ಮ ಗುರುಗಳ ಬಗ್ಗೆ ಹೇಳ್ತಾ ಇದ್ರೆ, ಅವರು ನನಗೆ ಸಾಕಷ್ಟು ಚಿತ್ರಕಲೆಯಲ್ಲಿ ಏನಾದ್ರೂ ಮಿಸ್ಟೇಕ್ ಆದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರು, ಹಾಗೇನೆ ನನ್ನ ತಪ್ಪುಗಳನ್ನೆಲ್ಲ ತಿದ್ದಿ ತೀಡಿ ನನ್ನನ್ನು ಇಷ್ಟೊಂದು ಚೆನ್ನಾಗಿ ರೂಪುಗೊಳಿಸಿದ್ದಾರೆ ಚಿತ್ರಕಲೆಯಲ್ಲಿ ಅಂತ. ನಾವೇನಾದ್ರೂ ಸಾಧನೆ ಮಾಡಬೇಕು ಅಂದ್ರೆ ಮುಂದೆ ಗುರಿ ಇರಬೇಕಂತೆ, ಹಿಂದೆ ಇರಬೇಕಂತೆ ಅಲ್ವಾ?
0: ಅದು ಟ್ರೂ. ಅದು ಮ್ಯಾಮ್ ನನಗೆ ಆಕ್ಚುಲಿ ಸ್ಫೂರ್ತಿ. ಅವ್ರನ್ನ ನೋಡಿ ನನ್ಗಿನ್ನೂ ಚೆನ್ನಾಗಿ ನಾನು ಬೆಳಿಬೇಕು. ಮ್ಯಾಮ್ ಕೈ ಮ್ಯಾಮ್ ಇಷ್ಟೆಲ್ಲ ಮಾಡ್ತಾ ಇದಾರೆ, ನಾನು ಇನ್ನೂ ಒಂದ್ ಸ್ವಲ್ಪ ಏನಾದ್ರೂ ಮಾಡಬಹುದು ಅಂತ ಅನ್ಸುತ್ತೆ. ಹೌದು, ನೀವ್ ಹೇಳಿದ್ ಕರೆಕ್ಟೇ. ಈಗ ಗುರುವಿನ ಗುಲಾಮನಾಗುವ ತನಕ ದೊರೆದಣ್ಣ ಮುಗುತಿ ಅಂತ ಹೇಳ್ತಾರಲ್ಲ, ಆ ತರ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ಅವಾಗ್ಲೇ ಒಂದಾದ್ರೂ ಸಾಧಿಸಕಾಗದು.
1: ಗುರುಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡೆದ್ರೆ ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ನಿಮ್ಮ ಮುಂದಿನ ಯೋಜನೆಗಳೇನು?
0: ನನ್ ಮುಂದಿನ ಗುರಿ ಬಂದ್ಬಿಟ್ಟು ಆನ್ಲೈನ್ ಕ್ಲಾಸಸ್ ಮತ್ತೆ ಆಫ್ಲೈನ್ ಕ್ಲಾಸ್ ಮಾಡಬೇಕು ಅಂತ ಇದ್ದೀನಿ. ಅದ್ರ ಜೊತೆಯಲ್ಲಿ ಕಮಿಷನ್ ಆರ್ಟ್ ಕೂಡ ಕಂಟಿನ್ಯೂ ಮಾಡ್ತೀನಿ, ಅದನ್ನು ಮಾಡ್ತಾ 2 ಕ್ಲಾಸಸ್ ಕೂಡ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀನಿ.
1: ಓಕೆ, ಇನ್ನು ವೃತ್ತಿ ಮತ್ತೆ ಪ್ರವೃತ್ತಿ ಸಮಾನವಾಗಿ ಬ್ಯಾಲೆನ್ಸ್ ಮಾಡ್ತಾ ಸಾಧನೆ ಮುಂದುವರಿಸ್ತಾ ಇದ್ದೀರಿ, ಹೀಗೆ ನಿಮ್ಮ ಕಲೆಯನ್ನ ಮುಂದುವರಿಸ್ತಾ ಇರಿ. ಇಂದಿನ ದಿನಗಳಲ್ಲಿ ಮಹಿಳೆಯರು ಕೇವಲ ಕಚೇರಿ ಕೆಲಸ ಅಥವಾ ಮನೆ ಕೆಲಸಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಅಂದ್ರೆ ತಮ್ಮಲ್ಲಿರುವ ಚಿತ್ರಕಲೆ ಆಗ್ಬೋದು, ಕರಕುಶಲ ಕಲೆಯಾಗಿರ್ಬೋದು, ಅಡಿಗೆ ಅಥವಾ ಬರವಣಿಗೆಯಂತಹ ಹವ್ಯಾಸಗಳನ್ನ ಕೇವಲ ಮನರಂಜನೆಗಾಗಿ ಬಳಸದೆ ಒಂದು ಉತ್ತಮ ಆದಾಯದ ಮೂಲವನ್ನಾಗಿ ಮಾಡಿಕೊಳ್ಳಲು ಇವತ್ತು ಸಾಕಷ್ಟು ನೈಜ ಅವಕಾಶಗಳಿದೆ. ಅಂದ್ರೆ ಇಂದಿನ ಇಂಟರ್ನೆಟ್ ಯುಗದಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ನಮ್ಮ ಹವ್ಯಾಸವನ್ನ ಬಿಸಿನೆಸ್ ಆಗಿ ಕೂಡ ಬದಲಾಯಿಸಬಹುದು. ಉದಾಹರಣೆಗೆ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಸಿವಿಲ್ ಇಂಜಿನಿಯರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಬಿಡುವಿನ ವೇಳೆಯಲ್ಲಿ ತಾನು ಬಿಡಿಸುವ ಚಿತ್ರಕಲೆಗಳನ್ನು ಆನ್ಲೈನ್ ಆರ್ಟ್ ಗ್ಯಾಲರಿಗಳ ಮೂಲಕ ಅಥವಾ ಸೋಷಿಯಲ್ ಮೀಡಿಯಾ ಪೇಜ್ಗಳ ಮೂಲಕ ಪ್ರದರ್ಶನವನ್ನ ಮಾಡಿ ಆರ್ಡರ್ಗಳನ್ನು ಪಡಿತಾ ಇದ್ದಾರೆ. ಇದರಿಂದ ವೃತ್ತಿಯ ಆದಾಯದ ಜೊತೆಗೆ ಹವ್ಯಾಸದಿಂದಲೂ ಒಂದು ನಿರಂತರವಾದ ಹೆಚ್ಚುವರಿ ಆದಾಯ ಕೂಡ ಸಿಗ್ತಾ ಇದೆ. ಇದು ಕೇವಲ ಹಣ ಗಳಿಸುವ ವಿಷಯ ಮಾತ್ರ ಅಲ್ಲ, ಮಹಿಳೆಯರಿಗೆ ಸ್ವತಂತ್ರವಾಗಿ ಬದುಕೋದಕ್ಕೆ ಅವರ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ. ಓಕೆ ಕೇಳುಗರೆ, ವೃತ್ತಿ ಜೀವನದಲ್ಲಿ ನಾವೆಷ್ಟೇ ಬ್ಯುಸಿ ಇದ್ರೂ ಕೂಡ ನಮ್ಮ ಮನಸ್ಸಿಗೆ ಖುಷಿ ಕೊಡುವಂತಹ ಹವ್ಯಾಸನ ಜೀವಂತವಾಗಿ ಇಟ್ಕೊಂಡ್ರೆ ಜೀವನ ಎಷ್ಟು ಸುಂದರವಾಗಿರುತ್ತೆ ಅನ್ನೋದಕ್ಕೆ ಸುಷ್ಮಿತಾ ಅವರೇ ಸಾಕ್ಷಿ. ಸ್ನೇಹಿತರೆ, ನಿಮಗೂ ಕೂಡ ಯಾವ್ದಾದ್ರೂ ಒಂದು ಹವ್ಯಾಸ ಇದ್ರೆ ಇವತ್ತಿನಿಂದಲೇ ಆ ಕಲೆಗೆ ಒಂದಿಷ್ಟು ಸಮಯವನ್ನು ಕೊಡಿ ಅಂತ ಹೇಳ್ತಾ, ಇಷ್ಟೊತ್ತು ನಿಮ್ಮ ಈ ಅಪರೂಪದ ಜರ್ನಿಯನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಮುಂದಿನ ಎಲ್ಲಾ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಗಳಾಗಿರ್ಬೋದು, ಆರ್ಟ್ ವರ್ಕ್ಗಳಾಗಿರ್ಬೋದು, ಇವೆಲ್ಲದಕ್ಕೂ ನಮ್ಮ ಆಕಾಶವಾಣಿ ಕಡೆಯಿಂದ ಆಲ್ ದಿ ಬೆಸ್ಟ್.
0: ಎಲೆ ಮರೆ ಕಾಯಿಯಂತೆ ಇದ್ದ ನನ್ನ ಪ್ರತಿಭೆಯನ್ನು ಗುರುತಿಸಿ ಇಲ್ಲಿವರೆಗೂ

0: ಕರ್ಕೊಬಂದಿರೋ ಆಕಾಶವಾಣಿಯವರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಥ್ಯಾಂಕ್ ಯು.
1: ನಮಸ್ಕಾರ. ಇದುವರೆಗೂ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಹವ್ಯಾಸಿ ಚಿತ್ರಕಲಾವಿದೆಯಾದ ಸುಷ್ಮಿತಾ ಎಂ ಅವರಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸುಷ್ಮಾ ವಿ, ಸಂಕಲನ ಅನುಶ್ರೀ ಕಾಲುವೆಹಳ್ಳಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 12:30.
1: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಡೆಸರ್ಟ್ ಬಂತು, ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ.
1: ಬಿಲ್ ತುಂಬಿಸೋ ಮೊದ್ಲು ಬರ್ಬೋದಲ್ವಾ? ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ?
2: ಬಿಲ್ ಮಾಡ್ತಿದ್ದಾರೆ.
0: ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು.
3: ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಓಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಇದೇನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತಾ? ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
6: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
5: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
6: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
5: ಟೋಲ್ ಫ್ರೀ 1800-420-2233.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್. ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿ, ಕಿವುಡುತನಕ್ಕೆ ಕಾರಣ ಮತ್ತು ಪರಿಹಾರ. ಈ ಕುರಿತು ರಾಯಚೂರಿನ ರಿಮ್ಸ್ ಸಂಶೋಧನಾ ಕೇಂದ್ರದ ಪ್ರೊಫೆಸರ್ ಹಾಗೂ ಇಎನ್ಟಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೆಂಕಟೇಶ್ ಯು ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನ ಬೆಂಚಿ.
2: ಪ್ರಿಯ ಕೇಳುಗರೇ, ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ರಾಯಚೂರಿನ ರಿಮ್ಸ್ನ ಸಂಶೋಧನಾ ಕೇಂದ್ರದ ಪ್ರೊಫೆಸರ್ ಆಗಿರತಕ್ಕಂಥ ಮತ್ತು ಇಎನ್ಟಿ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ವೆಂಕಟೇಶ್ ಯು ಅವರು ಇವತ್ತು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರು ಇವತ್ತು ಕಿವುಡುತನಕ್ಕೆ ಕಾರಣಗಳು ಏನು ಮತ್ತು ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡ್ತಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
3: ನಮಸ್ಕಾರ
2: ಸರ್. ಈಗ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಆಗಿರ್ಬೋದು, ವಯಸ್ಸಿನಲ್ಲಿ ಬಂದಿರತಕ್ಕಂಥ ಹಿರಿಯರಲ್ಲಿ ಆಗಿರ್ಬೋದು, ಜೊತೆಗೆ ಮಧ್ಯ ವಯಸ್ಸಿನಲ್ಲಿ ಕೂಡ ಸಾಕಷ್ಟು ಜನಗಳಿಗೆ ಈ ಕಿವುಡುತನ ಅಂತಕ್ಕಂಥ ಒಂದು ಸಮಸ್ಯೆ ಕಂಡು ಬರ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ಬೋದು. ಈಗ ನೀವು ವೈದ್ಯರಾಗಿ ಇವತ್ತು ನಮ್ಮ ಆಕಾಶವಾಣಿಗೆ ಬಂದಿದ್ದೀರಿ. ಈ ಕಿವುಡುತನ ಅಂದ್ರೆ ಏನು, ಕಿವುಡುತನಕ್ಕೆ ಏನು ಕಾರಣ ಇದೆ, ಜೊತೆಗೆ ಈ ಕಿವುಡುತನ ಬರಲಿಕ್ಕೆ ಸಾಮಾಜಿಕವಾಗಿ ಅಥವಾ ನಮ್ಮ ಪರಿಸರದಲ್ಲಿ ಏನು ಸಮಸ್ಯೆಗಳು ಕಂಡು ಬರ್ತದೆ, ಜೊತೆಗೆ ಈಗಾಗಲೇ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ, ಇತ್ತೀಚಿನ ದಿನಮಾನಗಳಲ್ಲಿ ಈ ಸೌಂಡ್ ಪೊಲ್ಯೂಷನ್ದಿಂದ ಕೂಡ ಕಿವುಡುತನ ತುಂಬಾ ಕಂಡು ಬರ್ತದೆ ಅನ್ನುವಂಥದ್ದು ಸಂಶೋಧನೆಯಿಂದ ಕೂಡ ಗೊತ್ತಾಗ್ತದೆ. ಹೊರಗಡೆ ತುಂಬಾ ಸೌಂಡ್ ಮಾಡ್ತಕ್ಕಂಥದ್ದು, ಅತಿಯಾದ ಶಬ್ದ ಮಾಲಿನ್ಯದಿಂದ ಕೂಡ ಕಿವುಡುತನ ಹೆಚ್ಚಾಗಿ ಕಂಡು ಬರ್ತದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಅನ್ನುವಂಥದ್ದು. ಹಾಗಾಗಿ ಈಗ ತಾವು ವೈದ್ಯರಾಗಿ ಪ್ರಾರಂಭದಲ್ಲಿ ಸರ್, ಕಿವುಡುತನ ಅಂದ್ರೆ ಏನು, ಕಿವುಡುತನದ ಕಾರಣಗಳ ಬಗ್ಗೆ ಮಾತಾಡೋಣ ಹೇಳಿ ಸರ್. ಕಿವುಡುತನ ಅಂದ್ರೆ ಏನು?
3: ಕಿವುಡುತನ ಅಂದ್ರೆ ಎರಡು ಕಿವಿನು ಕೇಳಿಸದೇ ಇರೋದು, ಅದು ಪರ್ಸೆಂಟೇಜ್ ಮೇಲೆ ನಾವು ಅದನ್ನ ವಿಭಾಗ ಮಾಡ್ತೀವಿ. ಬೇರೆ ಬೇರೆ ವಿಭಾಗ, ಮೈಲ್ಡ್, ಮಾಡ್ರೇಟ್, ಮಾಡ್ರೇಟ್ ಟು ಸಿವಿಯರ್, ಸಿವಿಯರ್ ಅಂಡ್ ಪ್ರೊಫೌಂಡ್ ಅಂತ ಈ ತರ ವಿಧಗಳಿದಾವೆ. ಮೈಲ್ಡ್ ಟು ಮಾಡ್ರೇಟ್ ಅದು ಕರೆಕ್ಟ್ ಮಾಡಬಹುದು, ಕರೆಕ್ಟ್ ಮಾಡಿ ಬೇಗನೆ ಟ್ರೀಟ್ಮೆಂಟ್ ತಗೊಂಡು ಕರೆಕ್ಟ್ ಮಾಡಬಹುದು,
2: ಸರಿ ಮಾಡಬಹುದು.
3: ಸಿವಿಯರ್ ಟು ಪ್ರೊಫೌಂಡ್ ಡೆಫ್ನೆಸ್, ಯೂಶಲಿ ಕಿವಿಯಲ್ಲಿ ಮೂರು ಭಾಗಗಳಿದಾವೆ, ಹೊರ ಕಿವಿ, ಮಧ್ಯ ಕಿವಿ, ಒಳ ಕಿವಿ, ಮೂರು ವಿಧ.

0: ಇದ್ದೇವೆ. ಹೊರ ಕಿವಿ ಮತ್ತೆ ಮಧ್ಯ ಕಿವಿ ಇದು ಕಾಸಸ್ ಕರೆಕ್ಟಬಲ್. ಈ ಒಳಗಡೆ ಕಿವಿ ಅಫೆಕ್ಟ್ ಆದ್ರೆ ಸ್ವಲ್ಪ ಅದು ಕರೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ. ನಾರ್ಮಲ್ ಟ್ರೀಟ್ಮೆಂಟ್ ಇಂದ ಕರೆಕ್ಟ್ ಮಾಡೋದು ಕಷ್ಟ. ಆಮೇಲೆ ಕಿವುಡುತನದಲ್ಲಿ ಬೇರೆ ಬೇರೆ ವಿಧಗಳಿದಾವೆ.
1: ಎಷ್ಟು ವಿಧಗಳಿದೆ?
0: ಮೂರು ವಿಧಗಳಿದಾವೆ: ಕಂಡಕ್ಟಿವ್ ಡೆಫ್ನೆಸ್, ಸೆನ್ಸರಿ ನ್ಯೂರಲ್ ಡೆಫ್ನೆಸ್ ಅಂಡ್ ಮಿಕ್ಸ್ಡ್. ಬೋತ್ ಕಂಡಕ್ಟಿವ್ ಅಂಡ್ ಸೆನ್ಸರಿ ನ್ಯೂರಲ್ ಡೆಫ್ನೆಸ್
1: ಅಂತೀವಿ.
0: ಕಂಡಕ್ಟಿವ್ ಡೆಫ್ನೆಸ್ ಅಂದ್ರೆ ಈಗ ನಾನು ಮೂರು ಭಾಗಗಳಿದಾವಂದ್ನಲ್ಲ ಕಿವಿಯಲ್ಲಿ, ಹೊರ ಕಿವಿ ಮತ್ತೆ ಮಧ್ಯ ಕಿವಿ ಅಫೆಕ್ಟ್ ಆದಾಗ ನಾವು ಅದನ್ನ ಕಂಡಕ್ಟಿವ್ ಡೆಫ್ನೆಸ್ ಅಂತೀವಿ.
1: ಓಕೆ.
0: ಒಳ ಕಿವಿ ಸೆನ್ಸರಿ ನ್ಯೂರಲ್ ಅಂದ್ರೆ ಒಳ ಕಿವಿ ಮತ್ತೆ ಅದರ ನರ್ವ್ ಕನೆಕ್ಷನ್ಸ್, ಸೆಂಟ್ರಲ್ ಕನೆಕ್ಷನ್, ಬ್ರೈನ್ ಕನೆಕ್ಷನ್ ಇರ್ತದಲ್ಲ, ಅದು ಇನ್ವಾಲ್ವ್ ಆದಾಗ ನಾವು ಸೆನ್ಸರಿ ನ್ಯೂರಲ್. ಸೆನ್ಸರಿ ಅಂದ್ರೆ ಕಾಕ್ಲಿಯ ಒಳಗಡೆ ಕಿವಿ, ಒಳಗಡೆ ಕಿವಿ. ನ್ಯೂರಲ್, ನ್ಯೂರಲ್ ಅಂದ್ರೆ ನರ್ವ್ ಪಾತ್ವೆ. ನರ್ವ್ ಪಾತ್ವೆ ಇವು ಅಫೆಕ್ಟ್ ಆದಾಗ ಅದಕ್ಕೆ ಸೆನ್ಸರಿ ನ್ಯೂರಲ್ ಡೆಫ್ನೆಸ್. ಆಮೇಲೆ ಮೂರನೇ ವಿಧ ಅಂದ್ರೆ ಕಂಡಕ್ಟಿವ್ ಸೆನ್ಸರಿ ಮಿಕ್ಸ್ಡ್. ಹೊರ ಕಿವಿ, ಮಧ್ಯ ಕಿವಿ, ಒಳ ಕಿವಿ, ಮೂರು ಅಫೆಕ್ಟ್ ಆಗಿರ್ತದೆ. ಮೂರು ಅಫೆಕ್ಟ್ ಆದಾಗ ಮಿಕ್ಸ್ಡ್ ಡೆಫ್ನೆಸ್. ನಮ್ಮ ಇದು ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ತುಂಬಾ ಕಾಮನ್ ಕಾಸಸ್ ಅಂದ್ರೆ ಕಂಡಕ್ಟಿವ್ ಕಾಸಸ್. ಕಂಡಕ್ಟಿವ್ ಕಾಸಸ್ ಅಂದ್ರೆ ಈಗ ಹೊರಗಡೆ ಕಿವಿಯಲ್ಲಿ ಸಿಂಪಲ್ ವ್ಯಾಕ್ಸ್, ಅದು ಸ್ವೆಲ್ ಆಗಿ ಒಂದೊಂದ್ಸರಿ ಹಾಗೆ ನೆಗ್ಲೆಕ್ಟ್ ಬಿಟ್ಟರೆ ತೆಗೆದೇ ಇದ್ರೆ ಕಿವುಡುತನ ಬರೋ ಚಾನ್ಸ್ ಇರ್ತದೆ ಅದು. ಆಮೇಲೆ ಈಗ ಫಾರಿನ್ ಬಾಡಿ ಅಂತೀವಿ, ಫಾರಿನ್ ಬಾಡಿ ಮಕ್ಕಳು ಯೂಶಲಿ ಬಳಪ ಹಾಕೊಳೋದು, ರಬ್ಬರ್ ಹಾಕೊಳೋದು, ಕಲ್ಲು ಹಾಕೊಳೋದು, ಮಣಿಗಳು ಹಾಕೊಂಡು ಅದು ಹಾಕೊಂಡ್ರೆ ಬ್ಲಾಕ್ ಆಗಿ ಕಡಿಮೆ ಕೇಳಿಸುತ್ತೆ. ಆಮೇಲೆ ತಮಟೆ, ಮಧ್ಯ ಕಿವಿ ಅಂದ್ರೆ ತಮಟೆ ಮತ್ತೆ ಅದ್ರ ಮೂಳೆಗಳು, ಸ್ಮಾಲ್ ಸ್ಮಾಲ್ ಮೂಳೆಗಳು, ಅದು ಅಫೆಕ್ಟ್ ಆದಾಗ ಅದಕ್ಕೆ ನಾವು ಮಧ್ಯ ಕಿವಿದು ಕಿವುಡುತನ ಅಂತೀವಿ. ಹೊರಗಡೆ ಕಿವಿ ಮತ್ತೆ ಮಧ್ಯ ಕಿವಿದು ಕರೆಕ್ಟೇಬಲ್ ಕಾಸಸ್, ಸರಿಪಡಿಸಬಹುದು. ಡಾಕ್ಟರ್ ಹತ್ರ ಬಂದ್ರೆ ಟ್ರೀಟ್ಮೆಂಟ್ ಬೇಗ ಬಂದ್ರೆ ಬೇಗ ವಾಸಿ ಆಗೋ ಚಾನ್ಸಸ್ ಜಾಸ್ತಿ.
1: ಸರಿಪಡಿಸಲಾಗದ್ದು ಯಾವುದು ಸರ್?
0: ಒಳಗಡೆ ಮತ್ತೆ ಹೊರ ಮಧ್ಯ ಕಿವಿ. ಈಗ ತುಂಬಾ ಸೋರಿಬಿಟ್ಟು ಮೂಳೆಗಳು ಅಫೆಕ್ಟ್ ಆಗೋ ಚಾನ್ಸ್ ಇರ್ತದೆ. ಚಿಕ್ಕ ಚಿಕ್ಕ ಮೂರು ಮೂಳೆ ಇರ್ತವೆ, ಅವೆಲ್ಲ ತಿಂದು ಹೋಗೋ ಚಾನ್ಸ್ ಇರ್ತದೆ. ಮೂಳೆ ತಿನ್ನ ಕಾಯಿಲೆ ಇದೆ ಅಂತೀವಿ ನಾವು ಕಿವಿಯಲ್ಲಿ, ಕೊಲೆಸ್ಟ್ರೇಟಮ್ ಅಂತ. ಅದು ಡೆವಲಪ್ ಆಗಿಬಿಡ್ತೈತಿ ಹಾಗೆ ಬಿಟ್ಬಿಟ್ರೆ ಸೋರದು, ಅದು ಟ್ರೀಟ್ಮೆಂಟ್ ತಗೊಳ್ಳದೆ ಬಿಟ್ಬಿಟ್ರೆ ಒಳಗಡೆ ಮೂಳೆ ತಿನ್ನ ಕಾಯಿಲೆ ಜಾಸ್ತಿ ಜಾಸ್ತಿ ಆಗಿಬಿಟ್ಟು ಮೂಳೆಗಳೆಲ್ಲ ಸೌದು ಹಾಳಾಗಿ ಅವಾಗ ಅದು ಕಿವುಡ್ತನ ಪರ್ಮನೆಂಟ್ ಆಗಿಬಿಡುತ್ತೆ. ಅದು ಮತ್ತೆ ಎಂಟು ಸರ್ಜನ್ ಹತ್ರನೇ ಬಂದ್ಬಿಟ್ಟು ಆಪರೇಷನ್ ಮಾಡಿಸ್ಕೋಬೇಕಾಗುತ್ತೆ.
1: ಆಪರೇಷನ್ ಮಾಡಿಸ್ಕೊಂಡ್ರೆ ಅದು ಸರಿಪಡಿಸಬಹುದು.
0: ಸರಿಪಡಿಸಬಹುದು. ಬಟ್ ಈಗ ಹೊಸ ಕಾರ್ ತಗೊಂಡಂಗೆ, ಹೊಸ ಕಾರು ಹಳೆ ಅದು ಹೊಸ ಕಾರು ಹೇಗೆ ಹೇಗೆ ಚೆನ್ನಾಗಿ ನಡೀತದೆ, ಅದು ಆಕ್ಸಿಡೆಂಟ್ ಕಾರ್ ರಿಪೇರಿ ಮಾಡಿದ್ರೆ ಹೆಂಗ ಇರ್ತೈತಿ ಆತರ ಇರ್ತದೆ. 100% ಕೊಡಕ್ ಆಗೋದಿಲ್ಲ, 70% ಇಂಪ್ರೂವ್ಮೆಂಟ್ ಕೊಡಬಹುದು ನಾವು.
1: ಸರಿ, ಈಗ ಕಿವುಡುತನಕ್ಕೆ ಕಾರಣಗಳ ಬಗ್ಗೆ ಹೇಳಿದ್ರೆ ಯಾವ ಕಾರಣಕ್ಕಾಗಿ ಕಿವುಡುತನ ಬರ್ತದೆ ಅನ್ನುವಂಥದ್ದು. ಸರಿ, ಈಗ ಸಾಕಷ್ಟು ಜನಗಳಲ್ಲಿ ಯಾವುದೇ ಕಾರಣಗಳಿಲ್ಲದೆ ಈಗ ಯಾವನು ಏನು ಹಾಕ್ಕೊಳ್ಳಂಗಿಲ್ಲ, ಏನು ಇಲ್ಲ, ಆದರೆ ಕಿವುಡುತನ ಬಂದಿದೆ ನನಗೆ, ಕಿವಿ ತೊಂದರೆ ಆಗಿದೆ ಅಂತ ಹೇಳ್ತಿರ್ತಾರೆ, ಅದು ಯಾವ ಕಾರಣಕ್ಕೆ ಬಂದಿರ್ತದೆ?
0: ಇನ್ಫೆಕ್ಟಿವ್ ಕಾಸಸ್, ಇನ್ಫೆಕ್ಟಿವ್ ಕಾಸಸ್. ಈಗ ಕಿವಿಗೆ ಮತ್ತೆ ಗಂಟಲಿಗೆ ಒಂದು ಟ್ಯೂಬ್ ಇರ್ತದೆ, ಗಂಟ್ಲು ಟ್ಯೂಬ್ ಮಧ್ಯದಲ್ಲಿ, ಅದು ಮೂಗಿಗೆ ಕನೆಕ್ಷನ್ ಇರ್ತೈತಿ, ಗಂಟ್ಲಿಗೆ ಕನೆಕ್ಷನ್ ಇರ್ತೈತಿ,
1: ಉಸಿರಾಡಕ್ಕೆ
0: ಅದು ಈಕ್ವಿಲಿಬ್ರಿಯಂ ಮಾಡ್ತಾ ಇರ್ತೈತಿ. ಕಿವಿ ಒಳಗಡೆ ಗಾಳಿ ಇದ್ರೆ ಮಾತ್ರ ನಮಗೆ ಕೇಳಿಸೋದು, ಗಾಳಿ ಇರಲೇಬೇಕು, ಇಲ್ಲಾಂದ್ರೆ ಕೇಳಿಸೋದಿಲ್ಲ. ಇದು ಆ ಟ್ಯೂಬ್ ಬ್ಲಾಕ್ ಆಗಿಬಿಟ್ರೆ, ಯಾವಾಗ ಬ್ಲಾಕ್ ಆಗುತ್ತೆ ಅಂದ್ರೆ ಮೂಗು ಕಟ್ಕೊಳೋದು, ನೆಗಡಿ ಬಂದಾಗ, ತುಂಬಾ ನೆಗಡಿ ಬಂದಾಗೆ, ಅಲರ್ಜಿ ರೈನ್ ಅಲರ್ಜಿ
1: ಕ್ರೈಸಿಸ್.
0: ಆಮೇಲೆ ಮೂಗಲ್ಲಿ ಗಡ್ಡೆಗಳಾಗದ ಪಾಲಿಪ್ಸ್ ಅಂತೀವಿ ನಾವು, ಪಾಲಿಪ್ಸ್ ಅಥವಾ ಗ್ರೋತ್, ಗ್ರೋತ್ ಆದಾಗೆ ಟ್ಯೂಬ್ ಮುಚ್ಕೊಳ್ಳೋ ಚಾನ್ಸ್ ಇರ್ತೈತಿ. ಅವಾಗ ಅದು ಗಾಳಿ ಓಪನ್ ಆಗೋದಿಲ್ಲ, ಗಾಳಿ ಎಲ್ಲ ಕ್ರಮೇಣ ಕಡಿಮೆ ಆಗಿ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರ್ತದೆ, ಅದು ಒಂದು. ಆಮೇಲೆ ಗಂಟ್ಲು ಇನ್ಫೆಕ್ಷನ್,
1: ಹೌದು,
0: ಪದೇ ಪದೇ ಗಂಟ್ಲು ನೋವು ಅಂತಾರಲ್ಲ ಮಕ್ಕಳು, ಎಸ್ಪೆಷಲಿ ಮಕ್ಕಳಲ್ಲಿ ಗಂಟ್ಲು ನೋವು ಬಹಳ ತೊಂದರೆ ಕೊಡ್ತಾ ಇರ್ತದೆ. ಸೊ ಅವಾಗ ಇನ್ಫೆಕ್ಷನ್ ಗಂಟ್ಲಿಂದ ಕಿವಿ ಹೋಗೋ ಚಾನ್ಸ್ ಇರ್ತದೆ. ಸೊ ನಾ ಕಿವಿ ಸೋರ್ತಾನೆ ಇರ್ಲಿಲ್ಲ, ಒಂದೇ ಸರಿಗೆ ಸೋರುತ್ತೆ ಅಂದ್ರೆ ಇದರಿಂದನೇ ಆಗೋದು, ಇನ್ಫೆಕ್ಟಿವ್ ಕಾಸಸ್ ಅಂತೀವಿ ನಾವು. ಬ್ಯಾಕ್ಟೀರಿಯಾ, ವೈರಲ್, ವೈರಲ್ ಇಂದ ಬ್ಯಾಕ್ಟೀರಿಯಾ ಆಗುತ್ತೆ, ಆ ತರ ಆಗಿಬಿಟ್ಟು ಅದು ಒಂದು ಕಾಸಸ್, ಅದು ಇನ್ಫೆಕ್ಟಿವ್ ಕಾಸಸ್. ಆಮೇಲೆ ಕಿವುಡುತನ ಯಾಕೆ ಬರುತ್ತೆ ಅಂದ್ರೆ, ಈಗ ನ್ಯೂಟ್ರಿಷನಲ್ ಪ್ರಾಬ್ಲಮ್ ಇಂದನೂ ಬರುತ್ತೆ, ಪೋಷಕಾಂಶಗಳು ಕಡಿಮೆ ಇರ್ತಂದ್ರೆ ಇಮ್ಯುನಿಟಿ ಕಡಿಮೆ ಇರ್ತೈತಿ. ಸೊ ಇದು ಒಂದೇ ಸರಿಗೆ ಫ್ಲೇರ್ ಅಪ್ ಆಗಿ ಜಾಸ್ತಿ ಆಗಿ ಅದು ಒಂದು. ಆಮೇಲೆ ಅವೇರ್ನೆಸ್ ಕಡಿಮೆ, ಎಲ್ಲಿ ಹೋಗ್ಬೇಕಂತ ಗೊತ್ತಿರಲ್ಲ ಜನಗಳಿಗೆ, ಹಳ್ಳಿ ಜನಗಳಿಗೆ ಅವೇರ್ನೆಸ್ ಕಡಿಮೆ. ಅನ್ಹೈಜಿನಿಕ್ ಕಂಡೀಷನ್, ಕಿವಿ ಕೈಯಲ್ಲಿ ಏನಿರ್ತೈತೆ ಅದನ್ನ ಕಿವಿಯಲ್ಲಿ ಹಾಕೊಂತಾರೆ, ಅದೆಲ್ಲ ಮಾಡಬಾರ್ದು, ಅದು ಒಂದು ಕಾರಣ. ಆಮೇಲೆ ಇದು ನಾ ಹೇಳಿದ್ನಲ್ಲ, ಈಗ ಇನ್ಫೆಕ್ಟಿವ್ ಕಾಸಸ್,
1: ಸೆಕೆಂಡ್
0: ಸೋಂಕು, ಸೋಂಕಿನಿಂದ ಬರೋ ಚಾನ್ಸಸ್ ಇದೆ. ಆಮೇಲೆ ಕಂಜನಿಟಲ್ ಕಾಸಸ್, ಇನ್ಫೆಕ್ಟಿವ್ ಕಂಜನಿಟಲ್ ಕಾಸಸ್ ಅಂದರೆ ಹುಟ್ಟು ಕಿವುಡ್ತನ, ಕ್ರಮೇಣ ಇದು ಅಕ್ವೈರ್ಡ್ ಡೆಫ್ನೆಸ್ ಅಂತೀವಿ, ಕಂಜನಿಟಲ್ ಅಕ್ವೈರ್ಡ್ ಅಕ್ವೈರ್ಡ್ ಅಲ್ಲಿ ಇದು ಇನ್ಫೆಕ್ಟಿವ್ ಕಾಸಸ್ಸು ಇದೆಲ್ಲ ಬರ್ತದೆ. ನಾ ಹೇಳಿದ್ನಲ್ಲ ಇನ್ಫೆಕ್ಟಿವ್ ಕಾಸ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್, ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಇದರಿಂದನೂ ಬರ್ತದೆ.
1: ಸರ್, ಈಗ ಹುಟ್ಟುತ್ತಾನೆ ಸಾಕಷ್ಟು ಜನ ಕಿವುಡರಾಗಿ ಹುಡ್ತಾರೆ, ಅದು ಯಾವ ಕಾರಣಕ್ಕಾಗಿ ಹಂಗಾಗ್ತದೆ, ಇದಕ್ಕೇನು ಕಾರಣ ಅಂತ?
0: ಹುಟ್ಟು ಕಿವುಡುತನ ಯೂಶಲಿ ಕನ್ಸಾಂಗ್ಯುನಸ್ ಮ್ಯಾರೇಜ್ ಅಂತೀವಿ, ರಿಲೇಟಿವ್ಸ್ ಅಲ್ಲೇ ಮದುವೆ ಆಗೋದು, ಜೆನೆಟಿಕ್ ಕಾಸಸ್ ಹೆರಿಡಿಟ್ರಿ ಅಂತೀವಿ, ಜೆನೆಟಿಕ್ ಹೆರಿಡಿಟ್ರಿ ಕಾಸಸ್ ಅದು ಒಂದು ಕಾಸು. ಆಮೇಲೆ ಮಗು ಹೊಟ್ಟೆಯಲ್ಲಿ ಇದ್ದಾಗೆ ಫಸ್ಟ್ 3 ಮಂತ್ಸ್ ಅಲ್ಲಿ ಯಾವುದೇ ಮಾತ್ರೆ ತಗೊಂಡಿದ್ರೆ, ಆಗ ಬರೋದು ಮಾತ್ರೆ, ಈಗ ಕೆಲವೊಂದು ಮಾತ್ರೆಗಳು ತಗೋಬಾರ್ದು ಗರ್ಭಿಣಿ
1: ಡಾಕ್ಟರ್
0: ಕನ್ಸಲ್ಟ್ ಮಾಡಿ
1: ತಗೋಬೇಕು,
0: ಅದರಿಂದ ಕಿವಿ ಬೆಳವಣಿಗೆ ಕಡಿಮೆ ಆಗೋ ಚಾನ್ಸ್ ಇರ್ತದೆ, ಆವಾಗ ತೊಂದರೆ ಆಗುತ್ತೆ. ಆಮೇಲೆ ಸಮಟೈಮ್ಸ್ ಇದೆ ಇನ್ಫೆಕ್ಷನ್ ಆದಾಗ, ತಾಯಿಗೆ ಇನ್ಫೆಕ್ಷನ್ ಆದಾಗ ಟಾರ್ಚ್ ಇನ್ಫೆಕ್ಷನ್ ಅಂತೀವಿ, ಟಾರ್ಚ್
1: ಯಾವ ತರ ಇನ್ಫೆಕ್ಷನ್ ಆದಾಗ ತೊಂದರೆ ಆಗ್ತದೆ?
0: ರುಬೆಲ್ಲ, TO, RCH, 5 ಇನ್ಫೆಕ್ಷನ್ ಇದಾವೆ, ವೈರಲ್ ಇನ್ಫೆಕ್ಷನ್, ಸೊ ಅದರಿಂದ ಬರೋ ಚಾನ್ಸ್ ಇದೆ. ಆಮೇಲೆ ಒಂದು ಐಡಿಯೋಪತಿಕ್ ಅಂತ ಗೊತ್ತೇ ಇರ, ಕಾಜೆ
1: ಗೊತ್ತಾಗಲ್ಲ,
0: ಕಾಜೆ ಗೊತ್ತಾಗಲ್ಲ,
1: ಯಾವ ಕಾರಣ
0: ಯಾವ್ದು ಕಾರಣನೂ ಗೊತ್ತಾಗಲ್ಲ, ಎಷ್ಟೇ ಟೆಸ್ಟ್ ಮಾಡಿದ್ರು. ಸೊ ಈ ಕಾರಣದಿಂದ ಹುಟ್ಟು ಕಿವುಡತನ ಬರಬಹುದು. ಹುಟ್ಟು ಕಿವುಡತನ
1: ಅಂದ್ರೆ
0: ಒಳ ಕಿವಿ ಅಫೆಕ್ಟ್ ಆಗಿದ್ರೆ, ಹುಟ್ಟು ಕಿವುಡತನ ಯಾವಾಗ ಅಂತೀವಿ ಅಂದ್ರೆ ಒಳ ಕಿವಿ ಮತ್ತೆ ಅದರ ನರು ಮತ್ತೆ ಸೆಂಟ್ರಲ್ ಕನೆಕ್ಷನ್ ಅಂತೀವಿ, ಆ ಕಿವಿ ಅಫೆಕ್ಟ್ ಆದಾಗೆ ನಾವು ಹುಟ್ಟು ಕಿವುಡತನ ಅಂತೀವಿ.
1: ಸರ್, ಈಗ ಹುಟ್ಟು ಕಿವುಡತನವನ್ನು ಕಂಡುಕೊಳ್ಳೋದು ಹೇಗೆ? ಯಾಕಂದ್ರೆ ನಾವು ಮಕ್ಕಳು ಹುಟ್ಟಿದ ಮೇಲೇನೆ,
0: ಈಗ ನಾವು ಒಂದ್ ದಿನ ಮಗುವನ್ನ ನಾವು ಟೆಸ್ಟ್ ಮಾಡಬಹುದು, ಒಟ್ಟು ಅಕಾಸ್ಟಿಕ್ ಕೆಮಿಷನ್ ಅಂತ ಬಂದಿದೆ, ಬೆರ ಅಂತ ಬಂದಿದೆ, ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತೀವಿ ನಾವು. ನಮ್ಮ ಹಾಸ್ಪಿಟಲ್ ಡೆಲಿವರಿ ಆದ್ರೆ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಬಿಡ್ತೀವಿ, ಫಸ್ಟ್ ಡಿಸ್ಚಾರ್ಜ್ ಮಾಡೋಕ್ಕಿಂತ ಮುಂಚಿತವಾಗಿನೆ ಮಗುಗೆ ಕೇಳಿಸುತ್ತೇ ಇಲ್ಲ ಅಂತ, ಒಟ್ಟು ಅಕಾಸ್ಟಿಕ್ ಕೆಮಿಷನ್ ಅಂಡ್ ಬೆರ ಅಂತ ಮಾಡ್ತೀವಿ. ಮಕ್ಕಳಲ್ಲೇ ಮಾಡಬಹುದು, ಒಂದ್ ದಿವಸ ಹುಟ್ಟಿದ ನೀವು 2 ವರ್ಷದವರೆಗೆ ಹಳ್ಳಿಗಳಲ್ಲೆಲ್ಲ 2 ವರ್ಷದವರೆಗೆ ವೇಟ್ ಮಾಡ್ತಾರೆ, ಬರ್ತದೆ ಅಂತ ವೇಟ್ ಮಾಡೋ ಅವಶ್ಯಕತೆ ಇಲ್ಲ.
1: ಹುಟ್ಟಿದ
0: ಒಂದ್ ದಿವಸದ ಮಗುಗೆ ನಾವು ಆತರ ಟೆಸ್ಟ್ ಮಾಡೋವು ನಮ್ಮ ಹತ್ರ ಇದಾವೆ, ಅವನ್ನೆಲ್ಲ ಮಾಡಬಹುದು. ಎಂಟು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ, ಯೂಶಲಿ ಡಾಕ್ಟರ್ ಎನಿ ಡಾಕ್ಟರ್ ಎಲ್ಲ ಎಲ್ಲರಿಗೂ ಗೊತ್ತಿರ್ತೈತಿ ಎಲ್ಲಿ ಟೆಸ್ಟ್ ಮಾಡ್ತಾರಂತ, ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ನೀವು ಯೂಶಲಿ ರಾಯಚೂರಲ್ಲಿದೆ, ಆಮೇಲೆ ENT ಸೆಂಟರ್ಗಳಲ್ಲೆಲ್ಲ ಎಲ್ಲ ಕಡೆ ಇರ್ತದೆ, ಎಲ್ಲೆಲ್ಲಿ ENT ಡಾಕ್ಟರ್ಸ್ ಇರ್ತಾರೆ ಅಲ್ಲೆಲ್ಲ ಇರ್ತದೆ, ಅವ್ರು ನಿಮಗೆ ಗೈಡ್ ಮಾಡ್ತಾರೆ ಹೋಗ್ಬೋದು.
1: ಹುಟ್ಟುತ್ತಲೆ ಮಗು ಹುಟ್ಟಿದ ತಕ್ಷಣನೇ ಕೆಲವೊಂದು ಲಕ್ಷಣಗಳ ಮೂಲಕನೇ ಈ ಮಗುಗೆ ಕಿವಿ ಕೇಳಿಸಲ್ಲ ಅನ್ನೋವಂಥದ್ದು ಗೊತ್ತಾಗುತ್ತೆ, ವೈದ್ಯರಿಗೆ ಗೊತ್ತಾಗುತ್ತೆ, ಅದು ಯಾವ ಲಕ್ಷಣಗಳು ಇದ್ರೆ ಗೊತ್ತಾಗುತ್ತೆ ಅಂತ.
0: ಮಗುಗೆ ಈಗ ಸಡನ್ ಆಗಿ ಜೋರಾಗಿ ನಾಯ್ಸ್ ಹಾಕಿದ್ರೆ, ತಟ್ಟೆ ಬಿತ್ತು ಅಂದ್ರೆ ಹಿಂಗೆ ಸ್ಟಾರ್ಟ್ಲಿಂಗ್ ರಿಫ್ಲೆಕ್ಸ್ ಅಂತೀವಿ, ಅದೆಲ್ಲ ಇರೋದಿಲ್ಲ ಮಗುಗೆ. ಚಪ್ಪಾಳೆ ತಟ್ಟು ಮಾತಾಡಿಸಿದ್ರು ಮಗು ರೆಸ್ಪಾನ್ಸ್ ಮಾಡೋದಿಲ್ಲ. ಆಮೇಲೆ ನಿದ್ರೆ ಮಾಡೋ ಹೊತ್ತಿನಾಗ ಜೋರಾಗಿ ಶಬ್ದ ಬಂದ್ರು ಎದ್ದೇಳೋದಿಲ್ಲ. ಈ ತರ
1: ನೋಡಿದ್ರೆ
0: ಕರೆದ್ರೆ, ಈ ತರ ಹಿಂದ್ಗಡೆಯಿಂದ ಕರೆದ್ರೆ ಅವ ತಿರುಗಿ ನೋಡೋದು ಆತರ ಎಲ್ಲ ಮಾಡೋದಿಲ್ಲ. ಸೊ ಅವಾಗ ನಿಮಗೆ ಅನುಮಾನ ಬಂದ್ರೆ ENT ಡಾಕ್ಟರ್ ಹತ್ರ ಹೋದ್ರೆ ಬೆಟರ್.
1: ಈಗ ಹುಟ್ಟುತ್ತಮ್ಮ ಮಗುಗೆ ಕಿವುಡತನ ಬಂತು ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ?
0: ಇದೆ ಸರ್, ಪರಿಹಾರ ಇದೆ. ಇವಾಗ ಗೌರ್ಮೆಂಟ್ ಸ್ಕೀಮ್ಗಳು ಇದಾವೆ, ಗೌರ್ಮೆಂಟ್ ಫ್ರೀ ಆಗಿ ಟ್ರೀಟ್ಮೆಂಟ್ ಮಾಡ್ತಾ ಇದೆ. ಫಸ್ಟ್ ಹಿಯರಿಂಗ್ ಏಡ್ ಅಂತ ಕೊಡ್ತೀವಿ, ಸ್ವಲ್ಪ ಕಡಿಮೆ ಸಿವಿಯರ್ ಡೆಫ್ನೆಸ್ ಇತ್ತಂದ್ರೆ ಹಿಯರಿಂಗ್ ಏಡ್ ಇಂದ ಇಂಪ್ರೂವ್ ಆಗುತ್ತೆ, ಒಂದೊಂದ್ಸರಿ ಆಗುತ್ತೆ. ಎರಡು ಕಿವಿ ಅಫೆಕ್ಟ್ ಆದ್ರೆ ಮಾತ್ರ ಕೊಡ್ತಾರೆ, ಒಂದ್ ಕಿವಿ ಚೆನ್ನಾಗಿತ್ತು ಇನ್ನೊಂದ್ ಕಿವಿ ಚೆನ್ನಾಗಿರಲಿಲ್ಲ ಅಂದ್ರೆ ಕೊಡೋದಿಲ್ಲ, ಬೇಕಾಗಿಲ್ಲ. ಆಮೇಲೆ ಮಕ್ಕಳಿಗೆ ಬೇಗನೆ ತೋರಿಸಿಬಿಟ್ಟು ಗೊತ್ತಾಯ್ತಂದ್ರೆ ಟ್ರೀಟ್ಮೆಂಟ್ ತಗೋಬೇಕು, ಜಾಸ್ತಿ ವೇಟ್ ಮಾಡಂಗಿಲ್ಲ. ಮುಂದೆ ಅದು ನೀವು ದೊಡ್ಡ ಆಪರೇಷನ್ ಮಾಡಿದ್ರು ಇಂಪ್ರೂವ್ಮೆಂಟ್ ಆಗೋದಿಲ್ಲ, ಅದಕ್ಕೆ ನ್ಯೂರಲ್ ಪ್ಲಾಸ್ಟಿಸಿಟಿ ಅಂತೀವಿ ನಾವು. ನ್ಯೂರಲ್ ಅಂದ್ರೆ ಬ್ರೇನ್, ಅದರಲ್ಲಿ ಕೀಳ ಅಂಶ ಇರ್ತದೆ ಬ್ರೇನಲ್ಲಿ, ಕಿವಿಗೆ ಕಿವಿಗೋಸ್ಕರನೇ ಅದು ಡೆವಲಪ್ ಆಗೋದಿಲ್ಲ. ಸೊ ಯೂಶಲಿ 2 ವರ್ಷದ ಒಳಗಡೆ ಆಪರೇಷನ್ ಮಾಡಿದ್ರೆ ತುಂಬಾ ಒಳ್ಳೆಯದು. 2-3 ವರ್ಷ ಓಕೆ, 3-6 ವರ್ಷದವರೆಗೆ ಮಾಡ್ಬೋದು. 6 ವರ್ಷ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಮಗುಗೆ ಅಷ್ಟೊಂದು ಇಂಪ್ರೂವ್ಮೆಂಟ್ ಇರಲ್ಲ, ಸ್ಪೀಚ್ ಡೆವಲಪ್ ಆಗಬೇಕು, ಮಗುಗೆ ಕೇಳಿಸಿದ್ರೆ ಮಾತ್ರ ಮಾತಾಡಕ್ಕೆ
1: ಬರ್ತದೆ.
0: ಸೊ ಕಿವಿಯಲ್ಲಿ ಏನು ಇನ್ಪುಟ್ ಹೋಗುತ್ತೆ ಅದು ಬಾಯಿಂದ ಔಟ್ಪುಟ್. ಸೊ ಕಿವಿಗೆ ತೊಂದರೆ, ಮಗುಗೆ ಗೊತ್ತಾಗಿಲ್ಲ ಅಂದ್ರೆ ಶಬ್ದಗಳು ಕೇಳಿಸ್ತಾ ಇದ್ರೆ ಬಾಯಿಂದ ಮಾತಾಡಕ್ ಬರೋದಿಲ್ಲ, ಆರ್ಟಿಕ್ಯುಲೇಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ಕಾಕ್ಲಿಯರ್ ಇಂಪ್ಲಾಂಟ್, ಹಿಯರಿಂಗ್ ಏಡ್ ಕಾಕ್ಲಿಯರ್ ಇಂಪ್ಲಾಂಟ್ ಇದಾವೆ. ಕಾಕ್ಲಿಯರ್ ಇಂಪ್ಲಾಂಟ್ ಇಸ್ ಲೇಟೆಸ್ಟ್,
1: ಈಗ
0: ಲೇಟೆಸ್ಟ್ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಮ್ಮ ಘನ ಸರ್ಕಾರ ಎಲ್ಲ ಇದು ಮಾಡ್ತಾ ಇದೆ, ಅದು ಕಾಕ್ಲಿಯರ್ ಇಂಪ್ಲಾಂಟ್ ನ ಕೊಟ್ಟು ಮಕ್ಕಳಿಗೆ

0: ಆವಾಗ ಯಾವ ಥರ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ?
1: ಇದು ನಾರ್ಮಲ್ ಫಿನಾಮಿನ ಅಂತೀವಿ, 60 ವರ್ಷದ ಮೇಲೆ ಸ್ವಲ್ಪ ಕ್ಯೂ ಕಡಿಮೆ ಆಗೋದು, ನರು ಕೆಲಸ ಕಡಿಮೆ ಮಾಡ್ಕೊಂಡು ಬರ್ತದೆ.
0: ಕಡಿಮೆ
1: ನಮಗೆ ಆಗ್ಬೋದು, ನಾರ್ಮಲ್ ಇದ್ದವ್ರಿಗೆ ಆಗ್ಬೋದು, ಏನು ತೊಂದರೆ. ಅಥವಾ ಈ ನಾಯ್ಸ್ ಪೊಲ್ಯೂಷನ್ ಅಲ್ಲಿ ಅಂದ್ರೆ
0: ಶಬ್ದ
1: ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ಬೇಗ ಆಗುತ್ತೆ. ಸೊ ಅವಾಗ ನರ್ವ್ ಡೆಫ್ನೆಸ್ ಗೆ ಕೆಲಸ ಬಿಡ್ಬೇಕಾಗುತ್ತೆ. ನಾಯ್ಸ್ ಪೊಲ್ಯೂಷನ್ ಇದ್ರೆ ಬೇರೆ ಕೆಲಸ ಹುಡ್ಕೋಬೇಕು, ಅಂದ್ರೆ ಬೇರೆ ಶಿಫ್ಟ್ ಮಾಡ್ಕೋಬೇಕು,
0: ಪರ್ಯಾಯವಾಗಿ ಬೇರೆ ಕೆಲಸ
1: ಮಾಡ್ಕೋಬೇಕು ನಾಯ್ಸ್ ಪೊಲ್ಯೂಷನ್ ಇಂದ ಅಫೆಕ್ಟ್ ಆಗೋರಿದ್ರೆ. ಆಮೇಲೆ ಈಗ 60 ವರ್ಷದ ಮೇಲೆ ಆಗ್ಬಿಟ್ಟಿದೆ, ಈಗ ಅವರಿಗೆ ಹಿಯರಿಂಗ್ ಏಡ್ ಕೊಡ್ಬೋದು, ಹಿಯರಿಂಗ್ ಏಡ್ ಅಂತ ಕೊಡ್ತೀವಿ. ಆಮೇಲೆ ಅವ್ರ ಹತ್ರ ಅನುಕೂಲತೆ ಇದ್ರೆ ಕಾಕ್ಲಿಯರ್ ಇಂಪ್ಲಾಂಟ್
0: ಹಾಕೋಬಹುದು,
1: ಅವ್ರಿಗೆ ಬಹಳ ಚೆನ್ನಾಗಿ ಆಗುತ್ತೆ. ಯಾಕೆಂದ್ರೆ ಮುಂಚೆನೆ ಕೇಳಿಸಿರ್ತತಿ ಬ್ರೈನಿಗೆಲ್ಲ, ಅವ್ರ ಟ್ರೈನಿಂಗ್ ಆಗಿಬಿಟ್ಟಿರ್ತತಿ. ಸೊ ಅವ್ರಿಗೆಲ್ಲ ತೊಂದರೆ ಏನಾಗೋದಿಲ್ಲ. ಅವ್ರಿಗೆ ಈಗ ನಮ್ಮ ಕಾಕ್ಲಿಯರ್ ಇಂಪ್ಲಾಂಟ್ ನಮ್ಮ ಪ್ರೋಗ್ರಾಮ್ ನಡೀತಾ ಇದೆ ರಿಮ್ಸ್ ಹಾಸ್ಪಿಟಲ್ ಅಲ್ಲಿ. 2 ಇಯರ್ಸ್ ಒಳಗೆ ಮಗು ಇತ್ತಂದ್ರೆ ಫ್ರೀ ಆಗಿ ಗೌರ್ಮೆಂಟ್ ಇಂಪ್ಲಾಂಟ್ ಕೊಡ್ತಾ ಇದೆ,
0: ಮಾಡಿಸ್ಕೋಬಹುದು.
1: 2 to 3 ಇಯರ್ಸ್ ಬೆಂಗಳೂರಲ್ಲಿ ಒಂದು ಎಕ್ಸ್ಪರ್ಟ್ ಕಮಿಟಿ ಇದೆ, ಅವ್ರು ಪರ್ಮಿಷನ್ ತಗೊಂಡು ನಾವು ಮಾಡಬಹುದು.
0: ಓಕೆ,
1: ಅಪ್ ಟು 3 ಇಯರ್ಸ್ ವರೆಗೂ ಗೌರ್ಮೆಂಟ್ ಕಾಕ್ಲಿಯರ್ ಇಂಪ್ಲಾಂಟ್ ನ ಫ್ರೀ ಆಗಿ
0: ಕೊಡ್ತಾರೆ.
1: ಆಮೇಲೆ ಅವ್ರಿಗೆ ಬರೋಕೆ ಬಸ್ ಚಾರ್ಜ್ಗೆ ಸ್ವಲ್ಪ ಖರ್ಚಿಗಂತಾನು ಥೆರಪಿಗೋಸ್ಕರನೇ ಅವ್ರಿಗೊಂದು ಸ್ವಲ್ಪ ದುಡ್ಡನ್ನು ಕೊಡ್ತಾರೆ ಆ ಸ್ಕೀಮ್ ಅಲ್ಲಿ, ಆ ತರ ಅಳವಡಿಸಿಕೊಂಡಿದ್ದಾರೆ.
0: ಓಕೆ,
1: ಫ್ರೀ ಕಾಕ್ಲಿಯರ್ ಇಂಪ್ಲಾಂಟ್, ಇಂಪ್ಲಾಂಟ್ ಫ್ರೀ ಇರ್ತದೆ. ಆಮೇಲೆ ಪೇರೆಂಟ್ಸ್ಗಳಿಗೆ ಸ್ವಲ್ಪ ಖರ್ಚಿಗೆ ಮೇಲ್ ಖರ್ಚಿಗೆ ಅಮೌಂಟನ್ನು ಕೊಡ್ತಾರೆ ಸ್ವಲ್ಪ.
0: ಸರ್, ಸಾಕಷ್ಟು ರೀತಿಯ ಜನಗಳಲ್ಲಿ ಈ ಕಿವುಡುತನ ಅನ್ನೋದು ಈಗ ಸಾಮಾನ್ಯ ಕಂಡು ಬರ್ತದೆ, ಶಬ್ದ ಮಾಲಿನ್ಯದಿಂದ. ಈಗಾಗಲೇ ನಿಮ್ಗೆ ಅದು ಗೊತ್ತಿದೆ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರಿಗಾಗಿರ್ಬೋದು, ಇತ್ತೀಚಿನ ದಿನಮಾನಗಳಲ್ಲಿ ಸಿಕ್ಕಾಪಟ್ಟೆ ಮೈಕ್ ಸೌಂಡು, ಆ ಸೌಂಡು, ಆಮೇಲೆ ಹೊರಗಡೆ ವೆಹಿಕಲ್ ಸೌಂಡು, ಈ ಹೆಚ್ಚಾಗಿ ಈ ತರ ಒಂದು ಮಕ್ಕಳಲ್ಲಿ ಕೂಡ ಕಿವಿಯ ಒಂದು ಸಮಸ್ಯೆ ಕಂಡು ಬರ್ತದೆ. ನೋವು, ಕಿವಿ ನೋವು ಸ್ಟಾರ್ಟ್ ಆಗುತ್ತೆ, ಆಮೇಲೆ ಕಿವುಡುತನ ಪ್ರಾರಂಭ ಆಗ್ತದೆ ಅನ್ನುವಂಥದ್ದು. ಹಂಗಾಗಿ ಸರ್, ಈಗ ಶಬ್ದ ಮಾಲಿನ್ಯ ನಿಯಂತ್ರಣ ಮಾಡಲಿಕ್ಕೆ ತುಂಬಾ ಕಷ್ಟ, ಆದರೆ ಕೂಡ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಿದ್ರೆ ಒಳ್ಳೇದು ಅಂತ ಹೇಳ್ತೀರಿ?
1: ಇವಾಗ ನಾಯ್ಸ್ ಪೊಲ್ಯೂಷನ್ ಅವಾಯ್ಡೆನ್ಸ್ ಇಸ್ ಅ
0: ಬೆಸ್ಟ್
1: ಟ್ರೀಟ್ಮೆಂಟ್. ಅವಾಯ್ಡೆನ್ಸ್ ಅದರಿಂದ ದೂರ ಇರೋದು ಒಳ್ಳೆ ಟ್ರೀಟ್ಮೆಂಟ್. ಬರಕ್ಕೆ ಕೆಲವೊಂದು ಕಡೆ ನಿರ್ವಹ ಇಲ್ಲ,
0: ಅನಿವಾರ್ಯ
1: ಜೀವನ ನಡೆಸಲೇಬೇಕು. ಸೊ ಅವಾಗ ಏನ್ ಮಾಡ್ಬೇಕು, ನಾವು ಅದನ್ನ ಡ್ಯಾಂಪನ್ ಮಾಡ್ಬೇಕು, ಕಡಿಮೆ ಕೇಳಿಸಂಗೆ ಮಾಡ್ಕೋ. ಬಡ್ಸ್ ತರ ಬರ್ತದೆ, ಪ್ರೊಟೆಕ್ಟಿವ್ ಬಡ್ಸ್ ಅಂತ ಬರ್ತದೆ, ಇಯರ್ ಬಡ್ಸ್, ಅವನ್ನ ಈಗ ಫ್ಯಾಕ್ಟ್ರಿಯಲ್ಲಿ ವೇರ್ ಮಾಡ್ಕೋಬೇಕು. ಆಮೇಲೆ ಇಷ್ಟು ಗಂಟೆ ಅಂತ ಮಾಡ್ಬೇಕು ಕೆಲಸ ಫ್ಯಾಕ್ಟ್ರಿಲಿ ಮಾಡ್ತಾ ಇತ್ತಂದ್ರೆ, ವಾರ್ಕ್ ಇಷ್ಟು ಅವರ್ಸ್ ಅಂತ ಕೊಟ್ಟಿರ್ತಾರೆ, ಗೌರ್ಮೆಂಟ್ ಫಿಕ್ಸ್ ಮಾಡಿರ್ತೈತೆ, ಅದಕ್ಕಿಂತ ಜಾಸ್ತಿ ಎಕ್ಸ್ಪೋಸ್ ಆಗ್ಬಾರ್ದು. ಆಮೇಲೆ ಇಷ್ಟು ಎಕ್ಸ್ಪೋಸ್ ಆದ್ಮೇಲೆ ಅವ್ರಿಗೆ ರೆಸ್ಟ್ ಕೊಡ್ತಾರೆ, ಅವ್ರಿಗೆ ಲೀವ್, ಮನೆಗೆ ಮನೆಯಲ್ಲಿ ಲೀವ್ ತಗೋಬಹುದು. ಸೊ ದಟ್ ಇಂಪ್ರೂವ್ಮೆಂಟ್ ಆಗ ಅದು ಕಡಿಮೆ ಆಗುತ್ತೆ, ನರ್ವ್ ಅಫೆಕ್ಟ್ ಆಗೋದು ಕಡಿಮೆ ಆಗುತ್ತೆ, ಅದು ಮಾಡ್ಬೋದು. ಇಲ್ಲಾಂದ್ರೆ ಇಯರ್ ಬಡ್ಸ್ ಪ್ರೊಟೆಕ್ಟಿವ್ ತುಂಬಾ ಇತ್ತು ಅಂದ್ರೆ ಕಾಟನ್ ಇಟ್ಕೋಬಹುದು,
0: ಕಾಟನ್
1: ಇಟ್ಕೊಂಡ್ರು ಸ್ವಲ್ಪ 10-20% ಡೆಸಿಬಲ್ ಕಡಿಮೆ ಆಗುತ್ತೆ, 10-20% ಡೆಸಿಬಲ್ ಕಡಿಮೆ ಆಗುತ್ತೆ. ಆಮೇಲೆ ಇಯರ್ ಬಡ್ಸ್ ಬಂದಿದ್ದಾವೆ ಅವ್ನು ತಗೋಬಹುದು, ಆ ತರ ಮಾಡ್ಕೋಬಹುದು.
0: ಈಗ ಹೊರಗಡೆ ಮೈಕು ಅಥವಾ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚು ಸೌಂಡ್ ಹಾಕಿರ್ತಾರೆ,
1: ದೂರ ಇರಬೇಕು, ಅದರಿಂದ ದೂರ ಇರೋ ಒಳ್ಳೇದು. ಅದು ಯೂಶುವಲಿ ಒಂದೊಂದ್ಸರಿ ಹಾರ್ಟ್ ಬೀಟ ಕಡಿಮೆ ಸ್ಟಾಪ್ ಮಾಡೋ ಇರ್ತೈತಿ, ಗೊತ್ತಿಲ್ಲ. ಈಗ ಮೈಥಾಲಜಿಯಲ್ಲಿ ಶಬ್ದಕ್ಕೆ ಅಷ್ಟೊಂದು ಪವರ್
0: ಇದೆ,
1: ಶಬ್ದಕ್ಕೆ ಈಗ ವಾಟರ್ ಪವರ್, ಗಾಳಿ ಪವರ್, ಅದೇ ತರ ಶಬ್ದದ ಪವರ್.
0: ನಿಜವಾಗ್ಲೂ ಸರ್, ತುಂಬಾ ಒಂದು ಪರಿಣಾಮಕಾರಿ ಆಗಿರ್ತಕ್ಕಂಥ ಈ ಶಬ್ದದ ಮೂಲಕ ಏನೆಲ್ಲ ಮಾಡ್ಬೋದು ಅನ್ನುವಂಥದ್ದು. ಈ ಶಬ್ದ ನಮ್ಗೆ ಕೇಳಿಸಿದಾಗ, ಸೌಂಡ್ ನಮ್ಗೆ ಕೇಳಿಸಿದಾಗ ಮಾತ್ರ ನಮಗೆ ರಿಯಾಕ್ಟ್ ಮಾಡಲಿಕ್ಕೆ, ಪ್ರತಿಕ್ರಿಯೆ ಕೊಡಲಿಕ್ಕೆ ಸಾಧ್ಯತೆ ಇದೆ. ಯಾರಾದರೂ ಏನಾದರೂ ಮಾತಾಡ್ತಾರೆ, ಏನಾದರೂ ವಿಚಾರ ಹೇಳ್ತಾರಂದರೆ ನಮಗೆ ಅದು ಕೇಳಂಗಿಲ್ಲ, ಅಂದರೆ ನಾವು ಏನು ಕೂಡ ರೆಸ್ಪಾನ್ಸ್ ಮಾಡೋಕ್ಕೂ ಆಗಲ್ಲ. ಹಂಗಾಗಿ ಕಿವಿಯ ಒಂದು ಕೇಳುವಿಕೆ ಏನಿದೆಯಲ್ಲ, ಮನುಷ್ಯನ ಜೀವನ ಕಷ್ಟ ಅಲ್ಲ, ಇಡೀ ಸಕಲ ಜೀವರಾಶಿಗಳಿಗೆ ತುಂಬ ಇಂಪಾರ್ಟೆಂಟ್. ಹಂಗಾಗಿ ಸರ್ ಈಗ ಕೊನೆಯದಾಗಿ ನಮ್ಮ ಕೇಳುಗರಿಗೆ, ಈ ಕಿವುಡುತನ ಬರಬಾರ್ದು, ಒಳ್ಳೆಯ ಒಂದು ಆರೋಗ್ಯಯುತ ಜೀವನ ಮಾಡಬೇಕಂದ್ರೆ ಏನು ಸಲಹೆಗಳು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ?
1: ಪ್ರಿಕಾಷನ್ ತಗೋಬೇಕಾಗುತ್ತೆ, ಪ್ರಿಕಾಷನ್. ಈಗ ಒಳ್ಳೆ ಫುಡ್ ತಗೋಬೇಕು, ನ್ಯೂಟ್ರಿಷನ್ ಅನಿಮಿಯಾ ಆ ಥರ ಇತ್ತಂದ್ರೆ ಸೊ ನ್ಯೂಟ್ರಿಷನ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಇಮ್ಯುನಿಟಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಅದಕ್ಕೆ ಯೋಗ ಎಕ್ಸಸೈಸು ಅದೆಲ್ಲ ಮಾಡಿದ್ರೆ ಬಾಡಿಯಲ್ಲಿ ಇಮ್ಯುನಿಟಿ
0: ಹೆಚ್ಚಾಗ್ತದೆ,
1: ಚೆನ್ನಾಗುತ್ತೆ, ಅದನ್ನ ಮಾಡ್ಕೋಬೋದು. ಆಮೇಲೆ ಈಗ ಅದೇ ನಾಯ್ಸ್ ಅಂತ ದೂರ ಇರೋದು ಬೆಟ್ರು, ನಾಯ್ಸ್ ಪೊಲ್ಯೂಷನ್ ಆ ಥರ ಅಂದ್ರೆ. ಆಮೇಲೆ ಇನ್ಫೆಕ್ಷನ್ ಅನ್ಹೈಜೆನಿಕ್ ಕಂಡೀಷನ್ಸ್ ಅವೆಲ್ಲ ಮಾಡ್ಬಾರ್ದು. ಕಿವಿಯಲ್ಲಿ ಚೈನ್ ಹಾಕೊಳೋದು, ಕಿ ಬಂಚ್ ಹಾಕೊಳೋದು, ಕಡ್ಡಿ ಹಾಕೊಳೋದು, ಆಮೇಲೆ ಸೋರ್ತಾ ಇದ್ರೆ

0: ನೀವು ಇಮಿಡಿಯೇಟ್ ಆಗಿ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೋದು, ತೋರಿಸಿ ಇ ಎನ್ ಟಿ ಡಾಕ್ಟರ್ ಹತ್ರ ತೋರಿಸಿದ್ರೆ ಒಳ್ಳೆಯದು, ಹತ್ರ ಡಾಕ್ಟರ್ ಇದ್ರೂ ನಡೀತೈತೆ. ಸೊ ಅವರು ಅಡ್ವೈಸ್ ಮಾಡಿ ಅದರಲ್ಲಿ ಇಂಪ್ರೂವ್ಮೆಂಟ್ ಆಯ್ತಂದ್ರೆ ಓಕೆ, ಇಲ್ಲ ಅಂದ್ರೆ ಮುಂದೆ ನೆಕ್ಸ್ಟ್ ಇ ಎನ್ ಟಿ ಸರ್ಜನ್ ಹತ್ರ ಹೋಗಿ ತೋರಿಸ್ಕೋಬೇಕು. ಇಮಿಡಿಯೇಟ್ ಆಗಿ ಅರ್ಲಿ ಟ್ರೀಟ್ಮೆಂಟ್ ಇಸ್ ದ ಬೆಟರ್ ಟ್ರೀಟ್ಮೆಂಟ್, ಅದ್ ಆ ಥರ ಪ್ರಿವೆಂಟ್ ಮಾಡ್ಬೋದು. ಆಮೇಲೆ ಕಿವಿಯಲ್ಲಿ ನೀರು ಹೋಗೋದು, ತೂತ ತಮಟೆ ತೂತ ಇದ್ದಾಗ ಕಿವಿಯಲ್ಲಿ ನೀರು ಹೋಗೋದು ಅವಾಯ್ಡ್ ಮಾಡ್ಬೇಕು. ಸೊ ಅದು ಇನ್ನೂ ಜಾಸ್ತಿ ಮಾಡೋ ಚಾನ್ಸ್ ಇರ್ತೈತಿ.
1: ಕೆಲವರು ಕಿವಿಯಲ್ಲಿ ಏನಾದ್ರು ಬಿದ್ದದಂದ್ರೆ ನೀರು ಹಾಕೊಂಡು ಅದನ್ನ ತೆಗೆದು ಅದು
0: ಎಣ್ಣೆ ಹಾಕ್ತಾರೆ, ನೀರು ಹಾಕ್ತಾರೆ, ಅವೆಲ್ಲ ಮಾಡಬಾರ್ದು, ಒಳ್ಳೆಯದಲ್ಲ. ಅದು ಗುಳುಗುಳ ಅಂತ ಶಬ್ದ ಬರ್ತೈತಿ ಅದೊಂದು ಸರಿ, ಅದು ನರ ಡೆಫ್ನೆಸ್ ಇದ್ರೆ ಬರುತ್ತೆ ಗುಳುಗುಳ ಅಂತ.
1: ಕೆಲವರು ಏನ್ ಮಾಡ್ತಾರೆ ಸರ್, ಕಿವಿಯಲ್ಲಿ ಏನಾದ್ರು ಹುಳ ಹೋಗಿದೆ, ಏನಾದ್ರು ಇದು ಹೋಗಿದೆ ಅಂದ್ರೆ ಎಣ್ಣೆ ಹಾಕ್ತಿರ್ತಾರೆ,
0: ಎಣ್ಣೆ ಹಾಕ್ತಾರೆ, ಅದ ಹಾಕ್ಬಾರ್ದು.
1: ಮತ್ತೆ ಹುಳ ಬರ್ಬೇಕಂದ್ರೆ ಏನಾದ್ರು ಮಾಡ್ಲೇಬೇಕು ಅನ್ನುವಂತ ಒಂದು ಇದಕ್ಕೆ ಮಾಡಿರ್ತಾರೆ ಅನ್ನುವಂಥದ್ದು, ಅದಕ್ಕೆ ಪರಿಹಾರ.
0: ಅದು ಹುಳ ಇದ್ರೆ ಆ ತರ ಗುಳುಗುಳ ಶಬ್ದ ಬರೋದಿಲ್ಲ, ಒಂದ್ ಸರಿ ನೀರ್ ಹಾಕಿ ನೀರ್ ಹಾಕಿರ್ತಾರೆ. ಆಮೇಲೆ ನರ ಡೆಫ್ನೆಸ್ ಅಂತ ಟಿಂಗ್ಲಿಂಗ್ ಸೆನ್ಸೇಷನ್ ಅಂತಾರೆ, ಅದು ಪೇಷಂಟ್ಗಳಿಗೆ ಏನಾಗುತ್ತೆ, ಗುಳುಗುಳ ಏನೋ ಗುಳುಗುಳು ಹುಳ ಇದ್ದಂಗೆ ಅನಿಸುತ್ತೆ, ಅದರಲ್ಲಿ ಏನು ಇರೋದಿಲ್ಲ ಮೋಸ್ಟ್ ಆಫ್ ದಿ ಟೈಮ್.
1: ಎಷ್ಟೋ ಜನ ಕಿವಿಯಲ್ಲಿ ಇರುವೆ ಹೋಗಿರ್ತಕ್ಕಂಥದ್ದು ಇಂಥವೆಲ್ಲ ಹೋಗಿರ್ತಕ್ಕಂಥದ್ದು ನೋಡಿರ್ತೀವಿ.
0: ಇರುವೆ ಹೋದರೆ ಅದೇ ವಾಶ್ ಮಾಡ್ಕೋಬೋದು, ಇರುವೆ ಹೋಯ್ತು ಅಂದರೆ ನೀರು ಹಾಕಿ ವಾಶ್ ಮಾಡ್ಕೋಬೋದು, ಬಟ್ ಅದು ಹೊರಗಡೆ ಬರಂಗಿರ್ಬೇಕು ನೀರು,
1: ಒಳಗಡೆ ಒಳಗಡೆ
0: ಅದಕ್ಕೆ. ಆಮೇಲೆ ಅದು ಕೆನಾಲ್ ಇರ್ತೈತಲ್ಲ, ಅದ್ರ ವಿಡ್ತು ಸರ್ಕಲ್ ತರ ಇರ್ತೈತೆ ಅದು. ಸೊ ಅದಕ್ಕಿಂತ ಜಾಸ್ತಿ ಇತ್ತಂದ್ರೆ ನೀವು ತೆಗಿಯಕ್ ಹೋಗ್ಬಾರ್ದು, ಡಾಕ್ಟರ್ ಹತ್ರನೇ ಹೋಗ್ಬೇಕು.
1: ಓಹೋ,
0: ಆತರ ಇನ್ಫೆಕ್ಷನ್ ಆಗಿ ಅದು ಇಂಜುರಿ ಆಗ್ಬಿಡ್ತೈತೆ,
1: ಇಂಜುರಿ ಆಗ್ಬಿಡ್ತದೆ.
0: ನೀವೇ ತಕೊಳಕ್ ಹೋದ್ರೆ, ನೋಡ್ಲಿಲ್ದಂಗೆ ತಕೊಳಕ್ ಹೋದ್ರೆ, ಎಕ್ಸ್ಪರ್ಟೈಸ್ ಇಲ್ಲ ಅಂದ್ರೆ ಇಂಜುರಿ ಆಗಿ ಇನ್ಫೆಕ್ಷನ್ ಆಗಿ ಅದು ಎಲ್ಲ ಮತ್ತೆ
1: ಬೇರೆ ಬೇರೆ
0: ಬೇರೆ ಬೇರೆ ಮಧ್ಯೆ ಕಿವಿಯ ಮತ್ತೆ ಮೂಳೆಗಳು ಅಫೆಕ್ಟ್ ಆಗೋ ಚಾನ್ಸ್ ಇರ್ತದೆ, ತಮಟೆ ಮೂಳೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ನಮ್ದು ಕಾಕ್ಲಿಯರ್ ಇಂಪ್ಲಾಂಟ್ ಪ್ರೋಗ್ರಾಮ್ ರಿಮ್ಸ್ ಅಲ್ಲಿ ನಡೀತಾ ಇದೆ, ಜನಗಳು ಅದನ್ನ ಉಪಯೋಗ ತಗೋಬೇಕಂತ ನನ್ನ ವಿನಂತಿ. ಎರಡರಿಂದ ಮೂರು ಅಪ್ ಟು ತ್ರೀ ಇಯರ್ಸ್ ವರೆಗೆ ಮಾಡ್ತಾ ಇದೀವಿ, ಮೂರು ವರ್ಷದವರೆಗೆ ಮಾಡ್ತಾ ಇದೀವಿ. ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಅವರು, ಗೌರ್ಮೆಂಟ್ ಸಪ್ಲೈ ಇದೆ. ಇಲ್ಲಿವರೆಗೂ ಅದು ಸ್ವಲ್ಪ ಇಂಪ್ಲಾಂಟಿಂದು ಸಪ್ಲೈ ಕಡಿಮೆ ಇತ್ತು, ಇವಾಗ ಮತ್ತೆ ಗೌರ್ಮೆಂಟ್ ಅದಕ್ಕೆ ಪ್ರೊಸೀಜರ್ ಎಲ್ಲ ಮಾಡಿಬಿಟ್ಟು ಅದನ್ನ ಕೊಡ್ತಾ ಇದೆ ಗೌರ್ಮೆಂಟ್, ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಅದರ ಉಪಯೋಗವನ್ನ
1: ಸಾರ್ವಜನಿಕರು
0: ಮಾಡ್ಕೋಬಹುದು ಮೂರು ವರ್ಷದವರೆಗೂ.
1: ಒಳ್ಳೇದು ಸರ್, ತುಂಬಾ ಒಳ್ಳೆ ಮಾಹಿತಿಯನ್ನು ಕೊಟ್ಟರೆ. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಕಿವುಡತನಕ್ಕೆ ಕಾರಣ ಏನು ಮತ್ತು ಅದಕ್ಕೇನು ಪರಿಹಾರ ಇದೆ, ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡ್ರೆ ನಮಗೆ ಕಿವುಡತನ ಬರೋಂಗಿಲ್ಲ ಅನ್ನುವಂಥ ಮಾಹಿತಿಯನ್ನು ನಮ್ಮ ಆಕಾಶವಾಣಿ ಕೇಳುಗರಿಗೆ ಕೊಟ್ಟಿದ್ರಿ. ತಾವು ಬಂದು ನಮ್ಮ ಆಕಾಶವಾಣಿಯಲ್ಲಿ ಮಾತನಾಡಿದ್ದಕ್ಕಾಗಿ ತಮಗೆ ಧನ್ಯವಾದ ಸರ್.
0: ಥ್ಯಾಂಕ್ ಯು ಸರ್.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೆ ಕಿವುಡತನಕ್ಕೆ ಕಾರಣ ಮತ್ತು ಪರಿಹಾರ ಈ ಕುರಿತು ರಾಯಚೂರಿನ ರಿಮ್ಸ್ ಸಂಶೋಧನಾ ಕೇಂದ್ರದ ಪ್ರೊಫೆಸರ್ ಹಾಗೂ ಇಎನ್ಟಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೆಂಕಟೇಶ್ ಯು ಅವರೊಂದಿಗೆ ಸಂದರ್ಶನವನ್ನು ಕೇಳಿದರು. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್, ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು

0: ಭಾವಗೀತೆಯನ್ನ ಕೇಳ್ತಾ ಇದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾತನಾಡುವವರು ವೃಷಭೇಂದ್ರ ಸ್ವಾಮಿ ಕೆಪಿ.
2: ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ PMKSY ಈ ಒಂದು ಯೋಜನೆಯನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು July 1, 2015 ಪ್ರಾರಂಭ ಮಾಡಿದ್ರು. 2003 ಮತ್ತು 2004 ಹಿಂದೆ ಕರ್ನಾಟಕದಲ್ಲಿ ಇದ್ದಂತಹ ಸೂಕ್ಷ್ಮ ನೀರಾವರಿ ಯೋಜನೆಯನ್ನು ಈಗ ನಮ್ಮ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲೇ ತರಲಾಗಿದೆ. ಬಂಧುಗಳೇ, ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಹೇಳ್ತಾರೆ. ಅಂದರೆ ಪ್ರತಿ ಹನಿಗೆ ಅಧಿಕ ಬೆಳೆ ಅನ್ನುವಂಥ ಘೋಷವಾಕ್ಯದೊಂದಿಗೆ ಹರ್ ಖೇತೋ ಕೋ ಪಾನಿ, ಪ್ರತಿ ಬೆಳೆಗೂ ಕೂಡ ನೀರು ಅನ್ನುವಂಥ ಧ್ಯೇಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. ಬಂಧುಗಳೇ, ಈ ಒಂದು ಯೋಜನೆಯಿಂದ ಕಡಿಮೆ ನೀರಿನಲ್ಲೂ ಕೂಡ ಹೆಚ್ಚು ಭೂಮಿಯನ್ನು ವ್ಯವಸಾಯಕ್ಕೆ ಬಳಸ್ಬೋದು. 1 ಎಕರೆಗೆ ಮೊದಲೆಲ್ಲ ನಾವು ನೀರಾಯಿಸಬೇಕಾದ್ರೆ 1 ಎಕರೆ ನಾವು ಫಸಲು ಮಾಡ್ತಾ ಇದ್ರೆ ಈ ಒಂದು ಯೋಜನೆಯಿಂದ 1-3 ಎಕರೆ 4 ಎಕರೆ ಮಾಡ್ಬೋದು. ಕಾರಣ ನಾವು ನೀರು ಆಯಿಸುವಾಗ ಏನಾಗ್ತದೆ, ನಾವು ನೀರು ಬಿಟ್ಟಲ್ಲೇ ಅದು ನೀರು ಕುಡಿತಾ ಇರ್ತದೆ, ಮುಂದೆ ಹೋಗ್ತಕ್ಕಂಥದ್ದಿಲ್ಲ. ನೀರು ನಾವು ಆಯಿಸಬೇಕು ಅಂದರೆ ಅದು ಮಣ್ಣನ್ನು ಹದ ಮಾಡಿ ಪಾತಿ ಮಾಡಿ ನೀರನ್ನು ಮುಂತೆಗೆದುಕೊಂಡು ಹೋಗಬೇಕು ಅಂತಂದರೆ ನಾವು ಎಲ್ಲಿ ಬಿಟ್ಟಿರ್ತೇವೋ ಆ ನೀರು ಪ್ರಥಮದಿಂದ ಕೊನೆಯ ಬೆಳೆಗೆ ಅದು ನೀರು ಸೇರೋದಿಲ್ಲ. ನಾವು ಮೊದಲಲ್ಲಿ ಬಿಟ್ಟಿರ್ತೇವೋ ಅಲ್ಲಿ ತೇವಾಂಶ ಆಗಿ ಬೆಳೆ ಹಾಳಾಗ್ತಕ್ಕಂಥದ್ದು ಹೆಚ್ಚಾಗ್ತಾ ಇತ್ತು. ಆ ಕಾರಣಕ್ಕಾಗಿ ಈ ಒಂದು ಯೋಜನೆಯಲ್ಲಿ ಏನು ಮಾಡ್ಬೋದು, ನಾವು ಸ್ಪ್ರಿಂಕ್ಲರ್ಗಳ ಮುಖಾಂತರ ಇರ್ಬೋದು, ಡ್ರಿಪ್ಗಳ ಮುಖಾಂತರ ಇರ್ಬೋದು, ಎಲ್ಲ ಕಡೆಯೂ ಕೂಡ ಸಮಾನಾಂತರವಾಗಿ ನಾವು ನೀರನ್ನು ಕೊಡ್ತಕ್ಕಂಥದ್ದು ಭೂಮಿಗೆ ಉಚಿತವಾಗ್ತದೆ. ಬಂಧುಗಳೇ, ಜೊತೆಗೆ ಕಡಿಮೆ ನೀರಿನಲ್ಲೂ ಹೆಚ್ಚು ಬೆಳೆಯಬಹುದು. ನಿಮ್ಗೆ ಗೊತ್ತಿದೆ, ಮೊದಲೆಲ್ಲ ನಾವು ಬೆಳೀತಾ ಇದ್ದಾಗ ನೀರು ಕೊಟ್ಟೋದಕ್ಕೆ ನೀರು ಕೊಡ್ತಾ ಇದ್ದು ಭಾಳ ಸಮಸ್ಯೆ ಆಗ್ತಾ ಇತ್ತು. ಇದರಲ್ಲಿ ನಾವು ಎಷ್ಟೆಷ್ಟು ಬೇಕು ನೀರು ಮಣ್ಣಿನ ತೇವಾಂಶಗ ಅನುಗುಣವಾಗಿ ನಾವು ನೀರನ್ನು ಕೊಡ್ಬೋದು. ಜೊತೆಗೆ ನೀರಿನ ಸಮರ್ಪಕ ವಿತರಣೆ ಎಲ್ಲ ಕಡೆಗೂ ಕೂಡ ಏಕಕಾಲದಲ್ಲಿ ಒಂದೇ ರೀತಿಯಲ್ಲಿ ನೀರನ್ನು ನಾವು ಎಲ್ಲ ಬೆಳೆಗೂ ಕೂಡ ಹಾಯಿಸುವಂಥ ವ್ಯವಸ್ಥೆ ಇದೆ. ಬಂಧುಗಳೇ, ಆ ಕಾರಣಕ್ಕಾಗಿ ಭಾಳ ಉತ್ತಮವಾದ ಯೋಜನೆ ಮತ್ತು ಇದನ್ನು ನಾವು ಉಪಯೋಗಿಸಬಹುದು. ನಮ್ಮ ಭೂಮಿಗಳಿಗೆ ನಾವು ಇದನ್ನು ಬಳಸಬಹುದು ಅಂತ ನಾವು ಹೇಳ್ತೇವೆ. ನೀರಿನ ಜೊತೆಯಲ್ಲಿ ನಾವು ಗೊಬ್ಬರ ಮತ್ತು ಕೀಟನಾಶಕ ಇರ್ಬೋದು ಇದನ್ನು ನಾವು ಕೂಡ ಕೊಡ್ಬೋದು. ನೀರಿನಲ್ಲಿ ಕರಗುವಂಥ ಗೊಬ್ಬರಗಳನ್ನು ನಾವು ಇತ್ತೀಚೆಗೆ ನಾವು ಹೆಚ್ಚೆಚ್ಚು ಬಳಸ್ತಾ ಇದ್ದೇವೆ. ನಾವು ಈ ನೀರಿನ ಜೊತೆಯಲ್ಲೇ ನಾವು ಅದನ್ನು ಕೊಡ್ಬೋದು. ಜೊತೆಗೆ ಮಾನವ ಸಂಪನ್ಮೂಲ, ಮಾನವ ಶಕ್ತಿ ಕಡಿಮೆ ಆಗ್ತದೆ. ಬಂಧುಗಳು, ನಾವು ಮೊದಲು ನಮ್ಮ ಜಮೀನುಗಳಲ್ಲಿ ಫಸಲು ಮಾಡಿದಾಗ

0: ಒಬ್ಬ ವ್ಯಕ್ತಿ ಸಂಪೂರ್ಣ ದಿನನಿತ್ಯ ನೀರು ಕಟ್ಟಲಿಕ್ಕಾಗಿ ನಾವು ನಿಂತ್ಕೊಳ್ತದ್ದು, ನೀರು ಹಾಯಿಸ್ಲಿಕ್ಕಾಗಿ ನಾವು ಒಬ್ರು ಶ್ರಮವನ್ನು ಹಾಕ್ತಾ ಇದ್ದು, ಬೇರೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ವಿದ್ಯುತ್ ಬಂದ ತಕ್ಷಣ ನಾವು ನೀರನ್ನ ಎತ್ತಿದ್ರೆ ನಾವು ನೀರನ್ನು ಹಾಯಿಸ್ಲಿಕ್ಕೆ ಸಂಪೂರ್ಣವಾಗಿ ಶ್ರಮವನ್ನು ಹಾಕ್ತಾ ಇದ್ದೋ. ಇದರಲ್ಲಿ ನಾವು ಗೇಟ್ ವಾಲ್ಗಳನ್ನು ನಾವು ತಿರುಕೊಂಡು ನಮ್ಮ ಯಾವ್ಯಾವ ಭಾಗದಲ್ಲಿ ನೀರು ಬೇಕಾಗಿದೆ ಆ ಮಣ್ಣಿನ ಅನುಗುಣವಾಗಿ ತೇವಾಂಶಕ್ಕನುಗುಣವಾಗಿ ನಾವು ನೀರನ್ನು ಹಾಯಿಸ್ಲಿಕ್ಕೆ ಭಾಳ ಅನುಕೂಲ ಇದೆ ಬಂಧುಗಳೇ. ಇದರಲ್ಲಿ ಎರಡು ರೀತಿ ಇದೆ. ಕೃಷಿ ಇಲಾಖೆಯಿಂದ ನಮಗೆ ತುಂತುರು ನೀರಾವರಿ ಸ್ಪ್ರಿಂಕ್ಲರನ್ನು ಕೊಡ್ತಾರೆ ಬಂಧುಗಳೇ, ಜೊತೆಗೆ ತೋಟಗಾರಿಕೆ ಇಲಾಖೆಯಿಂದ ಹನಿ ನೀರಾವರಿಯನ್ನು ಕೂಡ ಸೂಕ್ಷ್ಮ ನೀರಾವರಿ ಘಟಕ ಯೋಜನೆಯಲ್ಲಿ ಕೊಡ್ತಾರೆ ಬಂಧುಗಳೇ. ಶೇಕಡ ಎಲ್ಲ ಸಮುದಾಯದರು ಕೂಡ ಶೇಕಡ 90% ಸಹಾಯಧನದೊಂದಿಗೆ ಈ ಒಂದು ಯೋಜನೆಯನ್ನು ರೈತರು ಪಡ್ಕೊಳ್ಬೇಕು ಅಂತ ಇಲಾಖೆಯು ಕೂಡ ಎಲ್ಲ ಕಡೆಯೂ ಪ್ರಚಾರ ಮಾಡ್ತಾ ಇದೆ. ಹಾಗಾಗಿ ನಾವು ನೀವೆಲ್ಲ ಈ ಒಂದು ಸಂದರ್ಭದಲ್ಲಿ ಮಳೆಯ ಅನಿಶ್ಚಿತತೆ ಇದರಿಂದಾಗಿ ನಾವೆಲ್ಲ ಈ ಒಂದು ಯೋಜನೆಯನ್ನು ನಾವು ಪಡ್ಕೋಬೋದು. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಮೊದಲಷ್ಟು ಮಳೆ ಆಗ್ತಾ ಇಲ್ಲ, ಬರ್ತಾ ಬರ್ತಾ ಕಾಡು ಕಡಿಮೆ ಆಯಿತು, ನಾವು ಮರಗಿಡಗಳನ್ನೆಲ್ಲ ನಾವು ಹೋಗಿಸಿದ್ದೇವೆ. ಆ ಕಾರಣಕ್ಕಾಗಿ ನಾವೇನು ಮಾಡಿದ್ದೇವೆ ತಪ್ಪನ್ನು ಆ ತಪ್ಪನ್ನು ನಾವು ಸರಿದೂಗಿಸ್ಕೋಬೇಕು ಅಂತಂದರೆ ಈ ಒಂದು ಯೋಜನೆಗೆ ನಾವು ಒಕ್ಕೊಳ್ಳೇಬೇಕು. ನಾವು ಇತ್ತೀಚೆಗೆ ಈ ಯೋಜನೆಯನ್ನು ನಾವು ರೈತರು ನಾವು ಕಟ್ತಕ್ಕಂಥದ್ದು ಶೇಕಡ 10%, ನಾವು ಸರ್ಕಾರದಿಂದ ಅಥವಾ ಇಲಾಖೆಯಿಂದ ಅನುಮೋದನೆಗೊಂಡಂತಹ ಆ ಒಂದು ಸಂಸ್ಥೆಯಿಂದ ನಾವು ನಮ್ಮ ಜಮೀನೊಳಗೆ ISI ಪ್ರಮಾಣೀಕೃತ ಸಲಕರಣೆಗಳನ್ನು ನಾವು ಅಳವಡಿಸ್ಕೊಂಡಿದ್ದೆ. ಆದರೆ ನಾವು ಆ ಒಂದು ನಮ್ಮ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ಇಲಾಖೆಗೆ ನಮ್ಮ ದಾಖಲಾತಿಗಳನ್ನು ನೀಡಿದರೆ ಅವರು ನಮಗೆ ಶೇಕಡ 90% ಅನುದಾನವನ್ನು ಕೊಡ್ತಾರೆ ಬಂಧುಗಳೇ. ಜೊತೆಗೆ ಈ ಒಂದು ಯೋಜನೆಯಡಿಯಲ್ಲೇ ಇತ್ತೀಚೆಗೆ ಜಲಾನಯನ ಕಾರ್ಯಕ್ರಮಗಳು ಕೂಡ ಸೇರಿದೆ. ಕೃಷಿ ಹೊಂಡ, ಇಂಗುಗುಂಡಿ ಮತ್ತು ಕಂದಕಬೋದು ಇವುಗಳನ್ನು ಕೂಡ ನಾವು ಮಾಡ್ಕೋಬಹುದಾಗಿದೆ. ಕಾರಣ ಈಗ ಮಳೆ ಕಡಿಮೆ ಇರೋ ಕಾರಣ ಒಂದು ವೇಳೆ ಮಳೆ ಆದಾಗ ಬಿದ್ದಂಥ ಮಳೆ ನೀರು ನಮ್ಮ ಜಮೀನಿನಲ್ಲೇ ಇರಬೇಕು. ಬಿದ್ದಂಥ ಮಳೆ ನೀರನ್ನು ಶೇಖರಣೆ ಮಾಡಿ ನಾವು ನಮ್ಮ ಜಮೀನಿಗೆ ಮತ್ತೆ ಅದನ್ನು ಬಳಸುವಂಥ ವ್ಯವಸ್ಥೆ ಇರೋದ್ರಿಂದ ನಾವುಗಳು ಇದನ್ನು ಸರ್ಕಾರದಿಂದ ಅಂದರೆ ಇಲಾಖಾ ಕಡೆಯಿಂದ ನಾವು ಕೃಷಿ ಹೊಂಡ ಮತ್ತು ಇಂಗುಗುಂಡಿ ಇವಕ್ಕೆ ಶೇಕಡ 80% ಅನುದಾನವನ್ನು ಇಲಾಖೆ ಕೊಡ್ತದೆ. SC ST ಸಮುದಾಯದವ್ರಿಗಾದರೆ ಶೇಕಡ 90% ಅನುದಾನವನ್ನು ಇಲಾಖೆ ಕಡೆಯಿಂದ ಕೊಡ್ತದೆ. ಈ ಒಂದು ಯೋಜನೆಯನ್ನು ಕೂಡ ನಾವು ಈಗ ಪಡ್ಕೊಂಡು ಬಿದ್ದಂಥ ಮಳೆ ನೀರನ್ನು ನಾವು ಮಳೆಗಾಲದಲ್ಲಿ ಶೇಖರಣೆ ಮಾಡಿ ಬೇಸಿಗೆ ಸಂದರ್ಭದಲ್ಲಿ ಅದನ್ನು ನಾವು ಮತ್ತೆ ನಾವು ಬೆಳೆಗಳಿಗೆ ಉಪಯೋಗಿಸುವಂಥದ್ದು ಸೂಕ್ತ. ಆ ಕಾರಣಕ್ಕಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ತಂದಿರುವಂಥ ಈ ಒಂದು ಯೋಜನೆಯನ್ನು ನಾವು ನೀವೆಲ್ಲ ಬಳಸ್ಕೊಳ್ಬೇಕು. ಜೊತೆಗೆ ದೇಶದ ಬೆನ್ನೆಲುಬು ರೈತ, ಅನ್ನದಾತರಾಗಿರುವಂಥ ನಾವು ಈ ದೇಶಕ್ಕಾಗಿ ನಾವು ಜನಸಾಮಾನ್ಯರಿಗೆ ಅನ್ನವನ್ನು ನೀಡುವಂಥ ಜನರಾಗಿರುವಂಥ ನಾವುಗಳು ಈ ಯೋಜನೆಯನ್ನು ಪಡೆದು ದೇಶದ ಆಹಾರ ಉತ್ಪಾದನೆಯಲ್ಲಿ ಸೇವೆ ಸಲ್ಲಿಸಬೇಕು ಅಂತಲೂ ಕೂಡ ನಾವು ಹೇಳ್ತೇವೆ. ಈ ಒಂದು ಯೋಜನೆಯಲ್ಲಿ ನಾವು ತೋಟಗಾರಿಕೆ ಇಲಾಖೆಯಲ್ಲಿ ನಮ್ಮ ಭಾವಚಿತ್ರ ಮತ್ತು ಪಹಣಿ ಜೊತೆಗೆ ಎಸ್ಟಿಮೇಟ್ ಕೊಡಬೇಕಾಗುತ್ತೆ. ನಾವು ಯಾವ ಕಂಪ್ನಿಯಿಂದ ನಾವು ಡ್ರಿಪ್ ಮಾಡಿಸ್ಬೇಕು ಅಂದ್ಕೊಂಡಿರ್ತೇವೋ ಆ ಕಂಪ್ನಿಯಿಂದ ಎಸ್ಟಿಮೇಟ್ ಮತ್ತು ಚೆಕ್ ಬಂದು ನಮ್ಮ ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಇರ್ಬೋದು ಅಥವಾ ವೋಟರ್ ಐ ಡಿ ಇರ್ಬೋದು, ಮತ್ತು ಬ್ಯಾಂಕ್ ಅಕೌಂಟ್ನ ಪಾಸ್ ಪುಸ್ತಕದ ಜೆರಾಕ್ಸ್ ಕೊಡಬೇಕು, ಮತ್ತು ಸಂಬಂಧಿಸಿದ ಇಲಾಖೆಗಳಿಂದ ಒಂದು NOC ಪತ್ರವನ್ನು ಕೂಡ ಕೊಡಬೇಕು. ಜೊತೆಗೆ ಮಣ್ಣು ಮತ್ತು ನೀರಿನ ಪರೀಕ್ಷಾ ವರದಿಯನ್ನು ಕೂಡ ಕೊಟ್ಟು ಆಯಾ ತೋಟಗಾರಿಕೆ ಇಲಾಖೆಗಳಲ್ಲಿ ಆಯಾ ತಾಲೂಕಿನ ಸಂಬಂಧಪಟ್ಟ ಇಲಾಖೆಗಳಲ್ಲಿ ನಾವು ನಮ್ಮ ದಾಖಲಾತಿಗಳನ್ನು ಕೊಟ್ಟು ನಾವು ಈ ಒಂದು ಯೋಜನೆಯನ್ನು ಪಡ್ಕೊಳ್ಬಹುದು. ನಾವು ಇಂಥ ಸಂಸ್ಥೆ ಅಂತ ಇಲ್ಲ, ಯಾವುದು ISI ನೋಂದಾಯಿತ ಸರ್ಕಾರ ಮತ್ತು ಇಲಾಖೆಯಿಂದ ಅನುಮೋದನೆ ಪಡ್ಕೊಂಡಿರುವಂಥ ಯಾವುದೇ ಇಲಾಖೆ ಪರಿಕರಗಳನ್ನು ನಾವು ಅಳವಡಿಸ್ಕೊಳ್ಬೋದು. ಆ ಒಂದು ವ್ಯವಸ್ಥೆಗೆ ಅವರು ಇಲಾಖೆಯಿಂದ ನಮಗೆ ಅನುದಾನವನ್ನು ಸಹಾಯಧನವನ್ನು ಕೊಡ್ತಾರೆ ಬಂಧುಗಳೇ. ಆ ಕಾರಣಕ್ಕಾಗಿ ಜೊತೆಗೆ ಹನಿ ನೀರಾವರಿ ಅಳವಡಿಸ್ಕೊಂಡ ನಂತರ ಒಂದು 7 ವರ್ಷ ಆಗಿದ್ದರೆ ಮತ್ತೆ ನಾವು ಅಲ್ಲಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಆವಾಗಲೂ ಕೂಡ ನಮಗೆ ಅವರು ಶೇಕಡ 90% ಅನುದಾನವನ್ನು ಕೊಡ್ತಾರೆ ಬಂಧುಗಳೇ. ಈ ಒಂದು ಯೋಜನೆಯನ್ನು ನಾವು ನೀವೆಲ್ಲ ಈ ಒಂದು ಭಾಗದಲ್ಲಿ ಅಳವಡಿಸ್ಕೊಂಡು ನಾವು ಹೆಚ್ಚು ಹೆಚ್ಚಿನ ಬೆಳೆಯನ್ನು ಬೆಳೆದು ಜನಸಾಮಾನ್ಯರಿಗೆ ಆಹಾರದ ಅಭಾವವಾಗದ ರೀತಿಯಲ್ಲಿ ನಾವು ದೇಶ ಸೇವೆಗಾಗಿ ನಾವೆಲ್ಲರೂ ಕೂಡ ಕೈಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ನಾವು ನೀವೆಲ್ಲ ಸೇವೆ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರಗಳು.
1: ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದ್ದವರು ವೃಷಭೇಂದ್ರ ಸ್ವಾಮಿ KP. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಕೇಳುಗರಿ, ಇದು ಮಳೆಗಾಲ. ನೀವು ಕಾರ್, ಜೀಪ್, ಬೈಕ್ಗಳಲ್ಲಿ ಸಂಚರಿಸುವವರೇ? ಹಾಗಾದರೆ ಪಾದಚಾರಿಗಳ ಬಗ್ಗೆ ಕಾಳಜಿ ನಿಮಗಿರಲಿ. ರಸ್ತೆಯ ಬದಿ ನಡೆದು ಹೋಗುವವರು ನೀರು, ಹೊಂಡ, ಕೆಸರು ವಾಹನಗಳನ್ನು ತಪ್ಪಿಸಿಕೊಂಡು ನಡೆದು ಹೋಗಬೇಕು. ನಿಮಗೆ ಗಾಳಿ ಮಳೆಗೆ ರಕ್ಷಣೆ ಇದೆ, ಪಾದಚಾರಿಗಳಿಗೆ ಇಲ್ಲ. ಹಾಗಾಗಿ ವಿನಾಕಾರಣ ಹಾರ್ನ್ ಮಾಡದಿರಿ, ನಡೆದು ಹೋಗುವವರನ್ನು ಜರೆಯದಿರಿ, ವೇಗವಾಗಿ ಸಂಚರಿಸದಿರಿ, ನೀರು ಹಾರಿಸದಿರಿ. ವಾಹನ ಚಾಲಕರೇ, ನಡೆದು ಹೋಗುವ ಮಕ್ಕಳು, ವಿದ್ಯಾರ್ಥಿಗಳು, ಮಹಿಳೆಯರು ಮತ್ತು ಹಿರಿಯರ ಬಗ್ಗೆ ನಿಮಗೆ ವಿಶೇಷ ಕಾಳಜಿ ಇರಲಿ. ವಾಹನದಲ್ಲಿ ಸಂಚರಿಸುವವರಷ್ಟೇ ಹಕ್ಕು ಪಾದಚಾರಿಗಳಿಗೂ ಇದೆ.
1: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
2: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
1: ಜಡ ದಿನವ ಮುದಗೊಳಿಸೋ ಸಹಪಾಠಿ,
2: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
1: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ.
3: ಆಕಾಶವಾಣಿ, ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ದೇಶೀಯ ಬೇಡಿಕೆ ಪೂರೈಸಲು ದೇಶದಲ್ಲಿ ಅಗತ್ಯ ಸಕ್ಕರೆ ದಾಸ್ತಾನು ಲಭ್ಯ, ಕೇಂದ್ರ ಸರ್ಕಾರ. ಡಾರ್ಜಿಲಿಂಗ್ನಲ್ಲಿ ಗೂರ್ಖಾ ನಾಯಕರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹತ್ವದ ಸಭೆ. ಕೇಂದ್ರ ಸಚಿವ ಡಾ ಎಲ್ ಮುರುಗನ್ ಅಧ್ಯಕ್ಷತೆಯಲ್ಲಿ 57ನೇ ಭಾರತ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಸಿದ್ಧತೆಗಳ ಪರಿಶೀಲನೆ. ಹೊರ್ಮುಸ್ ಜಲಸಂಧಿ ಸದ್ಯ ಅಮೆರಿಕ ನಿಯಂತ್ರಣದಲ್ಲಿ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ. ಹಾಗೂ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ ಎರಡನೇ ಹಂತದಲ್ಲಿ ಭಾರತ ಇಂದು ನೆದರ್ಲ್ಯಾಂಡ್ಸ್ ವಿರುದ್ದ ಸೆಣಸು. ವಾರ್ತೆಗಳ ವಿವರ: ಅಂದಾಜಿಗಿಂತ ಕಡಿಮೆ ಉತ್ಪಾದನೆ ಹೊರತಾಗಿಯೂ ದೇಶೀಯ ಬೇಡಿಕೆಯನ್ನು ಪೂರೈಸಲು ದೇಶದಲ್ಲಿ ಸಾಕಷ್ಟು ಸಕ್ಕರೆ ದಾಸ್ತಾನು ಲಭ್ಯವಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಇತ್ತೀಚಿನ ಸಕ್ಕರೆ ಬೆಲೆ ಏರಿಕೆ ಗಮನದಲ್ಲಿಟ್ಟುಕೊಂಡು ಅಗತ್ಯ ಸಕ್ಕರೆ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಗ್ರಾಹಕರಿಗೆ ಸ್ಥಿರ ಬೆಲೆ ಕಾಯ್ದುಕೊಳ್ಳಲು ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ. ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವಾಲಯವು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಎಂದು ಸರ್ಕಾರ ತಿಳಿಸಿದೆ. ಇತ್ತೀಚಿನ ವಾರಗಳಲ್ಲಿ ಸಕ್ಕರೆ ಬೆಲೆಗಳು ಏರಿಕೆಯಾಗಿದ್ದು, ಕಳೆದ ತಿಂಗಳು 20ರಂದು ಪ್ರತಿ ಕೆಜಿಗೆ 48 ರೂಪಾಯಿಯಿಂದ ಸುಮಾರು 55 ರೂಪಾಯಿಗೆ ಏರಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನ ಸುಕ್ನಾದಲ್ಲಿ ಗೂರ್ಖಾ ನಾಯಕರೊಂದಿಗೆ ಮಹತ್ವದ ಸಭೆ ನಡೆಸಿದರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ, ಮುಖ್ಯ ಕಾರ್ಯದರ್ಶಿ ಮನೋಜ್ ಅಗರ್ವಾಲ್, ಪರ್ವತ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ವಿಶಾಲ್ ಲಾಮಾ, ಗೂರ್ಖಾ ನಾಯಕರಾದ ಬಿಮಲ್ ಗುರುಂಗ್, ಮಾನ್ ಘೀಶಿಂಗ್, ಲೋಕಸಭಾ ಸದಸ್ಯ ರಾಜು ಬಿಸ್ತ್ ಮತ್ತು ಇತರ ನಾಲ್ವರು ಗೂರ್ಖಾ ಶಾಸಕರು ಸಭೆಯಲ್ಲಿ ಭಾಗವಹಿಸಿದ್ದರು. ದೀರ್ಘಕಾಲದಿಂದ ಬಾಕಿ ಇರುವ ಬೇಡಿಕೆಗೆ ಸಂಬಂಧಿಸಿದಂತೆ ಶಾಶ್ವತ ರಾಜಕೀಯ ಪರಿಹಾರ ಒದಗಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ಗೂರ್ಖಾ ಜನಮುಕ್ತಿ ಮೋರ್ಚಾ ಅಧ್ಯಕ್ಷ ಬಿಮಲ್ ಗುರುಂಗ್ ತಿಳಿಸಿದ್ದಾರೆ. ಇಂದು ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ಬಿಎಸ್ಎಫ್, ಎಸ್ಎಸ್ಬಿ, ಐಬಿ, ಪೊಲೀಸ್ ಮತ್ತು ಇತರ ರಾಜ್ಯ ಹಾಗೂ ಕೇಂದ್ರ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಿಲಿಗುರಿ ಕಾರಿಡಾರ್ ಸಭೆ ನಡೆಯಲಿದೆ. 57ನೇ ಭಾರತ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಐಎಫ್ಎಫ್ಐನ ಸಿದ್ದತೆಗಳಿಗಾಗಿ ದೆಹಲಿಯಲ್ಲಿ ನಿನ್ನೆ ನಡೆದ ಮೊದಲ ಸ್ಟೀರಿಂಗ್ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ವಹಿಸಿದ್ದರು. ಚಿತ್ರೋತ್ಸವವನ್ನು ವಿಶ್ವದರ್ಜೆಯ ಅಂತಾರಾಷ್ಟೀಯ ಚಲನಚಿತ್ರೋತ್ಸವವಾಗಿ ಮತ್ತಷ್ಟು ಬಲಪಡಿಸುವ ಕ್ರಮಗಳ ಕುರಿತು ಚರ್ಚಿಸಲಾಯಿತು. ಚಲನಚಿತ್ರೋತ್ಸವವು ಈ ವರ್ಷದ ನವೆಂಬರ್ 20ರಿಂದ 28ರವರೆಗೆ ಗೋವಾದಲ್ಲಿ ನಡೆಯಲಿದೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಮುರುಗನ್, ಈ ಚಿತ್ರೋತ್ಸವ ಯುವ ವಿದ್ಯಾರ್ಥಿಗಳು, ಉದಯೋನ್ಮುಖ ಚಲನಚಿತ್ರ ನಿರ್ಮಾಣಕಾರರು ಮತ್ತು ಭಾರತೀಯ ಚಲನಚಿತ್ರೋದ್ಯಮದ ಬೆಳಕಿಗೆ ಬಾರದ ನಾಯಕರಿಗೆ ಹೆಚ್ಚಿನ ಅವಕಾಶಗಳನ್ನು ಒದಗಿಸಲಿದೆ ಎಂದು ತಿಳಿಸಿದರು. ಯುವ ಪ್ರತಿಭೆಗಳಿಗೆ ತಮ್ಮ ಸೃಜನಶೀಲತೆ ಪ್ರದರ್ಶಿಸಲು, ಸ್ಥಾಪಿತ ಚಲನಚಿತ್ರ ನಿರ್ಮಾಪಕರಿಂದ ಕಲಿಯಲು ಮತ್ತು ಜಾಗತಿಕ ಚಲನಚಿತ್ರ ಸಮುದಾಯದೊಂದಿಗೆ ಸಂಪರ್ಕ ಸಾಧಿಸಲು ಚಿತ್ರೋತ್ಸವವು ವೇದಿಕೆಯನ್ನು ಒದಗಿಸಬೇಕು ಮತ್ತು ಅತ್ಯುತ್ತಮ ಚಲನಚಿತ್ರಗಳನ್ನು ತರುವ ಮೂಲಕ ಪ್ರಪಂಚದಾದ್ಯಂತದ ಸೃಜನಶೀಲ ಪ್ರತಿಭೆಗಳನ್ನು ಭಾರತಕ್ಕೆ ಪರಿಚಯಿಸುವ ಮೂಲಕ ತನ್ನ ಅಂತಾರಾಷ್ಟೀಯ ಪ್ರಭಾವವನ್ನು ಬಲಪಡಿಸಬೇಕು.

0: ಎಂದು ಸಚಿವರು ಹೇಳಿದರು. 4 ವರ್ಷದೊಳಗಿನ ಮಕ್ಕಳಿಗೆ ಬಳಸಲಾಗುತ್ತಿರುವ ಕ್ಲೋರ್ ಫೆನಿರಮಿನ್ ಮ್ಯಾಲಿಯೇಟ್ ಮತ್ತು ಫಿನೈಲ್ ಪ್ರಿನ್ ಒಳಗೊಂಡ ಔಷಧಗಳ ಉತ್ಪಾದನೆ ಮತ್ತು ಮಾರಾಟಕ್ಕೆ ಸರ್ಕಾರ ಇಂದು ನಿರ್ಬಂಧಗಳನ್ನು ಹೇರಿದೆ. 4 ವರ್ಷದೊಳಗಿನ ಮಕ್ಕಳಿಗೆ ಈ ಔಷಧಗಳನ್ನು ಬಳಸುವಂತಿಲ್ಲ ಎಂದು ಆರೋಗ್ಯ ಸಚಿವಾಲಯದ ಅಧಿಸೂಚನೆಯಲ್ಲಿ ಸ್ಪಷ್ಟ ಎಚ್ಚರಿಕೆ ನೀಡಿದೆ. ಈ ಔಷಧಿಗಳ ಬಳಕೆಯು 4 ವರ್ಷದೊಳಗಿನ ಮಕ್ಕಳಿಗೆ ತೊಂದರೆಗಳನ್ನೊಡ್ಡುವ ಸಾಧ್ಯತೆ ಇದೆ ಎಂದು ಸಚಿವಾಲಯ ತಿಳಿಸಿದೆ. ಕಳೆದ ಜನವರಿಯಲ್ಲಿ ಇಂತಹ 16 ಔಷಧಗಳ ಉತ್ಪಾದನೆ, ಮಾರಾಟ ಮತ್ತು ವಿತರಣೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಿಷೇಧಿಸಿತ್ತು. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉನ್ನತ ಸಮಿತಿ ದೆಹಲಿಯಲ್ಲಿಂದು ದೀನದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಮಿಷನ್ನ ಕೃಷಿಯೇತರ ಜೀವನೋಪಾಯ ಘಟಕದಡಿಯ ಪ್ರಸ್ತಾವನೆಗಳನ್ನು ಪರಿಶೀಲಿಸಿತು. ಮಹಿಳಾ ನೇತೃತ್ವದ ಗ್ರಾಮೀಣ ಉದ್ಯಮಗಳನ್ನು ಬಲಪಡಿಸುವುದು ಮತ್ತು ಹೆಚ್ಚಿಸುವುದು ಹಾಗೂ ಸಣ್ಣ ಪ್ರಮಾಣದ ಸ್ವಸಹಾಯ ಗುಂಪು ಉದ್ಯಮಗಳನ್ನು ಉನ್ನತ ಶ್ರೇಣಿಯ ಬೆಳವಣಿಗೆ ಆಧಾರಿತ ವ್ಯವಹಾರಗಳಿಗಾಗಿ ಉತ್ತೇಜಿಸುವ ಉದ್ದೇಶದೊಂದಿಗೆ ಸಭೆ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮೀಣಾಭಿವೃದ್ಧಿ ಕಾರ್ಯದರ್ಶಿ ರೋಹಿತ್ ಕನ್ಸಾಲ್ ವಹಿಸಿದ್ದರು. ಗ್ರಾಮೀಣ ಮಹಿಳೆಯರಿಗೆ ಉದ್ಯಮಶೀಲತೆ, ನೇತೃತ್ವದ ಜೀವನೋಪಾಯದ ಅವಕಾಶಗಳನ್ನು ವೇಗಗೊಳಿಸುವುದು ಮತ್ತು 6 ಕೋಟಿ ಲಖ್ಪತಿ ದೀದಿಗಳನ್ನು ಮಾಡುವ ರಾಷ್ಟೀಯ ಗುರಿಗೆ ಕೊಡುಗೆ ನೀಡುವ ಬಗ್ಗೆ ಸಭೆಯಲ್ಲಿ ಚರ್ಚೆಗಳು ನಡೆದವು. ದೆಹಲಿಯಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಅವರ ಅಧ್ಯಕ್ಷತೆಯಲ್ಲಿ ಹೊಸದಾಗಿ ನೇಮಕಗೊಂಡಿರುವ ಪಕ್ಷದ ಪದಾಧಿಕಾರಿಗಳ ಸಭೆ ಪ್ರಗತಿಯಲ್ಲಿದೆ. ಸಭೆಯಲ್ಲಿ ಪಕ್ಷದ ರಾಷ್ಟೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಲವಂತ ಹಣ ಸುಲಿಗೆ, ಕಾನೂನುಬಾಹಿರ ರಸ್ತೆ ಮತ್ತು ಟೋಲ್ ತೆರಿಗೆ ಸಂಗ್ರಹ, ಅಕ್ರಮ ಮದ್ಯ ಮತ್ತಿತರ ವಿಷಯಗಳಿಗೆ ಸಂಬಂಧಿಸಿ ಪಶ್ಚಿಮ ಬಂಗಾಳದ ಜನತೆ ರಾಜ್ಯ ಸರ್ಕಾರ ಆರಂಭಿಸಿರುವ 4 ಉಚಿತ ಸಹಾಯವಾಣಿಗಳ ಮೂಲಕ ನೇರವಾಗಿ ದೂರು ದಾಖಲಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. 3 ದಿನಗಳ ಪಶ್ಚಿಮ ಬಂಗಾಳ ಭೇಟಿಯಲ್ಲಿರುವ ಸಚಿವರು ನಿನ್ನೆ ಸಿಲಿಗುರಿಯಲ್ಲಿ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಸಹಾಯವಾಣಿಗಳ ಕಾರ್ಯನಿರ್ವಹಣೆ ಕುರಿತು ಸಭೆ ನಡೆಸಿದರು. ಸಹಾಯವಾಣಿಯಲ್ಲಿ ದಾಖಲಾಗುವ ಎಲ್ಲಾ ದೂರುಗಳ ಕುರಿತಂತೆ ತ್ವರಿತ ಕ್ರಮ ತೆಗೆದುಕೊಳ್ಳಲಾಗುವುದು. ಬಲವಂತ ಹಣ ಸುಲಿಗೆ, ಸಿಂಡಿಕೇಟ್ ಚಟುವಟಿಕೆಗಳು ಮತ್ತು ಅಕ್ರಮ ಹಣ ಸಂಗ್ರಹದಿಂದ ಪಶ್ಚಿಮ ಬಂಗಾಳ ಜನತೆ ಅನೇಕ ವರ್ಷಗಳಿಂದ ನೊಂದಿದ್ದಾರೆ. ಈ ವ್ಯವಸ್ಥೆಯನ್ನು ಅಂತ್ಯಗೊಳಿಸುವ ನಿಟ್ಟನಲ್ಲಿ ಬಿಜೆಪಿ ಸರ್ಕಾರ ಕೆಲಸ ಮಾಡುತ್ತಿದೆ ಎಂದು ಅಮಿತ್ ಶಾ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಹೊರ್ಮುಸ್ ಜಲಸಂಧಿ ಸದ್ಯ ಅಮೆರಿಕ ನಿಯಂತ್ರಣದಲ್ಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಮಿರ್ಟಲ್ ಬೀಚ್ನಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಇರಾನ್ಗೆ ಪರಮಾಣು ಶಸ್ತ್ರಾಸ್ತ್ರ ಅಭಿವೃದ್ಧಿಪಡಿಸಲು ಎಂದಿಗೂ ಅವಕಾಶ ಕೊಡುವುದಿಲ್ಲ. ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಪಡೆಯುವುದನ್ನು ಅಮೆರಿಕ ತಡೆದಿದೆ ಎಂದು ಹೇಳಿದರು. ಆದರೆ ಟ್ರಂಪ್ ಅವರ ಹೇಳಿಕೆಯನ್ನು ಇರಾನ್ ನಿರಾಕರಿಸಿದೆ. ಇರಾನ್ನ ಬೇಡಿಕೆಗಳನ್ನು ಅಮೆರಿಕ ಈಡೇರಿಸುವ ತನಕ ಹೊರ್ಮುಸ್ ಜಲಸಂಧಿಯನ್ನು ಮುಚ್ಚಲಾಗುವುದು ಎಂದು ಇರಾನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಭಾರತ ಮತ್ತು ನೇಪಾಳ ದ್ವಿಪಕ್ಷೀಯ ಸಹಕಾರದ ಎಲ್ಲಾ ಆಯಾಮಗಳನ್ನು ಪರಿಶೀಲಿಸಿದ್ದು, ಗಡಿ ನಿರ್ವಹಣಾ ಮತ್ತು ಭದ್ರತೆ ಕುರಿತ ಸಹಕಾರ ಬಲವರ್ಧನೆಯ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿವೆ. ಡೆಹ್ರಾಡೂನ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ 14ನೇ ಭಾರತ ನೇಪಾಳ ಜಂಟಿ ಕಾರ್ಯಕಾರಿ ತಂಡದ ಸಭೆಯಲ್ಲಿ ಈ ಕುರಿತ ಚರ್ಚೆ ನಡೆದಿದೆ. 2 ದಿನಗಳ ಸಭೆಯಲ್ಲಿ ಗಡಿ ಮೂಲಕ ನಡೆಯುವ ಅಪರಾಧ ಮತ್ತು ಕ್ರಿಮಿನಲ್ ಚಟುವಟಿಕೆಗಳು, ಗಡಿ ಮೂಲಸೌಕರ್ಯವನ್ನು ಬಲಪಡಿಸುವುದು ಮತ್ತು ಸೂಕ್ತ ಬಳಕೆ, ರಸ್ತೆಗಳು ಹಾಗೂ ರೈಲ್ವೆ ಜಾಲಗಳು, ಅತಿಕ್ರಮಣ ತೆರವು ಸೇರಿದಂತೆ ಅನೇಕ ವಿಷಯಗಳ ಕುರಿತು ಚರ್ಚಿಸಲಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ. ಅಲ್ಲದೆ ವಿವಿಧ ವಲಯಗಳಲ್ಲಿ ಸಾಂಸ್ಥಿಕ ಸಮನ್ವಯ ಬಲಪಡಿಸುವಿಕೆ ಮತ್ತು ಸಾಮರ್ಥ್ಯ ವೃದ್ಧಿ ಕುರಿತಂತೆಯೂ ಸಭೆಯಲ್ಲಿ ಚರ್ಚಿಸಲಾಗಿದೆ. ಎಫ್ಐಎಚ್ ಹಾಕಿ ವಿಶ್ವಕಪ್ನಲ್ಲಿ ಭಾರತದ ಪುರುಷರ ತಂಡ ಆತಿಥೇಯ ನೆದರ್ಲ್ಯಾಂಡ್ಸ್ ವಿರುದ್ದ ತನ್ನ 2ನೇ ಹಂತದ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 7:30 ಆರಂಭವಾಗಲಿದೆ. ಪಾಕಿಸ್ತಾನ ವಿರುದ್ದ 5-3 ಗೋಲುಗಳಿಂದ ಗೆಲ್ಲುವ ಮೂಲಕ ಭಾರತ ಪೂಲ್ ಡಿಯಲ್ಲಿ ಸ್ಥಾನ ಪಡೆದಿದೆ. 2ನೇ ಹಂತಕ್ಕೆ ಯಾವುದೇ ಅಂಕದೊಂದಿಗೆ ಪ್ರವೇಶಿಸದಿರುವ ಭಾರತಕ್ಕೆ ಇಂದಿನ ಪಂದ್ಯ ನಿರ್ಣಾಯಕವಾಗಿದೆ. ಮತ್ತೊಂದೆಡೆ ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತೀಯ ವನಿತೆಯರ ತಂಡ ನೆದರ್ಲ್ಯಾಂಡ್ಸ್ ವಿರುದ್ದ 0-2 ಗೋಲಿನಿಂದ ಪರಾಭವಗೊಂಡಿದೆ. ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಡಬಲ್ಸ್ ಜೋಡಿ ತ್ರೀಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಸೆಮಿಫೈನಲ್ಸ್ನಲ್ಲಿಂದು ಸೆಣಸಲಿದ್ದಾರೆ. ದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣ

ದಲ್ಲಿ ನಡೆಯುವ ಪಂದ್ಯದಲ್ಲಿ ಚೀನಾದ ಲಿಯು ಶೆಂಗ್ಶು ಮತ್ತು ಟಾನ್ ನಿಂಗ್ ಅವರನ್ನು ಎದುರಿಸಲಿದ್ದಾರೆ. ಕೇರಳದ ಅಳಪ್ಪುಳದಲ್ಲಿರುವ ಪುನ್ನಮಾದ ಸರೋವರದಲ್ಲಿ 72ನೇ ನೆಹರು ಟ್ರೋಫಿ ದೋಣಿ ಸ್ಪರ್ಧೆ ಇಂದು ಆರಂಭವಾಗಿದೆ. ಪ್ರತಿಷ್ಠಿತ ಈ ವಾರ್ಷಿಕ ಸ್ಪರ್ಧೆಯಲ್ಲಿ ಸಾಂಪ್ರದಾಯಿಕ 22 ಸ್ನೇಕ್ ಬೋಟ್ಗಳು ಸೇರಿದಂತೆ 71 ದೋಣಿಗಳು ಭಾಗವಹಿಸಿವೆ. ನೆಹರು ಟ್ರೋಫಿಯು ಕೇರಳಂನ ಪ್ರಮುಖ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಒಂದಾಗಿದ್ದು ದೇಶ ವಿದೇಶಗಳಿಂದ ವೀಕ್ಷಕರನ್ನು ಆಕರ್ಷಿಸುತ್ತದೆ. ಸ್ಪರ್ಧೆಯ ಹಿನ್ನೆಲೆಯಲ್ಲಿ ಅಳಪ್ಪುಳ ಜಿಲ್ಲೆಯಲ್ಲಿಂದು ಸರ್ಕಾರಿ ಕಚೇರಿಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಗೆ ರಜೆ ಘೋಷಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೇಶೀಯ ಬೇಡಿಕೆ ಪೂರೈಸಲು ದೇಶದಲ್ಲಿ ಅಗತ್ಯ ಸಕ್ಕರೆ ದಾಸ್ತಾನು ಲಭ್ಯ, ಕೇಂದ್ರ ಸರ್ಕಾರ. ಡಾರ್ಜಿಲಿಂಗ್ನಲ್ಲಿ ಗೋರ್ಖಾ ನಾಯಕರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹತ್ವದ ಸಭೆ. ಕೇಂದ್ರ ಸಚಿವ ಡಾ ಎಲ್ ಮುರುಗನ್ ಅಧ್ಯಕ್ಷತೆಯಲ್ಲಿ 57ನೇ ಭಾರತ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಸಿದ್ಧತೆಗಳ ಪರಿಶೀಲನೆ. ಹೊರ್ಮುಸ್ ಜಲಸಂಧಿ ಸದ್ಯ ಅಮೆರಿಕ ನಿಯಂತ್ರಣದಲ್ಲಿ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ. ಹಾಗೂ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ ಎರಡನೇ ಹಂತದಲ್ಲಿ ಭಾರತ ಇಂದು ನೆದರ್ಲ್ಯಾಂಡ್ಸ್ ವಿರುದ್ಧ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಶಂಕರ್ ಮಹಾದೇವನ್ ಹಾಡಿರುವ ನೀನಾದೇನಾ ಈ ಚಿತ್ರದ ಒಂದು ಹಾಡು. ಸಾಹಿತ್ಯ ಶಿವರಂಜೇಗೌಡ ಹಾಗೂ ಚಂದನ್, ಸಂಗೀತ ಅರ್ಜುನ್ ಜನ್ಯಾ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ನಂದಿತಾ ಹಾಗೂ ಸಂಗಡಿಗರ ಕಂಠದಲ್ಲಿ ನೀನಂದ್ರೆ ಇಷ್ಟ ಈ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಗೀತೆಯನ್ನು ಬರೆದಿದ್ದವರು ಬಿ ಮಲ್ಲೇಶ್, ಸಂಗೀತ ಭಾರದ್ವಾಜ್.

0: ಸಮಯ 1:30 ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 32ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ಶ್ರೀಧರ್.
5: ಸಮುದ್ರದ ನಡುವೆ ಒಂದು ದ್ವೀಪ. ಆ ದ್ವೀಪದಲ್ಲಿ ಅಲ್ಲಿ ಕುಳಿತುಕೊಂಡಿದ್ದಾನಂತೆಯೇ ಭಗದಾಲಭ್ಯ ಋಷಿ. ಅವನು ತಪಸ್ಸನ್ನ ಮಾಡ್ತಾ ಇದ್ದಾನೆ, ಅವನ ದರ್ಶನವನ್ನ ಮಾಡ್ತಾ ಇದ್ದಾರೆ. ಆ ಭಗದಾಲಭ್ಯ ಮುನಿ ಭಗದಾಲಭ್ಯ ಮುನಿಗಳನ್ನ ಮಾತನಾಡ್ತಾ ಇದ್ದಾರೆ. ಆಗ ಭಗದಾಲಭ್ಯರು ಹೇಳ್ತಾ ಇದ್ದಾರೆ, ಮಾರ್ಕಂಡೇಯ, ರೋಮಶ ಎಲ್ಲರೂ ಕೂಡ ಹೊರಟು ಹೋಗ್ಬಿಟ್ರು. ಇವರು ಚಿರಂಜೀವಿಗಳು, ಇವರ ಕಾಲವೂ ಕೂಡ ಮುಗಿದು ಹೋಗ್ಬಿಡ್ತು. ಪ್ರತ್ಯೇಕವಾಗಿ ಎಷ್ಟು ಜನ ಅಳಿದು ಹೋಗಿದಾರೋ ಎನ್ನುತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಸತ್ಯಲೋಕವನ್ನು ಆಳಿದಂತಹ, ಸತ್ಯಲೋಕದ ಪದವಿಯನ್ನು ಪಡೆದಂತಹ 20 ಬ್ರಹ್ಮರ ಆಯುಷ್ಯ ನನ್ನ ಆಯುಷ್ಯದಲ್ಲಿ ಕಳೆದು ಹೋಗ್ಬಿಟ್ಟಿದೆಯಂತೆ. ಈ ಭಗದಾಲಭ್ಯರ ಜೀವನದಲ್ಲಿ 20 ಬ್ರಹ್ಮನ ಆಯುಷ್ಯವನ್ನು ನೋಡಿಬಿಟ್ಟಿದ್ದಾರೆ. ಅಷ್ಟು ನನಗೆ ಆಗಿದೆ, ಅಷ್ಟು ದಿನಗಳು ಆಗಿದೆ. ಎಷ್ಟೋ ಲೋಕಗಳು ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಿಬಿಟ್ಟು ಪ್ರಳಯ ಉಂಟಾಗಿದೆ. ಈ ಜಗತ್ತು ಅಷ್ಟು ಬಾರಿ ಮುಳುಗು ಹೋಗಿದೆ. ಈ ಚತುರ್ಮುಖರ ಬ್ರಹ್ಮರು ಕೂಡ ಹೊರಟು ಹೋಗಿದ್ದಾರೆ. ಎಲ್ಲ ಪದವಿಗಳನ್ನು ನೋಡಿಬಿಟ್ಟು ಈ ಬ್ರಹ್ಮರ ಆಯುಷ್ಯವೇ ಅನಿತ್ಯ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟು ಪದವಿಗಳು ಶಾಶ್ವತವಲ್ಲ, ಎಲ್ಲವೂ ಕೂಡ ಅನಿತ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿ ನಾನು ನಿರ್ಧಾರವನ್ನು ಮಾಡಿಬಿಟ್ಟು ನನ್ನ ಅಲ್ಪ ಆಯುಷ್ಯವನ್ನು 20 ಬ್ರಹ್ಮನನ್ನು ನೋಡಿದಂತಹ ಭಗದಾಲಭ್ಯರು ಇದು ಅಲ್ಪ ಆಯುಷ್ಯ ಅಂತ ಹೇಳಿದ್ದಾರೆ. ತಪಸ್ಸಿಗೋಸ್ಕರ, ಮೋಕ್ಷದ ದಾರಿಯನ್ನು ಹುಡುಕೋಕ್ಕೋಸ್ಕರ ಇದು ಅಲ್ಪ ಆಯುಷ್ಯ ಅಂತ ಹೇಳಿ ತಿಳಿದುಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೇನೆ, ತಪಸ್ಸನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಹೇಳ್ತಾ, ಪ್ರತಿ ಬಾರಿ ಜಲಪ್ರಳಯ ಉಂಟಾದಾಗ, ಎಲ್ಲ ಲೋಕವೂ ಕೂಡ ನಾಶವಾದಾಗ,
6: ಬಾರಿ ಬಾರಿಗೆ ಜಲ ಪ್ರಳಯಗಳಾಗಲ್ಕೇ ಭೂ

ಎಷ್ಟೋ ಬಾರಿ ಜಲಪ್ರಳಯ ಉಂಟಾಗಿ ಹೋಯಿತು. ಎಲ್ಲ ಜಗತ್ತು ಕೂಡ ಸರ್ವನಾಶವನ್ನು ಹೊಂದುತ್ತೆ ಆ ಜಲಪ್ರಳಯವಾದಾಗ. ಆಗ ಆ ನೀರಿನಲ್ಲಿ ಒಂದು ವಟವೃಕ್ಷ ಮಾತ್ರ ಕಾಣಿಸ್ತಾ ಇರುತ್ತೆ. ಆ ವಟವೃಕ್ಷದ ಒಂದು ಆಲದ ಎಲೆಯ ಮೇಲೆ ಒಬ್ಬ ಬಾಲಕ ಸಂತೋಷದಿಂದ ತನ್ನ ಕೋಮಲವಾಗಿರ್ತಕ್ಕಂತಹ ಪಾದ ಕಮಲದ ಹೆಬ್ಬೆರಳನ್ನು ಚೀಪ್ತಾ ಇದ್ದಾನಂತೆ. ಕರಕಮಲಗಳಿಂದ ಹಿಡಿದುಬಿಟ್ಟು ಮುಖದ ಕಮಲದಲ್ಲಿ ಇಟ್ಟುಬಿಟ್ಟು ಅವನ ಬಾಯಲ್ಲಿ ಇಟ್ಟು ಅದನ್ನು ಚೀಪ್ತಾ ಇದ್ದಾನೆ. ಒಮ್ಮೊಮ್ಮೆ ನಗುತ್ತಾನೆ, ಒಮ್ಮೊಮ್ಮೆ ಅಳುತ್ತಾನೆ. ಹೀಗೆ ಮಲಗಿಕೊಂಡಿರ್ತಕ್ಕಂತಹ ಬಾಲಕನನ್ನು ನಾನು ಆ ಪ್ರಳಯದ ಸಂದರ್ಭದಲ್ಲಿ ನೋಡಿದೆ.

0: ಹೀಗೆ ಪ್ರತಿ ಬಾರಿ ಪ್ರಳಯ ಉಂಟಾದಾಗಲೂ ಕೂಡ ಆ ಬಾಲಕನನ್ನು ನಾನು ನೋಡಿದ್ದೇನೆ, ನೋಡಿಬಿಟ್ಟು ಸಂತೋಷಗೊಂಡಿದ್ದೇನೆ. ಅನೇಕ ಸಲ ಅವನು ಒಮ್ಮೊಮ್ಮೆ ಬಾಲಕನಾಗಿ ಕಾಣಿಸ್ಕೊಳ್ತಾನೆ, ಒಮ್ಮೊಮ್ಮೆ ತುಂಬ ಚಿಕ್ಕ ಮಗುವಾಗಿ ಕಾಣಿಸ್ಕೊಳ್ತಾನೆ. ಬಂದು ನಿಲ್ತಾನೆ ನನ್ನ ಮುಂದೆ, ನನ್ನ ಮುಂದೆ ನಿಂತು ಮಾತನಾಡಿಸೋದಿಲ್ಲ, ನನ್ನನ್ನು ಮಾತನಾಡಿಸ್ದೆ ಏನೂ ಕೂಡ ವಿಚಾರಿಸೋದಿಲ್ಲ, ಏನು ಮಾಡ್ತಾ ಇದೀಯಾ ಏನು ಅಂತ ಹೇಳಿ ಒಮ್ಮೆಯೂ ಕೂಡ ಕೇಳಿಲ್ಲ ಆ ಬಾಲಕ ನನ್ನನ್ನು. ಅಂತಹ ಅನೇಕ ದೃಶ್ಯಗಳನ್ನು ನಾನು ಪ್ರತಿ ಬಾರಿ ಪ್ರಳಯದಲ್ಲೂ ಕೂಡ ನೋಡಿದ್ದೇನೆ. ಪ್ರಳಯ ಉಂಟಾದಾಗ ಜಗತ್ತು ಹೊರಟು ಹೋಗುತ್ತೆ, ಆ ಪುಟ್ಟ ಬಾಲಕ ಆ ಅಲದ ಎಲೆಯ ಮೇಲೆ ಬಂದು ಆ ತನ್ನ ಬೆರಳನ್ನು ಚೀಪ್ತಾ ಏನು ದರ್ಶನವನ್ನು ನನಗೆ ಕೊಡ್ತಾ ಇದ್ದ. ಅವನು ಬೇರೆ ಅಲ್ಲ, ಇವತ್ತು ನಿಮ್ಮೊಡನೆ ಬಂದಿರತಕ್ಕಂತಹ ಆ ಕೃಷ್ಣ ಆ ಹರಿ ಬೇರೆ ಅಲ್ಲ ಅಂತ ಹೇಳಿ ಅವನನ್ನೇ ಇವತ್ತು ನಾನು ಮೊರೆ ಹೊಕ್ಕಿದ್ದೇನೆ. ಅದಕ್ಕೋಸ್ಕರ ನಾನು ತಪಸ್ಸನ್ನು ಮಾಡಿದ್ದು, ಅವನ ದರ್ಶನವನ್ನು ಮಾಡಬೇಕು ಅಂಥೇಳಿ ತಪಸ್ಸನ್ನು ಮಾಡಿದ್ದೆ. ಇವತ್ತು ನಿಮ್ಮೊಡನೆ ಅವನು ಬಂದಿದ್ದಾನೆ, ಅವನನ್ನು ನಾನು ಮೊರೆ ಹೊಕ್ಕಿದ್ದೇನೆ ಅಂತ ಹೇಳಿ ಮಗದಾಲಭ್ಯರು ಹೇಳ್ತಾ ಇದ್ದಾರೆ.
1: ಮಗ

ಆಗ ಕೃಷ್ಣನನ್ನು ನೋಡಿಬಿಟ್ಟು ಭಗದಾಲಭ್ಯ ಮುನಿಗಳು ಹೇಳ್ತಾ ಇದ್ದಾರೆ, ಅಲ್ಲಿ ಬಾಲಕನಾಗಿ ಆ ಒಂದು ಪ್ರಳಯ ಕಾಲದಲ್ಲಿ ನನಗೆ ವಟಪತ್ರ ಶಾಹಿಯಾಗಿ ನೀನು ದರ್ಶನವನ್ನು ಕೊಟ್ಟಿದ್ದೆ, ಇಂದು ನೀನು ಧರ್ಮ ಸಂಸ್ಥಾಪನೆಗೋಸ್ಕರ ಹುಟ್ಟುಬಿಟ್ಟು ಈ ಎಲ್ಲರನ್ನು ಕೂಡ ರಕ್ಷಣೆ ಮಾಡ್ತಾ ಲಕ್ಷ್ಮೀಕಾಂತನಾಗಿ ರಮಾರಮಣನಾಗಿ ಇವತ್ತು ನನಗೆ ದರ್ಶನವನ್ನು ಕೊಡ್ತಾ ಇದ್ದೀಯಾ. ಎಲ್ಲ ಧರ್ಮವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಹುಟ್ಟಿರ್ತಕ್ಕಂಥ ಅವನು, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಅಂತೇಳಿ ಹೇಳ್ಕೊಂಡಿರ್ತಕ್ಕಂತಹ ಕೃಷ್ಣ, ನೀನು ಧರ್ಮ ಪಾಲನೆಗೋಸ್ಕರ ಇವತ್ತು ನೀನು ಬಂದಿದ್ದೀಯಾ, ನನಗೆ ದರ್ಶನವನ್ನು ಕೊಡ್ತಾ ಇದ್ದೀಯಾ, ಹಿಂದೆ ಯಾವತ್ತೂ ಕೂಡ ಈ ರೀತಿಯಾದಂತಹ ದರ್ಶನವನ್ನು ನೀನು ನನಗೆ ಕೊಟ್ಟಿಲ್ಲ ಅಂಥೇಳಿ ಅವನನ್ನು ನಮಸ್ಕಾರವನ್ನು ಮಾಡ್ತಾ ಪ್ರೀತಿಯಿಂದ ಹೇಳ್ತಾ ಇದ್ದಾನೆ, ಈ ಸಂದರ್ಭವನ್ನು ನಾನು ಬಿಡೋದಿಲ್ಲ, ನಿನ್ನನ್ನು ಬಿಟ್ಟುಕೊಡೋದಿಲ್ಲ ಅಂತ ಹೇಳಿ ಭಗದಾಲಭ್ಯರು ಕೃಷ್ಣನನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಆಗ

ಆಗ ಭಗದಾಲಭ್ಯರು ಮುನಿಗಳು ಹೇಳ್ತಾ ಇದ್ದಾರೆ, ಅರ್ಜುನ ಯಾತಕ್ಕೆ ಮದುವೆಯನ್ನು ಮಾಡಿಕೊಂಡಿಲ್ಲ, ಯಾತಕ್ಕೋಸ್ಕರ ಈ ಮನೆಯನ್ನು ಕಟ್ಟಿಲ್ಲ, ಆಶ್ರಮವನ್ನು ಕಟ್ಟಿಲ್ಲ ಅಂಥೇಳಿ ನೀನು ಕೇಳಿದೆಯಲ್ಲ, ನನಗೆ ಈ ಭಗವಂತನ ದೇಹವೇ ನನ್ನ ದೇಹ, ಈ ಭಗವಂತನ ದರ್ಶನಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ, ಅವನ ದೇಹದಲ್ಲಿ ನಾನು ಹೋಗ್ಬಿಡ್ತೇನೆ, ಅವನನ್ನು ನಾನು ಅವನಲ್ಲಿ ಒಂದಾಗ್ತೇನೆ ಅಂತ ಹೇಳಿ ಹೇಳ್ತಾ ಮೋಕ್ಷಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ, ಆ ಮೋಕ್ಷ ಅನ್ನತಕ್ಕಂಥದ್ದೇ ನನ್ನ ಮಡದಿ, ಆದ್ದರಿಂದ ಈ ತರಗೆಲೆಯನ್ನು ಹಿಡಿದುಕೊಂಡ್ಬಿಟ್ಟು ಇಷ್ಟು ದಿವಸ ನಾನು ಇದ್ದೆ ಅಂತ ಹೇಳಿ ಕೃಷ್ಣನನ್ನು ಆಲಂಗಿಸ್ಕೊಳ್ತಾ ಇದ್ದಾರಂತೆ ಭಗದಾಲಭ್ಯರು. ಕೃಷ್ಣನನ್ನು ಆಲಂಗಿಸಿಕೊಂಡ್ಬಿಟ್ಟು ಇವನ ಹೃದಯವೇ ನನಗೆ ವಾಸವಾಗಲಿ, ಇವನು ನನ್ನ ಹೃದಯದಲ್ಲಿ ವಾಸ ಮಾಡಲಿ ಅಂತ ಹೇಳಿ ಹೇಳ್ತಾ ಆ ಅರ್ಜುನನಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಭಗದಾಲಭ್ಯರು.

ಆಗ ಅರ್ಜುನ ಹೇಳ್ತಾ ಇದ್ದಾನೆ, ಮುನಿಗಳನ್ನು ಕೊರೆದು ಬಿಟ್ಟು 20 ಬ್ರಹ್ಮರ ಬಾಳವೆಯನ್ನು ನೋಡಿರ್ತಕ್ಕಂತಹ ನೀವು ಎಲ್ಲರಿಗಿಂತ ಹಿರಿಯರು, ಗುರುತ್ವ ಅನ್ನತಕ್ಕಂಥದ್ದು ನಿಮಗೆ ಒಪ್ಪುತ್ತೆ, ನಿಮಗೆ ಶೋಭಿಸುತ್ತೆ ಅಂತ ಹೇಳಿ ಹೇಳ್ತಾ, ಇಷ್ಟು ದಿವಸ ನೀವು ಬಾಳಿರ್ತಕ್ಕಂಥದ್ದು, ಬದುಕಿರ್ತಕ್ಕಂಥದ್ದು ತುಂಬ ಆಶ್ಚರ್ಯ ಶಿವಶಿವ, ನಮಗೆಲ್ಲರಿಗೂ ಕೂಡ ನೀವು ಪೂಜ್ಯರು, ಈ ಲೋಕಕ್ಕೆ ನೀವು ಪೂಜ್ಯರು ಅಂತ ಹೇಳಿ ಮತ್ತೆ ತಪ್ಪು ತಿಳ್ಕೊಳ್ಬಾರ್ದು. ನಮ್ಮ ಅಣ್ಣನ ಒಂದು ಅಶ್ವಮೇಧ ಯಾಗ ನಡೀತಾ ಇದೆ, ಅದಕ್ಕೋಸ್ಕರ ಎಲ್ಲ ಸಿದ್ಧತೆಗಳು ಆಗಿದೆ, ನೀವು ಅಲ್ಲಿಗೆ ಬರಬೇಕು, ಅಶ್ವಮೇಧ ಯಾಗಕ್ಕೆ ನೀವು ಬರಬೇಕು, ಅವನ ಯಾಗ ಸಫಲವಾಗುತ್ತೆ, ನಿಮ್ಮ ದರ್ಶನದಿಂದಲೇ ನಮಗೆ ಆ ಒಂದು ಎಲ್ಲ ಪುಣ್ಯಗಳು ದೊರಕಿದೆ, ಆದರೆ ನೀವು ಅಲ್ಲಿಗೆ ಬರಬೇಕು, ನಮ್ಮ ಅಣ್ಣನ ಒಂದು ಯಾಗವನ್ನು ಯಜ್ಞವನ್ನು ನೀವು ನಡೆಸ್ಕೊಡ್ಬೇಕು ಅಂತ ಹೇಳಿ ಹೇಳಿದಾಗ ಬಗದಾಲಬ್ಬಿರು ಹೇಳ್ತಾ ಇದ್ದಾರೆ, ಅಪ್ಪ ಅರ್ಜುನ ಈ ಗುರುತ್ವ ಅಂಥೇಳಿ ನೀವು ದೊಡ್ಡವರು, ಲೋಕಕ್ಕೆ ಪೂಜ್ಯರು, ದೊಡ್ಡವರು ಅಂಥೇಳಿ ಹೊಗಳ್ತಾ ಇದೆಯಲ್ಲ, ಇಂತಹ ಒಂದು ಭಾವನೆಯನ್ನು ನನ್ನ ಮೇಲೆ ಹೊರಿಸಬೇಡ, ಯಾರೂ ಕೂಡ ದೊಡ್ಡವರಲ್ಲ, ಈ ಕೃಷ್ಣ ಇದ್ದ ಮೇಲೆ ಈ ಕೃಷ್ಣನ ಮುಂದೆ ಜಗತ್ತಿನಲ್ಲಿ ಯಾರೂ ಕೂಡ ದೊಡ್ಡವರಲ್ಲ, ಹಿರಿಯರಲ್ಲ ಅಂಥೇಳಿ, ಗುರುತ್ವ ಅನ್ನತಕ್ಕಂಥದ್ದು ಕೃಷ್ಣನಿಗೆ ಮಾತ್ರ, ಬೇರೆ ಯಾರಿಗೂ ಕೂಡ ಬರೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ ಬಗದಾಲಭ್ಯರು.

ಭಗದಾಗ ಬೀರು ಹೇಳ್ತಾ ಇದ್ದಾರೆ, ಅರ್ಜುನ ಕೃಷ್ಣ ಎಲ್ಲ ವೇದಗಳು ಕೂಡ ಮೂಲ ಪುರುಷನಾಗಿರ್ತಕ್ಕಂಥ ಅವನು. ಅವನು ಇರಬೇಕಾದ್ರೆ ಈ ಲೋಕದಲ್ಲಿ ಯಾರೂ ಕೂಡ ದೊಡ್ಡವರಲ್ಲ, ಯಾರಿಗೂ ಕೂಡ ಗರ್ವ ಅನ್ನತಕ್ಕಂಥದ್ದು ಸಲ್ಲೋದಿಲ್ಲ. ಅರ್ಜುನ ಕೇಳು, ಹಿಂದೆ ಈ ಸಮುದ್ರದ ನಡುಗುಡ್ಡೆಯಲ್ಲಿ ಈ ದ್ವೀಪದಲ್ಲಿ ನಾನು ತಪಸ್ಸನ್ನು ಮಾಡ್ತಾ ಇದ್ದೆ. ಆಗ ಒಂದು ಮಹಾಕಲ್ಪ ನಡೀತಾ ಇತ್ತು. ಆ ಮಹಾಕಲ್ಪಕ್ಕೆ ಪದ್ಮ ಅನ್ನತಕ್ಕಂತಹ ಚತುರ್

ಚತುರ್ಮುಖ ಬ್ರಹ್ಮ ಒಡೆಯ, ಅವನು ಅದನ್ನು ಪಾಲಿಸ್ತಾ ಇದ್ದ, ನಾನು ತಪಸ್ಸನ್ನು ಮಾಡ್ತಾ ಇದ್ದೆ. ಆಗ ಅವನಿಗೆ ಸುಮಾರು 40 ವರ್ಷ ಇರಬಹುದು. ಅವನು ಹಂಸ ರೂಢನಾಗಿ ಹಂಸ ವಾಹನನಾಗಿ ನನ್ನ ಬಳಿಗೆ ಬಂದ, ತಪಸ್ಸನ್ನು ಮಾಡ್ತಾ ಇರ್ತಕ್ಕಂತಹ ಜಾಗಕ್ಕೆ ಬಂದು ನನ್ನ ಮುಂದೆ ನಿಂತುಬಿಟ್ಟು ಹೇಳ್ತಾ ಇದ್ದಾನೆ, ಆ ಬ್ರಹ್ಮ ಹೇಳ್ದ ಅಂಥೇಳಿ ಕಥೆಯನ್ನು ಹೇಳ್ತಾ ಇದ್ದಾರೆ ಭಗದಾಲಭ್ಯರು.

ಮಧ್ಯಮ ಅನ್ನತಕ್ಕಂತಹ ಚತುರ್ಮುಖ ಬ್ರಹ್ಮ ಹಂಸಾರೂಢನಾಗಿ ಬಂದುಬಿಟ್ಟು ನನ್ನ ಮುಂದೆ ನಿಂತಿದ್ದಾನೆ. ಅವನು ಕೇಳ್ದ, ಅಪ್ಪ ಬ್ರಾಹ್ಮಣ, ನೀನು ಯಾರು? ಯಾತಕ್ಕೋಸ್ಕರ ತಪಸ್ಸನ್ನು ಮಾಡ್ತಾ ಇದ್ದೀಯಾ? ಈ ಎಲೆಯನ್ನು ತಲೆಯ ಮೇಲೆ ಹಿಡಿದುಕೊಂಡು ತಪಸ್ಸನ್ನು ಮಾಡ್ತಾ ಇದ್ದೀಯಲ್ಲ, ನೀನಾರು ಅಂತ ಹೇಳಿ ಕೇಳ್ದ. ಮತ್ತೆ ನಿನ್ನ ಬಯಕೆ ಏನು? ನಿನಗೇನು ವರ ಬೇಕು ಅದನ್ನು ಕೇಳು, ನಾನು ಕೊಡ್ತೇನೆ ಅಂತ ಹೇಳಿ ಅವನು ಅಂದ. ಅದಕ್ಕೆ ನಾನು ಹೇಳಿದೆ, ತೊಲಗು ತೊಲಗು, ಹೊರಟು ಹೋಗ್ಬಿಡಪ್ಪ ನೀನು, ನನಗೆ ಏನು ವರವೂ ಬೇಡ, ನೀನು ನನಗೆ ಏನು ವರವನ್ನು ಕೊಡ್ತೇನೆ ಅಂತ ಹೇಳಿ ನೀನು ಅಂದ್ಕೊಂಡಿದೆಯೋ? ಯಾರಿಗಾದರೂ ಕೊಟ್ಬಿಡು, ಹೊರಟು ಹೋಗು ಅಂತ ಹೇಳಿ ನಾನು ಹೇಳಿದೆ. ಆಗ ಆ ಚತುರ್ಮುಖ ಬ್ರಹ್ಮ

ನಾನು ಯಾವಾಗ ಹೇಳಿದೆ ಹೊರಟು ಹೋಗು, ನನಗೆ ನಿನ್ನ ವರ ಬೇಡ ಅಂತ ಹೇಳಿದೆ, ಆಗ ಆ ಬ್ರಹ್ಮನಿಗೆ ಸಿಟ್ಟು ಬಂದುಬಿಡ್ತು. ಗರ್ವದಿಂದ ಏನು ಈ ರೀತಿ ಹೇಳ್ತಾ ಇದೆಯಲ್ಲ, ನನ್ನಂತಹ ಚತುರ್ಮುಖ ಬ್ರಹ್ಮನನ್ನು ಎಲ್ಲಿ ತೋರಿಸು ನೋಡೋಣ, ನನಗೆ ನಾಲ್ಕು ಮುಖಗಳಿದೆ, ಅಂತಹ ಚತುರ್ಮುಖ ಬ್ರಹ್ಮನನ್ನು ನೀವು ತೋರಿಸು ಅಂತ ಹೇಳಿ ಗರ್ವದಿಂದ ಹೇಳಿದ ಆ ಬ್ರಹ್ಮ, ಪದ್ಮ ಅನ್ನತಕ್ಕಂತಹ ಬ್ರಹ್ಮ, ಅಷ್ಟು ಅವನು ಹೇಳುವಷ್ಟರಲ್ಲಿ, ಅವನ ಮಾತು ಮುಗಿಯುವಷ್ಟರಲ್ಲಿ ದೊಡ್ಡದಾಗಿರ್ತಕ್ಕಂತಹ ಒಂದು ಸುಂಟರಗಾಳಿ ಬಂದುಬಿಡ್ತು, ನಮ್ಮನ್ನ ಇಬ್ಬರನ್ನು ಕೂಡ ಎತ್ಕೊಂಡು ಹೊರಟು ಬಿಡ್ತು, ಆಕಾಶದಲ್ಲಿ ಹಾರಾಡಿಸ್ತಾ ಗಗನದಲ್ಲಿ ನಮ್ಮನ್ನು ಚಿಮ್ಮಿಸ್ತಾ ನಮ್ಮನ್ನು ಹೊತ್ಕೊಂಡು ಹೋಯಿತು. ಎಲ್ಲ ಬ್ರಹ್ಮಾಂಡಗಳು ಕೂಡ ಭೂಮಿಯೇ ನಡುಕ್ತಾ ಇದೆ, ಭೂಮಿ ನಡುಗುವಂತೆ ಆಕಾಶಕ್ಕೆ ನಮ್ಮ ಇಬ್ಬರನ್ನು ಕೂಡ ಸೆಳೆದುಕೊಂಡು ಹೋಗ್ಬಿಟ್ಟು ಆ ಬ್ರಹ್ಮಾಂಡಗಳಲ್ಲಿ ಕೋಟಿ ಕೋಟಿ ಶತಕೋಟಿ ಬ್ರಹ್ಮಾಂಡಗಳು ಅದೆಲ್ಲವನ್ನು ಕೂಡ ನಮಗೆ ತೋರಿಸ್ಬಿಡ್ತು. ಹಾಗೆ ನಮ್ಮನ್ನು ಕರೆದುಕೊಂಡು ಹೋಗಿ

ಹೇಳ್ತಾ ಇದ್ದಾರೆ ಭಗದಾಲಭ್ಯರು ಮುನಿಗಳು, ಅಪ್ಪ ಅರ್ಜುನ, ಸಾಮಾನ್ಯವಾಗಿರ್ತಕ್ಕಂತಹ ಲೋಕವನ್ನು ನಾವು ನೋಡಲಿಲ್ಲ. ಹೇಗೆ ಹತ್ತಿಯ ಮರದಲ್ಲಿ ತುಂಬಿ ತುಂಬಿಕೊಂಡಿರ್ತಕ್ಕಂತಹ ಹಣ್ಣುಗಳು ಕಾಣುತ್ತೆ, ಆ ರೀತಿ ಶತಕೋಟಿ ಬ್ರಹ್ಮಾಂಡಗಳು ಕಾಣಿಸ್ಬಿಡ್ತು. ಜೊತೆಗೆ ಆ ಪದ್ಮನಾಭ

0: ಒಡೆಯ,
1: ಆ ಲೋಕದ ಒಡೆಯ ಅವನು ಕೇಳ್ತಾ ಇದ್ದಾನೆ, ಯಾತಕ್ಕೋಸ್ಕರ ಬಂದಿರಿ, ಯಾರು ನೀವು ಅಂತ ಹೇಳಿ ಅವನು ಕೇಳ್ದ. ಅದಕ್ಕೆ ನಮ್ಮ ಈ ಚತುರ್ಮುಖ ಬ್ರಹ್ಮ ಉತ್ತರವನ್ನು ಕೊಡ್ತಾ ಇದ್ದಾನೆ, ನಾನು ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಇವನು ನನ್ನ ಶಿಷ್ಯ ಮಗದಾಲಭ್ಯ.

ಆ ಲೋಕದನ್ನ ಆಳ್ತಾ ಇರ್ತಕ್ಕಂತಹ ಆ ಅಷ್ಟಮುಖದ ಬ್ರಹ್ಮವನು ಅವನನ್ನ ನೋಡಿದ್ವಿ. ಅವನು ಕೇಳಿದ, ನೀವು ಯಾರು ಅಂತ ಹೇಳಿ ಕೇಳಿದ್ದಕ್ಕೆ ಈ ಪದ್ಮ ಅನ್ನತಕ್ಕಂತಹ ಚತುರ್ಮುಖ ಬ್ರಹ್ಮ ಉತ್ತರವನ್ನು ಕೊಟ್ಟ. ನಾನು ಚತುರ್ಮುಖ ಬ್ರಹ್ಮ, ನಾನು ಇಂಥ ಲೋಕದವನು, ಇವನು ನನ್ನ ಶಿಷ್ಯ ಭಗದಾಲಭ್ಯ ಅನ್ನತಕ್ಕಂಥವನು ಅಂತ ಹೇಳುವಷ್ಟರಲ್ಲಿ ಅವನು ಕೂಡ ಗರ್ವದಿಂದ, ಏನು ನೀನು ಬ್ರಹ್ಮನೇ ಅಂತೇಳಿ ಅಪಹಾಸ್ಯವನ್ನು ಮಾಡ್ತಾ ಗರ್ವವನ್ನು ಪಡ್ತಾ ಇದ್ದಾನಂತೆ ಆ ಎಂಟು ಮುಖದ ಬ್ರಹ್ಮ. ಅವನು ಹೇಳ್ತಾ ಇದ್ದಾನೆ, ಓಹೋ ನೀನು ಬ್ರಹ್ಮ, ಇವನು ನಿನ್ನ ಶಿಷ್ಯ ಅಂಥೇಳಿ ನಗು ನಗುತ್ತಾ, ನಿಮಗೆ ನಿಮ್ಮ ಸೇವೆಯನ್ನು ಮಾಡೋದಕ್ಕೆ, ನಿಮಗೆ ಸತ್ಕಾರವನ್ನು ಮಾಡೋದಕ್ಕೆ ನಮ್ಮ ಮನೆಯನ್ನು ಸ್ವಚ್ಛವಾಗಿ ಇಡ್ತಕ್ಕಂತಹ ಊಳಿಗದವರಿದ್ದಾರಲ್ಲ ಕೆಲಸದವರು, ಅವರು ನಿನ್ನ ಸತ್ಕಾರವನ್ನು ಮಾಡ್ತಾರೆ ಅಂಥೇಳಿ ಅಪಹಾಸ್ಯವನ್ನು ಮಾಡ್ದ, ಗರ್ವವನ್ನು ತೋರಿಸ್ತಾ. ಅವನು ಗರ್ವವನ್ನು ಬಡೋಷ್ಟರಲ್ಲಿ ಇನ್ನೊಂದು ಸುಂಟರಗಾಳಿ ದೊಡ್ಡದಾಗಿ ಎದ್ದುಬಿಟ್ಟು ನಾವು ಮೂರೂ ಜನರನ್ನು ಎತ್ತಕೊಂಡು ಹೊರಡ್ತಾ ಇದೆ.

ಎಂಟು ಮುಖದ ಬ್ರಹ್ಮ ಅವನು ಇವರನ್ನ ಅಪಹಾಸ್ಯ ಮಾಡ್ತಾ ನಗೋಷ್ಟರಲ್ಲಿ ಇನ್ನೊಂದು ಸುಂಟರಗಾಳಿ ಎದ್ದುಬಿಡ್ತು. ನಾವು ಮೂರೂ ಜನರನ್ನ ಆಕಾಶಕ್ಕೆ ಹಾರಿಸಿಬಿಟ್ಟು ಮತ್ತೊಂದು ಲೋಕಕ್ಕೆ ನಮ್ಮನ್ನ ತಗೊಂಡು ಹೋಯಿತು. ಕಠೋರವಾಗಿರ್ತಕ್ಕಂತಹ ಗಾಳಿ ಆಕಾಶಕ್ಕೆ ನಮ್ಮನ್ನ ಒಯ್ತು. ಆ ಗಾಳಿಗೆ ಸಿಕ್ಕು ನಾವು ಇನ್ನೊಂದು ಬ್ರಹ್ಮಲೋಕವನ್ನು ನಾವು ಸೇರಿದ್ವು. ಅಲ್ಲಿ ಅನೇಕ ಜನ ಪುಣ್ಯವಂತರಿದ್ರು. ಅವರು ನಮ್ಮನ್ನು ನೋಡಿ ನಗ್ತಾ ಇದ್ದಾರಂತೆ. ನಮ್ಮನ್ನು ನೋಡಿ ಏನು ವಿಕಾರಿಗಳು ಇವರು, ಇವರು ಎಲ್ಲಿಂದ ಬಂದಿದ್ದಾರೆ ಅಂತ ಹೇಳಿ ಅವರು ಕೂಡ ಆಶ್ಚರ್ಯವನ್ನು ಮಾಡ್ತಾ ಅಪಹಾಸ್ಯವನ್ನು ಮಾಡ್ತಾ ಇದ್ದಾರೆ. ಇದು 16 ಮುಖದ ಬ್ರಹ್ಮನ ಲೋಕ.

ಆ ಲೋಕದಲ್ಲಿ 16 ಮುಖದ ಬ್ರಹ್ಮ ಆ ಲೋಕವನ್ನು ಆಳ್ತಾ ಇದ್ದಾನೆ, ಅದನ್ನ ಪಾಲಿಸ್ತಾ ಇದ್ದಾನೆ. ಇವರು ಹೋದ್ರು ಆ ಸುಂಟರಗಾಳಿ 16 ಮುಖದ ಬ್ರಹ್ಮ ಏನು ಯಾವ ಲೋಕವನ್ನು ಆಳ್ತಾ ಇದ್ನೋ ಅಂತಹ ಲೋಕಕ್ಕೆ ಕರೆದುಕೊಂಡು ಹೋಗ್ಬಿಟ್ಟಿದೆ. ಯಾರ್ಯಾರನ್ನ? ಚತುರ್ಮುಖ ಬ್ರಹ್ಮ, ಅಷ್ಟಮುಖ ಬ್ರಹ್ಮ, ಮತ್ತೆ ಈ ಬಗದಾಲಭ್ಯ, ಇವರೆಲ್ಲರನ್ನೂ ಕೂಡ ಕರೆದುಕೊಂಡು ಹೋಗಿದೆ. ಅವನು ಮಾತನಾಡಿಸ್ಲಿಲ್ವಂತೆ, ಆ 16 ಮುಖದ ಬ್ರಹ್ಮ ಇವರು ಯಾರನ್ನು ಕೂಡ ಮಾತನಾಡಿಸ್ಲಿಲ್ಲ. ಜೊತೆಗೆ ಗರ್ವದಿಂದ, ಏನು ಯಾರು ಕೇಳಿ ಇವನನ್ನ ಅಂತೇಳಿ ಪಕ್ಕದವರಿಗೆ ಹೇಳ್ತಾ ಇದ್ದಾನಂತೆ. ಅವ್ರು ಕೇಳಿದ್ರು, ಯಾರಪ್ಪ ನೀವು ಏನು ಅಂತ. ಆಗ ಇವರು

ಹೇಳಿಕೊಂಡು ನಾನು ಚತುರ್ಮುಖ ಬ್ರಹ್ಮ, ಇವನು ಅಷ್ಟಮುಖ ಬ್ರಹ್ಮ, ಇವನು ಭಗದಾಲಭ್ಯ ಅನ್ನತಕ್ಕಂತಹ ಮಹಾ ಋಷಿ ಅಂತ ಹೇಳಿ ಅವರು ಪರಿಚಯವನ್ನು ಮಾಡಿಕೊಂಡ್ರು. ಆ ಗರ್ವದಿಂದ ಇವನನ್ನು ಮಾತನಾಡಿಸ್ಲಿಲ್ಲ ಹದಿನಾರು ಮುಖದ ಬ್ರಹ್ಮ. ಆಗ ನಗ್ನಗ್ತಾ ಇದ್ದಾನಂತೆ ಅವನು ಕೂಡ ಇವರನ್ನು ನೋಡಿ ಅಪಹಾಸ್ಯವನ್ನು ಪಡುವಂತೆ ಅಟ್ಟಹಾಸದಿಂದ ನಗ್ತಾ ಇದ್ದಾನೆ. ಆ ಬ್ರಹ್ಮರನ್ನು ನೋಡಿಬಿಟ್ಟು

ಈಗ ಅವನು ಬ್ರಹ್ಮ ಅವನು ಯೋಚನೆಯನ್ನು ಮಾಡ್ತಾ ಇದ್ದಾನಂತೆ. ಇವರು ಬಂದಿದಾರಲ್ಲ, ಇವರಿಗೆ ನಾನು ಹೇಗೆ ನನ್ನ ಒಂದು ಶಕ್ತಿ ಸಾಮರ್ಥ್ಯವನ್ನ ವರ್ಣಿಸ್ಲಿ. 16 ಮುಖದ ಬ್ರಹ್ಮ ಯೋಚನೆಯನ್ನು ಮಾಡ್ತಾ ಇದ್ದಾನೆ, ನನ್ನ ಶಕ್ತಿ ಸಾಮರ್ಥ್ಯಗಳನ್ನು ಇವರಿಗೆ ಹೇಗೆ ವಿವರಿಸ್ಲಿ, ಇವರ ಮುಂದೆ ನನ್ನ ದರ್ಪವನ್ನು ಹೇಗೆ ತೋರಿಸ್ಲಿ ಅಂತ ಹೇಳಿ ಯೋಚನೆಯನ್ನು ಮಾಡ್ತಾ ಇರಬೇಕಾದ್ರೆ ಇನ್ನೇನು ಹೇಳ್ಕೋಬೇಕೋ ಅನ್ನುವಷ್ಟರಲ್ಲಿ ಮತ್ತೆ ಸುಂಟರಗಾಳಿ ದೊಡ್ಡದಾಗಿ ಎದ್ದು ಬಿಟ್ಟು ಎಲ್ಲರನ್ನೂ ಕೂಡ 4 ಜನರನ್ನು ತಾಳೆ ಕೆಳಕಾಗಿ ಹೊತ್ಕೊಂಡು ಹೋಗ್ತಾ ಇದೆಯಂತೆ ಆ ಲೋಕಕ್ಕೆ. ಅಲ್ಲಿಗೆ ಹೋಗ್ಬಿಟ್ಟು ಬ್ರಹ್ಮನು ಕರುಣೆಯಿಂದ ಅವನನ್ನು ಕೇಳ್ತಾ ಇದ್ದಾನೆ. ಅದು ಯಾವ ಲೋಕ? 32 ಮುಖದ ಬ್ರಹ್ಮನ ಲೋಕ. ಅಲ್ಲಿಗೆ ಕರೆದುಕೊಂಡು ಬಿಟ್ಟು ತಲೆಕೆಳಕಾಗಿ ಬಂದು ಅವರು ಆ ಒಂದು ನಗರವನ್ನು ಆ ಒಂದು ಲೋಕವನ್ನು ಸೇರಿದ್ದಾರೆ ಆ 4 ಜನರು.

0: ಆ 32 ಮುಖದ ಬ್ರಹ್ಮನ ಲೋಕಕ್ಕೆ ನಾವು ಹೋದ ಕ್ಷಣದಲ್ಲಿ ಅವನು ಕೇಳ್ದ, ಏನು ಯಾತಕ್ಕೋಸ್ಕರ ಇಲ್ಲಿಗೆ ಬಂದೀರಿ? ಈ ಸೂರ್ಯನ ಮುಂದೆ ಮಿಂಚು ಹುಳುಗಳು ಹೇಗೆ ಶೋಭಿಸೋದಕ್ಕೆ ಸಾಧ್ಯವೇ? ಮಿಂಚು ಹುಳುಗಳು ಕತ್ತಲೆಯಲ್ಲಿ ಸ್ವಲ್ಪ ಮಿನುಗಬಹುದು, ಆದರೆ ಸೂರ್ಯ ಇರಬೇಕಾದರೆ ಸೂರ್ಯನ ಮುಂದೆ ಮಿಂಚು ಹುಳುಗಳು ಬೆಳಗೋದಕ್ಕೆ ಸಾಧ್ಯವೇ, ಬೆಳಕನ್ನು ತೋರಿಸೋದಕ್ಕೆ ಸಾಧ್ಯವೇ ಅಂತೇಳಿ ಅವನು ಆರಂಭ ಮಾಡಿದ ಮಾತನ್ನು, ಅಂದರೆ ನನ್ನ ಗರ್ವ, ನಾನು ಆ 32 ಮುಖದ ಬ್ರಹ್ಮ, ಇವನೇ 4, 8, 16 ಹೀಗೆ ಬಂದಿದ್ದಾರಲ್ಲ, ಜೊತೆಗೆ ಒಬ್ಬ ಮನುಷ್ಯ ಬೇರೆ ಬಂದಿದ್ದಾನೆ, ಬಡಕಲು ದೇಹದ ಮನುಷ್ಯ, ಅವನನ್ನು ನೋಡಿಬಿಟ್ಟು ಮಿಂಚು ಹುಳುಗಳು ಇವರು ಅಂತ ಎನ್ನುವಂತಹ ರೀತಿಯಲ್ಲಿ ತಾನು ಸೂರ್ಯ ಅನ್ನುವಂತಹ ರೀತಿಯಲ್ಲಿ ದರ್ಪವನ್ನು ತೋರಿಸ್ತಾ ಇದ್ದಾನೆ. ಆ ಮಾತು ಇನ್ನೂ ಮುಗಿದಿಲ್ಲ, ಅಷ್ಟೊತ್ತಿಗೆ ಮತ್ತೆ ಸುಂಟರಗಾಳಿ, ದೊಡ್ಡದಾಗಿರ್ತಕ್ಕಂತಹ ಗಾಳಿ ಮತ್ತೆ ಬೇರೆ ಬೇರೆ ಮುಖದ 64 ಮುಖದ ಬ್ರಹ್ಮನ ಲೋಕಕ್ಕೆ, ಮತ್ತೆ ಅಲ್ಲಿಂದ 128 ಲೋಕದ ಬ್ರಹ್ಮನ ಲೋಕಕ್ಕೆ, ಹೀಗೆ ನಮ್ಮನ್ನು ಅನೇಕ ಲೋಕಗಳಿಂದ ಲೋಕಗಳಿಗೆ, ಬೇರೆ ಬೇರೆ ದೊಡ್ಡ ಲೋಕಗಳು, ಆ ರೀತಿಯಾಗಿರ್ತಕ್ಕಂತಹ ಲೋಕವನ್ನು ನಮ್ಮನ್ನು ಸುತ್ತಿಸಿಬಿಟ್ಟು ಒಂದು ದಿವಸ ಸಹಸ್ರಮುಖದ ಒಂದು ಬ್ರಹ್ಮನ ಬಳಿಗೆ ನಮ್ಮನ್ನು ಕರೆದುಕೊಂಡು ಹೋಯಿತು ಆ ಸುಂಟರಗಾಳಿ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 32 ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ HC ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ HR ಶ್ರೀಧರ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿಯ ಪಯಣ ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
1: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
2: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ಅವಳು ನುಡಿಸುತ್ತಿದ್ದಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
4: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
2: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.
3: ಆ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ರಾಜ್ಯದಲ್ಲಿ ಅನಲಾಗ್ ಪನ್ನೀರ್ ಮಾರಾಟ ಬಳಕೆ ನಿಷೇಧ, ಆಹಾರ ಸುರಕ್ಷತಾ ಇಲಾಖೆ ಆದೇಶ. ರಾಜ್ಯದ ಕಾರಾಗೃಹಗಳಲ್ಲಿ ಕೃತಕ ಬುದ್ದಿಮತ್ತೆ ಆಧಾರಿತ ಕ್ಯಾಮೆರಾ ಹಾಗೂ ತಂತ್ರಜ್ಞಾನ ಅಳವಡಿಕೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನಿರ್ಧಾರ. ಆಹಾರ ಸುರಕ್ಷತೆ ಪರಿಶೀಲನೆಗೆ ವಾಚ್ ಟೀಂ, ಆರೋಗ್ಯ ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ಗ್ರಾಮೀಣ ಪ್ರದೇಶದಲ್ಲಿ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ. ನೈರುತ್ಯ ರೈಲ್ವೆಗೆ ಮಂಗಳೂರು ರೈಲ್ವೆ ಪ್ರದೇಶ ಸೇರ್ಪಡೆ ಮಾಡಿ ರೈಲ್ವೆ ಮಂಡಳಿಯಿಂದ ಆದೇಶ. ರಾಜ್ಯಾದ್ಯಂತ ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಹಿನ್ನೆಲೆಯಲ್ಲಿ ಕೃತಕ ಅನಲಾಗ್ ಪನ್ನೀರ್ ಬಳಕೆಯನ್ನು ಒಂದು ವರ್ಷದ ಅವಧಿಗೆ ನಿಷೇಧ ಹೊರಡಿಸಿ ಆಹಾರ ಸುರಕ್ಷತಾ ಇಲಾಖೆ ಆದೇಶ ನೀಡಿದೆ. ಹಾಲಿನ ಕೊಬ್ಬಿನ ಬದಲಿಗೆ ಸಸ್ಯಜನ್ಯ ಎಣ್ಣೆ, ಸಸ್ಯಜನ್ಯ ಕೊಬ್ಬು ಅಥವಾ ಇತರ ಅಂಶಗಳನ್ನು ಬಳಸಿ ತಯಾರಿಸಿದ ಉತ್ಪನ್ನಗಳನ್ನು ಪನ್ನೀರೆಂದು ಲೇಬಲ್ ಮಾಡಿ ಮಾರಾಟ ಮಾಡುವಂತಿಲ್ಲ ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ. ಹೋಟೆಲ್, ರೆಸ್ಟೋರೆಂಟ್ಗಳು ಕೃತಕ ಪನ್ನೀರನ್ನು ಆಹಾರ ಉತ್ಪನ್ನ ತಯಾರಿಕೆಯಲ್ಲಿ ಬಳಸುವುದು, ಸಂಗ್ರಹಿಸುವುದು, ಪೂರೈಸುವುದು ಹಾಗೂ ಮಾರಾಟ ಮಾಡುವಂತಿಲ್ಲ ಎಂದು ಇಲಾಖೆ ಸ್ಪಷ್ಟಪಡಿಸಿದೆ. ಕಾರಾಗೃಹ ಇಲಾಖೆಯ ಆಧುನೀಕರಣ ಹಾಗೂ ಬಲವರ್ಧನೆ ಉದ್ದೇಶದಿಂದ ಜೈಲುಗಳಲ್ಲಿ ಕೃತಕ ಬುದ್ದಿಮತ್ತೆ ಆಧಾರಿತ ಕ್ಯಾಮೆರಾಗಳು ಸೇರಿದಂತೆ ಅತ್ಯಾಧುನಿಕ ತಾಂತ್ರಿಕ ಉಪಕರಣಗಳ ಖರೀದಿಗೆ 20 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ಸಿಸಿಟಿವಿ ಇರಬೇಕು ಎಂದು ನ್ಯಾಯಾಲಯ ಈಗಾಗಲೇ ನಿರ್ದೇಶನ ನೀಡಿದೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಠಾಣೆಯಲ್ಲೂ ಸಿಸಿಟಿವಿ 24 ಗಂಟೆ ಕಾರ್ಯನಿರ್ವಹಿಸುವಂತೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ವಜಾ ಕುರಿತಂತೆ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದರು. ಸಚಿವ ನಾಗೇಂದ್ರ ಪ್ರಾಸಿಕ್ಯೂಷನ್ಗೆ ಸಿಬಿಐ ಅನುಮತಿ ಕೇಳಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಈವರೆಗೆ ಕೇಂದ್ರದಿಂದ ಯಾವುದೇ ಅನುಮತಿ ಕೋರಿಕೆ ಬಂದಿಲ್ಲ, ರಾಜ್ಯಪಾಲರಿಗೆ ಸಿಬಿಐ ಪತ್ರ ನೀಡಿರುವ ವಿಚಾರ ತಿಳಿದಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಹಾಗೂ ನಕಲಿ ಔಷಧಗಳ ವಿರುದ್ದ ನಿಗಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲು ಪ್ರತಿ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ವಾಚ್ ಟೀಂ ರಚಿಸಲು ಚಿಂತನೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಸುರಕ್ಷಿತ ಆಹಾರ ಹಾಗೂ ನಕಲಿ ಔಷಧಗಳ ಕುರಿತು ಸಾರ್ವಜನಿಕರು ಸುಲಭವಾಗಿ ದೂರು ಸಲ್ಲಿಸಲು ಕ್ಯೂಆರ್ ಕೋಡ್ ವ್ಯವಸ್ಥೆ ಜಾರಿಗೊಳಿಸಲಾಗಿದೆ. ಪ್ರತಿ ಹೋಟೆಲ್ ಮತ್ತು ಔಷಧ ಮಳಿಗೆಗಳ ಮುಂಭಾಗದಲ್ಲಿ ಕ್ಯೂಆರ್ ಕೋಡ್ ಅಳವಡಿಸಲು ಸೂಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕ್ಯೂಆರ್ ಕೋಡ್ ವ್ಯವಸ್ಥೆ ಆರಂಭಿಸಿದ ಕೇವಲ 2 ದಿನದಲ್ಲಿ 400ಕ್ಕೂ ಅಧಿಕ ದೂರುಗಳು ಬಂದಿವೆ. ದೂರುಗಳು ಬಂದ ಸ್ಥಳಗಳಿಗೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಸ್ತುತ ಇರುವ ಅಧಿಕಾರಿಗಳೇ ತಮ್ಮ ವ್ಯಾಪ್ತಿಯಲ್ಲಿ ಆಹಾರ ಸುರಕ್ಷತೆ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದ ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸುವ ಮೂಲಕ ಗಣೇಶ ಚತುರ್ಥಿಯನ್ನು ಆಚರಿಸಬೇಕು ಎಂದು ಗ್ರಾಮೀಣಾಭಿವೃದ್ದಿ ಹಾಗೂ ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಚಿಂತಾಮಣಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ ಶೇಕಡ 90ರಿಂದ 95ರಷ್ಟು ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸಿ ಪೂಜಿಸಿ ಪರಿಸರ ಸ್ನೇಹಿ ಗಣೇಶೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ. ಯಾವುದೇ ಕಾರಣಕ್ಕೂ ಪಿಒಪಿ ಗಣಪತಿ ಮೂರ್ತಿಗಳ ಪ್ರತಿಷ್ಠಾಪನೆ ವಿಸರ್ಜನೆಗೆ ಅವಕಾಶ ಮಾಡಿಕೊಡಬಾರದೆಂದು ಮನವಿ ಮಾಡಿದ್ದಾರೆ.

0: ಗಣಪತಿ ಮೂರ್ತಿಗಳಿಂದ ಜಲಮೂಲಗಳು ಕಲುಷಿತವಾಗಿ ಜನ ಜಾನುವಾರುಗಳ ಆರೋಗ್ಯದ ಮೇಲೂ ಪರಿಣಾಮ ಬೀರಲಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಪರಿಸರ ಸ್ನೇಹಿ ಗಣೇಶೋತ್ಸವ ಆಚರಣೆಗೆ ಸಹಕರಿಸಬೇಕು ಎಂದು ಸಚಿವರು ಕರೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಶಕಗಳ ಬೇಡಿಕೆಯಂತೆ ಮಂಗಳೂರು ಸೇರಿದಂತೆ ಉಳ್ಳಾಳದವರೆಗಿನ ರೈಲ್ವೆ ವ್ಯಾಪ್ತಿಯನ್ನು ದಕ್ಷಿಣ ರೈಲ್ವೆಯ ಪಾಲಕ್ಕಾಡ್ ವಿಭಾಗದಿಂದ ನೈರುತ್ಯ ರೈಲ್ವೆಯ ಮೈಸೂರು ವಿಭಾಗಕ್ಕೆ ವರ್ಗಾಯಿಸಿ ರೈಲ್ವೆ ಮಂಡಳಿ ಅಧಿಕೃತ ಆದೇಶ ಹೊರಡಿಸಿದೆ. ಮೂರು ವಲಯಗಳಲ್ಲಿ ಹಂಚಿ ಹೋಗಿದ್ದ ಮಂಗಳೂರು ರೈಲ್ವೆ ಪ್ರದೇಶ ಇನ್ನು ಮುಂದೆ ನೈರುತ್ಯ ರೈಲ್ವೆಯ ಭಾಗವಾಗಲಿದೆ. ರಾಜ್ಯದ ಆರ್ಥಿಕ ಅಭಿವೃದ್ಧಿಯ ಅವಿಭಾಜ್ಯ ಅಂಗವಾಗಿರುವ ಮಂಗಳೂರು ರೈಲ್ವೆ ಪ್ರದೇಶಕ್ಕೆ ಈ ಮೂಲಕ ಮತ್ತಷ್ಟು ಹೆಚ್ಚಿನ ಶಕ್ತಿ ದೊರೆತಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಕೇಂದ್ರ ರೈಲ್ವೆ ಖಾತೆ ಸಹಾಯಕ ಸಚಿವ ವಿ ಸೋಮಣ್ಣ, ಮಂಗಳೂರು ಭಾಗದ ಜನತೆಯ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಿರುವ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಇನ್ನು ಮುಂದೆ ಕರಾವಳಿ ಬೆಂಗಳೂರು ನಡುವೆ ಹೊಸ ರೈಲುಗಳ ಆರಂಭ, ವೇಳಾಪಟ್ಟಿ ಸುಧಾರಣೆ ಹಾಗೂ ಮಂಗಳೂರು ಸೆಂಟ್ರಲ್ ಮತ್ತು ಜಂಕ್ಷನ್ ನಿಲ್ದಾಣಗಳ ಅಭಿವೃದ್ಧಿಗೆ ವೇಗ ಸಿಗಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು ಚಿಂತಾಮಣಿ ತಾಲೂಕು ಪಂಚಾಯಿತಿ ಭವನದಲ್ಲಿ ಅತ್ಯಾಧುನಿಕ ಹವಾನಿಯಂತ್ರಿತ 300 ಆಸನಗಳ ಸಾಮರ್ಥ್ಯ ಸೌಧ ಸಭಾಂಗಣ ಮತ್ತು 150 ಆಸನಗಳ ಸಭಾಭವನ ಹಾಗೂ ಆಜಾದ್ ಚೌಕ್ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ, ಚಿಂತಾಮಣಿ ಶಾಸಕ ಡಾ ಎಂಸಿ ಸುಧಾಕರ್, ವಿಧಾನ ಪರಿಷತ್ ಸದಸ್ಯ ಅನಿಲ್, ಜಿಲ್ಲಾಧಿಕಾರಿ ಪ್ರಭು, ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮೊದಲಾದವರು ಉಪಸ್ಥಿತರಿದ್ದರು. ಚಾಮರಾಜನಗರ ಜಿಲ್ಲೆ ಹನೂರಿನಲ್ಲಿ ನಡೆದ ಶೂಟೌಟ್ ಪ್ರಕರಣದ ಮ್ಯಾಜಿಸ್ಟ್ರೇಟ್ ತನಿಖೆ ಬಹುಪಾಲು ಅಂತ್ಯಗೊಂಡಿದ್ದು ಸೋಮವಾರ ವರದಿ ಸಲ್ಲಿಸುವ ಸಾಧ್ಯತೆ ಇದೆ ಎಂದು ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದ್ದಾರೆ. ಹನೂರು ತಾಲೂಕಿನ ಕಾಡಿನೊಳಗೆ ಹೆಚ್ಚು ಜನವಸತಿ ಗ್ರಾಮಗಳಿದ್ದು ಈ ಬಗ್ಗೆ ಅರಣ್ಯ ಇಲಾಖೆ ನಿಯಮಗಳಲ್ಲಿ ಜನರ ಸಂಚಾರಕ್ಕೆ ಸಡಿಲಿಕೆ ಬೇಕೆಂದು ಸದನದಲ್ಲಿ ಪ್ರಸ್ತಾಪಿಸುವುದಾಗಿ ತಿಳಿಸಿದ್ದಾರೆ. ಶೂಟೌಟ್ ಬಳಿಕ ದುಷ್ಕರ್ಮಿಗಳು ತೋಮಿಯಾರ್ಪಾಳ್ಯ, ಕಾರಗ್ಯನಗುಡ್ಡ ಹಾಗೂ ಬೇಟೆಗಾರನ ಗುಡ್ಡ ಕಳ್ಳಬೇಟೆ ತಡೆ ಶಿಬಿರಗಳ ಸೋಲಾರ್ ತಂತಿ ಬೇಲಿ ಗೇಟ್ಗಳನ್ನು ಧ್ವಂಸ ಮಾಡಿದ್ದಾರೆ. ಇದು ಈ ಭಾಗದಲ್ಲಿ ಮಾನವ ಮತ್ತು ವನ್ಯಜೀವಿ ಸಂಘರ್ಷಕ್ಕೆ ಮತ್ತೆ ಎಡೆಮಾಡಿಕೊಟ್ಟಿದೆ. ಇಂದು ಅರಣ್ಯಾಧಿಕಾರಿಗಳು ಹಾಗೂ ಪೊಲೀಸರು ಧ್ವಂಸ ಮಾಡಿರುವ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕ್ಯಾನ್ಸರ್ ನಿಯಂತ್ರಣ ಮತ್ತು ಆರೈಕೆಯಲ್ಲಿ ಆರಂಭಿಕ ಹಂತದ ರೋಗ ನಿರ್ಣಯ ಹಾಗೂ ಸೂಕ್ತ ರೆಫರಲ್ ವ್ಯವಸ್ಥೆ ಅತ್ಯಂತ ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಏಮ್ಸ್ ಮಾದರಿಯ ಉನ್ನತ ಆರೋಗ್ಯ ಸಂಸ್ಥೆಗಳು ಟೆಲಿಮೆಡಿಸಿನ್ ಮತ್ತು ತಜ್ಞರ ಮಾರ್ಗದರ್ಶನದ ಮೂಲಕ ಪ್ರಾಥಮಿಕ ಹಾಗೂ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಿಗೆ ನೆರವಾಗಬೇಕು ಎಂದು ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಒತ್ತಾಯಿಸಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದ ಸಂಸದೀಯ ಸಮಿತಿಯ ಅಧ್ಯಯನ ಪ್ರವಾಸದ ಅಂಗವಾಗಿ ಹೈದರಾಬಾದ್ನಲ್ಲಿ ನಡೆದ ವಿವಿಧ ಉನ್ನತ ಮಟ್ಟದ ಸಭೆಗಳಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕ್ಯಾನ್ಸರ್ ಪತ್ತೆಯಾದ ತಕ್ಷಣವೇ ರೋಗಿಯ ಸಂಪೂರ್ಣ ಚಿಕಿತ್ಸಾ ಪಯಣಕ್ಕೆ ಆದ್ಯತೆ ನೀಡಬೇಕಿದೆ. ದೊಡ್ಡ ಸಂಸ್ಥೆಗಳು, ಗ್ರಾಮೀಣ ಭಾಗದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಜಿಲ್ಲಾ ಆಸ್ಪತ್ರೆಗಳಿಗೆ ತಂತ್ರಜ್ಞಾನದ ಮೂಲಕ ತಜ್ಞರ ಸಲಹೆ ನೀಡಿದರೆ ಸ್ಥಳೀಯವಾಗಿಯೇ ವಿಕೇಂದ್ರೀಕೃತ ಮತ್ತು ಗುಣಮಟ್ಟದ ಚಿಕಿತ್ಸೆ ಸಿಗಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜಾಗತಿಕ ಆರೋಗ್ಯ ಸಂಶೋಧನೆಗಳು ಕೇವಲ ಒಪ್ಪಂದಗಳಾಗಿ ಉಳಿಯದೆ ಸಾಮಾನ್ಯ ರೋಗಿಗಳಿಗೆ ಕೈಗೆಟಕುವ ತಂತ್ರಜ್ಞಾನಗಳಾಗಬೇಕು ಎಂದು ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ತಾಲೂಕಿನ ಕೇರವಾಡದಲ್ಲಿರುವ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆಯ ಅಭಿವೃದ್ಧಿ ಹಾಗೂ ದುರಸ್ತಿ ಕಾಮಗಾರಿಗಳಿಗಾಗಿ ಕೇಂದ್ರ ಸರ್ಕಾರದ ಧರ್ತಿ ಆಭಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಯೋಜನೆಯಡಿ 75 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದಿಂದ ಬಿಡುಗಡೆಯಾಗಿರುವ ಈ ಅನುದಾನದ ಮೂಲಕ ಶಾಲೆಯ ತರಗತಿ ಕೊಠಡಿಗಳು, ಶೌಚಾಲಯಗಳು ಹಾಗೂ ಶಿಕ್ಷಕರು ಮತ್ತು ಸಿಬ್ಬಂದಿಯ ವಸತಿ ಗೃಹಗಳ ಬೃಹತ್ ದುರಸ್ತಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಬುಡಕಟ್ಟು ಸಮುದಾಯದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಸುಸಜ್ಜಿತ ವಸತಿ ಸೌಲಭ್ಯ

0: ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಉಸ್ತುವಾರಿಯಲ್ಲಿ ಈ ಕಾಮಗಾರಿಯನ್ನು 4 ತಿಂಗಳೊಳಗೆ ಪಾರದರ್ಶಕತೆ ಮತ್ತು ಉನ್ನತ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಿರ್ಮಾಣ ಏಜೆನ್ಸಿಗೆ ಸೂಚಿಸಲಾಗಿದೆ ಎಂದು ಸಂಸದರ ಕಾರ್ಯಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕೇಂದ್ರ ಸರ್ಕಾರದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಅಧೀನದಲ್ಲಿರುವ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ನ ಗವರ್ನಿಂಗ್ ಕೌನ್ಸಿಲ್ ಸದಸ್ಯರಾಗಿ ಕೋಲಾರ ತಾಲೂಕು ಕಲಂಡೂರು ಗ್ರಾಮದ ಡಾ ಕೆ ನಾಗರಾಜ್ರನ್ನು ನೇಮಕ ಮಾಡಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಅನಲಾಗ್ ಪನ್ನೀರ್ ಮಾರಾಟ ಬಳಕೆ ನಿಷೇಧ, ಆಹಾರ ಸುರಕ್ಷತಾ ಇಲಾಖೆ ಆದೇಶ. ರಾಜ್ಯದ ಕಾರಾಗೃಹಗಳಲ್ಲಿ ಕೃತಕ ಬುದ್ದಿಮತ್ತೆ ಆಧಾರಿತ ಕ್ಯಾಮೆರಾ ಹಾಗೂ ತಂತ್ರಜ್ಞಾನ ಅಳವಡಿಕೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನಿರ್ಧಾರ. ಆಹಾರ ಸುರಕ್ಷತೆ ಪರಿಶೀಲನೆಗೆ ವಾಚ್ ಟೀಮ್, ಆರೋಗ್ಯ ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ಗ್ರಾಮೀಣ ಪ್ರದೇಶದಲ್ಲಿ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ. ನೈರುತ್ಯ ರೈಲ್ವೆಗೆ ಮಂಗಳೂರು ರೈಲ್ವೆ ಪ್ರದೇಶ ಸೇರ್ಪಡೆ ಮಾಡಿ ರೈಲ್ವೆ ಮಂಡಳಿಯಿಂದ ಆದೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚಿಲ್ಡ್ರನ್ಸ್ ಅವರ್.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ದಿಸ್ ಇಸ್ ಆಕಾಶವಾಣಿ.
5: Children sir,
6: good morning listeners, welcome to our special program Children Are. I am Takin
7: and I'm Kartika.
6: Today we are here to explore the theme India of today, rooted in culture, ready for tomorrow. Before we begin our journey, let us understand what is India or Bharat.
7: India is a nation where tradition and innovation go hand in hand, from ancient wisdom to modern technology, from culture heritage to scientific achievement, India continues to inspire the world.
6: Join us as we take you through India's remarkable journey.
7: Thank you, Takib.
8: And thank you, Kartika.
9: Hello, namaste everyone. Me, Devich, and my friend Jorsnika are here to tell you something interesting about India's culture heritage. Do you know, Jorsnika, that India's culture is one of the oldest and richest in the world? It's reflected in our festivals, languages, art forms, literature, music, and tradition. You know, most of us playfully try to translate the word culture as Sanskriti, which is some extent to correct.
8: Is it? Can you please tell me more about the word culture and what is its Sanskrit meaning?
9: Yes, as we all know, the human mind is like a computer, the hardware. If we put some good software called Sanskar, which is the result of Sanskriti, inside a person's mind, that person becomes an asset to a society.
8: That is very interesting, Divij. And I think that is what you are telling while referring to Indian festivals, languages, art forms, literature, etc.
9: Yes, Jyotsnika.
8: I understood now. What makes India unique is its diversity. We have different languages, cuisines, customs and beliefs. And yet, we remain united as one nation.
10: Vedansh and Payan, could you please tell us more about our traditions?
11: Of course, Takib. Our traditions teach us values such as respect, compassion, honesty and unity. These values continue to guide us even in today's fast-changing world.
12: And hence, whether it is celebrating festivals together or respecting elders, our cultural roots help strengthen identity and connect generations.
7: Dear listeners, it's fun time! I believe all of us love listening to music. And if anyone out there doesn't like listening to music, never mind, you will fall in love with it now. I call upon Adya to sing a song which showcases the cultural heritage of Bharat.

ಸಮಯ 3:00, ಇದು ಆಕಾಶವಾಣಿ ಬೆಂಗಳೂರು. ಗುಲ್ಮೋಹರ್ ಹಿಂದಿ ಚಿತ್ರಗೀತೆಗಳು ಇದೀಗ. ಇಂದಿನ ಗುಲ್ಮೋಹರ್ನಲ್ಲಿ ಆ ದೇಖೆ ಜರಾ, ಅಜಬ್ ಪ್ರೇಮ್ ಕಿ ಗಜಬ್ ಕಹಾನಿ, ಆಲ್ ದ ಬೆಸ್ಟ್ ಹಾಗೆಯೇ ಕುರ್ಬಾನ್, ಈ ನಾಲ್ಕು ಚಿತ್ರಗಳಿಂದ ಆಯ್ದ ಹಿಂದಿ ಹಾಡುಗಳು. ಮೊದಲಿಗೆ ಆ ದೇಖೆ ಜರಾ ಈ ಚಿತ್ರದ ಹಾಡುಗಳು. ದನಿಯಾಗಿದ್ದಾರೆ ಆನಂದ್ ಬಕ್ಷಿ, ಶೀರ್ಷಕ್ ಆನಂದ್, ಸುನಿಧಿ ಚೌಹಾಣ್ ಹಾಗೆಯೇ ಶಾನ್.

ಆ ದಿ ಖೇಸರ ಈ ಚಿತ್ರದಿಂದ ಆದ ಎರಡು ಹಾಡುಗಳಿಗೆ ಧ್ವನಿಯಾಗಿದ್ದವರು ಆನಂದ್ ಬಕ್ಷಿ, ಶೀರ್ಷಕ್ ಆನಂದ್, ಸುನಿಧಿ ಚೌಹಾಣ್ ಹಾಗೂ ಶಾನ್. ಶ್ರೋತೃಗಳಿಗೆ ಗಮನಿಸಿ, ಕರ್ನಾಟಕ ಸರ್ಕಾರದ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಕನ್ನಡ ಭವನ, ಎರಡನೇ ಮಹಡಿ, ಜೆಸಿ ರಸ್ತೆ, ಬೆಂಗಳೂರು. ಇವರು ಶಿಷ್ಯ ವೇತನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ನೃತ್ಯ, ಸುಗಮ ಸಂಗೀತ, ಕಥಾ ಕೀರ್ತನ ಹಾಗೆಯೇ ಗಮಕ, ಈ ಆರು ಕಲಾಕ್ಷೇತ್ರಗಳಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ 16-24 ವರ್ಷ ವಯೋಮಾನದ ಒಳಗಿರುವಂತಹ ಅಭ್ಯರ್ಥಿಗಳು ಶಿಷ್ಯ ವೇತನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದು. 2026-27 ಸಾಲಿನ ಶಿಷ್ಯವೇತನಕ್ಕೆ ಆಯ್ಕೆ ಪ್ರಕ್ರಿಯೆಯನ್ನು ಮೊಬೈಲ್ ಹಾಗೆಯೇ ವಿಡಿಯೋ ಚಿತ್ರೀಕರಣದ ಮೂಲಕ ಆಯ್ಕೆ ಮಾಡೋದಕ್ಕೆ ಅಕಾಡೆಮಿ ತೀರ್ಮಾನ ಮಾಡಿದೆ. ಶಿಷ್ಯವೇತನ ಅರ್ಜಿಗಳ ಬಗ್ಗೆ ಮಾಹಿತಿಯನ್ನು ಅಕಾಡೆಮಿಯು ಫೇಸ್ಬುಕ್ನಲ್ಲಿ ಹಾಗೆಯೇ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದೆ. ನೀವುಗಳು ಇದನ್ನು ಡೌನ್ಲೋಡ್ ಮಾಡಿಕೊಳ್ಬಹುದು. ಫೇಸ್ಬುಕ್ ವಿಳಾಸ ಹೇಗಿದೆ? facebook.com/karnataka-sangeeta-nritya-academy. ಇನ್ನು ವೆಬ್ಸೈಟ್ ವಿಳಾಸ ಹೇಗಿದೆ? sangeetanrityaacademy.karnataka.gov.in. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಇನ್ನು ಅರ್ಜಿಯನ್ನು ಆಯಾ ಜಿಲ್ಲೆಯ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಕೂಡ ಪಡೆದುಕೊಳ್ಳಬಹುದು. ಸಂದರ್ಶನದ ಬದಲಾಗಿ ಅಭ್ಯರ್ಥಿಗಳು ಅರ್ಜಿಯಲ್ಲಿ ನೀಡಿರುವಂತಹ ಪಠ್ಯಕ್ರಮವನ್ನು ಮೊಬೈಲ್ ಹಾಗೆಯೇ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ಪೆನ್ಡ್ರೈವ್ನಲ್ಲಿ ಅಳವಡಿಸಿಕೊಂಡು ಪೆನ್ಡ್ರೈವ್ನೊಂದಿಗೆ ಅರ್ಜಿಯನ್ನು ಈಗ ಹೇಳುವ ವಿಳಾಸಕ್ಕೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ತಲುಪಿಸಬಹುದು. ವಿಳಾಸ ಹೀಗಿದೆ: ರಿಜಿಸ್ಟ್ರಾರ್, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ, ಕನ್ನಡ ಭವನ, ಎರಡನೇ ಮಹಡಿ, ಜೆಸಿ ರಸ್ತೆ, ಬೆಂಗಳೂರು, 560002. ಹೀಗೆ ಬಂದಂತಹ ಅರ್ಜಿಗಳನ್ನು ಆಯಾ ಕಲಾ ಪ್ರಕಾರಕ ಅನುಗುಣವಾಗಿ ತೀರ್ಪುಗಾರರು ಅಭ್ಯರ್ಥಿಗಳು ಚಿತ್ರೀಕರಿಸಿ ಕಳಿಸಿಕೊಟ್ಟಂತಹ ಪೆನ್ಡ್ರೈವನ್ನು ಪರಿಶೀಲನೆ ಮಾಡಿ ಶಿಷ್ಯವೇತನಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಪಠ್ಯಕ್ರಮ ಚಿತ್ರೀಕರಿಸಿದ ಪೆನ್ಡ್ರೈವ್ನೊಂದಿಗೆ ಅರ್ಜಿಯನ್ನು ಸ್ವೀಕಾರ ಮಾಡೋದಕ್ಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 15. ಗಮನಿಸಿ, ಸೆಪ್ಟೆಂಬರ್ 15 ಕೊನೆಯ ದಿನ. ತೀರ್ಪುಗಾರರ ತೀರ್ಮಾನವೇ ಅಂತಿಮ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ನೃತ್ಯ, ಸುಗಮ ಸಂಗೀತ, ಕಥಾ ಕೀರ್ತನ ಹಾಗೆಯೇ ಗಮಕ, ಈ ಆರು ಕಲಾಕ್ಷೇತ್ರಗಳಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ 16-24 ವರ್ಷ ವಯೋಮಾನದ ಒಳಗಿರುವ ಅಭ್ಯರ್ಥಿಗಳು ಶಿಷ್ಯವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಪ್ರಕಟಣೆಯನ್ನ ಕೇಳಿದ್ರಿ. ಗುಲ್ಮೋಹರ್ ಕೇಳ್ತಾ ಇದ್ದೀರಾ? ಅಜಬ್ ಪ್ರೇಮ್ ಕಿ ಗಜಬ್ ಕಹಾನಿ ಈ ಚಿತ್ರದ ಹಾಡುಗಳು ಇನ್ನೀಗ ಆತಿಫ್ ಅಸ್ಲಂ, ಆಲಿಶಾ ಚುನಾಯ್, ಜಾವೇದ್ ಅಲಿ ಹಾಗೂ ಜೋಜೋ ಅವರ ಕಂಠದಲ್ಲಿ.

0: ಓ, ಮಳೆ ಬರಂಗಿದೆ, ನಡೀರಿ ಮನೆಗೆ ಹೋಗೋಣ.
1: ಹೌದೌದು, ಮಳೆ ಜಾಸ್ತಿ ಆಗ್ತಾ ಇದೆ, ಮಿಂಚು ಗುಡುಗು ಕೇಳಿಸ್ತಾ ಇದೆ, ಸಿಡ್ಲು ಹೊಡೆಯೋ ಸಾಧ್ಯತೆ ಕೂಡ ಇದೆ. ನಡೀರಿ ಬೇಗ ಬೇಗ ಮನೆಗೆ ಹೋಗೋಣ.
2: ಸ್ನೇಹಿತರೆ, ಮಳೆ ಬೀಳುವ ಸಮಯದಲ್ಲಿ ಸಿಡಿಲು ಹೊಡೆಯುವುದು ಸಹಜ.
3: ಇಂತಹ ಸಮಯದಲ್ಲಿ ಮರದಡಿಯಲ್ಲಿ ನಿಲ್ಲುವುದು, ಹಳೆ ಕಟ್ಟಡಗಳಲ್ಲಿ ಆಶ್ರಯ ಪಡೆಯುವುದು,
2: ಎತ್ತರದ ಸ್ಥಳಗಳಿಗೆ ಹೋಗುವುದು,
3: ವಿದ್ಯುತ್ ಕಂಬಗಳ ಬಳಿ ನಿಲ್ಲುವುದು
2: ಹಾಗೂ ಪ್ರಾಣಿಗಳನ್ನ ಮೇಯಲು ಬಿಡುವುದು ಅಪಾಯದ ಸಂಗತಿ.
3: ಇಂತಹ ವೇಳೆ ಅನಿವಾರ್ಯವೆನಿಸಿದರೆ ಮಾತ್ರ ಮನೆಯಿಂದ ಹೊರಗೆ ಹೋಗಿ.
2: ಮಕ್ಕಳನ್ನ ಮಳೆಯಲ್ಲಿ ಆಡಲು ಹೆಚ್ಚು ಬಿಡಬೇಡಿ.
3: ಆಕಾಶವಾಣಿ ಹವಾಮಾನ ವರದಿ.
2: ರೇಡಿಯೋದಲ್ಲಿ ಪ್ರಸಾರವಾಗುವ ಹವಾಮಾನ ವರದಿಯನ್ನ ತಪ್ಪದೆ ಆಲಿಸಿ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ.
3: ಸಾವು ನೋವು ಅಪಾರ ಹಾನಿಯಾಗುವುದನ್ನು ತಪ್ಪಿಸಿ.
4: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗುಲ್ಮೋಹರ್ ಕೇಳ್ತಾ ಇದ್ದೀರಾ. ಆಲ್ ದ ಬೆಸ್ಟ್ ಈ ಚಿತ್ರದ ಹಾಡುಗಳು ಇನ್ನೀಗ ಕುನಾಲ್ ಗಾಂಜವಾಲ, ನೀರಜ್ ಶ್ರೀಧರ್, ರಾಜೇಶ್, ಅಲಿಶಾ ಚಿನೈ, ಸೂರಜ್, ಕೆಕೆ ಯಶಿಕಾ, ರಾಣಾ, ಸೋಹಮ್ ಅಂತರ, ಹಾಗೆಯೇ ಸಿ ಕ್ಲಿಂಟನ್, ಇವರೆಲ್ಲರ ಧ್ವನಿಗಳಲ್ಲಿ ಮೂಡಿಬರ್ತಾ ಇದೆ ಆಲ್ ದ ಬೆಸ್ಟ್ ಈ ಚಿತ್ರದ ಹಾಡುಗಳು.

ಸಮಯ 3:50 ಗುಲ್ಮೊಹರ್ ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಆಲ್ ದ ಬೆಸ್ಟ್ ಚಿತ್ರದ ಹಾಡುಗಳ ಬಳಿಕ ಇನ್ನೀಗ ಕುರ್ಬಾನ್ ಚಿತ್ರದ ಹಾಡುಗಳು. ಸುಖವಿಂದರ್ ಸಿಂಗ್, ಕೈಲಾಶ್ ಖೇರ್, ಸಲೀಂ ಮರ್ಚೆಂಟ್, ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಕಂಠದಲ್ಲಿ ಇದೀಗ ಎರಡು ಹಾಡುಗಳು ಕುರ್ಬಾನ್ ಚಿತ್ರದಿಂದ.

ಗುಲ್ಮೋಹರ್ ಇದುವರೆಗೂ ಪ್ರಸಾರವಾಯಿತು. ಇಂದಿನ ಗುಲ್ಮೋಹರ್ನಲ್ಲಿ ಆ ದೇಖೇ ಜರಾ, ಅಜಬ್ ಪ್ರೇಮ್ ಕಿ ಗಜಬ್ ಕಹಾನಿ, ಆಲ್ ದ ಬೆಸ್ಟ್ ಹಾಗೆಯೇ ಕುರ್ಬಾನ್ ಈ ನಾಲ್ಕು ಚಿತ್ರಗಳಿಂದ ಆಯ್ದ ಹಾಡುಗಳನ್ನು ಕೇಳಿದ್ರಿ. ಇನ್ನು ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:00 ಕನ್ನಡ ರತ್ನ ಭಂಡಾರ, ವಿಜ್ಞಾನದ ಮುನ್ನಡೆ ಪ್ರಸಾರವಾಗ್ತಾ ಇದೆ. 6:30 ಗಿರೀಶ್ ಲಿಂಗಣ್ಣ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಬಹುದು. ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. 6:50 ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಇದು. ಇಂದಿನ ಈ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ಹೈನು ತಳಿಗಳ ಮಹತ್ವ ಕುರಿತಾಗಿ ಹೈನುಗಾರಿಕಾ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಮಣಿ ಎ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ, ನಂತರ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಹಾಗೂ ಸಂಗಡಿಗರಿಂದ ಚಿಟ್ ಮೇಳ ವಾದನ. ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ ಮೂಡಿ ಬರ್ತಾ ಇದೆ. 7:45 ಸಿರಿಗಂಧ, ರಾತ್ರಿ 8:00. 9:15 ಸಿಜೆ ಶಶಿಕಲಾ ಹಾಡಿರುವ ಭಾವಗೀತೆಗಳು ಗಮನಿಸಿ. 9:15 ಸಿಜೆ ಶಶಿಕಲಾ ಹಾಡಿರುವ ಭಾವಗೀತೆಗಳು. ಯುವವಾಣಿ ಕಾರ್ಯಕ್ರಮ ರಾತ್ರಿ 9:30 ದೂರದರ್ಶನ ಚಂದನ ವಾಹಿನಿಯ ಗಾನ ಸಿಂಚನ ರಿಯಾಲಿಟಿ ಶೋನ ವಿಜೇತರಾದ ಚಾಮರಾಜನಗರದ ವಿಶ್ವನಾಥ್ ಎಲ್ ಹಾಗೂ ದ್ವಿತೀಯ ಸ್ಥಾನ ಪಡೆದ ಮಂಡ್ಯದ ನವೀನ್ ಕುಮಾರ್ ಜಿಜಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಇವರೊಂದಿಗೆ ದಿಗ್ವಿಜಯ್ ಬಿ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಶ್ರೇಯಸ್ ನಾರಾಯಣ್ ಅವರ ಹಾಡುಗಾರಿಕೆ ಇದೆ. ಈ ಕಾರ್ಯಕ್ರಮ ಆಕಾಶವಾಣಿ ತಿರುವನಂತಪುರಂ ಕೇಂದ್ರದ ಕೊಡುಗೆ. ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಈಗ ಸಮಯ 4:03. ಸಂಜೆಯ ಪ್ರಸಾರದಲ್ಲಿ ಮತ ಭೇಟಿಯಾಗೋಣ. ಇಷ್ಟೊತ್ತು ನಿಮ್ಮ ಜೊತೆ ಇದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ನಾಗರತ್ನ. ನಮಸ್ಕಾರ.

0: ಅನಿಶಾ ಅವರ ಈ ಒಂದು ಧ್ವನಿಯಲ್ಲಿ 90ರ ದಶಕದ ಪಾಪ್ ಸಾಂಗ್ ಅನ್ನ ಕೇಳಿದ್ರಿ. ಮೇಡ್ ಇನ್ ಇಂಡಿಯಾ ಅನ್ನೋಂಥ ಈ ಗೀತೆ ಬಹಳ ಜನಪ್ರಿಯತೆಯನ್ನ ಗಳಿಸಿತ್ತು ಆ ಕಾಲದಲ್ಲಿ ಈ ಹಾಡು. ಸೊ ಮತ್ತೊಮ್ಮೆ ಈ ಹಾಡನ್ನ ಕೇಳಿ ಎಲ್ಲರಿಗೂ ಕೂಡ ಖುಷಿ ಆಗಿದೆ ಅಂತ
1: ಹೇಳಿ.
0: ಬಾಂಬೆ ವೈಕಿಂಗ್ಸ್ ಅವರ ಧ್ವನಿಯಲ್ಲಿ ಮುಂದಿನ ಗೀತೆ ನಿಮಗೋಸ್ಕರ, ಲಿಸನ್ ಟು ಮೈ ಹಾರ್ಟ್ ಬೀಟ್ ಅನ್ನುವಂಥ ಈ ಹಾಡು ನಿಮಗಾಗಿ.

0: ಶಾನ್ ಅವರ ಧ್ವನಿಯಲ್ಲಿ ಕೇಳಿದ್ರಿ ಲವಾಲಜಿ. ಸೊ ನೀವ್ ಕೇಳ್ತಾ ಇದ್ದೀರಾ ಹಿಂದಿ ಪಾಪ್ ಗೀತೆಗಳ ಕಾರ್ಯಕ್ರಮ ಮಿಕ್ಸ್ಡ್ ಮೆಲೋಡಿ
1: ಆಕಾಶವಾಣಿ.
0: ಮುಂದಿನ ಗೀತೆ ಕೈಲಾಶ್ ಖೇರ್ ಅವರ ಧ್ವನಿಯಲ್ಲಿ ಅಲ್ಬೇಲಾ ಸಾಚನ್.

0: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
1: ಸಮಯ 4:38 ಆಗಿದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ? ಎಸ್, ಇದು ಮಿಕ್ಸ್ಡ್ ಮೆಲೋಡೀಸ್. ಮುಂದಿನ ಗೀತೆ ನಿಮಗಾಗಿ ರಾಘವ್ ಅವರ ಧ್ವನಿಯಲ್ಲಿ ಕೆನಾಟ್ ಗೆಟ್ ಎನಫ್ ಅನ್ನೋ ಒಂದು ರಿಮಿಕ್ಸ್ ಸಾಂಗ್.

ಪಾಪ್ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಹಾಡು ಅಲೀಶಾ ಅವರ ಧ್ವನಿಯಲ್ಲಿ, ಅನೀಶಾ ಮತ್ತು ಬಿಡು ಅವರ ಧ್ವನಿಯಲ್ಲಿರುವಂತಹ ದಿಲ್ ಅನ್ನುವಂತಹ ಹಾಡು.

ಸಮಯ 4:51 ಆಗಿದೆ. ವಿಭಿನ್ನವಾದಂತಹ ಹಾಡುಗಳನ್ನ, ಹಿಂದಿ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಮತ್ತಷ್ಟು ವಿಭಿನ್ನವಾಗಿರುವಂತಹ ಎರಡು ಹಾಡುಗಳೊಂದಿಗೆ ಇವತ್ತಿನ ಈ ಹಿಂದಿ ಪಾಪ್ ಮ್ಯೂಸಿಕ್ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಾನು ಕೂಡ ಸ್ಟುಡಿಯೋಯಿಂದ ಹೊರಡುವಂತಹ ಸಮಯ ಕೂಡ ಬಂದಾಯ್ತು. ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಯಾವಾಗ್ಲೂ ಕೇಳ್ತಾ ಇರಿ ನಮ್ಮ FM ರೈನ್ಬೋ ಕನ್ನಡ ಕಾಮನಬಿಲ್ಲು ಸದಾ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ.

0: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: do non stop Sunday. Non stop Sunday. Non stop Sunday.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

0: ಸಮಯ ಆಗಿದೆ 5:52 ನ್ಯೂಟ್ಯೂನ್ ಮಾಡಿರೋದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಿಮ್ಮ ಜೊತೆಯಾಗಿರೋದು ನಾನು ಭವ್ಯ ಗಿರೀಶ್. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆದರೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಶುರು ಮಾಡೋದಕ್ಕೆ ಮುಂಚೆ ಒಂದು 5 ನಿಮಿಷ ರೀ, ಒಂದೇ ಒಂದು ಹಾಡು ಕೇಳ್ಕೊಂಬರೋಣ. ಒಂದು 5 ನಿಮಿಷ ಆದಮೇಲೆ ಶುರು ಮಾಡೋಣ.
1: ಶಾಕಿನಿ, ಕಂಗಿನಿ, ಕನಕನ, ಕನಕುಂದಿನಿ, ಮೋಹಿನಿ, ಬಿಂಗಿನಿ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು, ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಂಜೆಯ ಕಾರ್ಯಕ್ರಮಗಳನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ ಸರಿಯಾಗಿ 5:30:25. ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆ ಸಂಜೆಯ ಕಾರ್ಯಕ್ರಮಗಳನ್ನು ಕೇಳುವುದಕ್ಕೆ ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮ ಬಾನುಲಿ ಮಿತ್ರ ಸಿದ್ಧಲಿಂಗಸ್ವಾಮಿ ಹಿರೇಮಠ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.

0: ನಮ್ಮ ಕಾರ್ಯಕ್ರಮಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿವೆ. ಇದು ಆಕಾಶವಾಣಿ. ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳನ್ನು ನೀವು ಇಲ್ಲಿ ಕೇಳಬಹುದು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಗಿರ್ಮಿಟ್ನಲ್ಲಿ ಮೊದಲಿಗೆ ಕೇಳಿ ವಿನಾಯಕ ಗೆಳೆಯರ ಬಳಗ ಚಿತ್ರದ ಗೀತೆಯೊಂದನ್ನು, ಒಕ್ಕರ್ತುಂಡ ಅನ್ನುವಂತಹ ಗೀತೆಯೊಂದನ್ನು. ಗೀತೆಯನ್ನು ಹಾಡಿದ್ದಾರೆ ಶಂಕರ್ ಮಹಾದೇವನ್, ಮಧು ಬಾಲಕೃಷ್ಣ ಹಾಗೂ ಪ್ರಿಯಾ ಹಿಮೇಶ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿ ಹರಿಕೃಷ್ಣ ಅವರಿಂದ.

0: ಶ್ರೀ ಅಲ್ಲಮ್ಮ ಪ್ರಭು ಚಿತ್ರದಿಂದ ಆರಿಸಿದ ಗೀತೆಯೊಂದನ್ನು ಕೇಳುತ್ತಿದ್ದೀರಿ. ಹಾಡಿದ್ದ ಕಲಾವಿದರು ಶ್ರೀವತ್ಸ ದೇಬೂರ್. ಬಸವೇಶ್ವರರ ಈ ವಚನಕ್ಕೆ ಸಂಗೀತವನ್ನು ನೀಡಿದ್ದವರು ಕುಮಾರ್ ಈಶ್ವರ್.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
0: ಗಿರ್ಮಿಟ್ನಲ್ಲಿ ಹೊಸ ಚಲನಚಿತ್ರಗಳಿಂದ ಆರಿಸಿರುವಂತಹ ಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಯುವರತ್ನ ಚಿತ್ರದಿಂದ ಆರಿಸಿರುವಂತಹ ಗೀತೆಯೊಂದನ್ನು ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ. ಸಂತೋಷ್ ಆನಂದಂ ಅವರ ರಚನೆಗೆ ಸಂಗೀತ SS ತಮನ್ ಅವರಿಂದ.

0: 5% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore rupees ಲೋನ್.
0: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

0: ಕರಿಬಸವ ತಡಕಲ್ ಮತ್ತು ಸಂಗಡಿಗರು ಹಾಡಿದ್ದಂತಹ ರಾಣಾ ಚಿತ್ರದ ಗೀತೆಯೊಂದನ್ನು ಕೇಳುತ್ತಿದ್ದೀರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಚಂದನ್ ಶೆಟ್ಟಿ ಅವರಿಂದ.
1: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ.

ಗಿರ್ಮಿಟ್ನಲ್ಲಿ ಹೊಸ ಕನ್ನಡ ಚಲನಚಿತ್ರಗಳಿಂದ ಆರಿಸಿರುವಂತಹ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ, ಲವ್ ಮಾಕ್ಟೈಲ್ ಚಿತ್ರದ ಗೀತೆಯೊಂದನ್ನು ಹಾಡಿದ್ದಾರೆ ರಘು ದೀಕ್ಷಿತ್. ರಾಘವೇಂದ್ರ ವಿ ಕಾಮತ್ ಅವರ ರಚನೆಗೆ ಸಂಗೀತ ರಘು ದೀಕ್ಷಿತ್ ಅವರದ್ದು.

0: ಗಿರ್ಮಿಟ್ನಲ್ಲಿ ಈವರೆಗೆ ರಾಬರ್ಟ್ ಚಿತ್ರದ ಗೀತೆಯೊಂದನ್ನು ಕೇಳುತ್ತಿದ್ದೀರಿ. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ಅರ್ಜುನ್ ಜನ್ಯ ಅವರಿಂದ. ಇದು ಇಂದಿನ ಗಿರ್ಮಿಟ್. ಈ ಕಾರ್ಯಕ್ರಮವು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸಮಯ ಸರಿಯಾಗಿ 6:25.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕ

0: ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬರುತ್ತಿರುವ ಕೆಲವೊಂದು ಪ್ರಕಟಣೆಗಳನ್ನು ಕೇಳುತ್ತಿರುವಿರಿ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ಮಾನವ ಸೇವೆ, ಮಾನವ ಸೇವೆ.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
4: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
4: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
4: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಇದುವರೆಗೂ ಕೆಲವೊಂದು ಪ್ರಕಟಣೆಗಳನ್ನು ಕೇಳುತ್ತಿದ್ದೀರಿ. ಸಮಯ 6:05 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಇದರಲ್ಲಿ ದೂರದರ್ಶನ ಚಂದನ ವಾಹಿನಿಯ ಗಾನ ಸಿಂಚನ ರಿಯಾಲಿಟಿ ಶೋನ ವಿಜೇತರಾದ ಚಾಮರಾಜನಗರದ ವಿಶ್ವನಾಥ್ ಎಲ್ ಹಾಗೂ ದ್ವಿತೀಯ ಸ್ಥಾನ ಪಡೆದ ಮಂಡ್ಯದ ನವೀನ್ ಕುಮಾರ್ ಜಿಜಿ ಅವರೊಂದಿಗೆ ಸಂದರ್ಶನ. ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ರಾತ್ರಿ 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಶ್ರೇಯಸ್ ನಾರಾಯಣ್ ಅವರ ಹಾಡುಗಾರಿಕೆ. ಇದು ಆಕಾಶವಾಣಿ ತಿರುವನಂತಪುರ ಕೇಂದ್ರದ ಕೊಡುಗೆ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. ಇನ್ನು ನಾಳಿನ ಕಾರ್ಯಕ್ರಮಗಳಲ್ಲಿ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕದಲ್ಲಿ ಮಾಳವಿಕಾ ಆನಂದ್ ಕುಸನೂರ್ ಅವರಿಂದ ದೇವರನಾಮಗಳು, ತಬಲಾ ಸಾಧ್ನಲ್ಲಿ ಡಿ ಕಾರ್ತಿಕ್, ಹಾರ್ಮೋನಿಯಂ ಮಧುಸೂದನ್ ಭಟ್. 6:30 ಜಗದೀಶ್ ಬಿಎಂ ಅವರಿಂದ ಚಿಂತನ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ ಅವರಿಂದ. ನಾಳೆ ಬೆಳಿಗ್ಗೆ 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಮಹತಿ ಅರ್ಕಾಂತ್ ಅವರು ಹಾಡಿರುವಂತಹ ಭಾವಗೀತೆಗಳು. ನಾಳೆ ಬೆಳಿಗ್ಗೆ 7:45 ಹಾಗೂ 8:30 ಚಿತ್ರಗೀತೆಗಳನ್ನು ಕೇಳಬಹುದು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವದಲ್ಲಿ ಚಿತ್ರಗೀತೆಗಳನ್ನು ಕೇಳಬಹುದು. ನಾಳೆ ಬೆಳಿಗ್ಗೆ 9:30 ಗಾನಗಂಗೆ, 9:35 ನಾಳೆ ಬಾಹ್ಯಾಕಾಶ ದಿನದ 3ನೇ ವಾರ್ಷಿಕ ಆಚರಣೆ. ಈ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ, ರಚನೆ ವೇದ ಸುದರ್ಶನ್, ನಿರೂಪಣೆ ಮುಕೇಶ್ ಬಿಎಸ್, ನಿರ್ಮಾಣ ರೋಸ್ಲಿನಾ ಮ್ಯಾಥ್ಯೂ. 10:00 ಗಾನಗಂಗೆ, 10:30 ಸುನೈರೆಪಲ್, 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಎಐ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ, ಹೊಸ ಅವಕಾಶಗಳು ಮತ್ತು ಸಿದ್ಧತೆ, ಈ ಕುರಿತು ಮೇಘನಾ ಕಾನಿಟ್ಕರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಆಶಾ. 12:35 ಆರೋಗ್ಯ ಸಂಚಿಕೆಯಲ್ಲಿ ಶ್ವಾಸಕೋಶ ಕ್ಯಾನ್ಸರ್ ರೋಗದ ಲಕ್ಷಣ, ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ವಿಷ್ಣು ಶರ್ಮಾ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಚೇತನ್ ನಾಯಕ್ಕೆ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥದಲ್ಲಿ ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ ಜಿ ಮಿಷನ್ ಕುರಿತು ಮಾಹಿತಿ ಅಮರೇಶ್ ಆಶಿಹಾಳ್ ಅವರಿಂದ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ ಅವರಿಂದ. 1:20 ಚಿತ್ರಗೀತೆಗಳು, 1:30 ಚೈತ್ರವನದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಕಾರ್ಮಿಕರಿಗಾಗಿ, 3:00 ಗುಲ್ಮೋಹರ್. ಇನ್ನು ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ವಿಜ್ಞಾನದ ಮುನ್ನಡೆ ಗಿರೀಶ್ ಲಿಂಗಣ್ಣ ಅವರಿಂದ. 6:51 ಕೃಷಿರಂಗದಲ್ಲಿ ನೈಸರ್ಗಿಕ ಡಿಟರ್ಜೆಂಟ್ ಹಾಗೂ ಅಂಟುವಾಳಕ್ಕಾಗಿ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಸುಗ್ಗಿ ಪದ ಕೇಳಬಹುದು. 7:45 ಕನ್ನಡದಲ್ಲಿ ಭಾಷಣ, ಸಾಹಿತ್ಯ ಲೋಕದ ಮೇರು ಪ್ರತಿಭೆಗಳಿಗೆ ಕನ್ನಡ ಬೋಧಿಸಿದ ಗುರುವರ್ಯರಾದ ಚಿತ್ರದುರ್ಗದ ಪ್ರೊಫೆಸರ್ ಟಿಎಸ್ ವೆಂಕಣ್ಣಯ್ಯ ಅವರ ವ್ಯಕ್ತಿ ಚಿತ್ರ. ಮಾತನಾಡುತ್ತಾರೆ ಎಂ ಮೃತ್ಯುಂಜಯಪ್ಪ. ಆಕಾಶವಾಣಿ ಚಿತ್ರದುರ್ಗದ ಕೊಡುಗೆ, 8:00 ಸಿರಿಗಂಧ. ನಾಳೆ ರಾತ್ರಿ 9:15 ಗೀತಾ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಭಾವಗೀತೆಗಳು. 9:30 ರಾಷ್ಟ್ರೀಯ ವಿಜ್ಞಾನ ಸಂಚಿಕೆ, 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಆಕಾಶವಾಣಿ ಕನ್ನಡ ರತ್ನ ಭಂಡಾರ,
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡ ರಂಗಭೂಮಿಯ ದೊಡ್ಡ ಹೆಸರು ಆರ್ ನಾಗೇಂದ್ರ ರಾಯರು, ಟೈಗರ್ ವರದಾಚಾರ್ಯರು. ಇವರ ಜೊತೆ ಜೊತೆಗೆ ಇದ್ದವರು ಎಂಜಿ ಮರಿರಾವ್. ಗಾಯನ ಅಭಿನಯದಲ್ಲಿ ಬಹಳ ಜನಪ್ರಿಯರಾಗಿದ್ದರು. ವರದಾಚಾರ್ಯರ ಕೊನೆಯ ದಿನಗಳವರೆಗೂ ಅವರ ಜೊತೆ ಇದ್ದರು. ಅವರ ಬಗ್ಗೆ ಪುಸ್ತಕವನ್ನು ಬರೆದರು. ಸ್ವತಃ ಕಲಾವಿದರಾದ ಎಂಜಿ ಮರಿರಾವ್ ಅವರು ಟೈಗರ್ ವರದಾಚಾರ್ಯರು ಹೇಗಿದ್ದರು ಅಂತ ಬಣ್ಣಿಸಿದ್ದಾರೆ. ಮರಿರಾವ್ ಅವರ ಧ್ವನಿಯನ್ನ ಕೇಳ್ತಾ ಟೈಗರ್ ವರದಾಚಾರ್ಯರನ್ನ ನಾವು ಚಿತ್ರಿಸಿಕೊಳ್ಳಬೇಕು. ಕೇಳೋಣ ರಂಗಭೂಮಿ ಕಲಾವಿದರು ಎಂಜಿ ಮರಿರಾವ್ ಅವರ ಧ್ವನಿ.
2: ನಾನು ಕಲಾವಿದನಾದರೂ

0: ಇವರ ವಿಶೇಷ ಗುಣಗಳನ್ನ ವರ್ಣಿಸೋ ಅಷ್ಟು ನನಗೆ ಶಕ್ತಿ ಇಲ್ಲ. ಬೆಲ್ಲ ಸವಿ ಬಲ್ಲವನೇ ಬಲ್ಲ ಅಂದ ಹಾಗೆ ಅವರ ನಾಟಕಗಳನ್ನ ಅವ್ರನ್ನ ಕಂಡು ಅವರ ಮೆಚ್ಚುಗೆ ಪಡೆದು ಅವ್ರನ್ನ ಹೊಗಳಬಹುದಾದಂಥ ಜನಗಳ ಬಾಯಿಂದ ನಾನು ಎಷ್ಟೋ ವಿಧವಾಗಿ ಕೇಳಿದ್ದೀನಿ. ಜೊತೆಯಲ್ಲೇ ಕೆಲಸ ಮಾಡಿದ್ರಿಂದ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ ತಕ್ಕ ಮಟ್ಟಿಗೆ.
1: ಎಲ್ಲ ಪಾತ್ರದಲ್ಲಿಯೂ ಅವರು ಅದ್ವಿತೀಯರಾಗಿದ್ದರು. ರೂಪ, ಮಾತುಗಾರಿಕೆ, ಅಭಿನಯ, ಹಾಡುಗಾರಿಕೆ ಎಲ್ಲದರಲ್ಲಿಯೂ ಅವರು ಗಟ್ಟಿಗರಾಗಿದ್ದರು. ಎಲ್ಲವೂ ಅವರಲ್ಲಿ ತುಂಬಿತ್ತು. ಆದ್ರಿಂದಲೇ ಅವರು ಇಷ್ಟು ಪ್ರಸಿದ್ಧರಾಗೋದಕ್ಕೆ ಕಾರಣ. ವಿದ್ಯಾರ್ಥಿಗಳು ಕೂಡ ಅವರ ಅಭಿನಯಕ್ಕೆ ಮೆಚ್ಚಿ ರಾಮ್ ವರ್ಮ, ಶಾಕುಂತಲಾ, ನಿರುಪಮಾ ನಾಟಕಗಳನ್ನ ಪದೇ ಪದೇ ಕೇಳಿ ನೋಡೋದಕ್ಕೆ ಆ ನಾಟಕದ ದಿವಸ ಕಿಕ್ಕಿರಿದು ತುಂಬಿರುತ್ತಿದ್ರು. ಆಂಗ್ಲರು ಕೂಡ ಅವರ ಅಭಿನಯ ನೋಡಿ ಮನಸಾರ ಕೊಂಡಾಡಿದ್ದಾರೆ. ಸಹನಟರಾದ ನಮಗೂ ಅವರ ಅಭಿನಯ ಒಂದೊಂದು ವೇಳೆ ತಬ್ಬಿಬ್ಬು ಮಾಡ್ತಾ ಇತ್ತು. ಅವರು ಕೋಪವಾಗಿದ್ದಾರೋ ಸಂತೋಷವಾಗಿದ್ದಾರೋ ಅನ್ನೋಷ್ಟು ಅನುಮಾನ ಬರುವಂತಹ ನಟನೆ ಅವರಲ್ಲಿತ್ತು. ಹಿರಣ್ಯಕಶಿಪ ಪಾತ್ರ ಮಾಡ್ತಾ ಇದ್ದಾಗ ಅವರು ರೇಗ್ಕೊಂಡು ಕೋಪದಲ್ಲಿ ಪಾರ್ಟ್ ಮಾಡುವಾಗ ನಮಗೆ ಅನುಮಾನ, ಏನು ನಿಜವಾಗಲೂ ಇವರು ಕೋಪಿಸ್ಕೊಂಡೇ ಇದ್ದಾರೆಯೋ, ಎಲ್ಲ ವರದಾಚಾರ ನಮ್ಮ ಜೊತೆಯಲ್ಲಿ ಇದ್ದೇನೆ ಮೊದಲಿದ್ದ ಹಾಗೆ ಇದ್ದಾರೆಯೋ ಅಂತ ಅನ್ನೋ ಅಷ್ಟು ಅನುಮಾನ ತರ್ತಾ ಇತ್ತು ಅವರ ಅಭಿನಯ. ಅಷ್ಟು ರಸವತ್ತಾಗಿ ಅವರ ಅಭಿನಯ ಇರ್ತಿತ್ತು. ಅವ್ರ ನಾಟಕಗಳು ಅಂದರೆ ಪಂಡಿತ ಪಾಮರ ರಂಜನೆಗೆ ಗುರಿಯಾಗಿತ್ತು. ನಮ್ಮ ಕನ್ನಡ ನಾಟಕಗಳು ಅಂದರೆ ಇತರ ಭಾಷಾ ಜನರಿಗೂ ಪ್ರಿಯವಾಗಿ ಮಾದರಿಯಾಗಿರುವಂತೆ ಬೆಳಕಿಗೆ ತಂದವರು ಎಂದರೆ ವರದಾಚಾರ್ಯರೇ. ಆ ತಂದೆ ಮಕ್ಕಳ ಯೋಗಕ್ಷೇಮ ಹೇಗೆ ನೋಡ್ತಾನೆಯೋ ಹಾಗೆ ಕಂಪನಿ ನಟರನ್ನು ಮತ್ತು ಇತರ ಜನಗಳನ್ನು ಅವ್ರಿಗೆ ಸೇರಿದವರು ಎಲ್ಲರನ್ನೂ ಒಂದು ತಾರತಮ್ಯವೂ ಮಾಡದೆ ನೋಡ್ಕೊಳ್ತಾ ಇದ್ರು. ಅವರು ಅವ್ರ ಕಂಪ್ನಿಯಲ್ಲಿದ್ದ ಜನಗಳಿಗೇನೆ ಮುಂಚೆ ಮದುವೆ ಮಾಡಿಸಿದ್ದು ಅಲ್ಲದೇ ಹೊರಗಿನಿಂದ ಯಾರು ಬಂದು ಅವರ ಸಹಾಯ ಬೇಡಿದರೆ ನಾಸ್ತಿ ಅನ್ನೋ ಶಬ್ದವೇ ಅವರಲ್ಲಿ ಇರ್ತಾ ಇರಲಿಲ್ಲ. ವಿದ್ಯಾರ್ಥಿಗಳು ವ್ಯಾಸಂಗಕ್ಕೆ ಬೇಕಾದ ಸಹಾಯ ಕೊಡ್ತಾ ಇದ್ದರು. ಅನೇಕರಿಗೆ ವರ್ಷಗಟ್ಟಲೆ ಸ್ಕೂಲ್ ಫೀಸ್ಗಳು ಸಹಾಯ ಮಾಡಿರೋದು ಉಂಟು. ಅವರ ಸಂಪಾದನೆಯಲ್ಲಿ ಬಹುಭಾಗ ಈ ಧರ್ಮ ಕಾರ್ಯಕ್ಕೆ ವಿನಿಯೋಗವಾಯಿತೆ ಹೊರತು ಅವರ ಸ್ವಂತಕ್ಕೆ ಅಂತಂದದ್ದೆ ಸ್ವಾಭಿಮಾನದಿಂದ ಯಾವುದನ್ನು ಉಳಿಸಲೇ ಇಲ್ಲ. ಕಡೆಗೆ ಅವರು ಸಾಯೋ ಕಾಲದಲ್ಲಿ ಅವರ ಕೈಯಲ್ಲಿ ಅವರದು ಅಂತಂದಿದ್ದೆ ಒಂದು 10 ರೂಪಾಯಿ ಕೂಡ ಇರಲಿಲ್ಲ ಅಂತಂದರೆ ಅವರು ಎಷ್ಟು ಉದಾರ ಮನಸ್ಸಿನಿಂದ ಎಷ್ಟು ಧರ್ಮ ಕಾರ್ಯಗಳಿಗೆ ವಿನಿಯೋಗಿಸಿದ್ದಾರೆ, ಈ ಕಲೆಗೋಸ್ಕರ ಶ್ರಮಪಟ್ಟು ಖರ್ಚು ಮಾಡಿಸಿದ್ದಾರೆ ಅಂತನ್ನೋದನ್ನು ನೀವೇ ತಿಳ್ಕೋಬಹುದು. ತಮ್ಮಲ್ಲಿ ಹಣವಿಲ್ಲದೆ ಹೋದರೂ ಒಂದೊಂದು ಸಮಯದಲ್ಲಿ ಯಾರಾದರೂ ಬಂದು ನನ್ನ ಸ್ಥಿತಿ ಹೀಗಿದೆ, ನೀವು ಸಹಾಯ ಮಾಡಬೇಕು ಅಂತ ದೇಹಿ ಅಂತ ಕೇಳಿದ್ರೆ ಅಯ್ಯೋ ಅವ್ರಿಗೆ ಹೇಗಪ್ಪ ಇಲ್ಲ ಅಂತ ಹೇಳೋದು ಅಂತ ಹೇಳಿಬಿಟ್ಟು ಬೇರೆ ಕಡೆ ಹೋಗಿ ಸಾಲ ತಂದು ಆ ಸಹಾಯ ಮಾಡಿರೋದು ನಿದರ್ಶನ ಎಷ್ಟೋ ಇದೆ. ಈ ಕಲೆಗೋಸ್ಕರವಾಗಿಯೇ ಅವರ 30ನೇ ವಯಸ್ಸಿನಿಂದ ಅವರು ಸಾಯೋವರೆಗೂ ಏಕ ಪ್ರಕಾರವಾಗಿ ದುಡಿದು ಈ ಕನ್ನಡ ರಂಗಭೂಮಿನೇ ಉದ್ಧಾರ ಮಾಡಿದ್ರು ಅಂತಲೇ ಹೇಳಬಹುದು.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದರಾದ ಎಂಜಿ ಮರಿರಾವ್ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಸರ್ವೋದಯವಾಗಲಿ ಸರ್ವರಲಿ.
4: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸಮಯ 6:20. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
5: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ಸುಷಮಾ ಕುಮಾರಿ. ಆದೌ ಮುಖ್ಯ ವಾರ್ತಾಃ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಸಿಲಿಗುಡಿ ನಗರೆ ವರಿಷ್ಠೈಃ ಗೋರಖಾ ನೇತೃಭಿಃ ಸಹ ಮೇಲನಂ ಅಕರೋತ್. ವಾರ್ತಾಕಾರಸ್ಯ ಪಂಕಜ್ ಸಿಂಹಸ್ಯ ಅಧ್ಯಕ್ಷತಾಯಾಂ ಸಮಾಹ್ವಾನಾನಾಂ ಸಮಾಧಾನಾಯ ಉಚ್ಚಸ್ತರೀಯ ಸಮಿತ್ಯಾಃ ಘೋಷಣಾ ಅಪಿ ಜಾತಾ. ಸರ್ವಕಾರೇಣ ಚತುರ್ವರ್ಷೇಭ್ಯಃ ನ್ಯೂನ ಬಾಲಕಾನಾಂ ಕೃತೆ ಕ್ಲೋರ್ಫೆನಿರಾಮೀನ್, ಮೆಲಿಯೇಟ್ ತಥಾ ಫಿನೈಲೆ ಫ್ರೈನ್ ಹೈಡ್ರೋಕ್ಲೋರೈಡ್ ಇತ್ಯೇತೈಃ ಯುಕ್ತಾನಾಂ ಸರ್ವಾಣಿ ನಿಶ್ಚಿತ ಮಾತ್ರಾ ಸಂಯೋಜನಾನಿ ನಿರ್ಮಾಣೆ ವಿಕ್ರಯಣೆ ವಿತರಣೆ ಚ ಪ್ರತಿಬಂಧಂ ಸ್ಥಾಪಿತಂ. ಅದ್ಯ ಸಾಯಂಕಾಲೆ ಆಂಧ್ರಪ್ರದೇಶಸ್ಯ ವಿಶಾಖಪತ್ತನಂ ನಗರೆ ಬ್ರಿಕ್ಸ್ ಯುವ ಮಂತ್ರಿಣಾಂ ಸಭಾ ಆರಭ್ಯತೆ. ಭಾರತ ಸೋಮಾಲಿಯಾ ದೇಶೇನ ಸಹ ದ್ವಾವಿಂಶತಿಃ ಭಾರತೀಯ ನಾವಿಕೈಃ ಸಹ ವಿದೇಶೀಯ ಧ್ವಜಯುಕ್ತಯೋಃ ವಾಣಿಜ್ಯಿಕ ನೌಕಾಯಾನಯೋಃ ಅಪಹರಣಸ್ಯ ವಿಷಯೆ ಚರ್ಚಾಂ ಕರೋತಿ. ಅಪಿ ಚ ಬಿಡಬ್ಲ್ಯೂ

0: 30 ಮಾರ್ಕ್ ಒನ್ಗೆ ಅಳವಡಿಸಿದ್ದಾರೆ. ಸುಖಾಯ್ 30 MKI ಅಂತ ಕರೀತಾರೆ. ಸೊ ಅದಕ್ಕೆ ಅಳವಡಿಸಿದ್ದಾರೆ. ಇದು ಈಗ ಅಳವಡಿಸಿರುವಂತ ಮಿಸೈಲ್ ಬಂದು ಅಸ್ತ್ರ ಮಾರ್ಕ್ ಒನ್. ಅಂದ್ರೆ ಇದು 110 ಕಿಲೋಮೀಟರ್ ದೂರದಲ್ಲಿರುವಂತ ಒಂದು ಟಾರ್ಗೆಟ್ ನ ಒಡೆದು ಉರುಳಿಸಬಲ್ಲುವಂತ ಶಕ್ತಿ ಇದಕ್ಕಿರ್ತದೆ. ಅಂದ್ರೆ ನಾವು ಇಲ್ಲಿಂದ ಅದನ್ನ ಉಡಾಯಿಸಿದ್ರೆ ಏರೋಪ್ಲೇನ್ ಅಲ್ಲಿ ಹತ್ತತ್ರ ಬೆಂಗಳೂರಿಂದ ಉಡಾಯಿಸಿದ್ರೆ ಮೈಸೂರಲ್ಲಿರುವಂತ ಟಾರ್ಗೆಟ್ ನೋಗಿ ಒಡೆಯುತ್ತದೆ. ಸೊ ಅಲ್ಲಿ ಯಾವುದೋ ಒಂದು ಶತ್ರು ಏರೋಪ್ಲೇನ್ ಅಲ್ಲಿ ಮೈಸೂರು ಹತ್ರ ಇದ್ರೆ ನಾವು ಇಲ್ಲಿಂದ ಉಡಾಯಿಸಿದ್ರೆ ಅದು ಮೈಸೂರಲ್ಲಿ ಇರುವಂತ ಏರೋಪ್ಲೇನ್ ನ ಒಡೆದು ಉರುಳಿಸಬಲ್ಲುವಂತ ಶಕ್ತಿ ಇದಕ್ಕಿರ್ತದೆ. ಇದಕ್ಕೆ ಆಕ್ಟಿವ್ ರೆಡಾರ್ ಓಮಿಂಗ್ ಸೀಕರ್ ಅಂತ ಅಳವಡಿಸಿರ್ತಾರೆ. ಆಕ್ಟಿವ್ ರೆಡಾರ್ ಓಮಿಂಗ್ ಸೀಕರ್ ಅಂದ್ರೆ ಆ ಶತ್ರು ಏರೋಪ್ಲೇನ್ ಎಲ್ಲಿರುತ್ತೋ ಅದನ್ನ ಹುಡ್ಕೊಂಡೋಗಿ ಅದು ಒಡೆಯುತ್ತೆ. ಅದನ್ನ ಆಕ್ಟಿವ್ ರೆಡಾರ್ ಓಮಿಂಗ್ ಸೀಕರ್ ಅಂತ ಕರೀತಾರೆ. ಸೊ ಇದು ಹೇಗೆ ಅಂದ್ರೆ ಒಂದು ಸಲ ಇದನ್ನ ಲಾಂಚ್ ಮಾಡಿಬಿಟ್ರೆ ಈಗ 110 ಕಿಲೋಮೀಟರ್ ಅಂದ್ರೆ 80 ಕಿಲೋಮೀಟರ್ ಅದು ಆಟೋಮೆಟಿಕ್ ಆಗಿ ಟುವರ್ಡ್ಸ್ ಆ ಟಾರ್ಗೆಟ್ಗೆ ಅದು ಫ್ಲೈ ಆಗ್ತಾ ಹೋಗುತ್ತೆ. ಅದಕ್ಕೆ ಆದ ಒಂದು GPS ನ ಇನರ್ಷಿಯಲ್ ನ್ಯಾವಿಗೇಷನ್ ಅಂತಾರೆ. ಅಂದ್ರೆ ಒಂಥರ GPS ತರ ಅದರಲ್ಲೇ ಅಳವಡಿಸಿರ್ತಾರೆ. ಮತ್ತೆ ಅದ್ರ ಮದರ್ ಏರ್ಕ್ರಾಫ್ಟ್ ನಾನು ಹೇಳದ್ನಲ್ಲ SU-30 MKI ಇಂದ ಲಾಂಚ್ ಮಾಡಿದ್ರೆ ಅದು ಅದನ್ನ ಡೈರೆಕ್ಷನ್ಸ್ ಕೊಡ್ತಾ ಇರುತ್ತೆ. ಕೊನೆ 20 ಕಿಲೋಮೀಟರ್ ಇದ್ದಂಗೆ ಆ ಶತ್ರು ಏರ್ಕ್ರಾಫ್ಟ್ ನ ಹೋಗಿ ಅದ್ ಲಾಕ್ ಮಾಡಿ ಹೊಡಿಯುತ್ತೆ. ಅದ್ ಎಲ್ಲೇ ಔತ್ಕೊಂಡಿದ್ರು ಅದ್ ಬಿಡಲ್ಲ, ಅದು ಹೋಗಿ ಹೊಡೆದುರುಳಿಸುತ್ತೆ. ಇದು 3 ವೆರೈಟಿಲ್ ಬರುತ್ತೆ. ಅಸ್ತ್ರ ಮಾರ್ಕ್ 1 ಅಂತಾರೆ, ಅದು 110 ಕಿಲೋಮೀಟರ್ ಹೋಗುತ್ತೆ. ಅಸ್ತ್ರ ಮಾರ್ಕ್ 2 ಅಂತಾರೆ, ಅದು 160 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಹೋಗೊಡೆಯುತ್ತೆ. ಆಮೇಲೆ ಅಸ್ತ್ರ ಮಾರ್ಕ್ 3 ಅಂತ ಇದೆ, ಅದು 350 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟು ಹೋಗಿ ಹೊಡೆಯುತ್ತೆ. ಅದನ್ನ ಗಾಂಡಿವಾ ಅಂತ ಹೆಸರು ಇಟ್ಟಿದ್ದಾರೆ. ಅದನ್ನು ಈ ಟ್ರಯಲ್ ಸ್ಟೇಜಸ್ ಅಲ್ಲಿದೆ, ಅದು ಫಿನಿಶ್ ಆಗ್ತಾ ಬರ್ತಾ ಇದೆ. ಇದನ್ನ ತೇಜಸ್ಗೂ ಅಳವಡಿಸ್ತಾರೆ, ತೇಜಸ್ ಮಾರ್ಕ್ 1ಗೂ ಅಳವಡಿಸ್ತಾರೆ, ತೇಜಸ್ ಮಾರ್ಕ್ 1A ಇದನ್ನ ಅಳವಡಿಸ್ತಾರೆ. ಸೊ ಇದರ ವೆಯ್ಟ್ ಬಂದು ಹತ್ತತ್ರ 150-160 kg ಅಷ್ಟು ತೂಕ ಇರ್ತದೆ. ಇದಕ್ಕೆ 15 kg ಅಷ್ಟು ವಾರ್ ರೆಡ್ ನ ಇದು ಅಳವಡಿಸೋ ಶಕ್ತಿ ಇರ್ತದೆ. ಇದು ಬಂದು ಪ್ರಾಕ್ಸಿಮಿಟಿ ಫ್ಯೂಸರ್ ಸ್ವಿಚ್ ಅಂತ ಇರ್ತದೆ. ಅಂದ್ರೆ ಶತ್ರು ಏರೋಪ್ಲೇನ್ ಹತ್ರ ಇದ್ದಾಗ ಹೋಗಿ ಅದು ಬ್ಲಾಸ್ಟ್ ಆಗ್ಬಿಡುತ್ತೆ. ಸೊ ಇದು ಹೋಗಿ ಏರೋಪ್ಲೇನ್ ಹೊಡಿಬೇಕು ಅಂತ ಏನಿಲ್ಲ, ಆದ್ರೆ ಹತ್ತತ್ರ ಬಂದಿದ ತಕ್ಷಣನೇ ಅದು ಫ್ಯೂಸ್ ಇನಿಷಿಯೇಟ್ ಆಗಿ ಅದು ಬ್ಲಾಸ್ಟ್ ಆಗುತ್ತೆ. ಸೊ ಇದನ್ನ ಪ್ರಾಕ್ಸಿಮಿಟಿ ಫ್ಯೂಸರ್ ಸ್ವಿಚ್ ಅಂತ ಕರೀತಾರೆ. ಇದು ಅಸ್ತ್ರ ಮಿಸೈಲ್ಸ್ ಬಗ್ಗೆ ಒಂದು ವಿಶೇಷವಾದ ಒಂದು ಸಣ್ಣ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ.
2: ವಿಜ್ಞಾನದ ಮುನ್ನಡೆ ಕೇಳುತ್ತಿದ್ದೀರಿ, ಗಿರೀಶ್ ಲಿಂಗಣ್ಣ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಇದು ಆಕಾಶವಾಣಿ. ಸಮಯ ಸರಿಯಾಗಿ 6:35. ಈಗ ಕಾಣೆಯಾದವರ ಬಗ್ಗೆ ಕೆಲವೊಂದು ಪ್ರಕಟಣೆಗಳು. ಬ್ರಹ್ಮರಾಜು ಎಂಬ 66 ವರ್ಷದ ವ್ಯಕ್ತಿಯೊಬ್ಬರು ಹೆಬ್ಬಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ 6/4/2024 ಕಾಣೆಯಾಗಿರುತ್ತಾರೆ. ಇವರ ಚೆಹರೆ ಹೀಗಿದೆ: ಕೋಲುಮುಖ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು, 6 ಅಡಿ ಎತ್ತರವಿದ್ದಾರೆ, ಕನ್ನಡ ಇಂಗ್ಲಿಷ್ ಭಾಷೆ ಮಾತನಾಡಬಲ್ಲರು. ಕಾಣೆಯಾದಾಗ ಕಪ್ಪು ಬಣ್ಣದ ಪ್ಯಾಂಟ್ ಹಾಗೂ ಬಿಳಿ ಬಣ್ಣದ ಶರ್ಟನ್ನು ಧರಿಸಿರುತ್ತಾರೆ. ಬ್ರಹ್ಮರಾಜು ಎಂಬ 66 ವರ್ಷದ ಈ ವ್ಯಕ್ತಿಯ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಗಾಗಲಿ ಅಥವಾ ಹೆಬ್ಬಾಳ ಪೊಲೀಸ್ ಠಾಣೆಗಾಗಲಿ ಸಂಪರ್ಕಿಸಬಹುದು. ಸರವಣ ಸಿಂಗ್ ಬಿನ್ ಮಾನ್ಸಿಂಗ್ ಎಂಬ 38 ವರ್ಷದ ವ್ಯಕ್ತಿಯೊಬ್ಬರು ಇದೇ ತಿಂಗಳ 22ನೇ ತಾರೀಕಿನಿಂದ ಹಲಸೂರು ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಇವರ ಚೆಹರೆ ಹೀಗಿದೆ: 5.5 ಅಡಿ ಎತ್ತರ, ಗೋಧಿ ಮೈಬಣ್ಣ, ತಲೆ ಕೂದಲನ್ನು ತೆಗೆಸಿದ್ದು ನೈಟ್ ಡ್ರೆಸ್ ಬಟ್ಟೆಗಳನ್ನು ಧರಿಸಿರುತ್ತಾರೆ. ಇವರಿಗೆ ಕನ್ನಡ, ತಮಿಳು, ತೆಲುಗು ಹಾಗೂ ಹಿಂದಿ ಭಾಷೆಗಳು ಬರುತ್ತವೆ.

0: ಸರವಣ ಸಿಂಗ್ ಬಿನ್ ಮಾನ್ಸಿಂಗ್ ಎಂಬ 38 ವರ್ಷದ ಈ ವ್ಯಕ್ತಿಯ ಸುಳಿವು ಸಿಕ್ಕವರು ಹಲಸೂರು ಗೇಟ್ ಪೊಲೀಸ್ ಠಾಣೆಗಾಗಲಿ ಅಥವಾ ಸಮೀಪದ ಪೊಲೀಸ್ ಠಾಣೆಗಾಗಲಿ ಮಾಹಿತಿಯನ್ನು ಕೊಡಬಹುದು. ಇವರಿಗೆ ಕಾಣೆಯಾದವರ ಬಗ್ಗೆ ಕೆಲವೊಂದು ಪ್ರಕಟಣೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಬೆಂಗಳೂರು. ಇದು ಆಕಾಶವಾಣಿ. ಸಮಯ ಸರಿಯಾಗಿ 6:37. ಇನ್ನು ಮುಂದೆ ಕೆಲವೊಂದು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.
1: ಅಕಾಲಿಕ

0: पीएम फसल बीमा योजना से करीब 2 लाख करोड़ ರೂಪಾಯಿ ಕ್ಲೇಮ್ ಕೆ ರೂಪೇ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಸರ್ಕಾರಿ ಶಾಲಾ ಕಾಲೇಜುಗಳ ಹೆಣ್ಣು ಮಕ್ಕಳಿಗೆ ದೀಪಿಕಾ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ, ಸಚಿವ ಬಸವರಾಜ ರಾಯರೆಡ್ಡಿ. ರಾಜ್ಯದ 102 ಬರಪೀಡಿತ ತಾಲೂಕುಗಳಲ್ಲಿ ಅವಲೋಕನ ನಡೆಸುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ನೈಸ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡ ರೈತರಿಗೆ ಇನ್ನೂ ಪರಿಹಾರ ದೊರೆತಿಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಧಾರವಾಡದಲ್ಲಿ ಅತ್ಯಾಧುನಿಕ ಎನ್ ಜೆನ್ ಅಂಚೆ ಕಚೇರಿ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಮಿಳುನಾಡಿಗೆ ಕಬಿನಿ ಕೆಆರ್ಎಸ್ ಜಲಾಶಯಗಳಿಂದ ನೀರು ಬಿಡುಗಡೆ, ಹೊಗೇನಕಲ್ನಲ್ಲಿ ಕಾವೇರಿ ನದಿಯ ಒಳಹರಿವು ಹೆಚ್ಚಳ. ಸರ್ಕಾರಿ ಶಾಲೆಯಲ್ಲಿ 10ನೇ ತರಗತಿ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 12ನೇ ತರಗತಿ ಶಿಕ್ಷಣ ಪೂರ್ಣಗೊಳಿಸಿ ಉನ್ನತ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿನಿಯರಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ದೀಪಿಕಾ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ ಯೋಜನೆ ಜಾರಿಗೊಳಿಸಲಾಗಿದೆ. ವಿದ್ಯಾರ್ಥಿ ವೇತನ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವ ಬಸವರಾಜ್ ರಾಯ್

0: ರೆಡ್ಡಿ ಈ ಯೋಜನೆಯಡಿ ಅರ್ಹ ವಿದ್ಯಾರ್ಥಿನಿಯರಿಗೆ 3 ವರ್ಷಕ್ಕೆ 30,000 ರೂಪಾಯಿ ವಿದ್ಯಾರ್ಥಿ ವೇತನ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಎಂಜಿನಿಯರಿಂಗ್, ವೈದ್ಯಕೀಯ, ಬಿಎ, ಬಿಕಾಂ, ಬಿಎಸ್ಸಿ ಸೇರಿದಂತೆ ವಿವಿಧ ಪದವಿ ಹಾಗೂ ಉನ್ನತ ಶಿಕ್ಷಣದ ಕೋರ್ಸ್ಗಳಿಗೆ ಪ್ರವೇಶ ಪಡೆದ ವಿದ್ಯಾರ್ಥಿನಿಯರು ಪ್ರಯೋಜನ ಪಡೆಯಬಹುದು. 3 ವರ್ಷದ ಕೋರ್ಸ್ 90,000, 4 ವರ್ಷದ ಕೋರ್ಸ್ಗೆ 120,000, ವೈದ್ಯಕೀಯ ಕೋರ್ಸ್ಗೆ 150,000 ರೂಪಾಯಿ ನೆರವು ದೊರೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಆದಾಯ, ಜಾತಿ, ಮೆರಿಟ್ ಸೇರಿದಂತೆ ಯಾವುದೇ ಮಾನದಂಡಗಳನ್ನು ಪರಿಗಣಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ದೃಷ್ಟಿಯಿಂದ ಚಿಂತಾಮಣಿಯಲ್ಲಿ 21 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಹಾಗೂ ಅನುಭವ ಕೇಂದ್ರವನ್ನು ನಿರ್ಮಾಣ ಮಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅನುಭವ ಕೇಂದ್ರ ಲೋಕಾರ್ಪಣೆಗೊಳಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಈಗಾಗಲೇ 102 ತಾಲೂಕುಗಳಲ್ಲಿ ಬರ ಪೀಡಿತ ಪ್ರದೇಶವನ್ನು ಅವಲೋಕನ ನಡೆಸುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವರದಿ ಬಂದ ಬಳಿಕ ಬರ ಪೀಡಿತ ಪ್ರದೇಶಗಳನ್ನು ಘೋಷಿಸಿ ಕೇಂದ್ರ ಸರ್ಕಾರಕ್ಕೆ ವಿಸ್ತೃತ ವರದಿ ಸಲ್ಲಿಸಲಾಗುವುದು ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಸದನದಲ್ಲಿ ಪ್ರತಿಭಟನೆ ನಡೆಸಲು ನಿಯಮಗಳಿದ್ದು ರಾಜಕೀಯ ಸರಿಯಲ್ಲ ಎಂದು ವಿಪಕ್ಷಗಳಿಗೆ ತಿರುಗೇಟು ನೀಡಿದ್ದಾರೆ. ರಾಜ್ಯದ ನಿಜವಾದ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಪ್ರತಿಪಕ್ಷಗಳಿಗೆ ಆಸಕ್ತಿ ಇಲ್ಲ ಎಂದು ಪರಮೇಶ್ವರ್ ದೂರಿದ್ದಾರೆ. ನೈಸ್ ರಸ್ತೆ ಯೋಜನೆ ದೇವೇಗೌಡರ ಕನಸಿನ ಕೂಸಾಗಿದ್ದು, ಬಳಿಕ ಆಡಳಿತಕ್ಕೆ ಬಂದ ಸರ್ಕಾರಗಳು ಕಂಪನಿ ಮಾಲೀಕರ ಮೂಲಕ ಭ್ರಷ್ಟಾಚಾರಕ್ಕೆ ಅವಕಾಶ ನೀಡಿವೆ ಎಂದು ಕೇಂದ್ರ ಉಕ್ಕು ಮತ್ತು ಭಾರಿ ಕೈಗಾರಿಕೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಹಾಸನದ ಹೊಳೆ ನರಸೀಪುರದಲ್ಲಿ ಮಾತನಾಡಿದ ಅವರು, ನೈಸ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡ ರೈತರಿಗೆ 20 ವರ್ಷವಾದರೂ ಪರಿಹಾರ ದೊರೆತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೈಸ್ ಕಂಪನಿ ತನ್ನ ಯೋಜನೆ ಪೂರ್ಣಗೊಳಿಸುವ ಬದಲು ನ್ಯಾಯಾಲಯಕ್ಕೆ ಸರ್ಕಾರವನ್ನು ಎಳೆ ತರುವ ಮೂಲಕ ಮುಖಭಂಗ ಮಾಡಿದೆ ಎಂದು ದೂರಿದ್ದಾರೆ. ಕಾನೂನುಬಾಹಿರವಾಗಿ ಟೋಲ್ ವಸೂಲು ಮಾಡಲು ಅವಕಾಶ ನೀಡಲಾಗಿದೆ. ಸರ್ಕಾರದ ಅನುಮತಿ ಪಡೆಯದೆ ವರ್ಷದಿಂದ ವರ್ಷಕ್ಕೆ ಟೋಲ್ ದರ ಹೆಚ್ಚಿಸಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 111 ಕಿಲೋಮೀಟರ್ ರಸ್ತೆ ಯೋಜನೆಯಡಿ ಕೇವಲ 5 ಕಿಲೋಮೀಟರ್ ರಸ್ತೆ ನಿರ್ಮಿಸಿ ಟೋಲ್ ಸಂಗ್ರಹಿಸಲಾಗುತ್ತಿದೆ. ಇದುವರೆಗೆ ಸುಮಾರು 2,000 ಕೋಟಿ ರೂಪಾಯಿ ಟೋಲ್ ಸಂಗ್ರಹಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೇಂದ್ರ ಸಚಿವರಾಗಿ ಎಚ್ಡಿ ಕುಮಾರಸ್ವಾಮಿ ಅವರು, ನೈಸ್ ರಸ್ತೆಯಲ್ಲಿ ಟೋಲ್ ಕಟ್ಟಬೇಡಿ ಎಂದು ಜನರಿಗೆ ಪ್ರಚೋದನೆ ನೀಡುವುದು ಸರಿಯಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜವಾಬ್ದಾರಿ ಸ್ಥಾನದಲ್ಲಿರುವ ಕುಮಾರಸ್ವಾಮಿಯವರು ಈ ರೀತಿ ಕರೆ ನೀಡಬಾರದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಸಿಐಡಿ ಹಾಗೂ ಎಸ್ಐಟಿ ತನಿಖೆಯಲ್ಲಿ ನಾಗೇಂದ್ರ ಹೆಸರು ಇಲ್ಲ. ಸಿಬಿಐ ಹಾಗೂ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು 2ನೇ ಎಫ್ಐಆರ್ನಲ್ಲಿ ಅವರ ವಿರುದ್ದ ಚಾರ್ಜ್ ಶೀಟ್ ಹಾಕಿದ್ದಾರೆ. ಈ ವಿಷಯದ ಕುರಿತಂತೆ ಸದನದಲ್ಲಿ ಪ್ರತಿಪಕ್ಷಗಳು ಏಕೆ ಚರ್ಚೆ ಮಾಡುತ್ತಿಲ್ಲ ಎಂದು ಪ್ರಿಯಾಂಕ್ ಖರ್ಗೆ ಪ್ರತಿಪಕ್ಷಗಳನ್ನು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಧಾರವಾಡದ ವಿದ್ಯಾಗಿರಿಯಲ್ಲಿ ನವೀಕೃತಗೊಂಡ ಅತ್ಯಾಧುನಿಕ ಎನ್ ಜನ್ ಅಂಚೆ ಕಚೇರಿಯನ್ನು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಅಂಚೆ ಇಲಾಖೆಯು ಸಾರ್ವಜನಿಕರಿಗೆ ಆಧುನಿಕ ಸೌಲಭ್ಯಗಳು, ಸುಧಾರಿತ ಮೂಲಸೌಕರ್ಯ ಹಾಗೂ ತಂತ್ರಜ್ಞಾನ ಆಧಾರಿತ ಸೇವೆಗಳನ್ನು ಒದಗಿಸುವ ನಿಟ್ಟನಲ್ಲಿ ಈ ನೂತನ ಅಂಚೆ ಕಚೇರಿಯನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈಗಾಗಲೇ ಇಂಡಿಯನ್ ಪೋಸ್ಟ್ ದೇಶಾದ್ಯಂತ 100ಕ್ಕೂ ಹೆಚ್ಚು ಎನ್ ಜನ್ ಅಂಚೆ ಕಚೇರಿಗಳನ್ನು ಹೊಂದಿದ್ದು, ಈ ಯೋಜನೆಯಡಿ ಧಾರವಾಡದ ವಿದ್ಯಾಗಿರಿ ಕಚೇರಿಯು ರಾಷ್ಟವ್ಯಾಪಿ ವಿಸ್ತರಣೆಯ ಭಾಗವಾಗಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದ್ದಾರೆ. ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜು ಆವರಣಗಳಲ್ಲಿ ಯುವ ಪೀಳಿಗೆಗೆ ಅನುಕೂಲವಾಗುವಂತೆ ಆರಂಭಿಸಿರುವ ಈ ಅಂಚೆ ಕಚೇರಿ ಆಧುನಿಕ ಮತ್ತು ಡಿಜಿಟಲ್ ಸ್ನೇಹಿಯಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಕಬಿನಿ ಮತ್ತು ಕೃಷ್ಣರಾಜಸಾಗರ ಜಲಾಶಯಗಳಿಂದ ನಿರಂತರವಾಗಿ ನೀರು ಬಿಡುತ್ತಿರುವುದರಿಂದ ತಮಿಳುನಾಡಿನ ಹೊಗೇನಕಲ್ನಲ್ಲಿ

0: ಇಂದು ಕಾವೇರಿ ನದಿಯ ಒಳಹರಿವು 12,000 ಕ್ಯೂಸೆಕ್ಗಳಿಗೆ ಏರಿದೆ. ಈ ನಡುವೆ ಪ್ರವಾಸಿಗರನ್ನು ರಕ್ಷಿಸಲು ಮುನ್ನೆಚ್ಚರಿಕಾ ಕ್ರಮವಾಗಿ ಧರ್ಮಪುರಿ ಜಿಲ್ಲಾಡಳಿತ ನಿಷೇಧ ಮುಂದುವರೆಸಿದೆ. ಕೇಂದ್ರ ಆಯೋಗದ ಸೂಚನೆ ಬಳಿಕ ರಾಜ್ಯ ಸರ್ಕಾರ ಕೆಆರ್ಎಸ್ ಮತ್ತು ಕಬಿನಿ ಅಣೆಕಟ್ಟುಗಳಿಂದ ಒಟ್ಟು 14,940 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದು ಈ ಏರಿಕೆ ಕಂಡುಬಂದಿದೆ. ಕೃಷ್ಣರಾಜಸಾಗರ ಜಲಾಶಯದ ಸಲಹಾ ಸಮಿತಿ ಸಭೆಯಲ್ಲಿ ಕಬ್ಬು ಭತ್ತ ಹೊರತುಪಡಿಸಿ ಉಪ ಬೆಳೆಗಳನ್ನು ಬೆಳೆಯುವಂತೆ ಸರ್ಕಾರ ಸೂಚನೆ ನೀಡಿರುವುದನ್ನು ಖಂಡಿಸಿ ಮಂಡ್ಯ ರೈತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ರಾಗಿ ಗಂಜಿ ಸೇವಿಸುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕನ್ನಡ ಪರ ಹೋರಾಟಗಾರ ಮಂಜುನಾಥ್, ಪ್ರತಿದಿನ ಕೆಆರ್ಎಸ್ ಜಲಾಶಯದಿಂದ 12,000 ಕ್ಯೂಸೆಕ್ ನೀರು ತಮಿಳುನಾಡಿಗೆ ಹರಿಯುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಮಾತ್ರ ಮಂಡ್ಯ ಜಿಲ್ಲೆಯ ರೈತರು ಉಪ ಬೆಳೆ ಬೆಳೆದರೆ ನೀರು ನೀಡಲಾಗುವುದು ಎಂದಿದ್ದಾರೆ. ನಮ್ಮ ನೀರನ್ನು ತಮಿಳುನಾಡಿಗೆ ನೀಡಿ ನಾವು ಏಕೆ ಉಪ ಬೆಳೆ ಬೆಳೆಯಬೇಕೆಂದು ಪ್ರಶ್ನಿಸಿದ್ದಾರೆ. ಇದನ್ನು ಖಂಡಿಸಿ ಇದೇ 26ರಂದು ಕೆಆರ್ಎಸ್ಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದ ಐಎಎಸ್ ಅಧಿಕಾರಿ ನಾಪತ್ತೆಯಾಗಿದ್ದಾರೆ ಎಂಬ ವರದಿಗಳು ಸತ್ಯಕ್ಕೆ ದೂರ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಸಂಬಂಧಪಟ್ಟ ಅಧಿಕಾರಿ ಸರ್ಕಾರದೊಂದಿಗೆ ಸಂವಹನ ನಡೆಸಿ ಕೌಟುಂಬಿಕ ತುರ್ತು ಪರಿಸ್ಥಿತಿ ಹಿನ್ನೆಲೆಯಲ್ಲಿ ರಜೆ ಕೋರಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಅಧಿಕೃತ ದೂರವಾಣಿ ಸಂಪರ್ಕದಲ್ಲಿ ಇಲ್ಲದ ಕಾರಣ ಅವರು ಎಲ್ಲಿದ್ದಾರೆ ಎಂಬ ಬಗ್ಗೆ ಗೊಂದಲ ಹಾಗೂ ಊಹಾಪೋಹಗಳಿಗೆ ಕಾರಣವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರಕಟಿಸಲಾಗಿರುವ ಮೀಸಲಾತಿ ಪ್ರಕ್ರಿಯೆಯಲ್ಲಿ ಹಲವಾರು ಲೋಪಗಳಾಗಿದ್ದು ನಿಯಮಗಳನ್ನು ಪಾಲಿಸದೆ ಮೀಸಲಾತಿ ನಿಗದಿಪಡಿಸಲಾಗಿದೆ ಎಂದು ಜೆಡಿಎಸ್ ನಾಯಕರು ಆರೋಪಿಸಿದ್ದಾರೆ. ಹಾಸನದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಚಿವರಾದ ಎಚ್ಡಿ ರೇವಣ್ಣ, ಎ ಮಂಜು, ಎಚ್ಕೆ ಕುಮಾರಸ್ವಾಮಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೀಸಲಾತಿ ನಿಗದಿಪಡಿಸುವ ಮುನ್ನ ಜನರ ಅಭಿಪ್ರಾಯವನ್ನು ಪರಿಗಣಿಸಬೇಕು ಎಂದು ತಿಳಿಸಿದ್ದಾರೆ. ಮಾಜಿ ಸಚಿವ ಎಚ್ಡಿ ರೇವಣ್ಣ ಮಾತನಾಡಿ, ಸರ್ಕಾರ ಯಾವುದೇ ಅಭಿಪ್ರಾಯ ಸಂಗ್ರಹಿಸದೆ ಏಕಾಏಕಿ ಮೀಸಲಾತಿ ಪ್ರಕಟಿಸಿರುವುದು ಖಂಡನೀಯ ಎಂದು ಹೇಳಿದ್ದಾರೆ. ಒಂದು ವಾರದೊಳಗೆ ಮೀಸಲಾತಿ ಪ್ರಕ್ರಿಯೆಯನ್ನು ಸರಿಪಡಿಸದಿದ್ದರೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ತೀವ್ರವಾಗಿದ್ದರೂ ಸರ್ಕಾರ ಗಮನಹರಿಸುತ್ತಿಲ್ಲ ಎಂದು ದೂರಿದ್ದಾರೆ. ಪರಿಸರ ಸಂರಕ್ಷಣೆಯೊಂದಿಗೆ ಜನರ ಹಿತಾಸಕ್ತಿ ಕಾಪಾಡುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಶಾಸಕ ಎಎಸ್ ಪೊನ್ನಪ್ಪ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿದ ಅವರು, ಪರಿಸರ ಹಾಗೂ ಪಶ್ಚಿಮಘಟ್ಟ ರಕ್ಷಣೆಯಾದರೆ ಮಾತ್ರ ನಾಡು ಉಳಿಸಿ ನೈಸರ್ಗಿಕ ಸಮತೋಲನ ಕಾಪಾಡಬಹುದಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ಶಾಲಾ ಕಾಲೇಜುಗಳ ಹೆಣ್ಣು ಮಕ್ಕಳಿಗೆ ದೀಪಿಕಾ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ, ಸಚಿವ ಬಸವರಾಜ ರಾಯರೆಡ್ಡಿ. ರಾಜ್ಯದ 102 ಬರಪೀಡಿತ ತಾಲೂಕುಗಳಲ್ಲಿ ಅವಲೋಕನ ನಡೆಸುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ನೈಸ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡ ರೈತರಿಗೆ ಇನ್ನೂ ಪರಿಹಾರ ದೊರೆತಿಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಧಾರವಾಡದಲ್ಲಿ ಅತ್ಯಾಧುನಿಕ ಎನ್ ಜನ್ ಅಂಚೆ ಕಚೇರಿ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಮಿಳುನಾಡಿಗೆ ಕಬಿನಿ ಕೆಆರ್ಎಸ್ ಜಲಾಶಯಗಳಿಂದ ನೀರು ಬಿಡುಗಡೆ, ಹೊಗೆನಕಲ್ನಲ್ಲಿ ಕಾವೇರಿ ನದಿಯ ಒಳಹರಿವು ಹೆಚ್ಚಳ. ಇಲ್ಲಿಗೆ ವಾರ್ತಾ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:30ಕ್ಕೆ.
1: ಆಕಾಶವಾಣಿ.

0: ಪ್ರಾಧ್ಯಾಪಕಿಯಾಗಿರುವ ಡಾಕ್ಟರ್ ನಾಗಮಣಿಯವರು ನಮ್ಮ ಜೊತೆಗಿದ್ದಾರೆ. ಪ್ರಸ್ತುತ ಹೈನುಗಾರಿಕೆಗೆ ಒಂದು ಮುಖ್ಯ ಕಸುಬು ಅಥವಾ ಉಪಕಸುಬು ಅನ್ನೋ ಒಂದು ವಿಚಾರ ಬಂದಾಗ ಸಾಕಷ್ಟು ಮಹತ್ವವನ್ನು ಈ ಇಲಾಖೆಗೆ ಈಗ ಕೊಡಲಾಗುತ್ತೆ. ಸಾಕಷ್ಟು ರೈತರು, ರೈತ ಮಕ್ಕಳು ಈ ಒಂದು ಉಪಕಸುಬನ್ನು ಮುಖ್ಯ ಕಸುಬನ್ನಾಗಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಹೈನುಗಾರಿಕೆ ಮತ್ತು ಹೈನು ತಳಿಗಳ ಬಗ್ಗೆ ನಾವು ಯಾವಾಗಲೂ ತಿಳ್ಕೊಳ್ಳೇಬೇಕು. ಹಾಗಿದ್ರೆ ಬನ್ನಿ, ಈ ಒಂದು ಹೈನುಗಾರಿಕೆ ವಿಷಯವನ್ನು ಆಯ್ಕೆ ಮಾಡ್ಕೊಳ್ಬೇಕಂದ್ರೆ ನಮಗೆ ಹೈನುಗಾರಿಕೆಯಲ್ಲಿ ಏನೇನು ತಿಳ್ಕೊಳ್ಬೇಕಾಗತ್ತೆ, ಅದಕ್ಕಿಂತ ಪೂರ್ವದಲ್ಲಿ ಹೈನು ತಳಿಗಳು ಯಾವ್ಯಾವ್ದು ಇದ್ದಾವೆ, ಆ ಎಮ್ಮೆ ತಳಿಗಳು ಯಾವ್ಯಾವುದು, ಆಕಳು ತಳಿಗಳು ಯಾವುದು, ಒಂದೊಂದಾಗಿ ಮಾಹಿತಿ ಮಾಡಿಕೊಳ್ಳೋಣ. ಡಾಕ್ಟರ್ ನಾಗಮಣಿಯವರೇ, ಇನ್ನೊಮ್ಮೆ ತಮಗೆ ಸ್ವಾಗತ, ನಮಸ್ಕಾರ. ಹೇಳಿ ಡಾಕ್ಟರ್ ನಾಗಮಣಿಯವರೇ, ಇವತ್ತು ನಮ್ಮ ರೈತರು ಹೈನುಗಾರಿಕೆ ಇದನ್ನು ಬಹಳ ವರ್ಷದಿಂದ ಮಾಡ್ಕೋತಾ ಬರ್ತಾ ಇದ್ದಾರೆ, ಹೈನುಗಾರಿಕೆಯಲ್ಲಿ ಮುಖ್ಯವಾಗಿ ಯಾವ್ಯಾವ ತಳಿಗಳಿದ್ದಾವೆ ಒಂದೊಂದಾಗಿ ಹೇಳಬೇಕು.
1: ಮೊದಲಿಗೆ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಹೈನುಗಾರಿಕೆ ಒಂದು ದೀರ್ಘಾವಧಿ ಹಾಲು ಉತ್ಪಾದನೆ ಮಾಡುವಂತ ಒಂದು ಕೃಷಿ ಅಥವಾ ಪಶು ಸಂಗೋಪನೆಯ ಒಂದು ಉಪಕಸುಬು ಅಥವಾ ಉದ್ಯಮ ಅಂತ ನಾವು ಹೇಳ್ಬೋದು. ಹೈನುಗಾರಿಕೆ ಜೊತೆಗೆ ಬೇರೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಈ ಥರ ಬೇರೆ ಬೇರೆ ಉಪಕಸುಬುಗಳನ್ನ ಸಹ ನಮ್ಮ ರೈತ ಅಥವಾ ರೈತ ಬಾಂಧವರು ತಮ್ಮಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಯಾಕಂದರೆ ಮನೆಗೊಂದು ಮಗು ಇರುವ ಹಾಗೆ ಮನೆಗೊಂದು ಒಂದು ಹಸು ಅಥವಾ ಯಾವುದೇ ಒಂದು ಪ್ರಾಣಿಯನ್ನು ನಾವು ಸಾಕ್ಕೊಂಡಿರ್ತೀವಿ. ಯಾಕಂದರೆ ಅದೊಂದು ಉದ್ಯಮ ಥರ ಮಾಡ್ಕೊಂಡಿರ್ತೀವಿ, ಅದರಿಂದ ಒಂದು ಆದಾಯ ಬರುವಂಥ ಒಂದು ಉದ್ಯಮವನ್ನು ಮಾಡ್ಕೊಂಡಿರ್ತೀವಿ. ನಾವು ಹೈನುಗಾರಿಕೆನ ಒಂದು ವರ್ಷವಿಡೀ ನಿರಂತರ ಆದಾಯ ಕೊಡುವಂಥ ಉದ್ಯಮ ಅಂತ ಹೇಳ್ಬೋದು. ಏನಕ್ಕಂದರೆ ನಮಗೆ ಗೊತ್ತಿರ್ಬೋದು ಸರ್, ಈಗ ಕೃಷಿ ಬೆಳೆಗಳಲ್ಲಿ ಒಂದು ದರ ಕಡಿಮೆ ಆಗ್ಬೋದು, ಆದರೆ ಹಾಲಿನ ದರ ಎಂದಿಗೂ ಕಡಿಮೆ ಆಗೋದಿಲ್ಲ. ಆದ್ದರಿಂದ ಹೈನುಗಾರಿಕೆನೇ ಒಂದು ಮುಖ್ಯ
0: ಅವಶ್ಯಕವಾದ ವಸ್ತು.
1: ಹೌದು, ನಾವು ಹುಟ್ಟಿದಾಗಿಂದ ಸಾಯುವವರೆಗೂ ನಾವು ಹಾಲನ್ನು ನಿರಂತರವಾಗಿ ಉಪಯೋಗಿಸ್ತಾನೆ ಇರ್ತೀವಿ. ಆದ್ದರಿಂದ ಮುಖ್ಯವಾಗಿ ನಮ್ಮ ರೈತಾಪಿ ವರ್ಗದವರು ಈ ಹೈನು ತಳಿಗಳು ಯಾವುದು, ಅವು ಯಾವ ರೀತಿ ಇರುತ್ತೆ, ಯಾವ ರೀತಿ ಅವು ಒಂದು ಉತ್ಪಾದನೆ ಕೊಡುತ್ತೆ ಅನ್ನೋದನ್ನ ಮೊದಲಿಗೆ ತಿಳ್ಕೊಂಡಿರಬೇಕು. ನಾವು ಮುಖ್ಯವಾಗಿ ನೋಡೋದಾದ್ರೆ ನಮ್ಮ ಭಾರತದಲ್ಲಿ ಪ್ರಮುಖವಾದ ಹೈನು ತಳಿಗಳು ಯಾವ್ದಾದ್ರು ಅಂತಂದ್ರೆ ದೇಶೀಯ ತಳಿಗಳು ಹೇಳ್ಬೋದು. ಯಾವ್ದಾದ್ರು ಅಂದ್ರೆ ಗಿರ್ ಅಂತ ಹೇಳ್ಬೋದು, ಸಾಹಿವಾಲ್ ಅಂತ ಹೇಳ್ಬೋದು, ಸಿಂಧಿ ಅಂತ ಹಸುಗಳು, ಬೇರೆ ವಿಧ ವಿಧವಾದ ಹೈನು ತಳಿಗಳು ಇದಾವೆ. ಅದರಲ್ಲಿ ಸಾಹಿವಾಲ್ ತಳಿ ಅಂತೂ ಹಾಲಿನ ಉತ್ಪಾದನೆ, ಒಂದು ಸೂಲಿನಲ್ಲಿ ಹಾಲಿನ ಉತ್ಪಾದನೆ ಏನು ಇರುತ್ತೆ ಅಂದರೆ 1500 ರಿಂದ 1800 ಲೀಟರ್ ಅಂತ ಹೇಳ್ತೀವಿ. ನಾವು ಒಂದು ಸೂಲು ಅಂತ ತಗೊಳ್ಳೋದು ಯಾವುದು ಅಂದರೆ 305 ದಿನಗಳು ಕರಾವಿನ ದಿನಗಳನ್ನ ನಾವು ಒಂದು ಸೂಲು ಅಂತ ತಗೊಬೋದು. ಅದರದ ವಿಶೇಷತೆಗಳು ನೋಡೋದಾದರೆ ಅದು ಮೂಲ ಸ್ಥಾನ ಎಲ್ಲಿಂದ ಬಂದಿರೋದು ಅಂದರೆ ಪಂಜಾಬ್. ಈ ಸಾಹಿವಾಲ್ ಅನ್ನೋದು ಪಂಜಾಬಿಂದ ಬಂದಿದೆ. ಮತ್ತು ಕಂದು ಬಣ್ಣ ಇರುತ್ತೆ, ಮತ್ತು ಹಣೆ ಉಬ್ಬಾಗಿ ಇರುತ್ತೆ. ಅದೇ ರೀತಿ ನಾವು ಗಿರ್ ತಳಿ ನೋಡೋದಾದ್ರೆ ಅದು ಸಹ ಕಂದು ಬಣ್ಣ ಇರುತ್ತೆ, ಅದರದ್ದು ಕಿವಿಗಳು ಮಾತ್ರ ಎಲೆ ಆಕಾರದಲ್ಲಿರುತ್ತೆ. ಮತ್ತೆ ಈ ತಳಿ ಸಹ ಹಾಲಿನ ಉತ್ಪಾದನೆ ಒಂದು ಸೂಲಿನಲ್ಲಿ 1200 ರಿಂದ 1800 ಲೀಟರ್ ವರೆಗೂ ಹಾಲಿನ ಉತ್ಪಾದನೆ ಮಾಡುತ್ತೆ. ಈ ತಳಿಯ ಒಂದು ಮೂಲ ಸ್ಥಾನ ಗುಜರಾತ್ ಇಂದ ಬಂದಿರುತ್ತೆ. ಆಮೇಲೆ ಇದು ಹೋರಿಗಳು ಸಹ ನಾವು ಬಳಕೆ ಮಾಡ್ತಾ ಇರ್ತೀವಿ. ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚು ಪ್ರಚಲಿತವಾಗಿದೆ ಈ ತಳಿ. ಇನ್ನೊಂದು ತಳಿ ಅಂತಂದರೆ ದೇವಣಿ ತಳಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ತಳಿ ಹೆಚ್ಚಾಗಿ ಕಂಡುಬರುತ್ತೆ. ಈ ತಳಿಯಲ್ಲೂ ಸಹ ಹಾಲಿನ ಉತ್ಪಾದನೆ 1000 ರಿಂದ 1200 ಲೀಟರ್ ಹಾಲಿನ ಉತ್ಪಾದನೆ ಇರುತ್ತೆ. ಇದರ ಮೂಲ ಸ್ಥಾನ ಮಹಾರಾಷ್ಟ್ರದ್ದಾಗಿರುತ್ತೆ. ಲಾತೂರ್ ಅಂತ ಒಂದು ರಾಜ್ಯದಿಂದ ಈ ತಳಿ ಪ್ರಚಲಿತವಾಗಿರುತ್ತೆ. ಮತ್ತು ಇದರ ವಿಶೇಷತೆ ಹೇಗಿರುತ್ತೆ ಅಂತಂದರೆ ನೋಡೋದಕ್ಕೆ ಬಿಳಿ ಮೈಬಣ್ಣ ಇರುತ್ತೆ, ಆಮೇಲೆ ಮುಖ ಮಾತ್ರ ಕಪ್ಪಾಗಿರುತ್ತೆ. ಇದು ಈ ತಳಿಯ ಒಂದು ವಿಶೇಷತೆ. ನಾವು ಮತ್ತೆ ಇನ್ನ ಒಂದು ತಳಿ ನೋಡ್ಬೋದು, ಸಾಮಾನ್ಯವಾಗಿ ಮಲ್ನಾಡ್ ಗಿಡ್ಡ ಅಂತ ತಾವು ಕೇಳಿರ್ಬೋದು. ಅದರಲ್ಲಿ ಹಾಲಿನ ಉತ್ಪಾದನೆ ಸ್ವಲ್ಪ ಕಡಿಮೆನೇ ಇರುತ್ತೆ. ಆದರೆ ಈ ತಳಿಯ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ಇದು ಮೂಲ ಸ್ಥಾನ ಮಲ್ನಾಡ್ ಪ್ರದೇಶದಿಂದ ಇರುತ್ತೆ. ಆಮೇಲೆ ಈ ತಳಿಯಲ್ಲಿ ಉತ್ಪಾದಿಸಲ್ಪಟ್ಟ ಹಾಲಂತೂ ಅದು ಔಷಧೀಯ ಗುಣಗಳಿರುತ್ತೆ. ಯಾಕಂದರೆ ಅಲ್ಲಿನ ಒಂದು ಔಷಧೀಯ ಸಸಿಗಳನ್ನು ಅವು ಮೇವು ತಿಂದಿರೋದ್ರಿಂದ ಸೊ ಆ ಔಷಧೀಯ ಗುಣಗಳು ಹಾಲಿನಲ್ಲಿ ಬರುತ್ತೆ. ಇದು ಮಲೆನಾಡು ಗಿಡ್ಡ ಅಂತ. ಇವೆಲ್ಲ ದೇಶೀಯ ತಳಿಗಳು. ಇನ್ನು ಸಾಮಾನ್ಯ
0: ದೇಶೀಯ ತಳಿಗಳ ಬಗ್ಗೆ ನಾವು ಹೇಳಬೇಕಂದ್ರೆ ಇವು ಕೂಡ ಈಗ ಸಾಕಷ್ಟು ಪ್ರಮಾಣದಲ್ಲಿ ಹಾಲನ್ನು ಕೊಡ್ತವೆ.
1: ಹೌದು ಸರ್.
0: ಈಗ ತಾವು ಹೇಳಿದ ಪ್ರಕಾರ ಈ ಗಿರ್ ತಳಿ,
1: ಸಾಹಿವಾಲ್,
0: ಸಿಂಧ್, ಈ ತಳಿ ರೈತರು ಒಂದು ಸಾಮಾನ್ಯ ನಿರ್ವಹಣೆ ಮಾಡಬೇಕಂದ್ರೆ ಎಷ್ಟು ಬೇಕಾಗುತ್ತೆ? ಒಂದು ಎರಡು ಜನ ಪರಿವಾರದಲ್ಲಿ ಒಂದ್ ನಾಲ್ಕು ಜನ ಕುಟುಂಬ ನಡ್ಸ್ಕೊಂಡು ಹೋಗ್ಬೋದಾ?
1: ಯಾಕಂದ್ರೆ ಇವಕ್ಕೆ ಮೇವಿನ ಪೂರೈಕೆ ಸ್ವಲ್ಪ ಕಡಿಮೆ ಇರುತ್ತೆ.

0: ನೀವು ಇನ್ನ ಒಂದು ದೇಶೀಯ ತಳಿಗಳು ಬಿಟ್ಟರೆ ವಿದೇಶಿಯ ತಳಿಗಳು ಸಹ ಹೆಚ್ಚಾಗಿ ನೀವು ನೋಡಬಹುದು. ಯಾಕಂದ್ರೆ ನೀವು ನೋಡಿರ್ಬೋದು ಕಪ್ಪು ಬಿಳಿ ಬಣ್ಣ ಇರುವಂತಹ ಹೆಚ್ ಎಫ್ ತಳಿಗಳಾಗ್ಲಿ, ಜರ್ಸಿ ತಳಿಗಳು, ಅವು ಸಹ ಕಂದು ಬಣ್ಣ ಇರುತ್ತೆ. ಆದ್ರೆ ಆ ತಳಿಗಳ ಮೇವಿನ ಪೂರೈಕೆ ಜಾಸ್ತಿ ಇರುತ್ತೆ. ಅದೇ ರೀತಿ ಹಾಲಿನ ಉತ್ಪಾದನೆ ಸಹ ಜಾಸ್ತಿ ಇರುತ್ತೆ. ಅವಕ್ಕೆ ಹಾಲಿನ ಉತ್ಪಾದನೆ 3,000 to 5,000 ಲೀಟರ್ ವರೆಗೂ ಹಾಲಿನ ಉತ್ಪಾದನೆ ಇರುತ್ತೆ ಒಂದು ಸೂಲಿನಲ್ಲಿ. ಆದ್ರೆ ಮೇವಿನ ಪೂರೈಕೆ ತುಂಬಾ ಜಾಸ್ತಿ ಇರುತ್ತೆ. ಆದ್ರೆ ಇವು ವಿದೇಶಿಯ ತಳಿಗಳು, ನಮ್ಮ ತಳಿಗಳಲ್ಲ.
1: ಆದ್ರೆ ಒಂದಂದ್ರೆ ಡಾಕ್ಟರ್ ನಾಗಮಣಿಯವರು, ನಾವು ಗಮನಿಸಿದ್ದೇನೆಂದ್ರೆ ಈಗ ವಿದೇಶಿ ತಳಿಗಳು ಅವರು ಹೇಗೆ ಸಾಕ್ತಾರೆ ಅಂದ್ರೆ ಅವರು ಕೊಡುವ ಒಂದು ಆಹಾರ ಮತ್ತೆ ಮೇವು ನಾವು ನಮ್ಮ ಭಾರತ ದೇಶದಲ್ಲಿ ಕೊಡುವಂತ ಆಹಾರದಲ್ಲಿ ವ್ಯತ್ಯಾಸ ಇದೆ.
0: ಹೌದು,
1: ಅವರು ನಾನ್ ವೆಜ್ ಮೇವನ್ನೇ ಕೊಡ್ತಾರೆ.
0: ಹೌದು,
1: ಅದು ನಾವು ಅವು ವಿದೇಶಿ ಹಸು ಆದ್ರೂ ಸಹಜ ಆಹಾರವನ್ನೇ ನಾವು ಕೊಡ್ತೇವೆ. ನಾನ್ ವೆಜ್ ಅಂತ ಏನು ಹೇಳ್ತೇವಲ್ಲ ನಾವು, ಮಾಂಸಾಹಾರವನ್ನು ನಾವು ಪ್ರಾಣಿಗಳಿಗೆ ತಿನ್ಸಲ್ಲ.
0: ಹೌದು,
1: ಹಾಗಾಗಿ ನಮ್ದು ಅದರಲ್ಲಿ ಸ್ವಲ್ಪ ನಾವು ಉಳಿಸ್ಕೊಂಡಿದ್ದೇವೆ.
0: ಹೌದು, ಇನ್ನೊಂದು ಹೇಳಬೇಕು ಅಂತಂದ್ರೆ ಸರ್, ವಿದೇಶಿ ತಳಿ ಅಂದ್ರೆ ಇದು ಪ್ಯೂರ್ ವಿದೇಶಿ ತಳಿ ಅಲ್ಲ, ಇದು ಮಿಶ್ರ ತಳಿಗಳಿರುತ್ತವೆ. ಯಾಕಂದ್ರೆ ಅಲ್ಲಿನ ವಾತಾವರಣಕ್ಕೂ ಇಲ್ಲಿನ ವಾತಾವರಣಕ್ಕೂ ವ್ಯತ್ಯಾಸ ತುಂಬಾ ಇರುತ್ತೆ. ಹಂಗಾಗಿ ಇಲ್ಲಿಗೆ ಅದು ಹೆಚ್ಚಾಗಿ ಒಕ್ಕೋಣೋದಿಲ್ಲ. ಇಲ್ಲಿನ ತಳಿಗಳ ಹೋರಿಯ ಒಂದು ವಿಧಾನಗಳ ಜೊತೆ ಕ್ರಾಸ್ ಬ್ರೀಡ್ ಮಾಡಿದಾಗ ಮಾತ್ರ ಬರುವಂತ ತಳಿಗಳು ಇವು ಮಿಶ್ರ ತಳಿಗಳು. ಆದ್ರಿಂದ ಇಲ್ಲಿನ ವಾತಾವರಣಕ್ಕೆ ಒಕ್ಕೊಳ್ಳುತ್ತೆ, ನಮ್ಮ ಒಂದು ಆಹಾರ ಪದ್ಧತಿಗೂ ಸಹ ಒಕ್ಕೊಳ್ಳುತ್ತೆ ಇವು.
1: ಈಗ ವಿದೇಶಿ ತಳಿಗಳು ಮತ್ತು ಸ್ವದೇಶಿ ತಳಿಗಳನ್ನು ನಾವು ಇವತ್ತು ಕೂಡೇ ಬೆಳೆಸ್ತಾ ಇದ್ದೇವೆ.
0: ಹೌದು ಸರ್.
1: ಹೌದಲ್ಲ, ಒಂದು ನಮ್ಮ ರೈತರಿಗೆ ಈ ಒಂದು ಹೈನುಗಾರಿಕೆಯಲ್ಲಿ ಸ್ವಲ್ಪ ಮಟ್ಟಿನ ಲಾಭ ತಗೋಬೇಕು, ಇನ್ನೂ ಜಾಸ್ತಿ ತಮ್ಮ ಕೃಷಿಯಲ್ಲಿ ಹಣ ಗಳಿಸ್ಬೇಕು, ಈ ಥರ ಇದ್ದವರಿಗೆ ಈಗ ನಾವು ವಿದೇಶಿ ತಳಿಗಳನ್ನು ಬಳಸೋದು ಜಾಸ್ತಿ ಆಗಿದೆ. ಹೌದಲ್ಲ, ಆದ ಸಂಕರ್ಣ ತಳಿಗಳನ್ನು ನಾವು ಬಳಸ್ತಾ ಇದ್ದೇವೆ. ಈಗ ನಾವು ಯಾವ ತಳಿಗಳನ್ನು ಬೆಳೆಸಿದರೆ ನಾವು ಸೂಕ್ತ ಅಂತೀರಿ ಡಾಕ್ಟರ್ ನಾಗಮಣಿಯವರೇ?
0: ಸರ್, ನಮ್ಮ ಇದಕ್ಕೆ ನಾವು ವಿದೇಶಿ ತಳಿಗಳನ್ನೇ ಬಳಸ್ಬೇಕು. ಯಾಕಂದ್ರೆ ಹಾಲಿನ ಉತ್ಪಾದನೆ ನಾವು ಉದ್ಯಮದ ರೀತಿಯಲ್ಲಿ ನೋಡುವಾಗ ವಿದೇಶಿ ತಳಿಗಳಲ್ಲಿ ಹೆಚ್ ಎಫ್ ತಳಿ ತುಂಬಾ ಪ್ರಚಲಿತವಾಗಿದೆ. ಆಮೇಲೆ ಆ ತಳಿ ಹೆಚ್ಚು ಹಾಲಿನ ಉತ್ಪಾದನೆ ಚೆನ್ನಾಗಿ ಬರ್ತಿದೆ, ಹಾಗೂ ಹೆಚ್ಚು ಕರಾವುಗಳನ್ನು ಸಹ ತಗೋಬಹುದು ಆ ಒಂದು ತಳಿಯಲ್ಲಿ. ಆಮೇಲೆ ನಿರ್ವಹಣೆ ಸಹ ತುಂಬಾ ಚೆನ್ನಾಗಿದೆ, ಹಾಗಾಗಿ ನಾವು ಆ ತಳಿಯನ್ನ ಹೆಚ್ಚಾಗಿ ಬಳಸ್ಬೋದಾಗಿದೆ. ಹೆಚ್ ಎಫ್ ತಳಿಗಳನ್ನ ಬಳಸ್ಬೋದಾಗಿದೆ.
1: ಅಂದ್ರೆ ಈಗ ಹೆಚ್ ಎಫ್ ತಳಿ ನಿರ್ವಹಣೆ ನಾವು ಹೇಗೆ ಮಾಡಬೇಕಾಗುತ್ತೆ? ಸಾಮಾನ್ಯವಾಗಿ
0: ನಾವು ಹಾಲಿನಲ್ಲಿ ಪೋಷಕಾಂಶಗಳು ನೋಡಿರ್ತೀವಲ್ಲ ಸರ್, ಈಗ ಪೋಷಕಾಂಶಗಳು ಯಾವ್ದಾವ್ದು ಇರುತ್ತೆ? ಕೊಬ್ಬಿನಾಂಶ ಆಗಿರ್ಬೋದು, ಜೀವಸತ್ವಗಳಾಗಿರ್ಬೋದು, ಪ್ರೋಟೀನ್ ಅಂಶ ಆಗಿರ್ಬೋದು, ನೀರಿನ ಅಂಶ, ಪ್ರತಿಯೊಂದು ಹಾಲಿನಲ್ಲಿ ಹೇಗೆ ಸಂಪೂರ್ವಕವಾಗಿರುತ್ತೋ ಈಗ ನಾವು ಅವು ಕೊಡೋ ಆಹಾರನೂ ಸಹ, ಹಾಲು ಕೊಡುವಂಥ ರಾಸುಗಳಿಗೂ ಸಹ ಅದರ ಆಹಾರ ಸಂಪೂರ್ಣವಾಗಿ ಇರಬೇಕಾಗುತ್ತೆ. ನಾವು ಕೊಡುವಂಥ ಆಹಾರದಲ್ಲಿ ಎಲ್ಲ ಪ್ರೋಟೀನ್ ಅಂಶ ಇರಬೇಕು, ಕೊಬ್ಬಿನಾಂಶ ಇರಬೇಕು, ನಾರಿನಾಂಶ ಇರಬೇಕು, ಜೀವಸತ್ವಗಳಿರಬೇಕು, ಖನಿಜಾಂಶಗಳು, ಈ ಎಲ್ಲ ಅಂಶಗಳು ಇದ್ದಾಗೇನೆ ಅವು ಒಂದು ಸರಿಯಾದ ಪ್ರಮಾಣದಲ್ಲಿ ಹಾಲು ಅಥವಾ ಅದಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳನ್ನ ಕೊಡುವಲು ಸಾಧ್ಯ ಆಗುತ್ತೆ. ಆದ್ದರಿಂದ ಆ ಮೇವು ಅಥವಾ ಆಹಾರ ಕೊಡುವುದನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ ಸರ್.
1: ಅಂದರೆ ನಾವೀಗ ಮನುಷ್ಯರು ಹೇಗೆ ಬ್ಯಾಲೆನ್ಸ್ಡ್ ಡೈಟ್, ಸಮತೋಲಿತ ಆಹಾರ ಅಂತ ನಾವು ಏನು ನಾವು ಕೊಡ್ತೇವಲ್ಲ ಅಥವಾ ತಗೋತೇವಲ್ಲ, ಅದೇ ಥರ ಪ್ರಾಣಿಗಳಿಗೂ ಕೂಡ ಈಗ ಸಮತೋಲನ ಮೇವನ್ನು ನಾವು ಕೊಡಬೇಕಾಗುತ್ತೆ. ಏನು ಮೇವಲ್ಲಿ ಏನೇನು ಇರಬೇಕಾಗುತ್ತೆ, ಹುಲ್ಲೆಷ್ಟು ಇರಬೇಕಾಗುತ್ತೆ ಅಥವಾ ದಾಣಿ ಎಷ್ಟು ಇರಬೇಕಾಗುತ್ತೆ, ನೀರೆಷ್ಟು ಇರಬೇಕಾಗುತ್ತೆ?
0: ಹಾಂ ಸರ್, ಈಗ ಮೇವು ಅಂತ ತಗೊಂಡಾಗ ನಾವು ಅದರಲ್ಲಿ ಹಸಿರು ಮೇವು, ಒಂದು ಪ್ರತಿಯೊಂದು ಪ್ರಾಣಿಗೂ ನಾವು ಒಂದು ದಿನಕ್ಕೆ ಹಸಿರು ಮೇವು, ಒಣ ಮೇವು ಹಾಗೂ ದಾಣಿ ಮಿಶ್ರಣಗಳು ಮೂರನ್ನು ಸಮ ಪ್ರಮಾಣದಲ್ಲಿ ಕೊಟ್ಟಾಗ ಮಾತ್ರ ಅದು ಸರಿಯಾದ ರೀತಿಯಲ್ಲಿ ಅಥವಾ ಸರಿಯಾದ ಪೋಷಕಾಂಶವುಳ್ಳ ಹಾಲನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಮೇವು ತಗೊಂಡಾಗ ಹಸಿರು ಮೇವಲ್ಲಿ ತುಂಬಾ ವಿಧ ವಿಧವಾದ ಹಸಿರು ಮೇವುಗಳು ಇವೆ. ಅದರಲ್ಲಿ ಹುಲ್ಲಿನ ಗುಂಪಿಗೆ ಸೇರಿದಂತಹ ಹಸಿರು ಮೇವುಗಳಿರ್ತವೆ, ಅಲ್ಪಾವಧಿ ಹಸಿರು ಮೇವುಗಳಿರ್ತವೆ, ಅಂದ್ರೆ ಬಹುವಾರ್ಷಿಕವಾಗಿ ಬೆಳೆಯಕ್ಕಾಗೋದಿಲ್ಲ. ಎರಡು ರೀತಿ ನೋಡಬಹುದು ನಾವು, ಬಹುವಾರ್ಷಿಕ ಬೆಳೆಗಳು ಅಥವಾ ದೀರ್ಘಾವಧಿ ಬೆಳೆಗಳು ಮತ್ತೆ ಏಕವಾರ್ಷಿಕ ಅಥವಾ ಏಕಕಟಾವು ಇರುವಂತಹ ಬೆಳೆಗಳನ್ನ ನೋಡಬಹುದು. ಅದರಲ್ಲಿ ಹುಲ್ಲಿನ ಗುಂಪಿಗೆ ಸೇರಿದು ಅಂತ ಅಂದ್ರೆ ನೀವು ಗಿನಿ ಹುಲ್ಲು ಕೇಳಿರ್ಬೋದು, ನೇಪಿಯರ್ ಹುಲ್ಲು, ಅಂಜನ್ ಹುಲ್ಲು, ಸ್ಟೈಲೋ ಹೆಮಟಾ ಅಂತ ಇವೆಲ್ಲ ಹುಲ್ಲಿನ ಗುಂಪಿಗೆ ಸೇರಿದ ಅಂತ ಒಂದು ಹುಲ್ಲಿನ ತಳಿಗಳು. ಅದೇ ರೀತಿ
1: ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಹುಲ್ಲುಗಳನ್ನು ಯಾವಾಗ ಬೆಳೀತಾರೆ ಅಂದ್ರೆ ಹೆಚ್ಚು ಹೆಚ್ಚು ಪ್ರಾಣಿಗಳನ್ನ ನಾವು ನಿರ್ವಹಣೆ ಮಾಡಬೇಕಂದ್ರೆ ಇದು ಸೂಕ್ತ ಅಂತ.
0: ಹೌದು ಹೌದು. ಅದೇ ರೀತಿ ಅಲ್ಪಾವಧಿ ದ್ವಿದಳ ಮೇವಿನ ಬೆಳೆಗಳು ಅಂತ ಹೇಳ್ಬೋದು. ಯಾವುದಂದ್ರೆ ಮೇವಿನ ಅಲಸಂದಿ ಕೇಳಿರ್ಬೋದು ನೀವು, ಮೇವಿನ ಸಜ್ಜೆ, ಇವೆಲ್ಲನೂ ಸಹ ನಾವು ಮೇವಿನ ಬೆಳೆಗಳ

0: ಬೆಳಿಬಹುದಾಗಿದೆ.
1: ಡಾಕ್ಟರ್ ನಾಗಮಣಿಯವರೇ, ಈಗ ನಾವು ಹೈನುಗಾರಿಕೆ ಮಾಡಬೇಕಂದ್ರೆ ಒಣ ಮೇವು, ಹಸಿ ಮೇವು ಮತ್ತೆ ಈಗ ದಾಣಿ ಉಪಯೋಗಿಸ್ತಾ ಇದ್ದೇವೆ. ಸಂಕ್ಷಿಪ್ತವಾಗಿ ಹೇಳಿ, ಈ ಮೂರು ವಸ್ತುಗಳು ನಮ್ಮ ಸಾಕು ಪ್ರಾಣಿಗಳಿಗೆ, ಅದರಲ್ಲೂ ಗೋವು ಅಥವಾ ಎಮ್ಮೆಗೆ, ಇದು ತೀರಾ ಅವಶ್ಯಕ ಅಲ್ಲ?
0: ಹೌದು ಸರ್. ಈಗ ನಾವು
1: ಎಷ್ಟು ಪ್ರಮಾಣದಲ್ಲಿ ನಾವು ಕೊಡಬೇಕಾಗುತ್ತೆ?
0: ನಾವು ಒಂದು ಹಸುಗೆ ಒಂದು ತೂಕ ಹಾಕಿದ್ರೆ ಅಥವಾ ಅಂದಾಜು ಲೆಕ್ಕ ಹಾಕಬೇಕು ಅಂತಂದರೆ 30% ಅಷ್ಟು ನಾವು ಹಸಿರು ಹುಲ್ಲು ಕೊಡಬೇಕಾಗುತ್ತೆ ಒಂದು ದಿನಕ್ಕೆ. ಅದೇ ರೀತಿ ಒಣಹುಲ್ಲು ಒಂದು 40% ಅಷ್ಟು ಕೊಡಬೇಕಾಗುತ್ತೆ. ಮತ್ತು ದಾಣಿ ಮಿಶ್ರಣಗಳು, ನೀವು ಕೇಳಿರ್ಬೋದು ಹಿಂಡಿ ಆಗಲಿ, ಬೂಸ ಆಗಲಿ, ಚಕ್ಕ, ಈ ಥರ ದಾಣಿ ಮಿಶ್ರಣಗಳನ್ನು ಕೊಡಬೇಕಾಗುತ್ತೆ.
1: ಅದು ಹುರುಳಿಕಾಳನ್ನು ಜಾಸ್ತಿ ಕೊಡ್ತಾರಲ್ಲ?
0: ಹೌದು, ಹುರುಳಿಕಾಳು ಹೆಚ್ಚಾಗಿ ಅದು ಮೊಳಕೆ ಹೊಡೆದಿರೋ ಹುರುಳಿಕಾಳು ಕೊಟ್ಟರೆ ತುಂಬ ಒಳ್ಳೆಯದು. ಆದರೆ ಕೆಲವೊಬ್ಬರು ಏನು ಮಾಡ್ತಾರೆ, ಬೆಳೆ ಹುರುಳಿಕೆಗಳು ಕೊಡ್ತಾರೆ. ಅದರಲ್ಲಿ ಎಷ್ಟು
1: ಹುರುಳಿಕಾಳನ್ನು ಇದು ಕುದಿಸಿ ಬೇಯಿಸಿ ಕೊಡ್ತಾರೆ,
0: ಅದರಲ್ಲಿ ಒಂದು ಪೋಷಕಾಂಶಗಳಂದರೆ ಪ್ರೋಟೀನ್ ಅಂಶ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹುರುಳಿಕಾಳನ್ನು ಕೊಡ್ಬೋದಾಗಿದೆ ಸರ್. ಅದನ್ನು ಮೊಳಕೆ ಹೊಡೆದು ಕೊಟ್ಟರೆ ಇನ್ನೂ ತುಂಬ ಒಳ್ಳೆಯದು. ಅದರಲ್ಲಿ ನಾವು ಈ ಗರ್ಭಧರಿಸಿದ ಹಸುಗಳಿಗೆ ಹೆಚ್ಚಾಗಿ ಪ್ರೋಟೀನ್ ಅಂಶ ಕೊಟ್ಟಾಗ ಅವು ಒಂದು ಶಕ್ತಿಯುತ ಆಹಾರವನ್ನು ಪಡೆಯುತ್ತದೆ. ಅದೇ ರೀತಿ ಹಾಲು ಉತ್ಪಾದನೆಯೂ ಸಹ ಹೆಚ್ಚಾಗುತ್ತೆ ಸರ್.
1: ಈಗ ನಾವು ಹೈನುಗಾರಿಕೆ ಮಾಡಬೇಕಂದ್ರೆ ಮುಖ್ಯವಾಗಿ ನಮಗೆ ಮೇವಿನ ಲಭ್ಯತೆ, ಮೇವಿನ ಅವಶ್ಯಕತೆ ತುಂಬ ಮಹತ್ವ ವಹಿಸ್ತದೆ. ಮೇವು ಅಂದ ತಕ್ಷಣ ಏನೇನು ಬರ್ತದೆ, ಅದ್ರ ಬಗ್ಗೆ ಹೇಳಿ.
0: ಈಗ ಮೇವು ಅಂತಾಗ ನಾನು ಆಗಲೇ ಹೇಳಿದಾಗೆ ಹುಲ್ಲುಗಳು, ಆ ರೀತಿ ಹುಲ್ಲುಗಳು ಸಹ ಬರುವೆ. ಅದೇ ರೀತಿ ಒಣಮೇವನ್ನು ಬರುತ್ತೆ, ಒಣಮೇವನ್ನು ಸಹ ನಾವು ರಾಸುಗಳಿಗೆ ನೀಡಬೇಕಾಗುತ್ತೆ. ಏನಕ್ಕೋಸ್ಕರ ಅಂತಂದರೆ ಸಾಮಾನ್ಯವಾಗಿ ನಾರಿನ ಅಂಶ ಬೇಕಾಗುತ್ತೆ ಹಸುಗಳಿಗೆ. ನಮಗೆ ಹೇಗೆ ನಾರಿನಾಂಶ ಬೇಕೋ ಅದೇ ರೀತಿ ಜೀರ್ಣಕ್ರಿಯೆಗೋಸ್ಕರ ನಾರಿನಾಂಶ ಬೇಕಾಗುತ್ತೆ. ಆದ್ದರಿಂದ ಒಣಮೇವನ್ನು ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ದಾಣಿ ಮಿಶ್ರಣಗಳು ಮತ್ತು ಖನಿಜಾಂಶಗಳು ತುಂಬ ಇಂಪಾರ್ಟೆಂಟ್. ಇವಾಗ ನಾವು ಜನರು ಅಷ್ಟೇ, ಸಾಮಾನ್ಯವಾಗಿ ವೈಟಮಿನ್ಸ್ ಕಡಿಮೆ ಇದೆ, ಮಿನರಲ್ಸ್ ಕಡಿಮೆ ಇದೆ ಅಂತ ನಮ್ಮ ವೈದ್ಯರು ಹೇಳ್ತಾ ಇರ್ತಾರೆ. ಅದೇ ರೀತಿ ರಾಸುಗಳಿಗೂ ಸಹ ಖನಿಜಾಂಶಗಳ ಒಂದು ಕೊರತೆ ಇರುತ್ತೆ. ಆ ಖನಿಜಾಂಶಗಳ ಪೂರೈಕೆಯೂ ಸಹ ಆಗಬೇಕಾಗುತ್ತೆ. ಸುಮಾರು ಒಂದು ಹಸುಗೆ 1-2 kg ಅಷ್ಟು ಖನಿಜಾಂಶದ ಪುಡಿ ನಮಗೆ ಡೈರಿಗಳಲ್ಲಿ ನೋಡಿರ್ಬೋದು ಸರ್, ಖನಿಜಾಂಶದ ಪುಡಿ ಅಂತ ಸಿಗುತ್ತೆ. ಅದನ್ನು ಸಹ ಒಂದು ಪೂರೈಕೆ ಮಾಡಬೇಕಾಗತ್ತೆ.
1: ಈಗ ಹಸಿ ಮೇವೆ ಇಡೀ ವರ್ಷನೂ ಸಿಗೋದಿಲ್ಲ ನಮ್ಮ ಪ್ರಾಣಿಗಳಿಗೆ.
0: ಹೌದು,
1: ಹಸಿ ಮೇವನ್ನು ಮತ್ತೆ ಇಡೀ ವರ್ಷ ಸಿಗಂಗೆ ಹೆಂಗ್ ಮಾಡಬೇಕು ಡಾಕ್ಟರ್ ರಾಗಮಾಡಿಯವರೇ?
0: ಹಸಿ ಮೇವು ಕೊರತೆ ಇದ್ದಾಗ ನಾವು ಒಣಮೇವು ಪುಷ್ಟೀಕರಣ ಅಂತ ಒಂದು ತಂತ್ರಜ್ಞಾನ ಮಾಡಿದ್ದಾರೆ ಸರ್. ಈಗ ನಮ್ಮ ಅಭಿವೃದ್ಧಿಪಡಿಸಿದ್ದಾರೆ ನಮ್ಮ ಯೂನಿವರ್ಸಿಟಿಗಳ ಕಡೆಯಿಂದ. ಸೊ ಅದು ಉಪಯುಕ್ತವಾಗೂ ಇದೆ. ಈಗ ನಮಗೆ ಉತ್ತರ ಕರ್ನಾಟಕದ ಕಡೆ ಮಳೆ ಹೆಚ್ಚಾಗಿ ಬರೋದಿಲ್ಲ, ಆವಾಗ ಏನು ಮಾಡ್ತಾರೆ, ಈ ಒಣಮೇವನ್ನು ಪುಷ್ಟೀಕರಣ ಮಾಡ್ತಾರೆ ಅಂತ ಹೇಳ್ತಾರೆ. ಒಣಮೇವು ನಾವೇನು ಒಣಗಿಸಿ ಇಟ್ಟಿರ್ತೀವಲ್ಲ ಆ ಹುಲ್ಲನ್ನು, ಅದನ್ನು ಮೆದೆ ಥರ ಹಾಕ್ಬಿಟ್ಟು ಅದನ್ನು ಕಟ್ ಮಾಡಬೇಕು. 1-1.5 inch ಅಷ್ಟು ಕಟ್ ಮಾಡಿಬಿಟ್ಟು ಅದಕ್ಕೆ ಪುಷ್ಟೀಕರಿಸಿದ ಅಂಶಗಳನ್ನ ಹಾಕಬೇಕು. ನಮ್ಮ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳೇ ಅಷ್ಟೇ ಸರ್, ಸಕ್ಕರೆ ಆಗಲಿ, ಬೆಲ್ಲ ಆಗಲಿ, ಉಪ್ಪು. ಅವು 100 kg ಹುಲ್ಲು ತೊಗೊಂಡ್ರೆ ಅದಕ್ಕೆ 1/2 kg ಅಷ್ಟು ಇವನ್ನ ಮೆದೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ನಾವು ಕಟ್ಟಿ ಇಡ್ಬೋದು. ಕಟ್ಟಿ ಇಟ್ಬಿಟ್ಟು ಅದನ್ನು ವರ್ಷ ಪೂರ್ತಿ ನಮಗೆ ಯಾವಾಗ ಪೂರೈಕೆ ಸಿಗುತ್ತೋ ಹಸಿರು ಮೇವು ಅಲ್ಲಿವರೆಗೂ ನಾವು ಅದನ್ನ ಬಳಕೆ ಮಾಡಬಹುದು.
1: ಅಂದ್ರೆ ಒಂದೇ ಒಂದಂದ್ರೆ ಜೋಪಾನವಾಗಿ ಒಂದು ಕಡೆ ಇಟ್ಟಿರ್ಬೇಕು.
0: ಅಷ್ಟಷ್ಟು
1: ಉಪ್ಪಿನಕಾಯಿ ಕೊಟ್ಟಂಗ ಪ್ರಾಣಿಗಳಿಗೆ
0: ಕೊಡ್ತಾ ಇರ್ಬೇಕು,
1: ಅವು ಕೂಡ ತುಂಬಾ ಇಷ್ಟಪಡ್ತಾ ತಿಂತಾ ಹೋಗ್ತವೆ.
0: ಹೌದು, ನಾವು ಬೆಲ್ಲ ಉಪ್ಪು ಎಲ್ಲ ರುಚಿ ತರ
1: ಹೌದು
0: ಮಾಡಿರ್ತೀವಿ, ಅದರಿಂದ ಅದು ಚೆನ್ನಾಗಿ
1: ತುಂಬಾ ಇಷ್ಟಪಟ್ಟು ತಿಂತವೆ. ಅದೇ ತರ ಈಗ ಹಸಿ ಮೇವನ್ನು ಬಹಳ ದಿನ ಉಳಿಸ್ಕೊಳ್ಳೋ ಹಂಗು ಮತ್ತೆ ಹೊಸ ತಂತ್ರಜ್ಞಾನ ಬಂದಿರಬಹುದಲ್ಲ?
0: ಹೌದು ಸರ್, ಅದಕ್ಕೆ ಒಂದು ನೀವು ಕೇಳಿರೋದಾದ್ರೆ ರಸಮೇವು ಅಂತ ಹೇಳ್ತೀವಿ ನಾವು. ಯಥೇಚ್ಛವಾಗಿ ಹಸಿರು ಮೇವು ಬೆಳೆದಾಗ ಅದನ್ನ ಶೇಖರಿಸಿ ಇಡಕ್ಕಾಗಲ್ಲ, ಯಾಕಂದ್ರೆ ಅದ್ರಲ್ಲಿ ನೀರಿನಾಂಶ ಜಾಸ್ತಿ ಇರುತ್ತೆ,
1: ಮತ್ತೆ ಒಣಗೋಗ್ಬಿಡುತ್ತೆ.
0: ಆದ್ರಿಂದ ಆ ಹಸಿರು ಮೇವನ್ನೇ ನಾವು ಶೇಖರಿಸಿ ಇಡುವಂತ ಒಂದು ಪದ್ಧತಿ ಇದೆ, ಅದನ್ನ ರಸಮೇವು ಅಂತ ಹೇಳ್ತೀವಿ. ಇವನು ಸಹ ಹಸಿರು ಹುಲ್ಲು ಇರುತ್ತಲ್ಲ ಅದನ್ನ ಕಟಾವು ಮಾಡಬೇಕು. ಕಟ್ ಮಾಡಿಬಿಟ್ಟು ಅದನ್ನ ನೀರಿನಾಂಶ ಹೋಗೋಕೆ 1/2 ಗಂಟೆವರೆಗೂ ಇಟ್ಟುಬಿಟ್ಟು ತುಂಡು ತುಂಡಾಗಿ ಕಟ್ ಮಾಡಬೇಕಾಗತ್ತೆ, ಅದನ್ನ ತಯಾರಿಕೆ ಮಾಡಬೇಕಾಗತ್ತೆ. ಆ ತುಂಡು ತುಂಡಾಗಿ ಕಟ್ ಮಾಡಿದ್ದನ್ನ ಒಂದು ರಸಮೇವದ ಚೀಲಗಳು ಅಂತ ಸಿಗುತ್ತೆ ನಿಮಗೆ ಹೊರಗಡೆ, ಆ ರಸಮೇವು ಚೀಲನಲ್ಲಿ ಹಂತ ಹಂತವಾಗಿ ತುಂಬುತ್ತಾ ಹೋಗಬೇಕು. ಮತ್ತೆ ಅದಕ್ಕೆ ಕೆಡದಿರ ಇರೋಂಗೆ ನಾವು ಉಪ್ಪಿನಾಂಶ ಅಥವಾ ಬೆಲ್ಲದಾಂಶ ಒಂಚೂರು ಸೇರಿಸ್ತಾ ಹೋಗಬೇಕು. ಅದನ್ನ ಕಟ್ಟಿಬಿಟ್ಟು ಮೂತಿ ಎಲ್ಲ ಕಟ್ಟಿಡಬೇಕು, ಅಂದರೆ ಗಾಳಿ ಆಡ್ದಂಗೆ ಅದನ್ನ ಚೆನ್ನಾಗಿ ತುರುಕಿ ಕಟ್ಟಿಡಬೇಕಾಗತ್ತೆ. ಕಟ್ಟಿಟ್ಟು ಆದಮೇಲೆ ಅದನ್ನ ಎಷ್ಟು ದಿನ ಆದಮೇಲೆ ಅದನ್ನು ಓಪನ್ ಮಾಡಬೇಕು ಅಂತಂದರೆ 45 ದಿನ ಆದಮೇಲೆ ಓಪನ್ ಮಾಡಬೇಕಾಗತ್ತೆ. ಆ ಬ್ಯಾಗನ್ನು ಓಪನ್ ಮಾಡಿದಾಗ ನಿಮಗೆ ಸಿಹಿ ಹುಳಿ ಮಾವಿನಣ್ಣಿನ ವಾಸನೆ ಬರುತ್ತೆ. ಆ 45 ದಿನ ಆದಮೇಲೆ ಹಸಿರು ಹುಲ್ಲಿರೋದು ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಅವನ್ನು ಸ್ವಲ್ಪ ಒಣಗಿಸಿಟ್ಟು ಮತ್ತು ಈ ಹಸುಗಳು

0: ಹಾಕಿದಾಗ ಅದು ತುಂಬಾ ಚೆನ್ನಾಗಿ ತಿನ್ನುತ್ತೆ, ಮತ್ತೆ ಅದಕ್ಕೆ ಬೇಕಾಗಿರುವಂತ ಪೋಷಕಾಂಶಗಳು ಸಿಗುತ್ತೆ. ಮತ್ತೆ ನಮ್ಮ ಹಸಿರು ಮೇವನ್ನ ನಾವು ಹೆಚ್ಚು ದಿನಗಳ ಕಾಲ ಶೇಖರಿಸಿಡ್ದಂಗೆ ಆಗುತ್ತೆ.
1: ಇದಲ್ಲದೆ ಡಾಕ್ಟರ್ ನಾಗಮಣಿ ಅವರೇ, ಈಗ ನಾವು ಮೇವು ಕೊರತೆ ಉಂಟಾಗುತ್ತೆ, ಮೇವು ನಮಗಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಈಗಿನ ದಿನದಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಸುಧಾರಿತ ದಾರಿಯನ್ನ ಹುಡುಕಿದ್ದಾರೆ. ಏನಂದ್ರೆ ಈಗ ಕಾಳುಗಳನ್ನ ನೆನೆಸಿ ಸ್ವಲ್ಪ ದಿನ ಬಿಟ್ಟು ಈ ಪ್ರಾಣಿಗಳಿಗೆ ಕೊಡೋದು, ಅದು ತಾವು ಹೇಳಿದಂಗೆ ಈಗ ಹುರುಳಿ ಕಾಳನ್ನು ನೆನೆಸಿ ಅದನ್ನು ಮೊಳಕೆ ಬರಿಸಿ ಕೊಡೋದು, ಅದೇ ಥರ ಬೇರೆ ಬೇರೆ ಕಾಳುಗಳನ್ನು ಕೂಡ ಮೊಳಕೆ ಬರಿಸಿ ಕೊಡುವಂಥ ಪದ್ಧತಿ, ಅದ್ರ ಬಗ್ಗೆ ಹೇಳಿ.
0: ಹೌದು, ಅದನ್ನು ಆ ಪದ್ಧತಿನ ಏನು ಹೇಳ್ತಾರಂದರೆ ಜಲಮೇವು ಉತ್ಪಾದನೆ ಅಂತ ಹೇಳ್ತೀವಿ ಸರ್. ಇದಕ್ಕೆ ಜಮೀನು ಬೇಕಾಗಿಲ್ಲ, ಮಣ್ಣು ಬೇಕಾಗಿಲ್ಲ, ಮತ್ತು ಜಾಗ ಬೇಕಾಗಿಲ್ಲ. ನಾವು ಮನೆ ಮುಂಗಡದಲ್ಲೇ ಇದನ್ನ ಬೆಳಿಬೋದಾಗಿದೆ. ಇದಕ್ಕೆ ಏನು ಬೇರೆ ಒಂದು ಮಿಷಿನರಿನೂ ಬೇಕಾಗಿಲ್ಲ. ಈ ಮನೆ ಒಡತಿಗಳು ಹೆಂಗಸರನ್ನೇ ಇದನ್ನ ಬೆಳಿಬೋದಾಗಿದೆ. ನಾವು ಸಣ್ಣ ಸಣ್ಣ ಹೋಲ್ಸ್ ಇರೋ ಟ್ರೇಸ್ನ ತಗೊಂಡ್ರೆ ಸಾಕು ಸರ್. ಅದರಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನಾವು ಮೊದಲು ಕಾಳು ಯಾವ್ದಾದ್ರು ಕಾಳು ಆಗ್ಬೋದು, ರಾಗಿ ಆಗ್ಬೋದು, ಗೋಧಿ ಆಗ್ಬೋದು, ಅಥವಾ ಭತ್ತದ ಕಾಳು ಇರ್ಬೋದು, ಅಥವಾ ಹುರುಳಿ ಕಾಳು, ನಾನು ಹೇಳ್ದಂಗೆ ಹುರುಳಿ ಕಾಳುನು ಆಗ್ಬೋದು. ಇವನ್ನ ಏನ್ ಮಾಡ್ಬೇಕು, ಚೆನ್ನಾಗಿ ತೊಳೆದು ಬಿಟ್ಟು ನೆನೆಸಿಬಿಟ್ಟು ಆಮೇಲೆ ಮೊಳಕೆ ಒಡಿಸ್ಬೇಕು.
1: ಅದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂದ್ರೆ ಹೇಗೆ, ಟ್ರೇದಲ್ಲಿ ಹಾಕ್ಬೇಕಾ ಇಷ್ಟಿಷ್ಟು ಅಂತಾನ?
0: ಹೌದು, ಇವಾಗ ನಾವು ಒಂದು ಕೆಜಿ ಅಷ್ಟು ಟ್ರೇ ತಗೊಂಡ್ರೆ ಅದಕ್ಕೆ ಅರ್ಧ ಕೆಜಿ ಅಷ್ಟು ನಾವು ಕಾಳು ತಗೊಂಡ್ರೆ ಸಾಕು. ಒಂದು ಕೆಜಿ ಕೆಪಾಸಿಟಿ ಇರೋಂತ ಟ್ರೇನ್ ತಗೊಂಡ್ರೆ ಅರ್ಧ ಕೆಜಿ ಕಾಳು.
1: ಅದು ಮಣ್ಣು ಹಾಕಿ ಬೆಳಿಬಹುದಾ, ಮಣ್ಣು ಹಾಕದೇನು ಬೆಳಿಬಹುದಿಲ್ಲ?
0: ಮಣ್ಣೇ ಬೇಕಾಗಿಲ್ಲ ಸರ್, ಮಣ್ಣು ಬೇಕಾಗಿಲ್ಲ, ಜಾಗನು ಬೇಕಾಗಿಲ್ಲ. ಮನೆ ಮುಂದೆಗಡೆ ಜಾಗ ಇದ್ರೆ ಸಾಕು. ಮತ್ತೆ ನೀರಿನ ವ್ಯವಸ್ಥೆ
1: ಇರಬೇಕು.
0: ಅದಕ್ಕೆ ಪ್ರತಿ ಒಂದು ಒನ್ ಒನ್ ಅವರ್ಗು ನಾವು ಅದು ನೀರನ್ನ ಸಿಂಪರಣೆ ಮಾಡ್ಬೇಕಾಗತ್ತೆ. ಮೊಳಕೆ ಹೊಡೆದಿದ ಕಾಳನ್ನ ಅದು ನಿಮ್ಗೆ ಒಂದರಿಂದ ಎರಡು ವಾರದೊಳಗಡೆನೆ ಆ ಕಾಳು ಸಸಿಯಾಗಿ
1: ಬಂದ್ಬಿಡುತ್ತೆ,
0: ಶುರು ಆಗ್ಬಿಡುತ್ತೆ.
1: ಹಸಿ ಹಸಿ ತರಕಾರಿನೇ, ಹಸಿ ಹಸಿ ಸಸ್ಯಗಳನ್ನೇ ನೀವು ನಿಮ್ಮ ಪ್ರಾಣಿಗಳಿಗೆ ಕೊಟ್ಟರೆ ಇಷ್ಟಪಟ್ಟು
0: ತಿಂತಾವೆ.
1: ಹಾಲಿನ ಉತ್ಪಾದನೆ ಕೂಡ ಈ ಒಂದು ಮೇವು, ಒಳ್ಳೆ ಮೇವು ಕೊಡೋದ್ರಿಂದ ಯಾವ ಪರಿಣಾಮ ಬೀರುತ್ತೆ ಡಾಕ್ಟರ್ ನಾಗಮಣಿ ಅವರೇ?
0: ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತೆ ಸರ್. ಅಂದ್ರೆ ನಾವು ಅದಕ್ಕೆ ಬೇರೆ ಅಂಶಗಳನ್ನು ಕೊಡೋದಕ್ಕೆ ನಮ್ಮ ಒಂದು ಆದಾಯನ ಕಡಿಮೆ ಮಾಡ್ಬೋದು. ಅಂದ್ರೆ ನಾವು ಅದರ ಮೇಲೆ ಇನ್ವೆಸ್ಟ್ ಮಾಡ್ತೀವಲ್ಲ, ಆ ಈ ದುಡ್ಡನ್ನ ಕಡಿಮೆ ಮಾಡಿಬಿಟ್ಟು ಈ ಮನೆಗೆ ತರೋ ಕಾಳುಗಳನ್ನ ಬೆಳೆಸಿದಾಗ ಅದರ ಒಂದು ಪರಿಣಾಮ ಪೋಷಕಾಂಶಗಳಲ್ಲಿ ಸಿಗುತ್ತೆ.
1: ಹಾಲು ನೀವು ಏನು ಖರ್ಚು ಮಾಡ್ತೀರಲ್ಲ, ಈಗ ದಾಣಿ ತರ್ತೀರಿ ಮಾರುಕಟ್ಟೆಯಿಂದ ತಗೊಂಡ್ಬರ್ತೀರಿ, ಅದೆಲ್ಲ ಅದ್ರದ್ದು ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ.
0: ಹೌದು, ಇವಾಗ ನೀವು ಕೇಳಿರ್ಬೋದು ಹೊರಗಡೆ ಹಿಂಡಿ ಬೂಸ ಇದೆಲ್ಲ ಒಂದೊಂದು ಕೆಜಿಗೆನೆ ಸುಮಾರು
1: ತುಂಬಾ ತುಟ್ಟಿ ಇರುತ್ತೆ.
0: ಹೌದು, ಆಮೇಲೆ ನೀವು ಡೈರಿ ಫೀಡ್ಸ್ ಅಂತಾನು ಕೇಳಿದ್ರೆ ಅದನ್ನು ಸಹ ಅದ್ರ ಒಂದು ಪೂರೈಕೆನು ನಾವು ಕಡಿಮೆ ಮಾಡ್ಕೋಬಹುದು.
1: ದಾಣಿ ಫೀಡ್ಸ್ ಇವನ್ನೆಲ್ಲ ನೀವು ಕಡಿಮೆ
0: ಮಾಡ್ಕೋಬಹುದು,
1: ಇಲ್ಲೇ ನೀವು ತಯಾರು ಮಾಡ್ಕೋಬಹುದು. ಅದಕ್ಕೆ ವಸ್ತುಗಳಿಗಿಂತ ಆ ಫೀಡ್ಸ್ಗಿಂತ ಇದನ್ನ ಜಾಸ್ತಿ ನಿಮ್ಮ ಆಕಳು ಎಮ್ಮೆ ಇಷ್ಟಪಡ್ತವೆ.
0: ಹೌದು.
1: ಇದಲ್ಲದೆ ಡಾಕ್ಟರ್ ನಾಗಮಣಿ ಅವರೇ, ಇವತ್ತು ನಾವು ಹೈನುಗಾರಿಕೆ ಮಾಡ್ತಾ ಇದ್ದೇವೆ ಅಂದ್ರೆ ಅದು ಪ್ರಾಣಿಗಳು ಗೋವು ಇರ್ಬೋದು ಮತ್ತೆ ಎಮ್ಮೆ ಇರ್ಬೋದು, ನಾವು ತೀರಾ ಮಕ್ಕಳ ತರ ಪ್ರೀತಿ ಮಾಡಬೇಕಾಗುತ್ತೆ. ತುಂಬಾ ಆರೈಕೆಯಿಂದ, ಸ್ವಚ್ಛತೆಯಿಂದ, ಮತ್ತೆ ಕೊಟ್ಟಿಗೆನು ಕೂಡ ತುಂಬಾ ಪ್ರಾಮಾಣಿಕವಾಗಿ ಇಟ್ಕೋಬೇಕಾಗುತ್ತೆ. ಹೆಂಗೆ ನಾವು ಆರೈಕೆ ಮಾಡ್ಕೊಂಡು ಹೋದ್ರೆ ನಮ್ಮ ಪ್ರಾಣಿಗಳು ಸದೃಢ ಆಗಿರ್ಬೇಕು ಮತ್ತೆ ಜಾಸ್ತಿ ನಮ್ಗೆ ಹಾಲನ್ನ ಕೊಡಬೇಕು?
0: ನೀವೇ ಹೇಳಿದಾಗೆ ಈಗ ಮಕ್ಕಳ ಆರೈಕೆ ಮಾಡಬೇಕು ಅಂತ ಹೇಳಿದ್ವಿ ಅಲ್ಲ ಸರ್. ಸೊ ಅದೇ ರೀತಿ ನಾವು ಮಕ್ಕಳನ್ನ ಹೇಗೆ ಆರೈಕೆ ಮಾಡ್ತೀವಿ, ಅವಕ್ಕೆ ದಿನ ಸ್ನಾನ ಮಾಡಿಸ್ತೀವಿ, ಹಸುಗಳಿಗಾದರೆ ನಾವು ಕೊಟ್ಟಿಗೆ ಕ್ಲೀನ್ ಮಾಡಬೇಕು, ಅವುಗಳಿಗೂ ಸಹ ಸ್ನಾನ ಮಾಡಿಸ್ಬೇಕು, ಆಮೇಲೆ ಅವುಗಳಿಗೆ ವಾಕಿಂಗ್ ಸಹ ಮಾಡಿಸ್ಬೇಕಾಗುತ್ತೆ. ನಾವು ಉತ್ಪಾದನೆ ಆಗಬೇಕು ಅಂತಂದ್ರೆ ಅವಕ್ಕೆ ಒಂದು ಪ್ರಶಾಂತವಾದ ಒಂದು ವಾತಾವರಣ ಬೇಕಾಗುತ್ತೆ.
1: ಮೈ ಮೇಲೆಲ್ಲ ಸೌರ್ಬೇಕು,
0: ಹೌದು,
1: ತಲೆ ಮುಟ್ಬೇಕು, ಬೆನ್ನು ಮುಟ್ಬೇಕು, ಕೆಚ್ಚಲು ಮುಟ್ಬೇಕು.
0: ನಾವು ಹೇಗೆ ಮಕ್ಕಳನ್ನ ಆರೈಕೆ ಮಾಡ್ತೀವೋ ಅದೇ ರೀತಿ
1: ನಮ್ ಜೊತೆ ಹೊಂದ್ಕೊಂಡ್ಬಿಡ್ತಾವಲ್ಲ ಅವು.
0: ಹೌದು,
1: ನಾವ್ ಎಷ್ಟು ಅವ್ರ ಜೊತೆ ಅನ್ಯೋನ್ಯವಾಗಿರ್ತಾವೋ ಅವು ನಮ್ ಜೊತೆ ಅಷ್ಟು
0: ಅನ್ಯೋನ್ಯವಾಗಿರುತ್ತೆ.
1: ಅವು
0: ಸಂತೃಪ್ತಿ ಆದಾಗ ಹಾಲಿನ ಉತ್ಪಾದನೆ ಚೆನ್ನಾಗಿ,
1: ಅವು ನಮ್ಮನ್ನ ಗುರ್ತ ಹಿಡಿದು ಬಿಡ್ತಾವೆ, ಏ ನಮ್ಮ ಓನರ್ ಬಂದ್ರು,
0: ಹೌದು ಸರ್,
1: ಏ ನಮ್ಮ ಮನೆಯವ್ರು ಬಂದ್ರು ಅಂತ ನಾವು ಹೇಗೆ ಗುರ್ತ ಮಾಡ್ಕೋತೇವಲ್ಲ. ಹಾಗೂ ಪ್ರಾಣಿಗಳು ಕೂಡ ಏ ನಮ್ಮವ್ರು ಬಂದ್ರು, ಅದು ಏನೋ ಒಂದು ಅವು ಕರೀತಾವಲ್ಲ,
0: ಬಾಂಧವ್ಯ ಬೆಳೆಯುತ್ತೆ.
1: ಅಂದ್ರೆ ತಮ್ಮ ಯಾರು ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡ್ತದೆ, ಮನೇಲಿ ಯಾರೋ ಬಂದ್ರು, ಅಪರಿಚಿತರು ಬಂದ್ರು ಅವರು ಸರಿಯಾಗಿ ನೋಡಲ್ಲ, ಅವರು ಸಿಟ್ ಸಿಟ್ ಆಯ್ತವ. ಹೌದಲ್ಲ, ಪ್ರಾಣಿಗಳ ಒಂದು ಗುಣಗಳು ಹೆಂಗಿರ್ತವೆ, ಅವ್ರದ್ದು ಒಂದು ಬಿಹೇವಿಯರ್ ಅಂತವಲ್ಲ, ಅದ್ರ ಬಗ್ಗೆ ಹೇಳಿ ಡಾಕ್ಟರ್ ನಾಗಮಣಿ ಅವರೇ.
0: ಈಗ ನಾವು ಅದು ಹೆದರಿದ್ದಾಗ ನಾವು ಅದ್ರ ಹತ್ರ ಹೋಗ್ಬಾರ್ದು. ಅಂದ್ರೆ ಹೊಸಬ್ರು ಯಾರಾದ್ರೂ ಬಂದ್ರು ಅನ್ಕೊಳ್ಳಿ, ಸ್ವಲ್ಪ ಹೆದರ್ಕೊಳ್ಳುತ್ತೆ.
1: ಹೌದು,
0: ಈಗ ಮಕ್ಕಳು ಹಾಗೆ ಯಾರಾದರೂ ಹೊಸಬ್ರು ಬಂದಾಗ ಹೆದರ್ಕೊಳ್ತಾರಲ್ಲ, ಅದೇ ರೀತಿ ಪ್ರಾಣಿಗಳು ಅಷ್ಟೇ, ಅವಕ್ಕೆ

0: ಪರಿಚಿತರ ಇದ್ರೆ ಮಾತ್ರನೇ ಅದು ಸ್ವಲ್ಪ ಸೌಮ್ಯವಾಗಿ ಇರೋದಕ್ಕೆ, ಇಲ್ಲಾಂದ್ರೆ ಹೆದರಿ ಅವಾಗ ಹಾಲಿನ ಉತ್ಪಾದನೆ ಕುಂಠಿತ ಆಗಕ್ಕೂ ಒಂದು ಕಾರಣ ಆಗುತ್ತೆ ಸರ್.
1: ಓಹ್, ಹಾಗಾಗಿ ಪ್ರಾಣಿಗಳ ಆರೈಕೆ. ಈಗ ಮತ್ತೆ ಪ್ರಾಣಿಗಳಿಗೆ ಈಗ ಎಮ್ಮೆ ಅಥವಾ ದಾನ ಇದ್ರೆ ಅವಕ್ಕೆ ನೀರಿನ ಪ್ರೋಕ್ಷಣೆ ಮಾಡ್ಬೇಕಾ ಅಥವಾ ನೀರಿನಲ್ಲಿ ಸ್ನಾನ ಮಾಡಿಸ್ಬೇಕಾ?
0: ಹೌದು ಸರ್, ಪ್ರತಿದಿನ ನಾವು ಹೇಗೆ ಸ್ನಾನ ಮಾಡ್ತೀವೋ ಅವಕ್ಕೂ ಅಷ್ಟೇ ಸ್ನಾನ ಮಾಡಿಸ್ಬೇಕು.
1: ಒಂದು ಸ್ನಾನದ ಸಮಯ ಅಂತ
0: ಇಡಬೇಕಾಗುತ್ತೆ. ಯಾಕಂದ್ರೆ ಈಗ ಅದು ಹೊರಗಡೆ ಓಡಾಡ್ಕೊಂಡ್ ಬಂದಿರುತ್ತೆ ಅಥವಾ ಸಗಣಿ ಹಾಕಿರುತ್ತೆ, ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ನಾವು ಹಾಲು ಕರೆಯೋ ಸಮಯದಲ್ಲಿ ಆ ಸೂಕ್ಷ್ಮಾಣು ಜೀವಿಗಳು ಕೆಚ್ಚಲಿಗೆ ಹೋಗುತ್ತೆ. ಅವಾಗ ನೀವು ಕೇಳಿರ್ಬೋದು ಕೆಚ್ಚಲು ಬಾವು ಅಂತೆಲ್ಲ ಆಗಿರುತ್ತೆ. ಸೊ ಇದೆಲ್ಲ ಕಾರಣಕ್ಕೆ ಆ ಸ್ವಚ್ಛತೆ ತುಂಬಾ ಮುಖ್ಯ ಆಗುತ್ತೆ.
1: ಈಗ ಕೊಟ್ಟಿಗೆನ ಸಾಮಾನ್ಯವಾಗಿ ನಾವು ಎಷ್ಟು ಬಾರಿ ಸ್ವಚ್ಛಗೊಳಿಸಬೇಕಾಗುತ್ತೆ?
0: ದಿನಕ್ಕೆ ಎರಡು ಬಾರಿ ಆದ್ರೂ ಕೊಟ್ಟಿಗೆ ಸ್ವಚ್ಛತೆ ಮಾಡಲೇ ಮಾಡಬೇಕು.
1: ಅದು ಕಟ್ಟಿ ಸಾಕೋವಿದ್ರೆ?
0: ಹೌದು.
1: ಬಿಟ್ಟು ಸಾಕೋವಿದ್ರೆ?
0: ಬಿಟ್ಟು ಸಾಕೋವಿದ್ರೆ ಅದಕ್ಕೆ ಕೊಟ್ಟಿಗೆ ನೈಟ್ ಒಂದು ಟೈಮ್ ಮಾತ್ರ ಕೊಟ್ಟಿಗೆಗೆ ಬರುತ್ತೆ, ಇಲ್ಲ ಅಂತಂದ್ರೆ ಅದು ಹೊರಗಡೆ ಮೇಯ್ಕೊಂಡು ಬಂದ್ಬಿಡುತ್ತೆ.
1: ನಿಮ್ದು ಹೊಲದಲ್ಲಿ ಸುತ್ತು ನೀವು ಬೇಲಿ ಹಾಕಿರ್ತೀರಿ ಅಂತ ಹೇಳ್ಕೊಳ್ರಿ, ಅದು ತನ್ನ ಪಾಡಿ ತಾನೇ ಇಲ್ಲಿ ನೀವಿರ ಜಾಗ ಬಂದ್ಬಿಡುತ್ತೆ, ಮತ್ತೆ ಮೇವತ್ತಿನಕ್ಕೆ ಹೋಗುತ್ತೆ.
0: ಹೌದು.
1: ಕಟ್ಟಿ ಬೆಳೆಸೋದು ಸರಿಯಾಗಿರುತ್ತಾ ಅಥವಾ ಬಿಟ್ಟು ಬೆಳೆಸೋದು?
0: ಬಿಟ್ಟು ಬೆಳೆಸೋದು ತುಂಬಾ ಒಳ್ಳೇದು ಸರ್, ಯಾಕಂದ್ರೆ ಅದಕ್ಕೆ ಬೇಕಾಗಿರೋ ಆಹಾರನ ಅದೇ ಒಂದು ಚೂಸ್ ಮಾಡ್ಕೊಳತ್ತೆ. ಇಲ್ಲ ಅಂತಂದ್ರೆ ಇಲ್ಲಿ ಆದ್ರೆ ನಾವ್ ಏನ್ ಆಹಾರ ಹಾಕ್ತಿವೋ ಅದನ್ನ ಮಾತ್ರ ತಿನ್ಕೊಂಡಿರುತ್ತೆ. ಸೊ ಬಿಟ್ಟಾಗ ಅದು ಆಹಾರನ ಹುಡ್ಕೊಳ್ಳೋ ಒಂದು ವ್ಯವಸ್ಥೆ ಆಗುತ್ತೆ,
1: ಮಾಡ್ಕೊಳ್ಳುತ್ತೆ. ತುಂಬಾ ಸಂತೋಷ ಡಾಕ್ಟರ್ ನಾಗಮಣಿ ಅವರೇ, ಪ್ರಸ್ತುತ ಬೆಂಗಳೂರಿನಲ್ಲಿರುವ ಹೈನುಗಾರಿಕಾ ಕಾಲೇಜಿನ ಸಹ ಪ್ರಾಧ್ಯಾಪಕಿಯಾಗಿ ಇವತ್ತು ನಮ್ಮ ರೈತರಿಗೆ ಹೈನು ತಳಿಗಳ ಬಗ್ಗೆ ತುಂಬಾ ಮಹತ್ವವಾದ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರಿರ್ತಾರೆ ಡಾಕ್ಟರ್ ನಾಗಮಣಿ ಅವರ ಹತ್ರ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳ್ಬೋದಾ?
0: ಸರಿ, 900-89-712.
1: ಇನ್ನೊಮ್ಮೆ
0: 900-89-567-12.
1: ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಟಮೇಳದ ವಾದನವನ್ನು ಕೇಳುತ್ತಿದ್ದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಈಗ ಸಮಯ ಸರಿಯಾಗಿ 7:30:30.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

0: ಮಲಗೋ ಕಂದಮ್ಮನಿಗೆ ಜೋಗುಳ ಹಾಡು,
1: ಜೋ ಜೋ ಲಾಲಿ ನಾ ಹಾಡುವೆ,
0: ಬೆಳೆಯೋ ಮಕ್ಕಳಿಗೆ ನಾನದ ಗೂಡು,
2: ಈ ಕನ್ನಡದ ಅಕ್ಷರ ಮಾಲೆ,
0: ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ,
2: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ,
0: ವಯೋವೃದ್ಧರಿಗೆ ಬದುಕಿನ

ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಅದಕ್ಕೀಗ 90ರ ಸಂಭ್ರಮ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ, ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯನೂತನ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ 7:34 ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣದಲ್ಲಿ ಆರಂಭವಾಗಲಿದೆ. ಇದು ಆಕಾಶವಾಣಿ. ಈಗೊಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಬ್ರಿಕ್ಸ್ ಪ್ರತಿನಿಧಿಗಳೊಂದಿಗೆ ವಿಶಾಖಪಟ್ಟಣಂ ಬಳಿ ಬೌದ್ಧ ಪಾರಂಪರಿಕ ತಾಣ ಸಂದರ್ಶಿಸಿದ ಸಚಿವ ಮನ್ಸುಖ್ ಮಾಂಡವೀಯ. ನಾಳೆಯಿಂದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಎರಡು ದಿನಗಳ ರಷ್ಯಾ ಭೇಟಿ. ಲೋಕದಾಲತ್, ಮೊದಲ ದಿನವೇ 400 ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿದ ಸುಪ್ರೀಂಕೋರ್ಟ್. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ಭಾರತ ನಡುವಿನ ಎರಡನೇ ಪಂದ್ಯ ನಾಳೆ ಆರಂಭ. ವಾರ್ತೆಗಳ ವಿವರ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕೆಲವು ಸಚಿವರು ಮತ್ತು ಬ್ರಿಕ್ಸ್ ದೇಶಗಳ ಹಿರಿಯ ಪ್ರತಿನಿಧಿಗಳೊಂದಿಗೆ ಆಂಧ್ರಪ್ರದೇಶದ ವಿಶಾಖಪಟ್ಟಣಂ ಬಳಿಯ ಐತಿಹಾಸಿಕ ತೋಟ್ಲಕೊಂಡ ಬೌದ್ಧ ಪರಂಪರೆಯ ಸ್ಥಳಕ್ಕೆ ಇಂದು ಭೇಟಿ ನೀಡಿದ್ದಾರೆ. ಮಹಾಸ್ತೂಪ, ಧ್ಯಾನ ಕೇಂದ್ರಗಳು, ಬಾವಿಗಳು ಮತ್ತು ಅಡುಗೆ ಮಾಡುತ್ತಿದ್ದ ಪ್ರದೇಶಗಳು ಸೇರಿದಂತೆ ಪ್ರಾಚೀನ ಬೌದ್ಧ ಅವಶೇಷಗಳನ್ನು ಪ್ರತಿನಿಧಿಗಳು ವೀಕ್ಷಿಸಿದರು. ಈ ಸ್ಥಳದ ಐತಿಹಾಸಿಕ ಮಹತ್ವ ಮತ್ತು ಶತಮಾನಗಳ ಹಿಂದೆ ಅಲ್ಲಿ ವಾಸಿಸುತ್ತಿದ್ದ ಬೌದ್ಧ ಸನ್ಯಾಸಿಗಳ ಜೀವನದ ಕುರಿತು ಅವರಿಗೆ ತಿಳಿಸಲಾಯಿತು. ತೋಟ್ಲಕೊಂಡದ ಶ್ರೀಮಂತ ಬೌದ್ಧ ಪರಂಪರೆಯನ್ನು ಕೇಂದ್ರ ಸಚಿವ ಮಾಂಡವೀಯ ಶ್ಲಾಘಿಸಿದರು. ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದ ಅಂಗವಾಗಿ ತೋಟ್ಲಕೊಂಡದಲ್ಲಿ ಡಾ ಮಾಂಡವೀಯ ಒಂದು ಸಸಿಯನ್ನು ನೆಟ್ಟರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಾಳೆಯಿಂದ ಎರಡು ದಿನಗಳ ಕಾಲ ರಷ್ಯಾಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಸಚಿವರು ಭಾರತ ರಷ್ಯಾ ಅಂತರ್ ಸರ್ಕಾರಿ ಆಯೋಗದ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರದ 27ನೇ ಅಧಿವೇಶನದ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಭೇಟಿಯ ಸಮಯದಲ್ಲಿ ಡಾ ಜೈಶಂಕರ್ ರಷ್ಯಾದ ವಿದೇಶಾಂಗ ಸಚಿವ ಸೆರ್ಗೆ ಲಾವ್ರೋವ್ ಅವರನ್ನು ಭೇಟಿ ಮಾಡಿ ಪ್ರಾದೇಶಿಕ

0: ಮತ್ತು ಜಾಗತಿಕ ವಿಷಯಗಳ ಕುರಿತು ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ದೇಶಾದ್ಯಂತ ವಂದೇ ಮಾತರಂ ರಾಷ್ಟೀಯ ಗೀತೆಯ ಕುರಿತು ಜಾಗೃತಿ ಮೂಡಿಸಲು ಮತ್ತು ಅದನ್ನು ಪಸರಿಸುವ ನಿಟ್ಟಿನಲ್ಲಿ ಬಿಜೆಪಿ ಪ್ರಚಾರ ಕಾರ್ಯವನ್ನು ಕೈಗೊಂಡಿದೆ. ಪಕ್ಷದ ಹೊಸ ರಾಷ್ಟೀಯ ಕಾರ್ಯಕರ್ತನನ್ನು ನೇಮಕ ಮಾಡಿದ ನಂತರ ಮೊದಲ ಸಭೆಯಲ್ಲಿ ಈ ಕುರಿತು ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಎಂದು ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ನವದೆಹಲಿಯಲ್ಲಿ ಸುದ್ದಿಗಾರರಿಗೆ ತಿಳಿಸಿದರು. ನವದೆಹಲಿಯ ತಮ್ಮ ಕೇಂದ್ರ ಕಚೇರಿಯಲ್ಲಿ ವಂದೇ ಮಾತರಂ ಗಾಯನವನ್ನು ಮೊಟಕುಗೊಳಿಸಿದ್ದಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನು ಸಂಬಿತ್ ಪಾತ್ರ ಟೀಕಿಸಿದ್ದಾರೆ. ರಾಷ್ಟೀಯ ಗೀತೆಯ ಮನ್ನಣೆಯನ್ನು ಅಲ್ಲಗಳೆಯುವ ಕಾಂಗ್ರೆಸ್ ಪ್ರಯತ್ನ ಸಫಲವಾಗುವುದಿಲ್ಲ. ಮಹಾತ್ಮ ಗಾಂಧಿ ಕೂಡ ವಂದೇ ಮಾತರಂ ಹಾಡುವ ಕುರಿತು ಮಾತನಾಡಿದ್ದರು. ಇದು ರಾಷ್ಟದ ಐಕ್ಯತೆಯ ಮಂತ್ರವಿದ್ದಂತೆ ಇದರಲ್ಲಿ ಹಿಂದೂ ಮತ್ತು ಮುಸ್ಲಿಮರನ್ನು ಬೇರ್ಪಡಿಸುವ ಯಾವುದೇ ಅರ್ಥ ಹುದುಗಿಲ್ಲ ಎಂದು ಸಂಬಿತ್ ಪಾತ್ರ ಸ್ಪಷ್ಟಪಡಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಸಿಲಿಗುರಿಯ ಸುಖ್ನಾದಲ್ಲಿ ಹಿರಿಯ ಗೂರ್ಖಾ ನಾಯಕರೊಂದಿಗೆ ಪ್ರಮುಖ ಸಭೆ ನಡೆಸಿದರು. ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ದಾರ್ಜಿಲಿಂಗ್ ಲೋಕಸಭಾ ಸಂಸದ ರಾಜು ಬಿಸ್ತಾ, ಸಭೆಯು ಫಲಪ್ರದವಾಗಿದ್ದು ಎಲ್ಲಾ ಗೂರ್ಖಾ ನಾಯಕರು ತಮ್ಮ ಸಮಸ್ಯೆಗಳನ್ನು ರಚನಾತ್ಮಕವಾಗಿ ಮಂಡಿಸಿದ್ದಾರೆ ಎಂದು ಹೇಳಿದರು. ಸಭೆಯಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಸಹ ಕೆಲವು ವಿಷಯಗಳಿಗೆ ಸಂಬಂಧಿಸಿದಂತೆ ತಮ್ಮ ಅಭಿಪ್ರಾಯಗಳನ್ನು ಹಾಗೂ ಬದ್ದತೆಯನ್ನು ವ್ಯಕ್ತಪಡಿಸಿದರು. ಸಭೆಯ ನಂತರ ಬಿಎಸ್ಎಫ್ನ ಮಾಜಿ ನಿರ್ದೇಶಕ ಹಾಗೂ ಉಪರಾಷ್ಟೀಯ ಭದ್ರತಾ ಸಲಹೆಗಾರರಾದ ಸಂಧಾನಕಾರ ಪಂಕಜ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗುವುದು ಎಂದು ಸಚಿವ ಅಮಿತ್ ಶಾ ಘೋಷಿಸಿದರು. ಕೇರಳದ ಕೊಚ್ಚಿ ಮೂಲದ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಭಾರತೀಯ ನೌಕಾಪಡೆಗೆ ಮೂರನೇ ಆಳವಿಲ್ಲದ ನೀರಿನ ಜಲಾಂತರ್ಗಾಮಿ ವಿರೋಧಿ ಯುದ್ದ ನೌಕೆ ಮ್ಯಾಂಗ್ರೋಲ್ ಅನ್ನು ಹಸ್ತಾಂತರಿಸಿದೆ. ಈ ಹಡಗು ಶೇಕಡಾ 80ಕ್ಕಿಂತ ಹೆಚ್ಚು ಸ್ಥಳೀಯ ತಂತ್ರಜ್ಞಾನವನ್ನು ಒಳಗೊಂಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಇದು ಕರಾವಳಿಯಲ್ಲಿ ಜಲಾಂತರ್ಗಾಮಿ ವಿರೋಧಿ ಯುದ್ದ ಕಾರ್ಯಾಚರಣೆಗಳು, ನೀರೊಳಗಿನ ಕಣ್ಗಾವಲು, ಕಡಿಮೆ ತೀವ್ರತೆಯ ಸಮುದ್ರ ಕಾರ್ಯಾಚರಣೆಗಳು ಮತ್ತು ಗಣಿ ಯುದ್ದ ಸಾಮರ್ಥ್ಯಗಳಿಗೆ ಸಜ್ಜುಗೊಂಡಿದೆ. ಈ ಹಡಗನ್ನು ವಾಟರ್ ಜೆಟ್ಗಳಿಂದ ನಡೆಸಲಾಗುತ್ತದೆ ಮತ್ತು ಅತ್ಯಾಧುನಿಕ ಟಾರ್ಪಿಡೋಗಳು, ಜಲಾಂತರ್ಗಾಮಿ ವಿರೋಧಿ ರಾಕೆಟ್ಗಳು ಜೊತೆಗೆ ಸುಧಾರಿತ ರಡಾರ್ಗಳು ಮತ್ತು ಸೋನಾರ್ಗಳನ್ನು ಇದು ಹೊಂದಿದೆ. ಈ ಹಡಗು ಸ್ಥಳೀಯ ರಕ್ಷಣಾ ಉತ್ಪಾದನಾ ಪರಿಸರ ವ್ಯವಸ್ಥೆಯ ಬೆಳೆಯುತ್ತಿರುವ ಬಲಕ್ಕೆ ಸಾಕ್ಷಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಮಾಧಾನ ಸಮಾರೋಹ ಉಪಕ್ರಮದಡಿ ಕೈಗೊಳ್ಳಲಾದ ಮೂರು ದಿನಗಳ ವಿಶೇಷ ಲೋಕ್ ಅದಾಲತ್ನ ಮೊದಲ ದಿನದಲ್ಲೇ ಸರ್ವೋಚ್ಚ ನ್ಯಾಯಾಲಯ ಸುಮಾರು 400 ವ್ಯಾಜ್ಯಗಳನ್ನು ಪರಿಹರಿಸಿದೆ. ಉಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ವೈವಾಹಿಕ ಪ್ರಕರಣ, ಆಸ್ತಿ ವಿವಾದ, ಮೋಟಾರು ವಾಹನ ಅಪಘಾತ, ಭೂ ಒತ್ತುವರಿ ವಿವಾದ, ತೆರಿಗೆ ವಿವಾದ, ಸೇವೆ ಮತ್ತು ಕಾರ್ಮಿಕ ವ್ಯಾಜ್ಯಗಳು ಇವುಗಳಲ್ಲಿ ಪ್ರಮುಖವಾದವು. ನ್ಯಾಯ ಒದಗಿಸುವಿಕೆ ವ್ಯವಸ್ಥೆಯ ಪ್ರಮುಖ ಪಾತ್ರವಾದ ಮಧ್ಯಸ್ಥಿಕೆ ಮತ್ತು ಇತರ ಪರಿಹಾರ ವಿಧಾನಗಳನ್ನು ಬಳಸಿ ಈ ಉಪಕ್ರಮದ ಮೂಲಕ ಪ್ರಕರಣಗಳ ಇತ್ಯರ್ಥವನ್ನು ಮುಂದುವರಿಸಲಾಗುವುದು ಎಂದು ಸರ್ವೋಚ್ಚ ನ್ಯಾಯಾಲಯ ತಿಳಿಸಿದೆ. 16 ವಿಶೇಷ ಲೋಕ್ ಅದಾಲತ್ ಪೀಠಗಳಲ್ಲಿ 600 ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಪ್ರತಿ ಪೀಠದಲ್ಲೂ ಇಬ್ಬರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಹಿರಿಯ ವಕೀಲರು ಮತ್ತು ಇತರ ನ್ಯಾಯವಾದಿಗಳ ಸಹಯೋಗದೊಂದಿಗೆ ತ್ವರಿತ ಪ್ರಕರಣ ಇತ್ಯರ್ಥಕ್ಕಾಗಿ ಲೋಕ್ ಅದಾಲತ್ಗಳು ಕಾರ್ಯನಿರ್ವಹಿಸುತ್ತಿವೆ. ವಿಶೇಷ ಡಾಲರ್ ರೂಪಾಯಿ ವಿದೇಶಿ ವಿನಿಮಯ ಸ್ವಾಪ್ ಸೌಲಭ್ಯವು 2026 ಆಗಸ್ಟ್ 21 ವೇಳೆಗೆ 72.85 ಬಿಲಿಯನ್ ಅಮೆರಿಕನ್ ಡಾಲರ್ ವಿದೇಶಿ ವಿನಿಮಯ ಹರಿವನ್ನು ಪಡೆದುಕೊಂಡಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಇಂದು ತಿಳಿಸಿದೆ. ಒಟ್ಟು ಹರಿವಿನ ಪೈಕಿ ವಿದೇಶಿ ಕರೆನ್ಸಿ, ವಿದೇಶಿ ಬ್ಯಾಂಕ್ ಠೇವಣಿಗಳು ಗರಿಷ್ಠ ಪಾಲು ಹೊಂದಿದ್ದು ಅವುಗಳ ಮೊತ್ತ 65.4 ಬಿಲಿಯನ್ ಅಮೆರಿಕ ಡಾಲರ್ಗಳಷ್ಟಾಗಿದೆ. ಇದೇ ವೇಳೆ ವಿದೇಶಿ ಕರೆನ್ಸಿ ಸಾಲಗಳು 4.86 ಬಿಲಿಯನ್ ಅಮೆರಿಕ ಡಾಲರ್ ಹಾಗೂ ಬಾಹ್ಯ ವಾಣಿಜ್ಯ ಸಾಲಗಳು 2.59 ಬಿಲಿಯನ್ ಅಮೆರಿಕ ಡಾಲರ್ ಕೊಡುಗೆ ನೀಡಿವೆ. ಈ ಯೋಜನೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ದೇಶಕ್ಕೆ ಅಗತ್ಯವಿದ್ದಷ್ಟು ವಿದೇಶಿ ವಿನಿಮಯ ಹರಿದು ಬಂದಿದ್ದರಿಂದ ಇದರ ಅವಧಿ

0: ಯನ್ನು ಒಂದು ತಿಂಗಳು ಕಡಿತಗೊಳಿಸಲಾಯಿತು. ಈ ಯೋಜನೆಯು ಎಫ್ಸಿಎನ್ಆರ್ಬಿ ಠೇವಣಿಗಳಿಗೆ 2026 ಆಗಸ್ಟ್ 31 ಮುಕ್ತವಾಗಿರುತ್ತದೆ. ಭಾರತದ ಜೈವಿಕ ಸಂಪನ್ಮೂಲಗಳ ಬಳಕೆಯಿಂದ ಉಂಟಾಗುವ ಪ್ರವೇಶ ಮತ್ತು ಪ್ರಯೋಜನ ಹಂಚಿಕೆ ಕಾರ್ಯವಿಧಾನದ ಅಡಿಯಲ್ಲಿ ರಾಷ್ಟೀಯ ಜೀವ ವೈವಿಧ್ಯ ಪ್ರಾಧಿಕಾರವು 2.82 ಕೋಟಿ ರೂಪಾಯಿಗಳನ್ನು ರಾಜ್ಯಗಳಿಗೆ ವಿಸ್ತರಿಸಿದೆ. ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯವು ವಿತರಿಸಿದ ಮೊತ್ತದಲ್ಲಿ 2.80 ಕೋಟಿ ರೂಪಾಯಿಗಳನ್ನು 27 ರಾಜ್ಯ ಜೀವ ವೈವಿಧ್ಯ ಮಂಡಳಿಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶದ ಜೀವ ವೈವಿಧ್ಯ ಮಂಡಳಿಗಳಿಗೆ ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದೆ. ಕರ್ನಾಟಕದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗೆ 2.01 ಲಕ್ಷ ರೂಪಾಯಿಗಳನ್ನು ಇದೇ ಸಮಯದಲ್ಲಿ ಬಿಡುಗಡೆ ಮಾಡಲಾಗಿದೆ. ಬಿಡುಗಡೆ ಮಾಡಲಾದ ಹಣವನ್ನು ಜನರ ಜೀವ ವೈವಿಧ್ಯ ನೋಂದಣಿಗಳ ದಾಖಲೀಕರಣ ಮತ್ತು ನವೀಕರಣ, ಜೀವ ವೈವಿಧ್ಯ ಸಂರಕ್ಷಣೆ, ಕ್ಷೀಣಿಸಿದ ಪರಿಸರ ವ್ಯವಸ್ಥೆಗಳ ಪುನಃಸ್ಥಾಪನೆ, ಜೀವ ವೈವಿಧ್ಯ ಪರಂಪರೆಯ ತಾಣಗಳ ಬಲವರ್ಧನೆ ಮತ್ತು ಜೀವ ವೈವಿಧ್ಯ ನಿರ್ವಹಣಾ ಸಮಿತಿಗಳ ಸಾಮರ್ಥ್ಯ ವೃದ್ಧಿ ಸೇರಿದಂತೆ ಹಲವಾರು ಚಟುವಟಿಕೆಗಳಿಗೆ ಬಳಸಿಕೊಳ್ಳಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಗಡಿ ರಾಜ್ಯವಾದ ಪಂಜಾಬ್ನಲ್ಲಿ ಭಾರತೀಯ ಸೇನೆಯು ಅತ್ಯಾಧುನಿಕ ಡ್ರೋನ್ಗಳ ತನ್ನ ಮೊದಲ ತುಕಡಿಯಾದ ಬಾಟ್ ಬೆಟಾಲಿಯನ್ ಅನ್ನು ಸ್ಥಾಪಿಸಿದೆ. ಆಕಾಶದಲ್ಲಿ ಸೇನೆಯ ಕಣ್ಣುಗಳಾಗಿ ಕಾರ್ಯನಿರ್ವಹಿಸುವ ಈ ತುಕಡಿಯು ವೈಮಾನಿಕ ಚುರುಕುತನ, ತುರ್ತು ಸ್ಪಂದಿಸುವಿಕೆ ಮತ್ತು ಯುದ್ದಭೂಮಿ ಸಹಾಯ ವ್ಯಾಪ್ತಿಯನ್ನು ಹೆಚ್ಚಿಸುತ್ತವೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹದಗೆಡುತ್ತಿರುವ ಪರಿಸ್ಥಿತಿಯ ನಡುವೆ ಮಧ್ಯಪ್ರವೇಶಿಸುವಂತೆ ಒತ್ತಾಯಿಸಿ 70 ಬ್ರಿಟಿಷ್ ಸಂಸದರು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರಿಗೆ ಪತ್ರ ಬರೆದಿದ್ದಾರೆ. ಪಾಕಿಸ್ತಾನಿ ಪಡೆಗಳಿಂದ ಉಂಟಾಗುವ ರಕ್ತಪಾತವನ್ನು ಕೊನೆಗೊಳಿಸುವಂತೆ ಮತ್ತು ನಾಗರಿಕರ ಜೀವಗಳನ್ನು ರಕ್ಷಿಸಲು ಕ್ರಮ ಕೈಗೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ. ಶ್ರೀಲಂಕಾ ಮತ್ತು ಭಾರತ ತಂಡಗಳ ನಡುವಿನ 2ನೇ ಟೆಸ್ಟ್ ಪಂದ್ಯ ನಾಳೆ ಕೊಲಂಬೋದಲ್ಲಿ ಆರಂಭವಾಗಲಿದೆ. ಪಂದ್ಯ 10:00 ಆರಂಭವಾಗಲಿದೆ. 2 ಪಂದ್ಯಗಳ ಈ ಸರಣಿಯ ಮೊದಲ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ನಾಯಕತ್ವದ ಭಾರತ 165 ರನ್ಗಳಿಂದ ವಿಜಯ ಸಾಧಿಸಿತ್ತು. 2ನೇ ಪಂದ್ಯದಲ್ಲಿ ಗೆದ್ದು ಸರಣಿ ಕ್ಲೀನ್ ಸ್ವೀಪ್ ಮಾಡುವ ಗುರಿಯೊಂದಿಗೆ ತಂಡ ನಾಳೆ ಅಂಗಳಕ್ಕೆ ಇಳಿಯಲಿದೆ. ನವದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿಯು ಮಹಿಳಾ ಡಬಲ್ಸ್ ಸೆಮಿಫೈನಲ್ನಲ್ಲಿ ಐತಿಹಾಸಿಕ ಕಂಚಿನ ಪದಕವನ್ನು ಪಡೆದುಕೊಂಡಿತು. ಅಗ್ರಶ್ರೇಯಾಂಕಿತ ಹಾಲಿ ಚಾಂಪಿಯನ್ ಲಿಯು ಶಾಂಗ್ ಶು ಮತ್ತು ಟ್ಯಾನ್ ನಿಂಗ್ ವಿರುದ್ದ ಭಾರತೀಯ ಜೋಡಿ ಸೋಲೊಪ್ಪಿಕೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ಪ್ರತಿನಿಧಿಗಳೊಂದಿಗೆ ವಿಶಾಖಪಟ್ಟಣಂ ಬಳಿ ಬೌದ್ಧ ಪಾರಂಪರಿಕ ತಾಣ ಸಂದರ್ಶಿಸಿದ ಸಚಿವ ಮನ್ಸುಖ್ ಮಾಂಡವಿಯ. ನಾಳೆಯಿಂದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ 2 ದಿನಗಳ ರಷ್ಯಾ ಭೇಟಿ. ಲೋಕದಾಲತ್, ಮೊದಲ ದಿನವೇ 400 ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿದ ಸುಪ್ರೀಂಕೋರ್ಟ್. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ಭಾರತ ನಡುವಿನ 2ನೇ ಪಂದ್ಯ ನಾಳೆ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಇದೇ 28ರ ಒಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ, ಮೇಲ್ಮನೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಹೋಟೆಲ್ಗಳ ಅಡುಗೆ ಕೋಣೆಗೆ ಸಿಸಿ ಕ್ಯಾಮೆರಾ ಕಡ್ಡಾಯ, ಆರೋಗ್ಯ ಸಚಿವ ಯುಟಿ ಖಾದರ್. ಸ್ವಾತಂತ್ರ್ಯ ದಿನದಂದು ದಾಖಲೆ ಪ್ರಮಾಣದಲ್ಲಿ HMT ಕೈ ಗಡಿಯಾರ ಮಾರಾಟ, 35 ಲಕ್ಷ ರೂಪಾಯಿ ವಹಿವಾಟು. ಇಂಡಿ ಬ್ರ್ಯಾಂಡ್ನೊಂದಿಗೆ ಭಾರತದ ಕಾಫಿ ಪರಿಚಯಿಸಲು ಕಾಫಿ ಬೋರ್ಡ್ ನಿರ್ಧಾರ. ಇದೇ 28ರೊಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ ಮಾಡಲಾಗುವುದು ಎಂದು ಸಚಿವ ಮಧು ಬಂಗಾರಪ್ಪ ಸ್ಪಷ್ಟಪಡಿಸಿದ್ದಾರೆ. ಮೇಲ್ಮನೆಯಲ್ಲಿ ನಡೆದ ಪ್ರಶ್ನೋತ್ತರ ಕಲಾಪದಲ್ಲಿ ಕಾಂಗ್ರೆಸ್ ಸದಸ್ಯೆ ಬಲ್ಕಿಸ್ ಬಾನು ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಶಾಲೆಗೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತೆ ಆಕರ್ಷಿಸಲು ಸರ್ಕಾರ ಶೂ ಮತ್ತು ಸಾಕ್ಸ್ ನೀಡುತ್ತಿದೆ. ಇದರ ವಿತರಣೆಗೆ ನೋಡಲ್ ಅಧಿಕಾರಿ ನೇಮಿಸಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಸದನದಲ್ಲಿ ಭರವಸೆ ನೀಡಿದ್ದಾರೆ. ರಾಜ್ಯಾದ್ಯಂತ ಆಹಾರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮುಂದುವರೆಸಲಿದ್ದಾರೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಿಜಿಗಳು, ಹಾಸ್ಟೆಲ್ಗಳು, ಕ್ಯಾಟರಿಂಗ್ ಸೇವೆಗಳಿಗೂ ಆಹಾರ ಗುಣಮಟ್ಟದ ಪರಿಶೀಲನೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಪಿಜಿಗಳಲ್ಲಿ ಸ್ವಚ್ಛತೆ ಕಾಪಾಡುವಂತೆ ತಿಳಿಸಿದ ಅವರು, ತಪ್ಪು ಮಾಡಿದರೆ ಕ್ಷಮಿಸುವ ಮಾತೇ ಇಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಾರ್ವಜನಿಕರು ದೂರು ನೀಡಲು ಅನುಕೂಲವಾಗುವಂತೆ ಹೋಟೆಲ್ಗಳು ಮತ್ತು ಮೆಡಿಕಲ್ ಸ್ಟೋರ್ಗಳಲ್ಲಿ ಕ್ಯೂಆರ್ ಕೋಡ್ ವ್ಯವಸ್ಥೆ ಪರಿಚಯಿಸಲಾಗುವುದು. ಹೋಟೆಲ್ಗಳ ಅಡುಗೆ ಕೋಣೆಯಲ್ಲಿ ಸಿಸಿ ಕ್ಯಾಮೆರಾ ಕಡ್ಡಾಯ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಇದೇ ವೇಳೆ ಪಾನ್ ಗುಟ್ಕಾ ಬ್ಯಾನ್ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು ಆದೇಶ ಹಿಂಪಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ನಿಷೇಧ ಮಾಡಿದರೆ

ಅಡಿಕೆ ಬೆಳೆಗಾರರಿಗೆ ಯಾವುದೇ ಸಮಸ್ಯೆ ಇಲ್ಲ ಎಂದು ತಿಳಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ದಾಖಲೆ ಪ್ರಮಾಣದಲ್ಲಿ ಎಚ್ಎಂಟಿ ಗಡಿಯಾರಗಳ ಮಾರಾಟವಾಗಿದೆ. ಒಂದೇ ದಿನ ಸುಮಾರು 35 ಲಕ್ಷ ರೂಪಾಯಿಗೂ ಹೆಚ್ಚು ವಹಿವಾಟು ನಡೆದಿದೆ ಎಂದು ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಎಚ್ಎಂಟಿ ಗಡಿಯಾರಗಳ ಬಗ್ಗೆ ಜನರಲ್ಲಿ ಇವತ್ತಿಗೂ ಅಭಿಮಾನ ಮತ್ತು ಗೌರವ ಇದೆ. ಎಚ್ಎಂಟಿ ಗಡಿಯಾರ ಕಟ್ಟುವುದು ಎಂದರೆ ಹೆಮ್ಮೆ ಮತ್ತು ಪ್ರತಿಷ್ಠೆಯ ವಿಷಯವಾಗಿತ್ತು. ಆ ವೈಭವವನ್ನು ಮರಳಿ ತರುವುದು ತಮ್ಮ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಕಾರ್ಖಾನೆಗೆ ಮರುಜೀವ ನೀಡುವ ಕುರಿತಂತೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ಮಾತುಕತೆ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಭಾರತದ ಕಾಫಿ ರಫ್ತು ಗಣನೀಯವಾಗಿ ಪ್ರಗತಿ ಸಾಧಿಸಿದ್ದು 2021-22 100 ಶತಕೋಟಿ ಡಾಲರ್ನಷ್ಟಿದ್ದ ಕಾಫಿ ರಫ್ತು 2025-26 2 ಶತಕೋಟಿ ಡಾಲರ್ ಮೀರಿದೆ ಎಂದು ಕಾಫಿ ಬೋರ್ಡ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೂರ್ಮಾರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತದ ಕಾಫಿ 140 ರಾಷ್ಟಗಳಿಗೆ ರಫ್ತಾಗುತ್ತಿದ್ದು ಇದರಲ್ಲಿ ಶೇಕಡಾ 39% ಮೌಲ್ಯವರ್ಧಿತ ಕಾಫಿಯಾಗಿದೆ. ಕಾಫಿಯ ದೇಶೀಯ ಬೇಡಿಕೆ ಶೇಕಡಾ 20% ಹೆಚ್ಚಾಗಿದೆ ಎಂದು ಹೇಳಿದ್ದಾರೆ. ಈ ವರ್ಷದ ಏಪ್ರಿಲ್ ಜುಲೈ ನಡುವೆ 1.68 ಲಕ್ಷ ಟನ್ ಕಾಫಿ ಉತ್ಪಾದಿಸಲಾಗಿದೆ. 2025-26 3.73 ಲಕ್ಷ ಟನ್ ಉತ್ಪಾದನೆಯಾಗಿದ್ದ ಕಾಫಿ ಈ ವರ್ಷ 4 ಲಕ್ಷ ಟನ್ಗಿಂತ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಉತ್ಪಾದನಾ ಗುಣಮಟ್ಟ ನಿಗದಿಪಡಿಸಿ ಇಂಡಿ ಕಾಫಿ ಎಂಬ ಬ್ರ್ಯಾಂಡ್ನೊಂದಿಗೆ ಭಾರತದ ಕಾಫಿಯನ್ನು ಪರಿಚಯಿಸುವ ಪ್ರಯತ್ನ ನಡೆದಿದೆ. ಉತ್ಪಾದನೆ ಗುಣಮಟ್ಟ ನಿಗದಿಪಡಿಸುವಂತೆ ಸಂಸ್ಕರಣಾ ಗುಣಮಟ್ಟ ನಿಗದಿಪಡಿಸುವ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ಅವರು ತಿಳಿಸಿದ್ದಾರೆ. ನಾಗರಿಕ ವಿಮಾನಯಾನ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಲು ಕೇಂದ್ರ ಸರ್ಕಾರ ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿ ವೆಚ್ಚ ಮಾಡಲು ನಿರ್ಧರಿಸಿದೆ ಎಂದು ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ಮೈಸೂರಿನಲ್ಲಿ ನಡೆದ ನಾಗರಿಕ ವಿಮಾನಯಾನ ಸಲಹಾ ಸಮಿತಿ ಸಭೆಯ ನಂತರ ಮಾತನಾಡಿದ ಸಚಿವರು, ಸಭೆಯಲ್ಲಿ ಕೇಂದ್ರದ ಪ್ರಮುಖ ಉಡಾನ್ ಯೋಜನೆ, ವಿಮಾನ ನಿಲ್ದಾಣ ಮೂಲಸೌಕರ್ಯ, ಸಂಪರ್ಕ ಮತ್ತು ಪೈಲಟ್ ತರಬೇತಿಯ ಪ್ರಗತಿಯನ್ನು ಪರಾಮರ್ಶಿಸಲಾಯಿತು. ವಿಮಾನ ನಿಲ್ದಾಣದ ಮೂಲಸೌಕರ್ಯ, ಸಂಪರ್ಕ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸುವ ಕುರಿತು ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸಲಾಗಿದೆ. ವಿಮಾನ ಉಡಾವಣಾ ಸಂಸ್ಥೆ ಎಫ್ಟಿಒಗಳನ್ನು ಬಲಪಡಿಸಲು ಮತ್ತು ನಾಗರಿಕ ಮಟ್ಟದ ಪೈಲಟ್ಗಳನ್ನು ಸಿದ್ದಗೊಳಿಸಲು ತೆಗೆದುಕೊಂಡ ಕ್ರಮಗಳ ಬಗ್ಗೆಯೂ ಸಮಿತಿಯು ಚರ್ಚಿಸಿದೆ ಎಂದರು. ಕಳೆದ 10 ವರ್ಷಗಳಲ್ಲಿ ಉಡಾನ್ ಯೋಜನೆ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ. ದೇಶಾದ್ಯಂತ ಹಲವು ಹೊಸ ವಿಮಾನ ನಿಲ್ದಾಣಗಳು ಅಭಿವೃದ್ಧಿಗೊಂಡಿದ್ದು ಸಂಪರ್ಕ ವ್ಯವಸ್ಥೆ ಸುಧಾರಿಸಿದೆ ಎಂದು ಹೇಳಿದ್ದಾರೆ. ಮೈಸೂರು ವಿಮಾನ ನಿಲ್ದಾಣದ ಕುರಿತು ಮಾತನಾಡಿದ ಸಚಿವರು, ರನ್ವೇ ಉದ್ದ ಕಡಿಮೆ ಇರುವ ಕಾರಣ ಪ್ರಸ್ತುತ ಇಲ್ಲಿ ಎಟಿಆರ್ ವಿಮಾನಗಳಷ್ಟೇ ಕಾರ್ಯಾಚರಣೆ ನಡೆಸುತ್ತಿವೆ. ಆದರೆ ಮೈಸೂರು ಪ್ರಮುಖ ಪ್ರವಾಸೋದ್ಯಮ, ಸಾಂಸ್ಕೃತಿಕ ಮತ್ತು ಪರಂಪರೆ ತಾಣವಾಗಿರುವುದರಿಂದ ವಿಮಾನ ನಿಲ್ದಾಣವನ್ನು ವಿಸ್ತರಿಸಿ ನ್ಯಾರೋ ಬಾಡಿ ವಿಮಾನಗಳ ಸಂಚಾರಕ್ಕೆ ಅನುವು ಮಾಡಿಕೊಡುವ ಅಗತ್ಯವಿದೆ ಎಂದು ಹೇಳಿದರು. ವಿಮಾನ ನಿಲ್ದಾಣದ ಅಭಿವೃದ್ಧಿ ಮತ್ತು ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸ್ಥಳೀಯ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಹಲವು ಮನವಿಗಳನ್ನು ಮಾಡಿದ್ದಾರೆ. ಪ್ರವಾಸೋದ್ಯಮ, ಆಧ್ಯಾತ್ಮಿಕತೆ, ಕಲೆ ಮತ್ತು ಸಂಸ್ಕೃತಿಗಾಗಿ ದೇಶ ವಿದೇಶಗಳಿಂದ ಜನರು ಮೈಸೂರಿಗೆ ಭೇಟಿ ನೀಡಲು ಬಯಸುತ್ತಾರೆ. ಈ ನಗರಕ್ಕೆ ಉತ್ತಮ ವಿಮಾನ ಸಂಪರ್ಕ ಕಲ್ಪಿಸುವುದು ನಮ್ಮ ಆದ್ಯತೆಗಳಲ್ಲಿ ಒಂದಾಗಿದೆ ಎಂದರು. ಬೆಂಗಳೂರಿನಲ್ಲಿ 2ನೇ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವ ವಿಚಾರವಾಗಿ ರಾಜ್ಯ ಸರ್ಕಾರ ನಿರ್ಧರಿಸಬೇಕಾಗಿದೆ. ಈ ಬಗ್ಗೆ ರಾಜ್ಯ ಸರ್ಕಾರವು ರೂಪುರೇಷವನ್ನು ಕೇಂದ್ರ ಸರ್ಕಾರಕ್ಕೆ ನೀಡಬೇಕಿದೆ. ಹೀಗಾಗಿ ರಾಜ್ಯ ಸರ್ಕಾರದ ಪ್ರಸ್ತಾವನೆಗಾಗಿ ಕಾಯುತ್ತಿರುವುದಾಗಿ ಸಚಿವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕೃಷಿ ಭೂಮಿ ಹೊರತುಪಡಿಸಿ ಒಟ್ಟು 3,25,01,707 ಎಕರೆ ಸರ್ಕಾರಿ ಭೂಮಿ ವಿಸ್ತೀರ್ಣವಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೇಲ್ಮನೆಯಲ್ಲಿ ಸದಸ್ಯ ಶಿವಕುಮಾರ್ ಪ್ರಶ್ನೆಗೆ ಉತ್ತರಿಸಿದ ಅವರು, ಷರತ್ತು ಉಲ್ಲಂಘಿಸಿರುವ ಪ್ರಕರಣಗಳಲ್ಲಿ ಕಾನೂನು ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮೀಣ ಜನವಸತಿ ಪ್ರದೇಶದ ಎಲ್ಲ ಆಸ್ತಿಗಳಿಗೆ ಹಕ್ಕು ದಾಖಲೆಗಳನ್ನು ಸಿದ್ದಪಡಿಸಿ ವಿತರಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮ ನಕಾಶೆಗಳನ್ನು ನಿರ್ದಿಷ್ಟ ಸಂಖ್ಯೆಯ ವರ್ಷಗಳಿಗೊಮ್ಮೆ ಕಡ್ಡಾಯವಾಗಿ ಇಂಡೀಕರಿಸಬೇಕೆಂಬ ಬಗ್ಗೆ ಯಾವುದೇ ಕಾಲಮಿತಿ ನಿಗದಿಪಡಿಸಿಲ್ಲ ಎಂದು ತಿಳಿಸಿದ್ದಾರೆ. ವಿಧಾನಸಭೆಯ ಕಲಾಪದಲ್ಲಿ ವಿರೋಧ ಪಕ್ಷಗಳ ಗದ್ದಲದ ನಡುವೆಯೇ 3 ವಿಧೇಯಕಗಳಿಗೆ ಅಂಗೀಕಾರ ನೀಡಲಾಯಿತು. 2026 ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026 ವಿಧಾನಸಭೆಯಲ್ಲಿ ಧ್ವನಿಮತದ ಮೂಲಕ ಅಂಗೀಕಾರ ದೊರೆತಿದೆ. ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026 ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ
ಸಂದರ್ಭದಲ್ಲಿ ಮಂಡಿಸಿದರು. ಬಳಿಕ ಮಾತನಾಡಿದ ಅವರು, ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸಲಾಗುವುದು ಮತ್ತು ಅಸೋಸಿಯೇಷನ್ ರಚಿಸಲು ಈ ಕಾಯ್ದೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಬಳಿಕ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರ ಪರವಾಗಿ ಸಚಿವ ಕೃಷ್ಣ ಬೈರೇಗೌಡ 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿ ಧ್ವನಿಮತದಿಂದ ಅಂಗೀಕಾರ ಪಡೆದರು. ಅನಧಿಕೃತ ಬಡಾವಣೆಗಳಿಗೆ ಕಾನೂನುಬದ್ಧ ಮಾನ್ಯತೆ ನೀಡಿ ಅಲ್ಲಿನ ಕುಟುಂಬಗಳಿಗೆ ಮಾಲೀಕತ್ವದ ಭರವಸೆಯೊಂದಿಗೆ

0: ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಪ್ರವಾಸೋದ್ಯಮ ಸ್ಥಳೀಯ ಆರ್ಥಿಕತೆ ಮತ್ತು ಉದ್ಯೋಗದ ಅವಕಾಶಗಳನ್ನು ಉತ್ತೇಜಿಸಲು ಹೊಸ ಪ್ರವಾಸೋದ್ಯಮ ನೀತಿಯನ್ನು ರೂಪಿಸಲಾಗುತ್ತಿದ್ದು ಅದರ ಕರಡನ್ನು ಸೆಪ್ಟೆಂಬರ್ 7 ಸಿದ್ದಪಡಿಸಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗದ ಜನಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು
1: ಶೀಘ್ರದಲ್ಲೇ
0: ಮಂಗಳೂರಿನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ರೂಪ ನೀಡುವ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಸಭೆಯಲ್ಲಿ ಹೂಡಿಕೆಗೆ ಏಕಗವಾಕ್ಷಿ ವ್ಯವಸ್ಥೆ, ಕರಾವಳಿ ನಿಯಂತ್ರಣ ವಲಯ ಸಿಆರ್ಜೆಡ್ ಹಾಗೂ ಅರಣ್ಯ ನಿಯಮಾವಳಿಗಳ ಸರಳೀಕರಣ ಮತ್ತು ಹೋಟೆಲ್ ಉದ್ಯಮ ವಿಸ್ತರಣೆಗೆ ಅನುಕೂಲಕರ ವಾತಾವರಣ ನಿರ್ಮಿಸುವ ಕುರಿತು ಹಲವು ಜನಪ್ರತಿನಿಧಿಗಳು ನೀಡಿದ ಸಲಹೆಗಳನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಲಾಗಿದೆ. ರಾಜ್ಯದ ಯುವಕರ ಕೌಶಲ್ಯದಿಂದ ಕರ್ನಾಟಕ ವಿಶ್ವದಲ್ಲೇ ಹೊಸ ಸಂಶೋಧನೆಯ ತವರೂರಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ನಡೆದ ವಿಶ್ವ ಯುವ ಕೌಶಲ್ಯ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಕೌಶಲ್ಯವನ್ನು ಯಾರೂ ಕಸಿಯಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕ್ಯಾಲಿಫೋರ್ನಿಯಾದಲ್ಲಿ 13 ಲಕ್ಷ ಐಟಿ ಇಂಜಿನಿಯರ್ಗಳಿದ್ದರೆ ಬೆಂಗಳೂರಿನಲ್ಲಿ 25 ಲಕ್ಷ ಐಟಿ ವೃತ್ತಿಪರರಿದ್ದಾರೆ ಎಂದು ತಿಳಿಸಿದ್ದಾರೆ. ಖಾಸಗಿ ವಲಯದಲ್ಲಿ ಉದ್ಯೋಗ ಮಾಹಿತಿ ನೀಡಲು ಯುವ ಸೇತು ಎಂಬ ಹೊಸ ಯೋಜನೆ ಜಾರಿಗೆ ತರಲು ಚಿಂತನೆ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೋಲಾರದ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಕ್ರೋನ್ಸ್ ಕಂಪನಿಯು 16,000 ಚದರ ಮೀಟರ್ನಷ್ಟು ವಿಸ್ತಾರವಾದ ಉತ್ಪಾದನಾ ಘಟಕ ನಿರ್ಮಿಸಿದೆ. ಇದಕ್ಕಾಗಿ ಕಂಪನಿಯು 315 ಕೋಟಿ ರೂಪಾಯಿ ವಿನಿಯೋಗಿಸಿದ್ದು 400 ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಪಿ ಪಾಟೀಲ್ ತಿಳಿಸಿದ್ದಾರೆ. ಪಾನೀಯ, ದ್ರವ ಆಹಾರ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರುವಂತಹ ಜರ್ಮನಿ ಮೂಲದ ಕ್ರೋನ್ಸ್ ಕಂಪನಿಯು ದಾಖಲೆ ಅವಧಿಯಲ್ಲಿ ನಿರ್ಮಿಸಿರುವಂತಹ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಂಪನಿಗಳು ಸ್ಥಳೀಯ ಯುವ ಜನರಿಗೆ ವಿದ್ಯಾರ್ಹತೆಗೆ ತಕ್ಕ ಉದ್ಯೋಗ ನೀಡುವಂತೆ ತಿಳಿಸಿದ್ದಾರೆ. ಕೇವಲ 18 ಈ ಭವ್ಯ ಸ್ಥಾವರ ತಲೆ ಎತ್ತಿದೆ. ಇದೊಂದು ವಿಶಿಷ್ಟ ದಾಖಲೆಯಾಗಿದ್ದು ಹೂಡಿಕೆದಾರರಿಗೆ ಒಳ್ಳೆಯ ಸಂದೇಶ ರವಾನಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಘಟಕ ಭಾರತದ ಮಾರುಕಟ್ಟೆಗೆ ಉತ್ತಮ ಗುಣಮಟ್ಟದ ಎರ್ಗೋ ಬ್ಲಾಕ್ ಪ್ಯಾಕೇಜಿಂಗ್ ಯಂತ್ರಗಳನ್ನು ಉತ್ಪಾದಿಸಲಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ದಸರಾದಲ್ಲಿ 6 ಬಾರಿ ಚಿನ್ನದ ಅಂಬಾರಿ ಹೊತ್ತ 60 ವರ್ಷದ ಕ್ಯಾಪ್ಟನ್ ಅಭಿಮನ್ಯು ಆನೆಗೆ ಈ ಬಾರಿ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿ ರಾಜೋಚಿತ ಬೀಳ್ಕೊಡುಗೆ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ ಮಾಡಿದ್ದಾರೆ. ಈ ಕುರಿತಂತೆ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರ ಬರೆದಿರುವಂತಹ ಅವರು, ಅಭಿಮನ್ಯುಗೆ ನಾಡಿನಾದ್ಯಂತ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಏಕಾಏಕಿ ಅಭಿಮನ್ಯುವನ್ನು ದಸರಾ ಮಹೋತ್ಸವದಿಂದ ಹೊರಗಿಡುವ ಬದಲು ನಿಶಾನೆ ಆನೆಯಾಗಿ ಬಳಸಿ ರಾಜೋಚಿತ ಬೀಳ್ಕೊಡುಗೆ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಈ ಬಾರಿ ದಸರಾ ಮಹೋತ್ಸವದಿಂದ ಅಭಿಮನ್ಯುವನ್ನು ಕೈಬಿಟ್ಟಿರುವುದು ಲಕ್ಷಾಂತರ ಅಭಿಮಾನಿಗಳಿಗೆ ಆಘಾತ ತಂದಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. 59 ವರ್ಷ ವಯಸ್ಸಿನ ಅಭಿಮನ್ಯು 300 ಹೆಚ್ಚು ಆನೆ ಸೆರೆ ಕಾರ್ಯಾಚರಣೆ ಮತ್ತು 80 ಹೆಚ್ಚು ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾನೆ ಎಂದು ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಈವರೆಗೆ 964 ಕಿಲೋಮೀಟರ್ ಪಾದಚಾರಿ ಮಾರ್ಗಗಳ ಒತ್ತುವರಿಯನ್ನು ತೆರವುಗೊಳಿಸಲಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಬಾಕಿ ಇರುವ ಒತ್ತುವರಿಗಳನ್ನು ಆಗಸ್ಟ್ ತಿಂಗಳ ಒಳಗಾಗಿ ತೆರವುಗೊಳಿಸುವಂತೆ ಸೂಚನೆ ನೀಡಿದ್ದಾರೆ. ಬೀದಿ ವ್ಯಾಪಾರಿಗಳು ಮತ್ತೆ ಒತ್ತುವರಿ ಮಾಡಿದರೆ ದುಪ್ಪಟ್ಟು ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನ ಇಟಲಿಯ ಕಾನ್ಸುಲೇಟ್ ಜನರಲ್ ಮತ್ತು ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಸಂಗ್ರಹಾಲಯ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಹಯೋಗದಲ್ಲಿ ತಾಯಿಯೊಬ್ಬಳು ಮಾತೃಭಾಷೆ ಹಲವು ಪ್ರದರ್ಶನ ಪ್ರಸ್ತುತಪಡಿಸುತ್ತಿದೆ. ಸೆಪ್ಟೆಂಬರ್ 20 ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಸಂಗ್ರಹಾಲಯದಲ್ಲಿ ಕಲಾಕೃತಿಗಳ ಪ್ರದರ್ಶನ ಜರುಗಲಿದೆ. ಈ ಪ್ರದರ್ಶನದ ಪ್ರಮುಖ ಆಕರ್ಷಣೆ ಸ್ಯಾಂಡ್ರೋ ಬಾಟಿಚೆಲ್ಲಿಯವರ ಮಡೋನಾ ಮತ್ತು ಮಗು ಕಲಾಕೃತಿಯು ಇದೇ ಮೊದಲ ಬಾರಿಗೆ ಭಾರತಕ್ಕೆ ಆಗಮಿಸಿದೆ. ದೆಹಲಿ ಪ್ರದರ್ಶನದ ಬಳಿಕ ಬೆಂಗಳೂರಿನಲ್ಲಿ ಪ್ರದರ್ಶನಕ್ಕೆ ಇಡಲಾಗುತ್ತಿದೆ. ಈ ಕಲಾಕೃತಿಯು ಪುನರುಜ್ಜೀವನ ಕಾಲದ ಕಲಾವಿದರೊಬ್ಬರ ಕಲಾಕೃತಿಗಳ ಜೊತೆಗೆ ಪುರಾತನ ಎಟ್ರುಸ್ಕನ್ ಶಿಲ್ಪಗಳು ಮತ್ತು ಭಾರತದ ಧಾರ್ಮಿಕ ಕಲಾಕೃತಿಗಳು ಒಂದೇ ನೆಲೆಯಲ್ಲಿ ಪ್ರದರ್ಶನಗೊಳ್ಳಲಿವೆ. ರಾಜ್ಯಗಳು ನೀರಿನ ಹಂಚಿಕೆಯಿಂದ ನೀರಿನ ಸಹಕಾರದತ್ತ ಸಾಗುವ ಸಮಯ ಸನ್ನಿಹಿತವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ನಡೆದ ದಕ್ಷಿಣ ವಲಯ ಮಂಡಳಿಯ 31 ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕಾವೇರಿ, ಕೃಷ್ಣಾ, ತುಂಗಭದ್ರಾ, ಪೆನ್ನಾರ್ ಮತ್ತು ಪಾಲಾರ್ ನದಿಗಳು ರಾಜಕೀಯ ಗಡಿಗಳನ್ನು ಮೀರಿದ ಜೀವನಾಡಿಗಳಾಗಿದ್ದು ಸಮಾನತೆ, ಪಾರದರ್ಶಕತೆ ಮತ್ತು ಸಹಕಾರ ಎಂಬ ಮೂರು ತತ್ವಗಳ ಆಧಾರದ ಮೇಲೆ ಕರ್ನಾಟಕ ತನ್ನ ನೆರೆ ರಾಜ್ಯಗಳ ಹಕ್ಕುಗಳನ್ನು ಗೌರವಿಸುತ್ತಾ ಬಂದಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ದಕ್ಷಿಣ ರಾಜ್ಯಗಳಿಗೆ ನ್ಯಾಯಯುತ ತೆರಿಗೆ ಪಾಲು ಮತ್ತು ಕೇಂದ್ರ ಅನುದಾನ ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದರು. ಕರ್ನಾಟಕ ಬಲಿಷ್ಠವಾದಾಗ ದಕ್ಷಿಣ ಭಾರತ ಮತ್ತು ಇಡೀ ದೇಶ ಬಲಿಷ್ಠವಾಗುತ್ತದೆ.

0: ಸಲ್ಲುತ್ತದೆ. ಈ ಹಿನ್ನೆಲೆ ದಕ್ಷಿಣ ಭಾರತಕ್ಕೆ ದೊರೆಯಬೇಕಾದ ನ್ಯಾಯಯುತ ಅನುದಾನವನ್ನು ಕೇಂದ್ರ ಸರ್ಕಾರ ನೀಡಬೇಕಾಗಿದೆ ಎಂದರು. ದೇಶದ ಒಟ್ಟು ಜನಸಂಖ್ಯೆಯ ಶೇಕಡಾ 20%ರಷ್ಟಿರುವಂತಹ ದಕ್ಷಿಣದ ರಾಜ್ಯಗಳು ದೇಶದ ಜಿಡಿಪಿಗೆ ಶೇಕಡಾ 33%ರಷ್ಟು ಕೊಡುಗೆ ನೀಡುತ್ತಿವೆ. ದೇಶದ ಆರ್ಥಿಕತೆಯಲ್ಲಿ ಪ್ರಮುಖ ಚಾಲಕ ಶಕ್ತಿಯಾಗಿರುವ ಕರ್ನಾಟಕ ತಲಾ ಜಿಡಿಪಿ ಮತ್ತು ಸಾಫ್ಟ್ವೇರ್ ರಫ್ತಿನಲ್ಲಿ ಮುಂಚೂಣಿಯಲ್ಲಿದ್ದು ಇಂತಹ ಪ್ರಗತಿಪರ ರಾಜ್ಯಗಳಿಗೆ ದಂಡ ವಿಧಿಸದೆ ಪ್ರೋತ್ಸಾಹ ನೀಡಬೇಕಿದೆ ಎಂದರು. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಕರ್ನಾಟಕದ ತೆರಿಗೆ ಪಾಲು ಕಡಿತಗೊಂಡು ರಾಜ್ಯಕ್ಕೆ ಸುಮಾರು 65,000 ಕೋಟಿ ರೂಪಾಯಿಗಳಷ್ಟು ನಷ್ಟ ಉಂಟಾಗಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ನಕಲಿ ಮತ್ತು ಕಳಪೆ ಔಷಧಗಳ ಮಾರಾಟ ಮತ್ತು ಪೂರೈಕೆಯನ್ನು ತಡೆಯಲು ಸಾರ್ವಜನಿಕರು ಮಾಹಿತಿ ನೀಡಬೇಕೆಂದು ಆರೋಗ್ಯ ಸಚಿವ ಯುಟಿ ಖಾದರ್ ಮನವಿ ಮಾಡಿದ್ದಾರೆ. ವಿಶ್ವಾಸಾರ್ಹ ಮಾಹಿತಿ ನೀಡುವ ಸಾರ್ವಜನಿಕರಿಗೆ 10,000 ರೂಪಾಯಿಗಳಿಂದ 50,000 ರೂಪಾಯಿಗಳವರೆಗೆ ನಗದು ಬಹುಮಾನ ನೀಡುವುದಾಗಿ ಘೋಷಣೆ ಮಾಡಲಾಗಿತ್ತು. ರಾಮನಗರದಲ್ಲಿ 5 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧ ಜಾಲ ಪತ್ತೆಯಾದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ಸಿಬ್ಬಂದಿ ಕೊರತೆ ಇರುವುದರಿಂದ ಈ ಅಕ್ರಮ ಜಾಲ ನಿರ್ಮೂಲನೆಗೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದಿರುವ ಅವರು 1902 ಸಹಾಯವಾಣಿ ಅಥವಾ ಇಲಾಖೆಯ ಕ್ಯೂಆರ್ ಕೋಡ್ ಮೂಲಕ ಮಾಹಿತಿ ನೀಡಬಹುದು ಮತ್ತು ಮಾಹಿತಿ ನೀಡಿದವರ ಗುರುತನ್ನು ಗೌಪ್ಯವಾಗಿ ಇಡಲಾಗುವುದು ಎಂದು ತಿಳಿಸಿದ್ದಾರೆ. ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲಾಡಳಿತ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ವಾರ್ತಾಲಾಪ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಹಾಗೂ ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಕಾರ್ಯಕ್ರಮ ಉದ್ಘಾಟಿಸಿದರು. ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಮಾತನಾಡಿ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ, ಫಸಲ್ ಬಿಮಾ ಯೋಜನೆ, ಧನಧಾನ್ಯ ಕೃಷಿ ಯೋಜನೆ, ನಮೋ ಡ್ರೋನ್ ದೀದಿ, ಇ ನ್ಯಾಮ, ಮತ್ಸ್ಯ ಸಂಪದ ಯೋಜನೆ, ನವೋದ್ಯಮ, ಸ್ಟೆಮ್ ಮುಂತಾದ ಕೇಂದ್ರ ಪುರಸ್ಕೃತ ಯೋಜನೆಗಳು ಹಾಗೂ ಅವುಗಳ ಅನುಷ್ಠಾನದ ಅಂಕಿ ಅಂಶಗಳ ಕುರಿತು ಮಾಹಿತಿ ನೀಡಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಅನುಷ್ಠಾನಗೊಳ್ಳುವ ಹಲವು ಯೋಜನೆಗಳು ಎಲ್ಲಾ ವ್ಯಕ್ತಿಗಳಿಗೂ ತಲುಪಬೇಕು. ಈ ನಿಟ್ಟಿನಲ್ಲಿ ಮಾಧ್ಯಮದವರು ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು.
1: ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
2: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 8:40. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಇದು ಆಕಾಶವಾಣಿ. ಸಿರಿಗಂಧ ಆತ್ಮೀಯ ಶ್ರೋತೃ ಬಾಂಧವರೇ, ಇಂದಿನ ಸಿರಿಗಂಧದಲ್ಲಿ ಕನ್ನಡ ಚಲನಚಿತ್ರದಿಂದ ಆರಿಸಿರುವಂತಹ ಮಧುರವಾದಂತಹ ಗೀತೆಗಳನ್ನು ನೀವು ಕೇಳುವಿರಿ.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTD ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
2: ಸಿರಿಗಂಧದಲ್ಲಿ ಮೊದಲಿಗೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಚಲಿಸುವ ಮೋಡಗಳು ಚಿತ್ರದಿಂದ ಈ ಗೀತೆಯನ್ನು ಆರಿಸಲಾಗಿದೆ. ಗೀತೆಯನ್ನು ರಚಿಸಿದ್ದಾರೆ ಜೀವದೇಶಂಕರ್, ಸಂಗೀತ ನಿರ್ದೇಶನ ನೀಡಿದ್ದಾರೆ ರಾಜನ್ ನಾಗೇಂದ್ರ ಅವರು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್

0: ಸುಪ್ರಭಾತ ಚಿತ್ರದಿಂದ ಆರಿಸಿದ್ದ ಗೀತೆಯೊಂದನ್ನು ಇವರಿಗೆ ಕೇಳಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಕಂಠದಲ್ಲಿ ಚಿ ಉದಯಶಂಕರ್ ಅವರ, ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ ಅವರಿದ್ದು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.

ತವರಿನ ಸಿರಿ ಚಿತ್ರದಿಂದ ಆರಿಸಿದ್ದಂತಹ ಸುಮಧುರವಾದ ಗೀತೆಯೊಂದನ್ನು ಈವರೆಗೆ ಕೇಳುತ್ತಿದ್ದೀರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ನಂದಿತಾ ಅವರ ಕಂಠದಲ್ಲಿ, ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಅವರಿಂದ. ಆತ್ಮೀಯ ಶ್ರೋತೃಬಾಂಧವರೇ, ಸಿರಿಗಂಧದಲ್ಲಿ ಸುಮಧುರವಾದಂತಹ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳುತ್ತಿರುವಿರಿ. ಈಗ ಕೇಳುವಿರಿ ಮಂಡ್ಯದ ಗಂಡು ಚಿತ್ರದ ಗೀತೆಯೊಂದನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹಾಗೂ ಸಂಗೀತ ಕಟ್ಟಿ ಅವರ ಧ್ವನಿಯಲ್ಲಿ. ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ಉಪೇಂದ್ರ ಕುಮಾರ್ ಅವರಿಂದ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಇದು ಆಕಾಶವಾಣಿ ಬೆಂಗಳೂರು. ಸಿರಿಗಂಧದಲ್ಲಿ ಕೆಲವೊಂದು ಕನ್ನಡ ಮಧುರ ಚಲನಚಿತ್ರ ಗೀತೆಗಳನ್ನು ಕೇಳುತ್ತಿರುವಿರಿ. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 8:30.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
1: ಸಿರಿಗಂಧದಲ್ಲಿ ನೀವೀಗ ಕೇಳುವಿರಿ ರೆಡಿಮೇಡ್ ಗಂಡ ಚಿತ್ರದಿಂದ ಆರಿಸಿರುವ ಗೀತೆಯೊಂದನ್ನು. ಗೀತೆಯನ್ನು ಹಾಡಿದ್ದಾರೆ ಸಂಗೀತ ಕಟ್ಟಿ ಹಾಗೂ SP ಬಾಲಸುಬ್ರಹ್ಮಣ್ಯಂ ಅವರು. RN ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ಉಪೇಂದ್ರ ಕುಮಾರ್ ಅವರಿಂದ.

0: ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿದ್ದಂತಹ ನಂಜುಂಡಿ ಕಲ್ಯಾಣ ಚಿತ್ರದ ಗೀತೆಯೊಂದನ್ನು ಕೇಳುತ್ತಿದ್ದೀರಿ. ಜೀವದೇಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಉಪೇಂದ್ರ ಕುಮಾರ್ ಅವರಿಂದ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.

ಸಿ ಜೆ ಶಶಿಕಲಾ ಅವರ ಧ್ವನಿಯಲ್ಲಿ ಮತ್ತೊಂದು ಭಾವಗೀತೆ, ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆ, ತೌರ ಸುಖದೊಳಗೆನ್ನ

ಇದುವರೆಗೂ ಸಿಜೆ ಶಶಿಕಲಾ ಅವರು ಹಾಡಿದ್ದ ಕೆಲವೊಂದು ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ.
1: ಆಕಾಶವಾಣಿ ಯುವವಾಣಿ.

0: ಯುವ ಸ್ನೇಹಿತರೆ ನಮಸ್ಕಾರ, ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಳಗರೆ ಇಂದಿನ ಯುವವಾಣಿಯಲ್ಲಿ ದೂರದರ್ಶನ ಚಂದನ ವಾಹಿನಿಯ ಗಾನ ಸಿಂಚನ ರಿಯಾಲಿಟಿ ಶೋನ ವಿಜೇತರಾದ ಚಾಮರಾಜನಗರದ ಜನಪದ ಕಲಾವಿದ ವಿಶ್ವನಾಥ್ ಎಲ್ ಹಾಗೂ ರನ್ನರ್ ಅಪ್ ಆದ ಮಂಡ್ಯ ಜಿಲ್ಲೆಯ ನವೀನ್ ಕುಮಾರ್ ಜಿಜಿ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಕೇಳುಗರೆ ನಮಸ್ಕಾರ, ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು ದೂರದರ್ಶನ ಚಂದನ ವಾಹಿನಿಯ ಗಾನ ಸಿಂಚನ ಎನ್ನುವ ರಿಯಾಲಿಟಿ ಶೋನಲ್ಲಿ ವಿಜೇತರಾದಂತಹ ಹಾಗೂ ದ್ವಿತೀಯ ಸ್ಥಾನ ಪಡೆದು ರನ್ನರಪ್ ಆದಂತಹ ಇಬ್ಬರು ಜನಪದ ಕಲಾವಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಚಾಮರಾಜನಗರದ ವಿಶ್ವನಾಥ್ ಎಲ್ ಹಾಗೆ ಮಂಡ್ಯ ಜಿಲ್ಲೆಯ ನವೀನ್ ಕುಮಾರ್ ಜಿಜಿ ಅವರು ಅವರಿಬ್ಬರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅವ್ರ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ವಿಶ್ವನಾಥ್ ಹಾಗೆ ನವೀನ್ ಕುಮಾರ್ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ.
2: ಧನ್ಯವಾದ ಸರ್.
1: ಈಗ ಯಾರು ವಿಜೇತರಾದರು ಅನ್ನೋದು ಕನ್ಫ್ಯೂಷನ್, ಯಾಕೆ ಅಂತ ನಾನು ಹೇಳಲಿಲ್ಲ ಯಾರು ಅಂತ ಹೇಳಿ. ಚಾಮರಾಜನಗರದ ವಿಶ್ವನಾಥ್ ಅವರು ವಿಜೇತರಾದವರು ಅಲ್ವಾ?
2: ಹೌದು ಸರ್.
1: ಹಾಗೆ ದ್ವಿತೀಯ ಸ್ಥಾನವನ್ನು ರನ್ನರಪ್ ಆದಂಥವರು ಮಂಡ್ಯ ಜಿಲ್ಲೆ ನವೀನ್ ಕುಮಾರ್ ಅವರು, ಹೌದಾ?
2: ಹಾಂ ಸರ್.
1: ಓಕೆ, ಭಾಳ ಸಂತೋಷ. ದೂರದರ್ಶನ ಚಂದನ ವಾಹಿನಿ ನಮ್ಮ ಆಕಾಶವಾಣಿಯ ಒಂದು ಸಹೋದರ ಸಂಸ್ಥೆ ಅಂತ ಹೇಳಲಿಕ್ಕೆ ನಮ್ಗೆ ಕೂಡ ಬಹಳ ಸಂತೋಷ ಆಗುತ್ತೆ. ಆ ಒಂದು ಹೊಸ ಹೊಸ ಕಾರ್ಯಕ್ರಮಗಳ ಒಂದು ಭರಾಟೆಯಲ್ಲಿ ಈಗ ನಮ್ಮ ಚಂದನ ವಾಹಿನಿ ಕೂಡ ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡ್ತಿದೆ. ಜನಪದಕ್ಕೆ ಒಂದು ಕಾರ್ಯಕ್ರಮ ಮಾಡಿ ಜನಪದ ಕಲಾವಿದರನ್ನ ನಮ್ಮ ದೇಶ ಹೊರದೇಶಕ್ಕೆ ತೋರಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ, ಬಹಳ ಸಂತೋಷ. 4 ತಿಂಗಳುಗಳ ಕಾಲ ನಡೆದಂತಹ ಈ ಒಂದು ರಿಯಾಲಿಟಿ ಶೋನಲ್ಲಿ ವಿಜೇತರಾಗಿ ಹೊರಹೊಮ್ಮಿದಿರಿ. ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್ ಹೇಗೆ?
2: ನಮಗೆ ರಿಯಾಕ್ಷನ್ ಅಂತಂದ್ರೆ ತುಂಬಾ ಖುಷಿ ಆಯ್ತು ಸರ್. ಅಷ್ಟು ಈಗ ಬೇರೆ ಬೇರೆ ಚಾನೆಲ್ ಅಲ್ಲಿ ಫಿಲಮ್ ಸಾಂಗ್ಸ್ ಆಗ್ಬೋದು, ಆ ತರದ್ ಬೇರೆ ಬೇರೆ ತರದ ಕಾಂಪಿಟೇಷನ್ ನಡೆಸ್ತಾ ಇದ್ರು. ಫಸ್ಟ್ ಟೈಮ್ ನಮ್ಮ ದೂರದರ್ಶನ ಚಂದನದವರು ಜನಪದ ಶೈಲಿ ಬಗ್ಗೆ ಹಾಡು ಮತ್ತೆ ಅದಕ್ಕೆ ಸ್ಪರ್ಧೆ ಅಂತ ಇಟ್ಟು ನಾವೆಲ್ಲ ಭಾಗವಹಿಸೋದಕ್ಕೆ ಅವಕಾಶ ಸಿಕ್ತು. ಹಾಗೆ ಅಲ್ಲಿ ಗೆದ್ದಿದ್ದು ತುಂಬಾ ಖುಷಿ ಆಯ್ತು ಸರ್.
1: ಓಕೆ, ನವೀನ್ ಕುಮಾರ್ ಅವ್ರಿಗೂ ಕೂಡ ಅದೇ ಪ್ರಶ್ನೆ. ಸ್ವಲ್ಪ ಅಂತರದಲ್ಲಿ ನೀವು ರನ್ನರ್ ಅಪ್ ಆಗಿದ್ರಿ, ಅವರು ವಿನ್ನರ್ ಆಗಿದ್ದಾರೆ. ಹಾಗಂದ್ರೆ ಯಾರು ಗೆದ್ರು ಅವರು ಶ್ರೇಷ್ಠ, ಯಾರು ಸೋತರು ಅವರು ಶ್ರೇಷ್ಠ ಅಲ್ಲ ಅಂತಲ್ಲ. ಸೋಲು ಗೆಲುವು ಯಾವುದೇ ಒಂದು ಕ್ಷೇತ್ರದಲ್ಲಿ ಇದ್ದೇ ಇರುತ್ತೆ, ಅದರ ಅಂತರ ಬಹಳ ಮುಖ್ಯ ಅಂತ ಹೇಳಲಿಕ್ಕಾಗಲ್ಲ. ಕಲೆಗೆ ಸಿಕ್ಕ ಬೆಲೆ ಗೆಲುವು ಅನ್ನೋದು ನನ್ನ ಒಂದು ಅಭಿಮತ ಅಂತ ಹೇಳ್ತಾ. ನವೀನ್, ನಿಮ್ಮ ರಿಯಾಕ್ಷನ್ ಫಸ್ಟ್ ಹೇಗೆ?
3: ಅದೇ ಸರ್, ಮೊದಲಿಗೆ ನಾನು ದೂರದರ್ಶನದವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಜನಪದ ಪ್ರಕಾರ ಜನಪದ ಶೈಲಿಯನ್ನು ಒಂದು ಕಾಂಪಿಟೇಷನ್ ಆಗಿಟ್ರಲ್ಲ, ಅದಕ್ಕೆ ಅವ್ರಿಗೊಂದು ತುಂಬ ಧನ್ಯವಾದಗಳು. ಯಾಕೆಂದರೆ ಜನಪದವನ್ನು ಎಲ್ಲ ಬೆರಳೆಣಿಕೆಯಷ್ಟು ಕಾರ್ಯಕ್ರಮಗಳಲ್ಲಿ ಅಷ್ಟೇ ಮಾಡ್ತಾರೆ, ಬಟ್ ದೂರದರ್ಶನದಲ್ಲಿ ಜನಪದವನ್ನು ಕಾಂಪಿಟೇಷನ್ ಆಗಿ ಹೊರಹೊಮ್ಮಿಸಿದ್ರಲ್ಲ, ಬಹಳ ಕೊನೆಯೇ ಖುಷಿಯಾಗಿದೆ ಸರ್ ಅದನ್ನ. ಯಾಕೆಂದರೆ ನನ್ನ ಜೀವನದಲ್ಲಿ ನಾನು ಜನಪದನೇ, ಈಗ ನನ್ನ ತಾಯಿ ಶೋಭನ ಪದವನ್ನು ಹಾಡ್ತಿದ್ರು, ಆ ನಿಟ್ಟಿನಲ್ಲಿ ನಾನು ಅದನ್ನು ಕೇಳ್ಕೊಂಡು ಕಲಿತವನು. ಹಾಗಾಗಿ ನಮ್ಮನ್ನ ಭಜನೆ ಮಾಡ್ತಾ ಇದ್ರು ಅವಾಗ ಸಂಕ್ರಾಂತಿ ಹಬ್ಬದ ಸೀಸನ್ನಲ್ಲಿ, ಅದನ್ನು ಕೇಳ್ಕೊ ಬಂದದ್ರಿಂದ ನನಗೆ ಎಷ್ಟೋ ಕೆಲವೊಂದು ಸಾಂಗನ್ನ ನನ್ನೂರಲ್ಲಿ ಹಾಡ್ತಿದ್ದ ಸಾಂಗನ್ನೇ ಅಲ್ಲಿ ಕಾಂಪಿಟೇಷನ್ನಲ್ಲಿ ಕೂಡ ಹಾಡಿದ್ದೀನಿ. ನನಗೆ ಅದು ಎಲ್ಲ ಹೆಂಗೆ ಅಂದರೆ ಇಂದಿನದೆಲ್ಲ ನೆನಪಾಗ್ತಿತ್ತು, ನನ್ನ ಬಾಲ್ಯ ನೆನಪುಗಳು, ನಾನು ಅವಾಗ ಕೇಳಿದ ಸಾಂಗ್ಗಳನ್ನ ಇವತ್ತು ನಾನು ಕಾಂಪಿಟೇಷನ್ನಲ್ಲಿ ಹಾಡ್ತಿದ್ದೀನಲ್ಲ ಅನ್ನುವಂಥ ಒಂದು ತುಂಬಾ ಖುಷಿ ಇತ್ತು ಸರ್.
1: ವಿಶ್ವನಾಥ್ ಚಾಮರಾಜನಗರ ಅಂತ ನಾನು ಹೇಳಿದೆ, ಚಾಮರಾಜನಗರ ಯಾವ ಊರಿನವರು ಹೇಳ್ಬೋದಾ?
2: ಸರ್, ಯಳಂದೂರು ತಾಲೂಕು ಚಂಗಚಳ್ಳಿ ಅಂತ ಗ್ರಾಮ ಸರ್. ಅಲ್ಲಿ ಒಂದು ಪುಟ್ಟ ಹಳ್ಳಿ, ಅಲ್ಲಿಗೆ ಏನೋ ಒಂದು ಬಸ್ಸು ಎರಡು ಬಸ್ ಇರ್ಬೋದು. ಅಂಥ ಹಳ್ಳಿಯಿಂದ ನಾವು ಅಂದರೆ ಬೇರೆ ದೇಶಕ್ಕೂ ನಮ್ಮನ್ನ ಪರಿಚಯ ಆಗಿದೆ. ಅಂದರೆ ಬೇರೆ ದೇಶದಿಂದ ಒಂದು ಎರಡು ದೇಶದಿಂದ ಇಬ್ಬರು ಕಾಲ್ ಮಾಡಿದ್ರು ಸರ್.
1: ಓಕೆ,
2: ಆ ರೀಸನ್ ಏನಪ್ಪ ಅಂತಂದರೆ ನಮ್ಮನ್ನು ಗುರುತಿಸಿ ಅಂಥ ದೇಶಕ್ಕೆಲ್ಲ ಪರಿಚಯ ಮಾಡಿಸ್ಕೊಟ್ಟಂತಹ ದೂರದರ್ಶನ ಚಂದನ ವಾಹಿನಿಯಿಂದ ನಾವು ಪರಿಚಯ ಆಗಿದ್ದೆ ಸರ್ ಅಲ್ಲಿ.
1: ಓಕೆ, ಇನ್ನೊಂದು ಹೇಳೋದು ಏನಂತ ಹೇಳಿದ್ರೆ ಚಂದನ ವಾಹಿನಿ ನಮ್ಮ ದೂರದರ್ಶನದ್ದು ಬಹಳಷ್ಟು ರಿಯಾಲಿಟಿ ಶೋಗಳನ್ನು ಬೇರೆ ಬೇರೆ ಚಾನೆಲ್ಗಳಲ್ಲಿ ಮಾಡ್ತಾರೆ. ಅದು ಜನಪದಕ್ಕೆ ಸಂಬಂಧಪಟ್ಟಂತೆ ಮಾಡಬೇಕು ಅನ್ನುವ ಕಲ್ಪನೆ ಹುಟ್ಕೊಳ್ಳುವಂಥದ್ದು ಈ ಆಕಾಶವಾಣಿ ಮತ್ತು ದೂರದರ್ಶನಕ್ಕೆ ಮಾತ್ರ ಸಾಧ್ಯ. ಯಾಕೆಂದರೆ ನಮ್ಮ ಗ್ರಾಮೀಣ ಸೊಗಡು, ಗ್ರಾಮೀಣ ಬೇರಂತ ನಾವು ಏನು ಹೇಳ್ತೀವಿ, ಆ ಜನಪದನ ಈಗ ನಶಿಸಿ ಹೋಗ್ತಾ ಇರುವಂತಹ ಸಮಯದಲ್ಲೂ ಕೂಡ ಅದನ್ನು ಮೇಲ್ ತಂದು ಅದನ್ನು ಬೆಳೆಸಬೇಕು ಅನ್ನುವಂಥ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಅದಕ್ಕೆ ನಿಜವಾಗ್ಲೂ ಕೂಡ ಆಕಾಶವಾಣಿ ಕೂಡ ಅದಕ್ಕೆ ಸಾಕ್ಷಿಯಾಗಿದೆ. ಬಹಳಷ್ಟು ಜನಪದ ಗಾಯಕರನ್ನ, ಜನಪದ ಕಲಾವಿದರುಗಳನ್ನ ಕರೆಸಿ ನಾವು ಕೂಡ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾ. ಓಕೆ, ಏನ್ ಎಜುಕೇಶನ್ ಮಾಡಿದ್ರಿ ವಿಶ್ವನಾಥ್?
2: ಸರ್, ನಂದು 2 ಮಾಸ್ಟರ್ ಡಿಗ್ರಿ ಆಗಿದೆ. ಒಂದು ನಾಟಕದ ಬಗ್ಗೆ ಅಂದ್ರೆ MPA ಮಾಸ್ಟರ್ ಪರ್ಫಾರ್ಮಿಂಗ್ ಆರ್ಟ್ಸ್, ಒಂದು ಇನ್ನೊಂದು ಫೋಕ್ಲರ್ ಜನಪದದ ಬಗ್ಗೆ 2 MA ಆಗಿದೆ ಸರ್. ಅಂದ್ರೆ BPA ಬ್ಯಾಚುಲರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್, ಅದು ತಬ್ಲಾ ಮತ್ತು ಹಿಂದೂಸ್ತಾನಿ ಸಂಗೀತದಲ್ಲಾಗಿದೆ ಸರ್.
1: ಓಕೆ, ಮೈಸೂರಲ್ಲಿ ಮಾಡಿದ್ರ?
2: ಗಂಗೂಬಾಯಿ ಹಾನಗಲಲ್ಲಿ BPA MPA ಮಾಡಿದೆ, ಮತ್ತೆ ಈ ಜನಪದ MA ನ ನಮ್ಮ ಮೈಸೂರು ಯೂನಿವರ್ಸಿಟಿಲಿ ಮಾಡಿದ್ದೀನಿ ಸರ್.
1: ಓಕೆ, ಏನು ಕೆಲ್ಸಕ್ಕೆ ಹೋಗ್ಲಿಲ್ವಾ?
2: ಸರ್ ಹೋಗ್ತಾ ಇದ್ದೀನಿ, ಗೆಸ್ಟ್ ಫ್ಯಾಕಲ್ಟಿ ಆಗಿ ಗಂಗೂಬಾಯಿ ಹಾನಗಲ್ ಮ್ಯೂಸಿಕ್ ಯೂನಿವರ್ಸಿಟಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಡ್ಯಾನ್ಸ್ ಕೊರಿಯೋಗ್ರಾಫರ್ ಫಸ್ಟ್.
1: ಓಕೆ.
2: ಅಂದ್ರೆ ಜನಪದದ ಕಂಸಾಳೆ ಕುಣಿತ ಅವೆಲ್ಲ ಇದೆಯಲ್ಲ, ಅದನ್ನ ಬೇರೆ ಬೇರೆ ಕಾಲೇಜ್ಗಳಿಗೆ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಿಗೆ ಅದನ್ನ ಟ್ರೈನ್ ಅಪ್ ಮಾಡಿ ನ್ಯಾಷನಲ್ ಲೆವೆಲ್ಲು ಅಲ್ಲೆಲ್ಲ ಗೆಲ್ಸಿದೀವಿ ಸರ್. ಒಂದು 22 ರಾಜ್ಯದಲ್ಲಿ ಪರ್ಫಾರ್ಮ್ ಮಾಡಿದ್ದೀವಿ.
1: ಆಯ್ತು. ಈಗ ನವೀನ್, ನೀವು ಯಾವ ಊರಿನವರು?
3: ಸರ್ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಬಿಗೌಡಗೆರೆ ಗ್ರಾಮದ ಸರ್.
1: ಓಕೆ. ನಿಮ್ಮ ಎಜುಕೇಶನ್ ಏನಾಗಿತ್ತು?
3: ಸರ್ ನಂದು BVA ಸರ್, ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸ್.
1: ವಿಜುವಲ್ ಆರ್ಟ್ಸ್, ಓಕೆ. ನೀವು ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲ
3: ಸರ್, ನಾನು ಚಿತ್ರಕಲಾ ಶಿಕ್ಷಕನಾಗಿ ರಾಮನಗರದ MH ಇನ್ಸ್ಟಿಟ್ಯೂಟ್ ಮತ್ತು ಹೋಲಿ ಕ್ರೆಸೆಂಟ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಚಿತ್ರಕಲಾ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೆ ಸರ್.
1: ಓಕೆ. ಕೆಲಸ ಮಾಡ್ತಿದ್ರಿ, ಈಗ ಈ ಜನಪದ ಕಲೆಯನ್ನು ಎಷ್ಟು ವರ್ಷದಿಂದ ಮುಂದುವರ್ಸ್ಕೊ ಬರ್ತಾ ಇದ್ದೀರಿ?
3: ಸರ್ 2004-05 ನನ್ನ ಇದು ಸ್ಟಾರ್ಟ್ ಆಗಿದ್ದು ಸರ್.
1: 20 ವರ್ಷದ ಮೇಲೆ ಆಗೋಯ್ತು.
3: 20 ವರ್ಷದ ಮೇಲೆ ಆಯ್ತು ಸರ್. ನನಗೆ ಹಾಡ್ತಾ ಅಂದರೆ ನಾನು ಮಾತಾಡಬೇಕಾದ್ರೆ ಸ್ವಲ್ಪ ನಾಲ್ಗೆ ಹಿಡಿಯುತ್ತೆ, ಬಟ್ ಹಾಡನ್ನ ಕೇಳ್ತಾ ಅದು ನನಗೆ ನನ್ನ ಮೈಂಡಲ್ಲೇ ಅದು ಇದಾಗೋಗ್ತು.
1: ಓಕೆ. ಹಾಡ್ಬೇಕಾದ್ರೆ ಏನು ಸಮಸ್ಯೆ ಆಗಲ್ವಾ?
3: ಹಾಡ್ಬೇಕಾದ್ರೆ ಏನು
1: ಸಮಸ್ಯೆ
3: ಆಗಲ್ಲ ಸರ್. ಹಾಗಾಗಿ ನಾನು ಚಿತ್ರಕಲೆಯೊಟ್ಟಿಗೆ ಇದನ್ನ ಮಾಡ್ತಾ ಕೆಲವೊಂದು ಸ್ಕೂಲ್ಗಳಿಗೆ ನಾನು ಡ್ರಾಯಿಂಗ್ ಮಾಡಿದ್ದೀನಿ ಸರ್. ಈಗ ಅಲ್ಲಿ ಅಕ್ಷರ ಇದು ಬರುತ್ತೆ ಆ ಥರದ್ದೆಲ್ಲನು ಡ್ರಾಯಿಂಗ್ ಮಾಡ್ಕೊಳ್ತಾ, ಜೊತೆಗೆ ನನ್ನ ಸಂಗೀತ ಕಾರ್ಯಕ್ರಮವನ್ನ ಹಾಡ್ತಾ.
1: ಓಕೆ. ನಿಮ್ಮ ಮನೇಲಿ ಆಗಲೇ ಕೂಡ ಹೇಳಿದ್ರಿ, ತಾಯಿ ಸೋಮಾನೆ ಪದವನ್ನು ಹಾಡ್ತಾ ಇದ್ರು ಅಂತ ಹೇಳಿ.
3: ತಾಯಿ ಸಂಜೀವಮ್ಮ ಅಂತೇಳಿ, ಅವರು ಸೋಮಾನೆ ಪದವನ್ನು ಹೆಚ್ಚು ಹಾಡ್ತಿದ್ರು ಸರ್.
1: ಓಕೆ. ತಾಯಿಯ ಒಂದು ಕಲೆ ನಿಮಗೆ ಬಂತು ಅಂತ ಅನ್ಸುತ್ತಾ?
3: ಹೌದು ಸರ್, ಯಾಕೆಂದ್ರೆ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ತಾತಂದರು ನಾಟಕದ ಮಾಸ್ಟರ್ ಸರ್.
1: ಓಕೆ.
3: ಹಾಗಾಗಿ ಅವ್ರ ಕಡೆಯಿಂದನೂ ಬಂದಿರ್ಬೋದು ಅಂತ
1: ಅನ್ಸುತ್ತೆ
3: ಸರ್.
1: ಓಕೆ. ಈಗ ವಿಶ್ವನಾಥ್, ನಿಮಗೆ ಈ ಕಲೆ ಬರ್ಲಿಕ್ಕೆ ಸಾಧ್ಯ ಹೇಗಾಯ್ತು? ಯಾಕೆಂದ್ರೆ ಮನೇಲಿ ಯಾರು ಇದ್ರಾ?
2: ಅಂದರೆ ಸರ್, ನಾನು ಮೈಸೂರು ಬರೋ ತನಕ ನನಗೆ ಯಾವುದೇ ಈ ಆ್ಯಕ್ಚುಲಿ ಹಾಡುಗಳು ಗೊತ್ತಿರಲಿಲ್ಲ, ಡ್ಯಾನ್ಸ್ಗಳು ಗೊತ್ತಿರಲಿಲ್ಲ ಸರ್.
1: ಓಕೆ.
2: ನಮ್ಮ ಮನೇಲೂ ಅಂದರೆ ನಮ್ಮ ಅಪ್ಪನ ಮನೇಲೂ ಯಾರು ಕಲಾವಿದರಿಲ್ಲ, ನಮ್ಮ ಅಮ್ಮನ ಮನೇಲೂ ಕಲಾವಿದರಿಲ್ಲ.
1: ನಿಮ್ಮ ಊರಲ್ಲೂ ಇರಲಿಲ್ವಾ?
2: ಅಂದರೆ ಊರಲ್ಲಿದ್ರು ಬಟ್ ಬೆರಳಣಿಕೆ ಗೊತ್ತಿರಲಿಲ್ಲ, ನಮಗೆ ಅದ್ರ ಬಗ್ಗೆ ಆಸಕ್ತಿ ಇರಲಿಲ್ಲ ಸರ್. ಯಾವಾಗ ನಾವು ಡಿಗ್ರಿ ಮಾಡೋದಕ್ಕೆ ಅಂತ ಮಹಾರಾಜಸ್ ಕಾಲೇಜಿಗೆ ಬಂದಾಗ ಅಲ್ಲಿ ನಮ್ಮ ಸೀನಿಯರ್ಸ್ ಮತ್ತು ನಮ್ಮ ಫ್ರೆಂಡ್ಸ್ಗಳೆಲ್ಲ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡ್ತಾ ಇದ್ದಾಗ ಅದನ್ನ ನೋಡಿ ನಮಗೆ ಆಶ್ಚರ್ಯ, ಅದೇ ನಮಗೆ 8ನೇ ಅದ್ಭುತ. ವಿತೌಟ್ ಲಿರಿಕ್ಸು, ಆಮೇಲೆ ಆ ಬೀಟ್ ನೆನ್ಪಿಟ್ಕೊಳ್ಳೋದು, ಬೀಟ್ ನುಡ್ಸ್ಕೊಂಡು ಆಡೋದು, ಆಮೇಲೆ ಆ ರಾಗದ ಏನೇನು ಆಡ್ತಿರ್ತಾರಲ್ಲ ಅದನ್ನೆಲ್ಲ ಯಾವ ಥರ ಆಡ್ತಾರೆ ಅದೇ ನಮಗೆ ಅದ್ಭುತ ಅನಿಸಿತ್ತು. ಆಮೇಲೆ ನಮ್ಮ ಗೆಳೆಯರು, ನಾನು ಸೆಕೆಂಡ್ ಇಯರ್ ಇರಬೇಕಾದ್ರೆ ನಮ್ಮನ್ನು ಕಲೆ ಬಗ್ಗೆ ಅವರು ಕೂಡ ಕರ್ಕೊಂಡ್ರು. ಅವರೇ ನನಗೆ ಕಂಸಾಳೆ ಮತ್ತು ಇನ್ನು ಡೊಳ್ಳು ಕುಣಿತ, ಮಾರಿ ಕುಣಿತ, ಪೂಜಾ ಕುಣಿತ ಅದನ್ನೆಲ್ಲ ಕಲಿಸ್ತಾ ಇದ್ರು. ಹಂಗೆ ದೇಶಿರಂಗ ಅಂತ ಒಂದು ಕೃಷ್ಣ ಜನಮನ ಸರ್ ಅವ್ರು ನಡೆಸ್ತಾರೆ ಸರ್, ಅವರು ಉಚಿತವಾಗಿ ಕ್ಯಾಂಪ್ಗಳನ್ನ ಅಂದ್ರೆ

0: ಜನಪದ ನೃತ್ಯಗಳ ತರಬೇತಿ ನಡೆಸ್ತಾ ಇರ್ತಾರೆ. ಅಲ್ಲಿ ಒಂದ್ಸಲ ಹೋದಾಗ ನನಗೆ ಅಲ್ಲಿ ಅವಕಾಶ ಕೊಟ್ಟಿದ್ದು, ಅಂದ್ರೆ ವೇದಿಕೆಯಲ್ಲಿ ಹಾಡುವಂತ ಅವಕಾಶ ಕೊಟ್ಟಿದ್ದು. ಫಸ್ಟ್ ನಾನು ಮಾತಾಡ್ಬೇಕಾದ್ರೆ ಲಾಳ ನಾಣ ಅದು ಬರ್ತಾ ಇರ್ಲಿಲ್ಲ, ಯಾಕಂದ್ರೆ ನಾವು ಚಾಮರಾಜನಗರದ ತಮಿಳಿಯನ್ಸ್ ಆ ಕಡೆ ಭಾಗದಿಂದ ಬಂದಿರೋದ್ರಿಂದ ನಮ್ಗೆ ಲಾ ಮತ್ತೆ ನಾ ಅದು ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು. ಹಂಗೂ ಹಾಡ್ ಅವತ್ತೊಂದಿನ ಮೇನ್ ಸಿಂಗರ್ ಬರ್ಬೇಕಾದಾಗ ಅವ್ರು ಬರ್ಲಿಲ್ಲ. ಅವಾಗ ಸರ್ ನಮ್ಗೆ ನೀನೇ ಹಾಡು, ನಾನು ಜೊತೆಲಿ ಇರ್ತೀನಿ ಅಂತ ಅವಕಾಶ ಮಾಡಿಕೊಟ್ಟಾಗ ಅಲ್ಲೆಲ್ಲ ಮುಗ್ದು ಆ ಹಾಡೆಲ್ಲ ಮುಗ್ದಾದ್ಮೇಲೆ ಎಲ್ಲರೂ ಆಡಿಯನ್ಸ್ ಎಲ್ಲ ಚೆನ್ನಾಗಿ ಆಡಿದ್ರಿ ಅಂತಂದಾಗ ಅದೇ ನಮ್ಗೆ ಪ್ರೇರಣೆ ಸರ್ ನಾವು ಹಾಡೋದಕ್ಕೆ
1: ಆಗ್ಲೇ ಶುರು ಆಗಿದ್ದು.
0: ಹೌದು ಸರ್,
1: ಈಗ ಮಹಾರಾಜ ಕಾಲೇಜು ನಿಮಗೆ ಒಂದು ವೇದಿಕೆ ಆಗೋಯ್ತು ಅಲ್ವಾ?
0: ಹೌದು ಸರ್.
1: ಯಾಕೆಂದ್ರೆ ಬಹಳಷ್ಟು ಕಲೆಗಳಿಗೆ ಮಹಾರಾಜ ಕಾಲೇಜು ಒಂದು ಸ್ಫೂರ್ತಿಯ ಸೆಲೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ.
0: ಹೌದು ಸರ್.
1: ಆ ನಿಟ್ಟಿನಲ್ಲಿ ಈ ಜನಪದ ಒಂದು ಕಲೆಗೂ ಕೂಡ ಈ ಮಹಾರಾಜ ಕಾಲೇಜು ನಿಮ್ಗೆ ಒಂದು ವೇದಿಕೆ ಆಯ್ತು, ಈಗ ಈ ಎತ್ತರಕ್ಕೆ ತಂದು ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗಿದೆ.
0: ಖಂಡಿತ ಸರ್.
1: ಓಕೆ, ಈಗ ನಿಮ್ಮ ಧ್ವನಿಯಲ್ಲಿ ಯಾವ್ದಾದ್ರು ಒಂದು ಗೀತೆ ಕೇಳಿಸ್ಕೋಬೋದ ನಾವು?
0: ಖಂಡಿತ ಸರ್.
1: ಯಾವ್ದು ಹಾಡ್ತೀರಿ?
0: ಹಾಡಿರಿ ರಾಗಗಳ ಅನ್ನೋ ಗೀತೆನ, ಒಂದು ಮೂಲದಾಟಿ ಜನಪದ ಗೀತೆನ ಹಾಡ್ತೀನಿ.
1: ಹಾಡಿ ಹಾಡಿ.
0: ಓಕೆ ಸರ್. ಹಾ

0: ವಿಶ್ವನಾಥ್ ಬಹಳ ಅದ್ಭುತವಾಗಿ ಆಡಿದ್ರು ಕಣ್ರಿ, ಬಹಳ ಖುಷಿಯಾಗೋಯ್ತು.
1: ಥ್ಯಾಂಕ್ ಯು ಸರ್.
0: ನವೀನ್
2: ಸರ್,
0: ನೀವು ಬಹಳ 20 ವರ್ಷಗಳಿಂದ ಈ ಒಂದು ಜನಪದ ಕಲಾವಿದರಾಗಿ ನೀವು ಗುರುತಿಸ್ಕೊಂಡಿದ್ದೀರಿ.
2: ಸದಾ
0: ಮಂಡ್ಯ ಕೂಡ ಜನಪದಕ್ಕೆ ಹೊರತಾಗೇನಿಲ್ಲ ಅಲ್ವಾ, ಬಹಳ ಬೇರು ಏನಂತ ನಾವು ಹೇಳ್ತೀವಿ ಚಾಮರಾಜನಗರವನ್ನ ಏನು ಜನಪದ ಬೇರು ಅಂತ ನಾವೇನು ಹೇಳ್ತೀವಿ, ಮಂಡ್ಯ ಕೂಡ ಬೇರಿನ ಜೊತೆಗೆ ಒಳಗೊಂಡಿದೆ ಅಂತ ತಪ್ಪಾಗ್ಲಿಕ್ಕಿಲ್ಲ. ನಿಮಗೆ ತಾಯಿಯಿಂದ ಬಂದಂತಹ ಈ ಒಂದು ಏನು ಕಲೆ ನೀವು ಹೇಗೆ ಬೇರೆಯವ್ರಿಗೆ ಹಂಚ್ತಾ ಇದ್ರಿ?
2: ಸರ್, ನಾವು ಜನಪದನ ಈಗ ನಮ್ಮ ಕಡೆ ಯಾವ್ದಾರು ಕಾಂಪಿಟೇಷನ್ ಬಿದ್ದಾಗ, ಈಗ ಯೂತ್ ಆಫೀಸ್ ಕಡೆ ಮಾಡ್ತಿರಲ್ಲ ಸರ್, ಯಾವುದು ಯೋಜನೋತ್ಸವ ಇಲ್ಲೆಲ್ಲ ಏನ್ ಮಾಡ್ತೇವೆ ನಾವು, ಕಾಲೇಜ್ ಮಕ್ಕಳನ್ನ ಕರ್ಕೊಂಡು ಬಂದು ಪ್ರಾಕ್ಟೀಸ್ ಮಾಡಿಸಿ ಅವ್ರಿಗೆ. ಈಗ ಒಂದೇ ಕಾಲೇಜ್ನವರಲ್ಲ, ಬೇರೆ ಊರ್ನವ್ರು ಇರ್ತಾರೆ, ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿ ಅವ್ರನ್ನ ರಾಜಸ್ಥಾನಕ್ಕೆ ಕಳಿಸಿದ್ದೀನಿ, ಡೆಲ್ಲಿಗೆ ಕಳಿಸಿದ್ದೀನಿ. ಅಂದ್ರೆ ನನ್ನ ತಂಡ ಅಂದ್ರೆ ನಾನು ಕಲ್ಸ್ಕೊಟ್ಟಂತ ಒಂದ್ ತಂಡಗಳು ಡೆಲ್ಲಿಯಲ್ಲಿ ಗುರುತಿಸ್ಕೊಟ್ಟಾರೆ ಅಂದ್ರೆ ಬಹಳ
0: ಖಂಡಿತ
2: ನಮ್ಗೆ,
0: ಖಂಡಿತ ಹೆಮ್ಮೆಯಾದ ವಿಚಾರ. ಆದ್ರೆ ನೀವು ಚಿತ್ರಕಲಾ ಕಲಾವಿದರಾಗಿ ಗುರುತಿಸ್ಕೊಂಡಿದ್ದೀರಿ, ಕೆಲಸ ಮಾಡ್ತಿದ್ರಿ, ಜನಪದ ಕಲೆಯನ್ನ ಏನು ಬೆಳೆಸ್ತಾ ಇದ್ದೀರಾ, ಹೀಗೆ ಹೇಳ್ಕೊಡ್ತಿದ್ರಾ, ಹೇಗೆ ಇದು?
2: ಸರ್, ಹೇಳ್ಕೊಡ್ತೀನಿ ಸರ್. ಈಗ ನೆಕ್ಸ್ಟ್ ಯೋಜನೋತ್ಸವಕ್ಕೊಂದು ಟೀಮ್ ರೆಡಿ ಮಾಡ್ತಿದ್ದೀನಿ ಸರ್, ಅಲ್ಲಿ ನಮ್ಮಲ್ಲಿ ಜನಪದ ಗೀತೆ ಜನಪದ ನೃತ್ಯಕ್ಕೆ.

0: ಮಂಡ್ಯದಲ್ಲೇ ಮಾಡ್ತೀರಾ ಇಲ್ಲ ಬೇರೆ ಕಡೆ?
1: ಮಂಡ್ಯದಲ್ಲೇ ಸರ್.
0: ಮಂಡ್ಯನೆ ತಮ್ಮ ಬೇರಾಗಿ ಇಟ್ಕೊಂಡಿದ್ದೀರಿ ಅಲ್ವಾ? ಓಕೆ, ಇನ್ ಬೇರೆ ಕಡೆ ಎಲ್ಲಿ ಬಂದು ಹೇಳ್ಕೊಡ್ತಾ ಇಲ್ಲ ತಾವು?
1: ಸರ್, ಬೇರೆ ಕಡೆ ಅಂದ್ರೆ ನನಗೆ ಅವಕಾಶಗಳು ಸ್ವಲ್ಪ ಕಡಿಮೆ ಸರ್. ಯಾಕಂದ್ರೆ ಮಂಡ್ಯದಲ್ಲಿ ನನ್ನ ಈಗ ನನ್ನ ಕಾರ್ಯಕ್ರಮಗಳು ಇರ್ತದೆ, ಸಂಜೆ ಆಗ್ತಿದ್ದಂಗೆ ಈ ನಮ್ಮಲ್ಲಿ ತಿಥಿ ಕಾರ್ಯಕ್ರಮಗಳು ಒಂದು ಮಾಡ್ತಾರೆ.
0: ಹೌದು,
1: ಆ ಕಡೆ ನಾವು ಹೆಚ್ಚು ಹೋಗೋದ್ರಿಂದ ಅಲ್ಲಿ ಟೈಮಿಂಗ್ಸ್
0: ಮ್ಯಾನೇಜ್
1: ಮಾಡೋದು ಕಷ್ಟ ಆಗುತ್ತೆ ಸರ್. ಹಾಗಾಗಿ ನಾವು ಮಂಡ್ಯದನ್ನೇ ಕ್ಷೇತ್ರವಾಗಿ ಇಟ್ಕೊಂಡಿದ್ದೀನಿ ಸರ್.
0: ಓಕೆ, ಈ ದೂರದರ್ಶನ ಚಂದನ ವಾಹಿನಿಯವರು ನಿಮ್ಗೇನು ಗಾನ ಸಿಂಚನ ಕಾರ್ಯಕ್ರಮಕ್ಕೆ ಆಡಿಷನ್ ಕರೆದಾಗ ಇಲ್ಲ ಕಾರ್ಯಕ್ರಮಗಳು ಮಾಡಿದಾಗ ಹೇಗಿತ್ತು? ಯಾಕೆ ಅಂತ ಹೇಳಿದ್ರೆ ಜನಪದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ, ಬನ್ನಿ ಅಂತ ಹೇಳಿದ್ರು, ಆಶ್ಚರ್ಯ ಖಂಡಿತ ಆಗಿರ್ಬೇಕು ನಿಮ್ಗಳಿಗೆ.
1: ಆಶ್ಚರ್ಯ ಸರ್, ಯಾಕೆಂದ್ರೆ ನನಗೆ ಹೇಳ್ಕೊಂಬಾರ್ದು, ಹಾರ್ಟ್ ಅಟ್ಯಾಕ್ ಆಗಿತ್ತು. ನನ್ಗೆ ಡಿಸ್ಚಾರ್ಜ್ ಆಗಿತ್ತು, ಆಗ್ತಾನೆ. ಡಿಸ್ಚಾರ್ಜ್ ಆಗಿದ್ದಾಗ ನನಗೊಂದು ಮೆಸೇಜ್ ಬಂತು, ದೂರದರ್ಶನದಲ್ಲಿ ಗಾನಸಿಂಚನ ರಿಯಾಲಿಟಿ ಶೋಗೆ ಕಾಲ್ ಮಾಡಿದ್ದಾರೆ, ಆಡಿಷನ್ಗೆ ಬನ್ನಿ ಅಂತೇಳಿ. ಅದ್ ನೋಡಿ ನನಗೆ ಹೋಗಕ್ ಆಗ್ತಿಲ್ಲ, ಆದರೂ ನಾನು ಮಾಡಲೇಬೇಕಿದ್ನ, ನನ್ನ ಸೆಲೆಕ್ಟ್ ಆಗ್ತೀನಿ ಅಂತನ್ನೊಂದು ಕಾನ್ಫಿಡೆಂಟ್ ಮೇಲೆ ಹೊರಟೋದೆ. ಬಟ್ ಎಲ್ಲ ಫುಲ್ ಪ್ಯಾಕಪ್ ಆಗಿ ಚಳಿಯೋವಾಗ ಹೋಗಿ ನಾವು ಇಂಟರ್ವ್ಯೂ ಇದು ಮಾಡಿದಾಗಲೇ ತುಂಬ ಖುಷಿ ಆಗ್ತಾ ಇತ್ತು. 158 ಜನ ಏನೇನು ಇದಾಗಿದ್ದಾನೆ, ಇನ್ನೂ ಜಾಸ್ತಿ ಇದ್ರು ಅನ್ಸುತ್ತೆ. ಅಷ್ಟು ಜನದಲ್ಲಿ ನಾವು ಆಯ್ಕೆ ಆಯ್ತೀವ ಅಂತ ಅನ್ನೋದು ಒಂದು ಮನಸ್ಥಿತಿ ಇದ್ರೂ ನನಗೊಂದು ಕಾನ್ಫಿಡೆಂಟ್ ಇತ್ತು, ನಾನು ಆಯ್ಕೆ ಆದೇ ಆಗ್ತೀನಿ ಅಂತ. ಹಂಗಾಗಿ ಆಯ್ಕೆ ಆದ್ಮೇಲೆ ಮತ್ತೆ ಕಾಂಪಿಟೇಷನ್ ಕರೆದಾಗ ನಿಮ್ದು ಆಯ್ಕೆ ಆಗಿದೆ ಬನ್ನಿ ಅಂತೇಳಿ ಸುಧಾಕರ್ ಸರ್ ಫೋನ್ ಮಾಡಿದ್ರು. ನನಗೆ ಏನೋ ಥರ ಖುಷಿ, ಏಯ್ ನಾನು ಆಯ್ಕೆ ಆಗ್ಬಿಟ್ಟಿದ್ದೀನಿ, ಟಿ ವಿಲಿ ಬರ್ತೀನಿ ಅನ್ನೋದು ಭಾಳ ಖುಷಿ ಆಗೋಯ್ತು. ಒಂದು ಕಡೆ ಎಲ್ಲೋ ಫೀಲ್ ಆಯಿತು, ಇದನ್ನೆಲ್ಲ ನೋಡೋಕ್ಕೆ ನನ್ನ ಎತ್ತವರು ಇಲ್ವಲ್ಲ ಅಂತ ಅನ್ಕೊಂಡು ಭಾಳ ಫೀಲ್ ಆದ್ರೂ ಇಲ್ಲ, ನಾನು ಹಾಡ್ತೀನಿ, ನಾನು ಗೆಲ್ಲೇಬೇಕು ಅಂತಾನು ಖುಷಿಲೋದೆ. ಅಲ್ಲಿ ಫಸ್ಟ್ ಪರಿಚಯನೇ ವಿಶ್ವ, ನಾನು ವಿಶ್ವ ಹಂಗೆ ಹೇಳಿದೆ, ಫಸ್ಟು ಸೆಕೆಂಡ್ ಬಂದರೆ ನಮ್ಮ ಭಾಗಕ್ಕೆ ಬರಬೇಕು, ಫಿಕ್ಸ್ ಆಗ್ಬಿಟ್ಟಿದ್ನ ಅಂತೇಳಿ ನೇರವಾಗಿ ಹೇಳಿದೆ ಅವನಿಗೆ. ನಮ್ಮ ಭಾಗಕ್ಕೆ ಬರಬೇಕು ಚಾಲೆಂಜ್ ವಿಶ್ವ, ಇದು ಆದಷ್ಟು ಪ್ರಯತ್ನ ಪಡೋಣ ಇಬ್ಬರುವೆ.
0: ಕಾರ್ಯಕ್ರಮದ ಆರಂಭದಲ್ಲೇ ಕೂಡ ನೀವು ಏನು ಮೊದಲ ಎರಡನೇ ಬಹುಮಾನ ಮೈಸೂರು ಮಂಡ್ಯಗೆ ಬರಬೇಕು ಅಂತ ನೀವು ಡಿಸೈಡ್
1: ಮಾಡ್ಕೊಂಡು
0: ಅದೇ ನಿಟ್ಟಿನಲ್ಲಿ ಕೂಡ ಮೈಸೂರು ಮಂಡ್ಯಗೆ ಬಂದ್ರೆ,
1: ಫಸ್ಟ್ ಸೀರಿಯಲ್ ವಿಶ್ವ, ಸೆಕೆಂಡ್ ಸೀರಿಯಲ್ ನಂದು. ಸೀರಿಯಲ್ ಹೆಂಗಾದ್ರೆ ಹಂಗ ಹಂಗಾರು ಸರಿನೇ, ಇಲ್ಲ ನಾನ್ ಫಸ್ಟ್ ತಗೊಂಡ್ರು ಖುಷಿನೇ, ನೀನ್ ಫಸ್ಟ್ ತಗೊಂಡ್ರು ಇದೇನೆ, ತುಂಬಾ ಖುಷಿನೇ. ಒಟ್ಲ ನಮ್ಮ ಭಾಗಕ್ಕೆ ಬರ್ಬೇಕಷ್ಟೇ, ಮೈಸೂರು ಭಾಗ ಅಲ್ದೇನೆ ಬೇರೆ ಭಾಗಕ್ಕೆ ಹೋಗೋ ಕೂಡ್ದಿದ್ದು ಫಿಕ್ಸ್ ಆಗ್ಬಿಟ್ಟು ನೇರವಾಗಿ ಹೇಳ್ಕೊಂಡು ಹಂಗೆ ಮಾಡ್ದು.
0: ಓಕೆ ವಿಶ್ವ, ಚೆನ್ನಾಗಿ ಹೇಳ್ತಿದ್ದಾರೆ ನಿಮ್ಮ ಸ್ನೇಹಿತರು ನವೀನ್ ಕುಮಾರ್ ಅವರು. ಈಗ ನಿಮಗೆ ಈ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ ಹೇಗೆ ಫೀಲ್ ಆಯಿತು? ಹೇಗೆ ಜನಪದ ಒಂದು ರಿಯಾಲಿಟಿ ಶೋ ಆಗ್ತಾ ಇದೆ ಚಂದನ ವಾಹಿನಿ ಅಂತಂದಾಗ ನಿಮ್ಮ ಆಯ್ಕೆ ಹೇಗಾಯಿತು?
2: ಸರ್, ಅದು ನಾನು ಇದು ಪೇಪರಲ್ಲಿ ನೋಡಿದ್ದೆ, ಹಾಡ್ ನೋಡಿದೆ, ಅದು 18ನೇ ತಾರೀಕು ಅಂತ ತಿಳ್ಕೊಬಿಟ್ಟಿದ್ದೆ ನಾನು. ಆಮೇಲೆ ಅಯ್ಯೋ ಹೋಗೋಕ್ಕಾಗಲಿ, ನನಗೆ ಬೇರೆ ಪ್ರೋಗ್ರಾಮ್ ಇತ್ತು, ಹೋಗೋಕ್ಕಾಗಲಿಲ್ವಲ್ಲಪ್ಪ ಅಂತ ಅಂದ್ಕೊಂಡು ಅದೊಂದು ಬೇಜಾರಾಗಿತ್ತು. ಬಿಡಿ ಮತ್ತೆ ಯಾವಾಗಾದರೂ ನೋಡೋಣ ಅಂತ ಅಂದ್ಕೊಂಡಿದ್ದೆ. ಅದಾದಮೇಲೆ ಅಲ್ಲಿ ಮಲ್ಲಿಕಾ ಮೇಡಮ್ ಅಂತ ಇದ್ದಾರೆ ಸರ್, ಅವ್ರಿಗೆ ಮೆಸೇಜ್ ಆಗ್ತೆ, ಮೇಡಮ್ ಹಿಂಗೆ 18ನೇ ತಾರೀಕು ಮುಗ್ದೋಗಿದೆ, ನಮ್ಗೇನಾದ್ರೂ ಅವಕಾಶ ಸಿಗುತ್ತಾ ಅಂತಂದಾಗ, ಏ ಇಲ್ಲಪ್ಪ ಅದು 20ನೇ ತಾರೀಕು ಇರೋದು ಅಂತಂದರು. ಆಮೇಲೆ ಭಾರಿ ಖುಷಿ ಆಯಿತು ಸರ್, ಹೋಗ್ಬೋದು ಹಾಗಾದ್ರೆ ಅಟೆಂಡ್ ಮಾಡ್ಬೋದು ಅಂತ ಅಂದ್ಕೊಂಡು ಹೋಗಿ ಅಲ್ಲಿ ಅಟೆಂಡ್ ಮಾಡಿದಾಗ ಅಲ್ಲಿ ಹಾಡಿದೆ. ಅಲ್ಲಿ ಆಡಿದ ತಕ್ಷಣ ಅಲ್ಲಿ ಸೆಲೆಕ್ಷನ್ ಮಾಡೋಕ್ಕೆ ಬಂದಿದ್ರು, ಅವರು ಸೆಲೆಕ್ಷನ್ ಆಗಿದೆ ಅಂತ ಅಂದ್ಕೊಂಡು ಸುಧಾಕರ್ ಸರ್ ಅವರೆಲ್ಲ ಫೋನ್ ಮಾಡಿದಾಗ ನನಗೆ ಒಂದು ಖುಷಿ ಆಯಿತು ಸರ್, ಹಾಡ್ಬೋದು ಅಂತ. ನಾನು ಅಂದ್ಕೊಂಡೆ ಅಲ್ಲೋಗಿ ಒಂದು ಅಟ್ಲೀಸ್ಟ್, ಈಗ ನನಗೂ ಜನಪದ ಗೀತೆಗಳೆಲ್ಲ ಬರುತ್ತೆ, ಅಟ್ಲೀಸ್ಟ್ ಒಂದು 8ರಿಂದ 10 ಎಪಿಸೋಡ್ ಆದರೂ ಇರ್ಬೋದು ಅನ್ನೋ ಒಂದು ಆಸೆ ಇಟ್ಕೊಂಡು ಹೋಗಿದ್ದೆ. ಇಲ್ಲಿ ಒಬ್ರು ನಮ್ಮ ಸಿದ್ಧ ಅಂತ ಇದ್ದಾರೆ, ಅವರು ನಮ್ಮ ಜೊತೆಗೆ ಆಡ್ತಾ ಇರ್ತಾರೆ, ಅವ್ರಿಗೆ ಹೇಳ್ಕೊತಾ ಇದ್ದೆ ಆಡ್ಬೋದು, ಒಂದು 8 ಎಪಿಸೋಡ್ ಆಡ್ಬೋದು, 10 ಎಪಿಸೋಡ್ ಆಡ್ಬೋದು ಅಂತ ಅನ್ಕೊಂಡು ಡೈಲಿ ನಂದು ಮುಗ್ದಾಗ ಅಲ್ಲೂ ಅವನಿಗೆ ಫೋನ್ ಮಾಡಿ ಹೇಳ್ತಾ ಇದ್ದೆ. ಆ ಥರ ಹಂಗಂಗೆ ಹಂಗಂಗೆ ಆಡ್ತಾ ಇದ್ದಾಗ ನನಗೂ ಒಂಥರ ಹುಮ್ಮಸ್ಸು ಜಾಸ್ತಿ ಆಯಿತು, ಆಡ್ಬೋದು, ಆಡಬೇಕು, ಬೇರೆ ಬೇರೆ ಕಲಿಬೇಕು ಅಂತ ಅನ್ಕೊಂಡು. ಆಮೇಲೆ ಅಲ್ಲಿ ಲಿಸ್ಟ್ ಕೊಟ್ಟಿದ್ವು ಸರ್ ಫಸ್ಟು, ಎಲ್ಲರೂ ತಗೋಬಿಡೋರು, ಅಯ್ಯಪ್ಪ ನಮ್ಗೆ ಸಿಗಲ್ವಲ್ಲ ಏನು ಅಂತ. ಬರೀ 4 ಸಾಂಗ್ ನನಗೆ ಸಿಕ್ಕಿದ್ದು ಅಂದರೆ ಇನ್ನೆಲ್ಲ ಹೊಸ ವಸ್ತು ಕಲಿತ ಆಡಿದ್ದು, ಕಲಿಯೋದಕ್ಕೆ ಒಂದು ಒಳ್ಳೆಯ ಪಾಠ ಸರ್. ಆಮೇಲೆ ಅಲ್ಲಿದ್ದಂಥ ತೀರ್ಪುಗಾರರು ಅದ್ಭುತವಾಗಿ ತೀರ್ಪು ನಡೆಸ್ಕೊಟ್ರು, ಪ್ರತಿಯೊಂದನ್ನು, ಸ್ವರ ಇರ್ಬೋದು, ತಾಳ ಇರ್ಬೋದು, ನಾವೇನಾದರೂ ಏನು ಮಿಸ್ಟೇಕ್ ಮಾಡ್ತೇವೆ ಅವರು ಅಲ್ಲೇ ಕರೆಕ್ಟಾಗಿ ಹೇಳ್ತಾ ಇದ್ರು ಸರ್.
0: ಯಾರ್ಯಾರು ಇದ್ರು ತೀರ್ಪುಗಾರರು?
2: ಕಡಬಗೆರೆ ಮುನಿರಾಜ್ ಸರು, ಅರ್ಚನಾ ಉಡುಪ ಮೇಡಮ್ಮು, ಮತ್ತೆ
0: ವೇಮಗಲ್
2: ನಾರಾಯಣ ಸ್ವಾಮಿ ಸರ್ ಅಂತ ಇದ್ರು ಸರ್. ನಮ್ಗೆ ಮೃತ್ಯುಂಜಯ ಸರ್ ಅಂತ ಅವರು ಮೆಂಟರ್ ಆಗಿ ಅಲ್ಲಿ ಕಾರ್ಯನಿರ್ವಹಿಸ್ತಿದ್ರು ಸರ್. ಪ್ರತಿಯೊಬ್ಬರು ಅಲ್ಲಿ ಅದ್ಭುತವಾಗಿ ಎಲ್ಲರನ್ನು ತಮ್ಮ ಮಕ್ಕಳಂತಾನೆ ನೋಡ್ಕೊತಾ ಇದ್ರು ಅಲ್ಲಿರೋ ವರ್ಕರ್ಸ್ ಎಲ್ಲ. ಫಸ್ಟ್ 2 ವೀಕು ಮೊದಲು ನಮ್ಮ ಇಂಟ್ರೊಡಕ್ಷನ್ ಇತ್ತು, ಅದಾದ್ಮೇಲೆ ಯುಗಾದಿ ಸಂಚಿಕೆ ಅಂತ ಅನ್ಕೊಂಡು ನೆಡ್ಸಿದ್ರು. ಅಲ್ಲಿಂದ ಆದ್ಮೇಲೆ ಎಲಿಮಿನೇಟ್, ಪ್ರತಿ ವಾರದಲ್ಲಿ ಒಬ್ಬೊಬ್ರು ಎಲಿಮಿನೇಟ್ ಆಗಬೇಕು, ಆ ಥರ ಮಾಡ್ತಾ ಇದ್ರು ಸರ್.
0: ನವೀನ್, ಎಷ್ಟು ವಾರಗಳ ಕಾಲ ನಡೀತು ಈ ಒಂದು ರಿಯಾಲಿಟಿ ಶೋ?
2: ನೂರ್ ಸಂಚಿಕೆ
1: ನೂರ್ ಸಂಚಿಕೆನೂ ಆಗಿದೆ ಸರ್,
0: ನೂರ್ ಸಂಚಿಕೆ ಸರ್, ನೂರ್ ಸಂಚಿಕೆ. ಓಕೆ, ನೂರ್ ಸಂಚಿಕೆಯಲ್ಲಿ ವಿನ್ನರ್ ಆಗಿ ಬರೋದು ಸಾಮಾನ್ಯ ವಿಚಾರ ಅಂತೂ ಖಂಡಿತ ಹೌದಾ? ಯಾಕೆಂದ್ರೆ ಅದಕ್ಕಾಗೇ ಕೂಡ

0: ನೀವು ಹೇಳಿದ್ರಲ್ಲ 20 ವರ್ಷದ ನಿಮ್ಮ ಪರಿಶ್ರಮ ಇದೆ, ವಿಶ್ವನಾಥ್ ಅವರು ಕೂಡ ಅದರದ್ದೇನೆ ಒಂದು ಡಿಗ್ರಿ ತಗೊಂಡವ್ರೆ, ಅದರದ್ದೇ ಕೆಲಸ ಮಾಡ್ತಾರೆ.
1: 25 ಜನ ಕಾಂಪಿಟೇಷನ್ ಮಾಡ್ತಾ ಇದ್ರೆ ನಮ್ಗೆಲ್ಲ ಒಂದ್ ಕಡೆ ಅಳಕಾಗೋದು, ಅಯ್ಯೋ ನಮ್ಗಿನ್ ಚೆನ್ನಾಗಿ ಆಡ್ತಾವ್ರೆ, ನಮ್ಗಿನ್ ಚೆನ್ನಾಗಿ ಆಡ್ತಾವ್ರೆ, ನಾವು ಅಯ್ಯೋ ನಾವೆಲ್ಲಿ ಇದಾಗ್ಬಿಡ್ತೀವಿ,
0: ಮಿಸ್ಸಾಗ್ಬಿಡ್ತೀವಿ
1: ಅನ್ನೋದೊಂದು ಮನ್ಸಲ್ಲಿ ಕಾಡಿದ್ರು ಎಲ್ಲಾ ಸಾಂಗ್ ಕೇಳ್ತಿದಂಗೆ ಪರವಾಗಿಲ್ಲ, ಇವ್ರ ಸಾಂಗ್ ಹೊಲ್ಸ್ಕೊಂಡ್ರೆ ನಾನು ಪರವಾಗಿಲ್ಲ, ನಾನು ಆಯ್ಕೆ ಆಗ್ತೀನಿ ಅನ್ನುವಷ್ಟು ಏನೋ ಒಂಥರ.
0: ಅಂದ್ರೆ ಪ್ರತಿದಿನ ಪ್ರತಿ ಕ್ಷಣ ಕಾಂಪಿಟೇಷನ್
1: ಕಾಂಪಿಟೇಷನ್.
0: ಓಕೆ, ಈಗ ನವೀನ್ ಈಗ ನಮ್ಗೆ ಯಾವ ಹಾಡನ್ನ ಕೇಳಿಸ್ತೀರಿ ನಮ್ಮ ಕೇಳುಗರಿಗೆ?
1: ಸರ್ ಹರಗರ ಪರಶಿವ ಗುರುದೇವ ಅಂತೇಳಿ. ಹರ ಹರ ಹರ ಹರ ಹರ ಹರ ಹರಲಿಂಗು ಗುರುಲಿಂಗು ಗುರು ಶಾಂತ ಬಸವಲಿಂಗು ಮುಡುಕುತ್ತೋರೆ ಮೈಲಾರಲಿಂಗು ಬಂದ ಕಷ್ಟ ಬಯಲ್ ಮಾಡಪ್ಪ ಏಳಗಾಳಿ ಗಂಡ ಮೈಲಾರ

0: ಓಕೆ ನವೀನ್, ಬಹಳ ಅದ್ಭುತವಾಗಿ ಆಡಿದ್ರಿ.
1: ಥ್ಯಾಂಕ್ ಯು ಸರ್.
0: ಈಗ ವಿಶ್ವನಾಥ್.
2: ಹಾಂ ಸರ್.
0: ಈಗ ನಾವು ಮುಂದಿನ ಪೀಳಿಗೆಗೆ ಈ ಒಂದು ಕಲೆಯನ್ನ ತಲುಪಿಸಬೇಕು ಅಂತ ಕೆಲಸ
2: ಮಾಡಲೇಬೇಕಾಗುತ್ತೆ.
0: ಈಗಿನ ಪೀಳಿಗೆ ಏನು ನಾವು ಯಂಗ್ ಜನರೇಷನ್ ಅಂತ ಹೇಳ್ತೀವಿ, ಆ ಜನರೇಷನ್ನು ಬೇರೆ ನೀವು ಹೇಳೋ ಪ್ರಕಾರ ಈ ಜನಪದ ಕಲೆಯನ್ನು ಬಿಟ್ಟು ಫಿಲಮ್ ಸಾಂಗ್ಸ್ ಆಗಿರ್ಬೋದು, ಡ್ಯಾನ್ಸ್ಗಳಾಗಿರ್ಬೋದು, ಈ ಥರ ಕಲೆಗಳಿಗೆ ಹೆಚ್ಚು ಮಾರೋಗೋದು ಜಾಸ್ತಿ. ಆ ನಿಟ್ಟಿನಲ್ಲಿ ನೀವು ಕೂಡ ಹೆಂಗಾಗಿದ್ದೀರಿ, ಏನು ಹೇಳಲಿಕ್ಕೆ ಬಯಸ್ರಿ ನಮ್ಮ ಯುವ ಪೀಳಿಗೆಗೆ?
2: ಇತ್ತೀಚಿನ ದಿನಗಳಲ್ಲಿ ಸರ್ ಎಲ್ಲರೂ ಅಂದರೆ ವೆಸ್ಟರ್ನ್ ಮ್ಯೂಸಿಕ್ನ ಜಾಸ್ತಿ ಅಟ್ಯಾಚ್ ಮಾಡ್ಕೊಬಿಟ್ಟಿದ್ದಾರೆ. ನಮ್ಮ ಜನಪದ ಯಾವ ಥರ ಇದೆ ಅಂತಂದರೆ, ದಿನ ನಾವು ಏನೇನು ಮಾತಾಡ್ಬೋದು,

0: ಸರ್ ಅಂದರೆ ಜನಪದಕ್ಕೆ ಒಂದು ಹೊಸ ಆಯಾಮನ ಕೊಟ್ಟದ್ದು ನಮ್ಮ ಸುಗಮ ಸಂಗೀತ. ಯಾಕಂದ್ರೆ ಎಷ್ಟೋ ಜನಪದ ಗೀತೆಗಳನ್ನು ಸುಲಲಿತವಾಗಿ ಹಾಡಲಿಕ್ಕೋಸ್ಕರ ನಮ್ಮ ಸುಗಮ ಸಂಗೀತದ ಸಾಕಷ್ಟು ಜನ ಮಹನೀಯರು ಜನಪದವನ್ನೇ ಸುಗಮವಾಗಿ ಹಾಡಲಿಕ್ಕೆ ಯಾಕೆ ಹೆಚ್ಚು ಬಳಸ್ಕೊಂಡ್ರು. ನಮ್ಮ ಬಿ ಕೆ ಸುಮಿತ್ರವರಾಗ್ಬೋದು, ಸಿ ಎಚ್ ಸರ್ ಆಗ್ಬೋದು, ರಾಜು ಸರ್ ಆಗ್ಬೋದು, ಅನಂತ ಸ್ವಾಮಿ ಅವರಾಗ್ಬೋದು, ಸಾಕಷ್ಟು ಜನ ನಮ್ಮ ಜನಪದವನ್ನು ಬಳಸ್ಕೊಂಡು ಅವರು ಅಲ್ಲಿ ಹೆಸರು ಮಾಡ್ತಕ್ಕಂಥದ್ರಲ್ಲಿ ಎಷ್ಟೋ ಒಂದು
1: ಅದ್ಯಾಕೆ ನಮ್ಮವರು ಸಾಧ್ಯ ಆಗಲ್ಲ ಅಂತೀರಿ ಅಲ್ವಾ?
0: ಸರ್ ಅಂದ್ರೆ ಈಗ ನಾವು ಎಷ್ಟೋ ಈಗ ಎಲ್ಲ ಎಷ್ಟೋ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೀವಿ. ಮೊದಲೆಲ್ಲ ನಾವು ಕಂಜರ ದಮ್ಡಿ ಹಿಡ್ಕೊಂಡು ಹಾಡ್ತಿದ್ದೋ, ಅದನ್ನ ನಾವು ಅಂದ್ರೆ ಈಗಿನ ಜನಕ್ಕೆ ಹೆಂಗ್ ಕೊಡ್ಬೇಕು ಅಂತೇಳಿ ಅದು ಇವಾಗ ಅದನ್ನ ಕೀಬೋರ್ಡ್ ತಬಲಾ ಉಪಯೋಗಿಸ್ಕೊಂಡು ಜನಪದನೇ ನಾವು ಕೀಬೋರ್ಡ್ ಜನಪದ ತಬಲದಲ್ಲಿ ರಿದಮ್ ಪ್ಯಾಡ್ ಹಾಕೊಂಡು ಹಾಡ್ತಿದ್ದೀವಿ. ಜನ ಅದನ್ನು
1: ಸ್ವೀಕಾರ ಮಾಡ್ತಾ ಇದ್ದಾರೆ.
0: ಸಾಕಷ್ಟು ಜನಪದಗಳನ್ನೇ ಇವತ್ತಿಗೂ ನಾವು ಹಾಡ್ತಿದ್ದೀವಿ. ಅಂದ್ರೆ ಯುವಕರು ಕೂಡ ಜನಪದನ್ನ ಕೇಳ್ತಾರೆ, ಅದನ್ನ ಉಳಿಸುವಲ್ಲಿ ಎಲ್ಲ ಒಲ್ಲ ಕಡೆ ವಿಫಲರಾಗ್ತಾ ಇದಾರೆ. ಮೊಬೈಲ್ ಇದನ್ನ ಬಳಸೋದು ಅಂದ್ರೆ ಸಾಂಗ್ ಕೇಳ್ತಾರೆ ಅಷ್ಟೇ, ಆ ಒಂದು ಕ್ಷಣ ಏ ಅದೊಂದು ಜನಪದ ಸಖತ್ತಾಗಿದ್ರು ಅಂತಂದ್ರೆ ಬಿಟ್ರೆ ಮತ್ತೆ ಅದನ್ನ ಅಲ್ಲಿಗೆ ಕ್ಲೋಸ್ ಅದು
1: ಅಲ್ಲೇ ಮರ್ತು ಬಿಡ್ತಾರೆ
0: ಹಂಗಾಗಿ ಅಂದ್ರೆ ಜನಪದ ಸಾಕಷ್ಟು ಇದೆ ಸರ್. ಜನಪದ ನಾವು ಬಗದಷ್ಟು ಸಿಗ್ತಾ ಇರುತ್ತೆ. ಆದ್ರೆ ನಮ್ ಯುವಜನತೆ ಅದೇ ಇವಾಗಿನ ಇದಕ್ಕೋಸ್ಕರ ಟ್ರೆಂಡ್ಗೆ ಬರೀ ಆಟ ಆಡೋದು, ಬರೀ ಗೇಮ್ ನೋಡೋದು. ನಾವು ಅವಾಗೆಲ್ಲ ಜನಪದದ ಆಟಗಳು
1: ಆಡ್ತಿದ್ವು.
0: ಈಗ
1: ಹಳ್ಳಿಗಳು ಮನೆ ಆಡ್ತಿದ್ವು,
0: ಚೌಕಾಬಾರ, ಗಿಳಿದಾಂಡು,
1: ಕುಂಟಬಿಲ್ಲೆ,
0: ಕಲ್ಲು ಕುಟಿ. ಅದ್ ನಮ್ಗೆ ಹುಟ್ಟದನೆ ಅದೊಂದು ನಮ್ ವ್ಯಾಯಾಮ. ಈಗ ಯಾರು ಇಲ್ಲ, ಬರೀ ಕುತ್ತಾವೆ ಕತ್ತು ಬಕ್ಕಬಿಟ್ರೆ ಬರೀ ಮೊಬೈಲ್ ಹೊಡ್ತಿರ್ತಾರೆ. ಇವಾಗ ನಾವು ಅವಾಗ ಗಿಳಿದಾಂಡ ಆಡ್ತಾ ಇದ್ರೆ ಅದ್ರ ಚಂದನೆ ಬೇರೆ, ಅದ್ರ ಹೊಡ್ಸ್ಕೊಂಡು ಗಾಯ ಮಾಡ್ಕೊಂಡು ತಲೆ ತೂತ್ ಮಾಡ್ಕೊಂಡು ಎಷ್ಟು ನಾವು ಆಟ ಆಡಿದ್ವು ಅವಾಗ.
1: ಓಕೆ, ಜನಪದ ಸೊಗಡನ್ನ ಅನುಭವಿಸುವಂತದ್ದು, ಜನಪದ ಸೊಗಡ ಏನಿದೆಯಲ್ಲ ಅದನ್ನ ಪ್ರೀತಿಸುವಂತದ್ದು, ಆ ಒಂದು ನಮ್ಮ ಒಂದು ಕಲೆ ಏನಿದೆಯಲ್ಲ ಅದನ್ನ ಬಿಡಬಾರದು ಅನ್ನುವಂತಹ ಒಂದು
0: ಖಂಡಿತ
1: ಒಂದು ಪರಿಕಲ್ಪನೆಯಲ್ಲಿ ಮಾತಾಡ್ತಿದ್ರಿ ನವೀನ್. ಹಾಗೆ ವಿಶ್ವನಾಥ್, ಬಹಳ ಸಂತೋಷ ಇಷ್ಟೊತ್ತು ಆಕಾಶವಾಣಿಗೆ ಬಂದ್ರಿ. ಬಂದು ಒಂದು ಅರ್ಧ ಗಂಟೆ ಸಮಯದಲ್ಲಿ ಜನಪದವನ್ನು ನಾವೇನು ಫೋಕಸ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ? ಯಾಕೆಂತಂದ್ರೆ ನೀವು ಆಗ್ಲೇ ಕೂಡ ಹೇಳಿದ್ರೆ ಬಗದಷ್ಟು ಬತಾ ಇರ್ತದೆ
0: ಸರ್
1: ಅಲ್ವಾ?
0: ಸರ್
1: ಬಗಿತಾ ಇದ್ರೆ ಬಗಿದ್ರೆ ಬದಿರ್ತದೆ, ಅರ್ಧ ಗಂಟೆಲಿ ಬಗಿಲಿಕ್ಕೆ ಆಗಲ್ಲ ಅದನ್ನ. ಆ ನಿಟ್ಟಿನಲ್ಲಿ ಬಹಳ ಸಂತೋಷ ಇಷ್ಟೊತ್ತು ಆಕಾಶವಾಣಿಗೆ ಬಂದು ದೂರದರ್ಶನ ನಡೆಸುವಂತಹ ಗಾನಸಿಂಚನ ಚಂದನ ವಾಹಿನಿಯ ಗಾನಸಿಂಚನದಲ್ಲಿ ರಿಯಾಲಿಟಿ ಶೋನಲ್ಲಿ ವಿಜೇತರಾಗಿದ್ದೀರಿ. ಅದು ಮೈಸೂರು ಭಾಗದವರು, ಮೈಸೂರು ಏನು ಮಂಡ್ಯ ಹಾಗೆ ಚಾಮರಾಜನಗರ ಭಾಗದವರು ಗೆದ್ದಿರೋದು ಬಹಳ ಸಂತೋಷದ ವಿಚಾರ. ಎಷ್ಟು ಕಾಂಪಿಟೇಷನ್ ಇತ್ತು ಅಂತ ಹೇಳಿದ್ರೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ರು ಕೂಡ ಈ ಅವಕಾಶ ನಮ್ಮ ಮೂಲ ಸೊಗಡಿರುವಂತಹ ಚಾಮರಾಜನಗರ ಮಂಡ್ಯಕ್ಕೆ ತಲುಪಿರೋದು ನಮಗೂ ಕೂಡ ಬಹಳ ಸಂತೋಷದ ವಿಚಾರ. ಈ ಮುಖಾಂತರ ಕೊನೆಯದಾಗಿ ನಮ್ಮ ಯುವ ಸಮೂಹಕ್ಕೆ ಹೇಳುವ ಕೊನೆಯ ಒಂದು ಮಾತು ಏನು ವಿಶ್ವನಾಥ್?
2: ಜನಪದ ಉಳಿಸಿ, ಜನಪದ ಬೆಳೆಸಿ, ಆಮೇಲೆ ನಮ್ಮ ಹಿರಿಯ ಜನಪದ ಕಲಾವಿದರು ಯಾರ್ಯಾರು ಇದ್ದಾರೆ ಅವ್ರಿಗೆ ಗೌರವ ಕೊಡಿ, ಮತ್ತೆ ಅವ್ರನ್ನ ನೆನೆಸ್ಕೊಳ್ಳಿ, ಅಪ್ಪ ಅಮ್ಮಂಗೆ ಒಳ್ಳೆ ಮಕ್ಕಳಾಗಿ ಅಂತ ಹೇಳ್ಬೋದು ಸರ್.
1: ಓಕೆ ನವೀನ್.
0: ಹೇ ಸರ್, ಜನಪದ ಒಂದು ದೊಡ್ಡ ಬಹುದೊಡ್ಡ ಆಲದ ಮರ, ಅದನ್ನ ಚಿವುಟಬೇಡಿ, ಅದಕ್ಕೆ ನೀರು ಹಾಕಿ ಅದನ್ನ ಪೋಷಣೆ ಮಾಡಿ, ಜನಪದನ ಉಳಿಸಿ ಅಂತ ಅಷ್ಟೇ ಕೇಳ್ಕೊತೀನಿ ಸರ್.
1: ಬಹಳ ಸಂತೋಷ ವಿಶ್ವನಾಥ್ ಹಾಗೆ ನವೀನ್ ಕುಮಾರ್ ಅವರೇ ಇಷ್ಟೊತ್ತು ಆಕಾಶವಾಣಿಗೆ ಬಂದು ನಿಮ್ಮ ದೂರದರ್ಶನ ಚಂದನ ವಾಹಿನಿಯ ಗಾನ ಸಿಂಚನದ ಜರ್ನಿಯ ಬಗ್ಗೆ ನಮ್ಗೆ ಹೇಳಿದ್ರಿ, ಒಳ್ಳೆಯ ಹಾಡುಗಳನ್ನು ಕೂಡ ಹಾಡಿದ್ರಿ. ಈ ಕಾರ್ಯಕ್ರಮ ಕೇಳಿದ ಮೇಲೆ ಆದರೂ ಕೂಡ ನಮ್ಮ ಏನು ಯುವ ಸಮೂಹ ಯಾಕೆ ನಾನು ಪ್ರಯತ್ನ ಮಾಡಬಾರ್ದು, ನನ್ನಲ್ಲೂ ಕೂಡ ಕಲೆ ಇದೆಯಲ್ಲ ಅನ್ನೋರಿಗೆ ಒಂದು ಒಳ್ಳೆಯ ವೇದಿಕೆಯನ್ನು ದೂರದರ್ಶನ ಸೃಷ್ಟಿ ಮಾಡಿಕೊಟ್ಟಿದೆ. ಆ ಒಂದು ವೇದಿಕೆಯನ್ನು ನೀವು ಬಳಸ್ಕೊಳ್ಳಿ, ನೀವು ಕೂಡ ಮುಂದಿನ ಏನಾದ್ರು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಇಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ.
2: ಧನ್ಯವಾದಗಳು ಸರ್.
3: ಇದುವರೆಗೆ ದೂರದರ್ಶನ ಚಂದನ ವಾಹಿನಿಯ ಗಾನ ಸಿಂಚನ ರಿಯಾಲಿಟಿ ಶೋನ ವಿಜೇತರಾದ ಚಾಮರಾಜನಗರದ ಜನಪದ ಕಲಾವಿದ ವಿಶ್ವನಾಥ್ ಎಲ್ ಹಾಗೂ ರನ್ನರಪ್ ಆದ ಮಂಡ್ಯ ಜಿಲ್ಲೆಯ ನವೀನ್ ಕುಮಾರ್ ಜಿಜಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ, ಸಂಕಲನ ತೇಜಸ್ವಿನಿ ಗಿರೀಶ್. ಇದು ಇಂದಿನ ಯುವವಾಣಿ.

0: ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಯುವವಾಣಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

ಇದು ಆಕಾಶವಾಣಿ ಬೆಂಗಳೂರು. ಈಗ ಸಮಯ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಶ್ರೇಯಸ್ ನಾರಾಯಣ್ ಅವರ ಹಾಡುಗಾರಿಕೆಯನ್ನು ಕೇಳುವಿರಿ. ಆಕಾಶವಾಣಿ ತಿರುವನಂತಪುರ ಕೇಂದ್ರದ ಕೊಡುಗೆ. ಈ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ.

0: ಯಥಾ ತನಿಯಾವರ್ತನಂ, ಮೃದಂಗಂ ಪರ್ಥೆ ಶ್ರೀ ಎ ಬಾಲಕೃಷ್ಣ ಕಮ್ಮತ್, ಔರ್ ಘಟಂಪರ್ ಶ್ರೀ ವೈಕಂ ಎನ್ ಗೋಪಾಲಕೃಷ್ಣನ್.
1: ದಟ್ ವಾಸ್ ತನಿಯಾವರ್ತನಂ ಪ್ಲೇಡ್ ಆನ್ ದ ಮೃದಂಗಂ ಬೈ ಶ್ರೀ ಎ ಬಾಲಕೃಷ್ಣ ಕಮ್ಮತ್ ಆಂಡ್ ಆನ್ ದ ಘಟಂ ಬೈ ಶ್ರೀ ವೈಕಂ ಎನ್ ಗೋಪಾಲಕೃಷ್ಣನ್.
0: ಇಸ್ಕೆ ಸಾಥ್ ಹಿ ಸಂಗೀತ ಕೆ ಅಖಿಲ ಭಾರತೀಯ ಕಾರ್ಯಕ್ರಮ ಮೇ ಶ್ರೀ ಶ್ರೇಯಸ್ ನಾರಾಯಣನ್ ಕಾ ಗಾಯನ್ ಸಮಾಪ್ತ ಹೋತಾ ಹೈ. ಇನ್ಕೆ ಸಾಥ್ ವಯಲನ್ ಪರ್ ಶ್ರೀಮತಿ ಎಸ್ ಆರ್ ರಾಜಶ್ರೀ, ಮೃದಂಗಂ ಪರ್ ಶ್ರೀ ಎ ಬಾಲಕೃಷ್ಣ ಕಮ್ಮತ್, ಔರ್ ಘಟಂ ಪರ್ ಶ್ರೀ ವೈಕಂ ಎನ್ ಗೋಪಾಲಕೃಷ್ಣನ್ ನೇ ಸಂಗತಿ ಕೀ ಥೀ. ಯೇ ಕಾರ್ಯಕ್ರಮ ಆಕಾಶವಾಣಿ ಕೆ ತಿರುವನಂತಪುರಂ ಕೇಂದ್ರ ಪರ್ ರಿಕಾರ್ಡ್ ಕಿಯಾ ಗಯಾ ಔರ್ ಆಕಾಶವಾಣಿ ದಿಲ್ಲಿ ಸೆ ಪ್ರಸಾರಿತ ಕಿಯಾ ಗಯಾ.
1: ವಿತ್ ದಟ್ ವಿ ಕನ್ಕ್ಲೂಡ್ ದ ವೋಕಲ್ ರಿಸೈಟಲ್ ಬೈ ಶ್ರೀ ಶ್ರೇಯಸ್ ನಾರಾಯಣನ್ ಇನ್ ದ ಬ್ರಾಡ್ಕಾಸ್ಟ್ ಆಫ್ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಮ್ಯೂಸಿಕ್. He was accompanied by Shrimati S.R. Rajashree on the violin, Shri A. Balakrishna Kammath on the mridangam, and Shri Vaikim N. Gopalakrishnan on the ghatam. This broadcast was recorded at Akashwani Thiruvananthapuram and came to you from the Delhi station of Akashwani.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವಂತಹ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, ಇದರಲ್ಲಿ ಮಾಳವಿಕಾ ಆನಂದ್ ಕುಸನೂರ್ ಅವರಿಂದ ದೇವರನಾಮಗಳು. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ತಬ್ಲಾ ಸಾಥ್ ಡಿ ಕಾರ್ತಿಕ್, ಹಾರ್ಮೋನಿಯಂ ಸಾಥ್ ಮಧುಸೂದನ್ ಭಟ್. 6:30 ಜಗದೀಶ್ ಬಿಎಂ ಅವರಿಂದ ಚಿಂತನ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಮಹತಿ ಅರ್ಕಾಂತ್ ಅವರು ಹಾಡಿರುವಂತಹ ಭಾವಗೀತೆಗಳು. 7:45 and 8:30 ಚಿತ್ರಗೀತೆಗಳನ್ನು ಕೇಳಬಹುದು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಗೀತ ಪಲ್ಲವ ಕೇಳಬಹುದು. 9:30 ಗಾನಗಂಗೆ, 9:35 ನಾಳೆ ಬಾಹ್ಯಾಕಾಶ ದಿನದ 3ನೇ ವಾರ್ಷಿಕ ಆಚರಣೆ, ಈ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ, ರಚನೆ ವೇದ ಸುದರ್ಶನ್, ನಿರೂಪಣೆ ಮುಕೇಶ್ ಬಿ ಎಸ್, ನಿರ್ಮಾಣ ರೋಸ್ಲಿನಾ ಮ್ಯಾಥ್ಯೂ. 9:10 ಗಾನಗಂಗೆ, 10:30 ಸುನೇರೆಪಲ್, 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 12:05 ವನಿತಾ ವಿಹಾರ, ಇದರಲ್ಲಿ ಎಐ ಯುಗದಲ್ಲಿ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರ, ಹೊಸ ಅವಕಾಶಗಳು ಮತ್ತು ಸಿದ್ಧತೆ, ಈ ಕುರಿತು ಮೇಘನಾ ಕಾನೇಟ್ಕರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಶ್ವಾಸಕೋಶ ಕ್ಯಾನ್ಸರ್ ರೋಗದ ಲಕ್ಷಣ, ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ವಿಷ್ಣು ಶರ್ಮಾ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಚೇತನ್ ನಾಯಕ್ ಕೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ, ಇದರಲ್ಲಿ ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ ಜಿ ಮಿಷನ್ ಕುರಿತು ಮಾಹಿತಿ ಅಮರೇಶ್ ಆಶಿಹಾಳ್ ಅವರಿಂದ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ ಅವರಿಂದ, ರಾಯಚೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 12:40 ಕಾರ್ಮಿಕರಿಗೆ ಕಾರ್ಯಕ್ರಮದಲ್ಲಿ ಕಾರ್ಮಿಕರ ಮಕ್ಕಳಿಗೆ ಸೌಲಭ್ಯಗಳು, ಈ ಕುರಿತು ವಕೀಲರಾದ ಗೋವರ್ಧನ ಪಿಲಾಲಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 3:00 ಗುಲ್ಮೋಹರ್. 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಗಿರೀಶ್ ಲಿಂಗಣ್ಣ ಅವರಿಂದ. 6:51 ಕೃಷಿ ರಂಗದಲ್ಲಿ ನೈಸರ್ಗಿಕ ಡಿಟರ್ಜೆಂಟ್ ಅಥವಾ ಅಂಟುವಾಳಕಾಯಿ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿಪದ. 7:45 ಕನ್ನಡದಲ್ಲಿ ಭಾಷಣ, ಸಾಹಿತ್ಯ ಲೋಕದ ಮೇರು ಪ್ರತಿಭೆಗಳಿಗೆ ಕನ್ನಡ ಬೋಧಿಸಿದ ಗುರುವರಿಯರಾದ ಚಿತ್ರದುರ್ಗದ ಪ್ರೊಫೆಸರ್ ಟಿಎಸ್ ವೆಂಕಣ್ಣಯ್ಯ ಅವರ ವ್ಯಕ್ತಿಚಿತ್ರ, ಮಾತನಾಡುತ್ತಾರೆ ಎಂ ಮೃತ್ಯುಂಜಯಪ್ಪ. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ. ರಾತ್ರಿ 9:15 ಗೀತಾ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಭಾವಗೀತೆಗಳು. 9:30 ರಾಷ್ಟ್ರೀಯ ವಿಜ್ಞಾನ ಸಂಚಿಕೆ, ರೇಡಿಯೋಸ್ಕೋಪ್ ದೆಹಲಿ ಕೇಂದ್ರದ ಸಹ ಪ್ರಸಾರ. 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, ಇದರಲ್ಲಿ ವಿದುಷಿ ಪ್ರತಿಮಾ ತಿಲಕ್ ಅವರ ಗಾಯನ, ಮುಂಬೈ ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. ಈವರೆಗೆ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: World Championship medal, following in the footsteps of Jwala Gutta and Ashwini Ponnappa. And that is the end of this news bulletin.
1: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು, ಹಾಗೂ DRM ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಇದುವರೆಗೂ ಪ್ರಸಾರವಾದವು. 603 ಕಿಲೋ ಹರ್ಟ್ಸ್ DRM ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ FM ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಈಗ ಸಮಯ ಸರಿಯಾಗಿ 11:10:35. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:55 ಆರಂಭವಾಗುವುದು. ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆ ಶುಭರಾತ್ರಿಯನ್ನು ಹೇಳ್ತಾ ಇರೋದು ನಿಮ್ಮ ಬಾನುಲಿ ಗೆಳೆಯ ಸಿದ್ಧಲಿಂಗಸ್ವಾಮಿ ಹಿರೇಮಠ್. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು, ಶುಭರಾತ್ರಿ, ಜೈ ಹಿಂದ್.

0: ಶ್ರಮ ವಹಿಸುವ ಕಲಾವಿದ. ಒಮ್ಮೆ ಸೃಷ್ಟಿ ಮಾಡಿದ ಟ್ಯೂನ್ಗೆ ಮತ್ತಷ್ಟು ಒಳ್ಳೆಯ ಅಂಶಗಳನ್ನು ಸೇರಿಸುತ್ತಾ ಅದನ್ನು ಪರಿಪೂರ್ಣವನ್ನಾಗಿ ಮಾಡುವವರೆಗೂ ಬಿಡುವುದೇ ಇಲ್ಲ. ಅವರ ಸಂಗೀತ ಎಷ್ಟು ಉತ್ಕೃಷ್ಟವೋ ಆ ಹಾಡಿನ ಹಿನ್ನೆಲೆ ಸಂಗೀತ ಕೂಡ ಅಷ್ಟೇ ಸ್ವಾದಿಷ್ಟ. ಏಕೆಂದರೆ ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ವಾದ್ಯ ಬಳಸಿದರೆ ಆ ಹಿನ್ನೆಲೆ ಸಂಗೀತ ಹೆಚ್ಚು ಪರಿಣಾಮಕಾರಿ ಎನ್ನುವುದು ನೌಶಾದ್ಜಿ ಅವರಿಗೆ ಬಹುಮುಖ್ಯ. ಸನ್ನಿವೇಶಗಳಿಗೆ ತಕ್ಕ ಹಾಗೆ ರಾಗಗಳು ಬದಲಾದರೂ ರಾಗದ ಶುದ್ಧತೆಗೆ ಎಂದೂ ಧಕ್ಕೆ ಬರದು. ಜೊತೆಗೆ ವೈವಿಧ್ಯತೆಯ ಸೌಂದರ್ಯವನ್ನ ಮೇಳೈಸಿಕೊಂಡಿದೆ ನೌಶಾದ್ಜಿ ಅವರ ಸಂಗೀತ.
1: ಇನ್ನ ಕೊಹಿನೂರ್ ಚಿತ್ರದ ಯುಗಳಗೆ

0: ಹೆಸರಿಸ್ತಾ ಹೋದ್ರ ಸರಿಗಮಗಳ ರೈಲು ಹಂಗ ಓಡ್ತಾನ ಇರ್ತದ. ಇನ್ನ
1: ಮರೆತೇನೆಂದರೆ ಮರೆಯಲಿ ಹೆಂಗ.
2: ಲತಾ ದೀದಿ ಮೊದಲೇ ದಿವಸ ಸಾಲಿಗೆ ಹೋದಾಗ ಬಗಲಾಗ ತಂಗಿ ಆಶಾನ ಕರ್ಕೊಂಡು ಹೋದ್ರಂತ. ಅದನ್ನ ನೋಡಿ ಮಾಸ್ತರ್ಗೆ ಬಹಳ ಸಿಟ್ಟು ಬಂತು. ನೋಡ್ರಿ, ನಾಳಿಂದ ಆಶಾನ ಕರ್ಕೊಂಡು ಬರಬಾರ್ದು ಅಂತ ಕಟ್ಟಪ್ಪಣೆ ಹಾಕಿದ್ರು ಮಾಸ್ತರು. ಆಶಾ ಇಲ್ಲದ ಸಾಲಿ ಬೇಡ ಬೇಡ ಅಂತ ಸಾಲಿಗೆ ಹೋಗುದ ಬಿಟ್ರು ಲತಾಜಿ. ಆದ್ರೆ ಏನಂತ ಕೇಳಿದ್ರೆ, ನ್ಯೂಯಾರ್ಕ್ ಯೂನಿವರ್ಸಿಟಿ ಸೇರಿದಂಗ ಆರು ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟರೇಟ್ಗೆ ಭಾಜನರಾದ.

0: ಲತಾ ಮಂಗೇಶ್ಕರ್.
1: ಹಾ ಶ್ರೋತೃಗಳೇ, ಮೊದಮೊದ್ಲು ನೂರ್ ಜಹಾ ತರ ಹಾಡ್ತಾರೇನೋ ಅನ್ಸಿದ್ರು, ಲಘೂನೇ ತಮ್ಮದೇ ಆದ ಶೈಲಿಯನ್ನ ರೂಢಿಸಿಕೊಂಡ್ರು ಲತಾಜಿ.

0: ಚಲ್ತೆ ಚಲ್ತೆ ತಮ್ಮೆಲ್ಲರಿಗೆ ತಿಳಿಸ್ತೀನಿ, ಈ ಲತಾ ಸರಿಗಮದ ಪಯಣದೊಳಗ ಮತ್ತಷ್ಟು ನಿಧಿಗಳನ್ನ ಹುಡುಕೋಣ ಮುಂದಿನ ವಾರ ಅಂತ. ನಮಸ್ಕಾರ.
1: ಕೋಗಿಲೆಯ ಕೊರಳಿಂದ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪರಿಕಲ್ಪನೆ ಸಿಯು ಬೆಳ್ಳಕ್ಕಿ,
0: ಧ್ವನಿ ಚನ್ನಬಸವರಾಜ್ ಕುಂಬಾರ್,
1: ನೆರವು ಜ್ಯೋತ್ಸ್ನಾ ಕುಲಕರ್ಣಿ, ಕಾರ್ಯಕ್ರಮದ ಪ್ರಸ್ತುತಿ ಮಾಯಾರಾಮನ್.
0: ಮತ್ತೆ ಮುಂದಿನ ವಾರ ಇದೇ ವೇಳೆಗೆ
1: ಕೋಗಿಲೆಯ ಕೊರಳಿಂದ.
0: ಕೋಗಿಲೆಯ ಕೊರಳಿಂದ ಕಾರ್ಯಕ್ರಮ ಸರಣಿಯ ನಾಲ್ಕನೇ ಸಂಚಿಕೆ ಕೇಳುತ್ತಿದ್ದೀರಿ. ಈಗ ವಿವಿಧ ಕಲಾವಿದರಿಂದ ಭಾವಗೀತೆ ಕೇಳೋಣ. ವಾಣಿಶ್ರೀ ಕುಲಕರ್ಣಿ ಅವರು ಹಾಡಿರುವ ನರಸಿಂಹ ಪರಾಂಜಪೆ ಅವರ ರಚನೆ.

ಡಿ ಕುಮಾರ್ ದಾಸ್ ಅವರಿಂದ ಭಾವಗೀತೆ ಕೇಳುತ್ತಿದ್ದೀರಿ. ಇನ್ನು ವಿದುಷಿ ರೇಣುಕಾ ನಾಕೋಡ್ ಅವರು ಹಾಡಿರುವ ಡಾ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ.

ವಿದುಷಿ ರೇಣುಕಾ ನಾಕೋಡ್ ಅವರು ಹಾಡಿದ ಭಾವಗೀತೆ ಕೇಳಿದಿರಿ. ಇನ್ನು ವೃಂದಗಾನದಲ್ಲಿರುವ ಗಂಗಪ್ಪ ವಾಲಿ ಅವರ ರಚನೆ.

0: ಆಕಾಶವಾಣಿ ಸಮ್ಮುಖ
1: ಕೇಂದ್ರ ಸಾಹಿತ್ಯ ಅಕಾಡೆಮಿ ನೀಡುವ 2019 ಸಾಲಿನ ಬಾಲ ಸಾಹಿತ್ಯ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಶ್ರೀ ಚಂದ್ರಕಾಂತ್ ಕರದಳ್ಳಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಪತ್ರಕರ್ತ ಶ್ರೀ ಪ್ರಭಾಕರ್ ಜೋಶಿ.
2: ಕಲಬುರಗಿ ಆಕಾಶವಾಣಿ ಕೇಳುಗರಿಗೆ ಚಂದ್ರಕಾಂತ್ ಕರದಳ್ಳಿ ಸುಪರಿಚಿತ ಹೆಸರು. ಆಕಾಶವಾಣಿಯ ಚಿಂತನ ಕಾರ್ಯಕ್ರಮ ವಿಭಾಗದಲ್ಲಿ ನೂರಾರು ಚಿಂತನೆಗಳನ್ನು ಪ್ರಸಾರ ಮಾಡಿದ ಕೀರ್ತಿ ಚಂದ್ರಕಾಂತ್ ಕರದಳ್ಳಿ ಅವರಿಗೆ ಸಲ್ಲುತ್ತದೆ. ಅವರ ಹೆಸರು ಈಗ ಮತ್ತೊಮ್ಮೆ ಚಾಲ್ತಿಗೆ ಬಂದಿದೆ. ಬಾಲ ಸಾಹಿತ್ಯ ವಿಭಾಗದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೊಡಮಾಡುವ ಬಾಲ ಸಾಹಿತ್ಯ ಪುರಸ್ಕಾರಕ್ಕೆ 2019 ಸಾಲಿಗೆ ಚಂದ್ರಕಾಂತ್ ಕರದಳ್ಳಿ ಅವರು ಆಯ್ಕೆಯಾಗಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ಕರದಳ್ಳಿ ಸರ್ ಆಕಾಶವಾಣಿಗೆ ಬಂದಿದ್ದಾರೆ. ಅವ್ರ ಜೊತೆ ನಾವು ಮಾತುಕತೆ ಆಡೋಣ. ಚಂದ್ರಕಾಂತ್ ಕರದಳ್ಳಿ ಅವರ ಕ್ರಿಯಾಶೀಲತೆ, ಸತತ ಕಾರ್ಯ ವೈಖರಿ, ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಮಾಡಿರುವ ಸಾಧನೆ, ಸಾಹಿತ್ಯ ಕ್ಷೇತ್ರದಲ್ಲಿ ಅದರಲ್ಲಿಯೂ ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಮಾಡಿರುವ ಅಪಾರ ಸಾಧನೆಯನ್ನು ಗುರುತಿಸಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೊಡಮಾಡುವ ಬಾಲ ಸಾಹಿತ್ಯ ಪುರಸ್ಕಾರ ಪಡೆದ ಅವರ ಜೊತೆಗೆ ಮಾತುಕತೆ ಆಡೋಣ. ನಮಸ್ಕಾರ ಕರದಳ್ಳಿ ಸರ್.
3: ನಮಸ್ಕಾರ ಜೋಶಿ ಅವರೇ.
2: ತಾವು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಪಡೆದಿರಿ. ಹಾರ್ದಿಕ ಅಭಿನಂದನೆಗಳು ಕೇಳುಗರ ಪರವಾಗಿ. ತಾವು ಗಂಭೀರ ಸಾಹಿತ್ಯದಲ್ಲಿಯೂ ತೊಡಗಿಕೊಂಡಿದ್ದೀರಿ,
3: ಹೌದು,
2: ಮಕ್ಕಳ ಸಾಹಿತ್ಯದಲ್ಲಿಯೂ ತೊಡಗಿಕೊಂಡಿದ್ದೀರಿ,
3: ಹೌದು.
2: ಬಹಳ ಮುಖ್ಯವಾಗಿ ತಾವು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸುವ ಮೂಲಕ ಈ ಕ್ಷೇತ್ರದಲ್ಲಿ ಪದಾರ್ಪಣೆ ಮಾಡಿದ್ದೀರಿ. ಹಾಗಂತ ಕೇವಲ ಪ್ರಾಥಮಿಕ ಶಾಲಾ ಶಿಕ್ಷಣಕ್ಕೆ ಮಾತ್ರ ತಮ್ಮ ವಿಚಾರಧಾರೆ ಸೀಮಿತ ಆಗಿಲ್ಲ,
3: ಹೌದು,
2: ಶಿಕ್ಷಕರಾಗಿ ಇದ್ದುಕೊಂಡು ಕೂಡ ಸ್ನಾತಕೋತ್ತರ ಪದವಿ ಪಡೆದು, ಬಿ ಎಡ್ ಪದವಿ ಪಡೆದು, ಪ್ರೌಢಶಾಲಾ ಶಿಕ್ಷಕರಾಗಿ ಪದೋನ್ನತಿಯನ್ನು ಪಡೆದು ಅಪಾರ ಸೇವೆಯನ್ನು ತಾವು ಮಾಡಿದ್ದೀರಿ. ತಾವು ಮಕ್ಕಳ ಸಾಹಿತ್ಯದತ್ತ ಒಲವು ತೋರಿದ್ದು ಹೇಗೆ?
3: ಮಕ್ಕಳ ಸಾಹಿತ್ಯದ ಒಲವು ತೋರಲಿಕ್ಕೆ ಕಾರಣ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಣದ ಸಿಗುವುದೇ ಮಕ್ಕಳು, ದಿನ ಬೆಳಗಾದರೆ ನಿಲ್ಲುವುದೇ ನಾವು ಮಕ್ಕಳ ಮುಂದೆ. ಹೀಗಾಗಿ ಮಕ್ಕಳ ಮನಸ್ಸನ್ನು ಮುಖದಲ್ಲಿ ನೋಡುವಂಥ ಅವಕಾಶ ನಮಗೆ ಸಿಗ್ತದೆ. ಶಿಕ್ಷಕನಾದವನು ತರಗತಿಯಲ್ಲಿ ಮಕ್ಕಳಿಗೆ ಪಾಠ ಬೋಧನೆ ಮಾಡುತ್ತಲೇ ಮಕ್ಕಳದ ಮನಸ್ಸನ್ನು ಅರಿಯುವಂಥ ಕೆಲಸ ಮಾಡಿದಾಗ ಮಾತ್ರ ಪಾಠ ಬೋಧನೆ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಅಂಥ ಸಾಧ್ಯತೆ ಅವಕಾಶ ನಮಗೆ ಸಿಕ್ಕಿದೆ. ಬಹುಶಃ ಮಾಸ್ತರಿಕೆ ಅಂತಂದರೆ ಮೂಗು ಮುರಿಯುವ ಜನರೇ ಭಾಳ ಹೆಚ್ಚು, ಆದರೆ ಅದೊಂದು ಭಾಳ ಪುಣ್ಯದ ಕೆಲಸ ಅಂತ ನಾನು ಭಾವಿಸಿದ್ದೇನೆ. ನಾನು ಒಟ್ಟೆ ಪಾಡಿಗೆ ಮಾಸ್ತರಿಕೆ ಆಗಬೇಕಂತ ಆದವನಲ್ಲ, ನನ್ನ ಜೀವನದ ಉದ್ದೇಶವೇ ಶಿಕ್ಷಕನಾಗಿ ಕೆಲಸ ಮಾಡಬೇಕು ಎನ್ನುವಂಥ ಒಂದು ಹಂಬಲವುಳ್ಳವನಾಗಿದ್ದು ಅದಕ್ಕೆ ನನಗೆ ಇಂಬುಗೊಡುವಂತೆ 1979 ಪ್ರಾಥಮಿಕ ಶಾಲಾ ಶಿಕ್ಷಕನಿಂದ ಹಳ್ಳಿಗೆ ನೇಮಕ ಆಗಿ ಹೋದೆ. ಹೋದ್ಮೇಲೆ ಅಲ್ಲಿಯ ಹಳ್ಳಿಯ ಸಮಸ್ಯೆಗಳು, ಅಲ್ಲಿಯ ಶಾಲಾ ಕಟ್ಟಡ ಇಲ್ಲದೇ ಇರುವುದು, ಮಕ್ಕಳು ಶಾಲೆಗೆ ಸೇರ್ತವಾಗ ಬಾರದೇ ಇರುವುದು, ಇವೆಲ್ಲ ಕೊರತೆಗಳ ಮಧ್ಯೆಯೂ ಕೂಡ ಅಲ್ಲಿ ಒಂದು 3 ಗ್ರಾಮಾಂತರ ಪ್ರದೇಶದಲ್ಲಿ ಕೆಲಸ ಮಾಡಿ ತದನಂತರ ನಾನು ಶಹಾಪುರ ಪಟ್ಟಣಕ್ಕೆ ವರ್ಗವಾಗಿ ಬಂದೆ. ಅಲ್ಲಿ ಮತ್ತೊಂದು ನನಗೆ ಚಾಲೆಂಜ್ ಅನ್ನುವಂಥ ಸಿಕ್ಕಿದ್ದು ಕಷ್ಟ ಅಂದರೆ ಉರ್ದು ಶಾಲೆಯಲ್ಲಿ ಕನ್ನಡನ ಬೋಧಿಸೋದು. ಕನ್ನಡೇತರ ಮಕ್ಕಳಿಗೆ ಕನ್ನಡಿಸೋದು ಭಾಳ ಕಷ್ಟದ ಕೆಲಸವೇ. ಕನ್ನಡದ ಮಕ್ಕಳಿಗೆ ಕನ್ನಡಕ್ಕೆ ಬೋಧಿಸೋದೇ ಒಂದು ಸಮಸ್ಯೆ ಇರುವಾಗ ಕನ್ನಡೇತರ ಮಕ್ಕಳಿಗೆ, ಬಹುಶಃ 2 ಭಾಷೆಯಾಗಿ ಕನ್ನಡ ಕಲಿಯುವಂಥ ಮಕ್ಕಳು, ಬಹುಶಃ ಇಂಗ್ಲೀಷ್ ಮಾಧ್ಯಮದ ಮಕ್ಕಳಿರ್ಬೋದು, ಆಮೇಲೆ ಉರ್ದು ಮಾಧ್ಯಮದ ಮಕ್ಕಳಿರ್ಬೋದು, ಮರಾಠಿ ಇರ್ಬೋದು, ತೆಲುಗು ಇರ್ಬೋದು, ಇದು ಗಡಿ ಪ್ರದೇಶದಲ್ಲಿ ಇರುವಂಥ ಒಂದು ಸಂದರ್ಭ ಆದರೆ ನಮ್ಮ ಹೈದರಾಬಾದ್ ಕರ್ನಾಟಕದ ಪ್ರತಿಯೊಂದು ತಾಲೂಕುಗಳಲ್ಲಿ ಉರ್ದು ಶಾಲೆಗಳಿರೋದ್ರಿಂದ ಉರ್ದು ಶಾಲೆಯಲ್ಲಿ ಕನ್ನಡ ಭಾಷೆಯನ್ನು 2 ಭಾಷೆಯಾಗಿ ಕಲಿಸ್ತೇವೆ. ಆ ಉರ್ದು ಭಾಷೆ ಮಕ್ಕಳ ಕನ್ನಡ ಕಲಿಸೋ ಮತ್ತೊಂದು ಕಗ್ಗಂಟಿನ ಪ್ರಶ್ನೆ. ಅದಕ್ಕೆ ಅದನ್ನು ಹೇಗೆ ತಗೋಬೇಕು ಅಂದಾಗ ನಾನು ಇದೇ ಪ್ರದೇಶದಾದ್ರಿಂದ ಉರ್ದುವನ್ನು ಭಾಳ ಫ್ಲೂಯೆಂಟ್ ಆಗಿ ಮಾತಾಡ್ತಿದ್ದೆ. ಉರ್ದು ಜನ ಎಷ್ಟು ಚೆನ್ನಾಗಿ ಮಾತಾಡಬಲ್ಲರೋ ಆ ಉರ್ದು ಭಾಷೆಯಲ್ಲಿ ನಾನು ಸಂವಹನ ಮಾಡಲಿಕ್ಕೆ ಸಾಧ್ಯ. ಆ ಕಾರಣಕ್ಕಾಗಿ ಆ ಪ್ರೀತಿ ಹುಡುಗರು ನನಗೆ ಮೌಲಿ ಸಾಬ್ ಅಂತಿದ್ರು. ಆ ಕಾರಣಕ್ಕಾಗಿ ಆ ಉರ್ದು ಭಾಷೆನ ಚೆನ್ನಾಗಿ, ನೀವು ಕನ್ನಡ ಭಾಷೆಯಲ್ಲಿ ಚೆನ್ನಾಗಿ ಮಾತಾಡಬೇಕು, ಹೀಗೆ ಕೊಡುಕೊಳ್ಳುವಕ್ಕೆ ನಿಮಗೆ ಮನುಷ್ಯ ಎಷ್ಟು ಹೆಚ್ಚು ಭಾಷೆಗಳನ್ನು ಕಲಿತಾನೋ ಅವನ ಬುದ್ಧಿ ವಿಸ್ತರಣೆ ವ್ಯಾಪಕವಾಗಿ ಹೆಚ್ಚಾಗುವ ಸಾಧ್ಯತೆ ಇರ್ತದೆ. ಆ ಸಾಧ್ಯತೆ ನನಗೆ ಅಲ್ಲಿ ಕಂಡುಬಂತು. ಆ ಕಾರಣಕ್ಕಾಗಿ ಮಕ್ಕಳನ್ನು ಮುಖದಲ್ಲಿ ನೋಡುವಂಥ, ಆ ಭಾಷೆಯನ್ನು ಹತ್ತಿರ ತರುವಂಥ, ಆ ಭಾಷೆಯ ಸೊಗಡನ್ನು ಅವರಿಗೆ ಪರಿಚಯಿಸಿದ ಮುಖಾಂತರ ಮಕ್ಕಳು ಕೂಡ ಕನ್ನಡದ ಕಲಿಯಲು ಆಸಕ್ತಿಯನ್ನು ತಾಳಿದರು.
2: ಮಕ್ಕಳ ಮೇಲೆ ತಮಗಿರುವ ಪ್ರೀತಿ, ಕಾಳಜಿ ಮತ್ತು ತಮ್ಮ ಸೇವಾ ನಿಷ್ಠೆ, ವೃತ್ತಿಪರತೆ ಇವೆಲ್ಲವನ್ನು ಪರಿಗಣಿಸಿಯೇ ತಮಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬಂತು. ಅಷ್ಟೇ ಅಲ್ಲ, ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬಂತು. ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ತಾವು ಪಡೆದಿದ್ದೀರಿ. ಒಂದು ವೃತ್ತಿಯಲ್ಲಿ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಪಡೆದ

0: ಪಾಲನೆಯನ್ನು ಮಾಡ್ತಿದ್ರು. ಅವರು 9:40 ಅಲ್ಲಿರಬೇಕು, ಮಕ್ಕಳನ್ನು ಸಾಲಾಗಿ ನಿಲ್ಲಿಸಬೇಕು, ಪ್ರಾರ್ಥನೆ ಆಗಬೇಕು, ಅಲ್ಲಿ ಅಟೆಂಡೆನ್ಸ್ ಸಹಿ ಮಾಡಿ ನಮ್ಮ ತರಗತಿ ಹೋಗಿ ಪಾಠವನ್ನು ಮಾಡಬೇಕು. ವೇಳಾಪಟ್ಟಿ ಪೂರ್ವಕಾಲ ಮೀರುವ ಆಗಿರಲಿಲ್ಲ. ಇಂಥ ಸಂದರ್ಭದಲ್ಲಿ 92ರಲ್ಲಿ ಮೊಟ್ಟ ಮೊದಲಿಗೆ ಜಿಲ್ಲಾ ಪ್ರಶಸ್ತಿಗಳು ಆರಂಭವಾದವು. ಜಿಲ್ಲಾ ಪ್ರಶಸ್ತಿ ಆದಾಗ ನಾನು ಅಷ್ಟೊತ್ತಿಗೆ ಒಂದು ಬಿಸಿಲು ಬದುಕಿನ ಮಧ್ಯೆ ಅಂತ ಹೈದರಾಬಾದ್ ಕರ್ನಾಟಕ ಕವಿಗಳ ಒಂದು ಸಂಕಲನವನ್ನು ತಂದಿದೆ. ಅದು ಯಾಕೆ ತರಬೇಕಾಯ್ತು ಅಂದರೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸಂಕಲನಗಳಲ್ಲಿ ನಮ್ಮ ಭಾಗದ ಕವಿಗಳ ಕವಿತೆಗಳು ಅದರಲ್ಲಿ ಇರಲಿಲ್ಲ. ಈ ಕಾರಣವಾಗಿ ನಾನು ಯಾಕೆ ತರಬಾರದು ಅಂತ ಹೇಳಿ ಮೊಟ್ಟ ಮೊದಲಿಗೆ ತಂದಿದ್ದೆ. ಆ ಪುಸ್ತಕ ನಮ್ಮ ಕ್ಷೇತ್ರಶಾಧಿಕಾರಿಗಳಲ್ಲಿ ನೋಡಿ ನನ್ನನ್ನು ಕರೆ ಕಳಿಸಿಕೊಟ್ರು. ಇಲ್ಲ ಚಂದ್ರಕಾಂತ್, ನನ್ನ ಆಫೀಸಿಗೆ ಬಾ ಅಂತ ಒಬ್ಬ ಸೇವಕ ಬಂದು ನನ್ನನ್ನು ಕರೆದ. ನನಗೆ ಯಾಕೆ ಕರೀತಾರೆ ಅಧಿಕಾರಿಗಳು ಅಂತ ಹೋದಾಗ ನಾನು ಕೂಡಿಸಿ, ಇಲ್ಲ ನನ್ನ ಪುಸ್ತಕ ತಂದಿದ್ದೀಯಾ, ಜಿಲ್ಲಾ ಪ್ರಶಸ್ತಿ ಆಗಿದೆ, ನೀನು ಅದನ್ನು ಸಬ್ಮಿಟ್ ಮಾಡು ಅಂತ ಅವ್ರು ಹೇಳಿದ ಮೇಲೆ ಸಬ್ಮಿಟ್ ಮಾಡಿದೆ. 92ರಲ್ಲಿ ಆ ಪ್ರಶಸ್ತಿ ಕೂಡ ನನಗೆ ಬಂತು. ಅದಾದ ನಂತರ ಎಷ್ಟೋ ಪ್ರಶಸ್ತಿಗಳು ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳು ಪಡ್ಕೊಂಡ್ರು ನಮ್ಮ ಹತ್ರ, ಆದರೆ ಅದು ಸಮೀಪಕ್ಕೆ ಹೋಗಿರಲಿಲ್ಲ. ನಾನು ಮತ್ತೆ 92ರಲ್ಲಿ CRC ಅಂತ ಒಂದು 92 DPP ಯೋಜನೆಗೆ ಬಂತು, ಜಿಲ್ಲಾ ಪ್ರಾಥಮಿಕ ಶಿಕ್ಷಣ ಯೋಜನೆ ಅಂತ ಬಂತು. ಅದರಲ್ಲಿ ನಾನು ಸಮುದಾಯ ಸಂಪನ್ಮೂಲ ಕೇಂದ್ರದ ವ್ಯಕ್ತಿಯಾಗಿ ಪಾಠ ಬೋಧನೆ ಬಿಟ್ಟು ಶಾಲೆಗಳಿಗೆ ಸಂದರ್ಶಿಸುವ ತರಬೇತಿಗಳನ್ನು ಕೊಡುವಂಥ ಕೆಲಸಕ್ಕೆ ನಿಯುಕ್ತಿಯನ್ನು ಮಾಡಿದರು. ಆ ಕಾರಣವಾಗಿ ಮಾಡುವ ಕಾಲಕ್ಕೆ ಈ ರಾಜ್ಯ ಪ್ರಶಸ್ತಿಯ ಒಂದು ಫಾರ್ಮೆಟ್ ಬಂದಿತ್ತು. ನಾನು ಎಲ್ಲ ಶಾಲೆಗಳಿಗೆ ಇದನ್ನು ಹಂಚು ಅಂತ ಹೇಳಿದಾಗ ಆವಾಗ ಹಂಚಲಿಕ್ಕೆ ಆರಂಭ ಮಾಡಿದೆ. ನಾನು ಕೊಟ್ಟಿದ್ದಿಲ್ಲ, ನಮ್ಮ ಶ್ರೀಕೃಷ್ಣ ನೀನು ಕೊಟ್ಟಿಲ್ಲಲ್ಲ ಅಂತ. ಅಷ್ಟೊತ್ತಿನ ಆನೆ ಬಂತು ಆನೆ ಮತ್ತು ನೆಲ್ಲೆದಲ್ಲೊಬ್ಬ ನವಿಲೆ ಎನ್ನುವಂಥ ಕೃತಿಗಳನ್ನು 92ರಲ್ಲಿ ಮಕ್ಕಳಿಂದೇ ಒಂದು ಮಲ್ಲಿಗೆ ಮಾಲೆ ಎನ್ನುವಂಥ ಒಂದು ವಾರ್ಷಿಕ ಸಂಕಲನವನ್ನು ಕೂಡ ತಂದಿದ್ದೆ. ಈ ಕಾರಣವಾಗಿ ನೀನು ತುಂಬು ಅಂದರು. ಇಲ್ಲ ಬಿಡಿ, ಇಲ್ಲ ಬಿಡು ಅಂದರೆ ಬೇರೆಗೆ ಗೊತ್ತು, ಅದೇನು ದೊಡ್ಡ ಮಾತಲ್ಲ, ನೀನು ತುಂಬ ಅರ್ಹತೆ ಇದೆ ಅನ್ನೋಂಥ ಕಾರಣಕ್ಕಾಗಿ ಅದು ತುಂಬಿದಾಗ ನನಗೆ 99ರಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿ ಕೂಡ ನನಗೆ ಬಂತು. ಅದು ಸಂದರ್ಶನ ರೂಪದಲ್ಲಿ ಕೂಡ ಆಗಿತ್ತು, ಜಿಲ್ಲಾ ಮಟ್ಟದಲ್ಲೂ ಮತ್ತು ರಾಜ್ಯ ಮಟ್ಟದಲ್ಲೂ. ಆ ಸಂದರ್ಶನಕ್ಕೆ ಎಚ್ ನರಸಿಂಹರಿದ್ದು ನಾನು ಪುಣ್ಯ ಅಂತ ಭಾವಿಸ್ತೀನಿ. ಗೋವಿಂದಗೌಡರು ಶಿಕ್ಷಣ ಮಂತ್ರಿಗಳಾಗಿದ್ದರು. ಅಂಥ ಸಂದರ್ಭದಲ್ಲಿ ನನಗೆ ರಾಜ್ಯ ಪ್ರಶಸ್ತಿ ಬಂತು. ಅದಾದಮೇಲೆ 2001ರಲ್ಲಿ ರಾಷ್ಟ್ರ ಪ್ರಶಸ್ತಿ ಕೂಡ ಬಂತು ನನಗೆ, 2002ರಲ್ಲಿ ಪ್ರದಾನ ಮಾಡಿದರು. ಹೀಗೆ ನನ್ನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಾಲೆಗೆ CRC ಆಗಿ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರನ್ನ ಪ್ರೀತಿ ಅನ್ನೋದು ಒಳಗೊಂಡು ಬಂದಿದೆ. ಇವೆಲ್ಲ ಪ್ರಶಸ್ತಿ ನನಗೆ ಬಂದಿದ್ದರೂ ಕೂಡ ಆ ಪ್ರಶಸ್ತಿ ನಾನು ಮಾಡಿದ ಸೇವೆ ಕ್ಷೇತ್ರಕ್ಕೆ ಅಂತ ಭಾವಿಸಿ, ಯಾವ ಪ್ರಾಮಾಣಿಕವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ದುಡಿತಾರೋ ಅವಾಗಿ ಆ ಪ್ರಶಸ್ತಿಗಳನ್ನು ನಾವು ಕೂಡ ಅರ್ಪಿಸಿದ್ದು ಉಂಟು ಅನ್ನೋಂಥ.
1: ಈಗ ತಮ್ಮ ವೃತ್ತಿ ಬೋಧಿಸುವುದು,
0: ಹೌದು,
1: ಪ್ರವೃತ್ತಿ ಬರೆಯುವುದು,
0: ಬರೆಯುವುದು
1: ಓದಿಸುವ ಮತ್ತು ಬರೆಯುವ ಈ ಎರಡು ಪ್ರಕ್ರಿಯೆಯಲ್ಲಿ ತಾವು ತೊಡಗಿಕೊಂಡಿರಿ. ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳಬಹುದು. ನೀವು ಮಕ್ಕಳ ಸಾಹಿತ್ಯದಲ್ಲಿ ಪ್ರಧಾನ ಕೆಲಸ ಮಾಡಿದ್ದು ಯಾವ್ಯಾವ ಪ್ರಕಾರಗಳಲ್ಲಿ?
0: ಮಕ್ಕಳ ಸಾಹಿತ್ಯದಲ್ಲಿ ಆರಂಭ ಮಾಡಿದ್ದು ಶಿಶುಪ್ರಾಸಗಳ ಮೂಲಕ ಆಯ್ತು. ಮೊದಲ ಆನೆ ಬಂತು ಆನೆ ಅಂತ ಬಹಳ ಸಣ್ಣ ಪುಸ್ತಕ, ಅದು 44 ಚಿತ್ರಗಳು, ಅದು ಬಹಳ 10 ರೂಪಾಯಿಗೆ ಒಂದು ಪುಸ್ತಕ ಕೊಟ್ಟಿವಿ ನಾವು, ಅದು ಕೈ ಸುಟ್ಕೊಂಡೇ ಕೊಟ್ಟಿವಿ.
1: ಜನಪ್ರಿಯ ಮಾಲಿಕೆಯಲ್ಲಿ
0: ಆನೆ ಬಂತು ಆನೆ, ನಮ್ಮ ನಾಡಿನ ಆನೆ, ಆನೆ ಕನ್ನು ಸಣ್ಣದು ಅದರ ಬಾಲ ದೊಡ್ಡದು, ಒಂದು ದೊಡ್ಡ ಚಿತ್ರ ಅಳಿಸಿ 4 ಪದ್ಯವನ್ನು ಕೊಟ್ಟಿವಿ. ಎಲ್ಲ ತಂದೆ ತಾಯಿಗಳು ಆ ಪುಸ್ತಕ ತೊಗೊಂಡ್ರು. ತೊಗೊಂಡ ಕೇಸಿ ಆ ಮಕ್ಕಳು ಪಾಪ ಓದ್ಲಿಕ್ಕೆ ಬರಲ್ಲ, ಚಿತ್ರ ನೋಡಿ ನಮ್ಮ ಚಿತ್ರ ನೋಡಿ ಏ ನಾನು ನೋಡಿದರೆ ಆನೆ ಬಂತು ಆನೆ ಅಂತ ತೋರಿಸಿದ್ರು ತಂದೆ ತಾಯಿದರಿಗೆ. ಹೀಗೆ ನನ್ನನ್ನು ಗುರುತಿಸುವಂಥ ಕೆಲಸ ಆ ಮಕ್ಕಳು ಮಾಡಿದರು. ಆ ಮುಖಾಂತರವಾಗಿ ನಲಿದಾಡಬನವಿಲೆ ಅಂತ ಪುಸ್ತಕಗಳನ್ನು ಕೂಡ ನಾನು ಬರೆದೆ. ಹೀಗೆ ಮಕ್ಕಳ ಸಾಹಿತ್ಯದ ಬರವಣಿಗೆ ಪ್ರಕ್ರಿಯೆ ಆರಂಭವಾಯಿತು ನನ್ನ ಕಾವ್ಯದಿಂದ. ಆ ನಂತರದಲ್ಲಿ ಕಥಾಸಂಕಲನದಲ್ಲಿ ಬರೆದೆ, ಕಾವ್ಯಗಳನ್ನು ಬರೆದೆ, ಒಗಟುಗಳನ್ನು ಬರೆದೆ, ಶಿಶುಪ್ರಾಸಗಳನ್ನು ಬರೆದೆ, ಸಂಪಾದನೆಯನ್ನು ಮಾಡಿದೆ, ಕಾದಂಬರಿಗಳನ್ನು ಕೂಡ ಬರೆಯುವಂಥ ಹಂತಕ್ಕೆ ನಾನು ಬಂದೆ. ಅಂದರೆ ಬರವಣಿಗೆಯ ಶೈಲಿ ನಾವು ಹೇಗೆ ಕ್ರಿಯಾಶೀಲವಾಗಿ ತೊಡಸ್ಕೊಳ್ತೀವೋ, ಮಳೆ ಬಿದ್ದಾಗ ಮಳೆ ಹನಿಯಿಲ್ಲೋ, ಗುಡ್ಡದಿಂದೋ ವಾರಿಯಿಂದನೋ ಬಂದು ಹಳ್ಳವಾಗಿರೋದು ಒಳಗೆ ಬಂದು ಸಮುದ್ರ ಸೇರುವಂತೆ ನನ್ನ ಕೆಲಸ ಅಲ್ಲಲ್ಲಲ್ಲೇ ಮಾಡಿದ ಕೆಲಸಗಳು ನನಗೆ ನಾನು ತಿಳಿಯದಂತೆಯೇ ಹಲವಾರು ಸುಮಾರು 5-6 ಪ್ರಕಾರಗಳಲ್ಲಿ ನಾನು ಬರೆದಿದ್ದೇನೆ. ಕಾವ್ಯದಲ್ಲಿ ಬರೆದಿದ್ದೇನೆ, ಕಥೆಯಲ್ಲಿ ಬರೆದಿದ್ದೇನೆ, ಕಾದಂಬರಿಯಲ್ಲಿ ಬರೆದಿದ್ದೇನೆ, ಒಗಟುಗಳಲ್ಲಿ ಬರೆದಿದ್ದೇನೆ, ಸಂಪಾದನೆ ಕೂಡ ಮಾಡಿದ್ದೇನೆ. ಹೀಗೆ ಶಿಶುಪ್ರಾಸಗಳ ಜೊತೆಗೆ 5-6 ಪ್ರಕಾರಗಳಲ್ಲಿ ಕನ್ನಡ ಸಾಹಿತ್ಯದ ಕೆಲಸವನ್ನು ಮಕ್ಕಳಿಗಾಗಿ ಬರೆದದ್ದು.
1: ಈಗ ನಮಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಬಂತಲ್ಲ, ಅದು ಯಾವ ಕೃತಿಗೆ ಬಂತು ಮತ್ತು ಅದರ ಮಹತ್ವ ಏನು?
0: ಬಾಲ ಸಾಹಿತ್ಯ ಅಕಾಡೆಮಿ ಕೇಂದ್ರ ಸರ್ಕಾರ ಆರಂಭ ಮಾಡಿದ ಪ್ರಶಸ್ತಿಯನ್ನು ಸುಮಾರು 2010ರಿಂದ ಆರಂಭ ಆಯಿತು. ನಾನು ನೌಕರಿ ನಿವೃತ್ತಿ ಆದದ್ದು 2012ರಲ್ಲಿ. ಆ 2010ರಿಂದ ಆರಂಭವಾದಂಥ ಪ್ರಶಸ್ತಿ ಇಲ್ಲಿವರೆಗೆ 2019ಕ್ಕೆ 10 ವರ್ಷಗಳಾದವು. ನನಗೆ ದಶವಾರ್ಷಿಕೋತ್ಸವ ಪ್ರಶಸ್ತಿ ಅಂತ ಅನುಭವ. ಇದಕ್ಕೆ ಇನ್ನೊಂದು ಖುಷಿ ಸಂಗತಿ ಅಂದರೆ, ನನಗೆ ಈ ಮೊದಲು ಕೂಡ ಸುರಪುರದಲ್ಲಿ ನಡೆದಂಥ ಪ್ರಥಮ ತಾಲೂಕಾ ಸಾಹಿತ್ಯ ಸಮ್ಮೇಳನದ ಸೌರಾಧ್ಯಕ್ಷತೆಯನ್ನು 2010ರಲ್ಲೇ ಮಾಡಿದರು. ಅವಂದಿನಿಂದ ಇಂದಿನವರೆಗೆ 10 ವರ್ಷಗಳ ನಂತರ ನನಗೆ ಈ ಪ್ರಶಸ್ತಿ ಬಂದ, ಮಕ್ಕಳ ಸಾಹಿತ್ಯಕ್ಕೆ ಮತ್ತು ಮಕ್ಕಳ ಸಾಹಿತ್ಯ ಸಮ್ಮೇಳನಾಧ್ಯಕ್ಷಗೆ ಬಂದಂಥ ಪ್ರಶಸ್ತಿ ಅಂತ ನನಗೆ ಖುಷಿ ಕೊಡ್ತದೆ. ಈ 10 ವರ್ಷಗಳಲ್ಲಿ ಆರಂಭ ಮಾಡಿದಂಥ ಪ್ರಶಸ್ತಿ ನಾಡಿನ ಅನೇಕ ಹಿರಿಯರಿಗೆ, ಬಹುಶಃ ಆರಂಭದಲ್ಲಿ ಬೋಳ್ವಾರ್ ಮೊಹಮ್ಮದ್ ಕುಂಯಿಯವರ ಪುಸ್ತಕಕ್ಕೆ ಪಾಪು ಗಾಂಧಿ ಬಾಪು ಅದೇ ಬಗ್ಗೆ ಕ್ರಿಯೆ ಬಂತು. ಬಳಕಲ್ ಸೀತಾರಾಮ ಭಟ್ರಿಗೆ ಜೀವನದ ಪ್ರಶಸ್ತಿ ಬಂತು. ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು

0: ಪಿ ಎಸ್ ನಾಗರಾಜ್ ಶೆಟ್ಟರು, ಡಾಕ್ಟರ್ ಆನಂದ್ ಪಾಟೀಲ್ರು ಇವರೆಲ್ಲ ಪ್ರಶಸ್ತಿ, ಜೀವಮಾನದ ಪ್ರಶಸ್ತಿ ಪಡ್ಕೊಂಡ್ರೆ ಮೂರು ಮಾತ್ರ ಪುಸ್ತಕ ಪ್ರಶಸ್ತಿ ಬಂದಿವೆ. ಒಂದು ಮೊದಲನೇ ಪುಸ್ತಕ ಪ್ರಶಸ್ತಿ ಬೋಳವರ ಮಹಂತ್ ಕುಯ್ಯ ಅವರಿಗೆ, ಅದು ಪ್ರಾಧಿಕಾರದಿಂದ ಪ್ರಕಟವಾದ ಕೃತಿ ಪಾಪು ಗಾಂಧಿ ಬಾಪು ಆದ ಬಗ್ಗೆ. ಎರಡನೇ ಪುಸ್ತಕ ಮುಳುಗಡೆಗೆ ಊರಿಗೆ ಹೋದವರು ಅಂತ ನಾ ಡಿಸೋಜ್ ಅವರು, ಬಹುಶಃ ಕೊಡಗು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತವಂಥವರು, ಮಕ್ಕಳಿಗೆ ಬಹಳಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಸುಮಾರು ಅವರು 21 ಕಾದಂಬರಿ ಬರೆದಂಥವ್ರು, 15 ಕಾದಂಬರಿಗಳನ್ನು ಅವರು ಶಿವಮೊಗ್ಗ ಸಾಹಿತ್ಯ ಸಂಘದವರು ಪ್ರಕಟ ಮಾಡಿದ್ದಾರೆ. ಆ ನಂತರ ನನಗೆ ಮೂರನೇ ಪ್ರಸಿದ್ಧಿ ಬಂದದ್ದು ಕಾಡು ಕನಸಿನ ಬೀಡಿಗೆ ಎನ್ನುವಂಥ ಕಾದಂಬರಿಗೆ. ಬಂದಂಥ 10 ಪ್ರಶಸ್ತಿಗಳಲ್ಲಿ 7 ಪ್ರಶಸ್ತಿಗಳು ಜೀವಮಾನದ ಪ್ರಶಸ್ತಿಯನ್ನು ಆರಿಸಿಕೊಂಡು ಹೋಗಿದರೆ 3 ಪುಸ್ತಕಗಳು ಪುಸ್ತಕ ಪ್ರಶಸ್ತಿಗೆ ಭಾಜನಾಗಿದೆ. ಅದು ನನಗೆ ಭಾಳ ಖುಷಿ ಕೊಡುವಂಥ ಸಂಗತಿ ಎನ್ನುವಂಥ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಈಗ ತಮಗೆ ಗೊತ್ತಿರುವಂಗೆ ನಮ್ಮದು ಬಯಲುಸೀಮೆ ಪ್ರದೇಶ.
0: ಹೌದು,
1: ತಾವು ಕಾಡಿನ ಬಗ್ಗೆ ಕಾದಂಬರಿ ಬರೆದಿರಿ, ಮಕ್ಕಳಿಗೆ ಕಾಡು ಪ್ರೀತಿ ಬೆಳೆಸೋದು, ಪರಿಸರ ಬಗ್ಗೆ ಪ್ರಜ್ಞೆ ಮೂಡಿಸೋದು, ಇದ್ರ ಬಗ್ಗೆ ಆ ಕಾದಂಬರಿ ಒಟ್ಟಾರೆ ಸ್ಥೂಲ ಅಂಶವನ್ನು ಪರಿಚಯ ಮಾಡಿಕೊಡ್ತೀರಿ?
0: ಮಾಡಿಕೊಡ್ಬೋದು, ಯಾಕಂದರೆ ಬಯಲುಸೀಮೆಯಲ್ಲಿ ಇದ್ದರೂ ಕೂಡ ನಾನು ಮೇಲಿನ ಮೇಲೆ ನಮ್ಮ ಯಾದಗಿರಿ ತಾಲೂಕದಲ್ಲೇ ಚಿಂಚೋಳಿ ಫಾರೆಸ್ಟ್ ಇದೆ, ಆಮೇಲೆ ಚಿತ್ತಾಪುರ ತಾಲೂಕು ಇರ್ತಕ್ಕಂಥ ಸಹ್ಯಾದ್ರಿ ಸಾಲು ಇದ್ದಾಗಿದೆ. ಇವತ್ತು ಕೂಡ ನಾವು ಗುರುಮಿಟ್ಕಲ್ ಪಟ್ಟಿಯಿಂದ ನಾವು ಸೈಡನ್ ದಾರಿ ಹಿಡಿದಕ್ಕೆ ಹೋದರೆ ಚಿತ್ತಾಪುರವರೆಗೂ ಅದು ಸಹ್ಯಾದ್ರಿ ಗಿಟ್ಟದ ಪ್ರದೇಶವೇ. ಆದರೆ ಈಗ 50 ವರ್ಷಗಳಲ್ಲಿ ಅದು ನಶಿಸಿ ಹೋಗಿದೆ. ಆದರೆ ನಾವು ಚಿಕ್ಕವರಿರೋ ಕಾಲಕ್ಕೆಲ್ಲ ಆ ಪ್ರದೇಶನ ಕಣ್ ತುಂಬ ನೋಡಿದವರು. ಅದಾದಮೇಲೆ ನಾನು ಈಗೂ ಕೂಡ 5-6 ವರ್ಷಗಳಾದಮೇಲೆ ಕಾಡಿನಲ್ಲಿ ಸುಮ್ಮನೆ ಸುತ್ತಲಿಕ್ಕೆ ಹೋಗ್ತೇನೆ. ಜೋಡ ಕಾಡು ಇರ್ಬೋದು, ಉಳಿವಿ ಚನ್ನಬಸವಣ್ಣ ಇರ್ಬೋದು, ಸಹ್ಯಾದ್ರಿ ಘಾಟ್ ಇರ್ಬೋದು, ಶಿವಮೊಗ್ಗದ ಸಹ್ಯಾದ್ರಿ ಇರ್ಬೋದು, ಧರ್ಮಸ್ಥಳದ ಕಾಡು ಇರ್ಬೋದು, ಆಗುಂಬೆಯ ಘಟ್ಟ ಇರ್ಬೋದು. ಒಂದು ಸಲ ನಾನು ಬೈಕ್ ಮೇಲೆ ಸುಮಾರು 8 ದಿನಗಳ ಕಾಲ ಆ ಸಹ್ಯಾದ್ರಿ ಘಟ್ಟನಲ್ಲಿ ತಿರುಗಿ ಬಂದು ಹುಚ್ಚು ಅದು ಹೋಗಬಾರ್ದು, ಸುಮಾರು ಒಂದು 8 ದಿನಗಳ ಕಾಲ ಬೈಕ್ ಮೇಲೆ ತಿರುಗಿ ಇಡೀ ಕಾಡನ್ನು ನೋಡಿ ಬಂದು ಎಷ್ಟೆಷ್ಟೋ ಪಕ್ಷಿಗಳನ್ನು, ಪ್ರಾಣಿಗಳನ್ನು, ಹರಿಯ ತೋಡುಗಳನ್ನು, ಹಳ್ಳಗಳನ್ನು, ಹರಿಯುವ ನೀರಿನ ಜರಿಗಳನ್ನು, ಗಿಡಗಳನ್ನು, ಪಕ್ಷಿ ಕೂಗುಗಳನ್ನು, ಗೂಡು ಕಟ್ಟುವ ಪ್ರಕ್ರಿಯೆಯನ್ನು, ಸಂತಾನೋತ್ಪತ್ತಿಯನ್ನು ಭಾಳ ಕುತೂಹಲದಿಂದ ನಾನು ಕಂಡಿದ್ದೆ. ಆ ಕಾರಣವಾಗಿ ಬಯಲುಸೀಮೆಯಿಂದ ಕರಾವಳಿಗೆ ಅಂತ ಮೊಟ್ಟ ಮೊದಲ ಮಕ್ಕಳ ಕಾದಂಬರಿಯನ್ನು ಬರೆದೆ. ಅದು ಭಾಳ ಚೆನ್ನಾಗಿ ಅಂತ ಗುರುಲಿಂಗ್ ಕಾಪ್ಸಿ ಅವರು ಒಪ್ಪಿಕೊಂಡ್ರು. ಅದಾದಮೇಲೆ ಈ ಕಾದಂಬರಿ ಬರಿತಾ ಬರಿತಾ ಹೋದಾಗಿ ಕಾಡು ಕನಸಿನ ಬೀಡಿಗೆ ಅನ್ನುವಂಥದ್ದು ಭಾಳ ಅದ್ಭುತವಾಗಿ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಅಂತ ನಾನು ಜೋಡ ಕಾಡಿಗೆ ಹೋದಾಗ ಗೊತ್ತಾಯಿತು. ಆಮೇಲೆ ಸ್ವಾಮಿ ಶರಣಮಯ್ಯಪ್ಪ ಕಾಲಕ್ಕೆ, ಕನ್ಯಾಕುಮಾರಿಗೆ ಹೋಗೋ ಕಾಲಕ್ಕೆ, ಆಮೇಲೆ ಅಲ್ಲಿಯ ಕಾಡು, ಕೇರಳದ ಕಾಡು ನನಗೆ ಭಾಳ ಖುಷಿಯನ್ನು ಕೊಟ್ಟಂಥದ್ದು. ಆ ಕೇರಳ ಕಾಡನ್ನು ನೋಡಿದಾಗ ಅದು ಸ್ವಂತ ದೇವರ ರಾಜ್ಯ ಅಂತ ಹೇಳ್ತಾರೆ. ಆ ಸ್ವಂತ ದೇವರ ರಾಜ್ಯ ಪ್ರಕೃತಿಯ ರಮಣೀಯವಾದಂಥ ಪ್ರದೇಶ. ಅಲ್ಲಿ ಕಾಡು, ಅಲ್ಲಿ ಮರಗಳು, ಅಲ್ಲಿ ಪಕ್ಷಿಗಳು, ಅಲ್ಲಿ ಸರೀಸೃಪಗಳು, ತೋಡುಗಳು, ಹಳ್ಳಗಳು, ಹರಿಯುವ ಜರಿಗಳು, ಹಕ್ಕಿಗಳ ನಿನಾದ, ಅಲ್ಲಿ ಹಣ್ಣುಗಳು, ಕಾಯಿಗಳು, ಪಕ್ಷಿಗಳು, ಇವೆಲ್ಲವೂ ನನ್ನ ಮೇಲೆ ಒಂದು, ನಾನು ಯಾವುದೋ ಭ್ರಮಾಲೋಕದಲ್ಲಿ, ಕಲ್ಪನಾ ಲೋಕದಲ್ಲಿ ಪ್ರವಾಸ ಮಾಡುತ್ತಿದ್ದೀನಿ ಅಂತ ಅನಿಸಿ ಆ ಹಿನ್ನೆಲೆಯಲ್ಲಿ ಬಂದಾಗ ಈ ಕಾದಂಬರಿಯನ್ನು ಕಾಡು ಕನಸಿನ ಬಿಡಿಗೆ ತಗೊಂಡೆ. ಭಾಳ ಅದ್ಭುತವಾದಂಥ ಒಂದು ಕೃತಿ ಅದು. ಆ ಕೃತಿಯ ಒಂದು ಪ್ರತಿ ನಾನು ಉಳಿದಿಲ್ಲ. ಕೇಂದ್ರ ಸಾಹಿತ್ಯ ಅಕಾಡೆಮಿಯವರ ಪ್ರಶಸ್ತಿಯನ್ನು ಸುಮಾರು 3 ವರ್ಷದಿಂದ ಓಡ್ತಾ ಇತ್ತು. ಈ ವರ್ಷ ನನಗೆ ಅದು ಬಂದಿದೆ, ಅದು ಕೊನೆಯ ವರ್ಷ ಕೂಡ ಇದೆ. ಆಮೇಲೆ ಮುಂದಿನ ವರ್ಷ ಪ್ರತಿ ವರ್ಷ ಆಯಾ ವರ್ಷ ಪ್ರಕಟವಾದ ಕಾದಂಬರಿಗಳಿಗೆ ಪ್ರಶಸ್ತಿಯನ್ನು ಕೊಡ್ತಾರೆ. ಇದು ನನ್ನ ಕೊನೆಯ 5 ವರ್ಷದಲ್ಲಿ ಇದು ಓಡ್ತಾ ಕಾಡು ಕನಸಿನ ಬಿಡಿಗೆ ಅನ್ನುವಂಥ ಭಾಳ ಅದ್ಭುತವಾದ ಚಿತ್ರಗಳನ್ನು ಚಿತ್ರಕಲಾವಿದ ಶಶಿಧರ್ ಅಂತ ಮತ್ತು ಒಳಚಿತ್ರ ಕೂಡ ಅವಳಿಸಿದ್ದಾರೆ. ಇನ್ನು ಗುಡಿಹಳ್ಳಿನಾಗರದ ಭಾಳ ಅದ್ಭುತವಾದ ಬೆಲೆಯುಳ್ಳ ಮುನ್ನುಡಿಯನ್ನು ಅದಕ್ಕೆ ಬರೆದ್ರು. ಭಾಳ ಪ್ರೀತಿಯಿಂದ ಎತ್ತಿಕೊಳ್ಳುವಂಥ ಈ ಕಾದಂಬರಿ ಅನ್ನುವಂಥ ಕರಿಮಣಿ ಸರದವಳು ಚಂಪವಳ ಪುಣಿಸಿದಂತೆ ಮುದ್ರಣ ಕಾವ್ಯದ ಸಾಲನ್ನು ಹಿಡಿದು ಆ ಕಾದಂಬರಿಯ ಪ್ರತಿ ಅಧ್ಯಾಯಕ್ಕೂ ಕವಿತೆಗಳನ್ನು ಪುಣಿಸಿಕೊಟ್ಟ ಹೆಗ್ಗಳಿಕೆ ಕರದಳ್ಳಿಯವ್ರದು. ಮಕ್ಕಳು ಓದಲೇಬೇಕಾದ ಕೃತಿ, ವಿಮರ್ಶಕರಿಗೆ ನೋಡಲಿ ಬಿಡಲಿ, ಇದಂಥ ಮಕ್ಕಳ ಪ್ರಶಸ್ತಿ ಭಾಜನವಾಗಿದೆ ಅಂತ 2013 ಆ ಬೆನ್ನುಡಿಯನ್ನು ಬರೆದು ನಾನು ಆರಿಸಿದ್ದು. ಅದು 7 ವರ್ಷಗಳ ನಂತರ ಅದು ನನಗೆ ಫಲ ಸಿಕ್ಕಿದೆ ಅಂತ ಭಾಳ ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ನಿಮ್ಮ ಕಥನ ಶೈಲಿ ಭಾಳ ರೋಮಾಂಚ ಇರ್ತದೆ.
0: ಹೌದು,
1: ಆಮೇಲೆ ಮಕ್ಕಳಿಗೆ ಭಾಳ ಕುತೂಹಲ ಉಂಟು, ಓದಿಸ್ಕೊಂಡು ಹೋಗ್ತದೆ. ಗದ್ಯ ಸಾಹಿತ್ಯ ಅದ್ಭುತವಾಗಿ ಬರೀತೀರಿ, ಮಕ್ಕಳ ಪರಿಧಿ ಪ್ರಜ್ಞಾ ಪರಿಧಿ ವಿಸ್ತಾರ ಮಾಡಕ್ಕೂ ಕುತೂಹಲ, ಮುಂದೇನಾಗ್ತದೋ ಮುಂದೇನಾಗ್ತದೋ ಅನ್ನುವ ನಿರೀಕ್ಷೆ, ಇದೆಲ್ಲ ಆಕರ್ಷಕ ಗದ್ಯ ಶೈಲಿಯನ್ನು ಬರಿತಾ ಬಂದವರು ನೀವು, ಒಮ್ಮೆಲೆ ಕಾವ್ಯದತ್ತ ಹೆಂಗೆ ಹೊರಳಿದ್ರಿ?
0: ಕಥೆಗಳನ್ನ ಬರೆಯುವುದು ನಾವು ಚಿಕ್ಕರಿವರ ಕಾಲಕ್ಕೆಲ್ಲ ಸಾಯಂಕಾಲ ತಕ್ಷಣ ಚೆನ್ನಮ್ಮನ ತೋರಿಸಿ ಕಥೆಯನ್ನು ಕಟ್ಟುವಂಥ ಜನ. ಅವಳು ಮಗ ಏನಾದರೂ ಹತ್ತರೆ ಚೆನ್ನಮ್ಮತ್ತ ಚೌರಿಕಾಯಿ ಬಟ್ಟಲು ತುಂಬ ಬಾವರಿಕಾಯಿ, ನಾನಂತೂ ತೋನಿಂತ ಮುದ್ದ ಮಗುವನ್ನು ಕಂಗಳಿತ್ತುಕೊಂಡು ಆಕಾಶದಲ್ಲಿ ಚಂದ್ರನಿಗೆ ತಾಯಿಲಿರುವ ತಾಯಿ ಆ ಭೂಮಿಗೆ ಅಲ್ಲಿ ಮಾಮ ಅಳಿಯನ ಸಂಬಂಧವನ್ನು ಕಲ್ಪಿಸಿಕೊಟ್ಟ ಕರಳುಬಳ್ಳಿಯ ಒಂದು ಸಮಾಜದಲ್ಲಿ ನಾವು ಬದುಕುತ್ತಿರುವಾಗ ಆ ಪ್ರಭಾವಗಳನ್ನು ಮಗಳು ಚಿಕ್ಕವರ ಕಾಲಕ್ಕೆ ಇವತ್ತಿನಾಗೆ ದೃಶ್ಯ ಮಾಧ್ಯಮಗಳು ಇರಲಿಲ್ಲ, ಆಕಾಶವಾಣಿ ರೇಡಿಯೋ ಕೂಡ ನಮ್ಮ ಹತ್ರ ಇರೋವಂಥ ಕಾಲ, ಭಾಳ ಬಡತನದ ಮಧ್ಯೆ ವಿದ್ಯುತ್ ದೀಪಗಳು ಕೂಡ ಇರಲಿಲ್ಲ. ಅಲ್ಲಿ ನಮಗೆ ಕಾಲ ಆಡಿದ್ರೆ ಆಟ ಆಡುವುದು, ಇಲ್ಲ ಕತೆ ಕೇಳು ಕತೆ ಕೇಳು ಕತೆ ಹೇಳು ಅಂತ ಕಂಡುಬಿದ್ರೆ ಕತೆ ಕತೆ ಕಬ್ಬು ಮೇ

ಜಿಬ್ಬು ಜಾತ್ರೆಗೆ ಹೋದೆ, ಜಾರ್ಕೊಂಡು ಬಿದ್ದೆ, ಕಥೆ ಮುಗೀತು. ಏ ಇಲ್ಲಣ್ಣ ಕತೆ ಹೇಳ, ಇಲ್ಲಣ್ಣ ಕತೆ ಹೇಳಂದ್ರೆ ಆಯ್ತು ನೀವು ಹೂ ಅನ್ಬೇಕು ನಾ ಹೇಳ್ತಿದ್ದೆ. ಅಲ್ಲಿ ದೇವದ ಕಡೆಯವರು ರಾಕ್ಷಸರ ಕಥೆಗಳು ಅಂತ ಕಥೆಗಳನ್ನು ಹೇಳ್ತಾ ಇದ್ರು. ಒಂದು ಊರು, ಆ ಊರಲ್ಲಿ ಒಬ್ಬ ರಾಜ ಇದ್ದ. ಆ ರಾಜ ರಾಣಿಗೆ ಒಬ್ಬ ಸುಂದರಿಯಾದ ಮಗಳಿದ್ದಳು. ಆ ಸುಂದರಿಯಾದ ಮಗಳನ್ನ ನೋಡಿ ಬ್ರಹ್ಮ ರಾಕ್ಷಸ ಕಾಡ್ತಾ ಇತ್ತು. ಆ ಬ್ರಹ್ಮ ರಾಕ್ಷಸ ಎಲ್ಲಿ ಇತ್ತು ಅಂದ್ರೆ ಊರವರೆಗಿನ ಆಲದ ಮರದ ದೊಡ್ಡ ದೈತ್ಯ ಮರದಲ್ಲಿ ಅದಿತ್ತು. ಅದು ಇಡ್ಲಿಕ್ಕೆ ಹೋದ್ರೆ ಸಿಗ್ತಿರ್ಲಿಲ್ಲ. ಹೀಗಾಗಿ ಅದು ಉಪಟಳನ ತಗೊಳ್ಳಾರ್ದ ರಾಜ, ಅದು ಯಾರನ್ನ ಆ ಬ್ರಹ್ಮ ರಾಕ್ಷಸನ ಉಪಟಳದಿಂದ ನನ್ನ ಮಗಳನ್ನ ತಡೆಯುತ್ತೀರೋ ಅವ್ರಿಗೆ ಅರ್ಧ ರಾಜ್ಯವನ್ನು ಬಹುಮಾನವಾಗಿ ಕೊಡ್ತೀನಿ ಅಂತ ಸಾರಿದ ಮೇಲೆ ಅಲ್ಲಿ ಯಾರು ಹೋಗ್ಬೇಕು? ಅದಕ್ಕೆ ಒಬ್ಬ ಮಂತ್ರಗಾರ ಬರ್ತಾನೆ. ಅಲ್ಲಿ ಬಂದು ಏಳು ಸಮುದ್ರ ದಾಟಬೇಕು, ಏಳು ಬೆಟ್ಟ ದಾಟಬೇಕು. ಆಮೇಲೆ ಅಲ್ಲಿ ಒಂದು ಗಿಡ ಇದೆ, ಆ ಗಿಡದ ಕೆಳಗೆ ಬೆಂಕಿ ಉರಿತಾ ಇದೆ, ಆ ಗಿಡದಲ್ಲಿ ಗಿಳಿ ಕುಳಿತಿದೆ, ಆ ಗಿಳಿಯ ಭಾಗವನ್ನು ಕಟ್ಟಿದ್ರೆ ಇದು ಬ್ರಹ್ಮ ರಾಕ್ಷಸ ಆಯ್ತಾನೆ ಅನ್ನುವಂತ ಒಂದು ಅದ್ಭುತವಾದ ಫ್ಯಾಂಟಸಿ ಕಥೆಯ ತರ ಹೇಳಿದಾಗ, ಏಳು ಸಮುದ್ರ ದಾಟೋ ಬಗೆಗೆ ಬೆಟ್ಟವನ್ನ ಹತ್ತಬಹುದು, ಸಮುದ್ರ ಆಗಿ ದಾಟಬೇಕು, ಇಲ್ಲ ಏಳು ಮಂತ್ರಗಳನ್ನ ಹರಳಿನ ಮಂತ್ರಗಳನ್ನ ನಾನು ಮಂತ್ರಿಸಿಕೊಡ್ತಾನೆ, ಒಂದು ಹರಳನ್ನ ಹಾಕಿಬಿಟ್ರೆ ಸಮುದ್ರ ದಾಟಿ ತೋರಿಸದೆ ಹೋಗ್ಬಹುದು ಅನ್ನುವಂತ ಇಂತ ಕಥೆಯನ್ನು ಹೇಳಿ ಆ ಜೊತೆಗೆ ಹೋದಂತ ಮಾಂತ್ರಿಕ ಹರಳನ್ನ ತೆಗೆದುಕೊಂಡು ದಾರಿಯನ್ನ ಮಾಡಿಕೊಂಡು ಏಳು ಬೆಟ್ಟ ಏಳು ಸಮುದ್ರ ದಾಟಿ ಆ ಉರಿಯುವ ಗಿಡಕ್ಕೆ ಹೋದಾಗ ಅಲ್ಲಿ ಬೆಂಕಿಯನ್ನ ಮತ್ತೆ ಅಲ್ಲಿ ನಂದಿ ಆ ಗಿಳಿಯನ್ನ ತಂದು ಗಿಳಿಯನ್ನ ಕೂತಿಯನ್ನು ಮುರಿದಾಗ ಇಲ್ಲಿ ಬ್ರಹ್ಮ ರಾಕ್ಷಸನ ಜೀವ ಹೋಯಿತು ಎನ್ನುವಂತ ಇಂಥ ಜನಪದ ಬಹಳಷ್ಟು ಕಥೆಗಳನ್ನ ಕೇಳಿದ್ವಿ. ಈಗ ಅನಿಸ್ತದೆ ಆ ಕಥೆ ಸಂಗ್ರಹ ಮಾಡಲಿಲ್ಲ, ಎಂತ ಒಂದು ದೊಡ್ಡ ಸಂಪತ್ತನ್ನ ನಾವು ಕಳ್ಕೊಂಡಿವಿ. ಆದ್ರೆ ಅವಾಗ ಯಾವುದೇ ವಿಚಾರಗಳನ್ನ ಹತ್ರ ಇರಲಿಲ್ಲ. ಕತೆ ಕೇಳುವ ಹುಮ್ಮಸ್ಸೆ, ಕತೆ ಹೇಳು ಅಂತ ಅವ್ ಕಥೆನೇ ಹೇಳ್ಬೇಕು, ಆಟ ಆಡ್ಬೇಕು, ಕತೆ ಹೇಳ್ಬೇಕು, ದುಡ್ಡು ಇರೋದ ಕಾಲ. ಅಂತ ಸಂದರ್ಭದಲ್ಲಿ ಕಥೆಗಳನ್ನ ಕಟ್ಟಿದ್ವಿ ಅನ್ನುವಂಥದ್ದು.

0: ಈಗ ತಾವು ಕಾವ್ಯದ ಬಗ್ಗೆ ಎಲ್ಲದ ಬಗ್ಗೆ ಆಸಕ್ತಿ ಉಂಟು ಮಾಡುವಂತ
1: ಹೇಳಿದಿರಿ,
0: ನೀವು ಪ್ರಖ್ಯಾತರಾಗಿದ್ದು ಮಕ್ಕಳಲ್ಲಿ ಶಿಶುಪ್ರಾಸಗಳ ಮೂಲಕ. ಅವರು ಹೆಚ್ಚು ಕಮ್ಮಿ ಬಹುತೇಕ ಎಲ್ಲಾ ಶಿಶುಪ್ರಾಸಗಳು ಬಾಯ್ಪಾಟೆ ಆಗಿಬಿಟ್ಟವೆ ಮಕ್ಕಳಿಗೆ. ಅದು ಹೆಂಗೆ ನೀವು ಸೃಷ್ಟಿ ಮಾಡಿದ್ದು?
1: ಶಿಶುಪ್ರಾಸನ ಪ್ರಾಸಬದ್ಧವಾಗಿ ಅದನ್ನು ಹೇಳಿದ್ರೆ ಮಕ್ಕಳು ಓದ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಅಂತ್ಯಪ್ರಾಸ ಇದ್ರೆ ಅದು ಬಹಳ ಖುಷಿ ಕೊಡ್ತದೆ ಅವರಿಗೆ. ಹೀಗೆ ಆ ಹಿನ್ನೆಲೆಯಲ್ಲಿ ತೆಗೆದುಕೊಂಡು ಮಕ್ಕಳಿಗೆ ಶಿಶುಪ್ರಾಸಗಳನ್ನ ನಾನು ಬರಿತಾ ಮಕ್ಕಳಿಗೆ ಕೊಟ್ಟೆ. ಎರಡು ಶಿಶುಪ್ರಾಸಗಳು ಬಂದು, ಒಂದು ಆನೆ ಬಂತು ಆನೆ ಅಂತ ಸಣ್ಣದು, ಇನ್ನೊಂದು ಗಾಡಿ ಬಂತು ಗಾಡಿ ಅಂತ. ಆ ಶಿಶುಪ್ರಾಸ ಹಿನ್ನೆಲೆ ಮಕ್ಕಳು ಆಟ ಆಡ್ತಾರೆ. ಗಾಡಿ ಅಂದ್ರೆ ಯಾವ್ದು ಗಾಡಿ ಇರಲಿಲ್ಲ, ರೈಲ್ ಗಾಡಿ ನೋಡಬೇಕು, ಮುಂದೆ ಹೋಗಿ ಇಂಜನ್ ಆಗಿ ಸೀಟೆ ಹೋದ ಹೋಗ್ತಾನೆ, ಒಬ್ಬರಿಂದ ಒಬ್ಬರ ಹಂಗೆ ನಿಡ್ತಾರೆ, ಓಣಿಯಲ್ಲೇ ಗಾಡಿ ಸುತ್ತ ಹೋಗ್ಬಿಡ್ತದೆ, ಬಂದವ್ರು ನಿಲ್ದಾಣ ಬಂದ ನಿಲ್ತದೆ, ಮತ್ತೆ ಬೇರೆ ಬಂದ ಜನ ಅಲ್ಲಿ ಹೆಂಗೆ ಇಟ್ಕೊಂಡು ಹೋಗ್ತಾರೆ. ಈಗ ರೈಲ್ ಗಾಡಿ ಓಣಿಯೆಲ್ಲ ಸುತ್ತ ಬಿಡ್ತಾರೆ. ಓಣಿಯೆಲ್ಲ ಆಡುವ ಆಟದ ಮಕ್ಕಳನ್ನು ಕಂಡು ಅಲ್ಲಿ ಅಜ್ಜಿಯರಿಗೆ ತಾಯಿಯರಿಗೆ ಅಕ್ಕಂದರಿಗೆ ಈ ಮಕ್ಕಳು ಎಷ್ಟು ಚಂದ ಆಡ್ತಾವಲ್ಲ ಅಂತ ಖುಷಿ ಪಡುವಂಥ ಕಾಲ. ಇವತ್ತು ಮಕ್ಕಳು ನೋಡಿದ್ರೆ ಯಾರು ಅಂಗಳಲ್ಲಿ ಆಡ್ತಾ ಇಲ್ಲ, ನೋಡಿದ್ರೆ ದೃಶ್ಯ ಮಾತ್ರ ಕ್ರಿಕೆಟನ್ನು ನೋಡಬೇಕು, ಇಲ್ಲ ಶಾಲಾ ಮಾತ್ರವರೆಗೆ ಬಾಲ್ ಮತ್ತು ಬ್ಯಾಟನ್ನು ನೋಡುವಂಥ ಕಾಲದಲ್ಲಿದೆ,
0: ಮೊಬೈಲಲ್ಲಿ
1: ನೋಡಬೇಕು. ಈಗ ಮುಳುಗಿ ನಾವು ಹೋಗಿದ್ದೇವೆ. ಇಂಥ ಸಂದರ್ಭದಲ್ಲಿ ಆ ಕ್ರೀಡೆಗಳನ್ನು ಹಿನ್ನೆಲೆಯಲ್ಲಿ ಆ ಪ್ರಾಸಗಳನ್ನು
0: ನಮ್ಮ ಕೇಳುಗರಿಗೆ ಒಂದೆರಡು ಶಿಶುಪ್ರಾಸಗಳನ್ನು ಹೇಳ್ಬೋದು.
1: ಶಿಶುಪ್ರಾಸಕ್ಕಿಂತ ಕವಿತೆ ಹೇಳ್ತೀನಿ. ಈಗ ಮಳೆಗಾಲ ಚಳಿಗಾಲ ಮೂರು ಕಾಲ ಅಂತ ಹೇಳ್ತೀವಿ ನಾವು, ಅದಕ್ಕೆ ಮುಂಗಾರಮ್ಮ ಅಂತ ಕರಿತೀವಿ ನಾವು. ಈಗ ಮುಂಗಾರಿ ಮಳೆ ಬಂದ್ರೆ ನಮ್ಗೆ ಎಷ್ಟೋ ಖುಷಿ ಆಗ್ತದೆ, ಮಳೆ ಬರ್ತಾ ಇಲ್ಲ, ಮಳೆಗಾಗಿ ನೋಡ್ತಾ ಇದ್ದೀವಿ. 10 ವರ್ಷಗಳಿಂದ ನಮ್ಮಲ್ಲಿ ಮಳೆ ಕಡಿಮೆ ಆಗಿ ಬಾಲ್ಯದಲ್ಲೇನೆ ಮಳೆಗಾಲ ಇರ್ತಿತ್ತು, ಆ ಮಳೆಗಾಲವೇ ಇಲ್ಲ ನಮ್ಗೆ. ಹಳ್ಳಗಳು ತುಂಬಿ ಬರ್ತಿದ್ವು, ಕೊಡ್ಡುಗಳು ಹರ್ಕೊಂಡು ಬರ್ತಿದ್ವು, ಫ್ಲಡ್ ಬರ್ತಿತ್ತು, ಹಳ್ಳ ತುಂಬಿ ಅಂತ ನೋಡಕ್ ಹೋಗ್ತಿದ್ವಿ. ಆ ಭೋರ್ಗರಿ ಹಳ್ಳದ ಶಬ್ದ ಬೀಳುವ ಮಳೆ ಕೆರೆ ಕಟ್ಟಿ ತುಂಬೋದು ಅವೆಲ್ಲ ಹೋಗ್ಬಿಟ್ಟಿವೆ ನಮ್ಗೆ. ಹಾಯಿನಲ್ಲಿ ನಮ್ಮ ಬದುಕಿದ್ದೇ ಮೂರು ಕಾಲಗಳ ಮೇಲೆ, ಒಂದು ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ. ಈಗ ಈ ಋತುಮಾನಗಳು ನಾಲ್ಕು ದಿನ ಬದಲಾಯಕಂತ ಹೋಗ್ತವೆ. ಅದು ಮುಂಗಾರಮ್ಮ ಬಂದಾಳ ಅಂತ ಒಂದು ಕವಿತೆ ಬಹಳ ಮಕ್ಕಳಿಗೆ ಖುಷಿ ಕೊಟ್ಟಂತ ಒಂದು ಕವಿತೆ ಅದು ಮುಂಗಾರಮ್ಮ ಬಂದಾಳ. ಮುಂಗಾರಮ್ಮ ಬಂದಾಳ, ಮುಗಿಲಿನಿಂದ ಹಿಡಿದಾಳ, ಹನಿನಾಗಿ ಸುರಿದಾಳ, ಭೂಮಿಗೆ ಬಿದ್ದು ಹರಿದಾಳ, ಗುಡ್ಡ ಬೆಟ್ಟ ತೊಯ್ಸಾಳ, ಕೊರಕಲಿಂದ ಧುಮ್ಕಾಳ, ಹಳ್ಳ ಕೊಳ್ಳ ಹರಿಸಾಳ, ನಲಿವಿನಿಂದ ನಗ್ತಾಳ. ಮುಂಗಾರಮ್ಮ ಬಂದಾಳ, ಮುಗಿಲಿನಿಂದ ಹಿಡಿದಾಳ, ಹನಿಯನಾಗಿ ಸುರಿದಾಳ, ಭೂಮಿಗೆ ಬಿದ್ದು ಹರಿದಾಳ, ಗುಡುಗು ಸಿಡಿಲು ಸಿಡಿಸಾಳ, ಕೋಲ್ ಮಿಂಚು ಕುಣಿಸಾಳ, ಜನಕಂಚಿಗೆ ತಂದಾಳ, ಭೀಮ ಅರ್ಜುನ ಅನಿಸಾಳ, ಮುಂಗಾರಮ್ಮ ಬಂದಾಳ, ಮುಗಿಲಿನಿಂದ ಇಳಿದಾಳ. ಈಗ ನೀರು ಹೇರ್ಕೊಂಡು ತೋಗ್ಬಿಟ್ರೆ ನಾವು ಸಾಲಿ ಬಿಟ್ರಪ್ಪ, ಅವೆಲ್ಲ ಸಾಲಿಗಳು ಮೊದಲಕ್ಕೆಲ್ಲ ಕಿರಾಯ ಮನೆ ಸಾಲ ಹಿಡಿದು ಮಳೆ ಮೋಡ ಆಗಿಬಿಟ್ರೆ ಏ ನಡಲೇ ಮನೆಗೆ ಸಾಲಿ ಬಿಡ್ತು ಅಂತ ಹೊಡೆದ್ಬಿಡ್ತಿದ್ರು. ಆ ಪಾಟಿ ಬರೋದ್ರಲ್ಲೇ ಮಳೆ ಬರ್ತಿತ್ತು. ಮಳೆ ಬಂದ ಏನಂತಲ್ಲ ಭಾಳ ಖುಷಿಯಾಗಿ ಮಳೆಗಾಲದಲ್ಲಿ ಕುಣಿತಿದ್ವಿ, ನೆಲ್ತಿದ್ವಿ, ಕಾಪಿ ಆಳಗಳು ತೆಗೆದುಕೊಂಡು ಹಡಗ ಮಾಡಿ ಆ ಹರಿವು ನೀರು ಬಿಡೋದು, ನನ್ನ ಹಡಗೋಯ್ತು ನೀನು ಹೊಡೋಯ್ತು ನೋಡ್ತಾ ಹೋಗ್ತಿದ್ವಿ. ಸಂತೆಯಲ್ಲಿ ಹಾವಿದ ತಕ್ಷಣ ಹಾ ಮಾಡಿಸೋರು ಬರ್ತಿದ್ರು, ದುರುಗಿ ಮುರುಗಿಯವರು ಬರ್ತಿದ್ರು, ಆಮೇಲೆ ಡಂಬರ್ ಆಡ್ದವರು ಬರ್ತಿದ್ರು, ಬೊಂಬೆ ತಾರೀಫ್ ನೋಡ್ಸೋ ಒಂದು ರೋಚಕ ಜಗತ್ತ ನಮ್ಮ ಮುಂದೆ ಇತ್ತು ಅಂತ. ಈಗ ಬೊಂಬೆ ತಾರೀಫ್ ತೋರಿಸೋ ಅಂದ್ರೆ ಮೂರು ಕಿಡಿಕಿ ಇರ್ತಿದ್ದು, ಅವ ಏನು 10 ಪೈಸೆ ತೊಂಡ್ಕೇಸಿ ಹಿಂಗೆ ನೋಡ್ತಿದ್ದು. ಹಣೆಗಲ್ ಕಾಲದಿದ್ದು ಇನ್ನು 10 ಪೈಸೆ ಅಲ್ಲ, ಒಂದು ದುಡ್ಡಿನ ಕಾಲದಲ್ಲಿ ಇದ್ವಿ ಅಂತವ್ರು ನಾವೆಲ್ಲ. ಒಂದು ದುಡ್ಡು 2 ದುಡ್ಡು ಕೊಟ್ಟರೆ ಅವ ಮೂರು ಕಿಡಿಕೆಯಲ್ಲಿ ಬೊಂಬೆ ತಾರೀಫ್ ಅವ ಮ್ಯಾಕ್ ಕುಣ್ಕೊಂತಾಣ ಬೊಂಬೆ ತಾರೀಫ್ ಎರಡ್ರ ನಾಗವ ಬಂದಾಳ ನೋಡು ಈ ಬೊಂಬೆ ತಾರೀಫ್ ನೋಡು ಅಂತ ಈ ಬೊಂಬೆ ಸೀನ್ರಿನ ತೋರಿಸಿದ. ಏಕಕಾಲಕ್ಕೆ ಮೂರು ಮಗಳು ನೋಡುವಂತ ಕೆಲಸ, ಅವನ ಕುಣಿಯೋದು, ಅವ್ನ ಚಳ್ಳಂ ಬರ್ಸೋದು ಬಹಳ ಅದ್ಭುತವಾಗಿ. ಅಲ್ಲಿಂದ ಮುಂದೆ ಹೋದ್ಬಿಟ್ರೆ ಯಾವ್ದೋ ನಾಗ ಹಾವು ಆಡ್ಸೋ ಬರೋರು, ಪುಟ್ಟಲ್ಲಿಡೋರು, ಹಾವು ಆಡ್ಸೋರು, ಅವ ಹಾವು ಹೇಗೆ ಇಟ್ಕೊಂಡು ಬರ್ತಿದ್ದ ಬಹಳ ನಮಗೆ ಆಶ್ಚರ್ಯ ಆಗ್ತಿತ್ತು. ಹಸರಾಮ್ ಇರ್ತಿದ್ವು, ಹೆಬ್ಬಾಮ್ ಇರ್ತಿದ್ವು, ನಾಗರಾಮ್ ಇರ್ತಿದ್ವು, ಆ ಹಾವುಗಳನ್ನು ಹಲ್ಲುಗಳ ರೀತಿ ಆಡಿಸ್ತಾರ ಅನ್ನೋದು ಒಂದು ಸಂಗತಿ ನಮಗೆ ಆಮೇಲೆ ಗೊತ್ತದ್ದು. ಆ ಆಟ ಆಡಿಸಿದ್ರೆ ಎಲ್ಲರ ಮುಂದೆ ಬಂದು ಅವ ಕೈಯಲ್ಲಿ ತಾಟ ಹಿಡಿದು ದುಡ್ಡನ್ನು ಹಾಕೊಂಡು ಅದು ಸ್ವಲ್ಪ ಮುಂದೆ ದುಡ್ಡು ಕೊಟ್ಬಿಟ್ರೆ ಯಾವನೋ ಗೊಂಬೆ ಮಾರೋ ಬರ್ತಿದ್ದ, ಬಲೂನ್ ಮಾರೋ ಬರ್ತಿದ್ದ, ಆಮೇಲೆ ಡೊಂಬರಾಡ್ದವ್ರು ಬರ್ತಿದ್ರು. ಡೊಂಬರಾಡ್ದು ಬಹಳ ದಪ್ಪನ ಒಂದು ಹೆಣ್ಮಗಳು, ಒಂದು ಸಣ್ಣದರಲ್ಲಿ ತನ್ನ ಮೈಯನ್ನು ಬಗ್ಸಿ ಪಾರಾಗೋದು ಬಹಳ ಆಶ್ಚರ್ಯ ಆಗ್ತಿತ್ತು ನಮಗೆ. ಈಗ ಹಾವು ಮಾಡ್ಸೋ ಕಲ್ಲು ನಗರಿಸಿ ದುಡ್ಡು ಮಾಡ್ತಿದ್ದ, ಅದು ಹೆಂಗದು ಬಹಳ ಅರೆ ಕಲ್ಲು ಮಾಡಿಸಿ. ಈಗ ನಮಗೆ ಗೊತ್ತಾದದ್ದು ಚಿಕ್ಕವರದ ಕಲಿಕೆ ಅವ ಬೋಕಿಯನ್ನು ಎಗರಿಸಿ ದುಡ್ಡು ಮಾಡ್ತಿದ್ದ. ಆ ದುಡ್ಡು ಮನುಷ್ಯ ಹಾವು ಆಡಿ ಹೊಟ್ಟೆ ಪಾಡಿ ಯಾಕೆ ಬದುಕಬೇಕು, ಅವ್ನು ಕಲ್ಲಿಂದ ದುಡ್ಡು ಮಾಡುವುದು. ಈಗ ನಮ್ಗೆ ಗೊತ್ತದ ಅಂದರೆ ಅವನು ಕೈ ಚೋಳಕ್ಕೆ ಇತ್ತು. ಅದು ಹಾವು ಆಟ ಆಡಿಸಿದ ಮೇಲೆ ಎಲ್ಲರತ್ರ ಬಂದು ದುಡ್ಡನ್ನು ತೆಗೆದುಕೊಡುವಂಥ ಕೆಲಸವನ್ನು ಆತ ಮಾಡ್ತಿದ್ದ. ಈಗ ಅನೇಕ ಖುಷಿಯಾಗಿ ನಮಗಲ್ಲಿ ನಮಗೆ ಸಿಗ್ತವೆ ಅನ್ನೋ ನಮಗೆ ಗುರುತದೆ. ಹೀಗೆ ಅನೇಕ ಕತೆಗಳು ಕವಿತೆಗಳು ನಮ್ಮಲ್ಲಿ ಬರ್ತದೆ. ಒಂದು ಕವಿತೆ ನನಗೆ ಬೆಕ್ಕು ಅಂದರೆ ಬೆಕ್ಕು ಅಂತ ಡಾಕ್ಟರ್ ಸಿದ್ಲಿಂಗಪಟ್ಟಣ ಶೆಟ್ಟಿ ಅವರು ಬಹಳ ಖುಷಿ ಮಾಡಿ ಸುದಲ್ ಪ್ರಕಟದ ಏನ್ ಚಂದ್ರಕಾಂತ್ ಬೆಕ್ಕು ಕುಣಿಸ್ಬಿಟ್ಟೆಯಲ್ಲ ಅಂತ ಹೇಳಿದ್ರೆ ಆ ಬೆಕ್ಕನ ಕವಿತೆಯಿಂದ ಓದ್ತೀನಿ ಕೇಳಿ. ಬೆಕ್ಕು ಅಂದರೆ ಬೆಕ್ಕು, ಅದಕ್ಕೆ ಇಲ್ಲ ಸೊಕ್ಕು.

0: ಹೆಜ್ಜೆ ಮೇಲೆ ಹೆಜ್ಜೆ, ಕಾಲಲ್ಲಿ ಇಲ್ಲ ಗೆಜ್ಜೆ, ಸದ್ದು ಮಾಡದೆ ಬರುವುದು, ಕದ್ದು ಹಾಲನ್ನು ಕುಡಿಯುವುದು, ಕಳ್ಳ ಬೇಕು ಒಮ್ಮೆ ಊರ ಸಂತೆಗೆ ಹೋಯ್ತು, ಇಂತ ಬೇಕು ಎಲ್ಲಿ ಊರ ಸಂತೆಗೆ ಹೋಯ್ತು. ಜನ ಜಾತ್ರೆ ನೋಡಿ ಗಾಬರಿಯಾಗಿ ನಿಂತಿತ್ತು. ತರ ತರದ ತಿಂಡಿ ತಿನ್ನಲು ಬೈಕೆ ಉಂಡಿ, ಲಾಡು ಜಿಲೇಬಿ ಬಜಿ, ತಿನ್ನಲೇನ ಸುಗ್ಗಿ, ಜೇಬಲ್ಲಿ ಇಲ್ಲ ದುಡ್ಡು, ದುಡಿಮೆ ಮಾಡದ ಗೊಡ್ಡು, ದುಡ್ಡಿಲ್ಲದೆ ತಿಂಡಿ ಇಲ್ಲ, ದುಡಿಯದ ದುಡ್ಡು ಸಿಗಲ್ಲ. ಅಳುತ ಮನೆಗೆ ಬಂತು, ಸೊಟ್ಟ ಮುಖ ಮಾಡಿತು, ಹೊಟ್ಟೆ ಹಸಿವು ಆಯಿತು, ಹಸಿವು ತಡೆಯದು ಹೋಯಿತು. ಕಳ್ಳ ಹೆಜ್ಜೆ ಹಾಕುತ್ತಾ ಮನೆ ಒಂದನ್ನು ಹೋಗಿತು, ಮನೆ ಮನೆ ಹುಡುಕಿತು, ಹಾಲು ಮೊಸರು ಕುಡಿಯಿತು, ಎಲ್ಲರ ಮನೆಯ ಪರಿಚಯ, ಏತಕ್ಕೂ ಇಲ್ಲ ಭಯ. ಬೆಕ್ಕು ಸುಮಾರು ಒಂದು ಮನೆ ಮನೆ ತಿರುತ ಹೋಗುತ್ತ, ಒಂದ್ ಕಡೆ ಇಲ್ಲ. ಬೆಕ್ಕಿನ ಕಣ್ಣು ಫಳಫಳ, ಮೀಸೆ ನೋಡು ಥಳಥಳ, ಹುಲಿಯ ವರ್ಣದ ಮೈ, ಹಾಲು ಮೊಸರು ಜೈ. ಮನೆ ಮನೆ ಹೊಕ್ಕು, ಇಲ್ಲಿ ಬೇಟೆ ಆಡ್ತದೆ, ಹಾಲು ಕುಡಿದ ಮನೆಗೆ ಕೊಂಚ ಸಹಾಯ ಮಾಡ್ತದೆ. ಹಾಲು ಮೊಸರು ಕುಡಿದ್ರು ಕೂಡ ಆ ಮನೆಗೆ ಅದು ಒಂದು ಬೆಕ್ಕು ಕೂಡ ಆಮೇಲೆ ಇಲಿಗಳನ್ನು ತಿಂದು ಆ ಮನೆಗೆ ಸಹಾಯ ಮಾಡ್ತದೆ ಎನ್ನುವ ಕಾನ್ಸೆಪ್ಟ್ ಅನ್ನು ಕೊಟ್ಟಿವಿ. ಅದಕ್ಕೆ ಬೆಕ್ಕು ಅಂದ್ರೆ ಬೆಕ್ಕು, ಅದಕ್ಕೆ ಇಲ್ಲ ಸೊಕ್ಕು, ಹೆಜ್ಜೆ ಮೇಲೆ ಹೆಜ್ಜೆ, ಕಾಲಲ್ಲಿ ಗಿಜ್ಜೆ, ಹುಲಿ ಸದ್ದು ಮಾಡದೇ ಬರ್ತದೆ ಅದನ್ನ. ಈ ಒಂದು ಕಣ್ಣ ಕಲ್ಪನೆಯನ್ನು ಕೊಟ್ಟುಕೊಂಡು
1: ಅದ್ರೊಂದು ಒಳ್ಳೆ ದುಡಿಮೆಯ ಸಂದೇಶ ಕೂಡ,
0: ದುಡಿಮೆಯ ಸಂದೇಶ
1: ಬಹಳ ಮುಖ್ಯವಾದ ಕೆಲಸ, ಮಕ್ಕಳು ಕಲಿಸಬೇಕಾಗಿದೆ. ಬಹಳ ಅದ್ಭುತವಾಗಿ ಸಂದೇಶ ಕೊಟ್ಟಿದೆ ಅದರೊಳಗೆ.
0: ದುಡ್ಡು ಇಲ್ಲದೆ ಸಂತೆ ಹೋದ್ರೆ ಯಾರು ಕೊಡೋದಿಲ್ಲ. ಈಗ ದುಡ್ಡು ಇಲ್ಲದೆ ತಿಂದ್ರು ಕೂಡ ಆ ಮನೆಗೆ ದುಡಿಮೆ ಮಾಡೋಕಲ್ಲ, ಕಾರಣಕ್ಕಾಗಿ ಆ ಮನೆಯ ಇಲಿಗಳನ್ನು ತಿಂದು
1: ಕೃತಜ್ಞತೆ
0: ಮುಟ್ಟಿಸ್ತದೆ ಬೆಕ್ಕು ಕೂಡ ಅನ್ನುವಂತ ಸಾಧ್ಯತೆ ನಮ್ಮ ಮುಂದೆ ಬರ್ತದೆ.

0: ಆಮೇಲೆ ಇನ್ನೊಂದು ಬಹಳ ಮಹತ್ವದ ವಿಷಯ ಅಂದ್ರೆ ಈ ಗ್ರಾಮೀಣ ಪ್ರದೇಶದಾಗ ನೀವೆಲ್ಲ ಜನಪದ ಕಥೆಗಳನ್ನ ಹಾಡುಗಳನ್ನ ಕೇಳ್ಕೊಂಡು ಬೆಳೆದ್ರು. ಜನಪದದ ಬಹಳ ಮುಖ್ಯವಾದ ಭಾಗ ಅಂದ್ರೆ ಒಡಪುಗಳು.
1: ಒಡಪುಗಳು
0: ನೀವು ಗ್ರಾಮೀಣ ಪ್ರದೇಶದ ಒಡಪುಗಳನ್ನ ಆಧುನಿಕತೆ ತಂದು ಪ್ರಯೋಗ ಮಾಡಿದ ಕನ್ನಡದ ಮೊಟ್ಟ ಮೊದಲ ಒಡಪುಗಾರ ನೀವು.
1: ಹೌದು,
0: ಯಾಕಂದ್ರೆ ಆ ಒಡಪುಗಳ ಮೂಲಕ, ಆಧುನಿಕ ಒಡಪುಗಳ ಮೂಲಕ ಕನ್ನಡ ಸಾಹಿತ್ಯ ಚರಿತ್ರೆಯ ಸಂಕ್ಷಿಪ್ತ ಪರಿಚಯವನ್ನ, ಪ್ರದೇಶ ಪರಿಚಯವನ್ನ, ಜಿಲ್ಲಾ ಪರಿಚಯಗಳನ್ನ, ಹೀಗೆ ಎಲ್ಲ ಪರಿಚಯಗಳನ್ನ ಒಡಪುಗಳ ಮೂಲಕನೇ ಕಟ್ಟಿಕೊಡುವಂತ ಒಂದು ಹೊಸ ಪರಿಕಲ್ಪನೆಯನ್ನ ಕನ್ನಡಕ್ಕೆ ಕೊಟ್ಟಿರಿ. ಇದು ಹೆಂಗ್ ಬಂತು ನಿಮ್ಗೆ ಐಡಿಯಾ?
1: ಈಗ ನಾವು ಚಿಕ್ಕರಕ್ಕೆಲ್ಲ ಊಟ ಕೇಳ್ತಿದ್ವಿ, ಎಷ್ಟೋ ಊಟ ನಾವು ಬೈಕಿದ್ವಿ. ಊರಿಗೊಂದೇ ದೀಪ, ಚಂದ್ರನನ್ನ ಕೂಡಿ ಹೇಳ್ತಕ್ಕಂಥ ದೀಪ ಕೊಡ್ತದೆ ಬಾಲ ಉರಿತದೆ ಅಂತ ಬಣತಿಯನ್ನು ಹೇಳಿಕೊಂಡು, ಇಂಥ ಅನೇಕ ಬೌದ್ಧಿಕವಾದ ಟಾನಿಕ್ಗಳು ಸಿಗ್ತಕ್ಕಂಥದ್ದು ಒಡಪುಗಳಲ್ಲಿ ನಮ್ಗೆ ಸಿಗ್ತಿತ್ತು, ಕಥೆಗಳಲ್ಲಿ ಸಿಗ್ತಿದ್ದು, ಸ್ಪರ್ಧೆಗಳಲ್ಲಿ ಸಿಗ್ತಿದ್ದು. ಈಗ ನೋಡ್ರಿ, ಮಕ್ಕಳು ಆಟ ಆಡಬೇಕಾದ್ರೆ ಒಂದು ಜನಪದ ಆಟನ ಆಡ್ತಿದ್ರು. ಹತ್ತಿ ಕಟ್ಟಿಗೆ, ಬತ್ತಿ ಕಟ್ಟಿಗೆ, ಬಾವನೂರು, ಬಸವನೂರು, ಕೈ ಕೈ, ಧೂಳುಗೈ, ಪಂಚಮ್, ಪಗಡಂ, ಎದೆಮಾಲ್, ಚುಕ್ಕಿ, ದಡಲ್, ದುಡಲ್, ಪೌಸೆ, ಅಡಿಕೆ, ತಗರಲ್ಲಿ ಬಿಡಕಿ, ಸಕ್ಕರೆ ಬೇಕಾ, ಸುಂಠಿ ಬೇಕಾ ಅಂತ ಕೊಡ್ತಿದ್ರು. ಆದ್ರೆ ಟಾಸ್, ಇವತ್ತೇನು ಕಟ್ಟಲ್ಲ, ಹೆಡ್ ಅಂಡ್ ಟೇಲ್ ಅಂತ ಏನ್ ಹೇಳ್ತೀವಿ, ಹೆಡ್ ಅಂಡ್ ಟೇಲ್ ಅಂತ ದುಡ್ಡು ಇರ್ತಿರ್ಲಿಲ್ಲ. ಅಲ್ಲಿ ಪರಿಸರದಲ್ಲಿ ಹೊಸಗಳು ತೆಗೆದುಕೊಂಡು ಹೆಡ್ ಅಂಡ್ ಟೇಲ್ ಮಾಡ್ತಿದ್ರು. ಸಕ್ಕರೆ ಬೇಕಾ, ಸುಂಠಿ ಬೇಕಾ, ಅದ್ರಲ್ಲಿ ಸಕ್ಕರೆ ಇಲ್ಲ, ಶುಂಠಿ ಇಲ್ಲ. ಸಕ್ಕರೆ ಅಂತಂದ್ರೆ ಮಣ್ಣು, ಶುಂಠಿ ಅಂದ್ರೆ ಕಲ್ಲಿನ ಹರಳು. ಎರಡು ಕೈಲಿ ಹಿಡ್ಕೊಂಡು ಯಾವ್ದು ಬೇಕು ಅಂತ ಕೇಳಿದ್ರೆ ಅವ್ರು ಹೇಳಿದ ವಸ್ತು ಇದ್ರೆ ಅವ್ರು ಮೊದಲಿಗೆ ಆಟ ಆಡ್ತಿದ್ರು. ಈ ರೀತಿಯಾಗಿ ಆಟವನ್ನು ಆರಂಭಿಸುವಂತ ಕೆಲಸವನ್ನ ಅವ್ರಲ್ಲಿ ಮಾಡ್ತಾ ಇದ್ರು ಅಂತ ಒಂದು ಅವಕಾಶಗಳನ್ನು ಕೇಳ್ತಾ ಎಷ್ಟೋ ಒಗಟುಗಳನ್ನ ಕೇಳಿದ್ದೀವಿ. ಆ ಒಗಟುಗಳ ಹಿನ್ನೆಲೆಯಲ್ಲಿ ಇವತ್ತಿನ ಮಕ್ಕಳಿಗೆ ಎಂತ ಊಟನ ಕೊಡ್ಬೇಕು, ಈಗ ನಮ್ಮ ಅಂದ ಈಗ ಹೊಸತನ್ನ ಕೊಡ್ಬೇಕು ಅಂತ ಇವತ್ತು ಸೃಜನಶೀಲತೆ ಅಂತಿದ್ದು, ಕ್ರಿಯೇಟಿವಿಟಿ ಅಂತ ಹೇಳ್ತೀವಿ. ಹೇಳಿದ್ದು ಹೇಳೋ ಕಿಸ್ಬಾದ್ಯಾಸ ಆಗದೆ ಕನ್ನಡ ಮಕ್ಕಳ ಸಾಹಿತ್ಯಕ್ಕೆ ಹೊಸದನ್ನು ಕೊಡುವಂತ ಕೆಲಸ ಮಾಡಿದ್ರೆ ಅದು ಸೃಜನಶೀಲ ಕೆಲಸ ಆಗ್ತದೆ. ಹೀಗೆ ದೊಡ್ಡವರ ಒಡನಾಟ, ಓದ್ತಾ ಬರೆಯುತ್ತಾ ಅನೇಕ ಸಂಗತಿಗಳನ್ನು ನೋಡ್ತಾ ನೋಡ್ತಾ ಹೋದಾಗೆಲ್ಲ ನಮಗೆ ಹೊಸದು ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಗಟುಗಳ ಪ್ರಕಾರಗಳು ನಮ್ಮಲ್ಲಿ ಅನೇಕ ಸಿಗ್ತವೆ.
0: ಈಗ ನೀವು ಈ ಎಲ್ಲಾ ಮಾಧ್ಯಮಗಳಲ್ಲಿ ಬರೆದಿರಿ,
1: ಹೌದು,
0: ಬಹಳ ಮುಖ್ಯವಾಗಿ ಕೆಲವು ಜೀವನ ಚರಿತ್ರೆಗಳನ್ನು ಕೂಡ ದಾಖಲೆ ಮಾಡಿದ್ರಿ, ಬೇರೆ ಬೇರೆ ವ್ಯಕ್ತಿಗಳದ್ದು, ಶರಣರದ್ದು, ಸಾಧಕರದ್ದು. ಅವು ಯಾವ ಪ್ರಮುಖ ನೆನಪಾವೆ ನಿಮಗೆ?
1: ಅದರಲ್ಲಿ ನನಗೆ ಜೇಡರದಾಸ ಮೇಲೆ ನಾನು ಬರ್ತದೆ. ಕಲಬುರಗಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಸಂಗ ಅದು ಪ್ರಕಟ ಆಯ್ತು, ಪ್ರಕಟವಾಗಿದೆ ಅದು. ಜೇಡರದಾಸ ಮೇಯ ಅಂದಿನ ಅವಿಭಜಿತ ಕಲಬುರಗಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದ್ರೂರು ಗ್ರಾಮದ ಆದ್ಯ ವಚನಕಾರ ಅಂತ ಬಸವಣ್ಣವರೇ ಅದನ್ನ ನೇತಾರೆ. ಅದನ್ನ ಮಕ್ಕಳಿಗಾಗಿ ಅಂತ ಬರೆದಂತ ಪುಸ್ತಕ, ಬಹಳ ಸಣ್ಣ ಪುಸ್ತಕ, ಪ್ರಸಾರಂಗದ ಕಡಿಮೆ ಬೆಲೆಗೆ ಎಲ್ಲದಕ್ಕೆ ಮುಟ್ಲಿ ಅನ್ನುವಂಥದ್ದು ಜೀರ್ಣದಾಸ್ಮಯ ಕೃತಿ. ಆಮೇಲೆ ಬೇರೆ ಬೇರೆ ಲೇಖಕರ ಸುಮಾರು ಒಂದು 7 ಜೀವನ ಚರಿತ್ರೆಗಳನ್ನು ಬರೆದಿದ್ದೇನೆ. ಅದು ಹಿರಿಯರಿಗೆ ಕೂಡ ಬಲೆ. ಇಲ್ಲಿ ಶರಣ, ಸೂಫಿ, ಸಂತ, ಕಾಜೆ ಬಂಧನ ಅವರ ಬಗ್ಗೆ ಒಂದು ಸಣ್ಣ ಪುಸ್ತಕವನ್ನ, ಸೂಫಿಗಳ ನಾಡು ಕೂಡ ಇದು. ಕಾಜೆ ಬಂಧನ ಅಂತ ಒಬ್ಬ ಸೂಫಿ ಇಲ್ಲಿಗೆ ಬರ್ತಾನೆ, ಬಹಳ ಹಿಂದೂ ಮತ್ತು ಮುಸ್ಲಿಂ ಕುಂಡಿಯಾಗಿರುವಂತ ಶರಣರು. ಸೂಫಿಗಳು ಮತ್ತು ಶರಣರು ಯಾವುದೇ ಇಲ್ಲಿ ಬೇರೆ ಇಲ್ಲ. ಇವತ್ತಿಗೂ ನಾವು ಬಂದೇನಾವ ದರ್ಗಕ್ಕೆ ಹೋದ್ರೆ ಅಲ್ಲಿ ಮುಸ್ಲಿಂ ಮತ್ತು ಹಿಂದೂಗಳೇ ಜಾಸ್ತಿಯಾಗಿ ಆ ದರ್ಗಾ ಸುತ್ತ ತಿರುಗಾಡ್ತಿರ್ತಾರೆ.
0: ತಮ್ಮ ಒಟ್ಟಾರೆ ವ್ಯಕ್ತಿತ್ವ ವಿಕಾಸದೊಳಗ ಆಕಾಶವಾಣಿ ಪಾತ್ರನು ಬಹಳ ದೊಡ್ಡದಾದ. ಕಲಬುರಗಿ ಆಕಾಶವಾಣಿ ಮೂಲಕ ತಮ್ಮ ಚಿಂತನೆಗಳು ಲೋಕಖ್ಯಾತಿ ಪಡೆದವ. ಆಕಾಶವಾಣಿ ಈ ಕೆಲಸಗಳ ಬಗ್ಗೆ, ಈ ಕ್ರಿಯೆಗಳ ಬಗ್ಗೆ ನೀವೇನಂತ ಅಭಿಪ್ರಾಯ ಹೇಳ್ತೀರಿ?
1: ಬಹಳ ಖುಷಿಯಾದ, ಮನಸ್ಸಿಗೆ ಇಂಬು ಕೊಡುವಂತಹ ಪ್ರಶ್ನೆಗಳನ್ನ ನೀವು ಕೇಳಿದೆ. ನಾನು ಬೆಳೆದಿದ್ದೆ ಮೊಟ್ಟ ಮೊದಲು ಗುಲ್ಬರ್ಗ ಆಕಾಶವಾಣಿ, ಕಲಬುರಗಿಯಿಂದ. ಬಹುಶಃ 85-86 ಚಿಂತನೆ ಬರಲಿಕ್ಕೆ ಆರಂಭ ಮಾಡಿ ನನಗೆ ಎಷ್ಟು ಚಿಂತನಾ ಪದಗಳಲ್ಲಿ ಕೊಟ್ಟರು ಅಂದ್ರೆ, ಇಡೀ ನಾಡಿನಾದ್ಯಂತ ಹೈದರಾಬಾದ್ ವಿಭಾಗ ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ಚಿಂತನೆ ಪ್ರಸಾರ ಆಗುವಂತ ಕಾಲ. ಇವತ್ತು ನಾವು ದೃಶ್ಯ ಮಾಧ್ಯಮಕ್ಕೆ ಏನು ಹೋಗ್ತೀವಿ, ದೂರದರ್ಶನಕ್ಕೆ, ಕಲಬುರಗಿ ಆಕಾಶವಾಣಿ ಬಹುದೊಡ್ಡ ಹೆಗ್ಗಳಿಕೆ. ಆಕಾಶವಾಣಿ ಕಲಬುರಗಿ ಹೋಗ್ತೀವಿ ರೆಕಾರ್ಡಿಂಗ್ ಅಂದ್ರೆ ಒಂದು ದೊಡ್ಡ ಗೌರವ. ಅದು ಮುಂಜಾನೆ 5 ನಿಮಿಷ ಚಿಂತನೆ ಪ್ರಕಾರ ಸಣ್ಣದಾಗಿದ್ರು ಕೂಡ ಬಹಳ ದೊಡ್ಡ ಕೆಲಸವನ್ನ
0: ಮಾಡ್ತದೆ.
1: ಬಹಳ ಬಹಳ ದೊಡ್ಡ ವಿಸ್ತಾರವಾದಂತ ಕೇಳುಗ ವರ್ಗ ಇತ್ತು ಬೆಳಗ್ಗೆ. ಅದು ಎಷ್ಟು ಅದ್ಭುತ ಕಾರ್ಯಕ್ರಮ. ಇವತ್ತಿಗೆ ಕೂಡ ನಾವು ಮುಂಜಾನೆ 8 ಗಂಟೆ ರೇಡಿಯೋನೇ ಕೇಳ್ತೀವಿ, ರೇಡಿಯೋನೇ ಇಟ್ಕೊಂಡಿದ್ದೀವಿ. 6 ಗಂಟೆಗೆ ಆರಂಭವಾದ ಕೆಲಸ 8 ವರೆಗೆ ರೆಡಿಯೋ ಇರ್ತದೆ. ಅಲ್ಲಿ ವಂದನ ಬರ್ತದೆ, ಚಿಂತನ ಬರ್ತದೆ, ವಾರ್ತೆ ಕೊಡ್ತಾರೆ, ದಿನದ ಪ್ರಮುಖ ಸುದ್ದಿಗಳನ್ನು ಹೇಳ್ತಾರೆ,
0: ಕೃಷಿಕರ
1: ಸಲಹೆಗಳು ಕೊಡ್ತವೆ, ಆಮೇಲೆ ಕೇಂದ್ರ ಸಮಾಚಾರ ಬರ್ತದೆ, ಪ್ರದೇಶ ಸಮಾಚಾರ ಬರ್ತದೆ. ನಾವು 8 ಗಂಟೆವರೆಗೆ ಕೇಳಿ ಹಿಂದಿ ಮತ್ತು ಇಂಗ್ಲಿಷ್ ಸಮಾಚಾರಕ್ಕೆ ಬಿಟ್ಟರೆ ನಾವು ಮತ್ತೆ ಆ ಕಡೆ ಚಂದನ ಟಿವಿಗೆ ಹೋಗ್ತೀವಿ. ಆದರೆ ಕಲಬುರಗಿ ಆಕಾಶವಾಣಿ ನಮಗೆ ಚಿಂತನೆ ಕೊಟ್ಟದ್ದು ಬಹುಶಃ ಅತಿ ಹೆಚ್ಚಿನ ಚಿತ್ರ ನಾನೇ ಬರೆದಿನೇನೋ ಅಂತ ಅನಿಸ್ತದೆ. ಈಗಾಗಲೇ 3 ಚಿಂತನ ಪ್ರಕಾರಗಳು ಬಂದಿವೆ, ಮನದಾಳದ ಮಾತುಗಳು, ವಿಚಾರ ತರಂಗ,

0: ಆಮೇಲೆ ನುಡಿಯ ಬೆಡಗು ಅಂತ. ಒಂದು ಸಂತೋಷ ಸಂಗತಿ ಅಂದ್ರೆ ವಿಚಾರ ತರಂಗ ಚಿಂತನೆಗಳ 30 ಚಿಂತನ ಸೂಡಿಗೆ ನನಗೆ ಒಂದು ಪ್ರಶಸ್ತಿ ಕೊಡ ಗುರುರ್ ಪ್ರಶಸ್ತಿ ಬಂತು. ಆ ಪ್ರಶಸ್ತಿನ ಪ್ರದಾನ ಮಾಡಿದವರು 6ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಎಂಬುದು ಖುಷಿ ಕೊಡುವ ಸಂಗತಿ ಅಂತ.
1: ಇಷ್ಟೆಲ್ಲ ನೀವು ಸಾಧನೆ ಮಾಡಿದ್ರೆ ಸಾಹಿತ್ಯದೊಳಗೆ ಶಿಕ್ಷಕರಾಗಿ ಮತ್ತು ಸಾಮಾಜಿಕ ಗೌರವವನ್ನ ನೀವೆಲ್ಲ ಪಡ್ಕೊಂಡ್ರಿ, ಅದು ಬಹಳ ಖುಷಿ ಸಂಗತಿ. ನಿಮ್ಗೆ ಈ ಎಷ್ಟೆಲ್ಲ ಬೆಳವಣಿಗೆಗಳ ಹಿಂದೆ ಒಂದು ಕೌಟುಂಬಿಕ ವ್ಯವಸ್ಥೆ ಪೂರಕವಾಗಿ ಕೆಲಸ ಮಾಡಿರ್ತದೆ.
0: ಹೌದು,
1: ನಿಮ್ಮ ಕೌಟುಂಬಿಕ ಹಿನ್ನೆಲೆಯೊಳಗೆ ಸ್ವಲ್ಪ ಹೇಳ್ರಿ.
0: ಕೌಟುಂಬಿಕವಾಗಿ ನಾನು SLC ಪಾಸ್ ಆದದ್ದು 1967-68 ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ನಮಗೆ 11ನೇ ತರಗತಿ ಇತ್ತು, PUC ಅಂತ ಇರಲಿಲ್ಲ. ನಮ್ಮ ಕಾಲಕ್ಕೆ 11ನೇ ತರಗತಿ ಬಂತು ಆ ವರ್ಷ, ಅದು 11ನೇ ತರಗತಿನೂ ಪಾಸ್ ಆದ್ವಿ ನಾವು. ಇಂಗ್ಲಿಷ್ ಮಾಧ್ಯಮ ಇತ್ತು, ಫೇಲ್ ಆದ್ವಿ, ಸಪ್ಲಿಮೆಂಟರಿ ಕಟ್ಟಿದ್ವಿ, ತೆಕ್ಕೊಂಡ್ವಿ. ಆನಂತರ ಮುಂದೆ ಪದವಿ ಓದಲಿಕ್ಕೆ ಅವಕಾಶಗಳು ಇರಲಿಲ್ಲ. ಮತ್ತೆ ಯಾವುದೋ ಮುದ್ರಣಾಲಯಕ್ಕೆ ಹೋಗಿ 30 ರೂಪಾಯಿ ಕಂಪೋಸಿಂಗ್ ಕೆಲಸ ಮಾಡಿ ಕಂಪೋಸ್ ಕಲಿತು ಅಲ್ಲೆಲ್ಲ ಬದುಕಿನ ಬಡದಾಟಕ್ಕೆ ಬಂದು ಯಾವುದೋ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡಿ ಟೀಚರ್ಸ್ ಮಾಡಿಕೊಂಡು ಆನಂತರ ನಾವು ಮತ್ತೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಕೆಲಸ ಹೋದ್ಮೇಲೆ 2 ವರ್ಷಗಳಿಗಾಗಿ ನನಗೆ ಮದುವೆ ಆಯಿತು. ನನ್ನ ಬದುಕಿನ ಭಾಗ್ಯ ಅಂತ ನಾನು ಅಂತ ದೇವಮ್ಮ ಕೆಂಬಾವಿ ಮಠ ಅಂತೇಳಿ ಆಕೆ ಜೊತೆಯಾಗಿ ಬಂದಳು. ಬಹಳ ಒಳ್ಳೆಯ ಆಕೆ ಹೆಂಡತಿ ಅಂದ್ರೆ ಕೂಡ ತಾಯಿ ಸ್ವರೂಪವೇ. ಇಡೀ ಇವತ್ತಿಗೂ ಕೂಡ 40 ವರ್ಷ ಸೇವಾವಧಿಯನ್ನು ಮಾಡಿದಾಳೆ. ಆದರೆ 40 ವರ್ಷ ಸೇವಾವಧಿ ಇದ್ದಕ್ಕೂ ತನ್ನ ವೇತನ ಎಷ್ಟು ಅಂತ ಗೊತ್ತಿಲ್ಲ, 1 ರೂಪಾಯಿ ತನ್ನ ಕಸಿಯೊಂದು ಇಟ್ಟುಕೊಂಡವಳು ಅಲ್ಲ. ಮತ್ತು ಮಂದಿ ಹಾಗೆ ನನಗೆ ಅಡವಿ ಬೇಕು, ವಸ್ತ್ರ ಬೇಕು, ಬಟ್ಟೆ ಬೇಕು, ಪ್ಲಾಟ್ ಬೇಕು, ಮನೆ ಬೇಕು, ಕಾರ್ ಬೇಕಂತ ಯಾವ ಬೈಕ್ನ ಇಟ್ಟವಳಲ್ಲ. ಸುಮ್ಮನೆ ತನಗೆ ಬಂದದ್ದು ನನ್ನ ಕಾಲಿನ ಕರ್ಮ ಅಂತ ಮಾಡಿದ್ದೇನೆ. 2 ಮಕ್ಕಳು ಕೂಡ ಹಾಗೆ ನನಗೆ ಬೇಕು ಅಂತ ಏನು ಕೇಳಿಲ್ಲ. ನಾವು ಶಾಲೆಯಲ್ಲಿ ಯಾವ ಶಾಲೆಯಲ್ಲಿ ಓದ್ಲಿಕ್ಕಾಕಿದ್ವಿ ಆ ಶಾಲೆಯಲ್ಲಿ ಓದಿದ್ರು, ಎಷ್ಟು ದುಡ್ಡು ಕೊಟ್ಟಿವಿ, ಅಷ್ಟೇ ವಿದ್ಯಾಭ್ಯಾಸ ಮಾಡಿದ್ರು. ಹೀಗಾಗಿ ನನ್ನ ಕುಟುಂಬದ ಜೊತೆಗೆ ನಾನು ನನ್ನ ಕಾಲ ಮೇಲೆ ನನ್ನ ಆರ್ಥಿಕ ಭದ್ರತೆ ಆಗಲಿಕ್ಕೆ ನನ್ನ ಹೆಂಡತಿಯ ಪ್ರಾಥಮಿಕ ಶಾಲಾ ಶಿಕ್ಷಕಿ ಆಕೆಯ ಕೂಡ ನನಗೆ ಬಹು ಆಧಾರ ಸ್ತಂಭವಾಗಿ ನನ್ನ ನಿಂತಿದ್ದಾರೆ. ಆನಂತರ ಕಾಲಘಟ್ಟದಲ್ಲಿ 2 ಗಂಡು ಮಕ್ಕಳು, ಒಬ್ಬ ಮಗ ಸಿವಿಲ್ ಇಂಜಿನಿಯರ್, ಅವನ ಹೆಂಡತಿ ಇಂಜಿನಿಯರ್, ಇಬ್ರು ಜೋಡಿ ದಂಪತಿಗಳು ಇವತ್ತು ಬೆಂಗಳೂರಲ್ಲಿ ಕೆಲಸ ಮಾಡಿ ತಮ್ಮ ಕಾಲ ಮೇಲೆ ತಲೆ ನಿಂತಿದ್ದಾರೆ. ಇನ್ನೊಬ್ಬ 2ನೇ ಮಗ ಶಿವಪ್ರಸಾದ್ ಅಂತ, ಏಮೆ ಇಂಗ್ಲಿಷ್ ಮಾಡ್ಕೊಂಡು ಬಿ ಎಡ್ ಮಾಡ್ಕೊಂಡು ಈಗ 6 ತಿಂಗಳಿಂದ ಅವನಿಗೆ ಕೂಡ ಅಧ್ಯಾಪಕಾಗಿ ಸರ್ಕಾರಿ ಸೇವೆಗೆ ಸೇರಿದ್ದಾನೆ. ಈಗ ಕೌಟುಂಬಿಕವಾಗಿ ನಮ್ಗೆ ಯಾವುದೇ ತೊಂದರೆ ಇಲ್ಲ. ಯಾವ ಮನುಷ್ಯ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಗೆ ಬರ್ತಾನೆ ಅವನು ಬರಲಿಕ್ಕೆ ಸಾಧ್ಯತೆ ಆಗ್ತದೆ. ಆರ್ಥಿಕ ಬಿಕ್ಕಟ್ಟು ಯಾವಾಗಿತ್ತು, ಜಗತ್ತನ್ನು ನೋಡುವಂತ ಅವಮಾನವನ್ನು ಅನಿಸುವಂತ ಆರ್ಥಿಕ ಅಡಚಣೆ ಅನಿಸುವಂತ ಅವೆಲ್ಲವುಗಳ ನಮಗೆ ಜೀವದ್ರವ್ಯವಾಗಿ ಸಾಹಿತ್ಯಕ್ಕೆ ಪೂರಕವಾಗಿ ಸಂಘಟನೆಗಳನ್ನು ಘಟನೆಗಳನ್ನು ನಮ್ಮ ಮನಸ್ಸಿನ ಸ್ಥಾಯಿ ಭಾವಹಿಸಿಕೊಂಡು ಯಾವಾಗ ಭದ್ರತೆ ಬಂತು ಆವಾಗ ಪುಸ್ತಕವನ್ನು ಪ್ರಕಟ ಮಾಡಲಿಕ್ಕೆ ಆರಂಭ ಮಾಡಿದೀವಿ. ಅಂದ್ರೆ ಒಂದು ಕಷ್ಟ ನಷ್ಟಗಳು ನಮ್ಮ ಹೆದ್ದಾರಿಗೆ ನಾವು ಮುಟ್ಟಿಸ್ತವೆ ಅನ್ನುವಂಥದ್ದು.
1: ಎಷ್ಟೇ ಕಷ್ಟಗಳು ಬಂದ್ರು ನಿಮ್ ಒಳಗೆ ಇದ್ದಂತ ಅದಮ್ಯ ಉತ್ಸಾಹ ಏನಿತ್ತಲ್ಲ, ಆ ಉತ್ಸಾಹ ಇವತ್ತು ಕಷ್ಟಗಳಿಗೆ ಹೆದರ್ಲಿಲ್ಲ. ನೀವು ನಿಮ್ಮ ಬರಹಗಳು ಬೇರೆ ಬೇರೆ ದೊಡ್ಡ ದೊಡ್ಡ ಪ್ರಕಾಶಕರು ಕೂಡ ಪ್ರಕಟ ಮಾಡಿ, ನೀವು ಸ್ವತಃ ಪ್ರಕಾಶಕರಾಗಿ ಹಲವಾರು ಪುಸ್ತಕಗಳು ಪ್ರಕಟ ಮಾಡಿದ್ದೀರಿ, ಆ ಬಗ್ಗೆ ಒಂಚೂರು ಹೇಳ್ರಿ.
0: ಈಗ ಪ್ರಕಾಶನ ಮಾಡ್ಬೇಕಾದ್ರೆ ಬರಹಕ್ಕೆ ನಾನು 6-7-8 ತರಗತಿಯಲ್ಲಿರುವ ಕಲಿಕೆ ಭಜನೆ ಬರುತ್ತಿದ್ದೆ. ಒಂದು 3 ಸಾಲ ನೆನಪಿದೆ ನನಗೆ, ಯಾದವ ಗಿರಿಯ ನಾಡನು, ಯಾದವರಾದನು, ಆಳಿದನು, ಕಟ್ಟಿದನು, ಕೋಟೆ ಬತೇರಿಗಳನ್ನಂತ ಬಹುಶಃ 7-8 ತರಗತಿಯಲ್ಲಿ ನಾನು ಬರೆದಿದ್ದೆ. ಆನಂತರ ಒಂದು ಪುಸ್ತಕ ಅಲ್ಲಿ ಸವಿನಾರ್ ತಂದ್ರು, ಅದಕ್ಕೆ ಕೂಡ ಒಂದು ಕಥೆನ ಕವಿತೆನ ಬರೆದುಕೊಟ್ಟಿದ್ದೆ. ಅದಾದ್ಮೇಲೆ ಯಾದಗಿರಿಯಲ್ಲಿ ನಾನು PUC ಆದ ನಂತರ ವಿಶ್ವಕಲನ ಪತ್ರಿಕೆಯಲ್ಲಿ ಭೀಮಾದೇವರು ನೆನೆಸ್ಕೊಳ್ಬೇಕು. ಅವ್ರ ಬರವಣಿಗೆ ಹೆಂಗಂದ್ರೆ ಕುಮಾರವ್ಯಾಸ ಒಂದು ಕಡೆ ಹೇಳ್ತಾನೆ, ಪದ ಬಿಟ್ಟ ಅಳಪದ ಒಂದು ಅಗ್ಗಳಿಕೆ, ಒಂದು ಪದ ಬರೆದ್ರೆ ನಾನು ತೆಗೆಯಲಿಲ್ಲ. ಆ ಮಾದೇಪುರ ಬರವಣಿಗೆ ಕೂಡ ಹಾಗೆ ಇದು ಬಹಳ ಸ್ಪಷ್ಟವಾಗಿ ಬರೀತಾರೆ. ಎಲ್ಲಿವರೆಗೂ ಚಿತ್ಕಾಟಲ್ದೆ ಬರೀತಿದ್ರು ಅವರು, ಪ್ರಾಸಬದ್ಧವಾಗಿ ಹೆಡ್ಡಿಂಗ್ ಅನ್ನು ಕೊಡ್ತಾ ಇದ್ರು, ಭಾಷಣದಲ್ಲಿ ಉಪಗತಿಗಳನ್ನು ಹೇಳ್ತಾ ಇದ್ರು. ಅವೆಲ್ಲ ಸುತ್ತಮುತ್ತಲ ವಿಶ್ವಕಲನ ಪತ್ರಿಕೆ, ಭೀಮಾದೇವಪ್ಪ, ಈಗೆಲ್ಲ ನನ್ನ ಪೂರಕವಾಗಿ ಬೆಳೆದಂತ ಸಂದರ್ಭದಲ್ಲಿ ನನಗೆ ಬರಲಿಕ್ಕೆ ಆದಮಾಯಿತು. ಆಗಿನ ಕಾಲಕ್ಕೆ ಪುಟ್ಟಪ್ಪನವರ ಪ್ರಪಂಚ ಪತ್ರಿಕೆ, ಸಿಂಧುವಿನಿಂದ ದುಡಿಮೆ ಅಂತ ಒಂದು ಪತ್ರಿಕೆ ಹೊರಡ್ತಿತ್ತು, ಕಲ್ಬಿಂದ ಗ್ರೀನೋಬಲ್ಸ್ ಇತ್ತು, ಈ ಪತ್ರ ಹೊಡೆದೇ ಮಾಡ್ತಾ ಬರಿತಾ ಬರವಣಿಗೆನ ನುಡಿಸಿಕೊಂಡಿವಿ. ಈ ಸಂದರ್ಭದಲ್ಲಿ ಮೊಟ್ಟಮೊದಲ ಒಂದು ಪುಸ್ತಕವನ್ನು ನಾವು ತಂದಿವಿ, ನಾವು ಬಿಸಿಲು ಬದುಕಿನ ಬದ್ದೆ ಅಂತ ಹೇಳಿದೆ ನಾನು ಈ ಹಿಂದೆ. ಆನಂತರ ಕೆಸರು ಪುಸ್ತಕ ನಾನು ಸ್ವಂತ ವೈಯಕ್ತಿಕ ಪ್ರಕಾಶನದ ಮುಖ ಮಾಡಿದೆ. ಆನಂತರ ಸಿದ್ದಲಿಂಗ ಪ್ರಕಾಶನ ಗುಲ್ಬರ್ಗದವರು ವರ್ಷಕ್ಕೊಂದು ಪುಸ್ತಕ ಕೊಡಿ ಅಂತ ಕೇಳ್ತಾರೆ. ನಾಡಿನ ಸಪ್ನ ಬುಕ್ಸ್ ಕೂಡ 4 ಪುಸ್ತಕ ಪ್ರಕಟ ಮಾಡಿದೆ. ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಒಂದು ಪುಸ್ತಕ ಮಾಡಿದೆ. ಗುಲ್ಬರ್ಗಿ ವಿಶ್ವದ ಪ್ರಸಾರಂಗ ಕೂಡ ಮಾಡಿದೆ. ಕಲಬುರಗಿಯ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡಿದೆ. ಯಾದಗಿರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡಿದೆ. ಈಗ ಅನೇಕ ಪ್ರಕಾಶಕರು ಕೂಡ ಕನ್ನಡ ನಾಡು ಲೇಖಕ ಓದುಗ ಪ್ರಕಾಶರ ಸಹಕಾರ ಸಂಘದ ಅವರೊಂದು ಬೆಸ್ಟ್ ಬುಕ್ ಕೊಡಿ ಅಂತ ಕೂಡ ಅವ್ರು ಕೇಳಿದರು. ಆ ಬುಕ್ನಲ್ಲಿ ಕೂಡ ಒಂದು ಪದ್ಯ ನನಗೆ 1ನೇ ತರಗತಿಯಾಗಿದೆ. 6ನೇ ತರಗತಿ 2 ಪದ್ಯಗಳು ಇವತ್ತು ಪಠ್ಯಗಾಗಿ ಇವತ್ತು 1ನೇ ತರಗತಿಯ ಕಲ್ಲಿನಲ್ಲಿ ಪುಸ್ತಕಕ್ಕೆ, 6ನೇ ತರಗತಿ ಸೆಕೆಂಡ್ ಲ್ಯಾಂಗ್ವೇಜ್ ಪುಸ್ತಕಕ್ಕೆ ಮಾವಿನ ಮರವೈಕಿಗಳು ಅಂತ 2 ಕವಿತೆಗಳ ಪಠ್ಯದಲ್ಲಿ ಕೂಡ ಇವತ್ತು ಆಗಿವೆ. ಜೊತೆಗೇನೆ ಪ್ರೌಢ ಸಾಹಿತ್ಯದಲ್ಲಿ ಕಂಪೌಂಡ್ ಇಲ್ಲದ ಮನೆ ಅಂತ ಗುಲ್ಬರ್ಗ ವಿಷಯ ಎಲ್ಲ BSc 4th ಸೆಮಿಸ್ಟರ್ಗೆ 3 ವರ್ಷವಾಯಿತು. ಇವತ್ತು ಕಲಬುರಗಿ

0: ಮಹಿಳಾ ಪದವಿ ಪೂರ್ವ ಕಾಲೇಜ್ ಇಂಡಿಪೆಂಡೆಂಟ್ ಕಾಲೇಜಿಗೆ ಆ ಕಂಪೌಂಡ್ ಮನೆ ಕೂಡ ಕಾದಂಬರಿ ಪ್ರಬಂಧ ಓಡ್ತಾ ಇರಕ್ಕಂತ ನಾವು ಬಹಳ ಖುಷಿ ಕೊಟ್ಟಂತ ಸಂಗತಿ. ಬರವಣಿಗೆ ಒಂದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮೂಲ ಮಣಿಕನ ಒಂದು ಸಣ್ಣ ಹಳ್ಳಿಯಲ್ಲಿ ಇದ್ದುಕೊಂಡು ಅನಾಕರ್ಷಕವಾದಂತ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕನಾಗಿ ಯಾವುದೇ ಪೂರಕವಾದ ಪರಿಸರ ಇಲ್ಲ ಸಂದರ್ಭದಲ್ಲಿ ನನಗೆ ಪೂರಕವಾದ ಪರಿಸರ ಅಂದರೆ ಪುಸ್ತಕಗಳು, ಹಿರಿಯರ ಭಾಷಣಗಳು, ಹಿರಿಯರ ಬರಹಗಳು, ಪುಸ್ತಕಗಳನ್ನು ಓದಿಗೆಚ್ಚಿ ನಾನು ಚಿಂತನೆ ಮಾಡಲಿಕ್ಕೆ ಹೆಚ್ಚಿವೆ. ಈ ನಿದಿಶೆಯಲ್ಲಿ ಲೇಖಕರ ಪುಸ್ತಕಗಳಾಗ್ಬೋದು, ಗುಲ್ಬರ್ಗ ಆಕಾಶವಾಣಿಯ ಚಿಂತನ ಕಾರ್ಯಕ್ರಮ ಆಗ್ಬೋದು, ಪ್ರಕಾಶ ರೂಪಗಳಾದಂಥ ಪುಸ್ತಕಗಳಾಗ್ಬೋದು, ನಾಡಿನ ವಿದ್ವಾಂಸರ ಅನೇಕ ಈಗ ನನಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಸಿದ್ಧಿ ಬಂದ ಸಂದರ್ಭದಲ್ಲಿ ನಾನು ನೆನೆಸಿಕೊಳ್ಳೋದು ನಾನು ಭಯಪಟ್ಟಿದೆ. ರಾಘವೇಂದ್ರ ಪಾಟೀಲ ತೇರು ಕೃತಿಗೆ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಆ ಕೃತಿನ ಬಹಳ ಆಸೆಯಿಂದ ಓದಿದೆ ನಾನು. ಆಮೇಲೆ ಗೀತಾನಾಭೂಷಣ ಅವರ ಬದುಕು ಕಾದಂಬರಿ ಕೂಡ ನಾನು ಬಹಳ ಖುಷಿಯಿಂದ ಬಂತು ಅನ್ನುವಂಥ ಸಂಗತಿ. ಈಗ ಲಂಕೇಶ್ ಅವರ ಒಂದು ಕಥಾ ಸಂಕಲನ ಕೂಡ ಮುಸ್ಸಂಜೆ ಕಥಾ ಪ್ರಸಂಗ, ಅದಕ್ಕೂ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಹೀಗೆ ನಾಡಿನ ಅನೇಕ ಹಿರಿಯ ಲೇಖಕರ ಪುಸ್ತಕಗಳನ್ನು ನಾನು ಓದ್ತಾ ಓದ್ತಾ ನನ್ನ ಎಷ್ಟು ಅದ್ಭುತವಾಗಿ ಕನ್ನಡ ಸಾಹಿತ್ಯ ಬರವಣಿಗೆ ಇದೆ ಅಲ್ಲ ಅಂತ ಆ ರೀತಿ ಕಥೆಗಳನ್ನು ಕಾವ್ಯಗಳನ್ನು ಓದ್ತಾ ಹೊರತಾಗಿ ನನ್ನ ಬರವಣಿಗೆ ದಿಕ್ಕು ಮತ್ತು ದೆಸೆ ತಾನೇ ಬದಲಾಯಕ್ಕೆ ಅಂತ ಬಂತು.
1: ಹೈದರಾಬಾದ್ ಕರ್ನಾಟಕದ ಅಂದ್ರೆ ಆರು ಜಿಲ್ಲಾ ವ್ಯಾಪ್ತಿಯೊಳಗೆ
0: ಹೌದು
1: ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಗೊಂಡವರು ಕೇವಲ ಮೂರು ಜನನೇ. ಮೊದಲಿಗರು ನಮ್ಮ ಗೀತಾ ನಾಗಭೂಷಣ ಅವರು, ಎರಡನೇದು ನಮ್ಮ ಕುಂಬಿ ವೀರಭದ್ರಪ್ಪನವರು, ಈಗ ಮೂರನೇದವರು ತಾವು ಇದ್ದೀರಿ. ಬಹಳ ಮುಖ್ಯವಾಗಿ ಏನಂದ್ರೆ ಅವರಿಬ್ಬರು ತಮ್ಮ ಕಾದಂಬರಿ ಪ್ರಕಾರದಲ್ಲಿ ಪ್ರೌಢ ಸಾಹಿತ್ಯ ವಿಭಾಗದಲ್ಲಿ
0: ಪ್ರಶಸ್ತಿಗಳು
1: ಅಂದ್ರೆ ಅವರು ವಯಸ್ಕ ಓದುಗರು ಸಿಗ್ತಾರೆ.
0: ಹೌದು,
1: ಪ್ರೌಢ ಓದುಗರು ಇರ್ತಾರೆ. ಆದ್ರೆ ನಿಮಗೆ ಪ್ರೌಢರಕ್ಕಿಂತಲೂ ಅತಿ ಹೆಚ್ಚು ಜನಸಂಖ್ಯೆ ಇರುವಂತ ಮಕ್ಕಳ ಅದು ವಿಶೇಷ. ಅವರಿಬ್ಬರಿಗೂ ಸೌಲಭ್ಯ ಇರಲಾರ್ದು ನಿಮ್ಗೆ
0: ಸೌಲಭ್ಯ
1: ಇದೆ. ಈಗ ಮಕ್ಕಳ ಸಾಹಿತ್ಯದ ಓದುವಿಕೆ ಅಂದ್ರೆ ಅವರ ಪಠ್ಯ ಪುಸ್ತಕಗಳ ಜೊತೆಗೆ ಪಠ್ಯೇತರ ಪುಸ್ತಕಗಳನ್ನ ಓದುವಂತ ವ್ಯವಸ್ಥೆ ನಿರ್ಮಾಣ ಆಗ್ಲಿಕ್ಕೆ ತಾವು ಏನ್ ಸಲಹೆ ಕೊಡ್ಬೇಕಂತೀರಿ?
0: ನಂದು ಒಂದು ಅದೇ, ನಾವು ಓದುವ ಕಾಲಕ್ಕೆ SSLC ಬಂದಾಗ ಪಠ್ಯಪುಸ್ತಕದ ಜೊತೆಗೆ ನಮ್ಮ ಇಂಗ್ಲಿಷ್ ನಾವೆಲ್ ಇತ್ತು, ಗಲಿವರ್ ಟ್ರಾವೆಲ್ಸ್ ಅಂತ, ಬಹಳ ಅದ್ಭುತವಾದ ಕೃತಿ ಗಲಿವರ್ ಟ್ರಾವೆಲ್ಸ್. ಈಗ ಗಲಿವರ್ ಟ್ರಾವೆಲ್ಸ್ ಓದಿದ್ರೆ ಮಕ್ಕಳಿಗೆ ಬರೆದಂತ ಕೃತಿ ಅದು, ಅವನ ಪ್ರಯಾಣ, ದೊಡ್ಡ ದೊಡ್ಡ ಸಿಗ್ತಾರೆ, ಕೂದಲೇ ತಲೆ ಮೇಲೆ ಓಡಾಡ್ತಾರೆ, ಆ ಕಾದಂಬರಿಯ ಅಂಶ ಪ್ರಭಾವ ಬೀಳ್ತದೆ. ಈಗ ಆ ಒಂದು ಪದ್ಧತಿ ಹೋಗ್ಬಿಟ್ಟಿದೆ, ಕೇವಲ ವಿಷಯವಾರ ಸಬ್ಜೆಕ್ಟ್ ಆಗಿ ವಿಷಯವಾರ ಆಗಿ ಬಂದ್ಬಿಟ್ಟಿದೆ. ನಾವು ಚಿಕ್ಕವರ ಕಾಲಕ್ಕೆ ನಮ್ಮನ್ನ ಬೆನ್ತಟ್ಟಿ ಬಳಸಿ ಒಂದು ಕೊನೆ ಪಿರಿಯಡ್ ನಲ್ಲಿ ಹಾಡನ್ನು ಆಡಿಸಿ ಕಥೆಯನ್ನು ಹೇಳಿಸಿ ತಮ್ ತಮಗೆ ಯಾವ ಏಕಪಾತ್ರ ಮಾಡಿಸಿ ಇಂಥವೆಲ್ಲ ಮಾಡುವಂತಹ
1: ಶಿಕ್ಷಣ ಕೊಡ್ತೀವಿ,
0: ನೈತಿಕ ಶಿಕ್ಷಣ ಅಂತ ಕೊಟ್ಟು ಮಕ್ಕಳನ್ನ ಸರ್ವಾಂಗೀಣ ಉನ್ನತಿಗೆ ದಬ್ಬುವಂತ ಕೆಲಸ ಇತ್ತು. ಬಹಳ ನಮ್ಮ ಕಲಿಸಿದಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರು ಇವತ್ತಿಗೆ ನಮಗೆ ಮಾದರಿಯಾಗಿ ನಮ್ಮ ಜೀವನದುದ್ದಕ್ಕೂ ಕೈ ಹಿಡಿದು ನಡೆಸುವಂತವ್ರು. ನನಗೆ ಕಾಲೇಜ್ ಅಧ್ಯಾಪಕರು ಅಂತಲೂ ಪ್ರಾಥಮಿಕ ಶಾಲಾ ಶಿಕ್ಷಕರು, ಅವ್ರ ಪಾಪ ಹೇಗಾಗಿ ಇರ್ತಿದ್ರೆ ಕೂಡ ನಮ್ಮನ್ನ ಎಷ್ಟು ಪ್ರೀತಿ ಕೊಟ್ಟರೆ ಆ ಪ್ರೀತಿಯನ್ನು ಮರೆಯುವಾಗಿಲ್ಲ. ಏ ನಮ್ಮ ಸ್ವಾಮಿ ಮಗನ ಚೆನ್ನಾಗಿ ಓದ್ತಾ ನೀವು ಕನ್ನಡ ಅಂತ. ಪ್ರೌಢಶಾಲೆ ಓದುವ ಕಾಲಕ್ಕೆ ಬಿಂಬಿಸ್ರ ಅಂತ ಒಬ್ಬ ಟೀಚರ್ ಇದ್ರು ಕನ್ನಡ ಬೋಧ ಹೈಸ್ಕೂಲ್ನಲ್ಲಿ, ಕನ್ನಡದ ಓದಲಿಕ್ಕೆ ನನಗೆ ಬಹಳ ಚೆನ್ನಾಗಿತ್ತು. ಏ ಚಂದ್ರಕಾಂತ್ ಓದ್ರೆ ನಿನ್ ಕನ್ನಡ ಅಂತ ಹೇಳೋರು, ನಾನು ಮುದ್ರಣ ಮನೋರಮ ಸಲಾಪ ಹೋದ್ರೆ ಅದು ನನ್ನ ಕೈ ಮುಗಿತಿತ್ತು. ಆ ಪಾಠ ನಾನು ಮೇಸ್ಟ್ ಆದ್ಮೇಲೆ ನನಗೆ ಹೈಸ್ಕೂಲ್ಗೆ ಬಂದಾಗ ನಾ ಯಾವ ಪಾಠ ಓದಿದ್ದೆ ಎಂಟನೇ ತರಗತಿ ಓದೋ ಕಾಲಕ್ಕೆ, ಅದೇ ಎಂಟನೇ ತರಗತಿಗೆ ಪ್ರೌಢಶಾಲಾ ಸಂದರ್ಭದಲ್ಲಿ ನನ್ನೇ ಬೋಧಿಸುವಂತ ಅವಕಾಶ ನನಗೆ ಬಂದದ್ದು ಬದುಕಿನ ಬಹುದೊಡ್ಡ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಹೀಗೆ ಸಪ್ಲಿಮೆಂಟರಿ ಆಗಿ ಓದೋದು ಹೋಗಿದ್ರು ಕೂಡ ಈಗ ವಾಚನಾಲಯದಲ್ಲಿ ಪುಸ್ತಕಗಳು ಅನೇಕ ಬಂದಿವೆ ನಮಗೆ. ಮಕ್ಕಳ ಸಾಹಿತ್ಯದಲ್ಲಿ ಕೂಡ ಅನೇಕ ಜನ ಕೃಷಿ ಮಾಡಿ ಮೌಲ್ಯಯುತವಾದ ಕೃತಿಗಳನ್ನು ಕೊಟ್ಟಿದ್ದಾರೆ. ಪಠ್ಯದ ಜೊತೆಗೇನೆ ಮಕ್ಕಳ ಮಾಡಿಕೆ ಸಪ್ಲಿಮೆಂಟರಿ ಆಗಿ ಒಂದು ಸಣ್ಣ ಪುಸ್ತಕ, ತಿಂಗಳಿಗೊಂದು ಪುಸ್ತಕ ಆದರೂ ಒಂದು ಇಡಿಯಾಗಿ ಮಕ್ಕಳಿಗೆ ಅಂದರೆ ಎಲ್ಲ ಮಕ್ಕಳಿಗೂ ಉದಾಹರಣೆಗೆ ಒಂದು 40 ಮಕ್ಕಳಿದ್ರೆ 40 ವಿದ್ಯಾರ್ಥಿಗಳಿಗೆ 40 ಪುಸ್ತಕಗಳ ಕೊಡಲಿಕ್ಕೆ ಆಗೋದಿಲ್ಲ. ಒಂದು ಯಾವುದೋ ಒಂದು ಪುಸ್ತಕ ಬಂದು ಇವತ್ತು ಕಾಡು ಕನಸರಿ ಬಿಡಿಗೆ ನಾನು ಪ್ರಸಿದ್ಧಿ ಬಂದದೆ, ಅಥವಾ ಇನ್ನೊಂದು ಯಾವುದೋ ಕೃತಿಗೆ ಪುಸ್ತಕ ಬಂದದೆ ನಾಡೇಶ್ವಜ ಅವ್ರದ್ದು, ಅಂಥವ್ರ ಪುಸ್ತಕ ಒಂದು ಕೊಟ್ಟು ಆ ಮಕ್ಕಳಿಗೆ ಒಬ್ಬನೇ ಮಾಡಲ್ ರೀಡಿಂಗ್ ಓದಿಸಿ ಇದ್ರ ಬಗ್ಗೆ ನೀವು ಅಭಿಪ್ರಾಯ ಏನಂತದೆ, ಆ ಪುಸ್ತಕನ ಒಬ್ಬರಿಗೆ ಓದಿದ್ರೆ ಸೆಕೆಂಡ್ ಕೊಡ್ತಾ ಹೋಗ್ಬೇಕು, ಒಂದು ತಿಂಗಳ ಮಟ್ಟಿಗೆ ಆ ಪುಸ್ತಕ ಓದ್ತಾರೆ. ತಿಂಗಳ ಮಟ್ಟಿಗೆ ಓದಿದ ನಂತರ ಆ ಪುಸ್ತಕ ನಿಮ್ಮ ಅಭಿಪ್ರಾಯ ಏನು ಅಂತ ಮಕ್ಕಳು ಕೇಳಿದ್ರೆ, ಹೌದಲ್ಲ ಅಭಿಪ್ರಾಯ ತಮ್ಮ ಬಾಲ ಭಾಷೆಯಲ್ಲಿ ಮಕ್ಕಳು ಹೇಳ್ತಾರೆ. ಆ ಬಾಲ್ಯದ ಇಷ್ಟ ನೀವು ಬರ್ಕೊಡಿ ಅಂತಂದ್ರೆ ಆ ಕಾದಂಬರಿಯನ್ನು ಓದಿ ಏನ ಮನಸ್ಸಿಕಾಯಿತು, ಅದು 30 ಮಕ್ಕಳಿಂದ ತಗೊಂಡ್ರೆ ಬಹುಶಃ ಎಲ್ಲ ಮಕ್ಕಳು ಬರಲಿಕ್ಕಿಲ್ಲ, ಒಂದು 8 ಮಕ್ಕಳಾಗಿರ್ಬೋದು, ಇಲ್ಲ 4 ಮಕ್ಕಳು, ಆ 4 ಮಕ್ಕಳು ಬರ್ದನ್ನ ಹಿಂಗೆ ಮಾಡ್ಕೊಂತ 12 ತಿಂಗಳಲ್ಲಿ 50 ಪುಟದ ಪುಸ್ತಕ ಆಗ್ತದೆ. ಅದನ್ನೇ ಮಕ್ಕಳು ಬರೆದ್ರು ಅಂತ ಕೊಟ್ರೆ ಅವರಿಗೆ ಬೆನ್ನು ತಟ್ಟಿ ನೀ ಈ ದಿಶೆಯಲ್ಲಿ ಕಾವ್ಯ ಬರೀ, ಕವಿತೆಗಳು, ಕತೆ ಕಟ್ಟೋದ್ರೆ ಆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ರೀತಿಯನ್ನ ಕೂಡ ಮಕ್ಕಳಲ್ಲಿ ಸೃಜನಶೀಲತೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಮಾತು ಹೇಳ್ಬೋದು.
1: ಈಗ ಆಂಗ್ಲ ಸಾಹಿತ್ಯ ಮಕ್ಕಳ ಸಾಹಿತ್ಯಕ್ಕೆ ಬಹಳ ದೊಡ್ಡ
0: ಬೆಲೆ ಇದೆ.
1: ಆಮೇಲೆ ಈಗ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು
0: ಹೌದು
1: ಅವರ ಪಠ್ಯದ ಜೊತೆಗೆ ಒಂದು ನಾನ್ ಫಿಕ್ಷನ್ ಫಿಕ್ಷನ್ ಪುಸ್ತಕ ಖರೀದಿ ಮಾಡ್ತಾರೆ. ಅಲ್ಲಿರುವಂತಹ ಆದ್ಯತೆ ಕನ್ನಡದ ಸ್ವಲ್ಪ ಕಡಿಮೆ.

0: ಆದ್ರೆ ಕನ್ನಡದಾಗ ಅದ್ಭುತ ಪುಸ್ತಕಗಳು ಬಂದವ
1: ಮಕ್ಕಳಿಗೆ, ಮಕ್ಕಳ ಸಾಧನೆ ಅದ್ಭುತ
0: ಹಿಂದೆ ಬರೀ ಒಂದು ಅಕ್ಷರಗಳಲ್ಲಿ ಅಷ್ಟೇ ಪುಸ್ತಕ ಮಾಡ್ತಿದ್ರು, ಈಗ ಅದ್ಭುತ ಚಿತ್ರಗಳ ತೆಗೆದು ಆಮೇಲೆ ಪ್ರಿಂಟಿಂಗ್ ಟೆಕ್ನಾಲಜಿ ಡೆವಲಪ್ ಆಗಿದೆ, ಹಾಗಾಗಿ ಬಹಳ ಅದ್ಭುತ ಪುಸ್ತಕಗಳು ಬಂದಿದೆ. ಆದ್ರೆ ಬರೀ ನೋಡುವ ಪುಸ್ತಕಗಳಾಗಿ ಉಳಿದವೆ, ಓದುವ ಪುಸ್ತಕಗಳಾಗಬೇಕು, ಈ ಬಗ್ಗೆ ಏನು?
1: ಇದು ಒಳ್ಳೆ ಪ್ರಶ್ನೆ, ಬಹಳ ದುರಂತ ಪ್ರಶ್ನೆ. ಕನ್ನಡದ ಸಾಹಿತ್ಯದ ಮಟ್ಟಿಗೆ, ಕೇವಲ ಮಕ್ಕಳ ಸಾಹಿತ್ಯ ಮಾತ್ರ ಅಲ್ಲ, ಪ್ರೌಢ ಸಾಹಿತ್ಯದ ಮಟ್ಟಿಗೆ ಕೂಡ ಇದು. ಕನ್ನಡದಲ್ಲಿ ಸುಮಾರು 5,000-6,000 ಪುಸ್ತಕಗಳು ನಮಗೆ ಗ್ರಂಥಾಲಯ ನೋಂದಣಿಯಾದ ಮುಖಾಂತರ ಗೊತ್ತಾಗುತ್ತೆ. ಆ 5,000-6,000 ಪುಟದಲ್ಲಿ ಒಂದು 50 ಪುಸ್ತಕ ನಮ್ಮ ಜನ ಓದ್ತಾರೋ ಇಲ್ಲ ಅಂತ ನನಗೆ ಅನುಮಾನ ಇದೆ. ನಾನು ಓದ್ತೇನೆ, ಆ ಪ್ರಶ್ನೆ ಬೇರೆ. ಪತ್ರಿಕೆಯಲ್ಲಿ ವಿಮರ್ಶೆ ಬಂದಾಗ, ಒಳ್ಳೆ ಪುಸ್ತಕ ಅನಿಸಿದಾಗ, ಯಾವ ಓದಿದ್ರು ಇವತ್ತಿಗೂ ಪತ್ರ ಬರೆದು ಫೋನ್ ಆಯಿಸಿ ಪುಸ್ತಕ ತರಿಸಿಕೊಳ್ಳುವಂತ ಒಂದು ಕೂತಲ ನನಗಿದೆ. ಅಂದ್ರೆ ಸಾಹಿತಿಯಾದವನು ಸತತ ಅಭ್ಯಾಸಿ ಆಗಿರಬೇಕು, ಅನ್ಯರ ಪುಸ್ತಕ ಓದಿದಾಗ ನಾನೇನು ಬರೀಬಲ್ಲೆ ಅಂತ ಒಂದು ಬೆಳಕು ಅವನಿಗೆ ಸಿಗ್ತದೆ. ಆ ಮುಖಾಂತರವಾಗಿ ಓದುವ ಕೆಲಸ ಆಗಬೇಕು. ಆ ಕಾರಣಕ್ಕಾಗಿ ಅನೇಕ ಪ್ರಕಾಶಕರು ಕೂಡ ಇವತ್ತು ಪುಸ್ತಕ ಪ್ರಕಟ ಮಾಡ್ತಿದ್ರೆ ಮಕ್ಕಳಿಗೆ ಪುಸ್ತಕ ಕೊಡುವಂತ ಕೆಲಸ ಆದ್ರೆ ಅದು ಸಾಧ್ಯ ಆಗ್ತದೆ ಅನ್ನುವಂತ.
0: ನಿಮ್ಮ ಹಲವಾರು ಪುಸ್ತಕಗಳೊಳಗೆ ಮಾವಿನ ಮರ ಬೆಳೆದದ್ದು ಹೀಗೆ ಅಂತ ಒಂದು ಕಥಾ ಸಂಕಲನ, ಅದು ಬಹಳ ಜನಪ್ರಿಯ ಆಯ್ತು. ಬಹಳಷ್ಟು ಜನ ಮಕ್ಕಳು, ಇವನ್ ದೊಡ್ಡವರು ಕೂಡ ಓದಿ ಖುಷಿ ಪಟ್ಟಿರುವಂತ ಆ ಕೃತಿ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ.
1: ಅದು ಮಾವಿನ ಮನೆ ಬೆಳೆದದ್ದು ಮತ್ತು ಇತರ ಕಥೆಗಳು ಅಂತ ಕ್ರೌನ್ ಓನ್ ಫೋರ್ಸ್ ದೊಡ್ಡ ಸರ್ಜನಲ್ಲಿ ತಂದಿರೋದು. ಬಹಳ ಅದ್ಭುತವಾದ ಚಿತ್ರವನ್ನ ಕೃಷ್ಣ ರಾಯಚೂರು ಅವರು ಮುಖಪಟ್ಟು ಕಳಿಸಿಕೊಟ್ರು. ಮಾವಿನ ಮರ ಯಾಕೆ ಬಂತು ಅಂತ ಕೂತಲ್ಲ, ಮಾವಿನ ತಿಂತೀವಿ, ಬಹಳ ರುಚಿಯಾದ ಅಂತ ಹೇಳ್ತೀವಿ, ರಸ ಬಹಳ ಫಲವತ್ತತೆ ಆಗಿರ್ತದೆ, ಈ ಹಣ್ಣು ಯಾಕೆ ಬೆಳೀತು ಅಂತ. ಇದೊಂದು ಹಣ್ಣಲ್ಲ, ಭೂಮಿಯಲ್ಲಿ ಎಲ್ಲ ಹಣ್ಣುಗಳನ್ನ ಭಗವಂತ ಸೃಷ್ಟಿಯಲ್ಲಿ
0: ಕೊಟ್ಟಿದ್ದಾರೆ,
1: ಆದ್ರೆ ಹಣ್ಣುಗಳ ರಾಜ ಮಾವು ಅಂತ ಕರೀತಾರೆ. ಆ ಹಣ್ಣುಗಳ ರಾಜ ಮಾವು ಹೇಗೆ ಬೆಳೀತು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಕಥೆಯನ್ನು ಕೊಟ್ಟಿದ್ವಿ. ಬಹಳ ಅದ್ಭುತವಾದ ಮುಖ ಚಿತ್ರವನ್ನ ಕೃಷ್ಣ ರಾಯಚೂರು ಇಳಿಸಿ ಆ ಪುಸ್ತಕ ನಾನು ಖುಷಿ ಕೊಟ್ಟದಂದ್ರೆ, ಶಿಶು ಸಂಗಮೇಶ ದತ್ತಿ ಪ್ರಸಿದ್ಧಿ ಕೂಡ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರಿನಿಂದ ಪ್ರಸಿದ್ಧಿ ಬಂತು. ಈ ಪುಸ್ತಕ 5 ಮುದ್ರಣ ಕಂಡಿತು. ಅಂದ್ರೆ ಶಹಾಪುರದಂತ ಗ್ರಾಮೀಣ ಪ್ರದೇಶದ್ದು 5 ಮುದ್ರಣ ಮಾರಾಟ ಆಗಿದ್ರೆ 5,000 ಪ್ರತಿ ಲೇಖಕರ ಮಟ್ಟಿಗೆ
0: ದೊಡ್ಡ ದಾಖಲೆ,
1: ಬಹಳ ದೊಡ್ಡ ದಾಖಲೆ. ಯಾಕಂದ್ರೆ 50 ಪುಸ್ತಕ ಮಾರ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಯಾಕೆ ಓದು, ನನಗೂ ಆಶ್ಚರ್ಯವೇ, ಅದು ಯಾಕೆ ಮುದ್ರಣ ಕಂಡಿತು, ಯಾಕೆ ಮಾರಾಟ ಆಯ್ತು.
0: ಈ ಪ್ರಿಂಟ್ ಆಗದೆ 1,000 ಕಾಪಿ,
1: 1,000 ಕಾಪಿ,
0: ಅದರಲ್ಲಿ 5,000 ಕಾಪಿ ಮಾರಾಟ ಆಗ್ತಂದ್ರೆ
1: ಬಹಳ ಅದ್ಭುತವಾದ ಕೆಲಸ ಆಯ್ತು. ಈ ಕಥೆಗಳಲ್ಲಿ ಸುಮಾರು ಒಂದು 25 ಕಥೆಗಳ ಕಣಜ ಇದಿದೆ. 2009 ಈ ಪುಸ್ತಕ ನನಗೆ 8 ಆರಂಭವಾಗಿ 16 5 ಮುದ್ರಣ ಕಂಡಂತ ಪುಸ್ತಕ. ಹೀಗೆ ಈ ಪುಸ್ತಕ ಬಹಳ ಅದ್ಭುತವಾದಂತ ಒಂದು A4 ಸೈಜ್ ನಲ್ಲಿ ಬಹಳ ಚಿತ್ರ ಮತ್ತು ಒಳ್ಳೆ ಕಾಗದ ಅನಿಸಿ 25 ಕಥೆಗಳನ್ನು ಒಳಗೊಂಡಂತ ಪುಸ್ತಕ. ಸುಮಾರು 124 ಪುಟ ಇದೆ. ಅಂದ್ರೆ ಪ್ರತಿಯೊಂದು ಕಥೆಗೂ ಒಂದೊಂದು ಚಿತ್ರ.
0: ಈಗ ಈ 25 ಕಥೆಗಳ ಸಂಕಲನ ಇದು, ಇದರಲ್ಲಿ ನಿಮಗೆ ಬಹಳ ಬಹಳ ಖುಷಿ ಕೊಟ್ಟಂತ ಒಂದು ಕಥೆ ಬಗ್ಗೆ ಅಂತೀರಿ ಏನ್ ಹೇಳಿದ್ರೆ?
1: ಕಥೆಯನ್ನ ಹೋಗುವ ಸಮಯ ಆದ್ರೆ ಒಂದು 5 ಓದೇ ಬಿಡಬಹುದು ಅಂತ ಕತೆ. ಯಾಕಂತಂದ್ರೆ ಕಥೆಗಳು ಮಕ್ಕಳನ್ನ ನೆನೆಸ್ತವೆ. ನಾವು ಯಾವುದು ಪಂಚತಂತ್ರದ ಕಥೆಗಳು, ಬೀರ್ಬಲ್ನ ಕಥೆಗಳು, ಈಸೋಪನ ಕಥೆಗಳು ಹೇಳಿಕೊಂತ ಹೋದ್ರೆ ಅವೆಲ್ಲ ಹಳೆ ಕಾಲದ ಕಥೆಗಳು. ಇವತ್ತಿನ ಮಕ್ಕಳಿಗೆ ಎಂತ ಕಥೆಗಳು ಬೇಕು? ಮಗು ಹೇಗೆ ಸೃಜನಶೀಲ ಬೆಳೆಸಿಕೊಂಡು ಮುಂದೋಗ್ಲಿ ಸಾಧ್ಯ? ಮುಂದೋದ್ರೆ ಯಶೋಗಾಥೆ ಕಥೆಗಳು ಬೇಕು. ನನಗೊಂದು ಬಹಳ ಹಿಡಿಸಿದ್ದು ಅಂದ್ರೆ, ನಾನು ಬಹುಶಃ 5-6 ತರಗತಿ ಓದ ಕಾಲಕ್ಕೆ ಹಿಮಾಲಯ ಅಂತ ಒಂದು ಪಾಠ ಇತ್ತು. ಆ ಹಿಮಾಲಯ ಪಾಠದಲ್ಲಿ ತೇನ್ಸಿಂಗ್ನವರಿಗೆ ಮೊಟ್ಟ ಮೊದಲ ಬಾರಿಗೆ ಹಿಮಾಲಯ ಪರ್ವತನ ಏರಿದ ಅಂತ ಗೊತ್ತಾಗ್ತದೆ. ನಾವು ಯಾವಾಗ 5-6 ತರಗತಿ ಓದುವಂತ ಕಾಲ ಅಂದ್ರೆ ಸುಮಾರು 55 ವರ್ಷಗಳ ಹಿಂದಿನ ಕತೆ. ನಾನು 68 ಅಂದ್ರೆ 55 ವರ್ಷಗಳಿಂದ ನಾನು ಓದಿದಂತ ಕತೆ. ಆ ಕಥೆನ ಮಾಡಬೇಕಂತ ಅವಾಗ್ಲಿಂತ ನನಗೆ ತೇನ್ಸಿಂಗ್ನವರಿಗೆ ಒಂದು ಮಾಡಲ್ ನನಗೆ ಎಡ್ಮಿನ್ ಡೇಲರಿ ಮತ್ತೆ ಇವತ್ತು ನೆನಪಿದೆ. ಅದೊಂದು ಕತೆ ಮಾಡಬೇಕಂತ ಸಂದರ್ಭ ಬಂತದ್ದು. ಅದು ಹೆಂಗ ಕತೆ ಇದ್ದು ಅಂತ ಅನ್ನೋದಕ್ಕೆ ಒಂದು ಸಣ್ಣ ಕಥೆಯನ್ನ ಇಲ್ಲಿ ಹೋದ್ರೆ ಜನಕ್ಕೆ ಗೊತ್ತಾಗ್ತದೆ. ಎವರೆಸ್ಟ್ ಶಿಖರ ಹತ್ತುತ್ತೀಯ ಮಗು ಅಂತ ಮಗು ತಾಯಿಗೆ ಕೇಳ್ತಾರೆ. ಈ ಎವರೆಸ್ಟ್ ಶಿಖರ ಆದಂತ ತಿನ್ಸೋದು ದೊಡ್ಡ ಶ್ರೀಮಂತನೇ ಏನಲ್ಲ, ಅದು ಹೇಗಿದೆ ಅನ್ನೋದಕ್ಕೆ ಕಥೆಯ ಮುಖಾಂತರ ಗೊತ್ತಾಗ. ಹಿಮಾಲಯ ಪರ್ವತ ಶಿಖರ ಶ್ರೇಣಿಗಳಲ್ಲಿ ಮೌಂಟ್ ಎವರೆಸ್ಟ್ ಅತ್ಯಂತ ಎತ್ತರವಾದದ್ದು. ಮುಗುಲಿಗೆ ಮುತ್ತುಕೊಳ್ಳಲು ನಿಂತಿದೆಯೇನೋ ಏನೋಷ್ಟು ಅದರ ಮನಸ್ಸಾದ ತುದಿಗಳು. ಆದ್ರೆ ಎತ್ತರ ನೋಡಿದ್ರೆ ಇದೆ ಝಲ್ ಎನ್ನಿಸುವಂತ ರುದ್ರರಮಣೀಯ ದೃಶ್ಯ. ಆ ಪರ್ವತದ ತೂತದ್ದನ್ನು ಮುಟ್ಟಿದ್ರು ಅವರು ಜಗದ್ವಿಖ್ಯಾತರು, ಹೀರುವ ಸಾಹಿತ್ಯದಲ್ಲಿ ಜಾರಿದ್ರು, ಮರಣಕ್ಕೆ ತುತ್ತಾಗಿ ಅಮರರು. ಜಗದ್ವಿಖ್ಯಾತರಾಗಬೇಕು, ಅಮರರಾಗಬೇಕು, ಎರಡೂ ಸಮಾನವಾದ ಸವಾಲುಗಳೇ. ಇಂಥ ಕಠಿಣವಾದ ಸವಾಲನ್ನು ಸ್ವೀಕರಿಸಿ ಮೌಂಟ್ ಎವರೆಸ್ಟ್ ಶಿಖರ ತುತ್ತದ್ದನ್ನು ತಲುಪಿದವರು ಇಬ್ಬರು ಮಹಾನುಭಾವರು. ಅವರಲ್ಲಿ ಒಬ್ಬರು ತೇನ್ಸಿಂಗ್ ನೋರ್ಕ, ಇವನು ಶರ್ಪ ಜನಾಂಗದವನು. ಹಿಮಾಲಯದ ಗುಡ್ಡಗಾಡಿನಲ್ಲಿ ಮೇಕೆಗಳನ್ನು ಸಾಕಿ ಬದುಕುತ್ತಿದ್ದ ಬಡ ಕುಟುಂಬದವನು. ಪರ್ವತದ ತಪ್ಪಲಿಗೆ ಮೇಕೆಗಳನ್ನು ಮೇಯಿಸಲು ಹೋಗುವ ಸಂದರ್ಭದಲ್ಲಿ ತೇನ್ಸಿಂಗನ ತಾಯಿ ಊಟದ ಬುತ್ತಿಯನ್ನು ಮಡಿಕೆಯಲ್ಲಿ ನೀರನ್ನು ಕೊಡುತ್ತಾ ಮೇಕೆಗಳನ್ನು ಜೋಪಾನ ನಡಿಕೋ ಎಂದು ಹೇಳುತ್ತಿದ್ದಳು. ಜೊತೆಗೆ ಹಿಮಾಲಯದ ಶಿಖರಗಳ ಕಡೆ ತೋರಿ, ಇದುವರೆಗೆ ಯಾರೂ ಈ ಶಿಖರಗಳನ್ನು ಹತ್ತಿಲ್ಲ, ನೀನು ಹತ್ತುತ್ತೀಯಾ ಮಗು ಎಂದು ತೇನ್ಸಿಂಗನ ಕೆನೆಯನ್ನು ನಿವರಿಸುತ್ತಿದ್ದಳು. ತಾಯಿಯ ಈ ಮಾತುಗಳನ್ನು ಪ್ರೇರಣೆಗೊಂಡ ಮಗು ತೇನ್ಸಿಂಗ್ ತನ್ನ 40 ವಯಸ್ಸಿನಲ್ಲಿ ಎವರೆಸ್ಟ್ ಶಿಖರವನ್ನು ಏರಿ ಜಗದ್ವಿಖ್ಯಾತನಾದನು. 1953 ತನ್ನ ಇನ್ನೊಬ್ಬ ಗೆಳೆಯ ಎಡ್ಮಿನ್ ಡೇಲೇರಿ ಜೊತೆ ಎವರೆಸ್ಟ್ ಶಿಖರವನ್ನು ಹತ್ತಿ ಯಶೋಗಾಥೆ ಬರೆದನು. ತೇನ್ಸಿಂಗ್ ಅವರಿಗೆ

0: ಜೊತೆಗೆ ಶಿಖರವನ್ನು ಹತ್ತಿದ ನ್ಯೂಜಿಲೆಂಡ್ನ ಎಡ್ಮಂಡ್ ಎಲಿಯರ್ ಮೊದಲರಲ್ಲಿ ಒಬ್ಬರು. ಎಡ್ಮಂಡ್ ಎಲಿಯರ್ ಅವರು 1919 ಜುಲೈ 20 ಅಟ್ಲಾಂಡ್ನಲ್ಲಿ ಜನಿಸಿದರು. ತಮ್ಮ 33ನೇ ವಯಸ್ಸಿನಲ್ಲಿ ಯಶಸ್ಸಿನ ಶಿಖರವನ್ನು ಏರಿದರು. ನೇಪಾಳದ ಶೆರ್ಪಾ ಜನಾಂಗದ ತೆನ್ಸಿಂಗ್ ನೋರ್ಕೆ, ಇನ್ನೊಂದು ಕೂಡಲೇ ಅಟ್ಲಾಂಡಿನ ಹಿಲೇರಿ, ಇಬ್ಬರು ಬಡ ಕುಟುಂಬದ ಜೀವಿಗಳೇ. ಅವರು ತಮ್ಮ ಸಾಹಸಕ್ಕೆ ಬಡತನವೆಂದು ಅಡ್ಡ ಬರಲಿಲ್ಲ. ಇಬ್ಬರು ಬದುಕು ಪ್ರಾಣಿ ಪಕ್ಷಿ ಕೀಟಗಳೊಂದಿಗೆ. ತೇನ್ಸಿಂಗ್ನವರ್ಗೆ ಮೇಕೆಗಳನ್ನು ಮೇಯಿಸಿದ್ರೆ ಎಡ್ಮಂಡ್ ಎಲಿಯರಿ ಜೇನು ಸಾಕಾಣಿಕೆಯನ್ನು ಮಾಡಿ ತಮ್ಮ ಉಪಜೀವನವನ್ನು ಮಾಡುತ್ತಿದ್ದರು. ಗೌರವರ್ಣ, 6 ಅಡಿ ಎತ್ತರ, ಬಲಶಾಲಿಯ ದೇಹವನ್ನೂ ಗುರುತಿಸಿದ ಬ್ರಿಟಿಷ್ ತಂಡದ ಜಾನಂಟ್ ಅವರು ಇಲೇರಿಯವರನ್ನ ಹಿಮಾಲಯ ಶಿಖರ ಹತ್ತುವುದಕ್ಕೆ ಅಂತಿಮ ಸ್ಪರ್ಧೆಯಾಗಿ ಆಯ್ಕೆ ಮಾಡಿದರು. ಹಿಮಾಲಯ ಪರ್ವತದ ರುದ್ರರಮಣೀಯ ದೃಶ್ಯ, ಅದರ ಗಾತ್ರ, ಎತ್ತರ, ಆಳವನ್ನೂ ಗುರುತಿಸಿದ ಎಡ್ಮಂಡ್ ಎಲಿಯವರ ಜೊತೆ ನೇಪಾಳದ ತೇನ್ಸಿಂಗ್ ನೌಕೆ ಜೊತೆಗೂಡಿ ಎವರೆಸ್ಟ್ ಶಿಖರದ ತುತ್ತುದಿಯನ್ನು ಮೊಟ್ಟ ಬದಲ ಬಾರಿಗೆ ಮುಟ್ಟಿದಾಗ ಇಡೀ ಜಗತ್ತು ಆಶ್ಚರ್ಯಚಕಿತಗೊಂಡ ನುಡಿತು. ಇವರಿಬ್ಬರ ಸಾಹಸಕ್ಕೆ ಮನದುಂಬಿ ಹರಿಸಿತು. ಹಿಮಾಲಯ ಪರ್ವತದ ಗಿರಿಶಿಖರ ಹತ್ತುವುದೆಂದರೆ ಮತ್ತೆ ಮುಟ್ಟಿ ಬಂದಂತೆಯೇ ಸರಿ. ಇಂಥ ಒಂದು ಕಥೆಯನ್ನು ನಾವು ಮಕ್ಕಳಿಗೆ ಯಾಕೆ ಹೇಳಬೇಕು ಅಂತಂದ್ರೆ, ಒಬ್ಬ ತೇನ್ಸಿಂಗ್ ನೌಕೆ ಕುರಿಗಳನ್ನು ಮೇಯಿಸಿದಂತ ಒಬ್ಬ ಬಾಲಕ, ಅದಕ್ಕೆ ತಾಯಿ ತನ್ನ ಮಗುವಿಗೆ ಪ್ರೋತ್ಸಾಹ ಕೊಟ್ಟಳು ಅಂದ್ರೆ, ಅವ ಕುರಿ ಕಾಯ್ತಾ ಹೋಗುವಂತ ಒಬ್ಬ ಹುಡುಗ, ಅದು ಕಡಿದಾದಂತಹ ಪರ್ವತ ರಮಣೀಯ ದೃಶ್ಯ, ಅಲ್ಲಿ ಕುರಿ ಕಾಯ್ಲಿಕ್ಕೆ ಹೋಗ್ಬಿಡದೆ ಬುತ್ತಿಯನ್ನು ಕೊಟ್ಟು ನೀರನ್ನು ಕೊಟ್ಟು ಅವನ ಗಲ್ಲವನ್ನು ತಡಿವಿ. ಇದುವರೆಗೆ ಯಾರಿಟ್ಲ ನೀನು ಏರ್ಬಲ್ಲಿಯ ಮಗುವಂತ ಒಂದು ಬೀಜವನ್ನು ಊರ್ತಾಳೆ. ಅದನ್ನ 35-40 ವರ್ಷಗಳಲ್ಲಿ ಅದು ತೇನ್ಸಿಂಗ್ ಏರಿ ಆ ಕೆಲಸ ಅಂದ್ರೆ, ಮನೆಯೇ ಮೊದಲ ಪಾಠ ಶಾಲೆ, ಜನನೇ ತಾನೇ ಮೊದಲ ಗುರು, ಜನತೆಯಿಂದ ಕಲಿತ ನಾವು ಧನ್ಯರು ಎನ್ನುವಂತ ಒಂದು ಕವಿವಾಣಿ ನಮಗೆ ಇಲ್ಲಿ ಬಹಳ ಆರೈಕೆಯಾಗಿ ಇಲ್ಲಿ ನಮ್ಮ ಮುಂದೆ ನಿಂತಿದೆ ಎನ್ನುವುದಕ್ಕೆ ನಮ್ಮ ಸಾಕ್ಷಿಭೂತವಾಗಿ ನಿಲ್ತದೆ.
1: ಕೇಳಿದ್ರಲ್ಲ ಶ್ರೋತೃಗಳೇ, ಚಂದ್ರಕಾಂತ್ ಕರದಳ್ಳಿ ನಮ್ಮ ಭಾಗದ ಬಹುದೊಡ್ಡ ಸಾಹಿತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಪಡೆದ ಮೊಟ್ಟ ಮೊದಲ ವ್ಯಕ್ತಿಯೂ ಕೂಡ ಹೌದು. ಜ್ಞಾನವೇ ಕ್ರಿಯೆ, ಕ್ರಿಯೆಯೇ ಜ್ಞಾನ ಎಂಬ ಮಾತು ಹೇಳ್ತಾರೆ. ಸದಾ ಕ್ರಿಯಾಶಾಲಾದರೆ ಜ್ಞಾನದ ದಾರಿ ಸುಲಭ ಆಗಿ ಸಿಗ್ತದೆ ಅನ್ನುವ ಮಾತು ಹೇಳ್ತಾರೆ. ಹಾಗಾಗಿ ಚಂದ್ರಕಾಂತ್ ಕರದಳ್ಳಿಯವರು ಎಷ್ಟೇ ಬಡತನದಿಂದ ಬೆಳೆದು ಬಂದಿದ್ರು ಕೂಡ ತಮ್ಮ ಕ್ರಿಯಾಶೀಲತೆಯಿಂದ ಸಾಧನೆಯ ಮೆಟ್ಟಿಲನ್ನು ಏರಿದವರು. ಅಂತಹ ಅದ್ಭುತ ವ್ಯಕ್ತಿಯಾಗಿರುವಂಥ ಕರದಳ್ಳಿಯವರ ಜೀವನಾನುಭವವನ್ನು, ಸಾಹಿತ್ಯ ಅನುಭವವನ್ನು, ಶಿಕ್ಷಕ ವೃತ್ತಿ ಅನುಭವವನ್ನು ಕೇಳಿದಿವಲ್ಲ, ಅವರಿಗೆ ನಮ್ಮೆಲ್ಲರ ಪರವಾಗಿ, ಆಕಾಶವಾಣಿ ಕಲಬುರಗಿಯ ಶ್ರೋತೃಗಳ ಪರವಾಗಿ ಮತ್ತೊಮ್ಮೆ ಮನದುಂಬಿ ಅಭಿನಂದನೆಗಳನ್ನು ಸಲ್ಲಿಸಿ ಬೀಳ್ಕೊಡೋಣ. ನಮಸ್ಕಾರ.
0: ನಮಸ್ಕಾರ ಎಲ್ಲ ಶ್ರೋತೃಗಳಿಗೂ ಮತ್ತು ಸಂದರ್ಶನ ಮಾಡಿದ ತಮಗೂ, ಕಲಬುರಗಿ ಆಕಾಶವಾಣಿ ನಿಲಯದ ಎಲ್ಲ ಅಧಿಕಾರಿಗಳು ಕೂಡ ನಾನು ಹೃದಯಪೂರ್ವಕ ನಮಸ್ಕಾರ ಸಲ್ಲಿಸ್ತೇನೆ. ಸಂದರ್ಶನ ಕೇಳಿದ ಅವರು ಖುಷಿ ಪಡಲಿ, ಮತ್ತೆ ಮುಂದಿನವರೆಗೆ ಬೆಳೆಯಲಿ ಅಂತ ನಾನು ಆಶಿಸ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು.
2: ಇದುವರೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ನೀಡುವ 2019 ಸಾಲಿನ ಬಾಲ ಸಾಹಿತ್ಯ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಶ್ರೀ ಚಂದ್ರಕಾಂತ್ ಕರದಳ್ಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪತ್ರಕರ್ತ ಶ್ರೀ ಪ್ರಭಾಕರ್ ಜೋಶಿ. ನಿರ್ಮಾಣ ಅನಿಲ್ ಕುಮಾರ್ ಹೆಚ್ಎನ್.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ
2: ಕಲೆಗೆ ಜೀವ, ಕಲೆಗೆ ದೈವ, ಕಲೆಗೆ ಬಾಳು ಮೀಸಲು.
3: ಕಲೆಯೇ ಜೀವ, ಕಲೆಯೇ ದೈವ,
1: ಕಲೆಯೇ ಜೀವ, ಕಲೆಯೇ ದೈವ.
3: ಕನ್ನಡ ಚಿತ್ರರಂಗದ ಸಾಧಕರ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ.
1: ರಚನೆ ಎಸ್ ಪ್ರಕಾಶ್.
2: ಕಲೆಗೆ ಜೀವ, ಕಲೆಗೆ ದೈವ, ಕಲೆಗೆ ಬಾಳು ಮೀಸಲು.
3: ಕೇಳಿ ಕಾರ್ಯಕ್ರಮ
1: ಕಲೆಯೇ ಜೀವ, ಕಲೆಯೇ ದೈವ.
2: ಸೇವೆಗೊಂದು ಹೂವು ನಾನು, ಲಲಿತ ಕಲೆಯ ಗುಡಿಯೊಳು.
4: ಕೇಳುವರಿಗೆಲ್ಲ ನಮಸ್ಕಾರ. ಸೆಪ್ಟೆಂಬರ್ 22ನೇ ತಾರೀಕು ಕನ್ನಡದ ಹಿರಿಯ ಜನಪ್ರಿಯ ಹಿನ್ನೆಲೆ ಗಾಯಕ ಶ್ರೀ ಪಿ ಬಿ ಶ್ರೀನಿವಾಸ್ ಅವರ ಜನ್ಮದಿನ. ಇವತ್ತು ಅವರು ದೈಹಿಕವಾಗಿ ನಮ್ಮೊಂದಿಗಿಲ್ಲ, ಆದರೂ ಅವರ ಹಾಡುಗಳ ಮೂಲಕ ಚಿರಂಜೀವಿಯಾಗಿದ್ದಾರೆ.

ಪಿಬಿ ಶ್ರೀನಿವಾಸ್ ಅವರ ಪೂರ್ಣ ಹೆಸರು ಪ್ರತಿವಾದಿ ಭಯಂಕರ ಶ್ರೀನಿವಾಸಾಚಾರಿ. ಪ್ರತಿವಾದಿ ಭಯಂಕರ ಅಂದ್ರೆ ಇವರ ಕುಟುಂಬಕ್ಕೆ ಬಂದ ಹೆಸರದು. 1930 ಸೆಪ್ಟೆಂಬರ್ 22 ಆಂಧ್ರಪ್ರದೇಶದ ಕಾಕಿನಾಡ ಅನ್ನುವ ಊರಿನಲ್ಲಿ ಶ್ರೀ ಪಣೀಂದ್ರ ಸ್ವಾಮಿ ಹಾಗೂ ಶ್ರೀಮತಿ ಶೇಷಗಿರಿಯಮ್ಮ ದಂಪತಿಗಳಿಗೆ ಶ್ರೀನಿವಾಸರು ಜನಿಸಿದರು. ಇವರು ಓದಿದ್ದು ಬಿಕಾಂ, ನಂತರ ಹಿಂದಿ ಭಾಷೆಯಲ್ಲಿ ವಿಶಾರದ ಪದವಿ ಪಡೆದರು. ಇವರ ತಾಯಿಯವರಿಗೆ ಹಾಡುವ ಆಸಕ್ತಿ ಇತ್ತು, ಹೀಗಾಗಿ ಪಿಬಿ ಶ್ರೀನಿವಾಸರಿಗೆ ಕೂಡ ಸಂಗೀತದ ಬಗ್ಗೆ ಬಾಲ್ಯದಿಂದ ಗಮನ ಹರಿಯಿತು. ರೇಡಿಯೋ ಹಾಗೂ ಗ್ರಾಮ್ಫೋನ್ ರೆಕಾರ್ಡ್ಗಳಲ್ಲಿ ಇವರು ಲತಾ ಮಂಗೇಶ್ಕರ್, ಮೊಹಮ್ಮದ್ ರಫಿ, ಮುಕೇಶ್, ತಲತ್ ಮೊಹಮ್ಮದ್ ಮುಂತಾದವರು ಹಾಡಿದ ಗೀತೆಗಳನ್ನು ಕೇಳಿ ಪ್ರಭಾವಿತರಾಗಿದ್ದರು. ಶಾಸ್ತ್ರೀಯ ಸಂಗೀತದ ಅಭ್ಯಾಸ ಸರಿಯಾಗಿ ಆಗಲಿಲ್ಲ, ಆದರೂ ಬೇರೆಯವರು ಹಾಡಿದ್ದನ್ನು ಅನುಕರಿಸಿ ಹಾಡುವ ಅಭ್ಯಾಸನ ಬೆಳೆಸಿಕೊಂಡರು. ಇವರ ತಂದೆಗೆ ಸಿನಿಮಾಗೆ ಕಳಿಸೋದಕ್ಕೆ ಇಷ್ಟ ಇರಲಿಲ್ಲ, ಆದರೂ ಅವರ ಸ್ನೇಹಿತರಾದ ಪ್ರಸಿದ್ಧ ವೀಣಾ ವಿದ್ವಾನ್ ಏಮನಿ ಶಂಕರ ಶಾಸ್ತ್ರಿ ಅವರ ಮೂಲಕ ಜಮಿನಿ ಸ್ಟುಡಿಯೋಗೆ ಸೇರಿಕೊಂಡರು ಪಿ ಬಿ ಶ್ರೀನಿವಾಸ್ ಅವರು. ಅಲ್ಲಿ ಏಮನಿ ಶಂಕರ ಶಾಸ್ತ್ರಿ ಅವರು ಜಮಿನಿ ಸ್ಟುಡಿಯೋದಲ್ಲಿ ಸಂಗೀತ ನಿರ್ದೇಶಕರಿಗೆ ಸಲಹೆಗಳನ್ನ ಕೊಡೋದಕ್ಕೆ ಹೋಗ್ತಿದ್ರು. ಇವರು 1952 ಜಮಿನಿ ಸಂಸ್ಥೆಯ ಎಸ್ಎಸ್ ವಾಸನ್ ಹಿಂದಿ ಭಾಷೆಯಲ್ಲಿ ತಯಾರಿಸಿದ ಮಿಸ್ಟರ್ ಸಂಪತ್ ಅನ್ನುವ ಚಿತ್ರಕ್ಕೆ ಅವರು ಸಂಗೀತ ನಿರ್ದೇಶನ ಮಾಡ್ತಿದ್ರು. ಅದು ಕನ್ನಡಿಗ ಆರ್ ಕೆ ನಾರಾಯಣ್ ಬರೆದ ಇಂಗ್ಲಿಷ್ ಕಾದಂಬರಿ ಮಿಸ್ಟರ್ ಸಂಪತ್ ಅದನ್ನು ಆಧರಿಸಿತ್ತು. ಈ ಸಿನಿಮಾದಲ್ಲಿ ತಲತ್ ಮೊಹಮ್ಮದ್, ಗೀತಾದ ಶಂಶಾದ್ ಬೇಗಂ ಮುಂತಾದ ಗಾಯಕರು ಹಾಡ್ತಾ ಇದ್ರು. ಇವರ ಜೊತೆ ಒಂದು ಸಮೂಹ ಗಾನದಲ್ಲಿ ಕೆಲವು ಸಾಲುಗಳನ್ನು ಹಾಡುವುದರ ಮೂಲಕ ಪಿ ಬಿ ಶ್ರೀನಿವಾಸ್ ಅವರಿಗೆ ಹಿನ್ನೆಲೆ ಗಾಯಕರಾಗಕ್ಕೆ ಅವಕಾಶ ಮಾಡಿಕೊಟ್ರು. ಹೀಗಾಗಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ ಮೊದಲ ಗೀತೆ ಹಿಂದಿ ಚಿತ್ರದ್ದು, 1952 ಮಿಸ್ಟರ್ ಸಂಪತ್. ಈ ಗೀತೆಯನ್ನು ಆಲಿಸಿದ ನಮ್ಮ ಕನ್ನಡಿಗ ಆರ್ ನಾಗೇಂದ್ರರಾವ್ ಜಾತಕ ಫಲ ಅನ್ನುವ ಸಿನಿಮಾದಲ್ಲಿ ಹಾಡೋದಕ್ಕೆ ಪಿ ಬಿ ಶ್ರೀನಿವಾಸ್ ಅವರಿಗೆ ಮೊದಲ ಅವಕಾಶ ಕಲ್ಪಿಸಿದ್ರು. ಆ ಗೀತೆ ಈಗ ಕೇಳೋಣ, ಜಾತಕ ಫಲ ಚಿತ್ರದ

ಕೇಳುಗರೆ, 1953 ತೆರೆ ಕಂಡ ಜಾತಕ ಫಲದಿಂದ ಗಣೇಶನ ಗಲಾಟೆ ವರೆಗೆ 45 ವರ್ಷಗಳಲ್ಲಿ 350 ಸಿನಿಮಾಗಳಿಂದ ಸುಮಾರು 1,000 ಗೀತೆಗಳನ್ನು ಕನ್ನಡದಲ್ಲಿ ಪಿ ವಿ ಶ್ರೀನಿವಾಸ ಹಾಡಿದ್ದಾರೆ. ಜಾತಕ ಫಲ ಒಂದೇ ಸಲ ಕನ್ನಡ, ತೆಲುಗು, ತಮಿಳು ಭಾಷೆಗಳಲ್ಲಿ ತಯಾರಾಗಿತ್ತು. ಚಿಂತಿಸಿದರು ರಮಣಿ ಜೊತೆಗೆ ಮೂಡತನ ವಿಧೇಯಕೆ ಎನ್ನುವ ಮತ್ತೊಂದು ಗೀತೆಯನ್ನು ಕೂಡ ಪಿ ವಿ ಶ್ರೀನಿವಾಸ ಹಾಡಿದ್ರು. ಆ ಸಿನಿಮಾದಲ್ಲಿ 3 ಭಾಷೆಗಳಲ್ಲಿ ಈ ಚಿತ್ರ ತಯಾರಾಯಿತು. ಹೀಗಾಗಿ ಅವರು ಕನ್ನಡ, ತೆಲುಗು, ತಮಿಳು ಪ್ರೇಕ್ಷಕರಿಗೆ ಒಂದೇ ಸಲ ಪರಿಚಯ ಆಗಿ ತ್ರಿಭಾಷಾ ಗಾಯಕರು ಅಂತ ಅನಿಸಿಕೊಂಡ್ರು. ಪಿ ಬಿ ಎಸ್ ಗಾಯಕರಾದ ಮರುವರ್ಷನೆ ಅಂದರೆ 1954 ರಾಜ್ಕುಮಾರ್ ನಾಯಕರಾಗಿ ಬೇಡರ ಕಣ್ಣಪ್ಪ ಚಿತ್ರದಿಂದ ಪ್ರಸಿದ್ಧರಾದರು. ಅವರಿಗೆ ಜಯರಾಮನ್ ಎಂಬ ತಮಿಳು ಗಾಯಕರು ಹಾಡಿದ್ರು. ಭೂಕೈಲಾಸ ಸಿನಿಮಾದಲ್ಲೂ ಕೂಡ ಇವರೇ ಹಾಡಿರೋದು. ಮತ್ತೆ ಒಂದೆರಡು ಸಿನಿಮಾಗಳಲ್ಲಿ ಎ ಎಂ ರಾಜ, ರಘುನಾಥ್ ಪಾಣಿಗ್ರಾಹಿ, ಜಿ ಕೆ ವೆಂಕಟೇಶ್ ಮುಂತಾದವರು ಹಾಡಿದ್ರು. ಬೇಡರ ಕಣ್ಣಪ್ಪ ತೆಲುಗಿನಲ್ಲಿ ತಯಾರಾದಾಗ ರಾಜ್ಕುಮಾರ್ ಅವರೇ ನಾಯಕರಾಗಿ ನಟಿಸಿದ್ರು. ಅದರಲ್ಲಿ ಮೊದಲ ಬಾರಿಗೆ ರಾಜ್ಕುಮಾರ್ ಅವರಿಗೆ ಘಂಟಸಾಲ ಹಿನ್ನೆಲೆ ಗಾಯಕರಾಗಿ ಹಾಡಿದ್ರು. 1956 ಟಿ ವಿ ಸಿಂಗ್ ಠಾಗೋರ್ ನಿರ್ದೇಶನ ಮಾಡಿದ ಓಹಿಲೇಶ್ವರ ಎನ್ನುವ ಸಿನಿಮಾದಲ್ಲಿ ಜಿ ಕೆ ವೆಂಕಟೇಶ್ ಸಂಗೀತ ನಿರ್ದೇಶಕರಾಗಿದ್ದರು. ಇದು ರಾಜ್ಕುಮಾರ್ ನಟಿಸಿದ 5ನೇ ಚಿತ್ರ. ಈ ಚಿತ್ರದಲ್ಲಿ ಮೊದಲ ಬಾರಿಗೆ ಕನ್ನಡದಲ್ಲಿ ಘಂಟಸಾಲ ಅವರು ಈ ದೇಹದಿಂದ ದೂರನಾದ ಏಕೆ ಆತ್ಮನೆ ಅನ್ನುವ ಗೀತೆಯನ್ನು ರಾಜ್ಕುಮಾರ್ಗಾಗಿ ಹಾಡಿದ್ರು. ಅದೇ ಸಿನಿಮಾದಲ್ಲಿ ಶರಣು ಶಂಭೋ ಎನ್ನುವ ಭಕ್ತಿ ಗೀತೆಯನ್ನು ಸ್ವತಃ ರಾಜ್ಕುಮಾರ್ ಹಾಡಿದ್ರು. ಇದು ರಾಜ್ಕುಮಾರ್ ಸಿನಿಮಾದಲ್ಲಿ ಹಾಡಿದ ಮೊದಲ ಗೀತೆಯಾಗಿತ್ತು. ಇದೇ ಚಿತ್ರದಲ್ಲಿ ಪಿ ಬಿ ಶ್ರೀನಿವಾಸ್ ಅವರಿಗೆ ಒಂದು ಅವಕಾಶ ಕೊಟ್ಟರು. ನಾ ಪಾಪವದೇನ ಮಾಡಿದೆನೋ ಎನ್ನುವ ಗೀತೆ, ಇದು ಕುರಾ ಸೀತಾರಾಮ ಶಾಸ್ತ್ರಿ ಬರೆದಿದ್ದು. ಇದು ರಾಜ್ಕುಮಾರ್ ಅವರಿಗೆ ಪಿ ಬಿ ಶ್ರೀನಿವಾಸ್ ಹಾಡಿದ ಮೊದಲ ಗೀತೆಯಾಗಿ ದಾಖಲಾಗಿದೆ. ಮುಂದೆ ಇದೇ ಜಿ ಕೆ ವೆಂಕಟೇಶ್ ರಾಜ್ಕುಮಾರ್ ಅವರಿಗಾಗಿ ಪಿ ಬಿ ಶ್ರೀನಿವಾಸ್ ಅವರಿಂದ 100 ಗೀತೆಗಳನ್ನು ಹಾಡಿಸಿದ್ದಾರೆ. 1974 ಸಂಪತ್ತಿಗೆ ಸವಾಲ್ ತನಕ ರಾಜ್ಕುಮಾರ್ ಗಾಯಕರಾಗಿ ಪ್ರಸಿದ್ಧರಾಗುವ ತನಕ ಜಿ ಕೆ ವೆಂಕಟೇಶ್ ತುಂಬಾ ಹಾಡುಗಳನ್ನು ಪಿ ಬಿ ಶ್ರೀನಿವಾಸರಿಂದ ಹಾಡಿಸಿದ್ದಾರೆ. ಆದರೂ ಪಿ ಬಿ ಶ್ರೀನಿವಾಸ್ ರಾಜ್ಕುಮಾರ್ ಜೋಡಿ ಜನರ ಗಮನಕ್ಕೆ ಬಂದಿದ್ದು ರಾಜ್ಕುಮಾರ್ ಅವರ ಚಿತ್ರ ಭಕ್ತ ಕನಕದಾಸ. 1960 ಇದು ತೆರೆ ಕಣ್ತು. ವೈಆರ್ ಸ್ವಾಮಿ ಡೈರೆಕ್ಷನ್ ಮಾಡಿದ್ರು. ಈ ಸಿನಿಮಾದಲ್ಲಿ ಏನು ಅಂದ್ರೆ ಎಲ್ಲಾ ಗೀತೆಗಳನ್ನ ಪಿ ಬಿ ಶ್ರೀನಿವಾಸ್ ರಾಜ್ಕುಮಾರ್ಗಾಗಿ ಹಾಡಿದ್ರು. ಸಂಗೀತ ನಿರ್ದೇಶಕ ಎಂ ವೆಂಕಟರಾಜು ಇವರಿಗೆ ಅವಕಾಶ ಕೊಟ್ಟಿದ್ರು. ಕನಕದಾಸ ಸಿನಿಮಾದ ಎಲ್ಲಾ ಗೀತೆಗಳು ತುಂಬಾ ಚೆನ್ನಾಗಿವೆ. ಆದರೆ ಪಿ ಬಿ ಶ್ರೀನಿವಾಸ್ ಅವರು ತುಂಬಾ ಇಷ್ಟಪಡ್ತಿದ್ದ ಗೀತೆ ನಟಭೈರವಿ ರಾಗದಲ್ಲಿರುವ ಬದುಕಿದೇನು ಬದುಕಿದೇನು ಭವಯನೆಗೆ ಹಿಂಗಿತು. ಈ ಗೀತೆಯನ್ನು ಈಗ ಕೇಳೋಣ.

ಕನಕದಾಸ ಚಿತ್ರದ ಯಶಸ್ಸಿನ ನಂತರ ರಾಜ್ಕುಮಾರ್ ಅವರ ಎಲ್ಲಾ ಚಿತ್ರಗಳಲ್ಲೂ ಪಿ ಬಿ ಶ್ರೀನಿವಾಸ್ ರಾಜ್ಕುಮಾರ್ ಅವರಿಗೆ ಹಾಡಲು ಶುರು ಮಾಡಿದ್ರು. ಪಿ ಬಿ ಎಸ್ ಚಿತ್ರ ಜೀವನದಲ್ಲಿ ಸಾವಿರಾರು ಹಾಡುಗಳ ಹಿಂದೆ ನೂರಾರು ಜನರ ಪರಿಶ್ರಮ ಇದೆ. ಹಾಡುಗಳ ರೆಕಾರ್ಡಿಂಗ್ ಸಂದರ್ಭದಲ್ಲಿ ಹಲವಾರು ಪ್ರಸಂಗಗಳು ಇವೆ. ಈ ಕಾರ್ಯಕ್ರಮದಲ್ಲಿ ಕೆಲವು ಪ್ರಸಂಗಗಳನ್ನ ನಾವು ಹಂಚಿಕೊಳ್ತಾ ಇದ್ದೀವಿ. 1961ರಲ್ಲಿ ರಣಧೀರ ಕಂಠೀರವ ಅನ್ನುವ ಕನ್ನಡ ಸಿನಿಮಾ ತಯಾರಾಯಿತು. ಇದು ಕನ್ನಡದ 100ನೇ ವಾಕ್ ಚಿತ್ರ. ವಿಶೇಷ ಅಂದ್ರೆ ರಾಜ್ಕುಮಾರ್, ಜಿ ವಿ ಅಯ್ಯರ್, ನರಸಿಂಹರಾಜು, ಬಾಲಕೃಷ್ಣ ಈ ನಾಲ್ವರು ಕಲಾವಿದರು ಸೇರಿ ಕನ್ನಡ ಕಲಾವಿದರ ಕಾಣಿಕೆ ಅಂತ ಈ ಸಿನಿಮಾನ ನಿರ್ಮಾಣ ಮಾಡಿದ್ರು. ಈ ಸಿನಿಮಾದಲ್ಲಿ ಉದಯಕುಮಾರ್ ಅವರು ಸಂಗೀತದ ಗುರುಗಳಾಗಿ ಪಾತ್ರ ಮಾಡಿದ್ರು. ಅವರಿಗಾಗಿ ಜಿ ಕೆ ವೆಂಕಟೇಶ್ ಒಂದು ಗೀತೆನ ಶಾಸ್ತ್ರೀಯ ಸಂಗೀತದ ರಾಗವೊಂದರಲ್ಲಿ ಸಂಯೋಜಿಸಿದ್ರು. ಮೊದಲಿಗೆ ಈ ಗೀತೆನ ಹಾಡೋದಕ್ಕೆ ಹಿಂದಿಯ ಪ್ರಸಿದ್ಧ ಗಾಯಕ ಮನ್ನಡೆ ಅವರನ್ನ ಕರೆಸಿದ್ರು. ಅವರು ಹಾಡನ್ನ ರೆಕಾರ್ಡ್ ಮಾಡುವಾಗ ಅವರಿಗೆ ಜ್ವರ ಬಂತು. ನಂತರ ರಘುನಾಥ ಪಾಣಿಗ್ರಹಿ ಎನ್ನುವ ಸಂಗೀತ ವಿದ್ವಾಂಸರನ್ನ ಕರೆಸಿದ್ರು. ಅವರು ಹಾಡು ರೆಕಾರ್ಡ್ ಮಾಡುವಾಗ ಅವರಿಗೂ ಜ್ವರ ಬಂತು. ಮೂರನೆಯವರಾಗಿ ಪಿ ಬಿ ಶ್ರೀನಿವಾಸ್ ಅವರನ್ನ ಕರೆಸಿ ಈ ಹಾಡನ್ನು ಹಾಡಿಸಿದ್ರು. ಪಿ ಬಿ ಶ್ರೀನಿವಾಸ್ ಅವರಿಗೆ ಆರೋಗ್ಯದಲ್ಲಿ ಏನು ವ್ಯತ್ಯಾಸ ಆಗಲಿಲ್ಲ. ಹೀಗಾಗಿ ನಾವು ಸಿನಿಮಾದಲ್ಲಿ ಈಗ ಕೇಳುವ ಹಾಡು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿನಲ್ಲಿದೆ. ಈಗ ಕೇಳೋಣ ಆ ಗೀತೆಯನ್ನ. ಸಂಗೀತ ದೇವತೆಯೇ, ರಚನೆ ಜಿ ವಿ ಅಯ್ಯರ್.

ಕೇಳಿದ್ರೆ ನಿಮಗೆಲ್ಲ ಗೊತ್ತಿರಬಹುದು, ಪಿ ಬಿ ಶ್ರೀನಿವಾಸ್ ಎಸ್ ಜಾನಕಿ ಇವರದು ಕನ್ನಡ ಚಿತ್ರರಂಗದ ಅಪೂರ್ವ ಜೋಡಿ. ಹಲವಾರು ಯುಗಳ ಗೀತೆಗಳನ್ನ, ಭಕ್ತಿ ಗೀತೆಗಳನ್ನ ಜೊತೆಯಲ್ಲಿ ಹಾಡಿದ್ದಾರೆ. 1959 ಅಬ್ಬ ಆ ಹುಡುಗಿ ಸಿನಿಮಾದಿಂದ ಪ್ರಾರಂಭಿಸಿ 1977 ಸೊಸೆ ಸಂದ ಸೌಭಾಗ್ಯದವರೆಗೆ 50ಕ್ಕಿಂತ ಹೆಚ್ಚು ಯುಗಳ ಗೀತೆಗಳನ್ನು ಇವರು ಹಾಡಿದ್ದಾರೆ. ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ಮಾನವ, ಅಮೆರಿಕದ ನೀಲ್ ಆರ್ಮ್‌ಸ್ಟ್ರಾಂಗ್ ಕುರಿತು ಪಿ ಬಿ ಶ್ರೀನಿವಾಸ್ ತಾವೇ ರಚಿಸಿ ಸಂಗೀತ ನೀಡಿದ ಇಂಗ್ಲಿಷ್ ಗೀತೆ ಮ್ಯಾನ್ ಆನ್ ದಿ ಮೂನ್, ಈ ಗೀತೆಗೆ ಕೂಡ ಪಿ ಬಿ ಶ್ರೀನಿವಾಸ್ ಎಸ್ ಜಾನಕಿ ಹಾಡಿದ್ದಾರೆ. ಗಣೇಶ ಚತುರ್ಥಿ ದಿನ ನಾವೆಲ್ಲ ಕೇಳುವ ಭಾದ್ರಪದ ಶುಕ್ಲದ ಚೌತಿ ಎಂದು ಗೀತೆ ಕೂಡ ಇವರ ಧ್ವನಿಯಲ್ಲೇ ಇದೆ. ಈಗ ನಾವು ಈ ಜೋಡಿ ಹಾಡಿದ ನಾಮೆಚ್ಚಿದ ಹುಡುಗ ಎನ್ನುವ ಸಿನಿಮಾದ ಗೀತೆಯನ್ನ ಕೇಳೋಣ. ಬೆಳದಿಂಗಳಿನ ನೊರೆಹಾಲು, ರಚನೆ ಆರ್ ಎನ್ ಜಿ ಗೋಪಾಲ್, ಸಂಗೀತ ವಿಜಯ ಭಾಸ್ಕರ್.

ಪಿ ವಿಶ್ವಾಸ್, ಎಸ್ ಜಾನಕಿ ಇವರು ಹಾಡಿರುವ ಒಂದು ದಿನ ಎಲ್ಲಿಂದಲೋ ನೀ ಬಂದೆ, ನೀ ತಂದ ಕಾಣಿಕೆ ನಗೆ ಹೂವ ಮಾಲಿಕೆ, ಬಹುಜನ್ಮದ ಪೂಜಾಫಲ, ನಲಿವ ಮನ, ನಾನೇ ವೀಣೆ ನೀನೇ ತಂತಿ, ಮಲೆನಾಡ ಹೆಣ್ಣ ಮೈಬಣ್ಣ, ತನ್ನಂ ತನ್ನಂ, ರಾಜ ಮುದ್ದುರಾಜ, ಎಲ್ಲೂ ಹೋಗಲ್ಲ ಮಾಮ, ಈ ಹಾಡುಗಳೆಲ್ಲ ನಮ್ಮ ನೆನಪಿಗೆ ಬಂದರೂ ಕೂಡ ನಾಮೆಚ್ಚಿದ ಹುಡುಗ ಸಿನಿಮಾದ ಗೀತನೆ ಯಾಕೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಅದಕ್ಕೆ ಕಾರಣ ಇದೆ. ಶ್ರೀ ಚಿರಂಜೀವಿ ಸಿಂಗ್ ಕರ್ನಾಟಕದ ಹಿರಿಯ ಐಎಎಸ್ ಅಧಿಕಾರಿ. ಇವರು ಪಂಜಾಬ್ನಿಂದ 1970 ಸಂದರ್ಭದಲ್ಲಿ ಬೆಂಗಳೂರಿಗೆ ಬಂದು ಅಧಿಕಾರ ಸ್ವೀಕರಿಸಿದ್ರು. ಆಗ ಅವರಿಗೆ ಕನ್ನಡ ಭಾಷೆ ತಿಳಿತಾ ಇರಲಿಲ್ಲ. ಇವರು ಒಂದ್ಸಲಿ ಇವರ ಸ್ನೇಹಿತರ ಮನೆಯಲ್ಲಿ ಇದ್ದಾಗ ರೇಡಿಯೋದಲ್ಲಿ ಬೆಳದಿಂಗಳಿನ ನೊರೆ ಹಾಲು ಈ ಗೀತನ ಕೇಳಿದ್ರು. ಅವರು ಸ್ನೇಹಿತರನ್ನ ಕೇಳಿದ್ರು, ಇದು ಯಾವ ಭಾಷೆ, ಹಾಡ್ದವ್ರು ಯಾರು, ಈ ಗೀತೆಯ ಅರ್ಥ ಏನು ಅಂತ ಅವ್ರ ಸ್ನೇಹಿತರನ್ನ ಕೇಳಿದ್ರು. ಸ್ನೇಹಿತರು ಹೇಳಿದ್ರು, ಇದು ಕನ್ನಡ ಭಾಷೆ, ಹಾಡ್ದವರು ಪಿ ವಿ ಶ್ರೀನಿವಾಸ್, ಎಸ್ ಜಾನಕಿ ಅಂತ. ಆಗ ಚಿರಂಜೀವಿ ಸಿಂಗ್ ಅವರು ಪಿ ವಿ ಶ್ರೀನಿವಾಸ್ ಅವರ ಮಧುರ ಕಂಠದಿಂದ ಪ್ರಭಾವಿತರಾಗಿ ಅವರು ಹಾಡಿದ ಎಲ್ಲಾ ಗೀತೆಗಳನ್ನ ತರಿಸಿಕೊಂಡು ಗ್ರಾಮ್ಫೋನ್ ರೆಕಾರ್ಡ್ ಮೂಲಕ ಕೇಳಿದ್ರು. ಆ ಗೀತೆಗಳ ಅರ್ಥನ್ನು

ಮಾಡಿಕೊಂಡ್ರು. ಪಿ ಬಿ ಶ್ರೀನಿವಾಸ್ ಅವರ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಅವರು ಕನ್ನಡ ಮಾತಾಡಲು ಕಲಿತರು. ಈ ವಿಷಯನ ಸ್ವತಃ ಒಂದು ಸಮಾರಂಭದಲ್ಲಿ ಚಿರಂಜೀವಿ ಸಿಂಗ್ ಅವರೇ ಪಿ ಬಿ ಶ್ರೀನಿವಾಸ್ ಅವರ ಎದುರುಗಡೆನೆ ಹೇಳಿಕೊಂಡಿದ್ದಾರೆ. ಹೀಗಾಗಿ ನಾವು ಆ ಹಾಡನ್ನ ಕೇಳಿಸಿದ್ವಿ. ಕೇಳುಗ್ರೆ, ರಾಜ್ಕುಮಾರ್ ಅವರು ಎಲ್ಲಾ ಪಾತ್ರಗಳಲ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸ್ತಾ ಇದ್ರು, ಭಕ್ತಿ ಪಾತ್ರಗಳಂತೂ ತುಂಬಾ ಚೆನ್ನಾಗಿ ಅಭಿನಯಿಸ್ತಾ ಇದ್ರು. ಅವರಿಗೆ ಭಕ್ತ ಕನಕದಾಸ, ಮಂತ್ರಾಲಯ ಮಹಾತ್ಮೆ, ಸಂತ ತುಕಾರಂ, ಭಕ್ತ ಕುಂಬಾರ ಈ ಚಿತ್ರಗಳು ತುಂಬಾ ಹೆಸರು ತಂದುಕೊಟ್ಟವು. ಆ ಎಲ್ಲಾ ಚಿತ್ರಗಳಲ್ಲೂ ಅವರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಕ್ಕೆ ಕಾರಣಕರ್ತರಾಗಿದ್ದು ಕೂಡ ಪಿ ಬಿ ಶ್ರೀನಿವಾಸ್. ಪಿ ಬಿ ಶ್ರೀನಿವಾಸ್ ಅವರು ಜೀವ ತುಂಬಿದ ಹಾಡುಗಳಿಂದ ಆ ಚಿತ್ರೀಕರಣ ತುಂಬಾ ಚೆನ್ನಾಗಿ ಬಂದಿತ್ತು. ಸ್ವತಃ ರಾಜ್ಕುಮಾರ್ ಕೂಡ ತಮ್ಮ ಅಭಿನಯಕ್ಕೆ ಪಿ ಬಿ ಶ್ರೀನಿವಾಸ್ ಅವರ ಕಂಠ ಚೆನ್ನಾಗಿ ಹೊಂದುತ್ತೆ ಅಂತ ಹೇಳಿಕೊಂಡಿದ್ರು. ಅವರು ಪಿ ಬಿ ಶ್ರೀನಿವಾಸ್ ಅವರನ್ನ ತಮ್ಮ ಶಾರೀರ ಅಂತ ಹೇಳಿ ಗೌರವಿಸಿದ್ರು. ಆದರೂ ಕೂಡ ರಾಜ್ಕುಮಾರ್ ಪಿ ಬಿ ಶ್ರೀನಿವಾಸ್ ಜೊತೆನಲ್ಲಿ ಹಾಡಿರುವ ಗೀತೆಗಳು ಕೇವಲ 5. ಕ್ರಾಂತಿವೀರ ಸಿನಿಮಾದಲ್ಲಿ ಎಲ್ಲಿ ಹರಿಕಥಾ ಪ್ರಸಂಗವೋ ಅಂತ ಒಂದು ಗೀತೆ ಇದೆ. ಆ ಗೀತೆ ವಿಶೇಷ ಅಂತ ಹೇಳಿದ್ರೆ, ರಾಜ್ಕುಮಾರ್ ಅವರು ಹರಿಕಥೆ ಮಾಡ್ತಿರ್ತಾರೆ, ಹರಿಕಥೆಯ ಸಂಭಾಷಣೆ ರಾಜ್ಕುಮಾರ್ ಧ್ವನಿನಲ್ಲಿದ್ರೆ ಹರಿಕಥೆಯಲ್ಲಿ ಬರುವ ಗೀತೆಗಳು ಪಿ ಬಿ ಶ್ರೀನಿವಾಸ್ ಧ್ವನಿನಲ್ಲಿ ಇರುತ್ತೆ. ಅದು ಸತ್ಯಂ ಸಂಗೀತ ಮಾಡಿದ್ದು. ನಂತರ ಬಬ್ರುವಾಹನ ಸಿನಿಮಾದಲ್ಲಿ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಆ ಗೀತೆಯನ್ನ ಇಬ್ರು ಹಾಡಿದ್ರು, ತುಂಬಾ ಜನಪ್ರಿಯವಾಗಿತ್ತು ಆ ಗೀತೆ. ಮೂರನೇ ಗೀತೆ ಶಂಕರ್ ಗುರು ಸಿನಿಮಾದಲ್ಲಿ ನಾ ಬೆಂಕಿಯಂತೆ ನಾ ಗಾಳಿಯಂತೆ ಉಪೇಂದ್ರ ಕುಮಾರ್ ಸಂಗೀತ ಮಾಡಿದ್ರು. ನಂತರ ಕೇರಳದ ಸಿಂಹ ಎನ್ನುವ ಸಿನಿಮಾದಲ್ಲಿ ಶ್ರೀನಿವಾಸ್ ಮೂರ್ತಿ ಮತ್ತು ರಾಜ್ಕುಮಾರ್ ಅಣ್ಣ ತಮ್ಮಂದರಾಗಿ ಪಾತ್ರ ಮಾಡಿದಾಗ ಅಮ್ಮ ನೀನು ನಮಗಾಗಿ ಎನ್ನುವ ಗೀತೆಯನ್ನ ಇವರಿಬ್ರು ಹಾಡಿದ್ರು. ಈ ಸಿನಿಮಾದ ವಿಶೇಷ ಅಂದ್ರೆ ನಟಿ ಪಂಡ್ರಿಬಾಯಿ, ಇವರು ದಕ್ಷಿಣ ಭಾರತದ ಎಲ್ಲಾ ಪ್ರಸಿದ್ಧ ನಾಯಕರಿಗೆ ತಾಯಿಯಾಗಿ ಪಾತ್ರ ಮಾಡಿ ಜನಪ್ರಿಯರಾಗಿದ್ರು. ಪಂಡ್ರಿಬಾಯಿ ಈ ಸಿನಿಮಾ ನಿರ್ಮಿಸಿದ್ರು. ರಾಜ್ಕುಮಾರ್ ಪಿ ಬಿ ಶ್ರೀನಿವಾಸ್ ಜೊತೆಯಲ್ಲಿ ಹಾಡಿದ ಕೊನೆಯ ಗೀತೆ ಅದೇ ಕಣ್ಣು ಸಿನಿಮಾದು. ಅದರಲ್ಲಿ ರಾಜ್ಕುಮಾರ್ ದ್ವಿಪಾತ್ರದಲ್ಲಿ ಅಭಿನಯಿಸಿದ್ರು. ನಿನ್ನಿ ನಗುವೆ ಅರುಣೋದಯವು ಅನ್ನೋ ಗೀತೆ ಅದು. ಆ ಗೀತೆಗೆ ಸಂಗೀತ ಮಾಡಿದ್ದು ಜಿ ಕೆ ವೆಂಕಟೇಶ್ ಅವರು. ಈ ಕಾರ್ಯಕ್ರಮದಲ್ಲಿ ನಾವು ಕೇರಳದ ಸಿನಿಮಾದ ಅಮ್ಮ ನೀನು ನಮಗಾಗಿ ಗೀತೆಯನ್ನು ಕೇಳೋಣ.

ಕೇಳುಗ್ರೆ, ಪಿ ಬಿ ಶ್ರೀನಿವಾಸ್, ಪಿ ಸುಶೀಲ. 60ರ ದಶಕದಲ್ಲಿ ಕನ್ನಡ, ತೆಲುಗು, ತಮಿಳು ಮೂರು ಭಾಷೆಗಳಲ್ಲಿ ತುಂಬಾ ಜನಪ್ರಿಯ ಯುಗಳಗೀತೆಗಳನ್ನು ಹಾಡಿದ್ದಾರೆ. ಕನ್ನಡದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ, ನೀರಿನಲ್ಲಿ ಅಲೆಯ ಉಂಗುರ, ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ, ಓಡುವ ನದಿ ಸಾಗರವ ಸೇರಲೇಬೇಕು, ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ಮುಂತಾದ ಹಲವಾರು ಗೀತೆಗಳನ್ನು ನಾವು ನೆನಪಿಸಿಕೊಳ್ಬಹುದು. ಈ ಕಾರ್ಯಕ್ರಮದಲ್ಲಿ ನಾವು ಬಂಗಾರದ ಹೂವು ಸಿನಿಮಾದ ಓಡುವ ನದಿ ಸಾಗರವ ಗೀತನ ಕೇಳೋಣ. ಚಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ. ಈ ಗೀತನ ಆರಿಸಿದಕ್ಕೆ ಕಾರಣ ಏನಂತ ಹೇಳಿದ್ರೆ, ಕನ್ನಡದ ಪ್ರೇಮ ಕವಿ ಅಂತ ಹೆಸರಾಗಿರುವ ಕೆ ಕಲ್ಯಾಣ್ ಅವರು ತಮ್ಮ ಕಾಲರ್ ಟ್ಯೂನ್ ಆಗಿ ಈ ಗೀತನ ಇಟ್ಕೊಂಡಿದ್ದಾರೆ ಅಂತ ಅವರೊಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು. ಗೀತನ ಕೇಳೋಣ ಈಗ.

ಪಿ ಬಿ ಶ್ರೀನಿವಾಸ್ ಅವರು ನಟರಾಗಿ ಕೂಡ ತೆರೆ ಮೇಲೆ ಕಾಣಿಸ್ಕೊಂಡಿದ್ರು. ಅದರಲ್ಲಿ ಮೊದಲು ಅವರು ಕಾಣಿಸ್ಕೊಂಡಿದ್ದು ಕೆ ಎಸ್ ಎಲ್ ಸ್ವಾಮಿ ಉರುಫ್ ರವಿ ನಿರ್ದೇಶನ ಮಾಡಿದ ಮೊದಲ ಸಿನಿಮಾ ತೂಗುದೀಪ ಅನ್ನೋ ಸಿನಿಮಾದಲ್ಲಿ ನೀಡ ಬನ್ನಿ ಪ್ರಾಣದಾನ ಅನ್ನುವ ಗೀತನಲ್ಲಿ ಅವರು ಕಾಣಿಸಿಕೊಂಡಿದ್ರು. ನಂತರ ರವಿಯವರೇ ತಯಾರಿಸಿದ ಅರಿಶಿನ ಕುಂಕುಮ ಅನ್ನುವ ಸಿನಿಮಾದಲ್ಲಿ ಬೇಂದ್ರೆ ಅವರ ಇಳಿಜುಬಾ ತಾಯಿ ಕವನದ ದೃಶ್ಯದಲ್ಲಿ ಕಾಣಿಸಿಕೊಂಡಿದ್ರು. ಮತ್ತೆ ಮೂರನೇದಾಗಿ ರವಿಯವರೇ ತಯಾರಿಸಿದ ಭಾಗ್ಯಜ್ಯೋತಿ ಅನ್ನುವ ಸಿನಿಮಾದಲ್ಲಿ ದಿವ್ಯ ಗಗನವಾಸಿನ್ ಅನ್ನುವ ಸಂಸ್ಕೃತ ಗೀತಿನಲ್ಲಿ ವಾಣಿಜ್ಯರಂ ಮತ್ತು ವಿಜಯಭಾಸ್ಕರ ಜೊತೆ ಪಿ ಬಿ ಶ್ರೀನಿವಾಸ್ ಕಾಣಿಸಿಕೊಂಡಿದ್ರು. ಈ ಗೀತನ ಸ್ವತಃ ಪಿ ಬಿ ಶ್ರೀನಿವಾಸ್ ಅವರೇ ರಚಿಸಿದ್ರು ಅನ್ನೋದು ವಿಶೇಷ. ಪಿ ಬಿ ಶ್ರೀನಿವಾಸ್ ಅವರು ಹಾಡುಗಳನ್ನ ಬರೆದಿದ್ರು. ಅದರಲ್ಲಿ ಕರುಣೆಯ ಇಲ್ಲದ ಕಾನೂನು ಅನ್ನುವ ಸಿನಿಮಾದಲ್ಲಿ ಟೈಗರ್ ಪ್ರಭಾಕರ್ ಅಭಿನಯದ ಧೈರ್ಯವೇ ಹಿಮಾಲಯ ಅನ್ನುವ ಗೀತೆಯನ್ನ ಪಿ ಬಿ ಶ್ರೀನಿವಾಸ್ ರಚಿಸಿ ಶಂಕರ್ ಗಣೇಶ್ ಅವರ ಸಂಗೀತದಲ್ಲಿ ಹಾಡಿದ್ರು. ಪಿ ಬಿ ಶ್ರೀನಿವಾಸ್ ಅವರು ಕೇವಲ ಡಾ ರಾಜ್ಕುಮಾರ್ ಅವರಿಗೆ ಮಾತ್ರ ಹಾಡಿಲ್ಲ, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್, ಬಿ ಎಂ ವೆಂಕಟೇಶ್, ಅರುಣ್ ಕುಮಾರ್, ಸೂರ್ಯಕುಮಾರ್, ರಾಜೇಶ್, ಸುದರ್ಶನ್, ಗಂಗಾಧರ್, ಶ್ರೀನಾಥ್, ವಿಷ್ಣುವರ್ಧನ್, ಲೋಕೇಶ್, ರಾಮಗೋಪಾಲ್, ರಂಗ, ರಾಜಾಶಂಕರ್, ರಮೇಶ್, ಅನಂತ್ನಾಗ್, ಶಂಕರ್ನಾಗ್, ಹಾಸ್ಯ ನಟರಾದ ಬಾಲಕೃಷ್ಣ, ದ್ವಾರಕೇಶ್, ನರಸಿಂಹರಾಜು, ಶಿವರಾಮ್, ಪೋಷಕ ನಟರಾದ ಕೆ ಎಸ್ ಅಶ್ವಥ್, ಸಂಪತ್, ರಾಜಾನಂದ್, ದಿನೇಶ್, ಶ್ರೀನಿವಾಸ ಮೂರ್ತಿ ಮುಂತಾಗಿ 50ಕ್ಕೂ ಹೆಚ್ಚು ನಟರಿಗೆ ಅವರು ಧ್ವನಿ ನೀಡಿದ್ದಾರೆ. ವಿಶೇಷವಾದ ಸಂಗತಿ ಅಂದ್ರೆ ಚಿ ಉದಯಶಂಕರ್ ಅವರು ಲಗ್ನಪತ್ರಿಕೆ ಸಿನಿಮಾದಲ್ಲಿ ಬಲು ಅಪರೂಪ ನಮ್ಮ ಜೋಡಿ ಎನ್ನುವ ಗೀತೆಯಲ್ಲಿ ಅಭಿನಯಿಸಿದ್ದಾರೆ. ಅವರಿಗೆ ಪಿ ಬಿ ಶ್ರೀನಿವಾಸ್ ಧ್ವನಿ ನೀಡಿದ್ದಾರೆ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಕಪ್ಪು ಬಿಳುಪು ಅನ್ನುವ ಸಿನಿಮಾದಲ್ಲಿ ಇಂದಿನ ಹಿಂದೂ ದೇಶದ ನಾವ ಯುವಕರೇ ಅನ್ನುವ ಗೀತನಲ್ಲಿ ಅಭಿನಯಿಸಿದ್ದಾರೆ. ಅವರಿಗೆ ಪಿ ಬಿ ಶ್ರೀನಿವಾಸ್ ಹಾಡಿದ್ದಾರೆ. ಹಿಂದಿಯ ಪ್ರಖ್ಯಾತ ನಾಟ್ಯಗುರು ಗೋಪಿಕೃಷ್ಣ ಅವರಿಗೆ ಕಳ್ಳಾಕುಳ್ಳ ಸಿನಿಮಾದಲ್ಲಿ ಮದನ ಪ್ರೇಮ ಸದನ ಅನ್ನುವ ಗೀತೆಗೆ ಪಿ ಬಿ ಶ್ರೀನಿವಾಸ್ ಧ್ವನಿ ನೀಡಿದ್ದಾರೆ. ಘಂಟಸಾಲ ತೆಲುಗಿನ ಪ್ರಸಿದ್ಧ ಗಾಯಕರು ಹಾಗೆ ಸಂಗೀತ ನಿರ್ದೇಶಕರು ಕೂಡ. ಕನ್ನಡದಲ್ಲಿ ಅವರು ಸತ್ಯ ಹರಿಶ್ಚಂದ್ರ, ವಾಲ್ಮೀಕಿ, ಮದುವೆ ಮಾಡಿ ನೋಡು, ಅಮರಶಿಲ್ಪಿ ಜಕಣಾಚಾರಿ, ಚಂದ್ರಹಾಸ, ವೀರಕೇಸರಿ, ಜೇನುಗೂಡು ಹೀಗೆ ಹಲವಾರು ಸಿನಿಮಾಗಳಲ್ಲಿ ಹಾಡಿದ್ದಾರೆ. ನನ್ನ ತಮ್ಮ ಅನ್ನುವ ಸಿನಿಮಾ ತೆಲುಗಿನಲ್ಲಿ ಮುಂಚೆ ಬಂದಿತ್ತು. ಆ ಸಿನಿಮಾಗೆ ಘಂಟಸಾಲ ಸಂಗೀತ ಮಾಡಿ ಅವರೇ ತೆಲುಗಿನಲ್ಲಿ ಗೀತೆಗಳನ್ನ ಹಾಡಿದ್ರು. ಕನ್ನಡದಲ್ಲಿ ಆ ಸಿನಿಮಾ ತಯಾರಾದಾಗ ಘಂಟಸಾಲವರೇ ಸಂಗೀತ ಮಾಡಿದ್ರು ಕೂಡ ಪಿ ಬಿ ಶ್ರೀನಿವಾಸರಿಂದ ಎಲ್ಲಾ ಹಾಡುಗಳನ್ನು ಹಾಡಿಸಿ ತಮ್ಮ ದೊಡ್ಡತನ ತೋರಿಸಿದ್ದಾರೆ. ಈಗ ನಾವು ನನ್ನ ತಮ್ಮ ಸಿನಿಮಾದ ಇದೇ ಹೊಸ ಹಾಡು ಅನ್ನುವ ಗೀತೆಯನ್ನು ಕೇಳೋಣ. ಕಣಕಲ್ ಪ್ರಭಾಕರ್ ಶಾಸ್ತ್ರಿ ಅವರ ರಚನೆ, ಘಂಟಸಾಲ ಅವರ ಸಂಗೀತ, ರಾಜ್ಕುಮಾರ್ ಅವರ ಅಭಿನಯ.

ಪಿ ವಿ ಶ್ರೀನಿವಾಸ್ ಅವರು ಜೆಎಸ್ ದಾಸ್ ಅವರ ಜೊತೆ ಕನ್ನಡದಲ್ಲಿ ಒಂದೇ ಒಂದು ಹಾಡು ಹಾಡಿದ್ದಾರೆ, ಅದು ಸುವರ್ಣಭೂಮಿ ಸಿನಿಮಾದ ಕಾಣದ ದೇವರು ಊರಿಗೆ ನೇವರು ಅನ್ನುವ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಜೊತೆ ಅವರು 25ಕ್ಕಿಂತ ಹೆಚ್ಚು ಗೀತೆಗಳನ್ನು ಕನ್ನಡದಲ್ಲಿ ಹಾಡಿದ್ದಾರೆ. ಇವರಿಬ್ಬರು ಒಳ್ಳೆಯ ಗೆಳೆಯರು ಕೂಡ. ಕೆಲವು ಗೀತೆಗಳು ಅಂದ್ರೆ ಹಗಲೇನು ಇರುಳೇನು, ಭಾಗ್ಯದ ಬಾಗಿಲು, ನೂರು ಕಣ್ಣು ಸಾಲದು, ರಾಜನನ ರಾಜ, ನಂಜನಗುಡಿಯಿಂದ ನಂಜುಂಡ ಬರುತ್ತಾನೆ, ನಂದಗೋಕುಲ, ಅಣ್ಣನ ಹರಕೆ ತಂಗಿಯ ಬಯಕೆ ದೇವರು ಕೊಟ್ಟ ತಂಗಿ ಸಿನಿಮಾದು, ಗಗನಕ್ಕೆ ಸೂರ್ಯಚಂದ್ರರೇ ಕಾವಲು ಗಂಡಬೀರುಂಡ ಸಿನಿಮಾದು, ನಮ್ಮ ಸಂಸಾರ ಆನಂದ ಸಾಗರ ಇದು ನಮ್ಮ ಸಂಸಾರ ಸಿನಿಮಾದು, ಹೀಗೆ ಹಲವಾರು ಜನಪ್ರಿಯ ಗೀತೆಗಳನ್ನು ಹಾಡಿದ್ದಾರೆ. ಒಂದು ವಿಶೇಷ ಅಂದ್ರೆ ಪಿ ಬಿ ಶ್ರೀನಿವಾಸ್ ಅವರ ಚಿಕ್ಕಮ್ಮನ ಮಗ ಎಂ ರಂಗರಾವ್ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ರು. ಕನ್ನಡದಲ್ಲಿ ಬಾಲಸುಬ್ರಹ್ಮಣ್ಯಂ ಮೊದಲ ಗೀತೆ ಹಾಡಿದ್ದು ನಕ್ರದೇ ಸ್ವರ್ಗ ಅನ್ನೋ ಸಿನಿಮಾದಲ್ಲಿ, ಆ ಗೀತೆಗೆ ಸಂಗೀತ ಮಾಡಿದ್ದು ಎಂ ರಂಗರಾವ್ ಅವರೇ. ಹೀಗಾಗಿ ಪಟ್ಟಣಕ್ಕೆ ಬಂದ ಪತ್ನಿಯರು ಅನ್ನೋ ಸಿನಿಮಾದಲ್ಲಿ ಎಂ ರಂಗರಾವ್ ಅವರೇ ಸಂಗೀತ ಮಾಡಿ ಪಿ ಬಿ ಶ್ರೀನಿವಾಸ್ ಬಾಲಸುಬ್ರಹ್ಮಣ್ಯಂ ಇವರಿಂದ ಒಂದು ಗೀತೆನ ಹಾಡಿಸಿದ್ದಾರೆ, ಎಲ್ಲಿ ನನ್ನ ಗಿಳಿ ಮರೆಯೋ ಅಂತ. ಆ ಗೀತೆನೀಗ ಕೇಳೋಣ. ಚೀವದೇಶಂಕರ್ ಅವರ ರಚನೆ. ಸಿನಿಮಾದಲ್ಲಿ ಲೋಕೇಶ್ ಮತ್ತು ಶ್ರೀನಾಥ್ ಈ ಗೀತೆಗೆ ಅಭಿನಯಿಸಿದ್ದಾರೆ.

0: ತುಳು, ಪಂಜಾಬಿ, ಒರಿಯಾ, ಸಿಂಧಿ, ಭೋಜ್ಪುರಿ, ಸಂಸ್ಕೃತ ಭಾಷೆಗಳ ಸಿನಿಮಾಗಳಲ್ಲಿ ಕೂಡ ಹಾಡಿದ್ದಾರೆ. ಎಲ್ ಆರ್ ಈಶ್ವರಿ, ಬಿ ಕೆ ಸುಮಿತ್ರಾ, ಬೆಂಗಳೂರು ಲತಾ, ವಸಂತ, ಎಲ್ ಆರ್ ಅಂಜಲಿ, ಪಿ ಲೀಲಾ, ಕೋಮಲ, ರೇಣುಕಾ, ಬಿ ಆರ್ ಛಾಯಾ, ಸಂಗೀತಾ ಕಟ್ಟಿ, ಎಸ್ ಪಿ ಶೈಲಜಾ, ಎಚ್ ಪಿ ಗೀತಾ, ಕುಮಾರಿ ಜ್ಯೋತಿ, ಹಿಂದಿ ಚಿತ್ರರಂಗದ ಸುಮನ್ ಕಲ್ಯಾಣ್ಪುರ್, ಆಶಾ ಭೋಸ್ಲೆ ಮುಂತಾದವರ ಜೊತೆ ಕೂಡ ಇವರು ಹಾಡಿದ್ದಾರೆ. ಕನ್ನಡದಲ್ಲಿ ದೂರದ ಬೆಟ್ಟ ಅನ್ನುವ ಸಿನಿಮಾದಲ್ಲಿ ಆಶಾ ಭೋಸ್ಲೆ ಅವರ ಜೊತೆ ಹಾಡಿದ್ದಾರೆ. ಕಲ್ಪವೃಕ್ಷ ಅನ್ನೋ ಸಿನಿಮಾದಲ್ಲಿ ಸುಮನ್ ಕಲ್ಯಾಣ್ಪುರ್ ಜೊತೆ ಹಾಡಿದ್ದಾರೆ. ಈಗ ನಾವು ಪಿ ವಿ ಶ್ರೀನಿವಾಸ್ ಅವರ ಮಾತೃಭಾಷೆ ತೆಲುಗಿನಲ್ಲಿ ಹಾಡಿದ ಪ್ರೇಮಿಚ್ಚಿ ಚೂಡು ಸಿನಿಮಾದ ಒಂದು ಗೀತೆಯನ್ನು ಕೇಳೋಣ. ಈ ಸಿನಿಮಾದಲ್ಲಿ ಅಭಿನಯಿಸಿದ್ದು ಪ್ರಸಿದ್ಧ ನಟ ಅಕ್ಕಿನೇನಿ ನಾಗೇಶ್ವರ ರಾವ್.
1: ಅಂದಾನ ಚೇತಿಲು ಕಂದೇನು ಸಾಪಂ ಎಂದು ಕುಯಿ ಬೆಡದ ಸಾಯಂ ಬಲದ.

ಸಂಗಾನಿ ನಡುಮು ಅಲ್ಲಾಡಿ ಕೋಣಾಲ ಉಯ್ಯಾಲವು ಚೇ ವಯ್ಯಾದಿ ಚೇತುಲು ಮೋಟಾದು ತೋಲಾಲ ಚಿನ್ನಾದಿ ನೇನು ಸಣ್ಣಾನಿ ನಡುಮು ಅಲ್ಲಾಡಿ ಕೋಣಾಲ ಉಯ್ಯಾಲವು ಚೇ ವಯ್ಯಾದಿ ಚೇತುಲು ಮೋಟಾದು ತೋಲಾಲ ಇಂಪೈನ ಸುಂಪು ಬನ್ನೆಲು ತರಿಗಿ ಮಾಡಿ ಕೋವಾಲ ಇದು ಅಪ್ ಟು ಡೇಟುಗಾ ಟಿಪ್ಪು ಟಾಪುಗಾ ಅಲಸಿಕೋವಾಲ ಓರು ಮೀ ಅಂದಾಲ ಚೇತುಲು ಕಂದೇನು ಪಾಪಂ ಎಂದು ಕುಯಿ ಬೆಡದ ಸಯಮುವಲ.

ಭೀಷ್ಮ ಅವರು ಜಾತಕಫಲ ಅನ್ನೋ ಸಿನಿಮಾದಲ್ಲಿ ಮೊದಲು ಹಾಡಿದಾಗ ಆ ಸಿನಿಮಾದಲ್ಲಿ ಅಭಿನಯಿಸಿದ್ದು ಟಿ ಕೆ ಬಾಲಚಂದ್ರನ್ ಅನ್ನುವ ಮಲಯಾಳಂ ನಟ. ಇವರು ಮುಂದೆ

ಮಲಯಾಳಂನಲ್ಲಿ ಹರಿಶ್ಚಂದ್ರನ ಸಿನಿಮಾದಲ್ಲಿ ಪಾತ್ರ ಮಾಡುವಾಗ ಪಿ ಬಿ ಶ್ರೀನಿವಾಸ್ ಅವರ ಕೈಯಲ್ಲಿ ಹಾಡನ್ನು ಹಾಡಿಸಿಕೊಂಡ್ರು. ಮುಂದೆ ಮಲಯಾಳಂ ಸೂಪರ್ ಸ್ಟಾರ್ ಪ್ರೇಮ್ ನಜೀರ್ ಅವರಿಗೆ ಹಲವಾರು ಸಿನಿಮಾಗಳಲ್ಲಿ ಪಿ ಬಿ ಶ್ರೀನಿವಾಸ್ ಹಾಡಿದ್ರು. ಜೇಸುದಾಸ್ ಅವರು ಮಲಯಾಳಂನಲ್ಲಿ ಪ್ರಖ್ಯಾತರಾಗಿಕ್ಕಿಂತ ಮೊದಲೇ ಪಿ ಬಿ ಶ್ರೀನಿವಾಸ್ ಮಲಯಾಳಂನಲ್ಲಿ ಹಾಡುಗಳನ್ನು ಹಾಡಿದ್ರು. ಅವರು ಮಲಯಾಳಂ ಸಿನಿಮಾ ಸ್ನಾಪಕ ಮೋಹನನ್ ಅದರಲ್ಲಿ ಹಾಡಿದ ಒಂದು ವಿಷಾದ ಗೀತೆಯ ಕೆಲವು ಸಾಲುಗಳನ್ನು ಕೇಳೋಣ.

0: மனம் எங்கள் காய் நிம்மகனேந்து நீ வேதனகள்.
1: ಕನ್ನಡ ಸಿನಿಮಾಗಳಲ್ಲಿ ಚಲನಚಿತ್ರ ಪ್ರಶಸ್ತಿಗಳು ಪ್ರಾರಂಭ ಆಗಿದ್ದು 1967 ಇಸ್ವಿನಲ್ಲಿ, ಆದರೆ 1988 ಇಸ್ವಿವರೆಗೂ ಹಿನ್ನೆಲೆ ಗಾಯಕರಿಗೆ ಕರ್ನಾಟಕದಲ್ಲಿ ಪ್ರಶಸ್ತಿಗಳನ್ನ ಕೊಡ್ತಾ ಇರಲಿಲ್ಲ. ಹೀಗಾಗಿ ಪಿ ಬಿ ಶ್ರೀನಿವಾಸ್ ಅವರು ಅತ್ಯುತ್ತಮ ಗೀತೆಗಳನ್ನು ಹಾಡಿದ್ರು ಕೂಡ ರಾಜ್ಯ ಸರ್ಕಾರದಿಂದ ಅತ್ಯುತ್ತಮ ಗಾಯಕ ಪ್ರಶಸ್ತಿ ಅವರಿಗೆ ಸಿಗದೇ ಹೋಯಿತು. ಕೇಂದ್ರ ಸರ್ಕಾರದ ಪದ್ಮಶ್ರೀ, ಪದ್ಮಭೂಷಣ ಮುಂತಾದ ಪ್ರಶಸ್ತಿಗಳು ಕೂಡ ಅವರಿಗೆ ಸಿಗಲಿಲ್ಲ. ರಾಜ್ಯ ಸರ್ಕಾರದಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿ ಸಿಕ್ತು, ಮತ್ತೆ ಇವರಿಗೆ ಡಾಕ್ಟರೇಟ್ ಸಿಕ್ಕಿದ್ದು ಡೈಮಂಡ್ ಕೆ ಎನ್ನುವ ಸಂಶೋಧನೆಗೆ ಅಮೆರಿಕದ ಅರಿಜೋನಾ ಯೂನಿವರ್ಸಿಟಿಯಿಂದ. ಕನ್ನಡದಲ್ಲಿ ಇವರಿಗೆ ಸಿಕ್ಕ ಪ್ರಶಸ್ತಿ ಅಂದರೆ ಬೆಂಗಳೂರಿನ ಚಿತ್ರರಸಿಕರ ಸಂಘ ಪ್ರಶಸ್ತಿ ಕೊಟ್ಟಿತ್ತು, ದೇವರು ಕೊಟ್ಟ ತಂಗಿ ಎನ್ನುವ ಸಿನಿಮಾದಲ್ಲಿ ಹಾಡಿದ ಈ ಲೋಕವೆಲ್ಲ ನೀನೇ ಇರುವ ಗೀತೆಗಾಗಿ. ಆ ಗೀತೆಯನ್ನ ಈಗ ಕೇಳೋಣ. ರಚನೆ ಉದಯಶಂಕರ್, ಸಂಗೀತ ವಿಜಯ ಭಾಸ್ಕರ್, ಸಿನಿಮಾದಲ್ಲಿ ಅಭಿನಯಿಸಿದ್ದು ರಾಜ್ಕುಮಾರ್ ಅವರು.

ಪಿ ಬಿ ಶ್ರೀನಿವಾಸ್ ಪಕ್ಕಾ ಸಂಪ್ರದಾಯದ ಕುಟುಂಬದಿಂದ ಬಂದಿದ್ದವರು. ಆದರೂ ಅವರು ಎಲ್ಲ ಸಂಪ್ರದಾಯ, ಜಾತಿ, ಮತ ಧರ್ಮಗಳ ಬಗ್ಗೆ ಉದಾರ ದೃಷ್ಟಿಕೋನ ಹೊಂದಿದ್ರು. ಇವರ ಗಾಯನ ಶ್ರದ್ಧೆ ಬಗ್ಗೆ ಮಾತನಾಡೋದಕ್ಕಿಂತ ಈ ಗೀತೆಯನ್ನ ಕೇಳೋಣ. 1964 ನವಜೀವನ ಅನ್ನುವ ಸಿನಿಮಾ ಬಂದಿತ್ತು. ವಾಜರಾಜ್ ಸಹೋದರರು ಇದನ್ನು ನಿರ್ಮಿಸಿದ್ರು. ಪಿ ಎಸ್ ಮೂರ್ತಿ ಡೈರೆಕ್ಷನ್ ಮಾಡಿದ್ರು. ಈ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿತ್ತು. ಈ ಸಿನಿಮಾದಲ್ಲಿ ರಾಜನ್ ನಾಗೇಂದ್ರ ಅವರು ಪಿ ಬಿ ಶ್ರೀನಿವಾಸ್ ಅವರಿಂದ ಹಿಂದೂ, ಮುಸ್ಲಿಂ, ಕ್ರೈಸ್ತ ಮೂರು ಧರ್ಮಕ್ಕೆ ಸಂಬಂಧಪಟ್ಟ ಒಂದು ಪ್ರಾರ್ಥನೆಯನ್ನು ರೆಕಾರ್ಡ್ ಮಾಡಿಸಿದ್ದಾರೆ. ಆ ಗೀತೆಯನ್ನು ಕೇಳೋಣ.

0: art in heaven, hallowed be thy name. Thy kingdom come, thy will be done, in earth as it is in heaven. Give us this day our daily bread, and forgive us our trespasses, as we forgive them that trespass against us. And lead us not into temptation, but deliver us from evil. For thine is the kingdom, the power, and the glory, forever and ever. Amen.
1: ಪಿ ಬಿ ಶ್ರೀನಿವಾಸ್ ಅವರಿಗೆ ಹಿಂದಿ ಭಾಷೆಯಲ್ಲಿ ಲತಾ ಮಂಗೇಶ್ಕರ್ ಅವರು ತುಂಬಾ ಇಷ್ಟವಾದ ಗಾಯಕಿ. ಅವ್ರ ಜೊತೆ ಹಾಡಬೇಕು ಅಂತ ತುಂಬಾ ಆಸೆ ಇತ್ತು. ಅದು ಈಡೇರಿದ್ದು ಯಾವಾಗಂದ್ರೆ ಜಾತಕ ಫಲ ಸಂಗೀತ ಮಾಡಿದ್ದ ಆರ್ ಗೋವರ್ಧನಂ, ನಾದಿ ಆಡ ಜನ್ಮೆ ಅನ್ನುವ ತೆಲುಗು ಸಿನಿಮಾ, ಮತ್ತೆ ನಾನು ಮೂರು ಪೆಣ್ ಅನ್ನುವ ತಮಿಳು ಸಿನಿಮಾಕ್ಕೆ 1964 ಅವರು ಸಂಗೀತ ಮಾಡ್ತಾ ಇದ್ರು. ತೆಲುಗು ಸಿನಿಮಾದಲ್ಲಿ ಆ ಗೀತನ ಗಂಟಸಾಲ ಸುಶೀಲ ಹಾಡಿದ್ರು. ತಮಿಳು ಸಿನಿಮಾದಲ್ಲಿ ಟಿ ಎಂ ಸೌಂದರರಾಜನ್ ಸುಶೀಲ ಹಾಡಿದ್ರು. ಅದೇ ಸಿನಿಮಾ ಹಿಂದಿನಲ್ಲಿ ಮೇ ಬಿ ಏಕ್ ಲಡ್ಕಿ ಹೂ ಅಂತ ತಯಾರಾಯಿತು. ಎ ವಿ ಎಂ ಸಂಸ್ಥೆ ಆ ಸಿನಿಮಾ ತಯಾರು ಮಾಡಿತು. ಹಿಂದಿ ಸಿನಿಮಾದಲ್ಲಿ ಧರ್ಮೇಂದ್ರ ಮೀನಾ ಕುಮಾರ್ ನಟಿಸಿದ್ರು. ಆ ಸಿನಿಮಾದಲ್ಲಿ ಚಿತ್ರಗುಪ್ತ ಸಂಗೀತ ನಿರ್ದೇಶನದಲ್ಲಿ ಚಂದಾಸೆ ಹೋಗಾ ಓ ಪ್ಯಾರ ಅನ್ನುವ ಗೀತೆಯನ್ನ ಪಿ ಬಿ ಶ್ರೀನಿವಾಸ್ ಲತಾ ಮಂಗೇಶ್ಕರ್ ಅವರ ಜೊತೆ ಹಾಡಿದ್ರು. ಆ ಗೀತೆಯನ್ನ ಈಗ ನಾವು ಕೇಳೋಣ.

ಪಿಬಿ ಶ್ರೀನಿವಾಸ್ ಅವರ ಮಾತೃಭಾಷೆ ತೆಲುಗು ಆಗಿದ್ರು ಕನ್ನಡ ಅಭಿಮಾನದ ಹಲವಾರು ಗೀತೆಗಳನ್ನು ಅವರು ಹಾಡಿದ್ದಾರೆ. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯನಾಡಿದು, ಬಾ ತಾಯೇ ಭಾರತೀಯೇ, ಕನ್ನಡವೇ ತಾಯಿ ನುಡಿಯು, ಕನ್ನಡದ ಕುಲದೇವಿ ಕಾಪಾಡುತ್ತಾಯೆ, ಬೆಳೆದಿದೆ ನೋಡ ಬೆಂಗಳೂರು ನಗರ, ಒಂದೇ ನಾಡು ಒಂದೇ ಕುಲವು, ಮೈಸೂರು ದಸರಾ ಎಷ್ಟೊಂದು ಸುಂದರ, ನಾನೋಡಿ ನಲಿಯುವ ಕಾರವಾರ, ಕನ್ನಡ ನಾಡಿನ ವೀರ ರಮಣೀಯ, ನಾವಾಡುವ ನುಡಿಯೇ ಕನ್ನಡ ನುಡಿ, ಕಣ್ಣಾರೆ ನೀ ನೋಡು ಕನ್ನಡ ಸೀಮೆ, ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರವೆ, ಶರಣು ಕಾವೇರಿ ತಾಯೆ.

ಅದೇ ರೀತಿ ಕನ್ನಡದ ಪ್ರಸಿದ್ಧ ಕವಿಗಳ ಕವನಗಳನ್ನು ಕೂಡ ಪಿ ವಿ ಶ್ರೀನಿವಾಸ ಹಾಡಿ ಜನಪ್ರಿಯಗೊಳಿಸಿದ್ದಾರೆ. ಕುವೆಂಪು, ಕೆ ಎಸ್ ನರಸಿಂಹಸ್ವಾಮಿ, ದರಾ ಬೇಂದ್ರೆ, ಗೋಪಾಲಕೃಷ್ಣ ಅಡಿಗ, ಎಮ್ಎನ್ ವ್ಯಾಸರಾವ್, ಕಯ್ಯಾರ ಕೇಕಣ್ಣರೈ, ದೊಡ್ಡರಂಗೇಗೌಡ, ಜಿ ಎಸ್ ಶಿವರುದ್ರಪ್ಪ ಇವರ ಗೀತೆಗಳನ್ನೆಲ್ಲ ಪಿ ವಿ ಶ್ರೀನಿವಾಸ ಹಾಡಿದ್ದಾರೆ. ಪಿ ವಿ ಶ್ರೀನಿವಾಸ ಅವರು ಕೆಲವು ಪ್ರೈವೇಟ್ ರೆಕಾರ್ಡ್ಸ್ಗೆ ಭಕ್ತಿಗೀತೆ ಮತ್ತೆ ಭಾವಗೀತೆ ಕ್ಯಾಸೆಟ್ಗಳಿಗೆ ಸಂಗೀತ ನಿರ್ದೇಶಿಸಿದ್ರು ತೆಲುಗಿನಲ್ಲಿ. ಅವರಿಗೆ ಸಿನಿಮಾಗೆ ಸಂಗೀತ ಮಾಡೋದಕ್ಕೆ ಆಸೆ ಇತ್ತು. ಕೆ ಎಸ್ ಎಲ್ ಸ್ವಾಮಿ ರವಿ ಅವರು 1998 ಹೆಳವನಕಟ್ಟೆ ಗಿರಿಯಮ್ಮ ಅನ್ನುವ ಸಿನಿಮಾನ ತಯಾರಿಸ್ತೀನಿ ಅಂತ ಸಿದ್ಧತೆ ನಡೆಸಿದ್ರು. ಆಗ ವಿಜಯ ಭಾಸ್ಕರ್ ಅವರೇ ಪಿ ವಿ ಶ್ರೀನಿವಾಸ್ ಇದಕ್ಕೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಲಿ ಅಂತ ಸಲಹೆ ಕೊಟ್ಟಿದ್ರು. ಪಿ ವಿ ಶ್ರೀನಿವಾಸ್ ಅವರು ಹೆಳವನಕಟ್ಟೆ ಗಿರಿಯಮ್ಮ ಅವರ ರಚನೆಗಳಿಗೆ ಸಂಗೀತ ಮಾಡಿದ್ರು. ಆದರೆ ನಿರ್ಮಾಪಕರು ಸಿಕ್ಕಿದ್ದೀರಾ, ಆ ಸಿನಿಮಾ ಚಿತ್ರೀಕರಣ ಶುರುವೇ ಆಗಲಿಲ್ಲ. 2013 April 14 ಭಾನುವಾರ ಸೌರಮಾನ ಯುಗಾದಿ ದಿನ ಚೆನ್ನೈನಲ್ಲಿ ತಮ್ಮ ಮನೆಯಲ್ಲಿ ಪಿ ವಿ ಶ್ರೀನಿವಾಸ್ ಅವರು ಹೃದಯಾಘಾತದಿಂದ ತೀರ್ಕೊಂಡ್ರು. ಅವರ ಆತ್ಮಕ್ಕೆ ಶಾಂತಿನ ಕೋರೋಣ. ಈ ಕಲೆಯ ಜೀವ ಕಲೆಯ ದೈವ ಕಾರ್ಯಕ್ರಮ ನಡೆಸಿಕೊಡ್ತಾ ಇರುವ ನನಗೆ ಒಂದು ಸಿಕ್ಕ ಕೊನೆಯ ಅವಕಾಶ ಅಂತ ಹೇಳಿದ್ರೆ, ಕಳೆದ ವರ್ಷ PBS ನಡೆದ ಹಾದಿಯಲ್ಲಿ ಏನೋ ಒಂದು ಪುಸ್ತಕನ ಹೊರತಂದಿದ್ದೆ, ಅದರ ಪ್ರತಿಗಳನ್ನ ಪಿ ವಿ ಶ್ರೀನಿವಾಸ್ ಅವರಿಗೆ ಕಳುಹಿಸಿದ್ದೆ. ಅವರು ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ತುಂಬು ಹೃದಯದ ಮೆಚ್ಚುಗೆ

ಇವತ್ತು ಹಾಸನದ ಆಕಾಶವಾಣಿಯವರು ಪಿ ವಿ ಶ್ರೀನಿವಾಸ್ ಬಗ್ಗೆ ನನ್ನಿಂದ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದರಿಂದ ಮತ್ತೊಂದ್ಸಲ ನಾನು ಪಿ ವಿ ಶ್ರೀನಿವಾಸ್ ಅವರಿಗೆ ಕೃತಜ್ಞತೆ ಹೇಳೋದಕ್ಕೆ ಅವಕಾಶ ಸಿಕ್ಕಿದೆ. ಇದಕ್ಕಾಗಿ ಆಕಾಶವಾಣಿ ಸಿಬ್ಬಂದಿ ಹಾಗೂ ಕೇಳುಗರಾದ ನಿಮಗೆಲ್ಲ ಧನ್ಯವಾದಗಳನ್ನು ಹೇಳಬಯಸುತ್ತೇನೆ. ನಮಸ್ಕಾರ.

0: ಇದುವರೆಗೆ ಕಲೆಯೇ ಜೀವ ಕಲೆಯೇ ದೈವ
1: ಬಾಳು ಮೀಸಲು
2: ಕನ್ನಡ ಚಿತ್ರರಂಗದ ಸಾಧಕರ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ.
1: ಮೀಸಲು ಸೇವೆಗೊಂದು ಹೂಗು ನಾನು ಲಲಿತ
0: ರಚನೆ ಎಸ್ ಪ್ರಕಾಶ್
1: ನಿನ್ನ ಹಿಂದೆ ನಾನು
2: ಸಂಕಲನ ಆರ್ ಜ್ಯೋತಿಶ್ರೀ
1: ಹಿಂದೆ ನಾನು ನನ್ನ ಮುಂದೆ ನೀನು ನಾನಿಲ್ಲ ಗೆಳೆಯನು
2: ನಿರ್ಮಾಣ ಹೆಚ್ ಶ್ರೀನಿವಾಸ್ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ನಮಸ್ಕಾರ ಗೆಳತಿಯರೇ, ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ.

0: ಇಂದಿನ ಕಾರ್ಯಕ್ರಮದಲ್ಲಿ ಸೇವೆಯ ಹಾದಿಯಲ್ಲಿ ಲಿಂಕ್ ಸಂದರ್ಶನಗಳನ್ನಾಧರಿಸಿದ ಕಾರ್ಯಕ್ರಮ ಹಾಗೂ ಮಂಡಲ ಚಿತ್ರಕಲೆ ಈ ಕುರಿತು ಗಾಯತ್ರಿ ಎಲ್ ನಾಯಕ್ ಅವರ ಜೊತೆ ನಡೆಸಿದ ಮಾತುಕತೆ ಪ್ರಸಾರವಾಗಲಿದೆ.
1: ಇದೀಗ ಕೇಳಿ ಸಂದರ್ಶನಗಳನ್ನು ಆಧರಿಸಿದ ಕಾರ್ಯಕ್ರಮ ಸೇವೆಯ ಹಾದಿಯಲ್ಲಿ ಲಿಂಕ್.

ಮದ್ಯಪಾನ ಹಾಗೂ ಮಾದಕ ವಸ್ತುಗಳ ವ್ಯಸನ ನಮ್ಮ ಸಮಾಜದ ಮುಂದಿರುವ ಒಂದು ಜಟಿಲವಾದ ಸಮಸ್ಯೆ. ಆತಂಕಕಾರಿಯಾದ ವಿಷಯವೆಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಪೀಳಿಗೆ ಇದಕ್ಕೆ ಬಲಿಯಾಗಿ ವ್ಯಸನದ ವಿಷವರ್ತುಲದಲ್ಲಿ ಸಿಕ್ಕಿ ತೊಳಲಾಡುವುದು. ಈ ಸಾಮಾಜಿಕ ಪಿಡುಗು ವ್ಯಸನಿಗಳ ಬದುಕನ್ನು ಸರ್ವನಾಶ ಮಾಡುವುದು ಮಾತ್ರವಲ್ಲದೆ ವ್ಯಸನಿಗಳ ಕುಟುಂಬದವರ ಬದುಕನ್ನೂ ನರಕವಾಗಿಸುತ್ತದೆ. ಇಂತಹ ವ್ಯಸನಿಗಳಿಗೆ ಸಹಾಯ ಹಸ್ತ ಚಾಚಿದೆ ಮಂಗಳೂರಿನ ಬಜಾಲ್ನಲ್ಲಿರುವ ಲಿಂಕ್ ಸಮಗ್ರ ಪುನರ್ವಸತಿ ಕೇಂದ್ರ. ವ್ಯಸನಿಗಳಿಗೆ

0: ಮದ್ಯಪಾನ ಹಾಗೂ ಮಾದಕ ವಸ್ತುಗಳು ತಮ್ಮ ಆರೋಗ್ಯ ಹಾಗೂ ಕುಟುಂಬದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರ್ತಾ ಇದೆ ಎಂದು ಮನವರಿಕೆ ಮಾಡಿ ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತದೆ. ಲಿಂಕ್ ಸಮಗ್ರ ಪುನರ್ವಸತಿ ಕೇಂದ್ರದ ಹುಟ್ಟು ಮತ್ತು ಚಟುವಟಿಕೆಗಳ ಬಗ್ಗೆ ತಿಳಿಸಿದರು ಅಲ್ಲಿಯ ಆಡಳಿತಾಧಿಕಾರಿ ಲಿಡಿಯಾ ಲೋಬೋ.
1: ಲಿಂಕ್ ಅಮಲು ಚಿಕಿತ್ಸಾ ಕೇಂದ್ರವು 1991 ಆಗಸ್ಟ್ 25 ಪ್ರಾರಂಭವಾಯಿತು. ಈ ಸಂಸ್ಥೆಯನ್ನು ರೋಶನಿ ನಿಲಯ ಇಲ್ಲಿ ಸಮಾಜ ಸೇವಾ ಕ್ಷೇತ್ರದಲ್ಲಿ ಕಲಿಯುತ್ತಿರುವ MSW ವಿದ್ಯಾರ್ಥಿಗಳು ಒಂದು ಅಧ್ಯಯನವಾಗಿ ಪ್ರಾರಂಭಿಸಿದರು. ನಮ್ಮ ಸಮಾಜದಲ್ಲಿ ಎಷ್ಟು ಮಂದಿ ಅಮಲು ಪೀಡಿತರು ಇದ್ದಾರೆ ಅಂತ ಹೇಳಿ ಒಂದು ಅಧ್ಯಯನ ಮಾಡಿ ಅದರಲ್ಲಿ ಅವರಿಗೆ ಸಿಕ್ಕಿದ ಫಲಿತಾಂಶದ ಪ್ರಕಾರ ಸಾಧಾರಣ 50-60% ಮಂದಿ ದಿನದಿಂದ ದಿನಕ್ಕೆ ಅಮಲಿಗೆ ಬಲಿಯಾಗ್ತಾರೆ ಅಂತೇಳಿ ಅವರಿಗೆ ಕಂಡು ಬಂದಿತ್ತು. ವಿದ್ಯಾರ್ಥಿಗಳು ಇದಕ್ಕಾಗಿ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದರು, ಅದೇ ಲಿಂಕ್ ಆಂಟಿ ಅಡಿಕ್ಷನ್ ಸಿಟಿಜನ್ಸ್ ಕಮಿಟಿ. ಇವತ್ತು ಈ ಸಂಸ್ಥೆಯು ತಮ್ಮ 25 ಪೂರೈಸಿ ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಸೇವೆಯನ್ನು ನೀಡ್ತಾ ಇದೆ. ಇದನ್ನು ಪ್ರಾರಂಭಿಸಿದ ಶ್ರೀಯುತ ಟಿಎಸ್ ಥಾಮಸ್ ಇವರು ಈ ಒಂದು ವಿದ್ಯಾರ್ಥಿಗಳ ಸಮೂಹದ ನೇತೃತ್ವವನ್ನು ಹೊಂದಿದ್ರು. ಇದಕ್ಕೆ ಅನುಗುಣವಾಗಿ ನಮ್ಮ ಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ರೊನಾಲ್ಡ್ ಕುಲಾಸರ್ ಅವರು ಇದಕ್ಕೆ ತುಂಬಾ ಸಹಕಾರವನ್ನು ಕೊಟ್ಟಿದ್ದಾರೆ. ಸಂಸ್ಥೆಯ ಮೊದಲ ದಿನದಿಂದ ಇವತ್ತಿನವರೆಗೂ ಅವರು ಆರ್ಥಿಕವಾಗಿ ಮತ್ತು ನೈತಿಕವಾಗಿ ಈ ಸಂಸ್ಥೆಗೆ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ಇಲ್ಲಿ ಅಮಲಿಗೆ ಬಲಿಯಾದವರು ಅಂದ್ರೆ ಶರಾಬಿಗೆ ಬಲಿಯಾದವರು ಮೊದಲು ತುಂಬಾ ಮಂದಿ ಬರ್ತಾ ಇದ್ದರು, ಆದ್ರೆ ಈಗ ನೋಡುವಾಗ ನಮ್ಮಲ್ಲಿ ಅಮಲು ದ್ರವ್ಯಕ್ಕೆ ಒಳಗಾದವರು ಮಾತ್ರ ಅಲ್ಲ, ಮಾದಕ ವ್ಯಸನಗಳು ಸಿಗ್ತಾ ಇದ್ದಾರೆ. ಮಾದಕ ವ್ಯಸನಗಳಂತ ಹೇಳಿದ್ರೆ ಗಾಂಜಕ್ಕೆ ಬಲಿಯಾದವರು, ಬ್ರೌನ್ ಶುಗರ್, ವೈಟ್ನರ್, ಫೆವಿಬಾಂಡ್, ಇದಕ್ಕೆಲ್ಲ ಬಲಿಯಾದ ಬೇರೆ ಬೇರೆ ವ್ಯಕ್ತಿಗಳು ನಮಗೆ ಲಭಿಸ್ತಾ ಇದ್ದಾರೆ. ಈಗ ನಾವು ಪ್ರಸ್ತುತ ಎಲ್ಲಾ ವ್ಯಸನಕ್ಕೆ ಬಲಿಯಾದ ವ್ಯಕ್ತಿಗಳಿಗೋಸ್ಕರ ಸೇವೆಯನ್ನು ನೀಡ್ತಾ ಇದ್ದೇವೆ. ಕೇವಲ ಪುರುಷರು ಮಾತ್ರ ಅಲ್ಲ, ಮಹಿಳೆಯರಿಗೆ ಕೂಡ ನಾವು ಚಿಕಿತ್ಸೆಯನ್ನು ನೀಡ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಒಂದು ಹಿಂದಿನ ಚರಿತ್ರೆಯನ್ನು ನೋಡಿದ್ರೆ 1991 ಈ ಸಂಸ್ಥೆ ಪ್ರಾರಂಭವಾಗಿತ್ತು. ಆದ್ರೆ ನಾನೊಂದು ಹಿಂದಿನ ಪುಟಗಳನ್ನು ತಿರುಗಿ ಹಾಕಿದ್ರೆ ಪ್ರಾರಂಭದಲ್ಲಿ ನಮ್ಮಲ್ಲಿ 40 ಮೇಲಿನವರೆಲ್ಲ ಬರ್ತಾ ಇದ್ರು. ಮಕ್ಕಳು ಅಪ್ಪಂದಿರನ್ನ ಇಲ್ಲಿ ಚಿಕಿತ್ಸೆಗೆ ಕರ್ತರೋದು ಜಾಸ್ತಿ ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಆದರೆ ಈಗ ಇತ್ತೀಚಿನ 5 ಹಿಂದಿನ ನಾನು ಚರಿತ್ರೆಯನ್ನು ನೋಡಿದ್ರೆ ನನಗೆ ಒಂದು ಭಯದ ವಾತಾವರಣ ನಮ್ಮಲ್ಲಿ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಬರುವವರು ಹೆಚ್ಚಿನವರು 15 16-18 ಈ ವಯೋಮಿತನ ಒಳಗಿನವರು ಜಾಸ್ತಿ ಆಪ್ತ ಸಮಾಲೋಚನೆಗೆ ಮತ್ತು ಅವರಿಗೆ ಸಲಹೆ ಸೂಚನೆಗಳನ್ನು ಕೇಳಲಿಕ್ಕೆ ಬರ್ತಾರೆ. ಮಾತ್ರವಲ್ಲ 18-25 ತರುಣ ಯುವಕರೇ ಜಾಸ್ತಿ ಬರುವಂತದ್ದು. ಇವರು ಬಲಿಯಾಗಿರುವುದು ಜಾಸ್ತಿ ಶರಾಬಿಗೆ ಅಲ್ಲ, ಗಾಂಜಕ್ಕೆ ಹೆಚ್ಚಿನವರು ಬಲಿಯಾದವರು ಇಲ್ಲಿಗೆ ಬರ್ತಾ ಇದ್ದಾರೆ. ಇದೊಂದು ಈಗಿನ ಸಮಾಜದ ಪರಿಸ್ಥಿತಿ. ಈ ವ್ಯಸನಕ್ಕೆ ಬಲಿಯಾದವರು ತುಂಬಾ ಅವರು ಮಾನಸಿಕ ಮತ್ತು ದೈಹಿಕ ತೊಂದರೆಗೆ ಒಳಗಾಗಿರ್ತಾರೆ, ಸಮಸ್ಯೆಗಳಿಗೆ ಒಳಗಾಗಿರ್ತಾರೆ. ಅಂತ ವ್ಯಕ್ತಿಗಳನ್ನು ನಾವು ನಮ್ಮಲ್ಲಿ 31 ನಮ್ಮಲ್ಲಿ ಚಿಕಿತ್ಸೆಯಲ್ಲಿ ಇಟ್ಕೊಳ್ತೇವೆ. ಪ್ರಾರಂಭದಲ್ಲಿ ಅವರಿಗೆ ಕಷ್ಟ ಎನಿಸ್ತದೆ, 7 ನಾವು ಅವರಿಗೆ ಆ ಅಮಲಿನಿಂದ ಹೊರಗೆ ಬರುವ ಪ್ರಯತ್ನವನ್ನು ಮಾಡ್ತೇವೆ. 7 ನಂತರ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಆಪ್ತ ಸಮಾಲೋಚನೆ ಮಾಡಿ ಬೇರೆ ಬೇರೆ ರೀತಿಯ ಕ್ಲಾಸ್ಗಳನ್ನು ಕೊಟ್ಟು ಅವರಿಗೆ ಮನವೊಲಿಸಿ ಮಾತ್ರವಲ್ಲ ವೈದ್ಯರು ಮತ್ತು ಮಾನಸಿಕ ತಜ್ಞರು ಬಂದು ಅವರಿಗೆ ಚಿಕಿತ್ಸೆಯನ್ನು ನೀಡಿ ಅವರಿಗೆ ಈ ಅಮಲಿನಿಂದ ಮತ್ತು ವ್ಯಸನದಿಂದ ಹೊರಗೆ ಬರಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಚಿಕಿತ್ಸೆ ಪಡೆದ ವ್ಯಕ್ತಿಗಳು ಪ್ರತಿ 1 ನಮ್ಮಲ್ಲಿ ಫಾಲೋಅಪ್ ಗೆ ಬರ್ತಾರೆ. ಹಿಂದೆ ಬಂದು ಅವರು ತಮ್ಮ ಜೀವನವನ್ನ ಹೇಳಿಕೊಂಡು ಅವರು ಯಾವ ರೀತಿ ಜೀವನವನ್ನ ನಡೆಸ್ತಾರೆ ಅಂತೇಳಿ ನಮ್ಮಲ್ಲಿ ಹೇಳಿಕೊಳ್ತಾರೆ. ಮಾತ್ರವಲ್ಲ ಪ್ರತಿ 4 ನಾವು ಈ ಅಮಲು ರಹಿತ ವ್ಯಕ್ತಿಗಳನ್ನ ಅಥವಾ ಪಾನ ಮುಕ್ತ ಜನರನ್ನ ವಾಪಸ್ ಕರೆದು ಅವರಿಗೆ ಒಂದು ಸನ್ಮಾನ ಮಾಡಿ ಅವರ ಬಾಯಿಂದಲೇ ತಾನು ಹೇಗಿದ್ದೆ, ಈಗ ಹೇಗೆ ಆಗಿದ್ದೇನೆ, ಯಾವ ರೀತಿಯ ಜೀವನ ನಡೆಸ್ತಿದ್ದೇನೆ ಅಂತೇಳಿ ಹೇಳಿ ನಮ್ಮಲ್ಲಿ ಚಿಕಿತ್ಸೆ ಪಡೆಯುವ ವ್ಯಕ್ತಿಗಳಿಗೆ ನಾವು ಅವರಿಗೆ ಅನುಭವವನ್ನು ಹಂಚಿಕೊಳ್ತೇವೆ. ಇದು ಇಲ್ಲಿ ಚಿಕಿತ್ಸೆಯಲ್ಲಿರುವ ವ್ಯಕ್ತಿಗಳಿಗೆ ಒಂದು ಸಕಾರಾತ್ಮಕವಾಗಿ ಒಂದು ಅನುಭವವನ್ನು ಕೊಡಲಿಕ್ಕೆ ಕಾರಣ ಆಗ್ತದೆ. ಇದರಿಂದ ತುಂಬಾ ವ್ಯಕ್ತಿಗಳು ಒಳ್ಳೆಯ ಜೀವನವನ್ನು ಪ್ರಾರಂಭಿಸಿದ್ದಾರೆ. ಸಾಧಾರಣ ನಾವು ಪ್ರತಿ ತಿಂಗಳಲ್ಲಿ ನಮ್ಮ ಫಲಿತಾಂಶವನ್ನು ನೋಡುವಾಗ 100 ನಾವು ಚಿಕಿತ್ಸೆಯನ್ನು ಮಾಡಿದ್ರೆ ಫಲಿತಾಂಶವನ್ನು ನೋಡುವಾಗ ನಮಗೆ 80-85 ವ್ಯಕ್ತಿಗಳು ಒಳ್ಳೆಯದಾದದ್ದು ಕಂಡು ಬರಲಿಕ್ಕೆ ಸಿಗ್ತದೆ. ಉಳಿದ 15 ಏನಾಗಿರ್ಬೋದು ಅಂತೇಳಿ ನಿಮ್ಮ ಒಂದು ಪ್ರಶ್ನೆ ಇರಬಹುದು. ಆದ್ರೆ ಆ 15 ಕೆಲವರಿಗೆ ಸಣ್ಣ ಸಣ್ಣ ಸಮಸ್ಯೆಗಳು ಅವರ ಜೀವನವನ್ನು ಸರಿಯಾಗಿ ಮಾಡಲಿಕ್ಕೆ ಆಗ್ಲಿಲ್ಲ. ಇನ್ನು ಕೆಲವರಿಗೆ ಅವರ ಕುಟುಂಬದಲ್ಲಿ ಯಾರು ಸಹಕಾರ ಕೊಡಲಿಲ್ಲ ಅಥವಾ ಯಾವಾಗ್ಲೂ ತಾತ್ಸಾರ ಮನೋಭಾವದಿಂದ ಕಾಣ್ತಾ ಇದ್ದಾರೆ. ಮೂರನೆಯದಾಗಿ ಕೆಲವು ವ್ಯಕ್ತಿಗಳಿಗೆ ನಾನು ನನ್ನ ಜೀವಮಾನದಲ್ಲಿ ಇದೇ ನನ್ನ ಜೀವನ, ಅಮಲೇ ನನ್ನ ಜೀವನ ಅಂತೇಳಿ ಎನಿಸಿಕೊಂಡು ಅದರಿಂದ ಹೊರ

0: ಹಾಗೆ ಬರ್ಲಿಕ್ಕೆ ಆಗದ ವ್ಯಕ್ತಿಗಳು ಕೆಲವರಿದ್ದಾರೆ. ಆದ್ದರಿಂದ ಈ ಕೆಲವು ವ್ಯಕ್ತಿಗಳು ಯಾವಾಗ್ಲೂ ಆ ಮಾದಕ ವ್ಯಸನಕ್ಕೆ ಬಲಿಯಾಗುವುದನ್ನ ನಾವು ಕಾಣ್ತಾ ಇದ್ದೇವೆ. ಮತ್ತೆ ಕೆಲವರು ಸಾಧಾರಣ ಒಂದು 4 ತಿಂಗಳಿಗೊಮ್ಮೆ, ಕೆಲವು 6 ವರ್ಷದ ನಂತರ 1-2 ಕೇಸಸ್ಗಳು ನಮಗೆ ಪುನಃ ಅಮಲಿಗೆ ಬಲಿಯಾಗಿ ವಾಪಸ್ ಬಂದದ್ದು ಕಾಣಲಿಕ್ಕೆ ಸಿಗ್ತದೆ. ಅಂತವರನ್ನು ಕೂಡ ನಾವು ಚಿಕಿತ್ಸೆ ಪುನಃ ಮಾಡಿ ಅವರಿಗೆ ಪುನಃ ನಾವು ಪ್ರೋತ್ಸಾಹ ಕೊಟ್ಟು ಪುನಃ ಈ ಅಮಲಿನಿಂದ ಹೊರಗೆ ಬರಲಿಕ್ಕೆ ಸಹಾಯ ಮಾಡ್ತೇವೆ.
1: ಈಗ ವ್ಯಸನಿಗಳ ಮನೆಯವರಿಗೆ ಯಾವ ರೀತಿ ಅವರನ್ನ ನೋಡ್ಕೊಳ್ಬೇಕು ಅನ್ನೋದನ್ನ ಕೂಡ ಹೇಳ್ತೀರಾ?
0: ಹೌದು, ನಮ್ಮಲ್ಲಿ 31 ದಿನಗಳ ಚಿಕಿತ್ಸೆ. ನಾವಿಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಮೊದಲಿಗೆ ಒಮ್ಮೆ ಅವರನ್ನು ದಾಖಲಾತಿ ಮಾಡಿದ ನಂತರ 7 ದಿನಗಳವರೆಗೆ ಯಾರಿಗೂ ಅವಕಾಶವನ್ನ ಕೊಡುವುದಿಲ್ಲ. ಮನೆಯವರಿಗೆ ಹೇಳ್ತೇವೆ, ಈ ರೀತಿಯ ಚಿಕಿತ್ಸೆಯನ್ನು ನಾವು ನೀಡ್ತಾ ಇದ್ದೇವೆ, ನೀವು ವಾರಕ್ಕೆ ಒಮ್ಮೆ ಬರಬೇಕು. ಅಂದ್ರೆ ಅದು ಗುರುವಾರ ದಿವಸವೇ. ಗುರುವಾರ ದಿವಸ ಲಿಂಕ್ ಅಲ್ಲಿ ಹೇಳಿದ್ರೆ ಲಿಂಕ್ ಅಲ್ಲಿ ಕುಟುಂಬದ ದಿನ, ಯಾರ ಮನೆಯವರು ಇಲ್ಲಿ ಚಿಕಿತ್ಸೆಗೋಸ್ಕರ ದಾಖಲಾಗಿದ್ದಾರೆ ಅವರ ಮನೆಯವರು ಅಂದ್ರೆ ಜವಾಬ್ದಾರಿ ವ್ಯಕ್ತಿಗಳು, ಅವನಿಗೆ ಮದುವೆ ಆಗಿದ್ರೆ ಅವನ ಹೆಂಡತಿ, ಇಲ್ಲದಿದ್ರೆ ತಂದೆ ತಾಯಿ, ಇಲ್ಲದ್ರೆ ಅಣ್ಣ ತಮ್ಮಂದಿರು ಇಲ್ಲಿ ಬಂದು ನಾವು ನಡೆಸುವ ಕುಟುಂಬದ ಕ್ಲಾಸಿನಲ್ಲಿ ಮತ್ತು ಕುಟುಂಬದ ಸಮಾಲೋಚನೆಯಲ್ಲಿ ಭಾಗವಹಿಸಬೇಕು. ಈ ಸಮಾಲೋಚನೆಯಲ್ಲಿ ನಾವು ಏನ್ ಹೇಳ್ತೇವೆ ಅಂದ್ರೆ, ಕುಟುಂಬ ಹೇಗಿರ್ಬೇಕು, ಯಾವುದೆಲ್ಲ ರೀತಿಯಲ್ಲಿ ನಮ್ಮ ಕುಟುಂಬದಲ್ಲಿ ಹೊಂದಾಣಿಕೆಯನ್ನ ಮಾಡಿಕೊಳ್ಬೇಕು, ಯಾತಕ್ಕೋಸ್ಕರ ಈ ಅಮಲು ರೋಗಕ್ಕೆ ಬಲಿಯಾಗ್ತಾರೆ, ಯಾವ ರೀತಿ ನಾವು ಆ ಅಮಲು ರೋಗಿಯನ್ನು ನೋಡ್ಕೊಳ್ಬೇಕು ಅಂತ ಹೇಳಿ ಕ್ಲಾಸಿನ ಮುಖಾಂತರ ಮತ್ತು ಆಪ್ತ ಸಮಾಲೋಚನೆಯ ಮುಖಾಂತರ ಅವರಿಗೆ ಹೇಳಿಕೊಡ್ತೇವೆ. ಮಾತ್ರವಲ್ಲ, ಪ್ರತಿಯೊಂದು ವ್ಯಕ್ತಿಗೆ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳಿದೆ. ಚಿಕಿತ್ಸೆಗಳು ಅವನ ಕೈಯಲ್ಲಿ ಕೊಟ್ರೆ ಅವನು ಎಷ್ಟು ಸಂಪೂರ್ಣವಾಗಿ ಅದನ್ನು ತಕ್ಕೊಳ್ತಾನಂತೇಳಿ ಹೇಳಲಿಕ್ಕೆ ಬರಲ್ಲ. ಅದಕ್ಕೋಸ್ಕರ ಈ ನೀಡುವ ಚಿಕಿತ್ಸೆಯ ಪೂರ್ಣ ವಿವರವನ್ನು ನಾವು ಕುಟುಂಬದವರಿಗೆ ಕೊಡ್ತೇವೆ. ಯಾವ ರೀತಿಯಲ್ಲಿ ಅವನಿಗೆ ಚಿಕಿತ್ಸೆ ಕೊಡಬೇಕು, ಯಾವ ರೀತಿಯಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳಿ ಕೂಡ ವಿವರವಾಗಿ ಅವರಿಗೆ ತಿಳಿಸ್ತೇವೆ. ಒಂದು ವೇಳೆ ಕೆಲವು ಕುಟುಂಬಗಳಿಂದ ತುಂಬಾ ಸಮಸ್ಯೆಗಳು ಇದ್ದ ಪರಿಸ್ಥಿತಿಗಳು ಬರ್ತದೆ, ಗಂಡ ಹೆಂಡತಿಯ ಜಗಳ ಇರಬಹುದು, ಅಲ್ಲಿ ಅನ್ಯೋನ್ಯತೆ ಇಲ್ಲದಿರುವುದು, ತಂದೆ ತಾಯಿಯ ಮತ್ತು ಮಕ್ಕಳ ನಡುವಿನ ತೊಂದರೆ ಇರಬಹುದು. ಈ ಕೇಸಸ್ಗಳು ನಮಗೆ ಬಂದಾಗ ಅವರನ್ನು ಗುರುವಾರ ಮಾತ್ರ ಅಲ್ಲ, ಇತರ ದಿನಗಳಲ್ಲಿ ಕೂಡ ನಾವು ಕರೆದು ಅವರಿಗೆ ನಾವು ಸಲಹೆಯನ್ನು ಕೊಟ್ಟು ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಸಹಾಯವನ್ನು ಕೊಡ್ತೇವೆ.
1: ವೈದ್ಯರು ಎಲ್ಲ ಸೇರಿದಂತೆ ಒಟ್ಟು ಎಷ್ಟು ಸಿಬ್ಬಂದಿ ವರ್ಗ ಇದೆ?
0: ಇಲ್ಲಿ 15 ಮಂದಿ ಇದ್ದೇವೆ. ಅದರಲ್ಲಿ ಆಡಳಿತಾಧಿಕಾರಿ, ಇಬ್ಬರು ವೈದ್ಯರು, ಅದರಲ್ಲಿ ಒಬ್ಬರು ಮೆಡಿಕಲ್ ಆಫೀಸರ್, ಇನ್ನೊಬ್ಬರು ಮನೋತಜ್ಞರು, ಇಬ್ಬರು ನರ್ಸಸ್, 3 ಮಂದಿ MSW ಕೌನ್ಸಿಲರ್ಸ್, ಮತ್ತೆ ಒಬ್ಬರು ಅಮಲಿನಿಂದ ದೂರ ಇದ್ದು ಉತ್ತಮ ಜೀವನವನ್ನು ನಡೆಸಿ ಅವರು ನಮ್ಮ ಅಮಲು ರೋಗಿಗಳಿಗೆ ಆಪ್ತ ಸಮಾಲೋಚನೆಯನ್ನು ತಕ್ಕೊಳ್ತಾರೆ. ಹೌಸ್ ಕೀಪಿಂಗ್ ಸ್ಟಾಫ್ಸ್ ಇದ್ದಾರೆ, ಮತ್ತೆ ಯೋಗ ಥೆರಪಿಸ್ಟ್ ಇದ್ದಾರೆ, ಪಿಯರ್ ಎಡ್ಯುಕೇಟರ್ ಇದ್ದಾರೆ. ಇವರೆಲ್ಲ ಸೇರಿಕೊಂಡು ನಾವು 15 ಮಂದಿ ನಮ್ಮ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ.
1: ನಿಮ್ಗೆ ಏನ್ ಅನ್ಸುತ್ತೆ, ಇಲ್ಲಿ ವ್ಯಸನಿಗಳು ಬಂದು ಚಿಕಿತ್ಸೆ ಪಡೆದು ವ್ಯಸನ ಮುಕ್ತರಾಗಿ ಹೋಗ್ತಾರೆ, ಅವರ ಜೀವನ ಒಂದು ರೀತಿಯಲ್ಲಿ ತುಂಬಾನೇ ಬದಲಾವಣೆ ಆಗ್ತದೆ, ಇದನ್ನೆಲ್ಲ ನೋಡುವಾಗ ನಿಮ್ಗೆ ಏನ್ ಅನ್ಸುತ್ತೆ?
0: ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಕರೆ ಬಂದಾಗ ಛಲವಾಗಿ ತಕ್ಕೊಂಡೆ ಈ ಒಂದು ಫೀಲ್ಡ್ ಅನ್ನು. ಯಾಕಂತ ಹೇಳಿದ್ರೆ ಇದು ಗಂಡಸರೊಟ್ಟಿಗೆ ಕೆಲಸ ಮಾಡುವ ಪರಿಸ್ಥಿತಿ, ಮತ್ತೊಂದು ಸನ್ನಿವೇಶ. ಇಲ್ಲಿ ಕೆಲಸ ಮಾಡುವಾಗ ಈ ಒಂದು ವ್ಯಕ್ತಿಗಳು ಅಮಲು ಕುಡಿದ್ರೆ ಮಾತ್ರ ಅವರು ಒಂದು ತರ ಒಂದು ವರ್ತಿಸ್ತಾರೆ, ಅವರ ಜೀವನನೇ ಬೇರೆ. ಆದ್ರೆ ಅಮಲು ಬಿಟ್ಟು ಇಲ್ಲಿ ನಮ್ ಜೊತೆ ಇರ್ತಾರಲ್ಲ, ಅವರಂತ ವ್ಯಕ್ತಿಗಳು ಬೇರೆ ಇಲ್ಲ. ಅವರು ತುಂಬಾ ನಮ್ಮನ್ನು ಎಂತ ನಾವು ಹೇಳಿದನ್ನ ಕೇಳ್ತಾರೆ, ಅವರ ತಪ್ಪನ್ನು ಅರಿತುಕೊಳ್ತಾರೆ, ಆ ತಪ್ಪನ್ನು ಸರಿ ಮಾಡ್ಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಇವರಿಲ್ಲಿ 1 ತಿಂಗಳು ಕೆಲಸ ಮಾಡುವಾಗ ಪುನಃ ಅವರು ವಾಪಸ್ ಹೋಗಿ ಪುನಃ ಅವರು ಒಳ್ಳೆಯ ಜೀವನ ಮಾಡಿ ವಾಪಸ್ ಬರ್ತಾರಲ್ಲ, ಆವಾಗ ನಮಗೆ ಯಾವ ದಿವಸ ಊಟ ಮಾಡ್ಬೇಕಂತೇಳಿ ಅನಿಸುದಿಲ್ಲ. ಯಾಕಂತ ಹೇಳಿದ್ರೆ ಆ ಒಂದು ಕುಟುಂಬವನ್ನು ನಾವು ಬೆಳಗಿಸಿದ್ದೇವೆ ಅಂತೇಳಿ ನಮಗೆ ಒಂದು ಅದು ಒಂದು ಸಮಾಧಾನ ನಮ್ಮ ಮನಸ್ಸಿನಲ್ಲಿ ಇರ್ತದೆ. ನನಗೆ ಮಾತ್ರ ಅಲ್ಲ, ನನ್ನ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಒಂದು ವ್ಯಕ್ತಿ ಒಂದು ಒಳ್ಳೆಯ ಜೀವನ ಮಾಡಿ ವಾಪಸ್ ನಮ್ಮ ಸೆಂಟರ್ಗೆ ಪುನಃ ಭೇಟಿ ಕೊಡ್ಲಿಕ್ಕೆ ಬರ್ತಾ ಅಂತ ಹೇಳಿದ್ರೆ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಹೇಳ್ತಾರೆ, ನೋಡಿ ಈ ವ್ಯಕ್ತಿ ಬಂದಿದ್ದಾನೆ, ಚೆನ್ನಾಗಿದ್ದಾನೆ, 1 ವರ್ಷ ಆಯ್ತು 2 ವರ್ಷ ಆಯ್ತು, ಎಷ್ಟು ಖುಷಿ ಅಂತ ಹೇಳಿದ. ಆ ವ್ಯಕ್ತಿಯನ್ನು ನಾವು ಕರೆದು ಅವನ ಹತ್ರ ಮಾತಾಡಿಸಿ ಅವನಿಗೆ ಪುನಃ ಪ್ರೋತ್ಸಾಹ ಕೊಟ್ಟು ಅವರಿಗೆ ತಮ್ಮ ಜೀವನವನ್ನು ಮುಂದುವರಿಸಲಿಕ್ಕೆ ನಾವು ಸಹಾಯ ಮಾಡ್ತೇವೆ. ಸೊ ಇದು ನನಗೆ ಈ 7 ವರ್ಷಗಳಲ್ಲಿ ಈ ಕೆಲಸ ಜವಾಬ್ದಾರಿಯುತ ಕೆಲಸ ಅಂತ ಹೇಳಿದ್ರು, ಕಷ್ಟದ ಕೆಲಸ ಅಂತ ಹೇಳಿದ್ರು, ಅದರ ಜೊತೆಗೆ ಈ ಅಮಲು ಮುಕ್ತ ಜನರನ್ನು ನೋಡುವಾಗ ತುಂಬಾ ಸಮಾಧಾನವನ್ನು ತಂದುಕೊಟ್ಟಿದೆ. ಒಂದು ವ್ಯಕ್ತಿ ಯಾವಾಗ್ಲೂ ಹೇಳುದುಂಟು ನನ್ನ ಹತ್ರ ಫೋನ್ ಮಾಡಿ, ಮೇಡಮ್ ಇವತ್ತು ನಾವು ಮನೆಯಲ್ಲಿ ಸಮಾಧಾನದಿಂದ 1 ತುತ್ತು ಊಟ ಮಾಡ್ತೇವಲ್ಲ, ಆದ್ರೆ ಅದು ನಿಮ್ಮ ಸಂಸ್ಥೆಯಿಂದ. ಯಾಕಂತ ಹೇಳಿದ್ರೆ ದಿನಂಪ್ರತಿ ಕುಡಿದು ಬೀಳುತ್ತಿದ್ದ ನನ್ನ ತಂದೆ ಇವತ್ತು ಅಮಲು ಮುಕ್ತರಾಗಿ ನಮ್ಮ ಮನೆಯಲ್ಲಿ ಒಂದು ಸಮಾಧಾನ ಬಂದಿದೆ, ಅದಕ್ಕೋಸ್ಕರ ನಮ್ಮ 1 ತುತ್ತಿನ ಒಂದು ಸಮಾಧಾನ ಅದು ನಿಮ್ಮ ಸಂಸ್ಥೆಗೆ ಸಲ್ತದೆ ಅಂತೇಳಿ ನನಗೆ ಯಾವಾಗ್ಲೂ ಫೋನ್ ಮಾಡಿ ಅಥವಾ ಇಮೇಲ್ ಮುಖಾಂತರ ಅವರು ತಿಳಿಸ್ತಾರೆ.
1: ಈಗ ಇಂಥ ಸಂಸ್ಥೆಯನ್ನ ಯಾವ ರೀತಿ ನಡೆಸ್ತಿದ್ದೀರಿ? ಯಾಕಂದ್ರೆ ಇಲ್ಲಿ ವ್ಯಸನಿಗಳು ಬಂದು ಸುಮಾರು 1 ತಿಂಗಳ ಕಾಲ ಇಲ್ಲೇ ಇರ್ತಾರೆ, ಅವರನ್ನ ನೋಡ್ಕೊಳ್ಬೇಕಾಗ್ತದೆ, ಅವರಿಂದ ಏನಾದ್ರೂ ಶುಲ್ಕ ತಗೊಳ್ತೀರಾ, ಅಥವಾ ಸಮಾಜದಿಂದ ನಿಮ್ಗೆ ಯಾವ ರೀತಿಯ ಸಹಾಯ ದೊರೀತಾ ಇದೆ?

0: ಕಲೆಕ್ಟ್ ಮಾಡ್ತೇವೆ, ಅದರಿಂದ ನಮಗೆ ಸಂಸ್ಥೆಯನ್ನು ನಡೆಸ್ತೇವೆ. ಮಾತ್ರವಲ್ಲ, ನಮ್ಮ ಮ್ಯಾನೇಜ್ಮೆಂಟ್ ನಮಗೆ ಸಹಾಯ ಮಾಡ್ತದೆ. ಅದರಲ್ಲೂ ನಮ್ಮ ಸ್ಥಾಪಕ ಅಧ್ಯಕ್ಷರಾದ ರೊನಾಲ್ಡ್ ಕುಲಾಸರ್ ಅವರು, ಯಾವಾಗ ನಮಗೆ ಇಲ್ಲಿ ಹಣಕಾಸಿನ ತೊಂದರೆ ಇದೆ ಆವಾಗ ಅವರು ಸಂಪೂರ್ಣ ಅವರ ಸಹಕಾರವನ್ನು ನಮಗೆ ಕೊಡ್ತಾರೆ. ಔಷಧಿಗೆ ಆಗಿರ್ಬೋದು, ಸ್ಟಾಫ್ ಸ್ಯಾಲರಿ, ಇಷ್ಟು 2 ವರ್ಷದಿಂದ ಅನುದಾನ ಬರಲಿಲ್ಲ ಆದರೂ ಕೂಡ ನಮಗೆ, ನಾವು ಯಾವುದೇ ಸ್ಟಾಫಿಗೆ ಸಂಬಳ ಕೊಡದೆ ನಾವು ಇಲ್ಲಿ ನಿಲ್ಲಿಸಲಿಲ್ಲ. ಅದಕ್ಕೋಸ್ಕರ ನಮ್ಮ ರೊನಾಲ್ಡ್ ಕುಲಾಸ ಸರ್ ಅವರು ತುಂಬಾ ಸಹಾಯ ಮಾಡ್ತಾರೆ. ಕೆಲವರು ಒಳ್ಳೆಯ ಮನಸ್ಸಿನವರು ಬಂದು ಅವರ ಇಚ್ಛೆಯ ದಾನವನ್ನು ಅವರು ಕೊಟ್ಟು ಹೋಗ್ತಾರೆ.
1: ಈಗ ನೀವು ಆಗ್ಲೇ ಮಾತಾಡ್ತಾ ಹೇಳಿದ್ರಿ, ಈಗ ಹದಿಹರೆಯದವರು ವ್ಯಸನಿಗಳಾಗೋದು ಜಾಸ್ತಿ ಆಗ್ತಾ ಇದೆ ಅಂತ, ನೀವು ಅಂತಹ ವ್ಯಸನಿಗಳ ತಂದೆ ತಾಯಿಗಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಹದಿಹರೆಯದ ವ್ಯಕ್ತಿಗಳು ತುಂಬಾ ಮಂದಿ ಇಲ್ಲಿ ಬರ್ತಾ ಇದ್ದಾರೆ. ಹೆಚ್ಚಿನವರು 17, 18, 19 ವರ್ಷದವರು. ತಂದೆ ತಾಯಿಗಳಿಗೆ ನಾನು ಹೇಳುವುದು ಇಷ್ಟೇ, ಮಕ್ಕಳು ಒಂದೇ ಸರ್ತಿ ಈ ವ್ಯಸನಗಳನ್ನು ಪ್ರಾರಂಭ ಮಾಡುವುದಿಲ್ಲ. ಸ್ವಲ್ಪ ಸ್ವಲ್ಪವಾಗಿ ಕುತೂಹಲದಲ್ಲಿ ಅವರು ಪ್ರಾರಂಭಿಸ್ತಾರೆ. ಅವರಿಗೆ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳನ್ನು ಬಹಳ ಹತ್ತಿರದಿಂದ ನೋಡಿ. ನಿಮ್ಮ ಮಕ್ಕಳು ನಿಮಗೆ ಸರಿಯಾಗಿ ಗೊತ್ತಿದೆ. ನಿಮ್ಮ ಮಕ್ಕಳು ಯಾರು, ಏನು ಮಾಡ್ತಾರೆ, ಅವರ ವರ್ತನೆ ಏನು, ಯಾವ ರೀತಿ ಅವರು ಓದ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಅವರು ಬೇರೆಯವರನ್ನು ಗೌರವಿಸ್ತಾ ಇದ್ದಾರೆ, ಈ ಎಲ್ಲ ಅಂಶಗಳು ಅವರಲ್ಲಿ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತದಂತ ಹೇಳಿದ್ರೆ, ಅವರಲ್ಲಿ ಬೇರೆ ಏನೋ ಒಂದು ವಿಷಯ ನುಸುಳಿದೆ ಅಂತೇಳಿ ಅರ್ಥ. ಆವಾಗ ನಮ್ಮ ಮಕ್ಕಳನ್ನು ನಾವು ಹತ್ತಿರದಿಂದ ನೋಡಬೇಕು. ನಮ್ಮ ಮಕ್ಕಳಿಗೆ ಯಾರು ಗೆಳೆಯರಿದ್ದಾರೆ, ಯಾವ ರೀತಿಯ ಗೆಳೆಯರಿದ್ದಾರೆ, ಇದನ್ನೆಲ್ಲ ನೋಡಿದಾಗ ನಮ್ಮ ಮಕ್ಕಳು ಯಾವ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಅಂತೇಳಿ ನಮಗೆ ಅರ್ಥ ಆಗ್ತದೆ. ಅದಕ್ಕೋಸ್ಕರ ಹದಿಹರೆಯದ ಮಕ್ಕಳ ತಂದೆ ತಾಯಿಯವರು ತಮ್ಮ ಮಕ್ಕಳನ್ನು ಭಾರಿ ಹತ್ತಿರದಿಂದ ಸೂಕ್ಷ್ಮದಿಂದ ನೋಡಿಕೊಂಡು ಅವರ ವರ್ತನೆಗಳನ್ನು ಗಮನಿಸಬೇಕು.
2: ಅಮಲು ರೋಗಿಗಳಿಗೆ ಯಾವ ರೀತಿ ಚಿಕಿತ್ಸೆ ನೀಡಲಾಗ್ತಿದೆ ಎಂದು ಒಂದು ಸಮಗ್ರ ಪರಿಚಯ ನಮಗೆ ಲಿಂಕ್ನ ಸಂಯೋಜನಾ ಅಧಿಕಾರಿಯಾದ ಮೆಲ್ವಿನ್ ಫರ್ನಾಂಡಿಸ್ ಅವರಿಂದ ಲಭಿಸಿತು.
3: ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಪ್ರಕಾರ, ನಮ್ಮ ಇಲ್ಲಿಯ ದಿನಚರಿ ನಾವು ಯಾವತ್ತೂ ಆ ಒಂದು ಚಿಕಿತ್ಸಾರ್ಥಿಯನ್ನು ಬ್ಯುಸಿಯಾಗಿರ್ತೇವೆ. ಎಲ್ಲ ಕಾರ್ಯದಲ್ಲವರು ಚಟುವಟಿಕೆಗಳಲ್ಲಿ ಭಾಗವಹಿಸಲು ನಾವು ಪ್ರೋತ್ಸಾಹ ಮಾಡ್ತೇವೆ ಅವರನ್ನು. ಬೆಳಿಗ್ಗೆ 1:30 ಅವರು ಎದ್ದೇಳಿಕ್ಕಿದ್ರೆ ಅವರ ದೈನಂದಿನ ಕಾರ್ಯವನ್ನು ಮುಗಿಸಿ ಸುಮಾರು 1:00-6 ಯೋಗ ಸ್ಟಾರ್ಟ್ ಆಗ್ತದೆ. ಅವರಿಗೆ ವ್ಯಾಯಾಮ ಎಲ್ಲ ಇರ್ತದೆ, ಯಾಕಂದ್ರೆ ಎಷ್ಟೋ ಮಂದಿ ಚಿಕಿತ್ಸಾರ್ಥಿಗಳು ಹೊರಗಡೆ ಕೆಲಸವನ್ನೆಲ್ಲ ಮಾಡ್ತಾ ಇರುವವರು, ಇಲ್ಲಿ ಒಳಗಡೆ ಬರುವಾಗ ಸಡನ್ ಆಗಿ ಅವರಿಗೆ ಮೈಕೈ ನೋವು, ಆಲಸ್ಯ ಎಲ್ಲ ಸ್ಟಾರ್ಟ್ ಆಗುವ ಸಾಧ್ಯತೆ ಉಂಟು. ಸೊ ಈ ರೀತಿ ನಾವು 1 ಗಂಟೆಯ ಯೋಗವನ್ನು ಅವರಿಗೆ ನಾವು ಕೊಡ್ತಾ ಇದ್ದೇವೆ. 8:00 ನಾವು ಬ್ರೇಕ್ಫಾಸ್ಟ್ ಅನ್ನು ಅವರಿಗೆ ನೀಡ್ತೇವೆ. ಬೆಳಿಗ್ಗೆ ಯಾವ ರೀತಿಯಲ್ಲಿ ಯಾರಿಗೆಲ್ಲ ಮೆಡಿಸಿನ್ಸ್ ಇರ್ತದೆ ಅದನ್ನೆಲ್ಲ ನಾವು ನೀಡ್ತೇವೆ. ನಮ್ಮ ಸಿಸ್ಟರ್ ಅವ್ರು ನೀಡ್ತಾರೆ. 9:00 ಅವರಿಗೆ ಹೌಸ್ ಮೀಟಿಂಗ್ ಅಂತ ಇರ್ತದೆ. ಹೌಸ್ ಮೀಟಿಂಗ್ ಅಂದ್ರೆ ಎಲ್ಲಾ ಚಿಕಿತ್ಸಾರ್ಥಿಗಳು ಅದಕ್ಕೆ ನಮ್ಮ ಸ್ಟಾಫ್ನವರು ಕೂತ್ಕೊಂಡು ನಿನ್ನೆ ದಿವಸ ಅಂದ್ರೆ ಹಿಂದಿನ ದಿವಸ ಏನೆಲ್ಲ ಕಾರ್ಯಗಳು ನಡೆದಿದೆ ಅದರ ಬಗ್ಗೆ ಒಂದು ಮಾಹಿತಿ, ಅದೇ ರೀತಿ ಅವರಿಗೆ ಯಾವುದೇ ರೀತಿಯ ಕ್ಲಾಸ್ಗಳು ನಡೆದಿದ್ದಲ್ಲಿ ಅದು ಅರ್ಥ ಆಗದಿದ್ದಲ್ಲಿ ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೇವೆ. ಅದೇ ರೀತಿ ಪೇಷಂಟ್ ಅವರಿಗೆ ನಮ್ಮ ಚಿಕಿತ್ಸಾರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಿದ್ರೆ ಅದನ್ನು ನಾವು ಆಲಿಸುತ್ತೇವೆ ಮತ್ತೆ ಅದಕ್ಕೆ ಬೇಕಾದ ರೀತಿಯಲ್ಲಿ ಪರಿಹಾರವನ್ನು ನಾವು ಕಂಡುಹಿಡಿತೇವೆ. ಮತ್ತೆ 11:00 ಅವರಿಗೆ ಒಂದು ಕ್ಲಾಸ್ ಇರ್ತದೆ. ಆ ಟೈಮಲ್ಲಿ ಅವರಿಗೆ ಕುಡಿತ ಒಂದು ಅವರ ಜೀವನಕ್ಕೆ ಯಾವುದೇ ಸಮಸ್ಯೆ ಆಗಿದೆ, ಅದೇ ರೀತಿ ಅವರಿಗೆ ಆಂಗರ್ ಮ್ಯಾನೇಜ್ಮೆಂಟ್ ಕೋಪವನ್ನು ಯಾವತ್ತು ನಿಯಂತ್ರಿಸುವುದು, ಎಷ್ಟೋ ಮಂದಿ ಚಿಕಿತ್ಸಾರ್ಥಿಗಳಿಗೆ ಬಿಸ್ನೆಸ್ ಆಗಿರ್ಬೋದು, ಕೆಲಸದ ಒತ್ತಡ ಆಗಿರ್ಬೋದು, ಮನೆಯಲ್ಲಿ ಒತ್ತಡ ಆಗಿರ್ಬೋದು, ಆ ಒತ್ತಡವನ್ನು ಯಾವತ್ತು ನಿಭಾಯಿಸಬಹುದು ನಾವು, ಅದರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೇವೆ. ಒಂದು ಕುಟುಂಬ ಎಂಬುದು ಅಮಲಿನಿಂದ ಅಥವಾ ಆ ಮಕ್ಕಳಿಗೆ ಅಮಲಿನಿಂದ ಏನೆಲ್ಲ ಸಮಸ್ಯೆಗಳಾಗ್ತದೆ ಅದರ ಬಗ್ಗೆ ನಾವು ಕಲಿಸ್ತಾ ಇದ್ದೇವೆ. ಯಾಕಂದ್ರೆ ಎಷ್ಟೋ ಮಂದಿ ಕೆಲವರು ಕುಡಿತಕ್ಕೆ ವಾಪಸ್ ಹೋಗ್ಲಿಕ್ಕೆ ಕಾರಣ ಅಮಲು ಎಂಬುದು ಕೂಡ ಆಗಿರುವುದಿಲ್ಲ. ಸೊ ನಮ್ಮ ಆಪ್ತ ಸಮಾಲೋಚಕರಾಗಿ ನಾವು ಕಂಡುಹಿಡಬೇಕಾದ ಅಂತ ಅಂದ್ರೆ, ಆ ವ್ಯಕ್ತಿ ಇಲ್ಲಿ ಬರಲಿಕ್ಕೆ ಕಾರಣ ಅವನ ಕುಡಿತ ಆಗಿತ್ತಾ ಅಥವಾ ಬೇರೆ ಯಾವುದೇ ಸಮಸ್ಯೆಗಳಿಂದ ಅವರು ಕುಡಿತಕ್ಕೆ ಬಿದ್ದಿದ್ದಾರಾ ಅಂತ. ಸೊ ನಾವು ಇದನ್ನು ಐಡೆಂಟಿಫೈ ಮಾಡಿದ್ರೆ ನಮಗೆ ಅವರಿಗೆ ಚಿಕಿತ್ಸೆಯ ಪ್ಲಾನ್ಗಳನ್ನು ಮಾಡ್ಲಿಕ್ಕೆ ಈಸಿ ಆಗ್ತದೆ. ಯಾಕಂದ್ರೆ ಕೆಲವು ಸಲ ನಾವು ಇಲ್ಲಿ ಅವಕ್ಕೆ ಕುಡಿತವನ್ನು ಮಾಡಿ ಬಂದಿದ್ದಾರೆ ಅಂತ ನಾವು ಕೇವಲ ಕುಡಿತಕ್ಕೆ ಮೆಡಿಸಿನ್ಸ್ ಕೊಟ್ರೆ ಅವ್ರು ವಾಪಸ್ ಹೋಗಿ ವಾಪಸ್ ಸಮಸ್ಯೆ ಆಗಬಹುದು ಸಾಧ್ಯತೆ ಉಂಟು. ಆ ವ್ಯಕ್ತಿ ಇಲ್ಲಿ ಬಂದ ನಂತರ ತುಂಬಾ ಟ್ಯಾಲೆಂಟ್ಸ್ ಇದೆ ಅವರಿಗೆ, ತುಂಬಾ ಕೌಶಲ್ಯಗಳು ಉಂಟು. ಎಷ್ಟೋ ಸಲ ನಮಗೆ ಕೂಡ ಅವರಿಂದ ಕಲೀಲಿಕ್ಕೆ ಸಿಗ್ತದೆ, ಅವರಿಂದ ನಮಗೆ ಕೂಡ ಪ್ರೇರಣೆ ಸಿಗ್ತದೆ. ಸೊ ಈ ರೀತಿ ನಾವು ಒಬ್ಬ ವ್ಯಕ್ತಿಯನ್ನು ಒಂದು ಹೊಸ ಜೀವನಕ್ಕೆ ಅಥವಾ ಮೇನ್ ಸ್ಟ್ರೀಮ್ ಆಫ್ ಲೈಫ್ ಅಂತ ನಾವು ಹೇಳ್ತೇವೆ, ಅವರನ್ನು ತರಲಿಕ್ಕೆ ನಮಗೆ ಸಹಕಾರಿಯಾಗಿದೆ ಈ ಒಂದು ಕ್ಲಾಸ್ ಎಲ್ಲ. ಅದೇ ರೀತಿ 1 ಗಂಟೆ ನಾವು ಅವರಿಗೆ ಊಟ ಎಲ್ಲ ಕೊಡ್ತೇವೆ, ಅದೇ ರೀತಿ ಮೆಡಿಸಿನ್ಸ್ ಇರ್ತದೆ. ಮಧ್ಯಾಹ್ನ ಕೂಡ 3 ಗಂಟೆ ತನಕ ಅವರಿಗೆ ರೆಸ್ಟ್ ಮಾಡ್ಲಿಕ್ಕೆ ಇರ್ತದೆ, ರೆಸ್ಟ್ ಮಾಡ್ಲಿಕ್ಕೆ ನಾವು ಬಿಡ್ತೇವೆ. 3 ಗಂಟೆಗೆ ಅವರಿಗೆ ಗುಂಪು ಚಟುವಟಿಕೆ ಅಂತ ಇರ್ತದೆ, ಗೇಮ್ಸ್ ಎಲ್ಲ ಇರ್ತದೆ. ಸೊ ಇದರಲ್ಲಿ ಕೂಡ ಅವರು ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. 4 ಗಂಟೆಗೆ ಚಾ ಬ್ರೇಕಾದ ನಂತರ ಸುಮಾರು 7 ಗಂಟೆ ತನಕ ಅವರಿಗೆ ಗೇಮ್ಸ್ ಆಡ್ಬಾರ್ದು. ಒಳಗಡೆ ಕ್ಯಾರಮ್ಸ್ ಇರ್ತದೆ, ಚೆಸ್ ಇರ್ತದೆ, ಲೂಡೋ ಇರ್ತದೆ, ಅಥವಾ ಈವನ್ ಕ್ರಿಕೆಟ್ ಕೂಡ ಆಡ್ತಾರೆ. ಅಥವಾ

0: ಟಿವಿ ಎಲ್ಲ ನೋಡಬಹುದು. ನಾವು ನಮ್ಮ ಸಂಸ್ಥೆಯಲ್ಲಿ ನಾವು ಡಿಶ್ ಟಿವಿ ಅಥವಾ ಕೇಬಲ್ ಎಲ್ಲ ನಾವು ಅಳವಡಿಸಿದ್ದೇವೆ. ಸೊ ಅವರು ಯಾವ ಚಾನೆಲ್ ಬೇಕಾದ್ರೂ ನೋಡಬಹುದು. 7 ಗಂಟೆಗೆ ಅವರಿಗೆ ಭಜನೆ ಎಲ್ಲ ಇರ್ತದೆ. ನಮ್ಮ ಹಿಂದೂಗಳು ಬಂದವರಾದ್ರೆ ಅವರು ಭಜನೆ ಎಲ್ಲ ಮಾಡ್ತಾರೆ. ಕ್ರಿಶ್ಚಿಯನ್ ಅವರಾದ್ರೆ ಅವರು ರೋಸರಿ ಅಥವಾ ಆ ರೀತಿ ಪ್ರೇಯರ್ ಎಲ್ಲ ಮಾಡ್ತಾರೆ. ಅದೇ ರೀತಿ ಮುಸ್ಲಿಮ್ಸ್ ಬಾಂಧವರು ಇದ್ರೆ ಅವರು ನಮಾಜ್ ಎಲ್ಲ ಮಾಡಬಹುದು. ಅದೇ ರೀತಿ ಏತಿಸ್ಟ್ ಅಂತ ಇದ್ದಾರೆ, ಅವರು ಸುಮ್ಮನೆ ರೂಮ್ ಅಲ್ಲಿ ಕುತ್ಕೊಳ್ಬಹುದು. 8 ವರೆಗೆ ನಮಗೆ ರಾತ್ರಿ ಊಟ ಎಲ್ಲ ಇರ್ತದೆ ಅವರಿಗೆ, ಊಟ ಆದಂತ ಮೆಡಿಸಿನ್ಸ್ ಇರ್ತದೆ. ಸುಮಾರು 10 ಗಂಟೆ ತನಕ ಅವರು ಟಿವಿ ಎಲ್ಲ ನೋಡಬಹುದು ಫ್ರೀಯಾಗಿ. ಅದೇ ರೀತಿ 10 ಗಂಟೆಗೆ ಟಿವಿ ಲೈಟ್ಸ್ ಆಫ್ ಮಾಡ್ತೇವೆ, ಅವರು ಮಲಗಬೇಕು. ಇದು ನಮ್ಮ ಇಲ್ಲಿಯ ದೈನಂದಿನ ಚಟುವಟಿಕೆಗಳು ಅವರಿಗೆ ಇರ್ತದೆ. ಪ್ರತಿ ಶುಕ್ರವಾರ ದಿವಸ ನಮ್ಮ ಮಾನಸಿಕ ತಜ್ಞ ಡಾಕ್ಟರ್ ಬರ್ತಾರೆ ಕೆಎಸ್ ಹೆಗಡೆಯಿಂದ, ಡಾಕ್ಟರ್ ಅರುಣ್ ಅಂತ. ಅದೇ ರೀತಿ ಪ್ರತಿ ದಿವಸ ನಮ್ಮ ಮೆಡಿಕಲ್ ಡಾಕ್ಟರ್ ಡಾಕ್ಟರ್ ಸುಭಾಷ್ ಶೆಟ್ಟಿ ಅಂತ ಅವರು ಬರ್ತಾರೆ. ಇವರು ಪ್ರತಿಯೊಂದು ಪೇಷಂಟ್ ಅವರು ನೋಡ್ತಾರೆ, ಯಾವುದೇ ಸಮಸ್ಯೆಗಳು ಇದ್ರು ನೋಡ್ತಾರೆ. ಎಷ್ಟೋ ಸಲ ಕೆಲವು ಸಲ ಮನಸ್ಸಲ್ಲಿ ಅವರು ಇರ್ತದೆ ಆ ಒಂದು ನಕಾರಾತ್ಮಕ ಆಲೋಚನೆಗಳು ಇರ್ತದೆ, ನನ್ನನ್ನು ಯಾರು ಮಾತನಾಡಿಸುವುದಿಲ್ಲ, ನನಗೆ ಸಮಯವನ್ನು ಯಾರು ಕೊಡುವುದಿಲ್ಲ. ಆದ್ರೆ ನಾವು ಇಲ್ಲಿ ಕೊಡುವಂತಹ ಸಮಯ, ನಾನು ಇದ್ದೇನೆ ನಿಮ್ಮೊಡನೆ ಮಾತನಾಡಲು, ಅದು ಒಂದು ಪ್ರೀತಿ ಅವನ ಜೀವನದಲ್ಲಿ ಬದಲಾವಣೆಗಳನ್ನೆಲ್ಲ ತರುವ ಸಾಧ್ಯತೆ ಉಂಟು.
1: ಲಿಂಕ್ ಸಂಸ್ಥೆಗೆ ಒಬ್ಬ ಅಮಲು ರೋಗಿಯಾಗಿ ಬಂದು ಸಂಪೂರ್ಣವಾಗಿ ವ್ಯಸನಮುಕ್ತರಾದ ರೋಹಿತ್ ಈಗ ಅಲ್ಲಿ ಯೋಗ ಶಿಕ್ಷಕರಾಗಿದ್ದಾರೆ. ಅವರ ಅನಿಸಿಕೆ ಕೇಳಿ.
2: 1 ವರ್ಷ ಮುಂಚೆ ಈ ಲಿಂಕ್ ಅಡಿಕ್ಷನ್ ಸೆಂಟರ್ಗೆ ನಾನು ಒಬ್ಬ ಅಮಲು ರೋಗಿಯಾಗಿ ದಾಖಲಾಗಿದ್ದೆ. ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ನಾನು ತುಂಬಾ ಬಳಲುತ್ತೆ ಇದ್ದೆ. ಹಾಗಾಗಿ ನನ್ನ ಸ್ವಂತ ಇಚ್ಛೆಯಿಂದ, ನನ್ನ ತಮ್ಮನ ಪ್ರೇರಣೆಯಿಂದ ನಾನು ಇಲ್ಲಿ ಅಡ್ಮಿಟ್ ಆಗಿದ್ದೆ. 1 ತಿಂಗಳ ಚಿಕಿತ್ಸೆ ಈ ನನಗೆ ಲಿಂಕ್ ಸಂಸ್ಥೆಯಲ್ಲಿ ಸಿಕ್ಕಿದ್ದರಿಂದ ನಾನು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಚೇತರಿಸಿಕೊಂಡೆ. ಅನಂತರ ಈ ಸಂಸ್ಥೆಯಲ್ಲಿ ನಾನು ಈಗ ಒಂದು ಪೇಷಂಟ್ ಆಗಿ ಅಲ್ಲ, ಆಸ್ ಎ ವಾಲಂಟಿಯರ್ ನಾನು ಇವರ ಜೊತೆ ಇದ್ದೇನೆ. ಇವರು ಮಾಡುವ ಕ್ಲಾಸಸ್, ಕೌನ್ಸಿಲಿಂಗ್, ಇತರ ಆಕ್ಟಿವಿಟೀಸ್, ಯೋಗ ಕ್ಲಾಸ್ ಅದರಲ್ಲಿ ಸಹ ನಾನು ಪಾರ್ಟಿಸಿಪೇಟ್ ಮಾಡ್ತೇನೆ. ಹಾಗೂ ಯೋಗ ಕ್ಲಾಸ್ ಅಲ್ಲಿ ನಾನು ಸಹ ಇತರ ನಮ್ಮ ಸಹಪಾಠಿಗಳಿಗೆ ನಾನು ಯೋಗವನ್ನು ಕಲಿಸುತ್ತಿದ್ದೇನೆ. ಹೇಗೆ ರಿಲ್ಯಾಕ್ಸ್ ಮಾಡುವ ಅಂತ ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್, ಮಾನಸಿಕ ದೈಹಿಕವಾಗಿ ಅವರು ನಮಗೆ ಏನನ್ನು ಕಲಿಸಿದ್ದಾರಾ ಅದನ್ನು ನಾನು ಇತರ ಪೇಷಂಟ್ ಜೊತೆಗೆ ಸಹ ಹಂಚಿಕೊಳ್ತಿದ್ದೇನೆ. ಸೊ ಆಸ್ ಎ ಫ್ಯಾಮಿಲಿ ನಾವು ಇಲ್ಲಿ ಇದ್ದೇವೆ, ತುಂಬಾ ಸಂತೋಷದಿಂದ ಇದ್ದೇವೆ, ಎಲ್ಲ ಆಕ್ಟಿವಿಟೀಸ್ಗಳಲ್ಲಿ ಇನ್ವಾಲ್ವ್ ಆಗಿದ್ದೇವೆ. ನಾನು ಹೇಗೆ 1 ವರ್ಷ ಮುಂಚೆ ಇದ್ದೆಯ ಆರ್ಥಿಕವಾಗಿ, ಮಾನಸಿಕ, ದೈಹಿಕ, ಆಧ್ಯಾತ್ಮಿಕವಾಗಿ ಸಂಪೂರ್ಣವಾಗಿ ನಾನು ಕಳ್ಕೊಂಡಿದ್ದೇನೆ. ಆದರೆ ಈಗ ಮತ್ತೊಮ್ಮೆ ಪುನರ್ಜೀವನ, ಮರುಜೀವನ ನನಗೆ ಸಿಕ್ಕಿದೆ. ದೇವರ ದಯೆ ಹಾಗೂ ಕೃಪೆ ಹಾಗೂ ಈ ಸಂಸ್ಥೆ ನಮಗೆ ಕೊಟ್ಟ ಎಲ್ಲ ಸಲಹೆ ಸೂಚನೆ ಹಾಗೂ ಕೊಟ್ಟ ಅವರ ಪ್ರೀತಿ ತುಂಬಾ ಚೆನ್ನಾಗಿದೆ ಹಾಗೂ ಅದನ್ನು ಶ್ಲಾಘನೆ ಅಂತ ಹೇಳ್ಬೋದು.
1: ಇಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮಂಜುನಾಥ್.
3: ನಾನು ಮೊದಲು ಡಿಗ್ರಿಯಲ್ಲಿರುವಾಗ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಫ್ರೆಂಡ್ಸ್ ಒಟ್ಟಿಗೆ ಜಾಲಿಗೋಸ್ಕರ ಸ್ಟಾರ್ಟ್ ಮಾಡಿದ್ದು ಕುಡಿತವನ್ನು. ಅದು ಮೊದಲಿಗೆ ಜಾಲಿಯಾಗಿ ಇತ್ತು, ಸ್ವಲ್ಪ ಸ್ವಲ್ಪ ಮಂತ್ಲಿ ಟ್ಯಾಲೆಂಟ್ಸ್ ಡೇ ಈ ತರ ಫ್ರೆಂಡ್ಸ್ ಒಟ್ಟಿಗೆ ಕುಡಿತಾ ಇದ್ದೆ. ಆಮೇಲೆ ಮೆಲ್ಲ ಕ್ಲಾಸಲ್ಲಿ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದೊಂಥರ ಚಟಾಗಿ ಮಾರ್ಪಟ್ಟಿದ್ದು ನನ್ನ ಜೀವನದಲ್ಲಿ. ಆಮೇಲೆ ಮದುವೆ ಆದಾಗ ಸ್ಟಾರ್ಟಿಂಗ್ ಅಲ್ಲಿ ಹೆಂಡತಿಗೆ ತಪ್ಪಿಸಿ ಸಂಜೆ ಮಾತ್ರ ಕುಡಿದು ಬರ್ತಿದ್ದೆ. ಅದೊಂದು ಚಟಾಗಿ ಮಾರ್ಪಟ್ಟ ನಂತರ ಯಾರಿಗೆ ಸೆದರ್ಲಿಲ್ಲ. ನಾನು ಮನೆಯಲ್ಲೆಲ್ಲ ಹೇಳಿದ್ರು, ಕುಡಿತ ಯಾಕೆ ಬೇಕಪ್ಪ, ಇನ್ನು ಬಿಡು, ಇನ್ನು ಎಂತ ಆಯ್ತು, ಇನ್ನು ಮುಂದೆ ಮಕ್ಕಳಾಗ್ತದೆ, ಜೀವನ ಸರಿ ಆಗ್ತದೆ, ಕುಡಿತ ಬಿಡು ಅಂತ ಹೇಳಿ ಎಲ್ಲರೂ ಬಿಡಿಸ್ಲಿಕ್ಕೆ ಪ್ರಯತ್ನ ಪಡಿಸಿದ್ರು. ಆದ್ರೆ ನಾನು ಬಿಡ್ಲಿಲ್ಲ. ಅದೊಂದು ಚಟಾಗಿ ನನಗೆ ಏನ್ ಮಾಡಿದ್ರು ಬಿಡುವ ಅಂತ ಆಸೆ ಆಗ್ಲಿಲ್ಲ. ಅವಾಗಿನಿಂದ ನಾನು ಅದನ್ನೊಂಥರ ಜಾಲಿಯಾಗಿ ತಗೊಳ್ತಾ ಬಂದೆ. ಮದುವೆ ಆಗಿ ಈಗ 11 ವರ್ಷ ಆಯ್ತು ನಂದು. 11 ವರ್ಷ ಆದ್ರೂ ದೇವರ ದಯದಿಂದ ನನ್ನ ಲೈಫ್ ಅಲ್ಲಿ ಚೆನ್ನಾಗಿದ್ದೇನೆ. ಕಷ್ಟಪಟ್ಟು ದುಡಿತೇನೆ, ಹಣವನ್ನು ಇಷ್ಟಪಟ್ಟು ಇಟ್ಕೊಳ್ಳುದಿಲ್ಲ, ಅದನ್ನ ಅದೇ ರೀತಿ ಖರ್ಚು ಸಹ ಮಾಡ್ತೇನೆ. ಇದು ನಾನು ಕುಡಿತ ಪ್ರಾರಂಭಿಸಿ ಈಗ ಆಲ್ಮೋಸ್ಟ್ 15 ಇಯರ್ಸ್ ಆಯ್ತು ನನಗೀಗ. 31 ಇಯರ್ಸ್ ಏಜ್, 16 ವರ್ಷದಿಂದ ಕುಡಿತಾ ಇದ್ದೇನೆ. ಆದ್ರೆ ಫಸ್ಟಿಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸ್ವಲ್ಪ ಅಂದ್ರೆ ಅದು ನನ್ನ ದೇಹಕ್ಕೆ ಏನು ಕೆಟ್ಟ ಪರಿಣಾಮ ಬೀರಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಈಗ ಒಂದು 4 ಇಯರ್ಸ್ ಆಯ್ತು ಅದನ್ನು ಬಿಡ್ತಾನೆ ಇಲ್ಲ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಕುಡಿತಾನೆ ಇದ್ದೇನೆ. ಅದೇ ರೀತಿ ವ್ಯಾಪಾರ ಸಹ ಮಾಡ್ತೇನೆ, ಒಳ್ಳೆ ಹಣ ಸಹ ದುಡಿತೇನೆ, ಮನೆಯವರನ್ನ ಸಹ ಒಳ್ಳೆ ರೀತಿಯಿಂದ ಸಾಕ್ತಾ ಇದ್ದೇನೆ. ತಂದೆ ತಾಯಿಯನ್ನು, ತಮ್ಮಂದಿರನ್ನು, ಹೆಂಡತಿ, ನನಗೆ 3 ಜನ ಗಂಡು ಮಕ್ಕಳು, ಎಲ್ಲರನ್ನು ಒಳ್ಳೆ ರೀತಿಯಿಂದ ನೋಡ್ತಾ ಇದ್ದೇನೆ. ಈಗ ಈ ಒಂದು ದುಶ್ಚಟದಿಂದ, ಒಂದು ಅಮಲ ರೋಗ ನನಗೆ ಹಿಡ್ದಾದ್ಮೇಲೆ ನಾನು ತುಂಬಾ ಕೆಟ್ಟವನಾಗಿ ಎಲ್ಲರ ದೃಷ್ಟಿಯಲ್ಲಿ ತೋರ್ಪಡ್ತಾ ಇದ್ದೇನೆ. ಹಾಗಾಗಿ ನನ್ನನ್ನು ಎಲ್ಲರೂ ತೀರ್ಮಾನಿಸಿದ್ರು, ಇವನು ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ, ಎಷ್ಟು ಒಳ್ಳೆ ಹುಡುಗ. ಎಲ್ಲರಿಗೆ ಬುದ್ಧಿ ಹೇಳ್ತಾ ಇದ್ದೆ ನಾನು ಸ್ಟಾರ್ಟಿಂಗ್ ಅಲ್ಲಿ. ನಾನು ಕಾಲೇಜ್ ಡೇಸಲ್ಲಿ ಕುಡಿದ್ರೆ ಸಹ ಸ್ವಲ್ಪ ಸ್ವಲ್ಪ ಕುಡಿದ್ರೆ ಸಹ ಇನ್ನೊಬ್ಬರಿಗೆ ನನ್ನ ಮನಸ್ಸಲ್ಲಿ ಕುಡಿತ ಒಂದು ದುಶ್ಚಟ ಅಂತ ಗೊತ್ತಿತ್ತು. ಆದ್ರೆ ಸಹ ನನಗೆ ಅದು ಬಿಡ್ಲಿಕ್ಕೆ ಮನಸ್ಸೇ ಇಲ್ಲ. ಆಮೇಲೆ ಕೋಗಾಡ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ. ಅಲ್ಲಿ ಮಾತ್ರ ಜಾಲಿ ಇತ್ತು, ಮಂತ್ಲಿಗೆ ಒಂದ್ಸಾರಿ ಮಾತ್ರ ಕುಡಿಲಿಕ್ಕೆ, ಅದು ಅವರೇ ಕೊಡ್ತಿದ್ರು. ಮಂತ್ಲಿ ಮಂತ್ಲಿ ನಮ್ಮನ್ನು ಫೋನ್ ಮಾಡಿ ಹೋಟೆಲ್ ಕರೆಸಿ ಅಲ್ಲಿ ಜಾಲಿ, ಅದೊಂದು ಲೈಫ್ ಜಾಲಿ ಇತ್ತು. ಆ ಟೈಮಲ್ಲಿ ಬಿಟ್ಟೆ ನಾನು, 2.5 ವರ್ಷ ಅಲ್ಲಿ ವರ್ಕ್ ಮಾಡಿದೆ ಸ್ಟಾರ್ಟಿಂಗ್ ಅಲ್ಲಿ. ಅಲ್ಲಿ ದುಶ್ಚಟ ಅಂತ ಆಗ್ಲಿಲ್ಲ, ಅದು ಒಂದು ಜಾಲಿ 2.5 ವರ್ಷ ಹೋಯ್ತು. ಆಮೇಲೆ ಓನ್ ಜಾಬ್ಗೆ ನಾನು ಇಳಿದೆ, ಓನ್ ಬಿಸ್ನೆಸ್ಗೆ ಇಳಿದೆ. ಅವಾಗ ಹಣ ಬರ್ತಾ ಇತ್ತು, ಆದ್ರೆ ಚಟ ಜಾಸ್ತಿ ಆಯ್ತು. ಚಟ ಜಾಸ್ತಿ ಆಗಿ ಸ್ಟಾರ್ಟ್ ಆಮೇಲೆ ಮನೇಲಿ ಸ್ವಲ್ಪ ಕಿರಿಕಿರಿ. ನಾನು ಇಷ್ಟು ವರ್ಷ ಆದ್ರೂ ಒಂದು ದಿವಸ ಹೆಂಡತಿಗೆ ಬಡಿಲಿಲ್ಲ, ಮಕ್ಕಳಿಗೆ ಬಡಿಲಿಲ್ಲ, ತಂದೆ ತಾಯಿ ಇದ್ರು ಮಾತನಾಡಲಿಲ್ಲ. ಆದ್ರೆ ಚಟ ಜಾಸ್ತಿ ಆದ್ಮೇಲೆ ಹೆಂಡತಿಗೆ ಒಂದ್ ಎರಡು ಸಾರಿ ಬಿತ್ತು ಬಿಟ್ಟು ಆಮೇಲೆ ತಾಯಿಯೊಟ್ಟಿಗೆ ಉಲ್ಟಾ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಆ ಟೈಮಲ್ಲಿ ತಂದೆ ತಾಯಿ ಮುಖಕ್ಕೆ ಕಾಣ್ತಿರ್ಲಿಲ್ಲ, ಹೆಂಡತಿ ಕಾಣಲಿಲ್ಲ, ಮಕ್ಕಳು ಕಾಣಲಿಲ್ಲ, ಖಾಲಿ ಒಂದು ಬಾಟ್ಲಿ ಮಾತ್ರ ಕಾಣ್ತಾ ಇತ್ತು ನನ್ನ ಜೀವನದಲ್ಲಿ ಮುಂದ್ಗಡೆ. ಹಾಗಾಗಿ ಚಟ ಜಾಸ್ತಿ ಆಗಿ ಆರೋಗ್ಯ ಸಹ ಕೆಟ್ಟೋಯ್ತು, ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತು ಮೆಲ್ಲ. ಆಮೇಲೆ ಮೇಲೆ ಬೆಳಿಗ್ಗೆ ಎದ್ದು ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ನನಗೆ ಮಂಗಳೂರಲ್ಲಿ ತುಂಬಾ ಕಸ್ಟಮರ್ಸ್ ಇದ್ದಾರೆ, ನಾನೊಬ್ಬ ವ್ಯಾಪಾರಿ. ಆದರೆ ಸಹ ನಾನು ಕುಡಿತ ಜಾಸ್ತಿ ಆದ್ಮೇಲೆ ಇನ್ನೂವರೆಗೆ ಸಹ ನನ್ನ ಕಸ್ಟಮರ್ಗೆ ನಾನು ಕುಡಿತೇನೆ ಅಂತ ಗೊತ್ತಿಲ್ಲ. ಆ ರೀತಿ ನಾನು ಇದ್ದೇನೆ, ಎಲ್ಲರಿಗೆ ಬೇಕಾಗಿದ್ದೇನೆ, ಆದ್ರೆ ಯಾರಿಗೆ ಸಹ ಗೊತ್ತಿಲ್ಲ ನಾನು ಕುಡಿತೇನೆ ಅಂತ. ಮನೆಯವರಿಗೆ ಮಾತ್ರ ಕೆಟ್ಟವನಾಗಿದೆ. ಆಮೇಲೆ ಮನೆಯಲ್ಲಿ ಹೇಳಿದ ಹೆಂಡತಿ ತಂದೆ ತಾಯಿ ತಮ್ಮಂದಿರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ರು, ಇಷ್ಟು ಒಳ್ಳೆ ಹುಡುಗ ಬಿಟ್ಟರೆ ಹಾಳಾಗ್ತಾನೆ, ಇವನು ಜೀವ ಕಳ್ಕೊಳ್ತಾನೆ, ಎಂತ ಮಾಡುವ, ಎಲ್ಲರೂ ಸೇರಿ ಒಂದು ದಾರಿ ಕೊಡುವ ಅವನಿಗೆ ಅಂತೇಳಿ ನಿರ್ಧಾರ ಮಾಡಿದ್ರು. ಆಮೇಲೆ ಹೆಂಡತಿ ತುಂಬಾ ಇಷ್ಟಪಡ್ತಾಳೆ ನನ್ನನ್ನು. ನಾನು ಎಷ್ಟೇ ಅವಳಿಗೆ ಬೈದ್ರು ಹೊಡೆದ್ರು, ಆಮೇಲೆ ಎಷ್ಟೇ ದುಶ್ಚಟ ಮಾಡಿ ಮನೆಗೆ ಹೋಗಿ ಕಿರಿಕಿರಿ ಮಾಡಿದ್ರು, ಅವಳಿಗೆ ನಾನು ಬೇಕು. ಅದೊಂದು ತುಂಬಾ ನನ್ನ ದೇವರು ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಒಳ್ಳೆ ಹೆಂಡತಿ ಕೊಟ್ಟಿದ್ದಾನೆ, ಅದೇ ರೀತಿ ನನ್ನನ್ನು ಕಾಪಾಡ್ಕೊಂಡು ಬಂದಿದ್ದಾಳು ಅವಳು. ಈಗ ನಾನು ಈ ಸಂಸ್ಥೆಯಲ್ಲಿ ಇದ್ದೇನೆ ಅಂದ್ರೆ ಅವಳೆ ಕಾರಣ ಇಲ್ಲಿಗೆ ನಾನು ಬರ್ಲಿಕ್ಕೆ. ಅವಳೆ ಕರ್ಕೊಂಡು ಬಂದ್ಲು, ರಿಕ್ಷಾದಲ್ಲಿ ಹಾಕೊಂಡ್ಲು, ಸ್ವಲ್ಪ ಸ್ವಲ್ಪ ಕುಡಿಸಿ ಕುಡಿಸಿ ಲಾಸ್ಟಿಗೆ ಫುಲ್ ಕುಡಿದು ಟೈಟ್ ಆದೆ. ಕರ್ಕೊಂಡು ಬಂದು ಈ ಸಂಸ್ಥೆಗೆ ಹಾಕಿದ್ಲು. 8 ದಿವಸಕ್ಕೋಸ್ಕರ ಆದ್ರೆ ಇರು ನೀನು, ನನಗೋಸ್ಕರ ಇರು, ಮುಂದೆ ನಿನ್ನ ಜೀವನ ನಿನಗೆ ಅರ್ಥ ಆಗ್ತದೆ, ನೀನು ಸರಿ ಆಗ್ತದೆ ಅಂತ ಹೇಳಿದ್ರು. ಇದ್ದೆ, ಆಮೇಲೆ ಬೊಬ್ಬೆ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಆಗುದಿಲ್ಲ ಆಗುದಿಲ್ಲ ಹೇಳಿ ಬರ್ತಾ ಬರ್ತಾ ನನಗೆ ಮೆಲ್ಲ ನನ್ನ ಮನಸ್ಸಲ್ಲೇ ಸ್ವಲ್ಪ ಅಭಿಪ್ರಾಯಗಳು ಚೇಂಜ್ ಆದವು. ನನ್ನ ಆರೋಗ್ಯ ಸುಧಾರಿಸಿತು, ಮನೆಯವರಿಗೆ ಒಳ್ಳೆಯವಾಗಿ ಇರಬೇಕನ್ನೋ ಒಂದು ಆಸೆ ಸ್ಟಾರ್ಟ್ ಆಯ್ತು. ಈಗ ಆರಂಭವಾದ ನಾನು 22 ದಿವಸ ಆಯ್ತು. 22 ದಿವಸ ನನ್ನ ದಿವಸಕ್ಕೆ ದಿವಸಕ್ಕೆ ನಾನು ಇಂಪ್ರೂವ್ಮೆಂಟ್ ಆಗ್ತಿದೆ. ನನ್ನ ಜೀವನದಲ್ಲಿ ಕುಡಿತವನ್ನು ಬಿಡ್ತೇನೆ ಅನ್ನೋ ಒಂದು ಆಸೆ ಮೂಡ್ತಾ ಇದೆ. ಇದಕ್ಕೆ ನನ್ನ ಹೆಂಡತಿ, ನನ್ನ ತಾಯಿ, ನನ್ನ ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ನನಗೊಂದು ಕರ್ಕೊಂಡು ಬಂದು ಹಾಕಿದ್ದಾರೆ. ಅವರ ಹೆಸರನ್ನು ಉಳಿಸುವ ಆಸೆ ನನಗಿದೆ, ಹಾಗೆ ನನ್ನ ಆರೋಗ್ಯ ಮುಂದೆ ಇನ್ನೂ ಬದುಕಬೇಕನ್ನೋ ಆಸೆ ಈಗ ಮೂಡ್ತಾ ಇದೆ ನನಗೆ. ಇನ್ನು ಈ ದುಶ್ಚಟವನ್ನು ಬಿಟ್ಟು ನಾನು ಒಳ್ಳೆಯವನಾಗ್ತೇನೆ ಎಂದು ದೇವರಲ್ಲಿ ಬೇಡಿಕೊಳ್ತೇನೆ.
1: ಈ ದೃಢ ಸಂಕಲ್ಪದ ಮಾತುಗಳ ಜೊತೆ ಮಾದಕ ವ್ಯಸನದ ವರ್ತುಲದಿಂದ ಬಿಡುಗಡೆ ಬಯಸಿ ಅದಕ್ಕಾಗಿ ಪ್ರಯತ್ನಿಸುತ್ತಿರುವ ಮತ್ತೊಂದು ಯುವ ಧ್ವನಿ.
4: ಮುಖ ಈ ರೀತಿದ ವ್ಯಸನ ಎಂಚ ಶುರುವಾಯಿನಿ ಒಲ್ಪಡ್ದ ಶುರುವಾಂಡ
5: ಬಂಡ ಸ್ಟಾರ್ಟಿಂಗ್ ಕೌತುಯರ ಬೋಟಿತ್ತು. ನಾವು ಎಂಚುಪ್ಪುನು ಎಂಚ ಆಪುನು ದೇತೊಂದ ಬಕ್ಕೆ ಆ ನೆಂಚುಪ್ಪೆ ಅಂಚ ಅದೇ ಸ್ಟಾರ್ಟಿಂಗ್ ವರ ದೇತೊಂದಿತ್ತು ಒಂಜಿ ದಿನ ಅವು ಕಂಟಿನ್ಯೂ ಅನ್ ಸೆಕೆಂಡ್ ದಿನ ಸೆಕೆಂಡ್ ಡೇ ಬೊಕ್ಕ ಅವು ದಾದನ ಅವು ಕೂಡ ಬೋರ್ಡ್ ಬೋರ್ಡ್ ಬೋರ್ಡ್ ಅಂತ ಆದಿತ್ತು ಐದು ಬೊಕ್ಕ ಕಂಪ್ಲೀಟ್ 6 ಇಯರ್ಸ್ ಯಾನ್ ಅಡಿಕ್ಟ್ ಆದಿತ್ತು ಹೆರೋಯಿನ್.
4: ಐಕ್ ಬೋರ್ಡ್ ಅಪ್ಪಿನ ದುಡ್ಡು ಪುರ ಎಂಚ ತಿಕ್ಕೊಂತು
5: ಕಾಸು ಪಂಡ ಸ್ಟಾರ್ಟಿಂಗ್ ನಮ್ಮ ಇಲ್ಲ ಡೆಕೇನೊಂದಿತ್ತೆ ಬೊಕ್ಕ ಬೊಕ್ಕ ಫ್ರೆಂಡ್ಸ್ ನಾಕೊಂಡು ಬರ್ತಿದ್ದು ನಮ್ಮ ಅಲ್ಪ ನಮ್ಮ ಸ್ಟಾಕ್ ಕಂದಿದ್ದು ವರನ್ನೇ ನೆಟ್ ಹೇಳಿ ನಮ್ಮ ಸಪ್ಲೈ ಮಾಡ್ತೊಂದಿತ್ತು. ಐದು ನಮಗೆ ಆ ಕಾಸು ಮತ್ತೆ ಬರೋಂದಿತ್ತು ಚೂರು ಕಮಿಷನ್ ಲೆಕ್ಕ ತಿಕ್ಕೊಂದಿತ್ತು ಐದು ಬೊಕ್ಕ ಕೂಡ ನಮ್ಮ ಸ್ಟಫ್ ಕಂಡೊಂದಿತ್ತು.
4: ಅಪ್ಪಣ್ಣ ಕ್ಲಾಸ್ ಸುಮಾರು ಜನ ಎಂದಿತ್ತೊಂದಿತ್ತೆ ರೈತೆ ಸಾಧಾರಣ ಗುರ್ತಾಯ್ತಿಲ್ಲಕ್ಕ ಏತ್ ಜನ ಕ್ಲಾಸ್ಮೇಟ್ಸ್
5: ಇತ್ತೀರ ಇತ್ತೆ ಬೋಟ್ಮಿನ ಕಾಲೇಜ್ ಡೆಡಿಕ್ಟ್ ಇರ್ಲಿಜ್ಜೀರು ಔಟ್ ಸೈಡ್ ಇತ್ತೀರ ಔಟ್ ಸೈಡ್ ಮಸ್ಟ್ ಜನ ಒಳ್ಳೇರು 20-23 ಅಂಕಲ್ ಅನ್ನೊಂಜಿ ಗ್ರೂಪ್ ಆದಿತ್ತೆ ಅಂಚ ಯಾಪ ಲವ್ ನಮ್ಮ ಕಾಂಡೆ ಕಾಂಡೆ ಬರ್ತಿದ್ದು ಸ್ಟಾರ್ಟ್ ಮಾಡ್ತೀನಿ ಬೈ ಆಜಿ ಗಂಟೆ ಮುಟ್ಟ ಆ ನಶ ಟೆಪ್ಪ
4: ಸುಮಾರು ಒಂಜಿ ದಿನಕ್ಕೂ ಏತು ದುಡ್ಡು ಬೋರ್ಡ್ ಅಂತು
5: ಐಕ್ ಆಲ್ಮೋಸ್ಟ್ 5,000 ಬೋರ್ಡ್ ಆಗ ಪಂಡ 23 ಊರೇರಿಯಾಗ್ಲ ಸೇರಿದ 5,000 ಬೋರ್ಡ್ ಆಗ ನಿಯರ್ಲಿ ವಿ ನೀಡ್ ರೆಡ್ ಗ್ರಾಮ್ ಮುಟ್ಟ ಸ್ಟಫ್ ಬೋರ್ಡ್
4: ಅವು ಆರೋಗ್ಯದ ಮಿತ್ ತೊಂದರೆ ಅವನದುಂಡು ಗೊತ್ತೇ ಆಯ್ತ
5: ಅವು ಸ್ಟಾರ್ಟಿಂಗ್ ನಮಗದೆಲ್ಲ ಗೊತ್ತಾಗ್ತಿಜಿ ಬೊಕ್ಕ ಬೊಕ್ಕ ಗೊತ್ತ ನಾವು ಸ್ಟಫ್ ಇಜ್ಜಂದೆ ಐತಿಂಚ ಪೇನ್ ಪೇನ್ ಪಂಡ ವಿ ಬೆಡ್ ನಮ್ಮ ಆ ಲಕ್ಕೆರ ಅವನಿತ್ತಿಜಿ ಬೊಕ್ಕ ಅದೆಲ್ಲ ತಿಂದ್ರೆ ಅಪ್ಪುಜಿ ಆ ಲಿಕ್ವಿಡ್ ಮಾತ್ರ ಪೋಪಿನ್ ಆರೆಂಜ್ ಜ್ಯೂಸ್ ಆಪಲ್ ಜ್ಯೂಸ್ ಅವು ಮಾತ್ರ ಅದೆಲ್ಲ ತಿಂದ್ರೆ ಅಪ್ಪುಜಿ ಬೊಕ್ಕ ಬೊಕ್ಕ ವಾವೊಂದಿತ್ತಿಜಿ ಸಡನ್ ಮೈಂಡ್ ಫುಲ್ ಅಪ್ಸೆಟ್ ಆಪುಂಡು ವಿತ್ಡ್ರಾಲ್ಸ್ ಒಟ್ಟರ್ಸಿ ಪೇನ್ ಬರ್ಪುನ್ ಕೈಕಾರ ಬೇನೆ ಲಕ್ಕೆರ ಅಪ್ಪುಜಿ ಕಾಂಡೆ ಸುರೇ ಕುಳ್ಳೆ ಆ ಕೈ ಫುಲ್ ನಮ್ಮ ಶಿವರಿಂಗ್ ಸ್ಟಾರ್ಟ್ ಆಗ್ಬೋದು ಐದು ಬೊಕ್ಕ ಬೊಕ್ಕ ಗೊತ್ತಾಯ್ ನಿಂದು ಮಸ್ತ್ ಪ್ರಾಬ್ಲಮ್ ಒಪ್ಪು ನಾನು ಅಂಚದಿತ್ತೆ ಸ್ಟಾಪ್ ಆಯ್ರೆ ಯಾ ನೆಟ್ಟೆ ಲಿಂಕ್ ಬೈದೆ
4: ಇಲ್ಲದಕ್ಲೆ ಗೊತ್ತಾಯ್ಜ ಇಂಚ ಪ್ರಾಬ್ಲಮ್ ಉಂಡು ಅಂತ
5: ಇಲ್ಲದಕ್ಲೆ ಗೊತ್ತಾಯ್ನಿ ಲೇಟ್ ಸ್ಟಾರ್ಟಿಂಗ್ ದಾಲು ಗೊತ್ತಾದಿತ್ತು ಜಿ ಬೊಕ್ಕ ಬೊಕ್ಕ ಇಲ್ಲದಕ್ಲೆ ಗೊತ್ತಾಯ್ ಮಗ್ಗೆ ಇಂಚಿಂಚ ಡ್ರಗ್ ಅಡಿಕ್ಟ್ ಆತೇ ಬಂದು
4: ಇತ್ತೆ ಎತ್ತು ವರ್ಷ
5: ಇತ್ತೆ ಹೆಂಗ್ 21
4: ಇತ್ತೆಂದು ಪ್ರದ್ಯ ತೋನಿ ಬೊಕ್ಕ ಈ ಓದುನ ಗುಣಮಟ್ಟ ಪುರ ಅವು ಕಮ್ಮಿ ಆಯ್ಜ
5: ಓದೇರ ದಾಲ ನಮಗೆ ಇಂಟ್ರೆಸ್ಟ್ ಬರಬು ಜಯ ನಮ್ಮ ಮೈಂಡ್ ಉಡ್ ಒಂಜು ಹೋಗ್ತೀನಿ ವೆನ್ ಇಲ್ಲ ಸ್ಟಫ್ ನಮಗೆ ಸ್ಟಫ್ ಬೋರ್ಡು ಇಜ್ಜನ್ ನಾವು ಫುಲ್ ಆನ್ಶುವರ್ ಆಪುನ್ ಬೊಕ್ಕ ಸಡನ್ ನಮಗೆ ರೇಸ್ ಆಪಿನ್ ಎರಡೆಲ್ಲ ಪಾತ್ರೆ ಮನಸ್ಸು ಬರ್ಬುಜಿ ಎರಡನ್ನು ಒರಿಯ ಬಾತ್ ಪಾತ್ರೆ ವರನ್ನೇ ಬೆಚ್ಚ ಆಪುನ್ ಓದಿರ ಮತ್ತೆ ಗಾವೊಂದಿತ್ತೀಜಿ ಡ್ರಗ್ಸ್ ತಿತ್ತುನಾಗ ಇತ್ತೆ ಮತ್ತೆ ಸ್ಟಾಪ್ ಮಾಡ್ತಿದ್ದೆ. ಆ ಸೆಕೆಂಡ್ ಇಯರ್ ಎಕ್ಸಾಮ್ ಬರೀ ಎನ್ನ ಲೈಫ್ ಉಂಜಿ ಆ ಗೋಲ್ ಉಂಡು ಆ ಗೋಲ್ ಉಂಡು ಇತ್ತಿಂದ ಮಾಡ್ಪುನಿಟ್ಟುಲ್ಲ.
4: ಇತ್ತೆ ಬರ್ತಿದ್ರೆ ಅಡ್ಡು ವಾರ ಉಂಡು ಇತ್ತೆ ಆರೋಗ್ಯ ಎಡ್ಡ ಒಂದು ಉಂಡು ಆಪುನ
5: 60% ಐಮ್ ಫೈನ್, 40% ಇಸ್ ರಿಮೈನಿಂಗ್. ಇತ್ತೆ ಒಂಚೂರು ಓಕೆ ಆ್ಯಂಡ್ ಶಿವರಿಂಗ್ ಮತ್ತೆ ದಾಳಿಜ್ಜಿ ಫುಡ್ ಮತ್ತೆ ಕರೆಕ್ಟ್ ಪೋಪುಂಡು ಸ್ಲೀಪ್ ಬರ್ಪುಂಡು. ಈ ಜನ ಕೆಲವರ ನಿದ್ರೆನೆ ಬರ್ಪೂಜಿ ತಿಂದ್ರೆ ಆಪೂಜಿ ಆ ದೇವರನ್ನ ದಯಟ್ಟು ಓಕೆ ದಾಲ್ ಅದೆಲ್ಲ ಪ್ರಾಬ್ಲಮ್ ಇಚ್ಚಿತ್ತೆ.
4: ಇತ್ತೆ ವಾಪಸ್ ಪೋದು ಪಿರ ಫ್ರೆಂಡ್ಸ್ ಪುರ ಪಿರಲ್ಲೆತ್ತೇರಡ ಬಲ ದಾದಂಡ್ ಒಂಚೂರು ಗಮ್ಮತ್ ಮಲ್ಪುಗ ಬೊಕ ಬುಡ್ಪಿನ ಉಂಡೆ ಉಂಡತ್ತ ಅಂಚ ಪಣ್ಣಂಡ
5: ಅಂಚ ಪಣ್ಣಡ ಯಾನ್ ಮೈಂಡ್ ಗಟ್ಟಿ ಮಾಡ್ತಿದ್ದು ಸ್ಟಾಪ್ ಮಾಡ್ಪುನೆಟ್ಟುಲ್ಲ. ಫ್ರೆಂಡ್ಸ್ ನೋಕುಲ್ ದಿಕ್ಕನೆಲ್ಲ ಬುಡ್ಚಿ ದೇಪಣ್ಣ ಈತ್ ವರ್ಷ ಮಾಡ್ತಿನ ಯಾವ ಕುಡಾರ ಮಾಡ್ತಿನ ಯಾನೆನ್ನ ಮಾತಾಸೆ ಬುಡ್ದು ಬಿಡೋಡ ಎನ್ನ ಇತ್ತೆ ಕೂಡ ಲೈಕ್ ಐ ವಾಂಟ್ ಟು ರೀಸ್ಟಾರ್ಟ್ ಮೈ ಲೈಫ್ ಫ್ರಮ್ ದಿಸ್ ಲಿಂಕ್.

ಮದ್ಯಪಾನ, ಮಾದಕ ವಸ್ತುಗಳು ಹಾಗೂ ಇತರ ವ್ಯಸನಗಳಿಗೆ ಬಲಿಯಾದವರಿಗೆ ಆಸರೆಯಾಗಿವೆ ಲಿಂಕ್ನಂತಹ ಸಂಸ್ಥೆಗಳು. ಆದರೆ ಇದು ಕೇವಲ ಕೆಲವು ಸಂಸ್ಥೆಗಳ, ವ್ಯಕ್ತಿಗಳ, ಸರ್ಕಾರದ ಕೆಲಸವಾಗದೆ ಸಮಾಜ ಕೂಡ ಕೈಜೋಡಿಸಿದರೆ ವ್ಯಸನ ಮುಕ್ತ ಸಮಾಜದ ಸೃಷ್ಟಿ ಸಾಧ್ಯ. ಸೇವೆಯ ಹಾದಿಯಲ್ಲಿ 25 ವರ್ಷಗಳನ್ನು ಕಳೆದು ಈಗ 26ನೇ ವರ್ಷಕ್ಕೆ ಕಾಲಿಟ್ಟಿರುವ ಲಿಂಕ್ ಸಮಗ್ರ ಪುನರ್ವಸತಿ ಕೇಂದ್ರ ಸಮಾಜದ ಆರೋಗ್ಯ ಕಾಪಾಡುವಲ್ಲಿ ಮುಖ್ಯ ಪಾತ್ರ ವಹಿಸಿದೆ.

ಇದುವರೆಗೆ ಸೇವೆಯ ಹಾದಿಯಲ್ಲಿ ಲಿಂಕ್ ಸಂದರ್ಶನಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ಕೇಳಿದ್ರಲ್ಲ, ಇದನ್ನ ನಡೆಸಿಕೊಟ್ಟವರು ಶುಭದಾ ಡಿ ರೈ. ಈಗ ಕೇಳಿ ಅಕ್ಕ ಮಹಾದೇವಿಯವರ ವಚನ, ಹಾಡಿದ್ದಾರೆ ಪ್ರತಿಮಾ ಅತ್ರೇಯ.

0: ಕೇಳಿ ಮಂಡಲ ಚಿತ್ರಕಲೆ, ಈ ಬಗ್ಗೆ ಗಾಯತ್ರಿ ಎಲ್ ನಾಯಕ್ ಅವರೊಡನೆ ಸಂದರ್ಶನ. ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ನೀವು ಮಂಡಲ ಚಿತ್ರಕಲೆ ಬಗ್ಗೆ ಕೇಳಿದ್ದೀರಾ? ಇತ್ತೀಚೆಗೆ ಕದ್ರಿ ರಾಕ್ಸ್ ಆರ್ಟ್ ಗ್ಯಾಲರಿಯಲ್ಲಿ ಗಾಯತ್ರಿ ನಾಯಕ್ ಅವರಿಂದ ಮಂಡಲ ಚಿತ್ರಕಲೆಗಳ ಪ್ರದರ್ಶನವಿತ್ತು. ಈ ಮಂಡಲ ಚಿತ್ರಕಲೆ ಅಂದ್ರೆ ಏನು ಅಂತ ಅವರನ್ನೇ ಈಗ ಕೇಳೋಣ. ನಮಸ್ಕಾರ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ.
0: ಈಗ ಈ ಮಂಡಲ ಚಿತ್ರಕಲೆ ಅಂದ್ರೆ ಏನು ಅಂತ ಹೇಳ್ತೀರಾ? ಈ ಹೋಮ, ಯಾಗ, ಪೂಜೆ ಈ ಸಂದರ್ಭದಲ್ಲಿ ಆಯಾಯ ದೇವತೆಗಳನ್ನ ಆವಾಹನೆ ಮಾಡಲು ಪುರೋಹಿತರು ಮಂಡಲಗಳನ್ನ ಬಿಡಿಸ್ತಾರಲ್ಲ, ಆ ಒಂದು ಮಂಡಲಗಳನ್ನ ಆಧರಿಸಿ ಈ ಚಿತ್ರಕಲೆ ಬಂದಿದ ಹೇಗೆ?
1: ಹೌದು, ಇದು ಮಂಡಲ ಆರ್ಟ್ಗೆ ಒಂದು ದೊಡ್ಡ ಹಿನ್ನೆಲೆನೆ ಇದೆ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಾಂದಿ, ಪೂಜೆ, ಹೋಮ, ಹವನ, ಯಾಗ ಎಲ್ಲ ಮಾಡ್ಬೇಕಂದ್ರೆ ದೇವರ ಪ್ರತಿಷ್ಠಾಪನೆಗೆ ಮಾಡುವ ಆರಂಭಿಕ ಹಂತ ಇದು.
0: ಹೌದು.
1: ಉದಾಹರಣೆಗೆ ಈಗ ದುರ್ಗಾ ನಮಸ್ಕಾರ ಪೂಜೆಯಲ್ಲಿ ದುರ್ಗೆ ಮಾತೆಯನ್ನ ಆಹ್ವಾನಿಸಿ ಮತ್ತೆ ಪ್ರತಿಷ್ಠಾಪನೆ ಮಾಡುವುದುಂಟು. ಈಗ ಕೆಲವು ಬಣ್ಣಗಳನ್ನು ಸಾಂಕೇತಿಕವಾಗಿ ತಕೊಂಡು ಮತ್ತೆ ಕೆಲವು ಆಕಾರವನ್ನು ಬಿಡಿಸಿ ಅದಕ್ಕೆ ತಕ್ಕ ಹಾಗೆ ಬಣ್ಣಗಳನ್ನು ಹಾಕಿ ಮತ್ತೆ ಪೂಜೆ ಮಾಡುವ ಕ್ರಮ ಇದು.
0: ಹೌದು.
1: ಸೊ ಹಿಂದಿನವರೆಲ್ಲ ಒಂದು ಏನೋ ಒಂದು ಪರಿಕಲ್ಪನೆ ಮಾಡಿ ಇಂಥ ಪೂಜೆಗೆ ಇಂಥ ಆಕಾರ, ಇಂಥ ಆಕಾರಕ್ಕೆ ಇಂಥ ಬಣ್ಣ, ಮತ್ತೆ ಇಂಥ ಬಣ್ಣಕ್ಕೆ ಏನೋ ಒಂದು ಅರ್ಥ ಇಟ್ಕೊಂಡು ಏನೋ ಒಂದು ಮಾಡಿದ್ದುಂಟು.
0: ಸೊ
1: ಅದು ಸಿಮಿಲರ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿಬಿಟ್ಟು ನಾನು ನನ್ನ ಕಲಾಕೃತಿಯಲ್ಲಿ ಬಳಸುತ್ತೇನೆ. ಇದಕ್ಕೆ ಮಂಡಲ ಆರ್ಟ್ ಅಂತ ಹೇಳ್ತೇವೆ. ಮತ್ತೆ ಈ ಮಂಡಲ ಕಾನ್ಸೆಪ್ಟ್ ಅನ್ನ ಬಳಸಿ ಇದು ಕಲಾಕೃತಿಯನ್ನು ಮಾಡೋದು ತುಂಬಾ ಅಪರೂಪ. ಇದು ಹೀಗೆ ಮುಂದುವರಿಬೇಕು ಮತ್ತೆ ಇದರ ಥ್ರೂ ನಮ್ಮ ಸಂಸ್ಕೃತಿಯ ಬಗ್ಗೆ ಜನರಿಗೆ ಗೊತ್ತಾಗ್ಬೇಕು ಮತ್ತೆ ನಮ್ಮ ನೆಕ್ಸ್ಟ್ ಪೀಳಿಗೆಗೆ ಸಹ ಗೊತ್ತಾಗ್ಬೇಕಂತ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಈ ಮಂಡಲ ಆಟನ್ನು ಮಾಡ್ತೇನೆ ನಾನು.
0: ಈಗ ನೀವು ಬಣ್ಣಗಳ ಬಗ್ಗೆ ಹೇಳಿದ್ರಿ, ನೀವು ನಿಮ್ಮ ಚಿತ್ರಕಲೆಯಲ್ಲಿ ಹೇಗೆ ಬಣ್ಣಗಳನ್ನ ಬಳಸ್ತೀರಿ?
1: ನಮ್ಮ ಮಂಡಲದಲ್ಲಿ ಹೇಗಾಗತ್ತಂದ್ರೆ ಆ ಮಂಡಲ ನಾವು ಯಾವ್ದನ್ನ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗಿ ಕಲರ್ ಚಾಯ್ಸಸ್ ಅನ್ನ ಮಾಡ್ತೇವೆ. ಸೇ ಸಪೋಸ್ ಇವಾಗ ರಿಲಿಜಿಯಸ್ ಮಂಡಲ ಮಾಡೋದಾದ್ರೆ, ಈಗ ಉದಾಹರಣೆಗೆ ಶ್ರೀಯಂತ್ರ ಮಾಡೋದಾದ್ರೆ ನಮ್ಮ ಪುರಾಣದಲ್ಲೆಲ್ಲ ಏನೋ ಒಂದು ಆಕೃತಿ ಇದೆ ಅದರದ್ದು, ಅದಕ್ಕೆ ತಕ್ಕ ಹಾಗೆ ಬಣ್ಣ ಇದೆ. ಸೊ ಅದನ್ನೇ ನಾನು ಯೂಸ್ ಮಾಡಿಬಿಟ್ಟು ನನ್ನ ಕಲಾಕೃತಿಯಲ್ಲಿ ನಾನು ಬಳಸುತ್ತೇನೆ. ಸಿಮಿಲರ್ಲಿ ಇವಾಗ ಬುದ್ಧ ಪೇಂಟಿಂಗ್ ಮಾಡಿದ್ದೇನೆ, ಏನೋ ಒಂದು ಕಾನ್ಸೆಪ್ಟ್ ಬುದ್ಧ ಎನ್ಲೈಟನ್ಮೆಂಟ್ ಆಫ್ ಲಾರ್ಡ್ ಬುದ್ಧ ಮಾಡಿದ್ದೇನೆ, ಅದಕ್ಕೆ ಅನುಗುಣವಾಗಿ ಯಾವುದೆಲ್ಲ ಕಲರ್ಸ್ ಬಳಸಬೇಕು ಫ್ರಮ್ ಲೈಟರ್ ಶೇಡ್ ಟು ಡಾರ್ಕರ್ ಶೇಡ್ ಅದನ್ನ ಅನುಗುಣವಾಗಿ ನಾನು ಅದನ್ನು ಬಳಸುತ್ತೇನೆ.
0: ಅಂದ್ರೆ ಅದು ನಿಮ್ಗೆ ಬಿಟ್ಟಿದ್ದು, ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಬಳಸ್ತೀರಿ, ನಿಮ್ಮ ಪರಿಕಲ್ಪನೆ.
1: ಅದು ಆಬ್ಸ್ಟ್ರಾಕ್ಟ್ ಪೇಂಟಿಂಗಿಗೆ, ಇದು ರಿಲಿಜಿಯಸ್ ಪೇಂಟಿಂಗಿಗೆ ಅದಕ್ಕೆ ತಕ್ಕ ಹಾಗೆ. ಇವಾಗ ಓಂ ಮಂಡಲ ಇದೆ, ಓಂ ಮಂಡಲ ಮತ್ತೆ ಸೆವೆನ್ ಚಕ್ರಸ್, ನಮ್ಮ ದೇಹದಲ್ಲಿ ಏಳು ಚಕ್ರಗಳಿವೆ, ಅದಕ್ಕೆ ಒಂದೊಂದು ಚಕ್ರಕ್ಕೆ ಒಂದೊಂದು ಕಲರ್ ಇದೆ. ಸೊ ಅಂತದೆಲ್ಲ ಮಾಡ್ಬೇಕಂದ್ರೆ ಯಾವ್ದು ಕಲರ್ಸ್ ಎಕ್ಸಾಕ್ಟ್ ಇದೆ ಅದನ್ನೇ ನನಗೆ ಬಳಸ್ತೇನೆ ನಾನು. ಇವಾಗ ಆಬ್ಸ್ಟ್ರಾಕ್ಟ್ ಪೇಂಟಿಂಗ್ ಇದೆ, ಹೀಗೆ ಮಂಡಲಾಸ್, ಮಂಡಲಾಸ್ ಅಂದ್ರೆ ಎಂತ, ಸರ್ಕ್ಯುಲರ್ ಇನ್ ಶೇಪ್. ಸೊ ಇವಾಗ ಅಂತದೆಲ್ಲ ಮಾಡ್ಬೇಕಂದ್ರೆ ನನ್ಗೆ ನನ್ನ ಪರಿಕಲ್ಪನೆಯಲ್ಲಿ ಎಂತ ಉಂಟು, ಕಲರ್ಸ್ ಯಾವ್ದು ನನ್ಗೆ ಇಷ್ಟ ಆಗ್ತದೆ ಅದನ್ನ ಬಳಸಿಕೊಂಡು ನಾನು ಮಾಡುತ್ತೇನೆ. ಈಗ ನಮ್ಮ ಸುತ್ತಮುತ್ತಲು ನೋಡಿದರೆ ನಿಮ್ಗೆ ಎಷ್ಟೋ ಮಂಡಲಾಸ್ ನಿಮ್ಗೆ ಕಾಣ್ತದೆ, ನಾವು ಅಷ್ಟು ಗಮನ ಕೊಡುದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಫ್ಲವರ್ ಅನ್ಕೊಳ್ಳಿ, ಸೂರ್ಯಕಾಂತಿ ಹೂ ಅನ್ಕೊಳ್ಳಿ. ಈಗ ದೇವರು ಅದಕ್ಕೆ ಎಷ್ಟೋ ಚಂದವಾಗಿ ಒಂದು ಪ್ಯಾಟರ್ನೇ ಕೊಟ್ಟಿದ್ದಾರೆ, ಒಂದು ಮಂಡಲನೇ ಇದೆ ಆ ಸೂರ್ಯಕಾಂತಿ ಫ್ಲವರ್ ಅಲ್ಲಿ. ಸೊ ಇವಾಗ ಫ್ಲವರ್ ಎಲ್ಲ ಮಾಡ್ಬೇಕಂದ್ರೆ ಅದಕ್ಕೆ ತಕ್ಕ ಹಾಗೆ ಒಂದು ಕಲರ್ಸ್ ಅನ್ನ ಯೂಸ್ ಮಾಡಿಬಿಟ್ಟು ನಾನು ಮಂಡಲ ಮಾಡ್ತೇನೆ. ಇವಾಗ ಅಪಾರ್ಟ್ ಫ್ರಮ್ ಮಂಡಲಾಸ್, ಇವಾಗ ಸೀನರಿ ಮಾಡೋದಾದ್ರೆ ಅಥವಾ ಲ್ಯಾಂಡ್ಸ್ಕೇಪ್ ಪೇಂಟಿಂಗ್, ಸನ್, ಮೂನ್, ಗುಡ್ಡ, ಬೆಟ್ಟ ಅಂತದೆಲ್ಲ ಮಾಡ್ಬೇಕಂದ್ರೆ ಅದಕ್ಕೆ ಯಾವ್ದೆಲ್ಲ ಕಲರ್ಸ್ ಇದೆ ನ್ಯಾಚುರಲ್ ಆಗಿ ಅಂತದನ್ನೆಲ್ಲ ಯೂಸ್ ಮಾಡಿಬಿಟ್ಟು ನನ್ನ ಕಲಾಕೃತಿಯಲ್ಲಿ ನಾನು ಬಳಸಿಕೊಳ್ಳುತ್ತೇನೆ.
0: ಈಗ ಸಾಂಪ್ರದಾಯಿಕವಾಗಿ ಮಂಡಲಗಳನ್ನ ಮಾಡುವಾಗ ಈ ನೈಸರ್ಗಿಕ ಬಣ್ಣಗಳನ್ನೇ ಬಳಸ್ತಾ ಇದ್ರು, ನೀವು ಯಾವ ಬಣ್ಣ ಬಳಸ್ತೀರಿ?
1: ನಾನು ಆಕ್ರಿಲಿಕ್ ಪೇಂಟ್ಸ್ ಅನ್ನ ಯೂಸ್ ಮಾಡ್ತೇನೆ ಮತ್ತೆ ಅದು ಒಮ್ಮೆ ಡ್ರೈ ಆದ್ಮೇಲೆ ಅದು ಸಾಧಾರಣ 1 to 2 weeks ಆಗ್ತದೆ ಅದು ಕಂಪ್ಲೀಟ್ ಡ್ರೈ ಆಗೋಕೆ. ಅದರ ನಂತರ ಒಂದು ವಾರ್ನಿಶ್ ಕೊಟ್ಬಿಟ್ಟು ಅದಕ್ಕೆ ಒಂದು ಗ್ಲಾಸಿ ಎಫೆಕ್ಟ್ ಬರೋ ಹಾಗೆ ಈ ಕಲಾಕೃತಿಯನ್ನು ಮಾಡ್ತೇನೆ.
0: ಮತ್ತೆ ಈ ಡಾಟ್ ಚಿತ್ರಕಲೆ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಅದರ ಮೂಲಕನೇ ಈ ಮಂಡಲಗಳನ್ನು ಮಾಡ್ತೀರಾ?
1: ಹೌದು, ಈ ಆರ್ಟ್ ಫಾರ್ಮ್ಗೆ ಬೇಸಿಕಲಿ ನಾವು ಹೇಳುದು ಡಾಟ್ ಪೇಂಟಿಂಗ್ ಅಂತ. ಈ ಕಾನ್ಸೆಪ್ಟ್ ಅನ್ನ ನಾನು ಮಂಡಲಾಸ್ ಬಿಡಿಸ್ಲಿಕ್ಕೆ ನಾನು ಯೂಸ್ ಮಾಡ್ತೇನೆ. ಇದರಲ್ಲಿ ಹೇಗಾಗತ್ತಂದ್ರೆ ಸಣ್ಣ ಸಣ್ಣ ಚುಕ್ಕೆಗಳನ್ನು ಮಾಡುತ್ತಾ ಒಂದು ಕಲಾಕೃತಿಯನ್ನು ರೂಪಕ್ಕೆ ತರುವುದು, ಇದಕ್ಕೆ ಡಾಟ್ ಪೇಂಟಿಂಗ್ ಹೇಳ್ತೇವೆ. ಮತ್ತೆ ಒಂದೊಂದು ಚುಕ್ಕೆಗಳ ಗಾತ್ರ ಮತ್ತೆ ಅದರ ಮಧ್ಯದಲ್ಲಿರುವ ಅಂತರ ಕೂಡ ಇದು ಸರಿಯಾಗಿ ಬರಬೇಕು. ಇದಕ್ಕೆ ತುಂಬಾ ತಾಳ್ಮೆ ಮತ್ತು ಏಕಾಗ್ರತೆ ಅನಿವಾರ್ಯ. ಮತ್ತೆ ಒಂದು ಚುಕ್ಕೆಯಲ್ಲೂ ಏರುಪೇರು ಆದ್ರೂ ಅಥವಾ ಒಂದು ಅಂತರ, ಎರಡು ಚುಕ್ಕೆಗಳ ಮಧ್ಯೆ ಅಂತರ ಸ್ವಲ್ಪ ಸರಿಯಾಗಿ ಬರದಿದ್ರು ಕೂಡ ಅದು ಕಲಾಕೃತಿ ಸುಂದರವಾಗಿ ಬರುವುದಿಲ್ಲ.
0: ಈಗ ನೀವು ಸಾಮಾನ್ಯವಾಗಿ ಯಾವ ರೀತಿಯ ಮಂಡಲಗಳನ್ನು ಬಿಡಿಸ್ತೀರಿ?
1: ನಾನು ಅದೇ ರಿಲಿಜಿಯಸ್ ಪ್ಯಾಟರ್ನ್ಸ್ ಅನ್ನೆಲ್ಲ ಮಾಡಿದ್ದೀನಿ ನಾನು ಕೆಲವು ಶ್ರೀಯಂತ್ರ ಮತ್ತೆ ಓಂ ಮತ್ತೆ ಸೆವೆನ್ ಚಕ್ರಾಸ್ ಮತ್ತೆ ಮೆಡಿಟೇಟಿಂಗ್ ಲಾರ್ಡ್ ಬುದ್ಧ ಇಂಥದ್ದೆಲ್ಲ ಮಾಡಿದ್ದೀನಿ. ಅಪಾರ್ಟ್ ಫ್ರಮ್ ದಿಸ್ ಆಬ್ಸ್ಟ್ರಾಕ್ಟ್ ಪೇಂಟಿಂಗ್ಸ್ ಆಬ್ಸ್ಟ್ರಾಕ್ಟ್ ಮಂಡಲಾಸ್ ಕೂಡ ಮಾಡಿದ್ದೇನೆ, ಹೂವಿದ್ದು ಮಂಡಲಾಸ್ ಮಾಡಿದ್ದೇನೆ, ಮತ್ತೆ ನಮ್ದು ಇಂಡಿಯನ್ ಟ್ರೆಡಿಷನಲ್ ಆರ್ಟ್ ಫಾರ್ಮ್ ಲೈಕ್ ಮಧುಬನಿ ವರ್ಲಿ ಆರ್ಟ್ ಫಾರ್ಮ್ ಅದನ್ನು ಕೂಡ ನಾನು ಡಾಟ್ ಪೇಂಟಿಂಗ್ ಮೂಲಕ ಫ್ಯೂಷನ್ ಮಾಡಿ ಮಾಡಿದ ಉಂಟು. ಮತ್ತೆ ಇನ್ನು ಮುಂದಕ್ಕೆ ಇದು ಗಾಂಡ್ ಪೇಂಟಿಂಗ್ ಮತ್ತೆ ಮ್ಯೂರಲ್ ಪೇಂಟಿಂಗ್ ಅನ್ನೋದಿದೆ, ಅದನ್ನ ಈ ಡಾಟ್ ಪೇಂಟಿಂಗ್ ಫ್ಯೂಷನ್ ಅಲ್ಲಿ ಮಾಡ್ಬೇಕಂತ ಒಂದು ಆಸೆ ಇದೆ.
0: ಮಂಡಲ ಪೇಂಟಿಂಗ್ಸ್ ಅನ್ನ ಧ್ಯಾನಕ್ಕೂ ಬಳಸ್ತಾರಲ್ಲ?
1: ಹೌದು. ಇದರಲ್ಲಿ ಎಂತ ಆಗ್ತದೆ ಅಂದ್ರೆ, ಒಂದು ಮಂಡಲ ಮಾಡ್ಲಿಕ್ಕೆ ಕೂತ್ಕೋಬೇಕಂದ್ರೆ ನಿಮ್ಗೆ ಬೇರೆ ಆಲೋಚನೆನೇ ಬರುದಿಲ್ಲ, ಅಂದ್ರೆ ಅಷ್ಟು ಏಕಾಗ್ರತೆ ಬೇಕಾಗ್ತದೆ ಈ ಪೇಂಟಿಂಗ್ ಮಾಡ್ಬೇಕಂದ್ರೆ. ಸೊ ಇದು ಒಂಥರ ವಿಶೇಷವಾಗಿ ಧ್ಯಾನ ಸ್ಥಿತಿಗೆ ಪೂರಕವಾಗಿರುತ್ತದೆ. ಈಗ ಇಡೀ ಕಲಾಕೃತಿಯ ಕೇಂದ್ರ ಬಿಂದುವನ್ನು ನೋಡಿದರೂ ಕೂಡ ನಿಮ್ಗೆ ಅದು ಧ್ಯಾನ ಸ್ಥಿತಿ ಉದ್ಭವ ಆಗ್ತದೆ. ಇವಾಗ ಇತ್ತೀಚಿನ ಜೀವನದಲ್ಲಿ ಸ್ಟ್ರೆಸ್ ಅನ್ನೋದು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಅದನ್ನ ಕಡಿಮೆ ಮಾಡಲು ಈ ಆರ್ಟ್ ಫಾರ್ಮ್ ತುಂಬಾ ಸಹಾಯ ಆಗ್ತದೆ. ಇವಾಗ ಮಾಡುವವರಿಗೂ ಸಹಾಯ ಆಗ್ತದೆ, ಅದನ್ನ ನೋಡಿ ನಿಮ್ಗದು ಸ್ಟ್ರೆಸ್ ಕಡಿಮೆ ಮಾಡ್ಲಿಕ್ಕೂ ಅದಕ್ಕೂ ಹೆಲ್ಪ್ ಗೆ ಬೀಳ್ತದೆ.
0: ಅಂದ್ರೆ ಈಗ ನಿಮ್ಮ ಈ ಪೇಂಟಿಂಗ್ಸ್, ನೀವು ಈ ಮಂಡಲ ಚಿತ್ರವನ್ನು ಏನ್ ಮಾಡಿದ್ದೀರೋ ಅದನ್ನ ಬರೀ ಧ್ಯಾನಕ್ಕೋಸ್ಕರ ತಗೊಳ್ಳೋರು ಇದ್ದಾರ?
1: ಹೌದು, ತುಂಬಾ ಮಂದಿ ಧ್ಯಾನಕ್ಕೋಸ್ಕರ ತಗೊಳ್ಳೋರು ಇದ್ದಾರೆ, ಎಸ್ಪೆಷಲಿ ಬುದ್ಧ ಪೇಂಟಿಂಗ್ಸ್ ಮತ್ತೆ ಮಂಡಲಾಸ್ ಅನ್ನೋದೇ ಕೆಲವರು ತಗೊಂಡಿದ್ದಾರೆ ಮೆಡಿಟೇಷನ್ ಪರ್ಪಸ್ ಗೋಸ್ಕರ.
0: ಮತ್ತೆ ಈಗ ನೀವು ತುಂಬಾ ಏಕಾಗ್ರತೆ ಬೇಕು ಅಂತ ಹೇಳಿದ್ರಿ ಇದನ್ನ ಮಾಡುವಾಗ, ಈಗ ಒಂದು ಮಂಡಲ ಪೇಂಟಿಂಗ್ಗೆ ಸುಮಾರು ಎಷ್ಟು ಸಮಯ ತಗೊಳ್ತೀರಿ?
1: ಈಗ ಸಾಧಾರಣ ಒಂದು 12x12 inch ಕ್ಯಾನ್ವಸ್ ಅಲ್ಲಿ ಒಂದು ಫ್ಲವರ್ ಮಂಡಲ ಮಾಡ್ಬೇಕಂದ್ರೆ ನಿಮ್ಗೆ ಸಾಧಾರಣ ಒಂದು 10 to 15 hours ಬೇಕಾಗ್ತದೆ. ಅಂದ್ರೆ ಡಿಪೆಂಡಿಂಗ್ ಆನ್ ದ ಡೀಟೇಲ್ಸ್, ಎಷ್ಟು ಸಣ್ಣ ಚುಕ್ಕೆ ಆದ್ರೆ ತುಂಬಾ ಜಾಸ್ತಿ ಟೈಮ್ ತಗೊಳ್ತದೆ, ಸ್ವಲ್ಪ ದೊಡ್ಡ ಚುಕ್ಕೆ ಆದ್ರೆ ಸ್ವಲ್ಪ ಕಡಿಮೆ. ಯಾವ ಮಂಡಲ ಬಿಡಿಸ್ತೀನಿ ಅದರ ಮೇಲೆ ಡಿಪೆಂಡ್ ಆಗ್ತದೆ.
0: ಅಂದ್ರೆ ಒಂದು ಸ್ಟ್ರೆಚ್ ಅಲ್ಲಿ ಬಿಡಿಸ್ತೀರಾ ಅಥವಾ ಸ್ವಲ್ಪ ದಿನಗಳನ್ನ ತಗೊಳ್ತೀರಾ?
1: ಇಲ್ಲ, ನಾನೊಂದು ಸ್ಟ್ರೆಚ್ ಅಲ್ಲಿ ಸೇ ಸಪೋಸ್ 4-5 hours. ನನ್ನ ಮಗಳು ಸ್ಕೂಲಿಗೆ ಹೋಗ್ಬೇಕಂದ್ರೆ ಆ ಟೈಮ್ ಅನ್ನ ಯುಟಿಲೈಸ್ ಮಾಡ್ಬಿಟ್ಟು ಬೆಳಗಿನ ಟೈಮ್ ಅಲ್ಲಿ ನಾನು ಇದು ಮಾಡ್ಲಿಕ್ಕೆ ಕೂತ್ಕೋತೇನೆ.
0: ಅಂದ್ರೆ ನಿಮ್ಗೆ ಬೇರೆ ಧ್ಯಾನಕ್ಕೆ ಒಂದು ಸಮಯ ಮೀಸಲಿಡಬೇಕು ಅಂತ ಇಲ್ಲ, ಇದನ್ನ ಮಾಡೋದೇ ನಿಮ್ಗೆ ಧ್ಯಾನ
1: ಆಗಿದೆ.
0: ಈಗ ಸಾಮಾನ್ಯವಾಗಿ ನೀವು ಮಂಡಲ ಪೇಂಟಿಂಗ್ ಮಾಡುವಾಗ ಯಾವ್ದ್ರ ಮೇಲೆ ಮಾಡ್ತೀರಿ?
1: ನಾನು ಈ ಮಂಡಲಾಸ್ ಅನ್ನ ಇಷ್ಟರವರೆಗೆ ಕ್ಯಾನ್ವಸ್, ರಾಕ್ಸ್ ಮತ್ತೆ ಸಿಡಿ, ವುಡನ್ ಸರ್ಫೇಸ್ ಮೇಲೆಲ್ಲ ಮಾಡಿದ್ದೇನೆ. ಇದಕ್ಕೆ ನಾನು ಆಕ್ರಿಲಿಕ್ ಪೇಂಟ್ ಯೂಸ್ ಮಾಡ್ತೇನೆ. ಮತ್ತೆ ಒಬ್ರು ಕಲಾವಿದೆ, ಅವರ ಹೆಸರು ಜಿಂಜರ್ ಅಂತ, ಅವರು ಈ ಮಂಡಲ ಪ್ರಾಸೆಸ್ ಅನ್ನ ತುಂಬಾ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಅವರೆಂತ ಹೇಳ್ತಾರಂದ್ರೆ, ನಾವಿದು ಮಂಡಲಾಸ್ ಮಾಡೋದ್ಕಿಂತ ಮುಂಚೆ ಅದು ಸರ್ಫೇಸ್ ಅನ್ನ ಬ್ಲ್ಯಾಕ್ ಬಣ್ಣದಲ್ಲಿ ಕವರ್ ಮಾಡ್ತೀವಿ.
0: ಅಂದ್ರೆ ಈ ಕಪ್ಪು ಬಣ್ಣವನ್ನ ಪ್ರತಿಯೊಂದು ಮಂಡಲಕ್ಕೂ ಹಾಕ್ತೀರಾ?
1: ಹೌದು, ಮೋಸ್ಟ್ಲಿ ನಾನು ಮೋಸ್ಟ್ಲಿ ಬ್ಲ್ಯಾಕ್ ಬ್ಯಾಕ್ ಗ್ರೌಂಡ್ ಯೂಸ್ ಮಾಡ್ತೀವಿ. ಬಟ್ ಇಟ್ಸ್ ನಾಟ್ ಕಂಪಲ್ಸರಿ, ನಾವು ಅದರ್ ಕಲರ್ಸ್ ಕೂಡ ಯೂಸ್ ಮಾಡಬಹುದು. ಬಟ್ ಮಂಡಲ ಅದು ಪಾಪ್ ಔಟ್ ಆಗ್ಲಿಕ್ಕೆ ಬ್ಲ್ಯಾಕ್ ಬ್ಯಾಕ್ ಗ್ರೌಂಡ್ ಯೂಸ್ ಮಾಡ್ತೀವಿ,
0: ಎದ್ದು ಕಾಣುತ್ತೆ.
1: ಹೌದು, ಅವರು ಎಂತ ಹೇಳ್ತಾರಂದ್ರೆ ಅದು ಬ್ಲ್ಯಾಕ್ ಕಲರ್ ಯಾಕೆ ಹಾಕೋದಂದ್ರೆ ನಮ್ಮ ಜೀವನದಲ್ಲಿರುವ ಅಂಧಕಾರ ಕಷ್ಟ ಸೂಚಿಸುತ್ತದೆ. ಮತ್ತೆ ನಾವು ಅದರದ್ದು ಸೆಂಟರ್ ಪಾಯಿಂಟ್ ಅನ್ನ ನೋಡ್ಬಿಟ್ಟು ಒಂದು ವೈಟ್ ಬಿಂದು ಅಥವಾ ಬೇರೆ ಬಣ್ಣದ್ದು ಚುಕ್ಕಿಯನ್ನ ಹಾಕ್ತೀವಿ. ಅದರದರ್ಥ ಏನಂದ್ರೆ ಆಶಾ ಕಿರಣ. ಮತ್ತೆ ನಾವು ರೋ ಬೈ ರೋ ಬೇರೆ ಬೇರೆ ಗಾತ್ರದ ಚುಕ್ಕಿಗಳನ್ನ ಬೇರೆ ಬೇರೆ ಬಣ್ಣದ ಚುಕ್ಕಿಗಳನ್ನ ಹಾಕ್ತಾ ಹೋಗ್ತೀವಿ. ಅದರ ಅರ್ಥ ಏನಾಗ್ತದೆ ಅಂದ್ರೆ, ನಾವು ನಮ್ಮ ಲೈಫ್ ಅಲ್ಲಿ ಹೋಪ್ ಅನ್ನೋದು ಇಟ್ಕೊಂಡ್ರೆ ನಮ್ಮ ಬದುಕು ಕೂಡ ಮಂಡಲದಂತೆ ತುಂಬಾ ಸುಂದರವಾಗಿ ಬರ್ತದೆ ಅಂತ ಅವರದೊಂದು ಎಕ್ಸ್ಪ್ಲನೇಷನ್. ಬ್ಯೂಟಿಫುಲ್.
0: ಯಾವತ್ತು ಕೂಡ ನಿರಾಶೆ ಹೊಂದಬಾರದು, ಬದುಕಿನಲ್ಲಿ ಒಂದು ಭರವಸೆ ಇಟ್ಕೊಳ್ಬೇಕು ಅಂತ. ಮತ್ತೆ ಇದ್ರಲ್ಲಿ ಅಂದ್ರೆ ಈ ಚಿತ್ರಕಲೆಯಲ್ಲಿ ನಿಮ್ಮ ಆಸಕ್ತಿ ಹುಟ್ಟಿದ್ದು ಹೇಗೆ?
1: ನಾನು ಈ ಆರ್ಟ್ ಫೀಲ್ಡ್ ಗೆ ಬರೋದ್ಕಿಂತ ಮುಂಚೆ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಇದ್ದೆ. ಇನ್ಫೋಸಿಸ್ ಅಲ್ಲಿ ಸುಮಾರು 10 ವರ್ಷಗಳ ಕಾಲ ಕೆಲಸ ಮಾಡಿದ್ದೆ. ಮತ್ತೆ ನನ್ನ ಗಂಡನಿಗೆ US ಅಲ್ಲಿ ಪ್ರಾಜೆಕ್ಟ್ ಸಿಗ್ಬೇಕಂದ್ರೆ ಅವ್ರ ಜೊತೆ ಹೋಗಿದ್ವಿ ನಾವು.
0: ಆವಾಗ
1: ಹೌದು, ಕೆಲಸ ಬಿಟ್ಟು, ಆವಾಗ ವರ್ಕಿಂಗ್ ವೀಸಾ ಇರ್ಲಿಲ್ಲ ನನ್ನ ಹತ್ರ. ಸೊ ಮನೇಲಿ ಕೂತು ನನ್ನ ಮಗಳ ಜೊತೆ ಆರ್ಟ್ಸ್ ಕ್ರಾಫ್ಟ್ಸ್ ಎಲ್ಲ ಮಾಡಿ ಟೈಮ್ ಪಾಸ್ ಮಾಡ್ತಾ ಇದ್ದೆ. ನನ್ನ ಮಗಳಿಗೂ ತುಂಬಾ ಇಷ್ಟ ಆರ್ಟ್ಸ್ ಕ್ರಾಫ್ಟ್ಸ್ ಅಲ್ಲೆಲ್ಲ. ಸೊ ಹಾಗೆ ನಾನು ಒಂದಿನ ಹೀಗೆ ಆಕ್ರಿಲಿಕ್ ಪೇಂಟಿಂಗ್, ನಾರ್ಮಲ್ ಆಕ್ರಿಲಿಕ್ ಪೇಂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ. ಮತ್ತೆ ಒಂದಿನ ಅಕಸ್ಮಾತ್ ಆಗಿ ಒಂದು FB ಪೇಜ್ ಅಲ್ಲಿ ಒಂದು ಡಾಟ್ ಪೇಂಟಿಂಗ್ ನನಗೆ ಕಂಡು ಬಂತು. ಅದು ತುಂಬಾ ನನಗೆ ಮನಸ್ಸು ಸೆಳೆಯಿತು ಅದರ ಕಡೆ. ಸೊ ಅದೇ ದಿನ ಡಾಟಿಂಗ್ ಟೂಲ್ಸ್ ಎಲ್ಲ ತಕೊಂಡ್ಬಿಟ್ಟು, ನನಗೆ ಆರ್ಟ್ ಬ್ಯಾಕ್ ಗ್ರೌಂಡ್ ಇಲ್ಲ ಫ್ರಾಂಕ್ಲಿ ಸ್ಪೀಕಿಂಗ್, ಏನೋ ಒಂದು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಬಿಟ್ಟು ಅದರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ಬಿಟ್ಟು ಹಾಗೆ ನನ್ನ ಆರ್ಟ್ ಜರ್ನಿ ಸ್ಟಾರ್ಟ್ ಆಯ್ತು.
0: ಈಗ ನೀವು ಬೇರೆಯವರಿಗೆ ಅದನ್ನ ಕಲಿಸ್ಬೇಕು ಅಂತ ಏನಾದ್ರೂ ಕ್ಲಾಸಸ್ ಎಲ್ಲ ತಗೊಳ್ತೀರಾ ಹೇಗೆ?
1: ಹೌದು, ನಾನು ಇವಾಗ ತಕೊಂಡಿದ್ದೀನಿ ಕ್ಲಾಸಸ್ ಎಲ್ಲ. ಇದು ಕ್ಲಾಸಸ್ ಹೇಗಾಗತ್ತಂದ್ರೆ, ಒಂದು ಮಂಡಲ ಹೇಳಿಕೊಡ್ತೇನೆ ಆ ವರ್ಕ್ಶಾಪ್ ಅಲ್ಲಿ, ಎಂತ ಎಲ್ಲ ಬೇಕು ಒಂದು ಡಾಟ್ ಪೇಂಟಿಂಗ್ ಕಲೀಲಿಕ್ಕೆ ಅದನ್ನೆಲ್ಲ ಹೇಳಿಕೊಡ್ತೇನೆ. ಸುಮಾರು 3-4 ಗಂಟೆ ಕಾಲ ತಕೊಳ್ತದೆ ಒಂದು ಕ್ಲಾಸಿಗೆ. ಮತ್ತೆ ನಾನು ವರ್ಕ್ಶಾಪ್ ಕೂಡ ಮಾಡಿದ್ದುಂಟು ಇಲ್ಲಿ ಮಂಗಳೂರಲ್ಲಿ. ಸೊ ಮುಂದಕ್ಕೆ ಏನಾದ್ರೂ ಬೇರೆ ಅಪರ್ಚುನಿಟಿ ಸಿಕ್ಕಿದ್ರೆ ಡೆಫಿನೆಟ್ಲಿ ಐ ವುಡ್ ಲೈಕ್ ಟು ಪರ್ಸ್ಯೂ.
0: ಜನರ ಪ್ರತಿಕ್ರಿಯೆ ಹೇಗಿತ್ತು?
1: ತುಂಬಾ ಒಳ್ಳೆ ಪ್ರತಿಕ್ರಿಯೆ ಇತ್ತು ಇದಕ್ಕೆ. ನಾನು ಆಡ್ ಹಾಕ್ಬೇಕಂದ್ರೆ ತುಂಬಾ ಮಂದಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕ್ಲಾಸಸ್ ಎಲ್ಲ ತಕೊಂಡಿದ್ದಾರೆ.
0: ಮತ್ತೆ ಈಗ ನೀವು ಆಗ್ಲೇ ಹೇಳಿದ್ರಿ, ನೀವು ಒಂದು ಇಂಜಿನಿಯರಿಂಗ್ ಪದವೀಧರೆ ಕೆಲಸ ಮಾಡ್ತಿದ್ರಿ, ಅದನ್ನ ಬಿಟ್ಟು ಹೋಗ್ಬೇಕಾಯ್ತು ಅಂತ. ಏನ್ ಅನ್ಸ್ತು ಅವಾಗ ಎಲ್ಲವನ್ನ ಬಿಟ್ಟು ಹೋದಾಗ?
1: ಅದು ಕೆಲಸ ಬಿಟ್ಟು ಹೋಗ್ಬೇಕಂದ್ರೆ ನನ್ಗೆ ಆ ಟೈಮಲ್ಲಿ ಬೇರೆ ಏನು ತೋಚಿರ್ಲಿಲ್ಲ, ಅಂದ್ರೆ ಬೇರೆ ಯಾವ ಫೀಲ್ಡ್ ಗೆ ಹೋಗ್ಬೇಕು ಅಪಾರ್ಟ್ ಫ್ರಮ್ ಐಟಿ ಅದು ಗೊತ್ತಿರ್ಲಿಲ್ಲ. ಏನೋ ಒಂದು ದೇವರ ದಯೆ, ದೊಡ್ಡವರ ಆಶೀರ್ವಾದ, ನನ್ಗೆ ಇದೊಂದು ಪ್ಯಾಷನ್ ಐ ವಾಸ್ ಏಬಲ್ ಟು ಫೈಂಡ್ ಔಟ್. ಏನೋ ಒಂದು ಈ ಆರ್ಟ್ ಫೀಲ್ಡ್ ಅಲ್ಲಿ ಮುಂದುವರಿಲಿಕ್ಕೆ ಏನೋ ಒಂದು ಸಾಧ್ಯ ಆಯ್ತು.
0: ಅಂದ್ರೆ ಇದರಲ್ಲಿ ನಿಮ್ಗೆ ಚಿಕ್ಕವಳಿರುವಾಗ ಇದರಲ್ಲಿ ಒಂದು ಆಸಕ್ತಿ ಅಂತ ಇತ್ತ ಚಿತ್ರಕಲೆಯಲ್ಲಿ?
1: ಇಲ್ಲ, ನನ್ಗೆ ಅಷ್ಟು ಆರ್ಟ್ ಫೀಲ್ಡ್ ಅಲ್ಲಿ ಅಷ್ಟೇನು ಇರ್ಲಿಲ್ಲ ಮುಂಚೆ. ಇಟ್ ವಾಸ್ ಓನ್ಲಿ ಸ್ಟಡೀಸ್, ಸ್ಟಡೀಸ್ ಅಂಡ್ ಸ್ಟಡೀಸ್.
0: ಆದ್ರೆ ಈಗ ನೀವು ಮತ್ತೆ ಇಂಜಿನಿಯರಿಂಗ್ ಫೀಲ್ಡ್ ಬಿಟ್ಟಿದ್ದೀನಿ, ಕೆಲಸ ಮಾಡ್ತಿಲ್ಲ ಅನ್ನೋ ಒಂದು ಭಾವನೆ ಏನು ಇಲ್ವಾ ಈಗ?
1: ಈಗ ಅಂತದ್ದೇನಿಲ್ಲ, ನನ್ಗೆ ಇದೇ ಒಂದೇನು ಪ್ಯಾಷನ್ ತರ ಆಗ್ಬಿಟ್ಟಿದೆ. ಐ ವಾಸ್ ಏಬಲ್ ಟು ಫೈಂಡ್ ಮೈ ಹಿಡನ್ ಪ್ಯಾಷನ್, ಸೊ ಐ ಆಮ್ ಹ್ಯಾಪಿ ದಟ್ ಐ ಆಮ್ ಏಬಲ್ ಟು ಕಂಟಿನ್ಯೂ ಇನ್ ದಿಸ್ ಆರ್ಟ್ ಫೀಲ್ಡ್.
0: ಇದರಲ್ಲಿ ಇಷ್ಟೊಂದು ಆಸಕ್ತಿ ಇದೆ ಅಂತ ನಿಮ್ಮನ್ನ ನೀವೇ ಈಗ ಅರ್ಥ
1: ಮಾಡ್ಕೊಂಡಿದ್ದೀರಿ.
0: ಸರಿ, ಈಗ ನೀವು ಇದರ ಒಂದು ಪ್ರದರ್ಶನ ಮಾಡಿದ್ರಿ ಇಲ್ಲಿ, ಹೇಗಿತ್ತು ಪ್ರತಿಕ್ರಿಯೆ ಅಲ್ಲಿ?
1: ಹೌದು, ಕದ್ರಿ ರಾಕ್ಸ್ ಆರ್ಟ್ ಗ್ಯಾಲರಿಯಲ್ಲಿ ನನ್ನ ಆರ್ಟ್ ಎಕ್ಸಿಬಿಷನ್ ಇತ್ತು. ತುಂಬಾ ಒಳ್ಳೆ, ಅಂದ್ರೆ ಜನರು ಬಂದು ಕೆಲವು ಪರ್ಚೇಸ್ ಕೂಡ ಮಾಡಿದ್ರು, ಸೇಲ್ ಆಯ್ತು, ಮತ್ತೆ ಕ್ಲಾಸಸ್ ಗೆ ಕೂಡ ಬಂದ್ರು. ಮತ್ತೆ ಏನಂದ್ರೆ ನನ್ಗೆ ಮಂಗಳೂರಲ್ಲಿ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಆಯ್ತು, ಅಂದ್ರೆ ಏನಾದ್ರೂ ಆರ್ಟ್ ಬಗ್ಗೆ ಗೊತ್ತಾಗ್ಬೇಕಂದ್ರೆ ಯಾರ ಹತ್ರ ಕಾಂಟ್ಯಾಕ್ಟ್ ಮಾಡಬೇಕು ಅಂತದ್ದು ಅದು ಮೇನ್ ಆಗಿ ನನ್ಗೆ ತಿಳಿತು.
0: ಈಗ ನೀವು ಇದನ್ನ ಮಾರಾಟ ಮಾಡೋದಾದ್ರೆ ಹೇಗೆ ಮಾಡ್ತೀರಿ?
1: ನಾನು ಫೇಸ್ಬುಕ್ ಅಲ್ಲಿ ನಂದು ಪೇಜ್ ಇದೆ, FB ಪೇಜ್ ಇದೆ, ಪೇಂಟಿಂಗ್ಸ್ ಬೈ G3 ಅಂತ. ಸೊ ಅದರಲ್ಲಿ ನನ್ಗೆ ತುಂಬಾ ಮಂದಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಆರ್ಟ್ ವರ್ಕ್ ಅನ್ನೆಲ್ಲ ಪರ್ಚೇಸ್ ಮಾಡಿದ್ದಾರೆ, ಎಸ್ಪೆಷಲಿ ಇನ್ ದ US. ಮತ್ತೆ ಇಲ್ಲಿ ಇಂಡಿಯಾದಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲ, ಬ್ಯಾಂಗ್ಳೂರ್ ಅಲ್ಲೆಲ್ಲ ಹೋಗಿದೆ ನನ್ನ ಆರ್ಟ್ ವರ್ಕ್.
0: ಮತ್ತೆ ನೀವು ಅಮೆರಿಕದಲ್ಲಿ ಇದ್ದಾಗ ಕೂಡ ಅಲ್ಲಿ ಕೂಡ ನೀವು ಬೇರೆಯವರಿಗೆ ಕಲಿಸ್ತಾ ಇದ್ರ? ನೀವು
1: ಇಲ್ಲ, ಅಲ್ಲಿ ಇರ್ಬೇಕಂದ್ರೆ ನಾನು ಬರೀ ಕಲಿತಾ ಇದ್ದೆ, ಐ ವಾಸ್ ಸ್ಟಿಲ್ ಇನ್ ಲರ್ನಿಂಗ್ ಫೇಸ್. ಇಲ್ಲಿ ಬಂದಾದ್ಮೇಲೆ ಕ್ಲಾಸಸ್ ಎಲ್ಲ ತಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ.
0: ಮತ್ತೆ ಈಗ ನಿಮ್ಮ ಮಗಳು, ನಿಮ್ಮ ಮನೆಯವರೆಲ್ಲ ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರ?
1: ಡೆಫಿನೆಟ್ಲಿ, ಅವರ ಪ್ರೋತ್ಸಾಹ ಇಲ್ಲ ಅಂದ್ರೆ ಐ ಡೋಂಟ್ ಥಿಂಕ್ ಇಷ್ಟು ಮುಂದುವರಿಲಿಕ್ಕೆ ಆಗ್ತಿತ್ತು ಅಂತ ಈ ಆರ್ಟ್ ಫೀಲ್ಡ್ ಅಲ್ಲಿ.
0: ಮಗಳು ಏನ್ ಮಾಡ್ತಿದ್ದಾಳೆ?
1: ಅವಳು ಇವಾಗ ನೆಕ್ಸ್ಟ್ 5th ಸ್ಟ್ಯಾಂಡರ್ಡ್ ಹೋಗ್ತಾಳೆ. ನನ್ನ ಮಗಳ ಹೆಸರು ಅನುಷಾ ನಾಯಕ್ ಅಂತ, ಅವಳು ಇನ್ನು ನೆಕ್ಸ್ಟ್ 5th ಸ್ಟ್ಯಾಂಡರ್ಡ್ ಹೋಗ್ತಾಳೆ.
0: ಮತ್ತೆ ಮನೆಯವರು ಏನ್ ಮಾಡ್ತಿದ್ದಾರೆ?
1: ಅವರ ಹೆಸರು ಅನಂತ್ ನಾಯಕ್ ಅಂತ, ಇವಾಗ ಅವರು ಕೂಡ ಇನ್ಫೋಸಿಸ್ ಅಲ್ಲಿ ಇದ್ದಾರೆ, ಈಗ ಅಬ್ರಾಡ್ ಹೋಗಿದ್ದಾರೆ, ಇನ್ನು ಜುಲೈ ಸೆಪ್ಟೆಂಬರ್ ಅಲ್ಲಿ ವಾಪಸ್ ಬರೋದು ಇದೆ.
0: ಈಗ ನಿಮ್ಮಿಂದ ಈ ಮಂಡಲ ಪೇಂಟಿಂಗ್ಸ್ ಅನ್ನ ತಗೊಂಡ್ ಹೋದವರು ಏನ್ ಹೇಳ್ತಾರೆ? ಮತ್ತೆ ನೀವು ಸಿಕ್ಕಿದಾಗ ಅದು ತಗೊಂಡ್ ಹೋಗಿ ಅವರು ಧ್ಯಾನಕ್ಕೆ ಏನಾದ್ರೂ ಅದನ್ನ ತಗೊಂಡ್ ಹೋಗಿದ್ರೆ ಅದರಿಂದ ಒಳ್ಳೇದಾಯ್ತು ಅಂತ ಆ ತರ ಏನಾದ್ರೂ ಅವರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ?
1: ಹೌದು, ಫ್ರೆಂಡ್ಸ್ ಎಲ್ಲ ಇದು ಮಂಡಲ ಪೇಂಟಿಂಗ್, ಎಸ್ಪೆಷಲಿ ಇದು ರಿಲಿಜಿಯಸ್ ಪ್ಯಾಟರ್ನ್, ಇದು ಮಂಡಲ ಪೇಂಟಿಂಗ್ಸ್ ಅನ್ನೆಲ್ಲ ಧ್ಯಾನಕ್ಕೋಸ್ಕರ ತಕೊಂಡಿದ್ದಾರೆ. ಸೊ ಅವರಿಂದ ಒಳ್ಳೆಯ ಫೀಡ್ಬ್ಯಾಕ್ ಕೂಡ ಬಂದಿದೆ ನನಗೆ. ಮತ್ತೆ ಕೆಲವರು ಇದು ಗಿಫ್ಟ್ ಮಾಡೋ ಉದ್ದೇಶ ಇಟ್ಕೊಂಡು ಕೂಡ ಕೆಲವರು ಪರ್ಚೇಸ್ ಮಾಡಿದ್ದಾರೆ.
0: ಈಗ ನಿಮ್ಮನ್ ಕೇಳೋದಾದ್ರೆ, ನೀವು ಈ ಮಂಡಲ ಚಿತ್ರಕಲೆಯಲ್ಲಿ ತೊಡಗಿಕೊಂಡ ನಂತರ ನಿಮ್ಮ ಜೀವನದಲ್ಲಿ ಏನಾದರೂ ಸಕಾರಾತ್ಮಕವಾದ ಬೆಳವಣಿಗೆ ಆಗಿದೆಯಾ? ನಿಮ್ಗೆ ಯಾವ ರೀತಿ ಸಹಕಾರಿಯಾಗಿದೆ ಇದು ಅಂತ?
1: ಇದು ಮಂಡಲ ಪೇಂಟಿಂಗ್ ಮಾಡ್ಲಿಕ್ಕೆ ಕೂತ್ಕೋಬೇಕಂದ್ರೆ ಬೇರೆ ಆಲೋಚನೆ ಬರೋದಿಲ್ಲ. ಸೊ ಅದು ಒಂಥರ ನನ್ಗೆ ಮೆಡಿಟೇಷನ್ ಪ್ರಾಸೆಸ್ ತರಾನೆ. ಸೊ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಡೈಲಿ ನನ್ಗೆ ಸ್ವಲ್ಪ ಕೂಡ ಡಾಟ್ ಪೇಂಟಿಂಗ್ ಮಾಡಿಲ್ಲ ಅಂದ್ರೆ ಏನೋ ಆಗ್ತದೆ. ಸೊ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಸ್ಪೆಂಡ್ ಸಮ್ ಟೈಮ್ ಡೂಯಿಂಗ್ ದಿಸ್ ಆರ್ಟ್ ವರ್ಕ್. ಇದರಿಂದ ಎಂತ ಆಗ್ತದೆ ಅಂದ್ರೆ ಇನ್ನರ್ ಪೀಸ್ ಅದು ಸಿಗ್ತದೆ, ಹ್ಯಾಪಿನೆಸ್,
0: ಅದಕ್ಕೋಸ್ಕರ
1: ನೆಮ್ಮದಿ ಸಿಗ್ತದೆ. ಹೌದು,
0: ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಗಾಯತ್ರಿ ಅವರೇ. ಹಾಗೇನೆ ಈ ಮಂಡಲ ಚಿತ್ರಕಲೆ ಬಗ್ಗೆ ಕೂಡ ಅನೇಕ ಮಾಹಿತಿಯನ್ನ ನೀಡಿದ್ದೀರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ. ತುಂಬಾ ಧನ್ಯವಾದಗಳು, ನಮಸ್ಕಾರ.
1: ತುಂಬಾ ಧನ್ಯವಾದಗಳು ಈ ಅಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.
2: ಇದುವರೆಗೆ ಮಂಡಲ ಚಿತ್ರಕಲೆ ಈ ಬಗ್ಗೆ ಗಾಯತ್ರಿ ಎಲ್ ನಾಯಕ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು

ಶುಭದ ಡಿರೈ. ಈಗ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಸುಬ್ರಾಯ ಚೊಕ್ಕಾಡಿಯವರ ರಚನೆಯ ಮುನಿಸುತರವೇ, ಗಾಯಕರು ನರಸಿಂಹ ನಾಯಕ್.

ಈಗ ಕೇಳಿ. ನಿನ್ನದೇ ನೆಲ, ನಿನ್ನದೇ ಜಲ, ನಿನ್ನದೇ ಆಕಾಶ. ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯಲ್ಲಿ, ಹಾಡಿದ್ದಾರೆ ಬಿ ಆರ್ ಛಾಯಾ.

0: ಇದು ಇಂದಿನ ವನಿತಾವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
1: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
2: ಆಕಾಶವಾಣಿ ಸ್ನೇಹಿತರೆ, ನಮಸ್ಕಾರ. ನಿಮಗೆಲ್ಲ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸ್ವಉದ್ಯೋಗಿ ಕೆಬಿ ರಂಗನಾಥಚಾರಿ ಅವರೊಂದಿಗೆ ಮಾತುಕತೆ.
3: ಕೇಳುಗರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಉದ್ಯೋಗದಲ್ಲಿ ತೊಡಗಿರುವಂತಹ ಕೆಬಿ ರಂಗನಾಥಾಚಾರಿ ಅವರ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ನಮ್ಮ ಮಾತುಕತೆ. ರಂಗನಾಥಾಚಾರ್ಯ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ ಸರ್.
3: ರಂಗನಾಥಾಚಾರ್ಯ ಅವರು, ಒಂದು ಸಣ್ಣ ಪರಿಚಯ ಮಾಡಿಕೊಳ್ಳಿ ನಿಮ್ಮದು.
4: ನಮ್ಮ ಹೆಸರು ಕೆ ಬಿ ರಂಗನಾಥಾಚಾರ್ಯ ಅಂತೇಳಿ, ದಾವಣಗೆರೆ ಡಿಸ್ಟಿಕ್ಕು, ಹರಿಹರ ತಾಲೂಕು, ಜಿಗಳಿ ಗ್ರಾಮ.
3: ಇಲ್ಲಿ ನಿಮ್ಮ ವಿದ್ಯಾಭ್ಯಾಸ ಎಲ್ಲ?
4: ನಮ್ಮ ವಿದ್ಯಾಭ್ಯಾಸ ಎಲ್ಲ ಜಿಗಳಲ್ಲಿ ಸರ್.
3: ಅಲ್ಲೇ
4: ಅಲ್ಲೇ.
3: ಎಲ್ಲಿ ತನಕ?
4: ಗೌರ್ಮೆಂಟ್ ಶಾಲೆಯಲ್ಲಿ. ಸೆವೆಂತ್ ಇಯರ್ ವರೆಗೂ ಓದಿದ್ದೀನಿ.
3: ಹೌದಾ? ಎರಡನೇ ತರಗತಿ?
4: ಹೌದು.
3: ಅಲ್ಲಿಗೆ ನಿಲ್ಲಿಸ್ಬಿಟ್ರಿ?
4: ಹೌದು ಸರ್.
3: ಯಾಕಂತ?
4: ಮನೆಯಲ್ಲಿ ನಮ್ಮ ತಂದೆಯವರು ಕಮ್ಮಾರ್ಕೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಅವ್ರಿಗೆ ಕೆಲಸದ ಒತ್ತಡ ಜಾಸ್ತಿ ಆಗ್ಬಿಡ್ತು.
3: ಸರಿ ಸರಿ ಸರಿ.
4: ಹಂಗಾಗಿ ನಾನೇ ದೊಡ್ಡ ಮಗ ನಮ್ಮ ಮನೆಯಲ್ಲಿ. ಮನೆ ತೊಂದರೆಗಳು ಬಂದವು. ನನಗೂ ಸ್ವಲ್ಪ ಓದೋ ಆಸಕ್ತಿ ಕಡಿಮೆ ಇತ್ತು ಸರ್. ಹೇಳ್ಬೇಕಂದ್ರೆ ನಮ್ಮ ತಂದೆಯವ್ರಿಗೆ ಓದಿಸ್ಬೇಕಂತ ಆಸೆ ಇತ್ತು, ನನಗೂ ಸ್ವಲ್ಪ ಓದೋ ಆಸಕ್ತಿ ಕಡಿಮೆನೇ ಇದ್ದಿದ್ದು. ಹಾಗಾಗಿ ಸ್ಕೂಲ್ಗೆ ಹೋಗ್ಲಿಲ್ಲ. ಸ್ವಲ್ಪ ದಿನ ಮನೆ ಕೆಲಸನೇ ಮಾಡ್ಕೊಂತ ಇದ್ದೆ. ಮನೆಯಲ್ಲಿ ಸ್ವಲ್ಪ ದನಗಳಿದ್ವು, ದನಗಳು ನೋಡ್ಕೊಂತ.
3: ಸರಿ ಸರಿ.
4: ಮೇಯಿಸೋದು, ಹುಲ್ಲು ತರೋದು, ಇಂಥ ಕೆಲಸಗಳೆಲ್ಲ ಮಾಡ್ಕೊತ ಇದ್ದೆ.
3: ಸರಿ.
4: ನಮ್ಮ ಗುರುಗಳಾದ ನಮ್ಮ ಮಾಮರು ಅವರು, ಇವತ್ತು ನನಗೆ ಗುರುಗಳೇ ಅವರು, ಬ್ರಹ್ಮಾಚಾರ್ಯ ಅಂತೇಳಿ. ಅವರು ಅಲ್ಲೇ ಇದ್ರು, ಜಿಗಳಲ್ಲೇ ಇದ್ರು. ಇವಾಗ ದಾವಣಗೆರೆಯಲ್ಲಿ ಶಿಫ್ಟ್ ಆಗಿದ್ದಾರೆ.
3: ಅವ್ರೇನ್ ಮಾಡ್ತಾ ಇದ್ರು?
4: ಅವರು ಟೈಲರಿಂಗ್ ಮಾಡ್ತಿದ್ರು ಸರ್. ನಾ ಸ್ಕೂಲ್ ಬಿಟ್ಟು ಸ್ವಲ್ಪ ದಿನ ಮನೆ ಕೆಲಸ ಮಾಡಿದ್ದಾದ್ಮೇಲೆ ನಮ್ಮ ತಂದೆಯವರು, ಅವ್ರಿಗೆ ಗೊತ್ತಿತ್ತೋ ಏನು, ಮುಂದೊಂದಿವಸ ಈ ನಮ್ಮ ಕಮ್ಮಾರ್ಕೆ ಕೆಲಸ ಕಡಿಮೆ ಆಗ್ತವ ಅಂತೇಳಿ ಗೊತ್ತಿತ್ತೋ ಏನು, ನಮ್ ಮಾವರ ಕಡೆ ಟೈಲರಿಂಗಿಗೆ ಅಂತಾನೆ ಕಳಿಸಿದ್ರು ನಮ್ಮನ್ನ.
3: ಸರಿ, ಅಲ್ಲೇ ಕಲ್ತ್ಕೋಪ ಅಂತ.
4: ಅಲ್ಲೇ ಕೆಲಸ ಕಲ್ತ್ಕೊಂತ ಅಲ್ಲೇ ಇದ್ದೆ ಸರ್. 3 ವರ್ಷ ನಮ್ಮ ಮಾವರ ಹತ್ರನೇ ಇದ್ದೆ. ಅವ್ರ ಮನೆ ಮಗನಾಗೇ ಇದ್ದೆ ನಾನು ಸರ್.
3: ಸರಿ ಸರಿ ಸರಿ. ಹಾಗಾಗಿ ನೀವು ಈ ಟೈಲರಿಂಗ್ ವೃತ್ತಿಗೆ ಬಂದ್ರಿ?
4: ಹೌದು.
3: ಈಗ ನೀವು ಕಲ್ತು ಎಷ್ಟು ವರ್ಷ ಆದ್ಮೇಲೆ ಈ ವೃತ್ತಿಗೆ ಇಳಿದ್ರಿ?
4: 1991 ನಾನು ಕೆಲಸ ಮನೆಯಲ್ಲಿ ನಮ್ಮ ಮಾಮರು ಅಂದ್ರೆ ನಮ್ಮ ಗುರುಗಳು ನಮ್ಮ ಮನೆಯಲ್ಲಿ ಕೆಲಸ ಮಾಡಕ್ ಕಳಿಸಿಕೊಟ್ರು ನನ್ನ. ಮನೆಯಲ್ಲಿ ನಿಮ್ಮ ಮನೆಗೂ ತೊಂದರೆ ಆಗ್ತೈತಿ, ನಾನು ನೋಡ್ಕೊಂತ ಇರ್ತೀನಿ, ನೀ ಕೆಲಸ ಮಾಡು, ಸ್ವಂತ ಮಾಡೋ ಯೋಗ್ಯತೆ ನಿನಗೆ ಐತಿನ ಮೇಲೆ ಅಂತೇಳಿ ಅವರಿಗೆ ನಾನು ಕಳಿಸಿದ ಮೇಲೆ ನಾನು ಬಂದೆ ಸರ್ ಮನೆಗೆ.
3: ಅವಾಗ ನಿಮ್ಗೆ ಎಷ್ಟು ವಯಸ್ಸಿರ್ಬೋದು?
4: 18-19 ವರ್ಷ.
3: ಅಂದ್ರೆ 18-19 ವರ್ಷಕ್ಕೆಲ್ಲ ನೀವು ದುಡಿಲಿಕ್ಕೆ
4: ನಿತ್ಕೊಂಡೆ ಸರ್.
3: ನಿತ್ಕೊಂಡ್ಬಿಟ್ರಿ.
4: ಹೌದು.
3: ಯಾರ್ಯಾರು ಬರ್ತಾ ಇದ್ರು ನಿಮ್ಮಲ್ಲಿ ಬಟ್ಟೆಗಳನ್ನು ಹೊಲಿಸಲಿಕ್ಕೆ ಎಲ್ಲ?
4: ಲೇಡೀಸ್ ಅಂಡ್ ಜೆಂಟ್ಸ್ ಎರಡೂ ಕೆಲಸ ಮಾಡ್ತಿದ್ರು ಸರ್ ನಮ್ಮ ಮಾಮರು. ಅವ್ರ ಕೆಲಸನ ನಾನು ಮಾಡ್ತಾ ಹೋದೆ. ಹೆಚ್ಚಾಗಿ ಈಗ ಲೇಡೀಸ್ಗೆ ಆದ್ಯತೆ ಜಾಸ್ತಿ ಆಗ್ಬಿಡ್ತು. ಜೆಂಟ್ಸ್ ಕೆಲಸ ಕಡಿಮೆನೆ ಸ್ವಲ್ಪ, ನಮ್ದು ಲೇಡೀಸ್ ಕೆಲಸನೇ ಜಾಸ್ತಿ. ಅಕ್ಕಪಕ್ಕದ ಹಳ್ಳಿಗಳು ಸಹಿತ ನಮ್ಮ ಹತ್ರ ಬರ್ತಿದ್ದಾರೆ. ನಮ್ಮ ಜಿಗಡಿ ಗ್ರಾಮದಲ್ಲಿ ಮಿಲೇವಿನೂರು ಸ್ವಲ್ಪ ಹತ್ರದಲ್ಲಿ ಸಿಟಿ ಇದ್ದಂಗಿದೆ, ಅಲ್ಲಿಂದನೂ ಸಹಿತ ನಮ್ಮ ಊರಿಗೆ ನಮ್ಮ ಹತ್ರ ಬರ್ತಿದ್ದಾವೆ.
3: ಅಂದ್ರೆ ಸಾಕಷ್ಟು ದೂರ ದೂರದಿಂದ ನಿಮ್ಗೆ ಹುಡುಕೊಂಡು ಬಂದು ನಿಮ್ಮ
4: ಅವರು ಸಣ್ಣವರಿದ್ದಾಗ ಹೊಲಿಸಿರ್ತಕ್ಕಂಥ ಬಟ್ಟೆಗಳು ಇವಾಗ ಅವ್ರ ಮಕ್ಕಳು ಮದುವೆಗೆ ಬಂದಿದಾವು, ಆದ್ರೂ ನಮ್ಮ ಕಡೆನೇ ಹೊಲಿಸ್ತಿದ್ದಾರೆ. ಅವ್ರ ಗಂಡನ ಮನೆಗೆ ಹೋಗಿರೋರು ಸಹಿತ ನಮ್ಮ ಕಡೆನೇ ಹೊಲಿಸ್ತಿದ್ದಾರೆ. ಅವ್ರಿಗೆ ಅಷ್ಟು ಇಷ್ಟ ಆಗಿಬಿಟ್ಟದವು.
3: ಈಗ ಸಾಕಷ್ಟು ಜನ ಇದೇ ವೃತ್ತಿನಲ್ಲಿರುವಂತವ್ರು ಇರ್ತಾರೆ.
4: ಹೌದು.
3: ಆದ್ರೂ ಅವರು ಅಷ್ಟೆಲ್ಲ ಬಿಟ್ಟು ನಿಮ್ಮಲ್ಲಿಗೆ ಹುಡ್ಕೊಂಡು ಬರ್ಲಿಕ್ಕೆ ಏನ್ ಕಾರಣ ಅಂತ ನಿಮ್ಗನ್ಸುತ್ತೆ?
4: ನಮ್ಮಲ್ಲಿ ಒಳ್ಳೆ ಕೆಲಸ ಇದ್ರೆ ಎಲ್ಲಿದ್ರು ಬರ್ತಾರೆ ಅನ್ನೋದು ಅನಿಸಿಕೆ ನಮ್ಮ.
3: ವೃತ್ತಿನಲ್ಲಿ ಶ್ರದ್ಧೆ ಇರಬೇಕು,

0: ಇರಬೇಕು.
1: ಒಳ್ಳೆಯ
0: ಯಾವುದೇ
1: ಮೌಲ್ಯಗಳು.
0: ವ್ಯಕ್ತಿ ಆಗಲಿ ಒಂದು ವೃತ್ತಿನಲ್ಲಿ ಅವನಿಗೆ ಒಳ್ಳೆ ಶ್ರದ್ಧೆ ಇದ್ರೆ ಎಲ್ಲಿದ್ರು ಬರ್ತಾರೆ ಅನ್ನೋದಕ್ಕೆ ಇರ್ಬೋದು ಅಂತ ನನ್ನ ಅನಿಸಿಕೆ ಸರ್. ಅದೇ ಶ್ರದ್ಧೆಯಿಂದ ನಾವು ಕೆಲಸ ಮಾಡ್ತಾ ಇದೀವಿ ಸರ್.
1: ಈಗ ನೀವು ಹೇಳಿದ್ರಿ ವೃತ್ತಿಯಲ್ಲಿ ಶ್ರದ್ಧೆ ಇರಬೇಕು, ಒಳ್ಳೆಯ ಒಂದು ಕೆಲಸವನ್ನು ನಾವು ಕೊಡಬೇಕು ಅಂತ.
0: ಹೌದು ಸರ್.
1: ನೀವು ಇದೇ ವೃತ್ತಿನಲ್ಲಿ ಇರೋರಕ್ಕಿಂತ ಹೆಚ್ಚಿನದಾಗಿ ಏನು ಕೊಡ್ತಾ ಇದ್ದೀರಿ ಅಂತ ನಿಮ್ಗನ್ಸುತ್ತೆ?
0: ಕೆಲಸ ಸಹ ಅದು ಅವರಿಗೆ ನಮ್ಮ ಹತ್ರ ಹೊಲಿಸಿರ್ತಕ್ಕಂಥ ಬಟ್ಟೆ ಅವರಿಗೆ ಫಿಟ್ಟಿಂಗ್ ಫಿಟ್ಟಿಂಗ್ ಕೇಳ್ತಿದ್ದಾರೆ. ಆ ಫಿಟ್ಟಿಂಗ್ ಅವ್ರಿಗೆ ಕರೆಕ್ಟ್ ಇರೋದ್ರಿಂದ ಬರ್ತಿರ್ಬೋದು ಅಂತ ನನ್ನ ಅನಿಸಿಕೆ.
1: ಅಂದರೆ ವೃತ್ತಿನಲ್ಲಿ ನಿಮಗೆ ಕೌಶಲ್ಯ ಜಾಸ್ತಿ ಇದೆ, ನೀವು ಸರಿಯಾದ ಮೈ ಅಳತೆಗೆ ಸರಿಯಾಗಿ ಹೊಲಿತಾ ಇದ್ದೀರಿ, ಹಾಗಾಗಿ ಅವರೆಲ್ಲ ಬರ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ?
0: ನಮ್ಮ ಅನಿಸಿಕೆ.
1: ಹೆಚ್ಚಿಂದು ನಿಮ್ಗೆ ಅದ್ರ ಬಗ್ಗೆ ತುಂಬ ಆಳವಾಗಿ ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಆದರೆ ನಿಮ್ಗೆ ಅನ್ನಿಸ್ತಿರೋದು ಏನು ಅಂತಂದರೆ ಅವರವ್ರ ಅಳತೆಗೆ ಸರಿಯಾಗಿ ನಾನು ಹೊಲಿಸಿ ಕೊಡ್ತಾ ಇರೋದು, ಇದು ಅದಕ್ಕೆ ಅವ್ರ ಮತ್ತೆ ಬರಲಿಕ್ಕೆ ಕಾರಣ ಅಂತ ನಿಮ್ಗೆ ಅನ್ನಿಸ್ತಾ ಇದೆ
0: ಅಷ್ಟೇ ಸರ್.
1: ಈಗ ನಮಗೆ ಒಂದು ಕುತೂಹಲ, ಜಿಗಳಿ ಈಗಾಗಲೇ ನೀವು ಹೇಳ್ದಂಗೆ ಒಂದು ತುಂಬ ಸಣ್ಣ ಹಳ್ಳಿ, ಒಂದು 2,000 ಜನ ಇರುವಂಥದ್ದು, ಅದರಲ್ಲಿ ಕೇವಲ ಹೆಣ್ಮಕ್ಳ ಬಟ್ಟೆ ಮಾತ್ರ ಹೊಲಿಯೋ ಅಂಥ ಒಂದು ಉದ್ಯೋಗ ನಿಮ್ಮದು ಈಗ?
0: ಎರಡೂ ಮಾಡ್ತೀವಿ ಸರ್, ಲೇಡೀಸ್ ಜೆಂಟ್ಸ್ ಎರಡೂ ಮಾಡ್ತೀವಿ. ಅದರಲ್ಲಿ ಹೆಚ್ಚಿನ ಆದ್ಯತೆ ಸ್ವಲ್ಪ ಲೇಡೀಸ್ದೆ,
1: ಅಂದರೆ ಹೆಚ್ಚಿನ ಬಟ್ಟೆ ನಿಮಗೆ ಬರ್ತಿರೋದು ಲೇಡೀಸ್ದೆ ಬರ್ತಾ ಇದೆ. ಈ ರೀತಿ ಒಂದು ಸಣ್ಣ ವರ್ಗವನ್ನು ನೆಚ್ಚಿಕೊಂಡು ಆ ಥರದ್ದೊಂದು ಸಣ್ಣ ಹಳ್ಳಿನಲ್ಲಿ ಒಂದು ಉದ್ಯೋಗ ನಡೆಸಬಹುದಾ?
0: ಕಷ್ಟ ಇದೆ ಸರ್.
1: ಕಷ್ಟ. ನಿಮ್ಮದು ಹೇಗೆ ಚೆನ್ನಾಗಿ ನಡೀತಿದೆ?
0: ನಮ್ಮ ಹತ್ರ ಇರತಕ್ಕಂಥ ಕೆಲಸ ಇರ್ಬೋದು ಸರ್.
1: ಶ್ರದ್ಧೆ
0: ಶ್ರದ್ಧೆ ಇರ್ಬೋದು.
1: ರಂಗನಾಥಾಚಾರ್ಯವರೇ, ಸಾಕಷ್ಟು ಯಶಸ್ವಿಯಾಗಿ ನೀವು ನಿಮ್ಮ ವೃತ್ತಿಯನ್ನು ಮುಂದುವರಿಸ್ತಾ ಇದ್ದೀರಿ. ಈ ವೃತ್ತಿಯಲ್ಲಿ ನಿಮ್ಗೆ ಯಶಸ್ಸು ಸಿಗಲಿಕ್ಕೆ ಏನು ಕಾರಣ, ನಿಮ್ಮ ಯಶಸ್ಸಿನ ಗುಟ್ಟು ಏನು?
0: ಹಿಂದೆ ರಮ್ಮರ್ ಕೆಲಸ ಮಾಡಿಸ್ತಿದ್ರು, ಬಟ್ಟೆ ಹೊಲಿಸ್ತಿದ್ರಲ್ಲ ನಮ್ಮ ಹತ್ರ, ಇವತ್ತು ಅವ್ರ ಮಕ್ಕಳಿಗೂ ಸಹಿತ ನಮ್ಮ ಹತ್ರನೇ ತರ್ತಿದ್ದಾರೆ. ಅಂದರೆ ಅವತ್ತಿನ ಟೀಚಿಂಗಿಗೂ ಇವತ್ತಿಗೂ ಭಾಳ ಡಿಫ್ರೆನ್ಸ್ ಐತಿ. ಈಗ ರೆಡಿಮೇಡ್ ಬಟ್ಟೆಗಳೆಲ್ಲ ಬರ್ತಿದ್ದಾವೆ, ರೆಡಿಮೇಡ್ ಬಟ್ಟೆಗಳು ಯಾವ ರೀತಿ ಇದಾವೋ ಅದೇ ರೀತಿ ಕೇಳ್ತಿದ್ದಾರೆ ಮಕ್ಕಳು.
1: ನೀವು ರೆಡಿಮೇಡ್ ಬಟ್ಟೆಗಳ ಜೊತೆಗೆ ಸ್ಪರ್ಧೆ ಮಾಡಿನೂ ಅವರಿಗೆ ಸರಿಯಾದ
0: ಕೆಲಸ
1: ಮಾಡ್ತೇಗೆ ಕೆಲಸ ಮಾಡಿಕೊಡ್ಬೇಕು, ಆ ರೀತಿ ಇದೆ ಪರಿಸ್ಥಿತಿ.
0: ಈಗಿನ ಮಕ್ಕಳಿಗೆ ಆ ರೀತಿ ಕೇಳ್ತಿದ್ದಾರೆ, ಅವರಿಗೆ ಸರಿ ಸಮವಾಗಿ ಅವರಿಗೆ ಸರಿ ತಕ್ಕಂತೆ ನಾವು ರೆಡಿ ಮಾಡ್ಕೊಡ್ತಾ ಇದೀವಿ. ರೆಡಿಮೇಡ್ ಬಟ್ಟೆಗಳು ಒಂದು ಕ್ಯಾಟ್ಲಾಗ್ ತಂದಿರ್ತಾರೆ, ಡ್ರೆಸ್ ಪೀಸ್ ತಂದಿರ್ತಾರೆ, ಅದ್ರ ಜೊತೆ ಕ್ಯಾಟ್ಲಾಗ್ ತರ್ತಾರೆ. ಕ್ಯಾಟ್ಲಾಗ್ ತಗೊಂಡ್ಬಂದು ಇದೇ ರೀತಿ
1: ಚಿತ್ರ ತೋರಿಸ್ತಾರೆ, ನಮ್ಗೆ ಈ ರೀತಿ ಹೊಲ್ಕೊಡ್ಬೇಕಂತ.
0: ಆ ರೀತಿ
1: ನೀವು ಅದನ್ನ ಹೊಲಿಯುವಂತ ಕೌಶಲ್ಯ ನಿಮ್ಮಲ್ಲಿ ಇರಬೇಕು, ಅದು ನಿಮ್ಮಲ್ಲಿ ಇದೆ.
0: ನಾವು ಅವಕ್ಕೆಲ್ಲ 2-3 ಸಲ ಎಕ್ಸ್ಟ್ರಾ ಟೈಮ್ ತಗೊಂಡು ರೆಡಿ ಮಾಡ್ಕೊಡ್ತೀವಿ, ಅದರಿಂದನೂ ಬರ್ತಿರ್ಬೋದು. ರೆಡಿಮೇಡ್ ಗಾರ್ಮೆಂಟ್ಸ್ಗಳು ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡಿರ್ತಾರೆ, ಅದೇ ರೀತಿನ ಕೇಳ್ತಾರೆ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿ ಅದರಿಂದ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತ ನನಗೆ ಅನಿಸ್ತಾ ಇದೆ ಸರ್. ಈಗಿನ ಫ್ಯಾಷನ್ ಯುಗ
1: ದಿನಕ್ಕೆ ಮೊದಲಿದ್ದಂತೆ ಇಲ್ಲ, ಈಗ
0: ಇವಾಗಿಲ್ಲ. ನಾವು ಈಗಿನ ಭಾರತೀಯ ಸಂಸ್ಕೃತಿ ಸ್ವಲ್ಪ ಈಗಿನ ಬಟ್ಟೆಯಿಂದ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತ ನಮ್ಮನಿಗೆ ಅನಿಸ್ತಾ ಇದೆ. ಆದರೂ ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಮಾಡ್ಕೊಡ್ತಿದ್ದೀನಿ. ತುಂಬ ಜನ ನಂಬಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತಂದು ಅದೇ ರೀತಿ ನಾವು ಮಾಡ್ಕೊಡ್ತಾ ಇದ್ದೀವಿ.
1: ಮತ್ತೆ ಇನ್ನು ಜನ ಬಳಕೆ ಹೇಗೆ ಇಟ್ಕೊಂಡಿದ್ದೀರಿ?
0: ಜನ ಬಳಕೆ ಅಂದರೆ ಚೆನ್ನಾಗಿದ್ದಾವೆ. ನಮ್ಮ ಬ್ರದರು ಮಂಜುನಾಥ್ ಚರಿ ಅಂತೇಳಿ, ಅವರು ನಾವು ಇಬ್ಬರು ಒಟ್ಟಿಗೆ ಕೆಲಸ ಮಾಡೋದು,
1: ಇಬ್ಬರು ಒಟ್ಟಿಗೆ ಮಾಡ್ತಿರೋದು.
0: ಅವ್ರು ಕೇಳ್ತಿದಾರಲ್ಲ ಯಾವುದೇ ಒಂದು ಬಟ್ಟೆ ಟೈಮಿಗೆ ಸರಿ ಕೇಳಿದರೆ ಅವರಿಗೆ ಸ್ಪಾನ್ಸರ್ ರೀತಿ ಮಾತಾಡ್ತೀವಿ. ಇವತ್ತು ನಾಳೆ ಆಗೋ ಕೆಲಸ ಇವತ್ತೇ ಬೇಕು ಅಂತಿರ್ತಾರೆ. ಅವ್ರಿಗೆಲ್ಲ ಒಂದು ಒಳ್ಳೆ ರೀತಿಯಾಗಿ ಮಾತಾಡಿ ಅವ್ರನ್ನ ಕಳಿಸ್ಕೊಟ್ಟು ಸಾಯಂಕಾಲನೇ ಬೇಕು ಅಂತದನ್ನ ಬೆಳಗ್ಗೆ ಕೊಡ್ತೀವಿ. ಆದರೂ ಅವ್ರು ಇಸ್ಕೊಂಡು ಹೋಗ್ತಾರೆ ಅಡ್ಜಸ್ಟ್ ಮಾಡ್ಕೊಂಡು.
1: ಅಂದರೆ ಜನ ಬಳಕೆ ಚೆನ್ನಾಗಿ ಇಟ್ಕೋಬೇಕು,
0: ಚೆನ್ನಾಗಿರ್ಬೇಕು.
1: ಮನಸ್ಸಿಗೆ ಯಾವ ರೀತಿ ಅವರಿಗೆ ಸಂತೋಷ ಆಗ್ತದೋ ಅದೇ ರೀತಿಯಲ್ಲಿ ನೀವು ಬಟ್ಟೆಗಳನ್ನು ಹೊಲಿಬೇಕು. ಮಾತು ಸಹ ಅಷ್ಟೇ,
0: ಮಾತು ಇಂಪಾರ್ಟೆಂಟ್,
1: ಸರಿಯಾಗಿರಬೇಕು.
0: ಹೌದು,
1: ಹೇಳಿ ಸಮಯಕ್ಕೆ ಸರಿಯಾಗಿ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದ್ರು ನೀವಾಗಿ ಹೇಳಿ ಅವರಿಗೆ, ಹೀಗಲ್ಲ ಹಾಗೆ, ನಾನು ನೀವು ಹೇಳಿದ್ದನ್ನು ನೋಡಿ ಮಾಡ್ಬೇಕಲ್ವ, ಹಾಗಾಗಿ ಸ್ವಲ್ಪ ಸಮಯ ಹಿಡಿತಿದೆ, ಹಾಗೆಲ್ಲ ಹೇಳಿ ಸಮಾಧಾನ ಮಾಡಿ ಅವ್ರಿಗೆ ಅಂತೂ ಇಂತೂ ಅದನ್ನ ನೀವು ಸರಿ ಹೊಂದಿಸಿ ಕಳಿಸ್ಬೇಕು.
0: ಹೌದು ಸರ್.
1: ಇದು ನಿಮ್ಮ ವೃತ್ತಿ ಧರ್ಮ.
0: ಹೌದು ಸರ್.
1: ಇದನ್ನ ನೀವು ಪಾಲಿಸ್ತಿದ್ದೀರಿ?
0: ಓಕೆ ಸರ್, ಪಾಲಿಸ್ತಿದ್ದೀವಿ.
1: ಇದು ನಿಮ್ಮ ಯಶಸ್ಸಿನ ಗುಟ್ಟು ಅಂತ ನಿಮ್ಗೆ ಅನ್ಸುತ್ತೆ. ಈಗ ಸದ್ಯಕ್ಕೆ ಎಷ್ಟು ಮಿಷಿನ್ಗಳಿದೆ ನಿಮ್ಮ ಹತ್ರ?
0: ನಮ್ಮ ಹತ್ರ ಬಟ್ಟೆ ಹೊಲೆಯೋ 2 ಮಿಷಿನ್ ಇದಾವೆ ಸರ್. ಒಂದು ಓರ್ಲಾಕು, ಆಮೇಲೆ ನಮ್ಮ ಮಿಸ್ಸಸ್ಸು ಜಗ್ಜಾಗು ಫಾಲೋ ಮಾಡ್ತಾರೆ.
1: ಓಹೋ,
0: 4 ಮಿಷಿನ್ ಇದಾವೆ ಸರ್.
1: ಓಹೋ, ಒಟ್ಟು 4 ಮಿಷಿನ್ ಇಟ್ಕೊಂಡಿದ್ದೀರಿ?
0: ಹೌದು ಸರ್.
1: ಅದು 4ಕ್ಕೂ ಸಾಕಷ್ಟು ಕೆಲಸ ಕೊಟ್ಕೊಂತ ಇರ್ತೀವಿ,
0: ಯಾವಾಗಲೂ ಕೆಲಸ ಇರ್ತಾವೆ ಸರ್. 4 ಮಿಷಿನ್ಗೂ ಕೆಲಸ ಇರ್ತಾವೆ.
1: ಒಂದು ಕುತೂಹಲಕ್ಕೆ ಕೇಳ್ತೀನಿ, ಒಂದು ತಿಂಗಳಲ್ಲಿ ಹತ್ರ ನೀವು ಎಷ್ಟು ಒಂದು ಆದಾಯ ಇರಬಹುದು ನಿಮಗೆ?
0: ಒಂದು ತಿಂಗಳಿಗೆ 12-15,000 ರೂಪಾಯಿ.
1: ಅಂದ್ರೆ ಅಲ್ಲಿ ನಿಮಗೆ

0: ಸಾಕಾಗ್ತದೆ ಆ ಹಳ್ಳಿ ಬದುಕಲ್ಲಿ?
1: ಸಾಕಾಗುತ್ತೆ ಸರ್.
0: ಇದಲ್ಲದೆ ಬೇರೆ ಏನಾದರೂ ಮಾಡ್ತೀರಾ ನೀವು?
1: ಇಲ್ಲ ಸರ್, ಬೇರೆ ಯಾವುದಿಲ್ಲ, ಇದೊಂದು.
0: ಬರೀ ನೀವು ನಿರ್ಭರಗೊಂಡಿರೋದು ಟೈಲರಿಂಗ್ ಮೇಲೆ ಮಾತ್ರ? ಯಾರಾದರೂ ಅಕಸ್ಮಾತ್ ಬಂದು ಅಣ್ಣ ನಾನು ಇದನ್ನು ಕಲಿಬೇಕು ಅಂತ ಏನರು ಹೇಳಿದ್ರೆ?
1: ಬಂದಿದ್ದಾರೆ ಸರ್.
0: ಬಂದಿದ್ದಾರೆ
1: ಕಲಿಸಿದ್ದೀರಿ ಸರ್?
0: ಕಲಿಸಿದ್ದೀರಿ.
1: ನಮ್ಮ ಅಳಿಯನೇ ಒಬ್ಬ ನಮ್ಮ ಹತ್ರನೇ ಇದ್ದ, ಒಂದು 2 ವರ್ಷ ಇದ್ದ ಸರ್. 2 ವರ್ಷ ಕೆಲಸ ಕಲ್ತ ಮೇಲೆ ಈಗ ಆಲ್ರೆಡಿ ಬೆಂಗಳೂರಲ್ಲಿ ಗಾರ್ಮೆಂಟ್ಸ್ನಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ದೀನಿ ಸರ್. ಇನ್ನೊಂದು ಇಬ್ರು ಅಲ್ಲೇ ಊರಲ್ಲೇ ಇದ್ದಾರೆ ಸರ್. ಒಬ್ರು ಲೇಡೀಸಿಗೆ ಕಲಿಸಿದ್ವಿ ಸರ್, ಅವರು ಜಿಗ್ ಜಾಗ್ ಫಾಲೋ ಮಾಡ್ಕೊಂತ ಅವರಿಗೆ ಅವ್ರ ಯಜಮಾನ್ರು ತೀರ್ಕೊಂಡಿದ್ದಾರೆ. ಮಂಜುಳಾ ಅಂತೇಳಿ ಅವ್ರ ಹೆಸರು. ಅವ್ರ ಅಣ್ಣರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅವ್ರ ಮಗಳು ಇದ್ದಾಳೆ ಒಬ್ಳು, ಅವಳ ಮಗಳು ಸ್ಕೂಲ್ ಫೀಸು ಅವೆಲ್ಲ ನೋಡ್ಕೊಂಡು ಹೋಗಕ್ಕೆ ಅವಳು ಜೀವನ ಮಾಡ್ತಿದ್ದಾಳೆ.
0: ಸಣ್ಣ ಮಟ್ಟಕ್ಕೆ ಅವರು
1: ಮಾಡ್ತಾ ಇದ್ದಾರೆ ಜಿಗ್ ಜಾಗ್ ಫಾಲೋ ಮಾಡ್ಕೊಂತ ಕೆಲಸ ಮಾಡ್ತಿದ್ದಾರೆ.
0: ಇದಲ್ಲದೆ ನೀವು ನಿಮಗೆ ಹೆಚ್ಚಿನ ಕೆಲಸ ಏನಾದರೂ ಬಂದಿರುತ್ತೆ ಆ ಸಮಯದಲ್ಲಿ ಏನೋ ಕೆಲವೊಂದು ಬೇರೆ ಬೇರೆ ವಿಷಯಗಳನ್ನ ಅದರಲ್ಲಿ ನಿಮ್ಮ ವೃತ್ತಿದೇನೆ ಸಂಬಂಧಪಟ್ಟಂತೆ ಮಾಡೋದಿರುತ್ತೆ, ಅದನ್ನ ಬೇರೆಯವ್ರಿಗೂ ಕೊಟ್ಟು ಮಾಡಿಸ್ಬಿಡ್ತೀರಾ ನೀವು?
1: ಇಲ್ಲ ಸರ್,
0: ಸಮಯದ ಅಭಾವ ಏನಾದ್ರು
1: ಇಲ್ಲ ಸರ್, ಆ ರೀತಿ ಮಾಡಲ್ಲ ಸರ್.
0: ಎಲ್ಲಾ ಕೆಲಸನೂ
1: ನಾವೇ ಮಾಡ್ತೀವಿ, ನಮ್ಗೆ ಎಷ್ಟು ಸಾಧ್ಯವಾಗ್ತವೋ ಅಷ್ಟು ಹಿಡ್ಕೊಂತೀವಿ ಸರ್.
0: ಹೆಚ್ಚಿಗೆ ತುಂಬಾ ಜಾಸ್ತಿ ಬಂದ್ಬಿಡ್ತಾ ಇದೆ ಅಂದ್ರೆ ಅವಾಗ ಏನ್ ಮಾಡ್ತೀರಿ?
1: ಹೆಚ್ಚಿಗೆ ಕೆಲಸ ಬಂದ್ರು ಅಂದ್ರೆ ಸಹಿತ ನಮ್ ಕೈಲಿ ಎಷ್ಟು ಸಾಧ್ಯನ ಅಷ್ಟು ಮಾತ್ರ ಹಿಡಿತೀವಿ. ಆಮೇಲೆ ಯಾರಾದ್ರೂ ಕೆಲಸಗಾರ ಇಟ್ಕೊಂಡಿದೀವಿ ಅನ್ಕೊಂಡಣ. ಈಗ ನಾವೇ ಮಾಡಿದ್ರು ಸಹಿತ ಅಲ್ಲಿ ಯಾರೋ ಬೇರೆ ಜೊತೆ ಕೆಲಸಗಾರ ಇದಾರೆ, ಅವ್ರ ಹತ್ರ ಮಾಡಿಸಿರ್ ನಮ್ ಬಟ್ಟೆನ, ಹಂಗಾಗಿ ನಮ್ ಫಿಟ್ಟಿಂಗ್ ಸರಿಯಾಗಿಲ್ಲ, ಈ ರೀತಿ ಮಾತುಗಳು ಬರ್ತಾವು. ಆಮೇಲೆ ಇನ್ನೊಂದು, ಲೇಡೀಸ್ ಕೆಲಸಕ್ಕೆ ಹೊರಗಡೆ ಕೆಲಸಗಾರರು ಪೀಸ್ ವರ್ಕ್ ಕೆಲಸ ಮಾಡೋರು ಸಿಗೋದು ಕಷ್ಟ ಸರ್. ಜೆಂಟ್ಸ್ ಗೆ ಸಿಗ್ತಾರೆ, ಅವೆಲ್ಲ ಫಾಸ್ಟ್ ವರ್ಕ್ ಮಾಡ್ಬೋದಲ್ಲ, ಲೇಡೀಸ್ದು ಸ್ವಲ್ಪ ಕಷ್ಟ ಕೆಲಸ, ಫಾಸ್ಟ್ ಆಗಿ ಆಗಲ್ಲ, ಅವ್ರಿಗೆ ದುಡಿಮೆ ಕೈ ತುಂಬಾ ಸಿಗಲ್ಲ ಅಂತ ಹೇಳಿ ಲೇಡೀಸ್ ಕೆಲಸಕ್ಕೆ ಕೆಲಸಗಾರ ಸಿಗೋದು ಕಡಿಮೆ ಸರ್.
0: ಹೆಣ್ಮಕ್ಳು ಬಟ್ಟೆಗಳು ಹೊಲಿಬೇಕಾದ್ರೆ ನಿಧಾನ ಆಗ್ತದೆ?
1: ನಿಧಾನ ಆಗ್ತದೆ ಸರ್. ಇವಾಗಿನ ವೆಯ್ಟ್ಲೆಸ್ ಬಟ್ಟೆಗಳು ಅವೆಲ್ಲ ಬಂದಿದಾವಲ್ಲ, ಈಗ ಬಟ್ಟೆಗೆ ಅಮೌಂಟ್ ಬಹಳ ತಗೊಂತೀರಾ, ಬಹಳ ತಗೊಂತಾರೆ ಬಟ್ಟೆ ಹೊಲಿಯೋರು ಅನ್ನೋ ಒಂದು ವಾಡಿಕೆ ಆಗ್ಬಿಡುತ್ತೆ ಸರ್.
0: ಹೌದೌದು,
1: ಇವಾಗಿನ ಬಟ್ಟೆಗಳು ಹಿಡ್ಕೊನ್ನೋದೇ ಬಹಳ ಕಷ್ಟ ಸರ್. ಟೇಬಲ್ ಮೇಲೆ ನಿಲ್ಲೋದೇ ಇಲ್ಲ ಅಂತ ಬಟ್ಟೆಗಳು ಇರ್ತಾವ, ಅವೆಲ್ಲ ಹಿಡಿದು ಕೆಲಸ ಮಾಡಕ್ಕೆ ಟೈಮ್ ಬಹಳ ವೇಸ್ಟ್ ಆಗುತ್ತೆ, ಆದ್ರಿಂದ ಸ್ವಲ್ಪ ಕಾಸ್ಟ್ಲಿ ತಗೊಂತಿದ್ದಾರೆ. ಆಮೇಲೆ ಫ್ಯಾಷನ್ ಕೇಳ್ತಾರೆ, ಡಿಸೈನ್ ವರ್ಕ್ ಕೇಳ್ತಿದ್ದಾರೆ. ಒಬ್ರು 18,000 ರೂಪಾಯಿ ಕೊಟ್ಟು ಸ್ಯಾರಿ ತಗೊಂಡಿದ್ದಾರೆ, ರೇಷ್ಮೆ ಸ್ಯಾರಿ, ಅದನ್ನ ಹಿಂದ್ಗಡೆ ಡಿಸೈನ್ ವರ್ಕ್ ಮಾಡಕ್ಕೆ ಬೆಂಗಳೂರಿಗೆ ಕಳಿಸಿದ್ದಾರೆ ಅಂಗಡಿಯವರು. ಅದಕ್ಕೆ 2,500 ರೂಪಾಯಿ ಡಿಸೈನ್ ವರ್ಕ್ ಮಾಡಕ್ ತಗೊಂಡಿದ್ದಾರೆ ಅವ್ರು
0: ಬೆಂಗಳೂರಲ್ಲಿ.
1: ಆ ವರ್ಕ್ ಮಾಡಕ್ಕೆ ತಗೊಂಡಿರೋದು 2,500 ರೂಪಾಯಿ. ನಮ್ಮ ಹತ್ರ ಕೂಲಿ ಕೊಡಕ್ಕೆ ಕೆಲವೊಂದ್ಸಲ ಹೊಡೆದಾಡ್ತಿರ್ತಾರೆ, ಅಂತ ಸಂದರ್ಭಗಳು ಇದಾವ.
0: ಓಹೋ, ಅಂದ್ರೆ ಆ ತರದವರು ಬರ್ತಾರೆ?
1: ಬರ್ತಾರೆ,
0: ಎಲ್ಲಾ ತರದವರು ಬರ್ತಾರೆ, ಎಲ್ಲಾ ತರದವರು ಬರ್ತಾರೆ. ಒಟ್ಟು ನಿಭಾಯಿಸ್ಕೊಂತ ಹೋಗ್ಬೇಕು.
1: ಹೋಗ್ಬೇಕು ಸರ್.
0: ಇದುವರೆಗೆ ನಿಮ್ಗೆ ತುಂಬಾ ಜಾಸ್ತಿ ಅಂದ್ರೆ ಒಂದ್ ಕೆಲ್ಸಕ್ಕೆ ಸಿಕ್ಕಿರೋದೆಷ್ಟು?
1: ಒಂದು ಪೀಸ್ಗೆ 700 ರೂಪಾಯಿ ತನಕ ಕೆಲಸ ಮಾಡಿದ್ರೆ ಸರ್, ಡಿಸೈನ್ ಮೇಲೆ. ಡಿಸೈನ್
0: ನೋಡಿ,
1: ಅದರಲ್ಲಿ ನಮ್ದು ಅಮೌಂಟ್ ಹಾಕೋದು ಇರ್ತದೆ ಸರ್. ಸ್ಟೋನ್ ವರ್ಕ್ ಎಲ್ಲ ಇರ್ತಾವಲ್ಲ, ಸ್ಟೋನ್ ಐಟಮ್ಸ್ ಎಲ್ಲ ತಗೊಂಬಂದು ಹಾಕೋವಿರ್ತಾವ, ಅವೆಲ್ಲ ಹಾಕಿದ್ಮೇಲೆ ಅದು ಅಷ್ಟು ಅಮೌಂಟ್ ಆಗುತ್ತೆ, ಅವೆಲ್ಲ ಸೇರಿಸಿ ತಗೊಂಡಿರ್ತೇನೆ.
0: ಆದ್ರೂ ಪರವಾಗಿಲ್ಲ, ಹಳ್ಳಿ ಕಡೆನು ಅಷ್ಟೊಂದು ಹೆಚ್ಚಿನ ಖರ್ಚಿನ ಒಂದು ವಿಷಯಕ್ಕೆ ಜನ ಹೋಗ್ತಾ ಇದಾರೆ ಈ ನಡುವೆ.
1: ಈಗಿನ ಪ್ಯಾಷನ್ ಕೇಳ್ತಿದಾರಲ್ಲ ಸರ್, ಆ ಪ್ಯಾಷನ್ಗೋಸ್ಕರ ವರ್ಕ್ ಮಾಡ್ತಿದೀವಿ, ಆ ವರ್ಕಿಗೋಸ್ಕರ ಮತ್ತೆ ಅಷ್ಟು ಕಾಸ್ಟ್ಲಿ ಆಗೇ ಆಗ್ತಾರೆ ಸರ್.
0: ಆಗ್ತಾ ಇದೆ, ಆದ್ರೂ ಪರವಾಗಿಲ್ಲ, ಅದು ಅದನ್ನ ಕೊಡೋಂಥವ್ರು ಇದಾರೆ, ಅದನ್ನ ಮಾಡಿಸೋಂಥವ್ರು ಇದಾರೆ. ಈಗ ನಗರ ಪ್ರದೇಶಗಳಲ್ಲಿ 1,000 ರೂಪಾಯಿ ಖರ್ಚು ಮಾಡೋಂಥವ್ರು.
1: ಮೊನ್ನೆ ಕೇಳಿದೆ ಸರ್ ನಾನು, 4,500 ರೂಪಾಯಿ ಬ್ಲೌಸ್ ಒಲೆಯಾಗಿ ತಗೊಂಡಿದ್ದಾರೆ ಅಂತ ಕೇಳಿದೆ ನಾನು. ಅವತ್ ಕೇಳಿದಾಗ ಆಶ್ಚರ್ಯ ಆಗಿತ್ತು ನನಗೆ, ಆದ್ರೆ ಅದು ವರ್ಕ್ ಮಾಡಿಸಿರೋದು ಸೇರಿ ತಗೊಂಡಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು ನನಗೆ.
0: ಹಾಗಾಗಿ ಅದೇನಂತ ಆಶ್ಚರ್ಯಕರ ವಿಷಯ ಉಳಿಲಿಲ್ಲ ನಿಮ್ಗೆ.
1: ಟೈಲರ್ಗೆ ಎಷ್ಟು ಸಿಗ್ಬೇಕು ಅಷ್ಟೇ ಸರ್ ಸಿಗೋದ. ಅವ್ರು ಏನ್ ಮಾಡ್ತಾರೆ, ಬ್ಲೌಸ್ ಹೊಲಿಸಿದ್ಕೆ ಎಷ್ಟು ಅಂತ ಹೇಳ್ಬಿಡ್ತಾರೆ ಸರ್. ಅದಕ್ಕೆ ವರ್ಕ್ ಮಾಡಿಸಿದ್ದು ಮಾಡಿದ್ದೆಲ್ಲ ಹೇಳಲ್ಲ ಸರ್, ಹಂಗಾಗಿ ಅವ್ರಿಗೆ ಕಾಸ್ಟ್ಲಿ ಅನಿಸ್ಬಿಡ್ತೈತಿ.
0: ಸರಿ ಸರಿ ಸರಿ, ಅಂದ್ರೆ ಅವ್ರ ಕಡೆಯಿಂದ ಹೋಗಿರುತ್ತದು?
1: ಹೋಗಿರುತ್ತೆ ಸರ್.
0: ನಿಮ್ಗೆ ಹೆಚ್ಚಿನ ಮಕ್ಕಳಿದ್ದಾರೆ?
1: ನಮ್ಗೆ 2 ಹೆಣ್ಮಕ್ಳು ಸರ್.
0: ಹೆಣ್ಮಕ್ಳು 2 ಇದ್ದಾರೆ.
1: ಹೌದು ಸರ್.
0: ಅವರು ಈಗೆಲ್ಲ ಏನು ಓದ್ತಾ ಇದಾರೆ?
1: ದೊಡ್ಡವಳು 6, ಸಣ್ಣವಳು 3.
0: ಹೌದಾ. ಮುಂಬರುವ ದಿನಗಳಲ್ಲಿ ನಿಮ್ಮ ಮಕ್ಕಳೇನಾದ್ರೂ ಇದನ್ನೇ ಕಲಿತು ನಾವು ಇದನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ? ಇದನ್ನ ಮುಂದುವರಿಸ್ಲಿಕ್ಕೆ ಬಿಡ್ತೀರಾ ನೀವು?
1: ಆಗುತ್ತೆ ಸರ್.
0: ಆಗುತ್ತೆ
1: ಆಗುತ್ತೆ. ನಿಮ್ ಸೈಡ್ ಆದ್ರೂ ನಾನು ಕಲಿಸ್ತೀನಿ ಸರ್.
0: ಮಕ್ಕಳಿಗೆ ಕಲಿಸ್
1: ಅವರು ಬಟ್ಟೆಗಳನ್ನ ಅವ್ರು ಟೀಚ್ ಮಾಡ್ಕೊಳಕೋಸ್ಕರ ಆದ್ರೂ ಕಲಿಸ್ತೀನಿ.
0: ಕಲಿಸ್ತೀರಿ? ಮಕ್ಕಳು ಅದರಲ್ಲಿ ಆಸಕ್ತಿ ತೋರಿಸ್ತಾರ?
1: ಸಣ್ಣವಳು ಇದ್ದಾಳೆ ಸರ್, ದೊಡ್ಡವಳೇನಿಲ್ಲ. ದೊಡ್ಡವಳು ಓದೋ ಕಡೆ ಬಹಳ ಗಮನ ಇದೆ.
0: ಚಿಕ್ಕವಳಿಗೆ ಇದರಲ್ಲಿ ಆಸಕ್ತಿ ಇದೆ
1: ಸರ್. ಸ್ಕೂಲ್ಗೆಲ್ಲ ಹೋಗುವಾಗ ನಮ್ಮ

0: ಗಂಡಸರಿಗೂ ಬಂತು,
1: ಲೇಡೀಸ್ಗೂ ಬಂತು,
0: ಲೇಡೀಸ್ಗೂ ಬಂದಿದೆ. ಇದ್ರ ಕಡೆಯಿಂದ ನಿಮ್ಮ ವೃತ್ತಿಗೆ ಏನಾದರೂ ಸ್ವಲ್ಪ ಕಡಿಮೆ ಆಗಿದೆಯಾ, ಹೊಡೆತ ಬೀಳ್ತಾ ಇದೆಯಾ?
1: ಇಲ್ಲ ಸರ್, ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲ ಅವೆಲ್ಲ ಬಂದಿರೋದೇನು ತೊಂದರೆ ಇಲ್ಲ ಸರ್. ನಮಗೆ ವಲಸೆ ಹಾಕೋಬೇಕು ಅನ್ನೋದು ಬಹಳ ಜನ ಇದಾರೆ ಸರ್. ರೆಡಿಮೇಡು ಎಲ್ಲರೂ ತಗೊಂತ ಇಲ್ಲ.
0: ಈಗ ನಿಮ್ಗೆ ಅನಿಸ್ತಾ ಇರೋದು ಈ ರೆಡಿಮೇಡ್ ಕಡೆಯಿಂದ ನಿಮ್ಗೇನು ಏಟಿಲ್ಲ ಅಂತ?
1: ಏಟಿಲ್ಲ ಸರ್,
0: ಏಟೇನಿಲ್ಲ.
1: ಜನಸಂಖ್ಯೆನೂ ಅಷ್ಟಿದೆ ಸರ್, ಇವತ್ತು ಅವತ್ತಿನ ಜನಸಂಖ್ಯೆ ಕಡಿಮೆ ಇತ್ತು. ಅವೆಲ್ಲ ಅವನ್ ತಗೊಂಡ್ರೆ ಏನೋ ಒಂಥರ ಕೇವಲ ತಿಳ್ಕೊನವ್ರು, ರೆಡಿಮೇಡ್ ಬಟ್ಟೆ ತಗೋನೋದ್ರಿಂದ ಏನೋ ಪುಟ್ಬಾತಿನ ಬಟ್ಟೆ ಅವು ಅನ್ನೋ ಒಂದು ಮಾತುಗಳಿದ್ದು. ಇವತ್ತು ರೆಡಿಮೇಡ್ ಬಟ್ಟೆಗಳು ಚೆನ್ನಾಗಿ ಬರ್ತಿದ್ದಾವೆ, ಅವೇನು ಲೋ ಕ್ವಾಲಿಟಿ ಏನಿಲ್ಲ. ಟೀಚಿಂಗ್ ಭಾಳ ಚೆನ್ನಾಗಿದೆ ಸರ್, ಅದ್ರ ಸರಿಯಾಗಿ ಅವರು ಕ್ವಾಲಿಟಿ ಕೊಡ್ತಾ ಇಲ್ಲ ಬಟ್ಟೆ ಕ್ವಾಲಿಟಿ.
0: ಅಂದರೆ ಎಲ್ಲೋ ಒಂದು ಕಡೆಗೆ ಚೆನ್ನಾಗಿರುತ್ತೆ, ಎಲ್ಲೋ ಒಂದು ಕಡೆ ಬಿಟ್ಟಿರುತ್ತೆ. ಕಡಿಮೆ ಗುಣಮಟ್ಟದ ಕಡಿಮೆ ದರ್ಜೆ ಬಟ್ಟೆ ಇರುತ್ತೆ, ಇಲ್ಲ ಅಂದರೆ ಕಡಿಮೆ ದರ್ಜೆ ಹೊಲಿಗೆ ಇರುತ್ತೆ. ಏನೋ ಒಂದು ಸರಿ ಇದ್ರೆ ಒಂದು ಸರಿ ಇಲ್ಲ, ಹಿಂಗೆ ಏನೇನೋ ಆಗಿರುತ್ತೆ. ಕಡೆ ಎರಡು ಸರಿ ಇದ್ದು ಸಾಕಷ್ಟು ದುಡ್ಡು ಕೊಟ್ಟು ಒಳ್ಳೇದೇ ನಾವು ತೊಗೊಂಡಿದ್ದೀವಿ ಅಂದ್ಕೊಂಡ್ರು ಮೈಗೆ ಸರಿಯಾಗಿ ಅದು ಕೂರ್ತಾ ಇರಲ್ಲ, ಹೊಂದುತ್ತಾ ಇರಲ್ಲ.
1: ಹೊಂದಲ್ಲ ಸರ್, ಹಾಗೆ ರೆಡಿಮೇಡ್ ಬಟ್ಟೆಗೆ ಇವ್ರು ಹೊಂದ್ಕೊಂತಾರೆ ಸರ್, ಆದ್ರೆ ಟೀಚಿಂಗ್ ಮಾಡಿಸಿದಾರ ಹತ್ರ ಹೊಂದ್ಕೊನಲ್ಲ. ನಮಗೆ ಹಿಂಗೆ ಇರಬೇಕು ಅಂತೇಳಿ ಹೊಲಸಕ್ಕೆ ತಂದಿರ್ತಾರ ಅಂದಾಗ ಅಲ್ಲಿ ಅವ್ರು ಹೊಂದ್ಕೊನಲ್ಲ ಸರ್. ರೆಡಿಮೇಡ್ ಬಟ್ಟೆ ಸ್ವಲ್ಪ ಲೂಸ್ ಇದ್ರು, ಟೈಟ್ ಇದ್ರು, ಉದ್ದ ಇದ್ರು ಹೊಂದ್ಕೊಂತಾರ.
0: ಯಾಕಂದ್ರೆ ಅದು ಈಗಾಗಲೇ ಹೊಲ್ದಿಟ್ಟಿರೋದಲ್ಲ, ಅದರಲ್ಲಿ ಇವ್ರಿಗೆ ಯಾವುದೇ ರೀತಿ ಅದನ್ನ ಹೇಳಿ ಅದನ್ನ ಸರಿ ಮಾಡ್ಸಕ್ ಸಾಧ್ಯ ಇಲ್ಲ.
1: ಇಲ್ಲ ಸರ್.
0: ಆಮೇಲೆ ಈಗ ಒಂದು ರೆಡಿಮೇಡ್ ತಗೊಂಡು ಬಂದ್ಬಿಟ್ಟಿರ್ತಾರೆ, ಅದರಲ್ಲಿ ಎಲ್ಲೋ ಒಂದ್ ಕಡೆ ಹಿಡಿತಿರುತ್ತೆ, ಎಲ್ಲೋ ಒಂದ್ ಕಡೆಗೆ ಸ್ವಲ್ಪ ಸಡ್ಲ ಇರುತ್ತೆ, ಎಲ್ಲ ಇರುತ್ತೆ. ಅಂಥದ್ದನ್ನು ತೊಗೊಂಬರ್ತಾರೆ ನಿಮ್ಮ ಹತ್ರಕ್ಕೆ, ಇದನ್ನು ಸ್ವಲ್ಪ ಸರಿ ಮಾಡಿಕೊಡ್ರಿ, ಇದು ಇಲ್ಲಿ ಸ್ವಲ್ಪ ಲೂಸ್ ಮಾಡಿ, ಇಲ್ಲಿಗೆ ಒಂದು ಸ್ವಲ್ಪ ಟೈಟ್ ಮಾಡಿ, ಅಲ್ಲೇನೋ ಗುಂಡಿ ಬೇರೆ ಥರ ಹಚ್ಚಿ, ಆದರೆ ಇದನ್ನು ಹೇಳ್ತಾರ?
1: ಹೇಳ್ತಾರೆ ಸರ್,
0: ಬರ್ತಾರೆ.
1: ಆದರೆ ಇವತ್ತು ಫಿಟ್ಟಿಂಗ್ ಎಲ್ಲ ರೀತಿನೂ ಎಲ್ಲ ಸೈಜ್ನವ್ರಿಗೂ ಸಿಗುತ್ತೆ ಸರ್. ಏನು ಮಾಮೂಲಿ ಸ್ವಲ್ಪ ಲೆಂತು ಹೆಚ್ಚು ಕಡಿಮೆ ಇರೋ ಇರ್ತಾವೆ ಸರ್, ಅಷ್ಟೆಲ್ಲ ಮಾಡಿಕೊಡ್ತೀವಿ ಸರ್. ನಮ್ಮ ಕಸ್ಟಮರ್ಗಳೇ ಆಗಿರ್ತಾರಲ್ಲ ಅವರು, ಹಂಗಾಗಿ ಕೆಲವೊಂದು ತಗೊಂಬಂದಿರ್ತಾರೆ, ಮಾಡ್ಕೊಡ್ತೀವಿ.
0: ಮಾಡ್ಕೊಡ್ತೀರಿ,
1: ಹೌದು.
0: ಅದಕ್ಕೆಲ್ಲ ನೀವು ಹೇಗೆ ದುಡ್ಡು ಇಸ್ಕೋತೀರಿ, ಅದರಲ್ಲಿ ಏನು ಕೆಲಸ ನೋಡಿ ದುಡ್ಡು ಇಸ್ಕೋತೀರಿ?
1: ಇಲ್ಲ ಸರ್, ಅದರದೆಲ್ಲ ನಾವು ಫ್ರೀಯಾಗಿ ಮಾಡ್ಕೊಡ್ತಿರ್ತೀವಿ, ಅವರಾಗೆ ತಿಳಿದು ಎಷ್ಟು ಬೇಕಾದರೂ ಕೊಟ್ಟಿರ್ತಾರೆ.
0: ಆ ಥರದ ಕೆಲಸಗಳು ನಡೀತಿರೋ,
1: ಫ್ರೆಂಡ್ಲಿಯಾಗಿ ಮಾಡುತ್ತೆ ಸರ್.
0: ಅಂಥದ್ದು ಮಾಡ್ತೀರಿ?
1: ಮಾಡ್ತೀವಿ ಸರ್.
0: ನಮ್ಮಲ್ಲಿ ಏನಾಗುತ್ತೆ, ಈ ಸಣ್ಣ ಸಣ್ಣ ಊರುಗಳಲ್ಲಿ ನಾವು ಈ ಥರದ್ದು ಒಂದು ವೃತ್ತಿ ಮಾಡಬೇಕಾದ್ರೆ ಸಣ್ಣ ಊರಿನಲ್ಲಿ ಎಲ್ರಿಗೂ ಪರಿಚಯ ಇರ್ತಾರೆ. ಎಲ್ರಿಗೂ ಮುಖ ಪರಿಚಯ ಅಂತೂ ಇದ್ದೇ ಇರುತ್ತೆ,
1: ಇರುತ್ತೆ ಸರ್.
0: ಚೆನ್ನಾಗಿ ಮಾತಾಡ್ತಿರ್ತೀವಿ. ಅಂತ ಸಮಯದಲ್ಲಿ ನಮಗೆ ಮುಲಾಜಿಲ್ಲದೆ ಇದು ಇಷ್ಟೇ ಆಗಬೇಕು, ಹೀಗೆ ಆಗಬೇಕು ಅಂತ ನಾವು ಕೇಳಲಿಕ್ಕೆ ಅವಕಾಶ ಆಗಲ್ಲ. ಆ ಸಮಯದಲ್ಲಿ ನೀವು ಹೇಗೆ ನಿಭಾಯಿಸ್ತೀರಿ ಇಂಥ ಪರಿಸ್ಥಿತಿಗಳನ್ನು?
1: ಈಗೇನು ಹೇಳಿದ್ರಲ್ಲ ಸರ್, ಫಸ್ಟ್ ಇಷ್ಟೊಂದು ಜನ ಹೆಂಗೆ ಬರ್ತಾರೆ ನಿಮ್ಮ ಹತ್ರ ಅಂತಂದು ಅವೆಲ್ಲ ಅನ್ಸಲ್ಸ್ಕೊಂಡು ಹೋಗ್ತೀವಿ ಸರ್. ನಾವು ಹಳ್ಳಿಗಳಲ್ಲಿದ್ಮೇಲೆ ಸಿಟಿಗಳಲ್ಲಿ ಕೇಳ್ಬೋದು ಸರ್, ಯಾಕಂದ್ರೆ ಮುಖ ಪರಿಚಯ ಇರಲ್ಲ, ಅಲ್ಲಿ ಇಷ್ಟೇ ಆಗ್ತೈತಿ ಅಂತ ಹೇಳ್ಬೋದು.
0: ಆಮೇಲೆ ಜೊತೆಗೆ ವೃತ್ತಿ ಧರ್ಮ ಅನ್ನೋದು ಮತ್ತೆ ಅದೆಲ್ಲ ಇರುತ್ತೆ,
1: ಇಸ್ಕೊಂತೀವಿ ಸರ್. ಅವೀಗ 100 ರೂಪಾಯಿ ಆಗಿದ್ರೆ ನಾ 80 ರೂಪಾಯಿ ಕೊಡ್ತೀನಿ ಅಂದ್ರು ಅಸಲ ಇಸ್ಕೊಂತೀವಿ. ನೆಕ್ಸ್ಟ್ ಟೈಮು ಬಂದಾಗ ಹಸರಣಿ ಹಿಂಗೆ ಕೊಟ್ಟಿದ್ದಪ್ಪ ನೀನು ಅಂತ ಹೇಳಿದ್ರೆ ಅವಾಗಿಂದ ನಮ್ಮ ಪೂರ ಕೊಟ್ಟು ಹೋಗ್ತಾರೆ. ಅದೇ ಸರ್ ನೀವು ಹೇಳಿದ್ರಲ್ಲ ಸರ್, ಫಸ್ಟಿಗೆ ಹೆಂಗ್ ಬರ್ತಾರೆ ಅಂತಂದು, ಇದೇ ಸರ್ ಜಸ್ಟ್ ಮೆಂಟಿಂಗೆ. ಈ ಹೊಂದಾಣಿಕೆ ಕೆಲವೊಂದು ನಾವು ಫ್ರೀಯಾಗಿ ಮಾಡ್ಕೊಡ್ತಿರ್ತೀವಿ. ಈಗೇನು ರೆಡಿಮೇಡ್ ಬಟ್ಟೆಗಳು ತಂದಾಗ ಇದು ಸ್ವಲ್ಪ ಫಿಟ್ಟಿಂಗು ಲೆಂತ್ ಆಗುತ್ತೆ, ಇದು ಸರಿ ಮಾಡ್ಕೊಡು ಅಂದಾಗ ಅವೆಲ್ಲ ಏನು ಅಮೌಂಟ್ ನಾವು ಇಷ್ಟೇ ಅಂತ ನಿಗದಿ ಇಸ್ಕೊಳಲ್ಲ, ಕೊಡ್ತಿರ್ತಾರೆ ಅವರಾಗೆ ತಿಳಿದು. ಆದರೆ ನಾವು ಮಾಡಿದ ಕೆಲಸಕ್ಕೇನು ಲಾಸ್ ಆಗಿ ಕೊಡಲ್ಲ ಸರ್. ಇವಾಗ ಎಲ್ಲ ಕಡೆನೂ ರೇಟ್ ಇದೆ ಅಂತ ಗೊತ್ತಿದೆ ಅಲ್ಲ ಸರ್, ಸಿಟಿಯಾಗಿ ಹೋಗಿ ಹೊಲಿಸಿದ್ರೆ ಎಷ್ಟಾಗುತ್ತೆ ಅದರಲ್ಲಿ. ಇಲ್ಲಿ ನಮ್ಮ ರಂಗನಾಥ್ ಹೊಲ್ಕೊಡ್ತಾನೆ ಅಂತ ಬಂದಿರ್ತಾರಲ್ಲ, ಅವ್ರನ್ನಂತೂ ಹಂಗೆ ಅಂತ ಕಳಿಸಲ್ಲ. ಟೈಮಿಂಗ್ಸ್ ತಗೊಂತೀವಿ, ಆ ಟೈಮಿಗೆ ಸ್ಪಾಟ್ನೇ ಕೊಡಕ್ಕೆ ಆಗದೆ ಇದ್ರು ಸ್ವಲ್ಪ ಟೈಮ್ ಕೊಡ್ರಿ ಅಂತೇಳಿ ಟೈಮ್ಗೆ ಅಡ್ಜಸ್ಟ್ ಮಾಡ್ಕೊಡ್ತೀವಿ. ಅವಾಗ ಅದರ ಅಮೌಂಟ್ ಎಷ್ಟು ಆಗುತ್ತೋ ಅನ್ನೋದು ನೋಡಿ ಕೊಡ್ತಾರೆ ಸರ್ ಅವರೇ.
0: ಮತ್ತೆ ಇವತ್ತಿನ ಒಂದು ಯುವಜನ ಈ ರೀತಿ ಕೆಲಸಗಳನ್ನೆಲ್ಲ ಕಲ್ತ್ರು ನಾವಿನ್ನೇನು ಅಲ್ಲಿ ಇರೋಕ್ಕಾಗತ್ತಾ, ನಮ್ಮ ಸಣ್ಣ ಸಣ್ಣ ಊರು ಕೆರೆಗಳಲ್ಲಿ ಇರಲಿಕ್ಕಾಗಲ್ಲ, ನಾವೇನಾದ್ರೂ ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಎಲ್ಲ ಹೋಗಬೇಕು ಅನ್ನೋ ಥರದೆಲ್ಲ ಒಂದು ಭಾವನೆ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ.
1: ಹೌದು,
0: ಇದು ನಿಜವ? ನಿಮ್ಮ ಜೀವನ ನೋಡಿದ್ರೆ ನಿಮ್ಗೇನು ಅನಿಸುತ್ತೆ? ನೀವು ಒಂದು ಸಣ್ಣ ಕೇವಲ 2000 ಜನಸಂಖ್ಯೆ ಇರುವಂಥ ಒಂದು ಹಳ್ಳಿನಲ್ಲಿ ನಿಮ್ಮ ವೃತ್ತಿಯನ್ನು ತೃಪ್ತಿಕರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ.
1: ಹೌದು ಸರ್.
0: ನಿಮಗೆ ಯಾಕೆ ಈ ಯೋಜನೆಗೆ ಹೀಗನ್ಸುತ್ತೆ ಅಂತ ನೀವು ಅನ್ಕೋತೀರಿ?
1: ಈಗ ಸಿಟಿ ಸೇರ್ಬೇಕು, ನಾವು ಒಳ್ಳೆ ಬಿಸ್ನೆಸ್ ಮಾಡ್ಬೇಕು ಅನ್ನೋರು, ನಾವು ಚೆನ್ನಾಗಿರ್ಬೇಕು ಅಂತ ಬಯಸ್ಕೊಂಡು ಹೋಗೋರು ಈ ವೃತ್ತಿಗೆ ಬರಲ್ಲ. ಈ ವೃತ್ತಿ ಮಾಡ್ತಕ್ಕಂಥವ್ರು ಕುಂತ್ಕೊಂಡು ಕೆಲಸ ಮಾಡ್ಬೇಕು ನಾವು ಒಂದ್ ಕಡೆ ಅನ್ನೋರು ಮಾತ್ರ ಮಾಡಕ್ ಸಾಧ್ಯ ಇದನ್ನ, ಎಲ್ರು ಮಾಡಕ್ ಸಾಧ್ಯ ಇಲ್ಲ ಟೈಲರಿಂಗ್.
0: ಈಗ ಟೈಲರಿಂಗ್ ಕಲ್ತ್ರು ನಾವು ಏನಿದ್ರು ಇದನ್ನೆಲ್ಲ ದೊಡ್ಡ ಊರುಗಳಲ್ಲೇ ಮಾಡ್ಬೇಕು ಅನ್ನೋ ತರದಲ್ಲಿ ಆ ಭಾವನೆ ಇದೆ. ಇವತ್ತು ಕಲ್ತಿರೋರು ದೊಡ್ಡ ದೊಡ್ಡ ಊರುಗಳಿಗೆ ಹೋದ್ರೇನೆ ನಮ್ಗೆ ಅನ್ನೋ ತರದಲ್ಲಿ ಇದೆ.

0: ಅದು ಯಾಕೆ ಆ ರೀತಿ ಇದೆ, ಸಣ್ಣ ಊರುಗಳಲ್ಲಿ ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ? ಈಗ ನೀವು ಒಬ್ಬ ಯಶಸ್ವಿ ಒಂದು ಸಣ್ಣ ಊರಿನ ಟೈಲರ್ ಆಗಿ, ನಿಮ್ಗೆ ಏನನ್ಸುತ್ತೆ?
1: ಅದೇ ಸರ್, ಅವರು ದುಡ್ಡನ್ನ ಮೂಲ ಇಟ್ಕೊಂಡು ಹೋಗಿರ್ತಾರೆ ಸರ್. ದುಡ್ಡು ಮಾಡ್ಬೇಕು ನಾವು, ಸಿಟಿ ಸೇರಿ ದುಡ್ಡು ಮಾಡ್ಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಹೋಗಿರ್ತಾರೆ. ನಮ್ಮ ಹಳ್ಳಿಗಳಲ್ಲಿ ಒಳ್ಳೆ ಕೆಲಸ ಕೊಟ್ರೆ ಅಲ್ಲಿ ದುಡ್ಡು ಕೊಡ್ತಾರೆ, ಅವ್ರಿನ ಅನ್ಯಾಯ ಮಾಡಲ್ಲ. ಸಿಟಿಯಲ್ಲಿ ಇದ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ಬೇಕು ಅನ್ನೋರು ಸಿಟಿ ಸೇರ್ತಾರೆ ಸರ್.
0: ಆದ್ರೆ ಅದು ನಿಜನಾ? ಈಗ ದೊಡ್ಡ ಊರು
1: ನಿಜ
0: ಹೋದ್ರೆ ಸಾಕಷ್ಟು ದುಡ್ಡು ಮಾಡಬಹುದು ಅಂತ
1: ನಿಜ ಸರ್. ಅದು
0: ಮತ್ತೆ ನೀವು ಆ ನಿಟ್ಟಲ್ಲಿ ಯೋಚನೆ ಮಾಡಿಲ್ಲ?
1: ಮಾಡಲಿಲ್ಲ ಸರ್. ನಾನು
0: ಯಾಕದು
1: ಇಲ್ಲೇ ನನಗೆ ತೃಪ್ತಿ ಇದೆ ಸರ್. ನನಗೆ ಕೈ ತುಂಬ ಕೆಲಸ ಇದೆ. ನನಗೆ ಎಲ್ಲೋದ್ರೂ ಬಾರಪ್ಪ ಅನ್ನೋ ಜನ ಇದ್ದಾರೆ, ಆ ಜನಗಳು ಬಿಟ್ಟು ಹೋಗಕ್ಕೆ ಮನಸ್ಸು ಬಂದಲಿಲ್ಲ ಸರ್. ನಮ್ಮ ಗುರುಗಳೇ ಕರೆದ್ರು ಒಂದ್ಸಲ, ಸುಮ್ಮನೆ ದಾವಣಗೆರೆಗೆ ಇಡ್ಬೋದಾಯ್ತು ಅಂತಂದು, ಇಲ್ಲೇ ಕೈ ತುಂಬ ಕೆಲಸ ಕೊಟ್ಟಿದಾರಲ್ಲ ಇವ್ರು ಜನಗಳು, ಹಂಗಿದ್ಮೇಲೆ ಮತ್ತೆ ಯಾಕೆ ಹೋಗ್ಬೇಕು ನಾವು ಸಿಟಿಗೆ ಅಂತೇಳಿ ಹೋಗ್ಲಿಲ್ಲ ಸರ್. ನಾನು
0: ಹೋಗ್ಲಿಲ್ಲ. ಈಗ ಯಾರಾದರೂ ಸಿಟಿಗೆ ಹೋಗೋದಕ್ಕೆ ಇಷ್ಟಪಡುವಂತಹ ಯುವಕರು ಯಾರಾದರೂ ಇದ್ರೆ, ನೀವು ಆ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ?
1: ಇಲ್ಲ, ದುಡ್ಡು ಮಾಡ್ಬೇಕು ಅಂತ ಹೋಗೋರನ್ನೇ ಬೇಡ ಅನ್ನಕ್ಕಾಗಲ್ಲ ಸರ್. ಈಗ ನಮ್ಮ ಮಳೆಯನೇ ಹಳ್ಳಿಯೇನೆ ಅವನು, ನಾಗಸನಹಳ್ಳಿ ಅಂತೇಳಿ, ಇಲ್ಲೇ ದಾವಣಗೆರೆ ಡಿಸ್ಟಿಕ್ನೇ ಅವನು, ಅಲ್ಲಿ ಇದ್ಕೊಂಡು ಬೆಂಗಳೂರು ಸೇರ್ಕೊಂಡಿದ್ದಾನೆ. ಈಗ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ದಾನೆ ಗಾರ್ಮೆಂಟ್ಸ್ನಲ್ಲಿ, ಚೆನ್ನಾಗಿದ್ದಾನೆ.
0: ಅವ್ರಿಗೆ ಸರ್ವೆ ಸಾಧಾರಣ ಏನು ಪೇಮೆಂಟ್ ಆಗ್ತಾ ಇರ್ಬೋದು
1: ಅವ್ರಿಗೀಗ? 18,000 ರೂಪಾಯಿನ ಆಯ್ತು.
0: ಅಷ್ಟನ್ನ ಅವರು ಇಲ್ಲೇನೆ ಮಾಡ್ಕೋಬಹುದು.
1: ಮತ್ತಂದ್ಮೇಲೆ
0: ಯಾತಕ್ಕೆ ನಾವು ದೊಡ್ಡೂರ್ ಹೋಗಿ
1: ಈಗ
0: ಅಲ್ಲೇ ಒಂದು ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಪಟ್ಕೊಂಡು ದುಡ್ದಿದ್ರಲ್ಲಿ ಮುಕ್ಕಾಲ್ ಭಾಗ ಅಲ್ಲೇ ಕಳ್ಕೊಂಡು ಇನ್ನು ಉಳಿಸೋದ್ ಇನ್ನೇನು, ಗಳಿಸೋದ್ ಇನ್ನೇನು, ತರೋದ್ ಇನ್ನೇನು, ಕಳ್ಸೋದ್ ಇನ್ನೇನು?
1: ಈಗ ಇನ್ನೊಂದ್ ಕಡೆ ಪೀಸ್ ವರ್ಕ್ ಅಂತ ಹೋಗ್ತಿದಾರಲ್ಲ ಸರ್, ಅವರೇ ಅದನ್ನ ಸ್ವಂತ ಮಾಡಿದ್ರೆ ಅದಕ್ಕಿಂತ ಡಬಲ್ ತಗೋಬಹುದು ಸರ್.
0: ತಗೋಬಹುದು, ಸಣ್ಣ ಊರುಗಳಲ್ಲಿ ನೆಮ್ಮದಿ ಕಾಣಬಹುದು.
1: ಕಾಣಬಹುದು ಸರ್. ಆದ್ರೆ ಅವರು ಆ ತಾಳ್ಮೆ ಇರಲ್ಲ ಸರ್, ಬಹಳ ರಿಸ್ಕ್ ಅದು ಸರ್. ಸ್ವಂತ ಮಾಡೋ ಕೆಲಸ ಅಂದ್ರೆ ಸ್ವಲ್ಪ ರಿಸ್ಕ್ ಜಾಸ್ತಿ. ಕಸ್ಟಮರ್ಗಳನ್ನ ಸುಧಾರಿಸೋದು, ಕಸ್ಟಮರ್ಗಳ ಹತ್ರ ಪೇಮೆಂಟ್ ಅವರು ಒಯ್ದಾಗ ಇವ್ರು ಇಸ್ಕೊನೋದು, ಇವೆಲ್ಲ ರಿಸ್ಕ್ ಆಗ್ತಾವ. ಪೀಸ್ ವರ್ಕ್ ಹೋಗ್ಬಿಟ್ರೆ, ನಿಮ್ಮಂತರ ಕಡೆ ಕೆಲಸಕ್ಕೆ ಹೋಗ್ಬಿಟ್ರೆ, ಬೆಳಗಿನಿಂದ ಸಾಯಂಕಾಲದವರೆಗೂ ಕೆಲಸ ಮಾಡ್ತೀನಿ, ಸಾಯಂಕಾಲ ಮನೆ ಬರೋವಾಗ ಅವತ್ತೇನು ಕೆಲಸ ಮಾಡಿರ್ತಾನೋ ಅಷ್ಟು ಪೇಮೆಂಟ್ ಇಸ್ಕೊಂಡು ಮನೆ ಬರ್ಬೋದು ಅಂತ.
0: ಓಹ್, ಈ ರೀತಿದೊಂದು ಭಾವನೆ ಇಟ್ಕೊಂಡಿರ್ತಾರೆ.
1: ಆ ರೀತಿ ಇಟ್ಕೊಂಡಿರ್ತಾರೆ.
0: ಆದರೆ ಈಗ ನಿಮ್ಮ ವೃತ್ತಿನೇ ನಾವು ತಗೊಂಡ್ರೆ, ನೀವು ಸಾಕಷ್ಟು ಯಶಸ್ವಿ ಇದ್ದೀರಿ. ಈ ರೀತಿ ನಿಮ್ಮ ಒಂದು ಯಶಸ್ಸನ್ನು ಅವರು ಅದನ್ನು ಫಾಲೋ ಮಾಡೋಕ್ಕೆ ಅವಕಾಶ ಆಗೋಲ್ವ? ಮತ್ತೆ
1: ಮಾಡ್ಬೋದು ಸರ್, ಅವ್ರು ಮಾಡ್ತಾ ಇಲ್ಲ. ಅದೇ ನಾ ಹೇಳಿದ್ನಲ್ಲ ಸರ್, ಅವರಿಗೆ ಕಸ್ಟಮರ್ಗಳ ಹತ್ರ ಹೊಂದಾಣಿಕೆ ಮಾಡ್ಕೊಳೋ ಶಕ್ತಿ ಇಲ್ಲ ಅವರಿಗೆ. ರಿಸ್ಕ್ ಭಾಳ, ಎಲ್ಲ ಕೆಲಸಗಳು ನಾವೇ ಮಾಡಿ ಅವ್ರು ಕೊಟ್ಟಾಗ ಪೇಮೆಂಟ್ ಇಸ್ಕೊನೋದು, ಅವ್ರು ಯಾವಾಗೋ ಒಯ್ಯೋದು ಬಟ್ಟೆನ. ನಾವು ಅವ್ರಿಗೆ ಟೈಮಿಗೆ ಸರಿಯಾಗಿ ಮಾಡಿಕೊಟ್ರೆ ನಮಗೆ ಸರಿಯಾದ ರೀತಿ ಪೇಮೆಂಟ್ ಕೊಡ್ತಾರವ್ರು ಅನ್ನೋ ಆಲೋಚನೆ ಅವರಲ್ಲಿಲ್ಲ.
0: ಆದರೆ ನಿಮಗೆ ಗೊತ್ತಿದೆ ಆ ರೀತಿ ಹಂಗೆ ಇಲ್ಲ, ಅದು ಪರಿಸ್ಥಿತಿ
1: ಇಲ್ಲ ಸರ್. ಆ ರೀತಿ ಇಲ್ಲ ಸರ್, ಅವ್ರ ಟೈಮಿಗೆ ನಾವು ಕರೆಕ್ಟಾಗಿ ಕೆಲಸ ಮಾಡಿಕೊಟ್ರೆ ಅಡ್ವಾನ್ಸ್ ಆಗಿ ಎಷ್ಟೋ ಜನ ದುಡ್ಡು ಕೊಡಕ್ ಬರ್ತಾರೆ ಸರ್. ನಾ ಅದೊಂದು ಪಾಲಿಸಿ ಇದೇನೆ ಸರ್, ನನ್ನ ಅದೊಂದು ಯಾವುದೇ ಬಟ್ಟೆ ಇಸ್ಕೊಂಡ್ರೆ ಅಡ್ವಾನ್ಸ್ ದುಡ್ಡು ಯಾವ ಇಸ್ಕೊಳಲ್ಲ ಸರ್, ಬಟ್ಟೆ ರೆಡಿ ಆದ್ಮೇಲೆ ಇಸ್ಕೊಂಡು. ಆ ರೀತಿ ಪಾಲಿಸ್ಬೇಕು, ಅವ್ರ ಟೈಮಿಗೆ ಸರಿಯಾಗಿ ಆಗದೆ ಇದ್ರು ಅಡ್ಜಸ್ಟ್ಮೆಂಟ್ ಒಂದ್ ದಿವಸ ಎರಡು ದಿವಸ ಟೈಮಿಂಗ್ಸ್ ತಗೊಂಡು ಕೆಲಸ ಮಾಡಿಕೊಟ್ರೆ ಇಲ್ಲೇ ಚೆನ್ನಾಗಿ ದುಡಿಬಹುದು ಸರ್. ಅವರು
0: ದುಡಿಬಹುದು.
1: ಹೌದು ಸರ್.
0: ಸೊ ಅವ್ರವ್ರ ಬದುಕನ್ನ ಅವ್ರವ್ರ ಇರೋ ಜಾಗದಲ್ಲೇನೆ ಸಣ್ಣ ಹಳ್ಳಿ ಇದ್ರು ಕಟ್ಕೋಬಹುದು.
1: ಮಾಡ್ಬೋದು ಸರ್,
0: ವೃತ್ತಿಗಳಲ್ಲಿ ಯಶಸ್ಸು ಸಾಧಿಸಬಹುದು.
1: ಸಾಧಿಸ್ಬೋದು ಸರ್.
0: ಒಳ್ಳೇದು ರಂಗನಾಥಾಚಾರ್ಯ ಅವರೇ, ನೀವು ಇದುವರೆಗೆ ನಿಮ್ಮ ವೃತ್ತಿ, ನಿಮ್ಮ ವೃತ್ತಿಯಲ್ಲಿ ಏನೆಲ್ಲ ಕ್ರಮಗಳಿಂದ ನಾವು ಯಶಸ್ಸನ್ನು ಸಾಧಿಸ್ಬೋದು, ಯಶಸ್ಸಿನ ಗುಟ್ಟುಗಳು ಏನು, ಇದನ್ನೆಲ್ಲ ತಿಳಿಸ್ಕೊಟ್ರಿ. ಇದರಿಂದ ಮತ್ತೆ ಕೆಲವು ಯುವಜನಕ್ಕಾದರೂ ಸಹಾಯ ಆಗುತ್ತೆ, ಅವರ ಆಲೋಚನಾ ಕ್ರಮ ಸರಿ ಮಾಡಿಕೊಳ್ಳಿಕ್ಕೆ ಅವಕಾಶ ಆಗುತ್ತೆ, ಅನೇಕರಿಗೆ ಇದರಿಂದ ಉಪಯೋಗ ಆಗುತ್ತೆ ಅಂತ ಆಸೆ ಪಡೋಣ. ಇಷ್ಟೊತ್ತು ನೀವು ನಮ್ಮ ಜೊತೆ ಮಾತಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ.
2: ಇದುವರೆಗೆ ಸ್ವಉದ್ಯೋಗಿ ಕೆಬಿ ರಂಗನಾಥಾಚಾರಿ ಅವರೊಂದಿಗೆ ಮಾತುಕತೆ ಕೇಳಿದ್ರಿ.
3: ಕೇಳಿದ್ರೆ ನಮ್ ಜೊತೆ ಮಾತನಾಡೋರು ಒಬ್ಬ ವಿಶೇಷ ವ್ಯಕ್ತಿ, ಇವರು ನೀಲಾ ಜೆ. ನೀಲಾ ಜೆ ಅವರು ಹಾಡುಗಾರ್ತಿ. ಇವರು ತಮ್ಮ ಒಂದು ಹಿನ್ನೆಲೆಯನ್ನ ಮತ್ತು ಅವರ ಒಂದು ವಿಶೇಷತೆಯನ್ನ ಅವರೇ ಹೇಳ್ತಾರೆ. ಹೇಳಿ
4: ಸರ್. ನಾನು ಓದಿದ್ದು ಜೀವನ ಸಂಧ್ಯಾದಲ್ಲಿ ಸರ್.
3: ಏನಿದು ಜೀವನ ಸಂಧ್ಯಾ ಅಂದ್ರೆ?
4: ಅಂದ್ರೆ ಚಿಕ್ಕಮಂಗ್ಳೂರಿನಲ್ಲಿ ಸರ್ ಜೀವನ ಸಂಧ್ಯೆ ಕದ್ರಿಬಿದ್ರಿ ಅಂತ ಇದೆ ಸರ್, ಅಲ್ಲಿ ನಾನು ಓದಿದ್ದು ಸರ್. 1-5 ವರೆಗೂ ಅಲ್ಲೂ ಓದ್ದೆ, ಮತ್ತೆ ನಂತರ 7th, 6th, 8th, 9th, 10th ಮತ್ತೆ 1st year, 2nd year ಆಶಾಕಿರಣ ಕೆಂಪನಹಳ್ಳಿ ಸ್ಕೂಲ್, ಬ್ರ್ಯಾಂಡ್ ಸ್ಕೂಲ್ನಲ್ಲಿ.
3: ಅಂದ್ರೆ ಅಂಧರಿಗಾಗಿ ಇರು.

0: ಇರುವಂತಹ ವಿಶೇಷ ಶಾಲೆಗಳಲ್ಲಿ ನೀವು ಓದಿದ್ರಿ. ಮತ್ತೆ ನೀವು ನಿಮ್ಮ ತಂದೆ ತಾಯಿ ಮತ್ತೆ ಬೇರೆ ವಿವರಗಳನ್ನು ಹೇಳಲಿಲ್ಲ
1: ಸರ್? ತಂದೆ ತಾಯಿ ಕೂಲಿ ಕೆಲಸ ಮಾಡುತ್ತೆ ಸರ್.
0: ಅವ್ರ ಹೆಸರು?
1: ಅಪ್ಪನ ಹೆಸರು ಜನಾರ್ದನ್ ಅಂತ, ತಾಯಿ ಹೆಸರು ಸುನಂದನ್.
0: ಮತ್ತೆ ನಿಮ್ಗೆ ಸಹೋದರ ಸಹೋದರಿಯರೆಲ್ಲ?
1: ತಂಗಿ ರೇಖಾ ಅಂತ ಚಿಕ್ಕೋಳು, ಎರಡನೇವನು ಮತ್ತೆ ನನ್ನ ತಮ್ಮ, ಅವ್ರು ಮೈಸೂರಲ್ಲಿ ಜಾಬ್ ಮಾಡ್ತಿದ್ದಾರೆ ಕೋರ್ಟಲ್ಲಿ ಕ್ಲರ್ಕ್.
0: ಮತ್ತೆ ನಿಮ್ಮ ಮನೆಯಲ್ಲಿ ನೀವು ಒಬ್ಬರೇ ಈ ದೃಷ್ಟಿ ದೋಷದಿಂದ ಇರುವಂತದ್ದ?
1: ಇಲ್ಲ, ನನ್ನ ತಮ್ಮ ಎರಡು ಗಂಡು ಸರ್, ಅವನಿಗೆ ರಾತ್ರಿ ಕಾಣಿಸಲ್ಲ.
0: ನಿಮಗ್ ಮೊದ್ಲಿಂದ ಹೀಗೆ ಉಂಟ ಅಥವಾ ನಡುವೆ ಆಗಿದ್ದ?
1: ಇಲ್ಲ ಸರ್, ನನ್ಗೆ ಸ್ಟಾರ್ಟಿಂಗ್ ಇಂದನೂ ಹಾಗೆ ಇದೆ. ಪ್ರಪಂಚ ನೋಡಿಲ್ಲ ಸರ್?
0: ಪ್ರಪಂಚವನ್ನ ನಿಮ್ದೇ ರೀತಿಯಲ್ಲಿ ಹೃದಯದಿಂದ ನೋಡ್ತೀರಿ. ಈಗ ನೀಲ ಅವರೇ, ನೀವು ನಿಮ್ಮ ಒಂದು ಚಿಕ್ಕ ವಯಸ್ಸಿಗೆ ಅಂತ ನಾವು ಹೋದ್ರೆ ನಿಮ್ಗೆ ಇರುವಂತಹ ನೆನಪು ಯಾವುದು?
1: ನೆನಪು ಅಂದ್ರೆ ಸರ್, ನಾನು ಫಸ್ಟ್ ನಾನು ಸ್ಕೂಲಿಗೆ ಸೇರ್ಕೊಂಡಿರ್ಲಿಲ್ಲ, ಆವಾಗಿಂದ ಸುಮ್ನೆ ಭದ್ರಾವತಿ ಹಾಡೆಲ್ಲ ಕೇಳ್ತಾ ಇದ್ದೆ.
0: ಅಂದ್ರೆ ರೇಡಿಯೋದಲ್ಲಿ ಹಾಡು ಕೇಳ್ತಿದ್ದೆ?
1: ಫಸ್ಟ್ ಕೇಳ್ತಾ ಇರೋದು ನಾನು ಭದ್ರಾವತಿ, ಅದೆಲ್ಲ ಕೇಳ್ತಾ ಇದ್ದೆ. ನೋಡ್ತಾ ಕೇಳ್ತಾ ಇದ್ದೆ ಸುಮ್ನೆ, ನಂಗೆ ಏನು ಅಂತಾನು ಗೊತ್ತಿಲ್ಲ. ಭದ್ರಾವತಿ ಆಕಾಶವಾಣಿ ಅಂದ್ರೆ ನಂಗೆ ತುಂಬಾ ಇಷ್ಟ, ಅದ್ರಿಂದ ಕೇಳ್ತಾ ಇದ್ದೆ ಸರ್. ನಾನು ನಂತರ ಶಾಲೆಗೆ ಹೋದ್ಮೇಲೆ ನನಗೆ ಎಲ್ಲ ಗೊತ್ತಾಯ್ತು, ಫಿಲಂ ಸಾಂಗ್ ಮತ್ತೆ ಭಾವಗೀತೆ, ಜನಪದ ಗೀತೆ, ಭಕ್ತಿ ಗೀತೆ, ವಚನ ಎಲ್ಲ, ದಾಸರಪದ, ಶಿಶುಗೀತೆ, ದೇಶಭಕ್ತಿ ಗೀತೆ ಎಲ್ಲ ನನಗೆ ಗೊತ್ತಾಯ್ತು. ಶಾಲೆಗೆ ಸೇರೋದಕ್ಕಿಂತ ನನಗೆ ಏನು ಗೊತ್ತಿರ್ಲಿಲ್ಲ ಸರ್.
0: ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ನೀವು ಚಿಕ್ಕ ವಯಸ್ಸಲ್ಲಿ ಏನು ಗೊತ್ತಿಲ್ಲದಂತಹ ಒಂದು ಸಂದರ್ಭದಲ್ಲಿ ನೀ ಮೀಟಿದ ಈ ಗೀತೆಯನ್ನು ಕೇಳಿ ಜ್ಞಾಪಕ ಇದೆ,
1: ಕೇಳಿದ ನೆನಪಿದೆ ಸರ್ ನಂಗೆ.
0: ಇದೇ ಗೀತೆಯನ್ನ ನಾವು ಮತ್ತೊಮ್ಮೆ ಕೇಳ್ತಾ ನಮ್ಮ ಕೇಳುಗರಿಗೂ ಕೇಳಿಸೋಣವಾ?
1: ಸರಿ.

0: ನೋಡಿ, ನಿಮ್ಮ ಬಾಲ್ಯದೊಂದಿಗೆ ತಳಕ ಹಾಕೊಂಡಿರುವ ಈ ಗೀತೆಯನ್ನ ಕೇಳಿ ನಾವೀಗ ವಾಪಸ್ ಬಂದಿದ್ದೀವಿ. ಇಲ್ಲಿಂದ ಮುಂದುವರಿತಾ ನೀವು ನಿಮ್ಮ ಸಂಗೀತ ಸಾಧನೆ ಕುರಿತು ಹೇಳಿ.
1: ಸರ್, ನನಗೆ ಸ್ಟಾರ್ಟಿಂಗ್ ಶಾಲೆಗೆ ಹೋಗು ಹೋಗು ಅಂತ ಇದ್ರು, ನಾನು ಹೋಗಲ್ಲ ಹೋಗಲ್ಲ ಅಂತ ಮನೆಯಲ್ಲೇ ಉಳಿತಿದ್ದೆ. ನಂಗೆ ಅಮ್ಮ ಅಂದ್ರೆ ತುಂಬಾ ಇಷ್ಟ ಸರ್, ಅಮ್ಮ ಅಪ್ಪ ಅಂದ್ರೆ ಬಿಟ್ಟು ಎಲ್ಲಿಗೂ ಹೋಗೋದು ಬೇಡ, ನಮ್ಮ ಮನೆಯಲ್ಲೇ ಉಳಿಬೇಕು. ಮತ್ತೆ ಯಾರೋ ಹೇಳಿದ್ರು ಬೆಂಗಳೂರಿನಲ್ಲಿ ಸಂಗೀತ ಕಲಿಸ್ತಾರಂತೆ. ನಂಗೆ ಸಂಗೀತ ಅಂದ್ರೆ ಏನಂತಾನೆ ನಂಗೆ ಗೊತ್ತಿಲ್ಲ ಸರ್. ಅದರಿಂದ ನಾನು ಹಂಗಂದ್ರೆ ಸಂಗೀತ ಕಲಿಯಕ್ ಹೋಗ್ತೀನಿ ಅಂತ ಚಿಕ್ಕಮಂಗ್ಳೂರಿಗೆ ಹೋಗ್ಬಿಟ್ಟೆ ಸರ್. ಅಲ್ಲಿಗೆ ಹೋಗಿ ನಾನು ಓದೋದು ಬರೆಯೋದು ಎಜುಕೇಶನ್ ಎಲ್ಲ ಆಯ್ತು ಸರ್.
0: ಪಿ ಯು ಸಿ 2ನೇ ವರ್ಷದ ತನಕ?
1: ಸೆಕೆಂಡ್ ಇಯರ್ ವರ್ಗ ಆಯ್ತು ಸರ್.
0: ಜೊತೆಗೆ ನಿಮ್ಮ ಸಂಗೀತಾಭ್ಯಾಸ ಎಲ್ಲಿ ತನಕ ಬಂತು?
1: ಸಂಗೀತ ಜೂನಿಯರ್ ಮತ್ತೆ ಸೀನಿಯರ್ ವಿದ್ವತ್ತಿನ ಕಲಿತಾ ಇದ್ದೀನಿ ಸರ್, ಎಕ್ಸಾಮ್ ತಗೊಂಡಿದ್ದೀನಿ.
0: ಶಾಸ್ತ್ರೀಯ ಸಂಗೀತದಲ್ಲಿ ನಿಮಗೆ

0: ತುಂಬಾ ಇಷ್ಟವಾಗುವಂತಹ ಕೃತಿ ಯಾವ್ದು?
1: ಕೃತಿ ನನ್ಗೆ ತುಂಬಾ ಇಷ್ಟವಾದದ್ದು ಅಂತಂದ್ರೆ ಭೈರವಿ ರಾಗದ್ದು ಇಷ್ಟ ಸರ್.
0: ಭೈರವಿ ರಾಗದಲ್ಲಿ ನಿಬದ್ಧವಾಗಿರೋ ಕೃತಿಗಳು ನಿಮ್ಗೆ ಇಷ್ಟ ಆಗುತ್ತೆ?
1: ಮತ್ತೆ ದಾಸರ ಪದ, ಭೈರವಿ ರಾಗದ್ದು ತುಂಬಾ ಇಷ್ಟ, ಕ್ಲಾಸಿಕಲ್ ಮ್ಯೂಸಿಕ್.
0: ಸರಿ, ಹಾಗಾದ್ರೆ ನೀವು ಈ ಭೈರವಿ ರಾಗದಲ್ಲಿ ನಿಮ್ಗೆ ಇಷ್ಟವಾದಂತಹ ಒಂದು ಕೃತಿಯನ್ನ ನಮ್ಮ ಕೇಳುಗರಿಗೆ ಕೇಳಿಸ್ತೀರಾ?

0: ನಿಮ್ಮ ಕಂಠ ಬಹಳ ಇಂಪಾಗಿದೆ. ಈ ರಾಗವನ್ನ ಬಳಸಿ ಮಾಡಿರುವಂತಹ ಚಿತ್ರಗೀತೆಗಳು ಯಾವ್ದಾದ್ರು ನಿಮ್ಗೆ ಜ್ಞಾಪಕ ಬರುತ್ತಾ?
1: ನನ್ಗೆ ತುಂಬಾ ಇಷ್ಟವಾದದ್ದು ಹಾಡು ಅಂದ್ರೆ ಇಂದು ಎನಗೆ ಗೋವಿಂದ, ಎರಡು ಕನಸು ಚಿತ್ರದ್ದು ರಾಘವೇಂದ್ರ ಸ್ವಾಮಿಗಳ ರಚನೆ.
0: ಆಯ್ತು, ಇದನ್ನ ನಾವು ನಮ್ಮ ಕೇಳುಗರಿಗೆ ಕೇಳಿಸ್ಬಿಡೋಣ.

0: ಈಗ ನಿಮ್ಮ ಇಷ್ಟವಾದಂತಹ ಭೈರವಿ ರಾಗಾಧಾರಿತ ಚಿತ್ರಗೀತೆ ಇದನ್ನ ನಾವು ಕೇಳಿ ವಾಪಸ್ ಬಂದಿದ್ದೀವಿ. ಮತ್ತೆ ಇದೇ ರಾಗದಲ್ಲಿ ನಿಬದ್ಧವಾಗಿರುವಂತಹ ದಾಸರ ಪದ ಯಾವುದು?
1: ಸರ್, ನಂಗೆ ತುಂಬಾ ಇದರಲ್ಲಿ ದಾಸರ ಪದ ಅಂತಂದ್ರೆ ಓಡಿ ಬಾರಯ್ಯ.
0: ಓಡಿ ಬಾರಯ್ಯ, ಇದು ಸಹ ಭೈರವಿ ರಾಗದಲ್ಲಿದೆ.
1: ಇದು ಭೈರವಿ ರಾಗದ ಸರ್.
0: ಒಟ್ಟಲ್ಲಿ ನಿಮಗೆ ಭೈರವಿ ರಾಗ ಇದ್ರೆ ಹಿಡಿಸ್ಬಿಡುತ್ತೆ.
1: ಸರ್, ತುಂಬಾ ಇಷ್ಟ.
0: ಸರಿ, ಹಾಗಾದ್ರೆ ನಿಮ್ಮ ಕಂಠದಲ್ಲಿ ನಾವು ಮೊದಲಿಗೆ ನಿಮ್ಮ ಇಷ್ಟವಾದಂತಹ

0: ಚೆನ್ನಾಗಿ ಆಡ್ತೀರಿ ನೀವು, ಮುಂದುವರಿತಾ ನೀವು ನಿಮ್ಮ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ಇಷ್ಟಪಡ್ತೀರಿ?
1: ಸರ್, ನಾನು ವಿದ್ವತ್ ಕಲ್ತು ಹೈಸ್ಕೂಲಿಗೆ ಹೋಗ್ಬೇಕು ಅಂತ ನನಗೆ ಇಷ್ಟ.
0: ಈಗ ಏನ್ ಮಾಡ್ತಾ ಇದ್ದೀರಿ?
1: ಸರ್, ಈಗ ನಾನು ಮ್ಯೂಸಿಕ್ ಟೀಚರ್ ಸರ್, ಮಿಡ್ಲ್ ಸ್ಕೂಲ್ ಅಲ್ಲಿ ಸರ್, TGMS ಶಾಲೆ, ಬೇಲೂರು ರಸ್ತೆ, ಚಿಕ್ಕಮಗಳೂರು.
0: ಇಲ್ಲಿ ಇದೀರಿ ನೀವು ಈಗ? ಇದರಲ್ಲಿ ಈಗ ನಿಮ್ಮ ಒಂದು ನೌಕರಿ ಏನಿದೆ, ಇದು ಪರ್ಮನೆಂಟ್ ಆಗಿದೆಯಾ?
1: ಸರ್, ಪರ್ಮನೆಂಟ್.
0: ಅಂದ್ರೆ ಒಂದು ಸರಿಯಾದಂತಹ ಒಂದು ನೌಕರಿನಲ್ಲಿ ನೀವು ಇದೀರಿ, ಇದರಲ್ಲಿ ಮುಂದುವರಿಬೇಕು ಅಂತ ನೀವು ಇಷ್ಟಪಡ್ತೀರಿ, ನಿಮ್ಮ ಒಂದು ಕನಸು ಏನು?
1: ಸರ್, ಕನಸು ಅಂತಂದ್ರೆ ನಂಗೆ ಸಿಂಗರ್ ಆಗ್ಬೇಕು ಅಂತ ಇಷ್ಟ ಇತ್ತು ಸರ್, ಆದ್ರೆ ಅದು ಆಗ್ಲಿಲ್ಲ ಸರ್, ಅದಕ್ಕೆ ಮ್ಯೂಸಿಕ್ ಟೀಚರ್ ಆಗ್ಬಿಟ್ಟೆ.
0: ಅಂದ್ರೆ
1: ಸಿಂಗರ್ ಆಗ್ಬೇಕು ಅಂತ ಇಷ್ಟ ಇತ್ತು, ಅಂದ್ರೆ ಆಗ್ಲಿಲ್ಲ.
0: ಈಗ ನೀವು ಸಾಕಷ್ಟು ಚೆನ್ನಾಗಿ ಹಾಡ್ತಿದ್ದೀರಿ, ನೀವು ಯಾವ್ದೇ ರೀತಿಯಿಂದಾನು ಯಾರಿಗೂ ಕಮ್ಮಿ ಇಲ್ದಂತೆ ಹಾಡ್ತಾ ಇರೋದ್ರಿಂದ ಅದರಲ್ಲೇ ನೀವು ಇದೀರಿ ಈಗಾಗ್ಲೇ. ಅಂದ್ರೆ ಈ ಆರ್ಕೆಸ್ಟ್ರಾದಲ್ಲಿ ಮತ್ತೊಂದ್ ಕಡೆ ಎಲ್ಲೂ ನೀವು ಹಾಡ್ಬೋದಲ್ವೇ?
1: ಸರ್, ಹಾಡ್ಬೋದು, ಅದೇ ಸ್ವಲ್ಪ ನಂಗೆ ಟೆನ್ಷನ್ ಜಾಸ್ತಿ ಸರ್, ಭಯ ಆಗುತ್ತೆ, ತುಂಬಾ ಸ್ಟೇಜ್ ವೇರ್ ಆಗ್ಬಿಡುತ್ತೆ ಸರ್, ಅದ್ರಿಂದ ಸರ್ ಅದರಿಂದ ಹಾಡೋದಕ್ಕೆ ಹೋಗ್ತಾ ಇಲ್ಲ ಸರ್. ಇದು ಸರಿಗಮಪ್ಪ ಲಿಟ್ಲ್ ಚಾನ್ಸ್, ಅದಕ್ಕೆಲ್ಲ ಆಡಿಷನ್ ಗೆಲ್ಲ ಹೋಗೋಣ ಅಂತ ಇದ್ವಿ, ಇಲ್ಲಿಗೆ ಇಲ್ಲಿಲ್ಲ, ಇಲ್ಲಿ ಆಯ್ತಂತೆ ಸರ್, ಅದು ಶಿವಮೊಗ್ಗದಲ್ಲಿ, ನಾವು ಹೋಗೋಣ ಅಂತ ಇದ್ವಿ, ಬೇಡ ಅಂತ ಸುಮ್ನೆ ಆದ್ವಿ ಸರ್.
0: ಒಟ್ಟಲ್ಲಿ ನಿಮ್ಗೆ ಜನ ತುಂಬಾ ಜನ ಸೇರ್ಕೊಂಡಿದ್ದಾರೆ ಅಂದ್ರೆ ಹೆದರಿಕೆ ಆಗ್ಬಿಡುತ್ತೆ. ಭಯ ಪಡುವಂತದ್ದೇನಿಲ್ಲ, ನಿಮ್ಮ ಪ್ರತಿಭೆಯನ್ನ ತೋರಿಸ್ಲಿಕ್ಕೆ ಭಯ ಯಾಕೆ? ಆಯ್ತು, ಮುಂಬರುವ ದಿನಗಳಲ್ಲಿ ನಿಮ್ಮ ಈ ಕನಸು ಈಡೇರಲಿ, ನಿಮ್ಮ ಭಯ ಹೋಗಿ ಅಂತ ನಾವು ಆಸೆ ಮಾಡ್ರೆ. ಮತ್ತೆ ನೀವು ಯಾವಾಗ್ಲೂ ತುಂಬಾ ಇಷ್ಟದಿಂದ ಕೇಳುವಂತಹ ಚಿತ್ರಗೀತೆ ಯಾವುದು?
1: ತುಂಬಾ ಇಷ್ಟವಾದಂತ ಚಿತ್ರಗೀತೆ ತೆರೆದಿದೆ ಮನೆವು ಬಾ ಹತ್ತಿತಿ.
0: ಹೌದಾ?
1: ಚಿತ್ರದ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದಾರಲ್ಲ ಸರ್, ಅದು ನಂಗೆ ತುಂಬಾ ಇಷ್ಟ ಸರ್.
0: ಈ ಗೀತೆಯನ್ನ ನಾವು ಕೇಳೋಣ.

0: ಸರಿ, ಈಗ ಈ ಗೀತೆಯನ್ನು ಸಹ ನಾವು ಕೇಳಿ ವಾಪಸ್ ಬಂದಿದ್ದೀವಿ. ಈ ಹಂತದಲ್ಲಿ ನಮ್ ಮುಂದೆ ಮೂಡುವಂತಹ ಪ್ರಶ್ನೆ, ಯಾರಾದ್ರೂ ಬಂದು ನಿಮಗೆ ನಿಲ್ಲ ಅವ್ರೆ ನಾವೂನು ಒಂದು ಸಂಗೀತಗಾರರಾಗ್ಬೇಕು, ನಾವು ಹಾಡು ಹೇಳ್ಬೇಕು, ನೀವು ನಮ್ಗೆ ಏನನ್ನ ಹೇಳ್ತೀರಿ ಒಂದು ನಿಮಗೆ ಕೇಳಿದ್ರೆ ನೀವೇನ್ ಹೇಳ್ತೀರಿ?
1: ಸರ್, ಅವ್ರಿಗೆ ಹೇಳ್ಕೊಡ್ತೀನಿ ಸರ್.
0: ನೀವೇ ಹೇಳ್ಕೊಡ್ತೀರಿ, ಮತ್ತೆ ಅವರು ಯಾವ ರೀತಿಯಿಂದ ಅದನ್ನ ಕಲ್ತ್ಕೋಬೇಕು ಅಂತ ನೀವು ಅವ್ರಿಗೆ ಒಂದು ಅಡ್ವೈಸ್ ಕೊಡ್ತೀರಿ?
1: ಅವ್ರಿಗೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಬರ್ಸ್ತೀವಿ ಹೆಡ್ಡಿಂಗ್, ಈ ತರ ಭಾವಗೀತೆ ಆದ್ರೆ ಅದರ ರಚನೆ ಯಾರು, ರಾಗ ಯಾವ್ದು ಗೊತ್ತಿದ್ರೆ ರಾಗ ಯಾವ್ದು ಅಂತ ಹೇಳ್ತೀವಿ. ಆಮೇಲೆ ಅವರ ರಚನೆ ಯಾವ್ದು ಮತ್ತೆ ಶಬ್ದಗಳು ಏನಾರ ತಪ್ಪಿದ್ರೆ ಅವ್ರಿಗೆಲ್ಲ ಹೇಳ್ಕೊಡ್ತೀವಿ.
0: ಈ ಎಲ್ಲಾ ವಿಷಯಗಳ ಕುರಿತು ನಾವು ಗಹನವಾಗಿ ಯೋಚನೆ ಮಾಡಿ ಇದನ್ನೆಲ್ಲ ಸರಿಯಾಗಿ ಕಲ್ತ್ಕೋಬೇಕು, ಆಗಷ್ಟೇ ನಾವು ಒಂದು ಒಳ್ಳೆ ರೀತಿಯ ಗಾಯಕರಾಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತೀರಿ.
1: ಆದ್ರೆ ಭಾವ ಮತ್ತೆ ರಾಗ ಮತ್ತೆ ಅದ್ರ ಅರ್ಥ ಎಲ್ಲಾ ತಿಳ್ಕೊಬೇಕು ಸರ್.
0: ನಿಮ್ಗೆ ಭಾವಗೀತೆಗಳು ತುಂಬಾ ಇಷ್ಟ ಇರೋ ರೀತಿಲಿ ಕಾಣುತ್ತೆ.
1: ಹೌದು ಸರ್, ಭಾವಗೀತೆ ತುಂಬಾ ಇಷ್ಟ ಸರ್. ಮತ್ತೆ ನಂಗೆ ಹಳೆಯ ಹಾಡುಗಳು ಅಂದ್ರೆ ತುಂಬಾ ಇಷ್ಟ. ಫಿಲಂ ಸರ್,
0: ಈಗ ಯಾವ ಕವಿಯ ಯಾವ ಕವಿತೆ ನಿಮ್ಗೆ ಅಂದ್ರೆ ಭಾವಗೀತೆ ನಿಮ್ಗೆ ಇಷ್ಟ?
1: ನನ್ಗೆ ತುಂಬಾ ಇಷ್ಟ ಅಂತ ಅಂದ್ರೆ ಇವರು ಸಿ ಅಶ್ವಥ್ ಅವ್ರು ಬರೆದಿದ್ದಾರಲ್ಲ ಸರ್, ಮುಂಗಾರಿನ ಅಭಿಷೇಕಕ್ಕೆ ಜಿ ಎಸ್ ಶಿವರುದ್ರಪ್ಪನವರದು ತುಂಬಾ ಇಷ್ಟ ಸರ್ ಭಾವಗೀತೆ.
0: ಹಾಗಾದ್ರೆ ನಾವು ಈ ಮುಂಗಾರಿನ ಅಭಿಷೇಕಕ್ಕೆ ಜಿ ಎಸ್ ಶಿವರುದ್ರಪ್ಪನವರ ಒಂದು ಕವನ ನಾವು ಇದನ್ನ ಕೇಳ್ತಾ ಕೇಳ್ಗುರಿಗೂ ಕೇಳಿಸೋಣವಾ?

0: ಸರಿ, ಈಗ ಈ ಗೀತೆಯನ್ನ ಕೇಳಿ ವಾಪಸ್ ಬಂದಿದ್ದೀವಿ. ಇದೇ ಹಂತದಲ್ಲಿ ನಮ್ಮ ಮುಂದೆ ಮೂಡುವಂತಹ ಇನ್ನೊಂದು ಪ್ರಶ್ನೆ, ನಿಮಗೆ ಚಿತ್ರಗೀತೆ ಭಾವಗೀತೆ ಅಲ್ಲದೆ ಬೇರೆ ರೀತಿ ಗೀತೆಗಳಲ್ಲೂ ಏನಾದ್ರೂ ಹಾಡ್ಲಿಕ್ಕೆ ಎಲ್ಲ ಅನುಭವ ಎಲ್ಲ ಉಂಟಾ?
1: ಭಕ್ತಿ ಗೀತೆ, ದೇಶಭಕ್ತಿ ಗೀತೆ, ಜನಪದ ಗೀತೆ.
0: ಜನಪದ ಗೀತೆ ನಿಮ್ಗೆ ತುಂಬಾ ಇಷ್ಟನಾ?
1: ಹೌದು ಸರ್, ಜನಪದ ಗೀತೆ ಅಂದ್ರೆ ಅದೇ ಹಳೆಯದು, ಇವರು ಬಿ ಕೆ ಸುಮಿತ್ರಾ ಅವರು ಹಾಡಿದಾರಲ್ಲ ಸರ್, ಆ ಹಾಡುಗಳು ಅಂದ್ರೆ ತುಂಬಾ ಇಷ್ಟ ಸರ್.
0: ಯಾವ್ದಾದ್ರು ಒಂದು ನುಡಿ ನಿಮ್ಗೆ ಇಷ್ಟ ಬಂದಂತಹ ಒಂದು ಜನಪದ ಗೀತೆ ಇದು ಹೇಳ್ತೀರಾ?
1: ಜನಪದ ಗೀತೆ ಸರ್.

0: ಒಂದು ಇಂಪಾದ ಕಂಠದಲ್ಲಿ ಮತ್ತೊಂದು ಗೀತೆ ಕೇಳಿದ್ವಿ. ನೀಲ ಅವರೇ, ನೀವು ನಿಮ್ಮ ಈ ಸಂಗೀತ ಸಾಧನೆಯಲ್ಲಿ ಬೇರೆ ಬೇರೆ ಸ್ಪರ್ಧೆಗಳಿಗೂ ಹೋಗಿದ್ರ?
1: ಹೌದು ಸರ್, ನಾನು MSIL ನಿತ್ಯೋತ್ಸವ ಅಂತ ಮಾಡ್ತಾರಲ್ಲ ಸರ್ ಬೆಂಗಳೂರಿನಲ್ಲಿ, ಅಲ್ಲಿಗೆ ಹೋಗಿದ್ದೆ ಸರ್. ನಾನು ಸೆಮಿಫೈನಲ್ ವರ್ಗೂ ಹೋಗಿದ್ದೆ ಸರ್, ಅಲ್ಲಿ ರಾಜ್ಯ ಪ್ರಶಸ್ತಿ ಬಂತು ಸರ್ ನನಗೆ.
0: ಸರಿ, ನಿಮಗೆ ಆ ಕ್ಷಣದಲ್ಲಿ ಏನ್ ಅನ್ನಿಸ್ತು?
1: ತುಂಬಾ ಖುಷಿ ಆಯ್ತು ಸರ್.
0: ಇನ್ ಮುಂದಿನ ದಿನಗಳಲ್ಲಿ ಈ ರೀತಿ ಸ್ಪರ್ಧೆಗಳಿಗೆಲ್ಲ ಹೋಗ್ಬೇಕು ಅನ್ನೋ ಇಚ್ಛೆ ಇದೆಯಾ?
1: ಇದೆ ಸರ್, ಹೋಗಿ ಬಹುಮಾನ ತಗಬೇಕು ಅಂತ. ಆಮೇಲೆ ಇದು ಚಿತ್ರದುರ್ಗ ಅಲ್ಲಿಗೆ ಹೋಗಿದ್ದೆ ಸರ್, ಅಲ್ಲಿ ರಾಜ್ಯ ಪ್ರಶಸ್ತಿ ಅಲ್ಲಿ ಸರ್
2: ಬಂತು.
1: ಅದು ಶಿಕ್ಷಕರ ಕಲ್ಯಾಣ ಇಲಾಖೆಯಿಂದ ಒಂದು ಕಾಂಪಿಟೇಷನ್ ಮಾಡಿದ್ರು ಸರ್, ಅಲ್ಲಿ ಅಲ್ಲಿ ನನಗೆ ಪ್ರಶಸ್ತಿ ಬಂತು ಸರ್.
0: ಒಳ್ಳೇದು ನೀಲ ಅವರೇ, ಸಾಕಷ್ಟು ಕಡೆ ಹೋಗಿ ಪ್ರಶಸ್ತಿ ಪುರಸ್ಕಾರಗಳನ್ನೆಲ್ಲ ತಗೊಂಡಿದ್ದೀರಿ. ನಿಮ್ಮ ಈ ಪ್ರಶಸ್ತಿ ಪುರಸ್ಕಾರಗಳ ಯಾತ್ರೆ ನಿಲ್ಲೋದ್ಬೇಡ, ಇನ್ನು ಇದೇ ರೀತಿ ಮುಂದುವರಿಲಿ ಅಂತ ನಾವು ಆಸೆ ಮಾಡೋಣ. ಮತ್ತೆ ನಿಮ್ಮ ಮುಂಬರುವ ಜೀವನದ ಬಗ್ಗೆ ನೀವು ಏನ್ ಕನಸು ಕಟ್ಕೊಂಡಿದ್ದೀರಿ, ಹೇಗಿರ್ಬೇಕು ನಿಮ್ ಜೀವನ ಅಂತ ನೀವು ಅನ್ಕೋತೀರಿ?
1: ಸರ್, ನಾನು ಅಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೋಬೇಕು ಅಂತ ನನಗೆ ಆಸೆ.
0: ಈಗ ಎಲ್ಲಿದ್ದಾರೆ ಅವರು?
1: ಮನೇಲಿ ಇದ್ದಾರೆ ಸರ್, ಹೊಸಪೇಟೆ ನಮ್ಮ ಊರು, ಊರಲ್ಲೇ ಇದ್ದಾರೆ.
0: ಈಗ ಚಿಕ್ಕಮಗಳೂರಲ್ಲಿ ನೀವು ಒಬ್ರೇ ಇರ್ತೀರಾ?
1: ಇಲ್ಲ ಸರ್, ನನ್ ತಂಗಿ ಇದ್ದಾಳೆ, ನನ್ ತಂಗಿ ನಾನು ಇದ್ದೀವಿ, ಅಮ್ಮ ಅಪ್ಪ ಊರಲ್ಲಿದ್ದಾರೆ.
0: ಈಗ ಅವ್ರನ್ನ ಎಲ್ಲ ಕರೆಸ್ಕೊಂಡು ಒಟ್ಟಿಗೆ ಇರ್ಬೇಕು.
1: ಇರ್ತೀವಿ
0: ಒಟ್ಟಲ್ಲಿ, ಎಲ್ಲರೂ ಒಟ್ಟಿಗೆ ಇರ್ಬೇಕು.
1: ಒಟ್ಟಿಗೆ ಇರ್ಬೇಕು ಅಂತ ನನಗೆ ಆಸೆ ಸರ್.
0: ಸರಿ, ನಿಮ್ಮ ಆಸೆ ಶೀಘ್ರವಾಗಿಯೇ ನೆರವೇರ್ಲಿ ಅಂತ ನಾವು ಆಸೆ ಮಾಡೋಣ. ಮತ್ತೆ ಸಂಗೀತ ರಂಗದಲ್ಲಿ ನಿಮ್ಮ ವಿದ್ವತ್ತು ಎಲ್ಲ ಆದ ನಂತರದಲ್ಲಿ ನೀವು ಮತ್ತೆ ನಿಮ್ಗೆ ಎಲ್ಲಿ ತನಕ ಈ ಸಂಗೀತ ರಂಗದಲ್ಲಿ ಮುಂದುವರಿಬೇಕು ಅಂತ ಆಸೆ ಇದೆ?
1: ನಾನಿರೋ ತನಕ ಸಂಗೀತ ಕಲಿಬೇಕು ಅನ್ನೋದೆ ನನಗೆ ಆಸೆ.
0: ಇದಕ್ಕೆ ಕೊನೆ ಅನ್ನೋದೇ ಇಲ್ಲ. ಸರಿ, ಇನ್ನ ನಿಮ್ಮಿಂದ ಸಂಗೀತವನ್ನ ಕಲಿತಿರುವಂತಹ ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ಏನಿದಾರಲ್ಲ ಶಾಲೆನಲ್ಲಿ, ಇವರು ನಿಮ್ಗೆ ಯಾವ ರೀತಿಯಿಂದ ಸ್ಪಂದಿಸ್ತಾರೆ?
1: ಚೆನ್ನಾಗಿ ಕಲಿತಾರೆ ಸರ್, ಚೆನ್ನಾಗಿ ನನ್ನ ನೋಡ್ಕೊಳ್ತಾರೆ, ಮತ್ ಚೆನ್ನಾಗಿ ಕಲಿತಾರೆ ಸರ್.
0: ಸಂತೋಷ ಇದೆ ನಿಮ್ಗೆ ಈ ಶಿಷ್ಯಂದ್ರ ಬಗ್ಗೆ?
1: ಹೌದು ಸರ್, ಸಂತೋಷವಾಗಿದ್ದೀನಿ.
0: ಒಳ್ಳೇದು ನೀಲ ಅವರೇ, ನೀವು ಇದುವರೆಗೂ ನಮ್ ಜೊತೆ ಮಾತನಾಡ್ತಾ ನಿಮ್ಮ ಒಂದು ಜೀವನದ ಕೆಲವು ಮಗ್ಗಲುಗಳ ಪರಿಚಯ, ಹಾಗೇನೆ ನಿಮ್ಮ ಸಂಗೀತ ಸಾಧನೆಯ ಪರಿಚಯ ಇದನ್ನೆಲ್ಲ ನಮಗ್ ಮಾಡಿಸಿದ್ರಿ. ಇದೆಲ್ಲದಕ್ಕಾಗಿ ಹಾಗೂ ಕೆಲವು ಇಂಪಾದ ಗೀತೆಗಳನ್ನ ಕೇಳಿಸಿದ್ದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ಸರ್.

0: ಕರೆಕ್ಟ್.
1: ಈ ಕಾರ್ಯಕ್ರಮ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ. ಆಕಾಶವಾಣಿ ಸಂಗೀತ ರೂಪಕ ಶ್ರೀ ವಿದ್ಯಾವಿಶಾರದ
3: ಶ್ರೀ ಜಯಚಾಮರಾಜ ವೈಭವ, ಮೈಸೂರು ಸಂಸ್ಥಾನದ ಶ್ರೀ ಜಯಚಾಮರಾಜ ಒಡೆಯರವರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ಅವರ ಅಪೂರ್ವ ಸಂಗೀತ ಕೃತಿಗಳನ್ನು ಆಧರಿಸಿದ ವಿಶಿಷ್ಟ ಸಂಗೀತ ಸರಣಿ ಕಾರ್ಯಕ್ರಮ. ರಚನೆ ವಿದ್ವಾನ್ ವಿ ನಂಜುಂಡಸ್ವಾಮಿ. ನಿರೂಪಣೆ ಹಾಗೂ ಕಾರ್ಯಕ್ರಮ ಸಂಯೋಜನೆ ಜಿ ಪುಷ್ಪಲತಾ. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ.
2: ಭೂಪಾಲರು ಮಹಾರಾಜರು ಆದ ಶ್ರೀ ಜಯಚಾಮರಾಜ ಒಡೆಯರವರು ಶಂಕರಾಚಾರ್ಯರ ಸುಪ್ರಸಿದ್ಧ ಭಜಗೋವಿಂದಂ ಸ್ತೋತ್ರ, ಭಗವದ್ಗೀತೆ, ಶ್ರೀಕೃಷ್ಣ ಚರಿತಾಮೃತ ಇತ್ಯಾದಿಗಳನ್ನು ಆಳವಾಗಿ ಅಧ್ಯಯನ ಮಾಡಿದ್ದರಿಂದ ಭೂಪಾಲ ಪಂಚಮ ಎಂಬ ಅಪರೂಪ ರಾಗದಲ್ಲಿ ಇಂತಹ ಶ್ರೇಷ್ಠ ಮಟ್ಟದ ಸಾಹಿತ್ಯ ಸೊಗಸಾಗಿ ಸುಗಂಧ ಸೂಸಲು ಕಾರಣವಾಗಿದೆ. ನಾಲ್ಕು ಚರಣಗಳುಳ್ಳ ಈ ರಚನೆಯ ಸಾಹಿತ್ಯ ನಾಲ್ಕು ವೇದಗಳ ಸಾರವನ್ನು ಸಾರುತ್ತದೆ. ಶ್ರೀಕೃಷ್ಣಂ ಒಂದೇ ಜಗದ್ಗುರುಂ ಎಂಬುದನ್ನು ಪ್ರತಿ ಅಕ್ಷರದಲ್ಲೂ ಭಕ್ತಿಯಿಂದ ಭಜಿಸಿ ಕೃಷ್ಣನ ಲೀಲಾ ಪ್ರಸಂಗಗಳನ್ನು ಚಿತ್ರೀಕರಿಸಿರುವುದು ಅವರ ವಿದ್ವತ್ತಿಗೆ ಸಾಕ್ಷೀಭೂತವಾಗಿದೆ. ಇದಲ್ಲದೆ ಗೀತಾಚಾರ್ಯರ ಸ್ಮರಣೆ ಒಂದರಿಂದಲೇ ಕಲಿದೋಷ ಹರಣಂ ಎಂದು ಸ್ಪಷ್ಟಪಡಿಸಿದ್ದಾರೆ. ನಾ ವಿಷ್ಣು ಪೃಥ್ವೀಪತಿಹಿ ರಾಜ ಪ್ರತ್ಯಕ್ಷ ದೇವತ, ಇವನ್ನೆಲ್ಲ ಚೆನ್ನಾಗಿ ಅರಿತ ಒಡೆಯರವರು ಕರ್ತವ್ಯವನ್ನು ನಿರ್ವಹಿಸಲು ಬೇಕಾದ ಶಕ್ತಿಯನ್ನು ಬೇಡಿರುವ ಪರಿಯನ್ನು ಈ ಕೃತಿ ಆಲಿಸಿ ಅರಿಯೋಣ.

ಶ್ರೀರಂಗಪಟ್ಟಣದ ಆದಿರಂಗ, ಶಿವನ ಸಮುದ್ರದ ಮಧ್ಯರಂಗ ಹಾಗೂ ಶ್ರೀರಂಗದಲ್ಲಿನ ಅಂತ್ಯರಂಗ, ಈ ಮೂರೂ ರಂಗರನ್ನ ಅಂತರಂಗ ಭಕ್ತಿಯಿಂದ ದರ್ಶಿಸಿರುವ ಒಡೆಯರ್ ಅವರಿಗೆ ಈ ಕೃತಿ ಸಾಹಿತ್ಯದಲ್ಲಿ ಅನೇಕ ವಿಚಾರಗಳನ್ನು ಮೂಡಿಸಲು ಪ್ರೇರಣೆಯಾಗಿದೆ ಎನ್ನಬಹುದು. ಈ ಕೃತಿಯ ಪಲ್ಲವಿಯ ಆರಂಭ ಶ್ರೀರಂಗನಾಥ ಪಾಹಿಮಾಂ ಕೃಪಾಲಯ ಎಂಬಲ್ಲಿ ಸೃಷ್ಟಿಯನ್ನ, ಅನುಪಲ್ಲವಿಯ ಆರಂಭ ಕ್ಷೀರಸಾಗರ ಶಯನ ಎಂಬಲ್ಲಿ ಸ್ಥಿತಿಯನ್ನ ಮತ್ತು ಚರಣದ ಆರು ಸಾಲುಗಳು ಲಯವನ್ನ ಪ್ರತಿಪಾದಿಸುತ್ತದೆ. ಶ್ರೀನಿವಾಸ, ಶ್ರೀ ವೆಂಕಟೇಶ, ಶ್ವೇತಾದ್ರಿ ನಿಲಯ, ಅಪ್ರಮೇಯ ಎಂಬ ಸಾಹಿತ್ಯ ಭಾಗಗಳಲ್ಲಿ ತಿರುಪತಿ ದೈವದ ದರ್ಶನ ಭಾಗ್ಯವನ್ನ ಒದಗಿಸಿದ್ದಾರೆ. ಆ ರಂಗನಾಥನ ಕಲ್ಯಾಣ ಗುಣಗಳನ್ನ ನಮ್ಮ ಅಂತರಂಗದಲ್ಲಿ ಕಾಣಲು ಕಲ್ಯಾಣ ವಸಂತ ರಾಗದಲ್ಲಿ ಈ ಕೃತಿಯನ್ನ ರಚಿಸಿದ್ದಾರೆ.

ನವರಾತ್ರಿ ಸಂದರ್ಭದಲ್ಲಿ ವಿದ್ಯಾದಿದೇವತೆ ಸರಸ್ವತಿ ಪೂಜೆಗೆ ಅರಮನೆಯಲ್ಲಿ ವಿಶೇಷ ಪ್ರಾಶಸ್ತ್ಯ. ಬಿಳಿ ಹಂಸ ಸರಸ್ವತಿಯ ವಾಹನ. ಸಂಪ್ರದಾಯ ನಿಷ್ಠೆಯಿಂದ ಹಾಡುವವರಿಗೆ, ನುಡಿಸುವವರಿಗೆ ಸಾಂಪ್ರದಾಯಿಕ ಗಾಯಕಾನುಗ್ರಹ ಕರೀಂ ಎಂದಿದ್ದಾರೆ ಒಡೆಯರ್. ಪರಮಹಂಸ ವಿನೋದಿನಿ ಎಂಬ ರಾಗಮುದ್ರೆ ಸಾಹಿತ್ಯದ ಪಲ್ಲವಿಯಲ್ಲಿ ಭಾವಾರ್ಥಪೂರ್ಣವಾಗಿ ಸ್ಫುರಿಸಿದೆ. ಕಾಳಿದಾಸನ ಶ್ಯಾಮಲಾದಂಡಕದ ಪಾಣಿಪದ್ಮದ್ವಯೆ ಅಕ್ಷಮಾಲಾಮಪಿ ಸ್ಫಾಟಕಿ ಜ್ಞಾನ ಸಾರಾತ್ಮಕಂ ಪುಸ್ತಕಂ ಎಂಬ ಸಾಲುಗಳನ್ನು ಶುಕ ಪುಸ್ತಕ ವೀಣಾಮಣಿ ಮಾಲಾಲಂಕೃತಂ ಎಂಬುದಾಗಿ ಈ ಕೃತಿಯಲ್ಲಿ ಮೂಡಿಸಿರುವುದು ಒಡೆಯರವರ ಆಳವಾದ ಅಧ್ಯಯನಕ್ಕೆ ಹಿಡಿದ ಕನ್ನಡಿಯಂತಿದೆ. ಸರಸ್ವತಿಯನ್ನು ಕುರಿತ ಹಂಸ ವಿನೋದಿನಿ ರಾಗದ ಈ ರಚನೆಯಲ್ಲಿ ಸಾಯಿಂದಲೇ ಆರಂಭವಾಗುವ 20 ಸಕಾರಗಳು ಸಾಹಿತ್ಯದಲ್ಲಿವೆ. ಸರಸ್ವತಿಯನ್ನು ಚೆನ್ನಾಗಿ ಆರಾಧಿಸಿದವರಿಗೆ ಸಕಾರಾತ್ಮಕ ಮನೋಭಾವ ಹೆಚ್ಚಾಗಿ ಎಲ್ಲಾ ರೀತಿ ಜ್ಞಾನಾಭಿವೃದ್ಧಿ ಆಗುವುದು ನಿಶ್ಚಯ ಎಂಬ ನಿರ್ಣಯ ಈ ಸಕಾರಗಳು. ಅಂತಹ ಸರಸ್ವತಿ ಭಗವತಿಗೆ ಪ್ರಣಾಮ ಸಲ್ಲಿಸಿ ಜ್ಞಾನಭಕ್ತಿಯನ್ನು ಅಪೇಕ್ಷಿಸೋಣ.

0: ಕಲೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವತ್ತ ಕಾರ್ಯೋನ್ಮುಖವಾಗಿದೆ
1: ಮೈಸೂರಿನ ಶ್ರೀ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಪ್ರತಿಷ್ಠಾನ,
0: ಸಾಂಸ್ಕೃತಿಕ ಉದ್ಯಾನ,
1: ಪಾರಂಪರಿಕ ಕೇಂದ್ರಗಳ ಸ್ಥಾಪನೆ,
0: ಪರಂಪರೆಯ ಸಂರಕ್ಷಣೆ,
1: ಪಾರಂಪರಿಕ ಶಿಕ್ಷಣ ಹಾಗೂ ಸಂಶೋಧನೆಗೆ ಪ್ರೋತ್ಸಾಹ ನೀಡಿ
0: ಕರಕುಶಲ ವಸ್ತ್ರ ಭಂಡಾರ ಆಭರಣ ತಯಾರಿಕೆಗೆ ಉತ್ತೇಜನ ನೀಡುವ ಉದ್ದೇಶ ಹೊಂದಿದೆ
1: ಮೈಸೂರಿನ ಶ್ರೀ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಪ್ರತಿಷ್ಠಾನ.
2: ಒಡೆಯರ್ ಅವರು ಲಕ್ಷ್ಮಿಯನ್ನ ಕುರಿತು 5 ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳನ್ನು ಆಳವಾಗಿ ಅಧ್ಯಯನ ಮಾಡಿದರೆ ಆ ಉತ್ಕೃಷ್ಟ ಸಾಹಿತ್ಯ ಸಂಗೀತ ಶಿವಶಕ್ತಿಯರಂತೆ ಒಂದೇ ನಾಣ್ಯದ 2 ಮುಖಗಳಂತಿದ್ದು 5 ಕೃತಿಗಳನ್ನು ಲಕ್ಷ್ಮೀ ಪಂಚರತ್ನ ಎಂದು ಭಾವಿಸಿದರೂ ಕೂಡ ಅತಿಶಯೋಕ್ತಿಯಲ್ಲ. ಪ್ರಸ್ತುತ ವಸಂತರಾಗದ ಈ ರಚನೆಯಲ್ಲಿ ವರಲಕ್ಷ್ಮಿಯನ್ನ ಕಂಚಿ ಕಾಮಾಕ್ಷಿಯಾಗಿ ಕಂಡ ತಮ್ಮ ಅನುಭವಗಳನ್ನು ವಿಶೇಷ ರೀತಿಯಲ್ಲಿ ವರ್ಣಿಸಿದ್ದಾರೆ. 3 ಚರಣಗಳಲ್ಲಿ ಇಂದ್ರನ ವೈರಿಯಾದ ಮುಖಾಸುರನನ್ನು ಗೆಲ್ಲಲು ಬಹುರೂಪ ಧರಿಸಿದ ಕಾಮಾಕ್ಷಿಗೆ ವಂದಿಸುತ್ತಾ ಪುರಾಣ ಪ್ರಸಂಗವನ್ನು ನೆನಪು ಮಾಡಿದ್ದಾರೆ. ಮುಂದಿನ ಚರಣಗಳಲ್ಲಿ ಶಿವಯೋಗಿ ಜ್ಞಾನ ಹೃದಯ ನಿವಾಸಿನಿ, ವರದ ಹರಾಕಾಶ ಮಧ್ಯವರ್ತಿನಿ, ಹೀಗೆಲ್ಲ ತಾವು ಅಧ್ಯಯನ ಮಾಡಿರುವ ಛಾಂದೋಗ್ಯ ಉಪನಿಷತ್ತಿನ ಸಾರವನ್ನು ಕೃತಿ ಸಾಹಿತ್ಯದಲ್ಲಿ ಪ್ರಸ್ತಾಪಿಸಿದ್ದಾರೆ. ಒಟ್ಟಿನಲ್ಲಿ ಶುದ್ಧ ಸಾತ್ವಿಕ ಮನ ನಮ್ಮದಾಗಿದ್ದರೆ ನಾವೂ ಕೂಡ ಸಂತರಾಗುತ್ತೇವೆ. ಅದು ನಮಗೆ ನೀಡುವುದು ನಿರವಧಿ ಸುಖ. ವಸಂತರಾಗದ ಈ ಕೃತಿಯನ್ನು ಆಲಿಸುತ್ತಾ ವರಲಕ್ಷ್ಮಿ ಅನುಗ್ರಹ ಪಡೆಯೋಣ.

ಯೋಗಿ ರಾಜೇಂದ್ರರು ಆದ ಒಡೆಯರ್ ನಿರ್ವಿಕಲ್ಪ, ಸವಿಕಲ್ಪ, ಸಮಾಧಿಸ್ಥೆ ಎಂಬ ಪದಗಳ ಈ ಪ್ರಯೋಗ ಅವರ ಪತಂಜಲಿ ಅಷ್ಟಾಂಗ ಯೋಗದ ಅಧ್ಯಯನಕ್ಕೆ ಸಾಕ್ಷಿಯಾಗಿವೆ. ಪರಮ ಪವಿತ್ರಳು, ಪಂಕಜನೇತ್ರಳು, ಭಗವಂತನ ತತ್ವವನ್ನರಿತ ಅತ್ಯದ್ಭುತವಾದ ಚರಿತ್ರವುಳ್ಳವಳು ಶ್ರೀ ವರಲಕ್ಷ್ಮಿ ಎಂಬ ಸಾಹಿತ್ಯಗಳೆಲ್ಲ, ಶ್ರೀ ಸೂಕ್ತದ ಪಠಣೆ, ಶಂಕರರ ಕನಕದಾರಾ ಸ್ತೋತ್ರದ ಅರಿವು ಇಲ್ಲಿ ಒದಗಿಬಂದಿದೆ. ಕೃತಿಯ ಸಾಹಿತ್ಯಕ್ಕೆ ಸಮಯೋಚಿತವಾಗಿ ಸಂಗೀತ ಅಳವಡಿಸುವ ಜಾಣ್ಮೆ ಈ ಪದಗಳ ಪ್ರಯೋಗ. ಸರಸ್ವತಿ, ಲಕ್ಷ್ಮಿ ಎಲ್ಲರಲ್ಲೂ ಮೂಲವಾದ ಆದಿಶಕ್ತಿಯನ್ನು ಕಾಣುವ ದಿವ್ಯ ದೃಷ್ಟಿ ಶ್ರೀ ವಿದ್ಯಾ ಉಪಾಸಕರಾದ ಒಡೆಯರವರದ್ದು. ಶುಭ ಪಂತು ವರಾಳಿ, ಶಿವ ಪಂತು ವರಾಳಿ, ಉತ್ತರಾದಿ ಸಂಗೀತದ ಮಿಯಾಕಿ ತೋಡಿ ರಾಗದಲ್ಲಿ ಪರಿಪಾಹಿಮಾಂ ಶ್ರೀ ವರಲಕ್ಷ್ಮಿ, ಶುಭ ಪಂತು ವರಾಳಿ ರಾಗತೋಷಿತೆ ಎಂದೆಲ್ಲ ಪರಿಪರಿಯಾಗಿ ವರ್ಣಿಸಿದ್ದಾರೆ ಈ ಕೃತಿಯಲ್ಲಿ.

ಚಿತ ಶ್ರೀ ವಿದ್ಯಾಂಕಿತ ವಾಗ್ಗೇಯಕಾರೋ ಸುಸಂ

0: ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ವೈಭವ. ಮೈಸೂರು ಸಂಸ್ಥಾನದ ಶ್ರೀ ಜಯಚಾಮರಾಜ ಒಡೆಯರವರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ಅವರ ಅಪೂರ್ವ ಸಂಗೀತ ಕೃತಿಗಳನ್ನು ಆಧರಿಸಿದ ವಿಶಿಷ್ಟ ಸಂಗೀತ ಸರಣಿ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ರಚನೆ ವಿದ್ವಾನ್ ವಿ ನಂಜುಂಡಸ್ವಾಮಿ. ನಿರೂಪಣೆ ಹಾಗೂ ಕಾರ್ಯಕ್ರಮ ಸಂಯೋಜನೆ ಜಿ ಪುಷ್ಪಲತಾ. ನಿರ್ಮಾಣ ನೆರವು ಜಿಎನ್ ಮಂಜುನಾಥ್. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ.
1: ಇದುವರೆಗೆ ಸಂಗೀತ ರೂಪಕ ಶ್ರೀ ವಿದ್ಯಾ ವಿಶಾರದ ಕೇಳಿದಿರಿ.

0: ಈಗ ಕಾವ್ಯವಾಚನ ಶ್ರೀ ವಿಜಯನ ಕವಿರಾಜ ಮಾರ್ಗದಿಂದ ಆಯ್ದ ಪದ್ಯಗಳು. ವಾಚನ ಶ್ರೀಲಕ್ಷ್ಮಿ, ವ್ಯಾಖ್ಯಾನ ದಿನಮಣಿ ಶ್ರೀನಿವಾಸ.
1: ಕನ್ನಡ ಸಾಹಿತ್ಯದಲ್ಲಿ ಈಗ ದೊರೆಯುವ ಅತ್ಯಂತ ಪ್ರಾಚೀನ ಕೃತಿ ಎಂದರೆ ಅದುವೇ ಒಂದು ಕಾವ್ಯ ಲಕ್ಷಣ ಗ್ರಂಥವಾಗಿರತಕ್ಕಂತಹದು. ಸುಮಾರು 11 ಶತಮಾನಗಳ ಕೆಳಗೆ ರಚಿತವಾದ ಕವಿರಾಜ ಮಾರ್ಗವೇ ಇದು. ಕನ್ನಡ ಸಾಹಿತ್ಯದಲ್ಲಿಯೂ ಕನ್ನಡ ಕಾವ್ಯ ಮೀಮಾಂಸೆಯ ಬೆಳವಣಿಗೆಯಲ್ಲಿಯೂ ಕವಿರಾಜ ಮಾರ್ಗಕ್ಕೆ ನಾನಾ ಕಾರಣಗಳಿಂದ ಅತ್ಯಂತ ಮಹತ್ವದ ಸ್ಥಾನವಿದೆ. ಈ ಗ್ರಂಥದ ಕರ್ತೃ ಯಾರೆಂಬ ವಿಷಯದಲ್ಲಿ ಪ್ರಬಲವಾದ ಸಂದೇಹವಿದೆ. ಕ್ರಿಸ್ತ ಶಕ 814 ರಿಂದ 817 ರವರೆಗೆ ರಾಜ್ಯವಾಳಿದ ರಾಷ್ಟ್ರಕೂಟ ಚಕ್ರವರ್ತಿ ನೃಪತುಂಗನ ಕೃತಿ ಇದೆಂದು ಆಪಾತತಃ ತೋರಿದರು, ಒಳಹೊಕ್ಕು ನೋಡಿದರೆ ಇದು ನಿಜವಾಗಿ ನೃಪತುಂಗ ದೇವಾನುಮತ ಮಾತ್ರ. ಇದನ್ನು ವಿರಚಿಸಿದವನು ನೃಪತುಂಗನ ಆಸ್ಥಾನ ಸಭಾಸದರಲ್ಲಿ ಒಬ್ಬನಾದ ಶ್ರೀ ವಿಜಯ ಕವಿ. ಕವಿರಾಜ ಮಾರ್ಗವು ಕನ್ನಡದಲ್ಲಿ ಕಾವ್ಯ ರಚನೆ ಮಾಡಬೇಕೆನ್ನುವ

ಕವಿಗಳಿಗಾಗಿ ಬರೆದಂತಹ ಕೈಪಿಡಿ ಎಂದರೆ ತಪ್ಪಾಗಲಾರದು. ಇದು ಮೂರು ಪರಿಚ್ಛೇದಗಳನ್ನು ಹೊಂದಿದೆ: ದೋಷಾದೋಷಾನು ವರ್ಣನ ನಿರ್ಣಯಂ, ಶಬ್ದಾಲಂಕಾರ ವರ್ಣನ ನಿರ್ಣಯಂ, ಅರ್ಥಾಲಂಕಾರ ಪ್ರಕರಣಂ ಎಂದು ಮೂರು ವಿಧ. ಇದರ ಪ್ರಧಾನ ವಸ್ತು ಅಲಂಕಾರ ಶಾಸ್ತ್ರವಾದರೂ ಇಲ್ಲಿಯ ವಿಷಯ ಸಂಪತ್ತು ಅಷ್ಟಕ್ಕೆ ಮುಗಿಯುವುದಿಲ್ಲ. ಕನ್ನಡ ಭಾಷೆ, ಛಂದಸ್ಸು, ಸಾಹಿತ್ಯ ಈ ಮೊದಲಾದವುಗಳ ವಿಚಾರ ಇಲ್ಲಿ ಹೇರಳವಾಗಿ ಬರುತ್ತದೆ. ಇವುಗಳ ಚರಿತ್ರೆಯನ್ನು ಪರಿಶೀಲಿಸಿದವರಿಗೆ ಇಲ್ಲಿ ಅಮೂಲ್ಯ ಸಾಮಗ್ರಿಗಳು ದೊರೆಯುತ್ತವೆ. ಇದರಲ್ಲಿ ಉಲ್ಲೇಖಿಸಿರುವಂತೆ ಕನ್ನಡದ ಹಿರಿಮೆ ಗರಿಮೆ ಎಷ್ಟಿತ್ತು ಎಂದರೆ, ಕನ್ನಡವು ಕಾವೇರಿಯಿಂದಂ ಆ ಗೋದಾವರಿವರಂ ಇರ್ದನಾಡು ಎನ್ನುವುದು ಪ್ರಸಿದ್ಧ ಉಕ್ತಿ. ಈ ಗ್ರಂಥದ ಭಾಷೆ ಹಳಗನ್ನಡವಷ್ಟೇ. ಈ ಹಳಗನ್ನಡವನ್ನು ಬಳಸಿದವರಿಗೆ ಪಳಗನ್ನಡವೆನಿಸಿ ಆ ಕಾಲಕ್ಕಾಗಲೇ ರೂಢಿ ತಪ್ಪುತ್ತಿದ್ದ ಪ್ರಾಚೀನತರವಾದ ಭಾಷಾರೂಪವೂ ಇದ್ದಿತ್ತೆಂದು, ಅಂದಿನ ಕನ್ನಡ ಮಾತಿನಲ್ಲಿ ಪ್ರಾಂತೀಯ ಭೇದಗಳು ಆಗಲೇ ಇದ್ದುವೆಂದು ಕವಿಯ ಹೇಳಿಕೆಯಿಂದ ಸ್ಪಷ್ಟವಾಗುತ್ತದೆ. ದೋಸೆಮನೆ ಗುಣದ ಓಲು ಉದ್ಭಾವಿಸಿ ಕನ್ನಡದೊಳಲ್ದು ಪೂರ್ವಾಚಾರ್ಯರ್, ದೇಸಿಯನೆ ನಿರಸಿ ಕಂಡ ಪ್ರಾಸಮನತಿಶಯಮಿದೆಂದು ಯತಿಯಂ ಮಿಕ್ಕರು ಎಂದು ಈತನು ಹೇಳಿ, ಕನ್ನಡದಲ್ಲಿ ಹಿಂದಿನಿಂದಲೂ ಕವಿಗಳು ಪ್ರಾಸವನ್ನು ಆಧರಿಸಿದ್ದನ್ನು, ಯತಿಯನ್ನು ಮೀರಿದ್ದನ್ನೂ ಉಲ್ಲೇಖಿಸುತ್ತಾನೆ. ಪ್ರಾಸಭೇದಗಳನ್ನು ಸವಿಸ್ತಾರವಾಗಿ ನಿರೂಪಿಸುತ್ತಾನೆ. ಈಚೆಗೆ ಅಪ್ರಚುರವಾದಂತಹ ಚಿತ್ತಾಣ ಬೆಂದೆಡೆ ಎಂಬ ಕಾವ್ಯ ಜಾತಿಗಳು ಆ ಕಾಲಕ್ಕೆ ಕನ್ನಡದಲ್ಲಿಯೇ ಇದ್ದುವೆಂದು ಕವಿರಾಜ ಮಾರ್ಗದಿಂದ ಗೊತ್ತಾಗುತ್ತದೆ. ಇವುಗಳ ಲಕ್ಷಣವೂ ಅಲ್ಲಿ ಉಕ್ತವಾಗಿದೆ. ಶ್ರೀ ವಿಜಯನು ತನ್ನ ಕವಿರಾಜ ಮಾರ್ಗದಲ್ಲಿ ಬಹುಮಟ್ಟಿಗೆ ದಂಡಿಯ ಕಾವ್ಯದರ್ಶನವನ್ನು, ಕೆಲವು ವಿಷಯಗಳಲ್ಲಿ ಭಾಮಹನನ್ನೂ ಅನುಸರಿಸಿದ್ದಾನೆ. ಆದರೂ ಅದನ್ನು ಅವನು ಅಂಧನಂತೆ ಅನುಸರಿಸದೆ ಸಂಸ್ಕೃತ ಕಾವ್ಯ ಲಕ್ಷಣವನ್ನು ಕನ್ನಡ ಜಾಯಮಾನಕ್ಕೆ ಹೊಂದಿಕೊಳ್ಳುವಂತೆ ಹೇಳುವುದರಲ್ಲಿ ತನ್ನ ಸ್ವತಂತ್ರ ದೃಷ್ಟಿಯನ್ನು ಅಮೋಘವಾಗಿ ಮೆರೆದಿದ್ದಾನೆ. ತನ್ನ ವೈಶಿಷ್ಟ್ಯವನ್ನು ಎಲ್ಲೆಲ್ಲೂ ಪ್ರಸ್ತಾಪಿಸಿದ್ದಾನೆ. ಕಾವ್ಯದೋಷಗಳ ವಿಚಾರವನ್ನು ದಂಡಿ ಕಾವ್ಯದರ್ಶನದ ಮೂರನೆಯ ಪರಿಚ್ಛೇದದಲ್ಲಿ ಅದರಲ್ಲೂ ಕಡೆಯಲ್ಲಿ ಕಿಂಚಿತ್ ಸ್ಪರ್ಶ ಮಾಡಿದ್ದಾನೆ. ಭಾಮಹನು ಕಾವ್ಯಾಲಂಕಾರದ ನಾಲ್ಕನೆಯ ಅಧ್ಯಾಯದಲ್ಲಿ ಅದನ್ನು ವಿಸ್ತಾರವಾಗಿಯೇ ವಿವೇಚಿಸಿದ್ದಾನೆ. ಶ್ರೀ ವಿಜಯನು ಈ ವಿಚಾರದಲ್ಲಿ ಭಾಮಹನನ್ನೇ ಅನುಸರಿಸಿದ್ದರೂ ಕೂಡ ದೋಷ ಪ್ರಕರಣವನ್ನು ಕಡೆಗೆ ಇರಿಸಿಕೊಳ್ಳದೆ ಗ್ರಂಥಾರಂಭದಲ್ಲಿಯೇ ಎತ್ತಿಕೊಂಡು ವಿಶೇಷ ಔಚಿತ್ಯವನ್ನು ತೋರಿದ್ದಾನೆ. ಪುರಾಣ ಕವಿಗಳ ಸಂತತಗತ ಮಾರ್ಗದದಿತ ದೋಷಗಳು ಚಿಂತಿಸಿ ಮತ್ತ ನರಿವುದಮಂ ಕೇಳುವಂ ಕೆಲವಂ ಪೇಳ್ವಂ ಎಂದು ಸಂಕಲ್ಪಿಸಿ ದೋಷ ಪ್ರಕರಣಕ್ಕೆ ಆದ್ಯತೆಯನ್ನು ಅಗ್ರಮಾನ್ಯತೆಯನ್ನು ಕೊಟ್ಟು ಅದನ್ನು ವಿಸ್ತಾರವಾಗಿ ಪ್ರತಿಪಾದಿಸಿರುವುದು ಕನ್ನಡ ಕಾವ್ಯ ಮೀಮಾಂಸೆಯ ಬೆಳವಣಿಗೆಗೆ, ಕನ್ನಡ ವ್ಯಾಕರಣ ನಿರ್ಮಾಣಕ್ಕೆ, ನಿರ್ದಿಷ್ಟ ಕನ್ನಡ ಕಾವ್ಯ ನಿರ್ಮಿತಿಗೆ ಅವನು ಹಾಕಿದಂತಹ ಒಂದು ಭದ್ರ ಬುನಾದಿ ಎಂದರೆ ತಪ್ಪಾಗಲಾರದು. ಒಟ್ಟಿನಲ್ಲಿ ಹೇಳಬೇಕೆಂದರೆ, ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯನ ಪ್ರತಿಭೆ ಬೆಳಗಿರುವುದು ಪ್ರಥಮ ಪರಿಚ್ಛೇದದಲ್ಲಿ. ಅದರಲ್ಲಿ ವಿಶೇಷವಾಗಿ ಈ ದೋಷಾದೋಷ ವಿಚಾರ ವಿಮರ್ಶೆಯಲ್ಲಿ ಅವನ ಸ್ನೋಪ್ರಜ್ಞೆಯ ಸ್ವತಂತ್ರ ವಿಚಾರಧಾರೆ ಮೆರೆದಿರುವುದು. ಇಲ್ಲಿ ಕನ್ನಡದ ಜೀವನಾಡಿಯನ್ನು ಹಿಡಿದು ತನ್ನ ಭಾಷಾ ಭೈಷಜವನ್ನು ಪ್ರಯೋಗಿಸಿರುವನು. ಕನ್ನಡದ ಆರೋಗ್ಯವನ್ನು ಕಾಪಾಡುವುದಕ್ಕೆ ಕವಿರಾಜ ಮಾರ್ಗದ ಮಾರ್ಗದರ್ಶನ ಇಂದಿಗೂ ಊರ್ಜಿತ ಎಂದು ವ್ಯಕ್ತಪಡುವುದು ಇಲ್ಲಿ. ಒಟ್ಟಿನಲ್ಲಿ ಕನ್ನಡ ಭಾಷೆಯ ಅಂತಸ್ತತ್ವವನ್ನು ಮರೆಯದೆ, ಸಂಸ್ಕೃತ ಆದರ್ಶಗಳ ಅಗತ್ಯವನ್ನು ತೃಣೀಕರಿಸದೆ ಮುಂದಿನ ಕವಿಗಳಿಗೂ ಲಾಕ್ಷಣಿಕರಿಗೂ ಮಾರ್ಗದರ್ಶನ ಮಾಡಿದ ಮಹಾಗ್ರಂಥವೇ ಕವಿರಾಜ ಮಾರ್ಗ.

ಬಹುಶಃ ನೃಪತುಂಗನ ಕಾಲಕ್ಕೆ ಕರ್ನಾಟಕ ಸಾಮ್ರಾಜ್ಯವು ಕಾವೇರಿಯಿಂದ ಗೋದಾವರಿವರಂ ಇರ್ಪನಾಡು ಎಂದಾಗದೆ ಇರ್ದನಾಡು ಎಂದೆನ್ನುವ ಮಟ್ಟಿಗೆ ತನ್ನ ಉತ್ತರದ ಸೀಮೆಯಿಂದ ಕಳೆಕ್ಕೆ ಸರಿದಿತ್ತು. ಇದರ ಕವಿಯ ಒಳಾರ್ಥವೆಂದರೆ ಈ ಕನ್ನಡವು ಅನ್ನತಕ್ಕಂತಹದು, ಕನ್ನಡದ ಕಂಪು ಇಂಪು ಸೊಂಪು ಕಾವೇರಿಯಿಂದ ಆ ಗೋದಾವರಿವರಂ ಇರ್ದನಾಡು, ಅದೇ ಕನ್ನಡ ನಾಡು, ಕರುನಾಡು. ಈ ನಡುವಣ ವಿಸ್ತೀರ್ಣ ಪ್ರದೇಶಗಳಲ್ಲಿ ಪ್ರಾಂತ್ಯಗಳಲ್ಲಿ ಜನಪದರು ಅಂದರೆ ದೇಸೀಯ ಜನರು ತಮ್ಮದೇ ಆದಂತಹ ಕನ್ನಡದ ಕಾವ್ಯಗಳ ಸೊಡರನ್ನು ಮೆರೆದಿದ್ದರು. ಅಷ್ಟೇ ಅಲ್ಲದೆ ಒಂದೊಂದು ದೇಶದ ವಿಭಾಗವು ತಮ್ಮದೇ ದೇಸೀಯ ಭಾಷೆಯ ಕಂಪನ್ನು ಸವಿಯುತ್ತಲಿದ್ದರು ಅನ್ನುವುದನ್ನು ನಿರೂಪಿಸುತ್ತಲಿದ್ದಾನೆ.

ಮಾರ್ಗದರ್ಶಕನು ಇಲ್ಲಿ ಕಾವೇರಿಯಿಂದ ಗೋದಾವರಿವರೆಗೂ ಕನ್ನಡದ ಬೆಳಕು ಹರಿಗಿತ್ತು ಎಂದು ಹೇಳಿದರೂ ಸಹ ನುಡಿದರೂ ಸಹ ಆತನು ಮುಖ್ಯವಾಗಿ ನಾಲ್ಕು ಪಟ್ಟಣಗಳ ಮಧ್ಯದೊಳಗಡೆ ಈ ಕನ್ನಡದ ಅಚ್ಚಗನ್ನಡವು ಜನರ ಜನಪದರ ಬಾಯಲ್ಲಿ ವಿರಾಜಿಸತಿಲಿತ್ತು ಎನ್ನುತ್ತಾನೆ. ಆ ನಾಲ್ಕು ನಾಡುಗಳೆಂದರೆ ಕಿಸುವಳಲ್ ಅಂದ್ರೆ ಈಗಿನ ಬಿಜಾಪುರ ಜಿಲ್ಲೆಯ ಪಟ್ಟದ ಕಲ್ಲನ್ನ ಆಗ ಕಿಸುವಳಲ್ ಎಂದು ಕರೆಯುತ್ತಿದ್ದರಂತೆ. ಆ ಕಿಸುವಳಲ್ ಅನ್ನತಕ್ಕಂತಹದು ಒಂದು ಪ್ರಾಂತವಾದರೆ ಕೂಪಡ ಅನ್ನತಕ್ಕಂತಹದು ಇದು. ಕೂಪಡ ಅಂತಂದರೆ ಈಗಿನ ಕೊಪ್ಪಳ. ಅನಂತರದಲ್ಲಿ ಪುಲಿಗೆರೆ ಎಂದರೆ ಈಗಿನ ಧಾರವಾಡ ಜಿಲ್ಲೆಯದಂತ ಲಕ್ಷೇಶ್ವರ ಅನ್ನಂತ ಏನು ಕರಿತೀವೋ ಅದನ್ನೇನೆ ಪುಲಿಗೆರೆ ಅನ್ನತಕ್ಕಂತಹದು. ಈ ಪುಲಿಗೆರೆ ಅನ್ನತಕ್ಕಂತಹ ಹೆಸರನ್ನಂತ ನಾವು ಪಂಪನ ಕಾವ್ಯಗಳಲ್ಲಿ ಬಹಳವಾಗಿ ಕೇಳಿ ಬರತಕ್ಕಂತಹ ಒಂದು ಹೆಸರಿದಾಗಿದೆ. ಉದಾಹರಣೆಗೆ ಒಂದು ಹೇಳ್ಬೋದು ಅಂತಂದ್ರೆ, ಪಂಪನ ಒಂದು ಉಕ್ತಿಯನ್ನು ಹೇಳ್ಬೋದು ಅಂತಂದ್ರೆ, ರಾಜಸಂಧಾನಿಯ ಪುಟವಹ ಸಾಜದ ಪುಲಿಗೆರೆಯ ತಿರುಳ ಕನ್ನಡದೊಳ್ ಎಂದು ತನ್ನ ಗ್ರಂಥವನ್ನು ಬರೆದಿರುವುದಾಗಿ ಹೇಳಿರುವ ಪಂಪನ ಉಕ್ತಿಯನ್ನ ನಾವು ಈ ಸಂದರ್ಭದಲ್ಲಿ ನಲಿಯಬಹುದು. ಮತ್ತೆ ಒಕ್ಕುಂದ ಅಂತಂದ್ರೆ, ಒಕ್ಕುಂದ ಅಂದ್ರೆ ಈಗಿನ ಬೆಳಗಾವಿ ಜಿಲ್ಲೆಯಲ್ಲಿರತಕ್ಕಂತಹ ಒಕ್ಕುಂದ. ಅಚ್ಚ ಕನ್ನಡದ ಕನ್ನಡ ನಾಡಿನ ಜೀವಾಳವೇ ಇವೆಲ್ಲವೂ ಆಗಿದ್ದವು. ಕನ್ನಡತೆ ತಿಳು ತೀಳುತ್ತಲಿದ್ದು ಈ ನಾಡಿನ ಮಧ್ಯಭಾಗಗಳಲ್ಲಿ ಅಚ್ಚ ಕನ್ನಡದ ಚೊಕ್ಕನುಡಿಯನ್ನು ನಾವು ಈಗಲೂ ಈ ಪ್ರಾಂತಗಳಲ್ಲಿ ಕಾಣಬಹುದಾಗಿದೆ. ಈ ಅಂಶವನ್ನು ಮಾರ್ಗಕಾರ ನಿರೂಪಿಸುತ್ತಿದ್ದಾನೆ. ಹೀಗೆ ಈ ಕನ್ನಡದ ಕಂಪು ಅನ್ನತಕ್ಕಂಥದ್ದು ಹೇಗೆ ಪ್ರಾಂತ ಪ್ರಾಂತಗಳಲ್ಲಿ ಹೊಸ ಹೊಸದಾಗಿ ಬೇರೆ ಬೇರೆ ರೀತಿಯ ಅಲೆಗೆ ಹರಿದು ಹಂಚು ಹೋಗಿತ್ತೋ ಅದನ್ನ ನಾವು ಇಂದಿಗೂ ಸಹ ಈಗಲೂ ಕಾಣುತ್ತಿದ್ದೇವೆ. ಒಂದೆಡೆ ಇದು ಬೆಳಗಾವಿ, ಮಹಾರಾಷ್ಟ್ರದ್ದು ಕಾಸರಗೋಡು, ಕೇರಳದ್ದು ಅನ್ನತಕ್ಕಂತಹ ಒಂದು ಭಾವವನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಆಗಿನ ಕಾಲದಲ್ಲಿ, ರಾಷ್ಟ್ರಕೂಟರ ಕಾಲದಲ್ಲಿ ಇವೆಲ್ಲವೂ ಸಹ ಕರ್ನಾಟಕದಲ್ಲೇ ವಿಲೀನವಾಗಿದ್ದಿದ್ದು ಅನ್ನತಕ್ಕಂತಹ ಅಂಶವನ್ನ ನಾವು ಮಾರ್ಗಕಾರನ ಒಂದು ಕೆಲವೊಂದೊಂದು ಪದ್ಯಗಳಿಂದಲೂ ಸಹ ಅರಿಯಬಹುದಾಗಿದೆ.

ಈ ಒಂದು ಪದ್ಯದಲ್ಲಿ ಶ್ರೀ ವಿಜಯ ಕವಿವರ್ಯನು ಕನ್ನಡ ನಾಡಿನ ಜನಗಳ ಸಹಜವಾದ ಸಾಹಿತ್ಯ ನಿಪುಣತೆಯನ್ನು ಶ್ಲಾಘಿಸುತ್ತಾನೆ. ಕನ್ನಡ ನಾಡವರ ನುಡಿ ಬಲ್ಮೆಯನ್ನು ಸಾಮರ್ಥ್ಯವನ್ನು ಕುರಿತು ಶ್ರೀ ವಿಜಯ ಅಭಿಮಾನದ ಮಾತುಗಳನ್ನೇ ಆಡುತ್ತಾನೆ. ಕೆಲವರಿಗೆ ಕಾವ್ಯದಲ್ಲಿರತಕ್ಕಂತಹ ಪದಗಳ ಉಚ್ಚಾರಣೆ ತಿಳಿದಿತ್ತು, ಅದನ್ನು ಹೇಗೆ ಉಚ್ಚಾರಣೆ ಮಾಡಬೇಕು, ಇಲ್ಲೇ ನಿಲ್ಲಿಸ್ಬೇಕು ಅನ್ನೋದು ತಿಳಿದಿತ್ತು, ಅದನ್ನು ಮಾಡ್ತಾ ಇದ್ರು. ಆದರೆ ಅದನ್ನ ಓದಿ ಅರ್ಥ ಮಾಡಿಕೊಳ್ಳತಕ್ಕಂತಹ ಸಾಮರ್ಥ್ಯ ಅನ್ನತಕ್ಕಂತಹದ್ದು ಅವರಿಗಿರ್ಲಿಲ್ಲ. ಕೇವಲ ಪದಗಳ ಉಚ್ಚಾರಣೆ ಮಾತ್ರ ಅವ್ರಿಗೆ ತಿಳಿದಿತ್ತು. ಆದರೆ ಆ ನುಡಿಯ ಬಗ್ಗೆ ಅವರಿಗಿದ್ದಂತಹ ಅಭಿಮಾನ ಅನ್ನತಕ್ಕಂತಹದ್ದು ಅಪಾರವಾದದ್ದು. ಕೆಲವು ಪಂಡಿತರು ಒಂದೊಂದು ಪದವನ್ನು ಓದದಿದ್ದರೂ ಸಹ ಆ ಕಾವ್ಯದ ಪ್ರಯೋಜನವನ್ನ ತಿಳಿದು ಪರಿಣಿತರಾಗಿರ್ತಾರೆ, ಮಹಾಕೋವಿದರಾಗಿರ್ತಾರೆ. ಉದಾಹರಣೆಗೆ ನಾವು ಕಂಡ ಹಾಗೆ ಹಿಂದೆಲ್ಲ ತಪ್ಪದೆ ಪ್ರತಿದಿನ ಸಾಯಂಕಾಲ ಮನೆಗಳಲ್ಲಿ ಅಥವಾ ಗುಡಿ ಗೋಪುರಗಳಲ್ಲಿ ಹಳ್ಳಿಯ ಪ್ರಮುಖ ಸ್ಥಳಗಳಲ್ಲಿ ಈ ಕಾವ್ಯವಾಚನವು ನಡೆಯುತ್ತಲಿತ್ತು. ಎಷ್ಟೋ ಜನರು ಆ ಕಾವ್ಯವನ್ನು ಅಭ್ಯಸಿಸದಿದ್ದರೂ ಸಹ ಗಮಕಿಯ ವಾಚನದಿಂದ ವ್ಯಾಖ್ಯಾನಗಳಿಂದ ರಸಾನುಭೂತಿಯನ್ನು ಹೊಂದಿ ಮುಂದಿನ ಕಾವ್ಯ ಶ್ರವಣಕ್ಕಾಗಿ ಹಾತೊರೆಯುತ್ತಿದ್ದರು. ಜೊತೆಗೆ ಲೀಲಾಜಾಲವಾಗಿ ಆ ಕಾವ್ಯದಲ್ಲಿ ಬರತಕ್ಕಂತಹ ರಸಘಟ್ಟಗಳನ್ನ ಮತ್ತೊಬ್ಬರಿಗೆ ವರ್ಣಿಸುತ್ತಲಿದ್ದರು. ಆ ಸಹೃದಯರಲ್ಲಿ ಎಷ್ಟೊಂದು ಜನ ಅನಕ್ಷರಸ್ಥರಿದ್ದರೂ ಸಹ ಅವರು ಆ ಕಾವ್ಯಾಸಕ್ತಿಗೆ ಏನು ಕುಂದು ಅನ್ನತಕ್ಕಂತಹದು ಬಂದಿರಲಿಲ್ಲ. ಅವರ ಕಾವ್ಯಾಸಕ್ತಿಯ ಮೇರೆ ಎನ್ನತಕ್ಕಂತಹದು ಇನ್ನೂ ಮೀರಿತ್ತು. ಆ ಹೆಮ್ಮೆಯ ಛಾಯೆಯನ್ನೇ ಇಲ್ಲಿ ಕವಿಯು ಬಿಂಬಿಸುತ್ತಿದ್ದಾನೆ ಎಂದು ನನ್ನ ಒಂದು ಅಭಿಪ್ರಾಯ.

ಕಾವ್ಯದಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂತಹ ಕೆಲವು ಪಂಡಿತರು ಪಾಮರರೂ ಇದ್ದರು. ಇನ್ನು ಆ ಆಸಕ್ತವಂತರು ಪಂಡಿತರು ಇವರನ್ನು ಬಿಟ್ಟು ಇನ್ನೂ ಕೆಲವರಿದ್ದಾರೆ. ಅವರು ಹೇಗಿದ್ರಪ್ಪ ಅಂತಂದ್ರೆ, ಅವರು ತಮ್ಮ ತಮ್ಮ ನುಡಿಯೊಳಗೆ ಜಾಣರು, ತಮ್ಮ ನುಡಿಗಟ್ಟು ಏನಿತ್ತೋ ಅದರಲ್ಲಿ ಅವರು ಜಾಣರು. ಆದ್ರೆ ಇವೆಲ್ಲಕ್ಕಿಂತಲೂ ಮೀರಿ ಇದ್ದಂತಹ ಒಂದು ಅಂಶವೆಂದರೆ, ಇನ್ನೂ ಸರಿಯಾಗಿ ಮಾತು ಬಾರದಂತಹ ಸಣ್ಣ ಮಕ್ಕಳು, ಅದರಲ್ಲೂ ಮಾತು ಬಾರದ ಮೂಗರೋಪಾದಿಯಲ್ಲಿದ್ದಂತಹ ಮಕ್ಕಳು ಸಹ ಕಾವ್ಯಾಸಕ್ತಿಯನ್ನು ಹೊಂದಿದ್ರಂತೆ. ಹೊಂದು ಅವುಗಳ ಬಗ್ಗೆ ಅದು ಏನು ತಿಳಿತಿತ್ತೋ ತಿಳಿತಿರ್ಲಿಲ್ವೋ ಆ ಮುಗ್ಧ ಮಕ್ಕಳಿಗೆ ಗೊತ್ತಿಲ್ಲ. ಆದರೂ ಸಹ ಅವರೇನ್ ಮಾಡ್ತಾ ಇದ್ರು, ಆ ಕಾವ್ಯದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಲಿದ್ದರು. ಎಂದರೆ ಆ ಕನ್ನಡದ ನುಡಿಗಟ್ಟಿನ ಹಿರಿಮೆ ಎಷ್ಟಿರ ಮಟ್ಟಿಗೆ ಇತ್ತಿತು, ಆ ಮಕ್ಕಳು ಅದರ ಬಗ್ಗೆ ಕಾವ್ಯದ ಬಗ್ಗೆ ವಿವೇಕದ ಮಾತುಗಳನ್ನು ಆಡುತ್ತಿದ್ದರು ಎಂದರೆ ಕಾವ್ಯದ ಮಹಿಮೆ ಎಂತಿದ್ದಿತು. ಇನ್ನು ಬುದ್ಧಿವಂತರಲ್ಲದವರು ಕೂಡ ಕಾವ್ಯದ ಪ್ರಯೋಜನವನ್ನು ತಿಳಿದು ಕಾವ್ಯಾಸಕ್ತಿಯ ಬಗ್ಗೆ ಪ್ರತಿಜ್ಞೆಯನ್ನು ಹೊಂದಿದವನು ಕೂಡ ಕಾವ್ಯದಲ್ಲಿ ಅವುಗಳ ರಚನಾ ವೈಖರಿಯಲ್ಲಿ ಅವಗುಣಗಳು ಅಂದರೆ ಗುಣದೋಷಗಳು ಕಂಡು ಬಂದರೂ ಸಹ ಅದನ್ನು ಅಲಕ್ಷಿಸುತ್ತಲಿರಲಿಲ್ಲ. ಅದಕ್ಕೆ ಬದಲಾಗಿ ಆ ಕೃತಿಯನ್ನು ಹಿಡಿದು ಪರಾಮರ್ಶಿಸಿ ವಿಮರ್ಶಿಸುವರು. ಇದರಿಂದ ಕನ್ನಡ ನಾಡವರ ಪ್ರಾಂತ್ಯ ಭೇದ ಏನೇ ಇದ್ದರೂ ಕನ್ನಡ ನಾಡವರ ಕಾವ್ಯ ಪ್ರಜ್ಞೆ, ಸಹೃದಯತೆ, ಕಾವ್ಯ ವಿಮರ್ಶನಾ ಸಾಮರ್ಥ್ಯ ಎಲ್ಲಕ್ಕಿಂತ ಮಿಗಿಲಾಗಿ ಕನ್ನಡ ಭಾಷೆಯ ಬಗ್ಗೆ ಇದ್ದಂತಹ ಕಳಕಳಿ ಎಂತಹದು ಎನ್ನುವುದು ನಮಗೆ ವ್ಯಕ್ತವಾಗುತ್ತದೆ. ಆ ಕಾಲದ ಆ ಜನರನ್ನು ನೋಡಿ ಇಂದು ನಾವು ಕನ್ನಡದ ಕಳಕಳಿಯ ಬಗ್ಗೆ ನಿಜವಾಗಿಯೂ ಯೋಚಿಸಬೇಕಾಗಿದೆ ಅಂತ ಅನ್ಸುತ್ತೆ.

ಸಂಸ್ಕೃತ ಪ್ರಾಕೃತಕ್ಕೆ ಇದ್ದಂತಹ ಒಂದು ಹಿರಿಮೆಯನ್ನ ಕವಿಯು ಇಲ್ಲಿ ಹೇಳುತ್ತಿದ್ದಾನೆ. ಸಕ್ಕದ ಎಂದರೆ ಸಂಸ್ಕೃತ, ಪಾಗದ ಎಂದರೆ ಪ್ರಾಕೃತ. ಇವುಗಳಲ್ಲಿರುವಂತೆ ನಿಶ್ಚಯವಾಗಿ ಕಾವ್ಯಕ್ಕೆ ಒಪ್ಪುವಂತಹ ಲಕ್ಷ್ಯ ಲಕ್ಷಣಗಳನ್ನ ಹೇಳು ಮೊದಲು, ಹೇಳಿ ಅನಂತರದಲ್ಲಿ ಇದನ್ನ ಕನ್ನಡದ ಕಾವ್ಯಕ್ಕೆ ಒಂದು ಹಿರಿಮೆಯನ್ನು ತನ್ನಿ ಎನ್ನುತ್ತಾನೆ. ಏಕೆಂದರೆ ಈ ಸಂಸ್ಕೃತ ಮತ್ತು ಪ್ರಾಕೃತ ಇವೆರಡಕ್ಕೂ ಸಹ ಲಕ್ಷ ಲಕ್ಷಣ ಗ್ರಂಥಗಳಿಂದಲೇ ಒಂದು ನಿರ್ದಿಷ್ಟವಾದಂತಹ ಬೆಲೆ

ಹೇಳತಕ್ಕಂತಹದು ಬಂದಿತ್ತು. ಹಾಗಾಗಿ ಇಲ್ಲಿ ಮಾರ್ಗಕಾರರ ಅಭಿಪ್ರಾಯ ಬಹುಶಃ ಹೀಗಿದ್ದಿರಬಹುದು. ಪ್ರಾಚೀನವಾದಂತಹ ಸಂಸ್ಕೃತ ಪ್ರಾಕೃತ ಸಾಹಿತ್ಯಗಳಲ್ಲಾದರೆ ಅದರ ವೈಶಿಷ್ಟ್ಯವೇ ಬೇರೆ. ಅವುಗಳಲ್ಲಿ ಲಕ್ಷ ಗ್ರಂಥಗಳಿರುವಂತೆ ಲಕ್ಷಣ ಗ್ರಂಥಗಳೂ ಸಹ ಬೇಕಾದಷ್ಟಿವೆ. ಹಿಂದಿನ ಆ ಪೂರ್ವಾಚಾರ್ಯರಿಂದ ರಚಿತವಾದ ಆ ಲಕ್ಷ ಲಕ್ಷಣ ಪ್ರಬಂಧಗಳಿಂದಾಗಿ ಸಂಸ್ಕೃತ ಪ್ರಾಕೃತ ಸ್ವರೂಪವು ಒಂದು ರೀತಿಯಾಗಿ ಪ್ರಪಂಚದಲ್ಲೇ ಮುಗಿಲು ಮುಟ್ಟಿದಂತಹ ಭಾಷೆಯಾಗಿದ್ದವು. ಅವು ಸುಗಮವಾದಿ ಹಾದಿಯಲ್ಲಿ ಮುನ್ನಡೆತೋ ಇದ್ದವು. ಹೀಗಾಗಿ ಕನ್ನಡಕ್ಕೂ ಸಹ ಈ ಲಕ್ಷ ಲಕ್ಷಣಗಳು ಬೇಕೇ ಬೇಕು ಎನ್ನ ಅಭಿಪ್ರಾಯವನ್ನ ಇಲ್ಲಿ ಮಾರ್ಗಕಾರನು ಸೂಚಿಸುತ್ತಿದ್ದಾನೆ. ಅಷ್ಟೇ ಅಲ್ಲದೆ ಕನ್ನಡದಲ್ಲಿ ಆಗಿನ ಕಾಲದಲ್ಲಿ, ಅಂದರೆ ಬಹುಶಃ ಕವಿವರ್ಯನ ಕಾಲದಲ್ಲಿ, ಅದರಲ್ಲೂ ನಮ್ಮ ನೃಪತುಂಗನ ಕಾಲದಲ್ಲಿ ಸಂಸ್ಕೃತ ಕೋವಿದರಂತಹ ಉಪಾಧ್ಯಾಯರ ಕೊರತೆ ಇತ್ತು ಎಂದು ಕಾಣುತ್ತದೆ ಕನ್ನಡದಲ್ಲಿ. ಏಕೆಂದರೆ ಅವರಿವರನ್ನಾದರೂ ಕೇಳಿ ತಿಳಿದು ಕಾವ್ಯ ಲಕ್ಷಣವನ್ನು ಬಲ್ಲವರು ಕನ್ನಡದಲ್ಲಿ ಇರಲಿಲ್ಲವಂತೆ. ಅದನ್ನೇ ಕವಿಯು ಈ ಪದ್ಯದಲ್ಲಿ ಹೇಳುತ್ತಾ ಇದ್ದಾನೆ. ಅಂತಂದ್ರೆ ಕಾವ್ಯ ಲಕ್ಷಣವನ್ನು ಬಲ್ಲವರು ಕನ್ನಡದಲ್ಲಿ ಇರಲಿಲ್ಲ, ಕನ್ನಡದ ಓಜರು ಅಂತಂದ್ರೆ ಉಪಾಧ್ಯಾಯರು ಅವರಷ್ಟು ಬಲ್ಲಿದರಾಗಿರ್ಲಿಲ್ಲ, ಅವರು ಅಷ್ಟೊಂದು ಬುದ್ಧಿವಂತರಾಗಿರ್ಲಿಲ್ಲ ಸಂಸ್ಕೃತ ಪ್ರಾಜ್ಞರಂತೆ. ಅದನ್ನೇ ಕವಿ ಪದ್ಯದಲ್ಲಿ ಹೇಳ್ತಾನೆ. ಒಂದು ಭಿಕ್ಷೆ ಬೇಡಿ ನೀನು ಬಟ್ಟೆಯನ್ನು ಸಂಪಾದಿಸ್ಕೋ ಅಂತಂದ್ರೆ, ನೀನು ಬಟ್ಟೆಯನ್ನು ಭಿಕ್ಷೆ ಬೇಡಿ ಸಂಪಾದಿಸ್ಕೋ ಅಂತಂದ್ರೆ ನೀನು ಭಿಕ್ಷೆಯನ್ನು ಬೇಡಲೇಬೇಕು. ಹಾಗಾಗಿ ಕಾವ್ಯಕ್ಕೆ ಲಕ್ಷ ಲಕ್ಷಣಗಳನ್ನ ತಿಳಿಯಬೇಕೆಂದ್ರೆ ಅವರಿವರನ್ನ ಕಾಡಿ ಬೇಡಿ ತಿಳಿದುಕೊಳ್ಳಬೇಕು. ಆದರೆ ಯಾರನ್ನು ಕೇಳಿ ತಿಳಿಯುವುದು, ತಿಳಿ ಹೇಳುವಂತವರು ಸಿಗುವುದು ಬಹಳ ಕಷ್ಟ. ಏಕೆಂದರೆ ಕನ್ನಡ ವಿಷಯದಲ್ಲಿ ಲಕ್ಷಣ ತಜ್ಞರಲ್ಲದ ಸಾಮಾನ್ಯ ಜನರು ಒಂದೆಡೆಯಾದರೆ ಉಪಾಧ್ಯಾಯರ ಕೊರತೆ ಇನ್ನೊಂದೆಡೆ. ಈ ಓಜರ್ಗಳು ಪರಮಾಚಾರ್ಯರ ಓಲ್ ಸಂಸ್ಕೃತ ಪ್ರಾಕೃತಗಳಲ್ಲಿ ಶ್ರೇಷ್ಠವಾದ ಲಕ್ಷಣಜ್ಞರ ಹಾಗೆ ಕನ್ನಡದ ಆಚಾರ್ಯರ ನಿಶ್ಚಿತ ಜ್ಞಾನವನ್ನು ಹೊಂದಿರತಕ್ಕಂತಹವರು ಇರಲಿಲ್ಲ. ಹಾಗಾಗಿ ಎಲ್ಲಿ ಯಾರನ್ನು ಕೇಳಿ ತಿಳಿಯಬೇಕು ಎನ್ನುವುದು ಕವಿಯ ಒಂದು ಕಳಕಳಿಯ ನುಡಿಯಾಗಿದೆ.

ಹೀಗೆ ಲಕ್ಷ ಲಕ್ಷಣಗಳಿಲ್ಲದ ಕಾವ್ಯ ಗುಣ ದೋಷಗಳನ್ನು ಕೇವಲ ಅವಗಡಿಸಿದರೆ ಸಾಲದರು. ಏಕೆಂದರೆ ತೂಗುಯ್ಯಾಲೆಯಾಡತಕ್ಕಂತಹ ಮನಸ್ಸಿಗೆ ಯಾವುದೂ ನಿಶ್ಚಿತವಾಗಿ ತಿಳಿಯುವುದಿಲ್ಲ. ಯಾವ ರೀತಿ ಅಂತಂದ್ರೆ, ತೂಗುಯ್ಯಾಲೆಯಾಡತಕ್ಕಂತಹ ಕಣ್ಣಿಗೆ ಯಾವುದೂ ಸ್ಪಷ್ಟವಾಗಿ ಕಾಣ್ಬರುವುದಿಲ್ಲವೋ ಅದೇ ರೀತಿಯಲ್ಲಿ. ಹಾಗಾಗಿ ತೂಗುಯ್ಯಾಲೆಯಾಡುವ ನಯನದಿಂದ ಕಾವ್ಯವನ್ನು ಪರಾಮರ್ಶಿಸಿದರೆ ಅದು ಕಕ್ಕಕ್ಕೆ ಸಮಾನವಾಗಿ ಕಾಣ್ಬರುತ್ತದೆ. ಅದೇ ಸವಿಳಾಸದಿಂದ ಅತಿತೋದಿ ತಿಳಿದರೆ ಕಾವ್ಯ ದೋಷ ನಿವಾರಣೆಯಾಗಬಹುದು. ಆ ನಿಟ್ಟಿನಲ್ಲಿ ಪಾರದರ್ಶಕ ನಿಲುವು ಸಹ ಉಂಟಾಗಬಹುದು. ಏನಾದರೂ ಹೊಸ ಹೊಸದಾದಂತಹ ಅಭಿಪ್ರಾಯಗಳು ಮೂಡಬಹುದು. ಆದ್ದರಿಂದ ಅದನ್ನು ಅಲಕ್ಷಿಸದೆ ಆ ಕಾವ್ಯವನ್ನು ಅಹಂಕಾರದಿಂದ, ದರ್ಪ ದುಮ್ಮಾನದ ಮಾತುಗಳಿಂದ ಕಾವ್ಯಗಳನ್ನು ದೂಷಣೆ ಮಾಡದೆ ಅದಕ್ಕೆ ಬದಲಾಗಿ ಅದನ್ನು ಚೆನ್ನಾಗಿ ಮಂಥನಗೊಳಿಸಬೇಕು. ಹೇಗೆಂದರೆ, ಸಾಮಾನ್ಯವಾಗಿ ನಾವು ಕಂಡಾಗೆ ಹಾಲಿನಲ್ಲಿ ನೀರಿನ ಅಂಶದ ದೋಷವಿರುತ್ತದೆ. ಆ ದೋಷ ನಿವಾರಣೆಗಾಗಿ ಹಾಲನ್ನು ಚೆನ್ನಾಗಿ ಕಾಯಿಸಿ ನೀರಿನ ಅಂಶದ ದೋಷವನ್ನು ಹೋಗಲಾಡಿಸಿ ಗಟ್ಟಿಯ ಹಾಲು ಸಿಗುವಂತೆ ಮಾಡುವವೋ ಈ ಕಾವ್ಯದ ದೋಷಗಳನ್ನು ನಿವಾರಿಸಿ ಹೇಳುವುದೇ ನೃಪತುಂಗನ ಮಾರ್ಗವಾಗಿದೆ. ನೃಪತುಂಗನ ಆಸ್ಥಾನದ

ಪಂಡಿತರಿಗೆ ಸಹಾಯಕನಾಗುತ್ತಾನೆ, ಮಾರ್ಗ ಸೂಚಕನಾಗುತ್ತಾನೆ, ಕಾವ್ಯದ ದೋಷಾದೋಷ ನಿವಾರಣೆಯ ಅಗತ್ಯೆಯನ್ನು ಎತ್ತಿ ಸಾರುತ್ತಾನೆ. ಏಕೆಂತಂದರೆ ಸ್ವತಃ ಪಂಡಿತನಾಗಿದ್ದಂತಹ, ಸಂಸ್ಕೃತ ಕನ್ನಡಗಳಲ್ಲಿ ಪಂಡಿತನಾಗಿದ್ದಂತಹ ನೃಪತುಂಗ ಮಹಾರಾಜನು ಎಲ್ಲ ಕಾವ್ಯಗಳನ್ನೂ ಸಹ ಓದಿ ಹಿಂದಿನ ಕಾವ್ಯಗಳಲ್ಲೂ ಸಹ ಏನಾದರೂ ಲೋಪ ದೋಷಗಳಿದ್ದರೆ ಅದನ್ನು ಎತ್ತಿ ತೋರಿಸಿ ಅದನ್ನು ಹೇಗೆ ಸರಿ ಮಾಡಬೇಕು ಎನ್ನುವ ಅಂಶವನ್ನು ತಿಳಿದಂತಹ ಮಾರ್ಗದರ್ಶಕಾರನಾಗಿದ್ದ. ಹಾಗಾಗಿ ಆ ನೃಪತುಂಗನು ಆಸ್ಥಾನದ ಪಂಡಿತರಿಗೆ ಒಂದು ರೀತಿಯ ಸಹಾಯ ಹಸ್ತವನ್ನು ನೀಡುವ ಪಾದಿಯಲ್ಲಿ ಕಾಮಧೇನುವಿನಂತೆ ಇದ್ದಾನೆ.

ಕಾಣದಂತೆನೂ ಕಣ್ಗಳ್ ತಮ್ಮ ಕಾಡಿಗೆ ಎಂಬ ಲೋಕಾನುಭವ ಪೂರ್ಣವಾದ ಕವಿಯ ದೃಷ್ಟಾಂತ ವಾಕ್ಯದ ಹೋಲಿಕೆಯು ಶಾಸ್ತ್ರ ಮಾರ್ಗದ ದೀರ್ಘ ಪ್ರಮಾಣದಲ್ಲಿ ಅಲ್ಲಲ್ಲಿ ಕಣ್ಣಿಗೆ ಬೀಳುವ ಕಮಲಾಕರಗಳಂತೆ ಬೇಸರವನ್ನು ನೀಗಿಸುತ್ತದೆ. ನಮ್ಮ ಕಾವ್ಯದ ದೋಷ ನಮಗೆ ಕಾಣ್ಬರುವುದಿಲ್ಲ, ಅದಕ್ಕೆ ಮಾರ್ಗಕಾರ ಒಂದು ದೃಷ್ಟಾಂತವನ್ನು ಕೊಡುತ್ತಿದ್ದಾನೆ. ನಾವು ನಮ್ಮ ಕಣ್ಣಿಗೆ ಹಚ್ಚಿದ ಕಾಡಿಗೆಯು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಅದನ್ನು ನಾವು ಕಾಣಬೇಕಾದರೆ ದರ್ಪಣದ ಬಳಿ ಹೋಗಿ ನಿಂತು ನೋಡಿಕೊಳ್ಳಬೇಕು, ಇಲ್ಲವೇ ಅದು ಬೇರೆಯವರ ದೃಷ್ಟಿಗೆ ಗೋಚರವಾಗಬೇಕು. ಅಂತೆಯೇ ಎಲ್ಲವನ್ನು ತಿಳಿದಂತಹ ಪರಂಗಿತ ಜ್ಞಾನವನ್ನು ತಿಳಿದವನು ತನ್ನ ಕಾವ್ಯ ರಚನೆಯನ್ನು ಪರರಿಂದ ಓದಿಸಿ ಅದರಲ್ಲಿರುವಂತಹ ಲೋಪ ದೋಷಗಳನ್ನು ಲಕ್ಷ್ಯ ಲಕ್ಷಣ ವಿವೇಚನೆಗಳನ್ನು ಅರಿತುಕೊಳ್ಳುವನು. ನಾವು ಮಾಡಿದ್ದು ಓದಿದ್ದು ಬರೆದದ್ದು ಎಲ್ಲವೂ ಚಂದವೇ, ಆದರೆ ಅದರ ಸರಿತಪ್ಪು ಎಂದು ನಿರ್ದೇಶಿಸುವ ನಮಗಿಂತಲೂ ಮಿಗಿಲಾದ ಪರಿಣಿತನೊಬ್ಬನಿರುತ್ತಾನೆ ಎಂದು ನಾವು ಅರಿಯಬೇಕು. ಏಕೆಂದರೆ ನಮ್ಮ ಬೆನ್ನು ನಮಗೆ ಕಾಣುವುದಿಲ್ಲ ಅಲ್ಲವೇ. ಹಾಗೆಯೇ ಕಾವ್ಯವು ಸಹ ಒಬ್ಬನಿಗೆ ಸಹಜ ಶುದ್ಧವಾಗಿ ಕಂಡದ್ದು ಮಗದೋರ್ವ ಪಂಡಿತನಿಗೆ ಅದರಲ್ಲಿ ಲೋಪದೋಷಗಳು ಕಂಡು ಅದನ್ನು ಆತ ಸರಿಪಡಿಸಬಹುದು. ಹಾಗಾಗಿ ತನ್ನ ಕಾವ್ಯದ ಬಗ್ಗೆ ತಾನೇ ಹೆಮ್ಮೆ ಪಡದೆ ಮತ್ತವರಿಂದ ಪರಾಮರ್ಶಿಸಬೇಕು ಎನ್ನುವ ಅಂಶವನ್ನು ಸೂಚಿಸುತ್ತಲಿದ್ದಾನೆ ಮಾರ್ಗದರ್ಶಕಾರ.

ಈ ನುಡಿಗಟ್ಟಿನಲ್ಲಿ ಕವಿಯು ಆತನು ಆಗಿನ ಕಾಲದಲ್ಲಿದ್ದ ಕನ್ನಡದ ಶೋಚನೀಯ ಪರಿಸ್ಥಿತಿಯನ್ನು ಕಳಕಳೆಯಿಂದ ನಿರೂಪಿಸುತ್ತಿದ್ದಾನೆ. ಕರುನಾಡಿನಲ್ಲಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯ ದೇಸೀಯ ಭಾಷೆಗಳು ಪ್ರಚುರದಲ್ಲಿದ್ದುವಷ್ಟೇ, ಕನ್ನಡದಲ್ಲಿ ಈಗ ಮೈಸೂರು ಕನ್ನಡ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಎನ್ನುವಂತೆ ಸ್ಥೂಲವಾಗಿ, ಅಂದರೆ ವಿಶೇಷ ಆಡು ಮಾತಿನಲ್ಲಿ ನಾವು ಬಳಸುವಂತೆ, ಬಹುಶಃ ರಾಷ್ಟ್ರಕೂಟರ ಆಳ್ವಿಕೆಯ ಸಮಯದಲ್ಲಿ, ಅದರಲ್ಲೂ ನೃಪತುಂಗನ ಕಾಲದಲ್ಲಿಯೂ ಕೆಲವು ಪ್ರಾದೇಶಿಕ ಲಕ್ಷಣಗಳುಳ್ಳ ಕನ್ನಡಗಳು ಇದ್ದಿರಬೇಕೆಂದು. ಅವುಗಳು ದೇಶಿ ಎಂದರೆ ಪ್ರಾದೇಶಿಕ ವೈಲಕ್ಷಣ ಬೇರೆ ಬೇರೆಯಾಗಿದ್ದಿರಬೇಕು. ಒಂದು ಪ್ರಾಂತದಲ್ಲಿ ನಿರ್ದಿಷ್ಟವೆನಿಸಿದ ಭಾಷಾ ಪ್ರಯೋಗ ಇನ್ನೊಂದರಲ್ಲಿ ದೋಷವಾಗಿ ಕಾಣುತ್ತಲಿದ್ದಿರಬೇಕು. ಹೀಗೆ ಸರ್ವೇ ಸಾಮಾನ್ಯವಾದ ದೋಷಗಳು

0: ಹಾಗೂ ಪ್ರಾಂತ ಭೇದಗಳಿಂದ ಸಂಜಿನಿಸುತ್ತಿದ್ದ ದೋಷಗಳು ಇವೆಲ್ಲ ಕೂಡಿ ದೋಷ ಪ್ರಮಾಣ ಅಪರಿಮಿತವಾಗಿದ್ದಿರಬೇಕು. ಅದು ಎಷ್ಟರ ಮಟ್ಟಿಗೆ ಅವಗಣಿತವಾಗಿದ್ದಿತೆಂದರೆ ಸಾವಿರ ನಾಲಿಗೆಯುಳ್ಳಂತಹ ವಾಸುಕಿಯು ಅಂದರೆ ಆದಿಶೇಷನು ಸಹ ಅರಿಯಲಾರದೆ ಬೇಸರಿಸುವ ಮಟ್ಟಿಗೆ ದೋಷಗಳು ತುಂಬಿಕೊಂಡಿದ್ದವಂತೆ. ಇಂದು ಮಾರ್ಗಕಾರ ಇದನ್ನು ಉತ್ಪ್ರೇಕ್ಷಿಸಿ ಹೇಳುವ ಮಟ್ಟಿಗೆ ಕನ್ನಡದ ಪರಿಸ್ಥಿತಿ ಶೋಚನೀಯವಾಗಿತ್ತು ಎನ್ನುತ್ತಾನೆ. ಇಲ್ಲಿ ಕವಿಯು ಏನನ್ನು ಉದ್ಭಾಸಿಸಿದ್ದಾನೆ ಅಂದರೆ ಪ್ರಕಾಶಿಸಿದ್ದಾನೆ ಎಂದರೆ, ಹೇಗೆ ಪ್ರಪಂಚದಲ್ಲಿ ಎಲ್ಲ ಭಾಷೆಗಳಲ್ಲಿಯೂ ಪ್ರಾದೇಶಿಕ ವ್ಯತ್ಯಾಸಗಳು ಇದ್ದವೋ ಅಂತೆಯೇ ಈ ಕನ್ನಡದಲ್ಲೂ ನೃಪತುಂಗನ ಕಾಲದಲ್ಲೂ ಇತ್ತು ಎನ್ನುವ ಅಂಶವನ್ನು ಒಟ್ಟಿನಲ್ಲಿ ನೆಲೆಸಿದ ಕಾವ್ಯಂ ಕಾವ್ಯಕ್ಕೆ ಲಕ್ಷಣಂ ಸತತಂ ಎಂಬ ಮಾತಿನಂತೆ ತಿಳಿಯುವ ಅಂಶವೆಂದರೆ ಕನ್ನಡ ಕಾವ್ಯ ಪರಂಪರೆಯೊಂದು ರೂಢಮೂಲವಾಗಿದ್ದಿತು. ಪೂರ್ವದ ಹಳಗನ್ನಡ ಒಂದಿತ್ತು. ಕನ್ನಡದಲ್ಲಿ ಪ್ರಾಂತ ಭೇದಗಳು ಕನ್ನಡಗಳು ದೋಷಮಯವಾಗಿದ್ದುವು. ಅಗಮ ಬಲಹೀನರು ಅಂದರೆ ಕಾವ್ಯ ಲಕ್ಷಣವನ್ನು ಅರಿಯದವರೂ ಸಹ ಕಾವ್ಯ ರಚನೆಗೆ ಕೈ ಹಾಕುತ್ತಿದ್ದರು ಎಂಬ ಅಂಶವನ್ನು ಎತ್ತಿ ತೋರಿಸುತ್ತಾನೆ. ಈ ಅಂಶವನ್ನು ನಾವು ಈಗಲೂ ನೋಡ್ತೇವೆ. ಬರೆದವರೆಲ್ಲ ಕವಿಗಳು ಅನ್ನತಕ್ಕಂತಹ ಒಂದು ಉದ್ದಾಮವಾದ ಪಟ್ಟಿಯನ್ನು ಹಾಕೊಂಡು ಹೋಗುವುದನ್ನ ನಾವು ನೋಡ್ತೀವಿ. ಆ ಕಾವ್ಯದ ಒಂದು ಲಕ್ಷಣವಿರುವುದಿಲ್ಲ, ಲಘು ಇರುವುದಿಲ್ಲ, ಗುರು ಇರುವುದಿಲ್ಲ, ಛಂದಸ್ಸಿರುವುದಿಲ್ಲ. ಬರೆದದ್ದೆಲ್ಲ ಕವಿತೆ ಅನ್ನತಕ್ಕಂತಹದನ್ನ ಈಗಲೂ ನಾವು ಕಾಣ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಶ್ರೀ ವಿಜಯನು ಕನ್ನಡ ನಾಡಿನ ದಕ್ಷಿಣೋತ್ತರ ಸೀಮೆಗಳನ್ನು, ತಿರುಳ್ಗನ್ನಡ ನಾಡಿನ ಚೌಮೂಲೆಗಳನ್ನು, ಕನ್ನಡ ಜನರ ನುಡಿಬಲ್ಮೆಯನ್ನು ವರ್ಣಿಸಿರುವನು. ಈ ವರ್ಣನಾ ಪದ್ಯಗಳಲ್ಲಿ ಅಭಿವ್ಯಕ್ತಿ ಪಡೆದಿರುವುದು ಶ್ರೀ ವಿಜಯನ ನಾಡು ನುಡಿಗಳ ಅಭಿಮಾನವೇ ಎಂಬಲ್ಲಿ ಸಂದೇಹವಿಲ್ಲ. ಕನ್ನಡ ನಾಡಿನ ತಿರುಳ್ಗನ್ನಡ ನಾಡನ್ನು ನಿರ್ದೇಶಿಸಿರುವುದು ಅವನ ಅಭಿಮಾನದ ದ್ಯೋತಕವೇ ಸರಿ. ಹಾಗಾಗಿ ಒಟ್ಟಿನಲ್ಲಿ ನಾವು ಹೇಳಬೇಕೆಂದರೆ ನಾಗವರ್ಮನ ಕಾವ್ಯಲೋಕವು ರಚಿತವಾಗಿ ಬರುವವರೆಗೂ ಸುಮಾರು 3 ಶತಮಾನಗಳ ಕಾಲ ಕವಿರಾಜ ಮಾರ್ಗದ ಲಕ್ಷಣ ಭಾಗ ಕವಿಜನರ ಕನ್ನಡಿಯು, ಲಕ್ಷ್ಯ ಭಾಗ ದೀವಿಗೆಯೂ ಆಗಿ ಪ್ರಭಾವ ಬೀರಿದೆ. ಒಟ್ಟಿನಲ್ಲಿ ಕವಿರಾಜ ಮಾರ್ಗವು ನಮ್ಮ ಎಲ್ಲ ಕನ್ನಡ ನುಡಿಗಟ್ಟಿನ ಒಂದು ಆದಿ ಕಾವ್ಯ ಅಥವಾ ಒಂದು ನುಡಿಗಟ್ಟಿನ ಆದಿ ಒಂದು ಶಾಸ್ತ್ರಗ್ರಂಥ ಅಂತ ಹೇಳಿದರೆ ತಪ್ಪಾಗಲಾರದು.
1: ಇದುವರೆಗೆ ಕಾವ್ಯ ವಾಚನದಲ್ಲಿ ಶ್ರೀ ವಿಜಯನ ಕವಿರಾಜ ಮಾರ್ಗದಿಂದ ಆಯ್ದ ಪದ್ಯಗಳನ್ನು ಕೇಳಿದಿರಿ. ವಾಚಿಸಿದವರು ಶ್ರೀಲಕ್ಷ್ಮಿ, ವ್ಯಾಖ್ಯಾನ ದಿನಮಣಿ ಶ್ರೀನಿವಾಸ ಅವರಿಂದ. ಈಗ ಒಂದು ಭಾವಗೀತೆ ಕೇಳೋಣ. ದೊಡ್ಡರಂಗೇಗೌಡ ಅವರ ರಚನೆ, ಹಾಡಿದ್ದಾರೆ ಇಂದು ವಿಶ್ವನಾಥ್.

0: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಮಧುರ ಮುಂಜಾವ. ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆಗಳ ಕಾರ್ಯಕ್ರಮ. ಈಗ ಮೊದಲಿಗೆ ಕೆಲವು ಭಕ್ತಿಗೀತೆಗಳು. ನಾಗಮಣಿ ಶ್ರೀಕಾಂತ್ ಹಾಡಿದ ಒಂದು ಗೀತೆ, ಕೃತಿ ಪುರಂದರದಾಸರದು. ಹಂಗೆ ಇರಬೇಕು ಸಂಸಾರದಲ್ಲಿ.

ನಾಗಮಣಿ ಶ್ರೀಕಾಂತ್ ಅವರ ಸ್ವರದಲ್ಲಿ ಪುರಂದರದಾಸರ ಕೀರ್ತನೆಯನ್ನ ಕೇಳಿದ್ರಿ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಒಂದು ಗೀತೆ, ಗೀತರಚನೆ ಉದಯ್ ಶಂಕರ್, ದಯಮಾಡಿಸು ಮನೆಯೊಳಗೆ.

ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಜಿ ಉದಯಶಂಕರ್ ರಚಿತ ಗೀತೆಯನ್ನು ಕೇಳಿದ್ರಿ. ಇನ್ನು ಶೇಷಗಿರಿದಾಸ ಅವರು ಹಾಡಿದ ಕನಕದಾಸರ ಒಂದು ಕೀರ್ತನೆ, ಏನು ಒಲ್ಲೆ ಹರಿಯೇ.

ಕನಕದಾಸರ ಕೀರ್ತನೆಯನ್ನ ಶೇಷ ಗಿರಿದಾಸರ ಸ್ವರದಲ್ಲಿ ಕೇಳಿದ್ರಿ. ಶಿಶುನಾಳ ಶರೀಫ ರಚಿತ ಕೆಲವು ಭಾವಗೀತೆಗಳು. ಮೊದಲಿಗೆ ಸುಲೋಚನ ಹಾಡಿದ ಒಂದು ಗೀತೆ, ಹಾವು ತುಳಿದೇನೆ.

0: ವೈಕೆ ಮುದ್ದುಕೃಷ್ಣ ಹಾಡಿದ ಗೀತೆಯನ್ನು ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ
1: ಇದೀಗ 103.1 ಯುವ ತರಂಗದ ಅಲೆಗಳ ಮಹಾಪುರ
2: ಇಂದ

ಹಾಯ್ ಹೆಲೋ ನಮಸ್ಕಾರ, ಇದು ನೀವು ಕೇಳ್ತಾ ಇರೋದು ಮಡಿಕೇರಿ ಆಕಾಶವಾಣಿಯ ನಿಮ್ಮ ಫೇವ್ರೆಟ್ ಶೋ ಝೂಮ್ ಝೂಮ್ ಝೂಮ್ 103.1. ಈ ನಿಮ್ಮ ಫೇವ್ರೆಟ್ ಶೋಗೆ ಸ್ವೀಟ್ ಆಗಿ ವೆಲ್ಕಮ್ ಮಾಡ್ತಾ ಇರೋದು ನಾನು ನಿಮ್ಮ ಫೇವ್ರೆಟ್ ಫ್ರೆಂಡ್ ಶ್ರುತಿಗೌಡ. ಫ್ರೆಂಡ್ಸ್, ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ನಾನು ಯಾವತ್ತು ಬಂದೆ ಅಂತ ಹೇಳಿದ್ರೆ ಸೊ ಡಿಫ್ರೆಂಟ್ ಆದ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅಂತ. ಹಾಗಿದ್ರೆ ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇರ್ಬೋದು ಈ ಶ್ರುತಿ ಅಂತ ಯೋಚನೆ ಮಾಡ್ತಾ ಇದ್ದಾರಲ್ವಾ? ಖಂಡಿತವಾಗ್ಲೂ ಈ ಬ್ಯೂಟಿಫುಲ್ ಸಾಂಗ್ ಕೇಳ್ತಾನೆ ಯೋಚನೆ ಮಾಡಿ.

ನಾನಿವತ್ತು ಮಾತಾಡೋ ವಿಷಯ ಅಂದ್ರೆ ಕ್ರೀಡೆ. ಈ ಸ್ಪೋರ್ಟ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಇವತ್ತಿನ ದಿನ ಸಾಕಾಗಲ್ಲ. ಕ್ರೀಡೆಗಳು ಹಲವಾರು, ಹಾಗೇನೆ ಕ್ರೀಡಾ ಸ್ಪರ್ಧಿಗಳು ಕೂಡ ಹಲವಾರು. ಒಂದೊಂದು ವಿಶೇಷತೆ ಅಂತೂ ಇದ್ದೇ ಇರತ್ತಪ್ಪ. ಕೆಲವೊಂದು ದೇಶಗಳಲ್ಲಿ ಕೆಲವು ಸ್ಪೋರ್ಟ್ಸ್ಗಳು ತುಂಬಾನೇ ಫೇಮಸ್ ಆಗಿದೆ, ಆದ್ರೆ ಭಾರತೀಯರಾದ ನಾವು ಎಲ್ಲಾ ಸ್ಪೋರ್ಟ್ಸ್ಗಳಲ್ಲೂ ಎಕ್ಸ್ಪರ್ಟ್, ಯಾವುದು ಗೊತ್ತಿಲ್ಲ ಅನ್ನೋ ಹಾಗೇನೆ ಇಲ್ಲ. ಕ್ರಿಕೆಟ್ನಲ್ಲಂತೂ ಎತ್ತಿದ ಕೈ, ಚಿಕ್ಕ ಚಿಕ್ಕ

ಪುಟಾಣಿ ಹುಡುಗರು ಶಾಲೆಗಳಲ್ಲಿ ಮನೆಯಲ್ಲಿ ಎಲ್ಲಿ ಹೋದ್ರಲ್ಲಿ ಕ್ರಿಕೆಟ್ ಬಗ್ಗೆನೇ ಮಾತು. ರಜಾ ದಿನವಂತೂ ಹೇಳೋದೇ ಬೇಡ ಬಿಡಿ, ಮನೇಲಿರೋ ವಸ್ತುಗಳೆಲ್ಲ ಬ್ಯಾಟ್ ಬಾಲ್ಗಳಾಗಿ ಬಿಟ್ಟಿರುತ್ತೆ. ಅಮ್ಮಂದಿರಂತೂ ಬಾಯಿ ಬಡ್ದು ಬಡ್ದು ಸುಸ್ತಾಗ್ಬಿಟ್ಟಿರ್ತಾರೆ. ಮಕ್ಕಳನ್ನ ಟೌನ್ಗೆ ಅಥವಾ ಶಾಪಿಂಗ್ಗೆ ಅಂತ ಕರ್ಕೊಂಡು ಹೋದ್ರೆ ಅವ್ರು ಕೇಳೋದೇ ಬ್ಯಾಟ್ ಬಾಲ್ ಬೇಕು ಅಂತ. ಹೆಚ್ಚಾಗಿ ಗಂಡ್ಮಕ್ಳು ಬ್ಯಾಟ್ ಬಾಲ್ ಇಲ್ಲ ಅಂದ್ರೆ ಊಟನೇ ಮಾಡಲ್ಲ ಅಂತ ಹಠ ಮಾಡ್ಬಿಡ್ತಾರೆ. ಹಾಗಂತ ಮಕ್ಳಿಗೆ ಮಾತ್ರ ಹೇಳಿದ್ರೆ ತಪ್ಪಾಗುತ್ತೆ ರೀ. ಯಾಕಂದ್ರೆ ಮನೇಲಿ ಅಪ್ಪಂದಿರು ಕ್ರಿಕೆಟ್ ಆಡೋ ರೀತಿ, ಕ್ರಿಕೆಟ್ ಬಗ್ಗೆ ಅವರಿಗಿರೋ ಇಂಟ್ರೆಸ್ಟ್ ಎಲ್ಲ ನೋಡಿನೇ ಮಕ್ಕಳು ಕೂಡ ಕಲಿಯೋದು. ತಂದೆಯಂದಿರೇನು ಕಡಿಮೆ ಇಲ್ಲ, ಟೈಮ್ ಸಿಕ್ಕಾಗೆಲ್ಲ ಹೋಗಿ ಕ್ರಿಕೆಟ್ ಆಡ್ತಾರೆ, ಜೊತೆಗೆ ಮಗನಿಗೂ ಪ್ರಾಕ್ಟೀಸ್ ಕೊಡ್ತಾರೆ. ಇದರ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ, ಕಾಯ್ತಾರಿ.